ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 13 ದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 4 ತಾರೀಕು ಶುಕ್ರವಾರ. ಇದೀಗ ಸಮಯ 5:58:40. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಕಿರಣ್ ಜಿ ಎಂಎಸ್ ಮಾಡುವ ನಮಸ್ಕಾರಗಳು.

6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಎಂ ಲಕ್ಷ್ಮೀಕಾಂತ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪುಟಾಣಿ ಸಂಹಿತ ಜೊತೆ ಮಾತುಕತೆ ಮತ್ತು ಶ್ರೀಕೃಷ್ಣ ಕುರಿತು ಹಾಡುಗಳು. 8:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ ಮತ್ತು ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಂಪಣ್ಣ ಆಶಿಹಾಳ್. 9:30 ಗಾನಗಂಗೆ. 10:30 ಸುನ್ಹೆರೆಪಲ್. 11:00 ಸವಿನೆನಪು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊಳಲಿನ ನಾದ, ಕೃಷ್ಣ ಜನ್ಮಾಷ್ಟಮಿಯ ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸ್ತುತಿ ನೀರಜಾ ಕಾರಟಗಿ, ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೆಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನ ಕ್ರಮಗಳ ಬಗ್ಗೆ ಮಾಹಿತಿ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 9:15 ಕೆ ಸಂಹಿತ ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ಸುಪ್ರದೀಪ್ ಕೊಳಲು ವಾದನ, ವಯಲಿನ್ ಎಂಆರ್ ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ, ಘಟ ಎಸ್ಎನ್ ನಾರಾಯಣಮೂರ್ತಿ. ಇನ್ನು 10:30 ಗೀತಾ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ,

ಇನ್ನೀಗ ಕೇಳಿ ರಂಗ ಬಂದ ಬೃಂದಾವನದಲ್ಲಿ ನಿಂದ ವ್ಯಾಸರಾಯರ ಈ ರಚನೆ ವೃಂದಗಾನದಲ್ಲಿ ಮೂಡಿಬಂದಿದೆ.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಪ್ರಸಾರವಾಯಿತು. ಆಕಾಶವಾಣಿ ಕೇಳಿ ಚಿಂತನ ಜಗದೀಶ್ ಬಿಎಂ ಅವರಿಂದ.
1: ಶ್ರುತಿ, ಲಯ, ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
0: ಇದುವರೆಗೂ ಜಗದೀಶ್ ಬಿಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
3: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಡ್ತಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನಾದ್ರೆ ಪಲ್ಲವಿ ಗಿದ್ವಿ ಹಾಡಿದಾಗ ಅವಾಗ ಕಾರ್ವೆ ಗಿರ್ಬೇಕು ನೆರಳು ಗಿರುಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಅಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು.

0: ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸಿಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನುಸರಿಸಿಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಯಲ್ಲೇನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು ಮಿಕ್ಕಿನಂತೆ ಬೆಳಗಿನ ಜಾವಾಗೋತಿ 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇರಲಿ, ಎಷ್ಟು ತಾವು ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1,000 ಜನ ಇಲ್ಲ 2,000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲ ಕುದುರೆ ಬಂದಿರೋದು, ಅದನ್ನು ಎಳೆದು ಬೆಳೆದು ಎಲ್ಲಿಗಂದಲ್ಲಿ ಶ್ರುತಿ ಇತ್ತು. ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ ಏನೂ ಇಲ್ಲ, 1,000 ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತು ಇಲ್ವೋ ನಂಗೆ ತಿಳಿದು
1: ಹಾಡಿ.

ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಇನ್ನೀಗ ಕೇಳಿ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಕೇಳಿ ಭಾರತಾಂಬೆ ಕಾರುಣ್ಯ ಗಂಗೆ, ಸಾಶಿ ಮರುಳಯ್ಯ ಅವರ ಈ ರಚನೆ ವೃಂದಗಾನದಲ್ಲಿ ಮೂಡಿಬಂದಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ರೈತರಿಗೆ ಸಲಹೆ.
1: ಮಣ್ಣು ಸಂರಕ್ಷಣೆಯಲ್ಲಿ ಸಾಗುವಳಿ ಜಮೀನಿನ ಉಪಚಾರಗಳು, ಸಮಪಾತಳಿ ಬದುಗಳು, ಕಂದಕಗಳೊಂದಿಗೆ ಬದು, ಹಳೆಯ ಬದುಗಳನ್ನು ಬಲಪಡಿಸೋದು, ಸಮಸ್ಯಾತ್ಮಕ ಭೂಮಿ ಅಭಿವೃದ್ಧಿ ಇತ್ಯಾದಿ. ಸಾಗುವಳಿಗೆ ಯೋಗ್ಯವಲ್ಲದ ಜಮೀನಿನ ಉಪಚಾರಗಳು, ಸಮಪಾತಳಿ ಕಂದಕ, ಸಸ್ಯಶೋಧಕ ಪಟ್ಟಿಗಳು, ಇತರೆ ಉಪಚಾರಗಳು, ಜಲವಾಹಿನಿಯ ಉಪಚಾರಗಳು, ಮೇಲುಸ್ತರ, ಕಂಠಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬರ್ ಕಲ್ಲುಗಳ ತಡೆ ಇತ್ಯಾದಿ ಉಪಚಾರಗಳು. ಜಲವಾಹಿನಿಯ ಉಪಚಾರಗಳು ಮಧ್ಯಸ್ಥರ ಉಪಚಾರಗಳಾಗಿವೆ. ಕೊಳ್ಳ ಸುಧಾರಣೆ ರಚನೆಗಳು ಇತ್ಯಾದಿ. ಇವುಗಳ ಜೊತೆಗೆ ಮತ್ತು ಖುಷ್ಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳ ಅನುಷ್ಠಾನದ ಮುಖಾಂತರ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಲಾಗುತ್ತದೆ. ಮಣ್ಣು ಸಂರಕ್ಷಣೆಯನ್ನು ವಿವಿಧ ಯೋಜನೆಗಳಲ್ಲಿ ಕೈಗೊಳ್ಳಬಹುದಾಗಿದೆ. ಅವ್ಯಾವೆಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲನಯನ ಅಭಿವೃದ್ಧಿ ಘಟಕ 2 ಇದಾಗಿದೆ, ವಿಕಸಿತ ಭಾರತ ಗ್ರಾಮ್ಜಿ ಯೋಜನೆ ಕೂಡ ಬರುತ್ತೆ, ರಿವಾರ್ಡ್ ಯೋಜನೆ ಕೂಡ ಇದರಲ್ಲಿ ಆಯ್ದುಕೊಳ್ಳಲಾಗಿದೆ. ನೀರು

0: ಸಂರಕ್ಷಣಾ ವಿಧಾನಗಳಲ್ಲಿ ಏನೆಂದರೆ ಸಾಗುವಳಿ ಜಮೀನಿನ ನೀರು ಸಂರಕ್ಷಣಾ ವಿಧಾನಗಳು, ಕಂದಕದೊಂದಿಗೆ ಬದು ನೀರು ದಾರಿಗಳು, ಕೃಷಿ ಹೊಂಡ, ಅಲ್ಪ ಆಳದ ಬಾವಿಗಳಾಗಿವೆ. ಸಾಗುವಳಿ ಯೋಗ್ಯವಲ್ಲದ ಜಮೀನಿನ ಉಪಚಾರಗಳು ತಿರುವುಗಾಲುವೆ, ಜಲ ಮರುಪೂರ್ಣ ಹೊಂಡ ತಯಾರಿಸುವುದು, ಜಲವಾಹಿನಿಯ ಮಧ್ಯಸ್ಥರ ಉಪಚಾರಗಳು ಗೋಕಟ್ಟೆ, ಜಲವಾಹಿನಿಯ ಕೆಳಸ್ತರದ ಉಪಚಾರಗಳು ಏನೆಂದರೆ ನಾಲಬದು, ತಡೆ ಆಣೆ, ಜಿನುಗು ಕೆರೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ. ನೀರು ಸಂರಕ್ಷಣೆಯನ್ನು ವಿವಿಧ ಯೋಜನೆಗಳಲ್ಲಿ ಕೈಗೊಳ್ಳಬಹುದಾಗಿದೆ. ಅದ್ಯಾವುದೆಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ 2, ರಿವಾರ್ಡ್ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರೆ ಉಪಚಾರಗಳು ಇದರಲ್ಲಿ ಸೇರಿವೆ. ಅಟಲ್ ಭೂಜಲ್ ಯೋಜನೆ ಕೂಡ ಆಗಿದೆ. ವಿಕಸಿತ ಭಾರತ ಗ್ರಾಮಜಿ ಯೋಜನೆ ಕೂಡ ಇದರಲ್ಲಿ ಬರುತ್ತೆ. ಒಂದು ಭೌಗೋಳಿಕ ಪ್ರದೇಶದಲ್ಲಿ ಒಂದಿಂಚು ಮೇಲ್ಮಣ್ಣು ರಚನೆಯಾಗಲು ಸುಮಾರು 300-400 ವರ್ಷಗಳ ಸಮಯ ಹಿಡಿಯುತ್ತೆ. ಆದರೆ ಮಣ್ಣು ಫಲವತ್ತಾಗಬೇಕಾದ್ರೆ 3,000 ವರ್ಷಗಳೇ ಬೇಕಾಗುತ್ತದೆ. ಇಂತಹ ಸ್ವಾಭಾವಿಕ ಸಂಪನ್ಮೂಲವನ್ನು ಈಗಾಗಲೇ ವಿವಿಧ ಮಣ್ಣು ಸಂರಕ್ಷಣೆಯ ವಿಧಾನಗಳ ಮೂಲಕ ಸಂರಕ್ಷಿಸಿಕೊಳ್ಳುವುದರಿಂದ ಬೆಳೆಯ ಉತ್ಪಾದನೆ ಹೆಚ್ಚಿಸಿಕೊಳ್ಬೋದು. ಕೊಚ್ಚಣೆಯಾಗುವ ಮಣ್ಣು ನದಿ, ಹಳ್ಳ, ಕೊಳ್ಳ ಮತ್ತು ಅಣೆಕಟ್ಟುಗಳಲ್ಲಿ ತುಂಬುವುದನ್ನು ತಡೆಗಟ್ಟಬೇಕು. ನೀರು ಸಂಗ್ರಹಣಾ ವಿನ್ಯಾಸಗಳ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸಬೇಕು. ಪ್ರಸಕ್ತ ಸನ್ನಿವೇಶದಲ್ಲಿ ತೀವ್ರತರವಾದ ಕೃಷಿ ಪದ್ಧತಿಗಳ ಅಳವಡಿಕೆಯಿಂದ ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿತಗೊಂಡು ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಇಂತಹ ಅನಿಶ್ಚಿತತೆಯ ಸಂದರ್ಭದಲ್ಲಿ ರೈತರು ಹಣವನ್ನು ಬ್ಯಾಂಕ್ನಲ್ಲಿ ಯಾವ ರೀತಿ ಉಳಿತಾಯ ಮಾಡ್ತಾರೋ ಅದೇ ರೀತಿ ಬಿದ್ದ ಮಳೆಯ ನೀರನ್ನು ತಮ್ಮ ಜಮೀನುಗಳಲ್ಲಿ ಕೆಳಪದರದ ಬ್ಯಾಂಕ್ನಲ್ಲಿ ಒಡ್ಡುಗಳು, ಕೃಷಿ ಹೊಂಡಗಳು ಅಥವಾ ಇನ್ನಿತರ ನೀರು ಸಂಗ್ರಹಣಾ ವಿನ್ಯಾಸಗಳಲ್ಲಿ ಉಳಿತಾಯ ಮಾಡಿದರೆ ತೀವ್ರ ಬರಗಾಲ ಸಂದರ್ಭದಲ್ಲಿ ಅಥವಾ ಪ್ರಸಕ್ತ ರಾಜ್ಯ ಎದುರಿಸುತ್ತಿರುವ ಎಲ್ನಿನೋ ಹವಾಮಾನ ವೈಪರೀತ್ಯಗಳ ಸಂದರ್ಭಗಳಲ್ಲಿ ಭೂಮಿಯ ಕೆಳಪದರಗಳಲ್ಲಿ ಲಭ್ಯವಾಗುವ ಅಂತರ್ಜಲ ಮೂಲಕ ಬೆಳೆಗಳಿಗೆ ಅವಶ್ಯಕವಿರುವ ತೇವಾಂಶವನ್ನು ಒದಗಿಸಿಕೊಳ್ಬೋದಾಗಿದೆ. ಇದಲ್ಲದೆ ಕೃಷಿ ಹೊಂಡ, ತಡೆ ಆಣೆ, ಗೋಕಟ್ಟೆ, ನಾಲಬದು, ಜಿನುಗು ಕೆರೆ ಇತ್ಯಾದಿ ನೀರು ಸಂಗ್ರಹಣಾ ವಿನ್ಯಾಸಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ಸಂಗ್ರಹಿಸಿಕೊಂಡ ನೀರನ್ನು ಬೆಳೆಗಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕ್ರಿಟಿಕಲ್ ಕ್ರಾಪ್ ಸ್ಟೇಜ್ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿ ಒದಗಿಸಲು ಬಳಸ್ಕೊಳ್ಬೋದಾಗಿದೆ. ಮಣ್ಣು ಮತ್ತು ನೀರು ಸಂರಕ್ಷಣೆಯ ಜಾಗೃತ ಕಾರ್ಯಕ್ರಮಗಳು ಏನೆಂದರೆ ಗೋಡೆ ಬರಹ, ಬೀದಿ ನಾಟಕ, ಗ್ರಾಮಸಭಾ, ಜಾಥಾ, ಮಣ್ಣು ಮತ್ತು ನೀರು ಸಂರಕ್ಷಣೆಯ ಮಹತ್ವದ ಕುರಿತು ಕಲಿಕಾ ಪ್ರವಾಸ, ಕರಪತ್ರಗಳ ವಿತರಣೆ, ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಅರಿವು ಮೂಡಿಸುವುದು ಇತ್ಯಾದಿ ಕಾರ್ಯಕ್ರಮಗಳಾಗಿರುತ್ತವೆ. ರೈತರಿಗೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಹೊರತುಪಡಿಸಿ ಇನ್ನೂ ಕೆಲವು ಸವಲತ್ತುಗಳು ದೊರೆಯುತ್ತವೆ. ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಜೊತೆಗೆ ಜಲಾನಯನ ಚಟುವಟಿಕೆಗಳನ್ನು ಸಹ ಅನುಷ್ಠಾನ ಮಾಡಲಾಗುತ್ತೆ. ಕೃಷಿ ಅರಣ್ಯ ಮಾಡಬಹುದು, ಖುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ, ಉತ್ಪಾದನಾ ವ್ಯವಸ್ಥೆಗೆ ಪೂರಕವಾದ ಚಟುವಟಿಕೆಗಳಾದ ಸಮಗ್ರ ಕೃಷಿ ಪದ್ಧತಿ, ಮೇವು ಕತ್ತರಿಸುವ ಯಂತ್ರ, ಹಾಲು ಕರೆಯುವ ಯಂತ್ರ, ದನದ ಚಾಪೆ, ಜೇನು ಪೆಟ್ಟಿಗೆ, ಜಾನುವಾರು ಆರೋಗ್ಯ ಶಿಬಿರ ಇತ್ಯಾದಿಗಳನ್ನು ಏರ್ಪಾಡು ಮಾಡಿಕೊಳ್ಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಆಗಲಿದ್ದು, ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಗಾಮಿಷು ಪಂಚಶು ವರ್ಷೇಶು ದ್ವಿಪಕ್ಷೀಯ ವ್ಯಾಪಾರಂ ದ್ವಿಗುಣೀಕರ್ತುಂ ಮಹತ್ವಾಕಾಂಕ್ಷಿಣಂ ಲಕ್ಷ್ಯಂ ನಿರ್ಧಾರಿತವಂತೌ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯಃ ಅದ್ಯಾರಭ್ಯ ನವದೆಹಲ್ಯಾಂ ಬ್ರಿಕ್ಸ್ ಮುಖ್ಯ ನ್ಯಾಯಾಧೀಶ ಮಂಚಸ್ಯ ಆತಿಥ್ಯಂ ಕರಿಷ್ಯತಿ. ಅಸ್ಮಿನ್ ಮಂಚೆ ಬ್ರಿಕ್ಸ್ ಸದಸ್ಯ ದೇಶಾನಾಂ ಸಹಭಾಗಿ ದೇಶಾನಾಂ ಚ ಮುಖ್ಯ ನ್ಯಾಯಾಧೀಶಾಃ ಸರ್ವೋಚ್ಚ ನ್ಯಾಯಾಲಯಾನಾಂ ಅಧ್ಯಕ್ಷಾಃ ತಥಾ ವರಿಷ್ಠಾಃ ನ್ಯಾಯಿಕ ನೇತಾರಶ್ಚಾಪಿ ಸಮ್ಮಿಲಿತಾಃ ಭವಿಷ್ಯಂತಿ. ಅಯಂ ಮಂಚಃ ಸಹಭಾಗಿ ನ್ಯಾಯಾಧೀಶಾನಾಂ ಮಧ್ಯೆ ಸಂವಾದಾಯ ಅಥ ನ್ಯಾಯ ವಿತರಣ ಅಂತಾರಾಷ್ಟ್ರೀಯ ವಿವಾದ ಸಮಾಧಾನ ಪ್ರೌದ್ಯೋಗಿಕೀ ಸತತ ವಿಕಾಸ ಚೇತ್ಯೇತೇಷಾಂ ಸಂಬದ್ಧಾನಾಂ ಸಮಕಾಲಿಕ ಪ್ರಕರಣಾನಾಂ ವಿಷಯೇ ವಿಚಾರ ವಿನಿಮಯಾಯ ಅವಸರಂ ಪ್ರದಾಸ್ಯತಿ. ಭಾರತಸ್ಯ ಮುಖ್ಯ ನ್ಯಾಯಾಧೀಶಃ ಸೂರ್ಯಕಾಂತಃ ಉದ್ಘಾಟನಾ ದಿವಸೇ ವಿಭಿನ್ನಾನಾಂ ನ್ಯಾಯಿಕ ಪ್ರತಿನಿಧಿ ಮಂಡಲಾನಾಂ ಪ್ರಮುಖೈಃ ಸಹ ಅನೇಕಾನಿ ದ್ವೈಪಾಕ್ಷಿಕೋಪವೇಶನಾನಿ ಕರಿಷ್ಯತಿ. ಭಾರತೇನ ನೇಪಾಳ ದೇಶಸ್ಯ ಜಲಪ್ಲಾವ ಪ್ರಭಾವಿತೇಷು ಕ್ಷೇತ್ರೇಷು ಪ್ರಚಲಿತು ಸಹಾಯೋದ್ಧಾರ ಕಾರ್ಯು ಸಹಾಯತಾಂ ಕರ್ತುಂ ಆಪದುದ್ಧಾರ ಸಾಮಗ್ರಿಹಿ ಸಮೇತ್ಯ ದ್ವೇ ವಿಮಾನೇ ಪುನಃ ಪ್ರೇಷಿತೆ. ಆಪದುದ್ಧಾರ ಸಾಮಗ್ರ್ಯಃ ನೇಪಾಲಸ್ಯ ವಿಜ್ಞಾನ ಪ್ರೌದ್ಯೋಗಿಕೀ ನವೋನ್ಮೇಷ ಮಂತ್ರಿಣೆ ಮಹಾವೀರ್ ಪುನ್ ಇತ್ಯಸ್ಮೈ ಸಮರ್ಪಿತಾಃ. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಮಧ್ಯಪ್ರದೇಶೆ ಅತಿವೃಷ್ಟೇ ಸಂಭಾವನಾಂ ದೃಷ್ಟ್ವಾ ನಾರಂಗವರ್ಣಪರಾ ಸಂಚೇತನಾ ಪ್ರಸಾರಿತಾ ಅಸ್ತಿ. ಮಹಿಳಾ ಕ್ರಿಕೆಟ್ ಕ್ರೀಡಾಯಾಂ ಸಂಯುಕ್ತಾರಬಾಮಿರಾತಸ್ಯ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣೆ ಗ್ರೂಪ್ ಎ ಇತ್ಯಸ್ಯ ದ್ವಿತೀಯ ಸ್ಪರ್ಧಾಯಾಂ ಭಾರತಂ ಹಾಂಗ್ಕಾಂಗ್ ದಲಂ ಸಪ್ತತ್ರಿಂಶದಿಧೇಕ ಏಕಶತ ಧಾವನಾಂಕೈಃ ಪರಾಜಿತ್ಯ ಉಪಾಂತ್ಯಚಕ್ರೆ ಪ್ರವಿಷ್ಟಂ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
7: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಅಮ್ಮ ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ.
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಂಸಿ ಯೋಜನೆ, ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ, ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105.20 ಕೋಟಿ ರೂಪಾಯಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49.20 ಕೋಟಿ ರೂಪಾಯಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ, ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ದತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80ಕ್ಕೂ ಹೆಚ್ಚು ಕೃಷಿ ನವೋದ್ಯಮಗಳು 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಅನುಷ್ಠಾನ ಮಾಡಿರುವಂತಹ ಒಂದು ಯೋಜನೆ. ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ತಾಂತ್ರಿಕ ಸಹಾಯ ಮತ್ತು ಹಣ ಸಹಾಯ ನೀಡುವಂತಹ ಒಂದು ಯೋಜನೆ 2018-19 ಇಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 168 ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ಅವು ಈಗ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎರಡು ತರಹದ ಸ್ಟಾರ್ಟ್ಅಪ್ಗಳನ್ನು ನಾವು ಸಾಮಾನ್ಯವಾಗಿ ಪ್ರೋತ್ಸಾಹ ಮಾಡ್ತೇವೆ. ಒಂದು ಐಡಿಯಾ, ಒಂದು ಕೃಷಿಯಲ್ಲಿರುವಂತಹ ಸಮಸ್ಯೆಗೆ ಒಂದು ಹೊಸ ಒಂದು ವಿನೂತನತೆ ಪ್ರಪೋಸಲ್ಗಳು, ಮತ್ತು ಇನ್ನೊಂದು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಸಸ್ಯಗಳಂತ ನಾವು ಅಂದ್ರೆ ಆಗಲೇ ಒಂದು ತಂತ್ರಜ್ಞಾನ ಒಂದು ಅವ್ರು ಕಂಡುಕೊಂಡಿರ್ತಾರೆ, ಅದನ್ನ ಮಾರುಕಟ್ಟೆಗೆ ತಂದು ಪ್ರಾರಂಭದಲ್ಲಿರುವಂತಹ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ನೀಡಿ ತಾಂತ್ರಿಕ ಹಾಗೂ ಹಣಕಾಸಿನ ಪ್ರೋತ್ಸಾಹ ನೀಡುವಂತಹ ಇನ್ನೊಂದು ಸ್ಟಾರ್ಟ್ಅಪ್ ಗಳು. ಇಲ್ಲಿವರೆಗೆ ನಾವು ಒಂದು 70 ಈ ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಗಳು, ಇನ್ನು ಸುಮಾರು ಒಂದು 80 ಪ್ರೀ ಸೀಡ್ ಸ್ಟಾರ್ಟ್ಅಪ್ ಗಳನ್ನ ಪ್ರೋತ್ಸಾಹ ಮಾಡಲಾಗಿದೆ. ಅದರಲ್ಲಿ ಸೀಡ್ ಸ್ಟೇಜ್ ಅಲ್ಲಿ ಇರುವಂತಹ ಸ್ಟಾರ್ಟ್ಅಪ್ ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 100,000 ಮೀರಿ ರೈತರನ್ನ ತಲುಪಿದ್ದಾರೆ ಮತ್ತು 1,000 ಹೆಚ್ಚಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ದೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ್ರ

0: ಮಹಾರಾಷ್ಟ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12 ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ದ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು, ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ, ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
1: ಸಹಜ ಸಮೃದ್ಧ, ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 5 ಮತ್ತು 6 ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150 ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಗ್ಗಾಂವ ತಾಲೂಕಿನ ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
0: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಟ್ಟು 23 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ 2 ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕೇಳಿ ಭಾವಗೀತೆಗಳು. ಹಾಡಿದ್ದಾರೆ ಎಂ ಲಕ್ಷ್ಮೀಕಾಂತ್. ಆರಂಭದಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ ನಗುವಾಗ ನಕ್ಕು ಅಳುವಾಗ ಅತ್ತು.
3: ನಗುವಾಗ ನಕ್ಕು ಅಳುವಾಗ ಅತ್ತು.

0: ಇದುವರೆಗೂ ಎಂ ಲಕ್ಷ್ಮೀಕಾಂತ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ
1: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
3: ಓ, ಅದ್ ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು. ಎಲ್ಲೆಡೆ ತುಂಬಿದೆ ಆನಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಕಾಂಗ್ ವಿರುದ್ದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾದ ಇದನ್ನು GSLV-F17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣ ಗಣನೆಯ ನಂತರ 2367 ಕೆಜಿ ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ ಎರಡನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನು ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನು ನೀಡಲಿದೆ. ಈ ಉಡಾವಣೆ ಬಳಿಕ

0: ನಡೆದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಈ ಯಶಸ್ವಿ ಯೋಜನೆಯು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನೂ 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತೃಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದರೆ, ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕವನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಸಂಸತ್ತಿನ ಉಭಯ ಸದನಗಳು ಕಳೆದ ಆಗಸ್ಟ್ 12 ಅಂಕಿತ ನೀಡಿದ್ದವು. ವಿದೇಶಿ ದೇಣಿಗೆಗಳ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುವುದು ಈ ನೂತನ ತಿದ್ದುಪಡಿ ವಿಧೇಯಕದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು, ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ದೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ

0: ಅಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ ತಾಯಿ ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ದಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ ಎಸ್ಟಿಆರ್ ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು ಸಿದ್ದವಾದ ವರದಿಯನ್ನು ನೇರ ಇಮೇಲ್ ಡಿಎನ್ಎ ಸಿಒಡಿಐಎಸ್ ಅಟ್ ನೇಪಾಳ ಪೊಲೀಸ್ .gov.np ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ ಇಒಐ ಕಠ್ಮಂಡು ಫ್ಲಡ್ಸ್ ಸಪೋರ್ಟ್ ಅಟ್ gmail.com ಹಾಗೂ ಸಹಾಯವಾಣಿ ಸಂಖ್ಯೆ 9779841616695 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಗ್ಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ಮಹಿಳಾ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಗ್ಕಾಂಗ್ ತಂಡ 56 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ತಲಾ 2 ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ ಸೆಪ್ಟೆಂಬರ್ 13 ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಗ್ಕಾಂಗ್ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟಕಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ಧ 21-15 22-24 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಗ್ಕಾಂಗ್ ವಿರುದ್ಧ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಕೇಳಿ ಚಿತ್ರಗೀತೆಗಳು. ಆರಂಭದಲ್ಲಿ ಮೂಡಿಬರಲಿದೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಯಜಮಾನ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಇನ್ನೀಗ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸವಾರಿ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಣಿಕಂಠ್ ಕದ್ರಿ ಅವರ ಸಂಗೀತ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಇನ್ನೀಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗಾಳಿಪಟ ಚಿತ್ರದ ಗೀತೆ. ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಎಲ್ರಿಗೂ ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮುದ್ದಾದ ಸಂಹಿತ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾಳೆ. ನಗುಮುಖ, ಚುಟುಕು ಮಾತು, ಕುತೂಹಲ ತುಂಬಿದ ಈ ಪುಟಾಣಿ ಕೃಷ್ಣನ್ ಬಗ್ಗೆ ಯಾವೆಲ್ಲ ಮಾತುಗಳನ್ನ ಹೇಳ್ತಾಳೆ, ಏನ್ ಹಾಡ್ ಹಾಡ್ತಾಳೆ ಅನ್ನೋದನ್ನ ಕೇಳೋಣ. ಹಾಯ್ ಸಂಹಿತಾ.
1: ಹಾಯ್.
0: ಓಕೆ ಸಂಹಿತಾ, ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ?
1: UKG.
0: ಹೌದಾ? ಓಕೆ. ನಿಂಗೆ ಕೃಷ್ಣ ಅಂದ್ರೆ ಇಷ್ಟನಾ? ಹೇಗಿರ್ತಾನೆ ಕೃಷ್ಣ?
1: ಬ್ಲೂ ಕಲರ್.
0: ಏನೇನ್ ಡ್ರೆಸ್ ಹಾಕೊಂಡಿರ್ತಾನೆ, ಏನ್ ಇಟ್ಕೊಂಡಿರ್ತಾನೆ ಅವನು?
1: ಕೊಳಲು.
0: ಕೊಳಲ? ನಿಂಗ್ ಬರತ್ತ ಕೊಳಲು? ಅದಕ್ಕೆ ಕಲಿಬೇಕಂತ ಆಸೆ ಇದ್ಯಾ? ಓಕೆ. ಒಂದು ಪ್ರೇಯರ್ ಹಾಡ್ತೀಯಾ ಗಣಪತಿದು?

0: ಗಜಾನನ.
1: ತುಂಬಾ ಚೆನ್ನಾಗಿತ್ತಪ್ಪ, ಮುದ್ದಾಗಿ ಹಾಡಿದೆ. ಈಗ ಸಂಹಿತಾ, ನಿಮ್ಮಮ್ಮ ಕೃಷ್ಣ ಜನ್ಮಾಷ್ಟಮಿ ದಿನ ನಿನ್ಗೆ ಡ್ರೆಸ್ ಹಾಕ್ತಾರಾ?
0: ಹಾಕ್ತಾರೆ.
1: ಯಾವ ಡ್ರೆಸ್ ಹಾಕಿದ್ರು?
0: ರಾಧೆದು. ಪ್ರೀನಸರಿ ಇದ್ದಾಗ ಕೃಷ್ಣಂದ ಹಾಕಿದ್ರು, ಎಲ್ ಕೆ ಜಿ ಇದ್ದಾಗ ರಾಧೆ ಹಾಕಿದ್ರು.
1: ಹೌದಾ, ನಿಂಗೆ ಯಾವ ಡ್ರೆಸ್ ಇಷ್ಟ ಆಯ್ತು?
0: ರಾಧೆದು.
1: ಹೌದಾ, ಯಾಕೆ?
0: ಯಾಕಂದ್ರೆ ಅದ್ರಲ್ಲಿ ತುಂಬಾ ರೆಡಿ ಆಗೋದು, ತುಂಬಾ ಚೆನ್ನಾಗಿತ್ತು ಅದಕ್ಕೆ.
1: ಅದು ಜುವೆಲ್ಸ್ ಎಲ್ಲ ಹಾಕ್ತಾರೆ, ಲಂಗ ದಾವಣಿ ಹಾಕೋದು. ನಿನ್ ಜೊತೆ ಕೃಷ್ಣ ವೇಷ ಯಾರಾದ್ರು ಹಾಕಿದ್ರ ಸ್ಕೂಲಲ್ಲಿ?
0: ಕನಿಷ್.
1: ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಏನೇನು ಪ್ರೋಗ್ರಾಮ್ ಮಾಡಿದ್ರು ಸಂಹಿತಾ?
0: ಅದು ಸ್ಕೂಲಲ್ಲಿ ಹಾಡು ಹೇಳ್ತಾರೆ ಕೃಷ್ಣಂದು.
1: ಓಕೆ. ಆಮೇಲೆ ಜೋಕಾಲಿ ತರ ಮಾಡಿ ಅದ್ರಲ್ಲೆಲ್ಲ ತೂಗಿಸ್ತಾರಾ?
0: ಜೋಕಾಲಿ ಮೇಲೆ ಕೂತ್ಕೊಂಡು ಕೃಷ್ಣರಾಜ್ ಫೋಟೋ ತೆಗಿತಾರೆ.
1: ಹೌದಾ? ನಿಂಗೆ ಕೃಷ್ಣನಿಗೆ ಏನೆಲ್ಲ ಹೆಸರಿದೆ ಅಂತ ಗೊತ್ತಾ ನಿಂಗೆ? ಓಕೆ, ಕೃಷ್ಣನಿಗೆ ಮುದ್ದು ಕೃಷ್ಣ ಅಂತಾರೆ, ಬೆಣ್ಣೆ ಕೃಷ್ಣ ಅಂತಾರೆ, ಕಳ್ಳ ಕೃಷ್ಣ ಅಂತಾರೆ, ಅಲ್ವಾ? ಕೇಳಿದ್ಯಾ ನೀನು? ಕೃಷ್ಣ ಬೆಣ್ಣೆ ಕದಿಯೋದು ಸ್ಟೋರಿ ಗೊತ್ತಾ ನಿಂಗೆ? ನೀನು ಕದೀತಿಯಾ ಆತರ ಕೃಷ್ಣಂತರ? ನಿಂಗೆ ಇಷ್ಟನಾ ಬೆಣ್ಣೆ ಅಂದ್ರೆ? ಇಷ್ಟನಾ? ಓಕೆ, ಅಮ್ಮನ ಹತ್ರ ಕೇಳ್ತೀಯ ಬೆಣ್ಣೆ ಹಾಕೊಡಮ್ಮ ತಿಂಡಿಗೆಲ್ಲ ಅಂತ?
0: ನಮ್ಮ ಮನೇಲಿ ಬೆಣ್ಣೆ ತರಲ್ಲ.
1: ಬೆಣ್ಣೆ ತರಲ್ವಾ? ಇವತ್ತು ಅಮ್ಮ ಇಲ್ಲೇ ಇದಾರಲ್ಲ, ಕೇಳಿಸ್ಕೊಂಡು ನಿಂಗೆ ಸಮಿತಂಗೆ ಬೆಣ್ಣೆ ಇಷ್ಟ ಅಂತ ಹೇಳಿ ತಂದ್ಕೊಡ್ತಾರೆ. ಓಕೆನಾ? ನಿಂಗೆ ಇವಾಗ ಕೃಷ್ಣ ಒಂದಿನ ನಮ್ ಭೂಮಿಗೆ ಬರ್ತಾನಪ್ಪ, ನೀನ್ ಇಮ್ಯಾಜಿನ್ ಮಾಡ್ಕೋ. ನಿಂಗೆ ಒಂದಿನ ಆಟ ಆಡಕ್ಕೆ ಅವನ ಜೊತೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಏನ್ ಆಟ ಆಡ್ತೀಯ ಕೃಷ್ಣನ್ ಜೊತೆ?
0: ಜೋಕಾಲಿ ಆಟ.
1: ವಾವ್, ಎಕ್ಸೈಟಿಂಗ್ ಆಗಿದೆಯಲ್ಲ. ವೆರಿ ಗುಡ್. ನಿನ್ ಕೃಷ್ಣನ್ ಸ್ಟೋರಿ ಎಲ್ಲ ಅಮ್ಮ ಹೇಳ್ತಾರ ಸಮಿತ ನಿಂಗೆ? ಯಾವ ಸ್ಟೋರಿ?
0: ಅಜ್ಜಿ ಹೇಳ್ತಾರೆ.
1: ಅಜ್ಜಿ ಹೇಳ್ತಾರಾ? ನೆನಪಿದೆ ಯಾವ್ದಾದ್ರು ಸ್ಟೋರಿ ನಿಂಗೆ?
0: ಒಂದ್ ಕತೆ ಬರ್ತೆ
1: ಹೇಳಮ್ಮ.
0: ಗೋಲ್ಡನ್ ಎಗ್ಸ್. ಒನ್ಸ್ ಅ ಫಾರ್ಮರ್ ಹ್ಯಾಡ್ ಅ ಗೂಸ್ ವಿಚ್ ಲೇಟ್ ಗೋಲ್ಡನ್ ಎಗ್ಸ್ ಎವ್ರಿ ಡೇ. ದ ಫಾರ್ಮರ್ ಸೋಲ್ಡ್ ಅ ಗೋಲ್ಡನ್ ಎಗ್ಸ್ ಅಂಡ್ ಬಿಕೇಮ್ ರಿಚ್. ವಾಟ್ ಅ ಗ್ರೀಡಿ ಫಾರ್ಮರ್ ವಾಂಟೆಡ್ ಆಲ್ ದ ಗೋಲ್ಡನ್ ಎಗ್ಸ್ ಅಟ್ ವಾನ್ಸ್. ಒನ್ ಡೇ ಹಿ ಕಟ್ ಓಪನ್ ದ ಗೂಸ್. ಹಿ ಥಾಟ್ ಹಿ ವಿಲ್ ಫೈಂಡ್ ಮೆನಿ ಗೋಲ್ಡನ್ ಎಗ್ಸ್ ಇನ್ಸೈಡ್, ಬಟ್ ಡಿಡ್ ನಾಟ್ ಫೈಂಡ್ ಎನಿ. ಅಟ್ ದ ಗೂಸ್ ಡೈಡ್. The farmer lost his goose and no more got golden eggs. Moral of the story, do not be greedy, be happy with what you have.
1: Very good. Oh, Samhita, ನೀನ್ ಎಷ್ಟು ಚೆನ್ನಾಗಿ ಕಲ್ತಿದೆ ಈ ಸ್ಟೋರಿನ ಬಂಗರಿ. ಯಾರು ಹೇಳ್ಕೊಟ್ಟಿದ್ದು?
0: ಮ್ಯಾಮ್
1: ಹೇಳ್ಕೊಟ್ರಾ? ಅಮ್ಮ ಮನೇಲಿ ಏನೇನ್ ಹೇಳ್ಕೊಡ್ತಾರೆ ಸಮಿತಾಗೆ?
0: ಬರೆಯೋದು.
1: ಬರೆಯೋದು ಹೇಳ್ಕೊಡ್ತಾರೆ. ಏನೇನ್ ಬರೆಯಕ್ ಬರುತ್ತೆ ಸಮಿತಂಗೆ?
0: ಕನ್ನಡ ಬರುತ್ತೆ ಬರೆಯಕ್ಕೆ.
1: ಐ ಬರುತ್ತಾ? ಎ ಬಿ ಸಿ ಡಿ ಬರುತ್ತಾ? ಖರ್ಚು ರೈಟಿಂಗ್ ಬರುತ್ತಾ? ವೆರಿ ಗುಡ್. ಮತ್ತೆ ನನ್ಗೆ ಇವಾಗ ಒಂದು ನಮ್ದು ಪ್ರೋಗ್ರಾಮ್ ಕೇಳ್ತಾ ಇರೋ ಮಕ್ಕಳಿಗೆ ಒಂದು ಕೃಷ್ಣನ್ ಬಗ್ಗೆ ಒಂದು ಸಾಂಗ್ ಹಾಡ್ತೀಯಾ?

ಚಂದ್ರಮನ ಮಾರ ಜನಕನ ಮೋಹನಾಂಗರ ಮಾರ ಜನಕನ ಮೋಹನಾಂಗರ ಸೇರಿ ಸುಖಿಸನು ಹಾರಿಸಿ ಬಂದೆವು ತಾರಮ್ಮಯ್ಯ ಯದು ಕುಲವಾರಿದಿ ಚಂದ್ರಮನ.

0: ಮಧುರ ಮೋಹನ ಕೃಷ್ಣ ಮಧುರಿಗೆ ತೆರಳಿದ ತಾರಮ್ಮಯ್ಯ.
1: ಇದ್ಯಾರ ರಚನೆ, ಇದ್ಯಾರು ಬರೆದಿದ್ದು ಸಾಂಗ್? ಪುರಂದರದಾಸರ ರಚನೆ ಅಲ್ವಾ. ಓಕೆ ಸಮಿತಾ, ಈಗ ನೀನು ಸ್ಕೂಲ್ಗೆ ಹೋಗ್ತೀಯಲ್ಲ, ನಿಂಗೆ ಸ್ಕೂಲಲ್ಲಿ ಓದೋದಿಷ್ಟನಾ ಆಟ ಆಡೋದಿಷ್ಟನಾ? ಓದೋದಿಷ್ಟನಾ? ಆಟ ಆಡಕ್ ಹೋಗ್ತೀಯ ನೀನು ಸ್ಕೂಲಲ್ಲಿ?
0: ಹಾ ಹೋಗ್ತೀನಿ. ಫ್ರೀ ಪಿರಿಯಡ್ ಅಲ್ಲಿ ಹೋಗ್ತೀನಿ. ಡ್ಯಾನ್ಸ್ ಡ್ಯಾನ್ಸ್ ಮಾಡಿಸ್ತಾರೆ ಬಾಯ್ಸಿಗೆ ಗರ್ಲ್ಸಿಗೆ ಎಲ್ಲರಿಗೂ.
1: ಸ್ಕೂಲಲ್ಲಿ ನೀನು ಯಾವ್ಯಾವ ಡ್ಯಾನ್ಸ್ ಮಾಡಿದ್ಯಾ ಸಮಿತ, ನೆನಪಿದ್ಯಾ ನಿಂಗೆ?
0: ನಾನು ಡಿಸ್ಕೋ ಡ್ಯಾನ್ಸ್ ಅಲ್ಲಿ ಮಾಡಿದ್ರೆ ಪ್ರೀನಸರಲ್ಲಿ, ಆಮೇಲೆ ಇದು ವೇದ ವಾಕ್ಯನ ಅದು ಎಲ್ ಕೆ ಜಿಲ್ ಮಾಡಿದ್ದೆ.
1: ಓಕೆ, ಅಮ್ಮ ಎಲ್ಲ ನೋಡಿ ಏನಂದ್ರು?
0: ಚೆನ್ನಾಗಿದೆ ಅಂದ್ರು.
1: ಚೆನ್ನಾಗಿದೆ ಅಂದ್ರು?
0: ಪ್ರೀನಾ ಸರಿ ಇಲ್ಲ, ಅಮ್ಮ ಅಪ್ಪ ನನ್ನ ಅಣ್ಣ ಎಲ್ಲರೂ ಬಂದಿದ್ರು ನೋಡಕ್ಕೆ.
1: ಓ ರಿಯಲಿ? ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರ? ಎಲ್ಲ ಕ್ಲಾಪ್ಸ್ ಹಾಕಿದ್ರ ಸಮಿತನ್ ಡ್ಯಾನ್ಸ್ ನೋಡಿ? ಓಕೆ, ನೀನು ಕೃಷ್ಣನ್ ವೇಷ ಅಲ್ಲ, ಕೃಷ್ಣನ್ ಅಲ್ಲ, ರಾಧೆ ವೇಷ ಹಾಕ್ತಾರಲ್ಲ ನಿಮ್ಮ ಮನೆಯಲ್ಲಿ ಸ್ಕೂಲಲ್ಲೆಲ್ಲ, ಅವಾಗ ಡ್ಯಾನ್ಸ್ ಮಾಡಿಸ್ತಾರ ಸಮಿತ?
0: ಇಲ್ಲ, ಅವಾಗ ಒಂದ್ ಇದು ಇರುತ್ತೆ, ಯಾರ್ ಹಾಡಿಗ್ ಸೇರ್ಕೋತಾರ ಅವ್ರ ಹಾಡ ಹೇಳ್ತಾರೆ, ಯಾರಕ್ಕೆ ಡ್ಯಾನ್ಸ್ ಸೇರ್ಕೋತಾರ ಅವ್ರಿಗೆ ಡ್ಯಾನ್ಸ್ ಆಡಿಸ್ತಾರೆ ಅಷ್ಟೇ.
1: ಓಕೆ, ಇವಾಗ ಕೃಷ್ಣ ನಿನ್ನ ಹತ್ರ ಬಂದು ಏನಾದ್ರು ಸಮಿತ ನಂಗೊಂದು ಸ್ವೀಟ್ ಬೇಕಪ್ಪ ಅಂತ ಹೇಳಿದ್ರೆ

0: ನೀವು ಯಾವ ಸ್ವೀಟ್ ಮಾಡ್ಕೊಡ್ತೀಯ ಕೃಷ್ಣಂಗೆ?
1: ಬೆಣ್ಣೆ ಬಿಸ್ಕೆಟ್.
0: ಬೆಣ್ಣೆ ಬಿಸ್ಕೆಟ್ ಕೊಡ್ತೀಯಾ? ಓಕೆ, ಬೆಣ್ಣೆ ಅಂದ್ರೆ ಕೃಷ್ಣಂಗೆ ಇಷ್ಟ ಅಲ್ಲ, ಬಿಸ್ಕೆಟ್ ಸಮಿತಂಗೆ ಇಷ್ಟ. ಸೊ ಬೆಣ್ಣೆ ಬಿಸ್ಕೆಟ್
1: ಬೆಣ್ಣೆ ಹಾಕೊಡ್ತೀನಿ ಅವನ್ಗೆ.
0: ಹೌದಾ, ವೆರಿ ಗುಡ್. ಸಪೋಸ್ ಕೃಷ್ಣ ನಿನ್ ಮುಂದೆ ಬಂದಾಗ ಏನ್ ಕೇಳ್ತೀಯ, ಫಸ್ಟ್ ಏನ್ ಹೇಳ್ತೀಯ ಸಮಿತಾ ಕೃಷ್ಣಂಗೆ?
1: ಫಸ್ಟ್ ನಿನ್ ಫೇವ್ರೆಟ್ ಏನು ಅಂತ ಕೇಳ್ತೀನಿ.
0: ಹೌದಾ, ಅವನು ಕೃಷ್ಣ ನನ್ಗೆ ಫೇವ್ರೆಟ್ ಸಮಿತಾ ಅಂದ್ರೆ
1: ಅವಾಗ ಸರಿ ಅಂತ.
0: ಸರಿ ಅಂತೀಯ, ಓಕೆ. ನಿಮ್ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಅಮ್ಮ ಏನಿಂದ ಅಡಿಗೆ ಮಾಡ್ತಾರೆ ಸ್ಪೆಷಲ್ ಆಗಿ?
1: ಕೆಲವೊಂದ್ಸಲ ಇದ್ ಮಾಡ್ತಾರೆ ಪಾಯಸ, ಶಾವಿಗೆ ಪಾಯಸ ಮಾಡ್ತಾರೆ.
0: ಓಕೆ,
1: ಆಮೇಲೆ ಅನ್ನ ಸಾರು ಮಾಡ್ತಾರೆ, ಆಮೇಲೆ ಪಲ್ಯ ಮಾಡ್ತಾರೆ.
0: ಓಕೆ, ಹಬ್ಬ ಅಂದ್ರೆ ನಿಂಗೆ ಇಷ್ಟನಾ ಸಮಿತಂಗೆ? ಯಾಕೆ ಇಷ್ಟ ಹಬ್ಬ ಅಂದ್ರೆ?
1: ಯಾಕಂದ್ರೆ ಅವಾಗ ನವರಾತ್ರಿ ಹಬ್ಬಗಳಲ್ಲಿ ಮನೆಗೆಲ್ಲ ಹೋಗ್ಬೇಕು ಅದಕ್ಕೆ.
0: ಸೊ ಆಕಾಶವಾಣಿ ಸ್ಟುಡಿಯೋಸ್ ನೋಡಿ ಏನ್ ಅನಿಸ್ತು ನಿಂಗೆ? ಇದೆಲ್ಲ ಸ್ಟುಡಿಯೋ ನೋಡಿ ಹೇಗಿದೆ ಅನಿಸ್ತು?
1: ಚೆನ್ನಾಗಿದೆ ಅನಿಸ್ತು.
0: ಚೆನ್ನಾಗಿದೆ ಅನಿಸ್ತಾ? ಓಕೆ, ಮೈಕ್ ಮುಂದೆ ಕುತ್ಕೊಂಡು ಮಾತಾಡಕ್ಕೆ ನಿಂಗೆ ಭಯ ಆಗತ್ತಾ ಸಮಿತಾಗೆ?
1: ಇಲ್ಲ.
0: ಇಲ್ವಾ? ಇದಕ್ಕಿಂತ ಮುಂಚೆ ಸ್ಟೇಜ್ ಅಲ್ಲೆಲ್ಲ ಹಾಡಿದ್ಯಾ ನೀನು? ಓಕೆ, ಸೊ
1: ನನ್ ಗರುಡ ಗಮನ ಹಳೆ ಮ್ಯಾಮ್ ಹೇಳ್ಕೊಟ್ಟಿದ್ದು, ನಾನ್ ಸ್ಟೇಜ್ ಅಲ್ಲಿ ಹಾಡಿದೀನಿ.
0: ಅದ್ ಬರುತ್ತೆ ಸಾಂಗ್ ನಿಂಗೆ?
1: ಬರುತ್ತೆ.
0: ಹಾಡ್ತೀಯಾ?
1: ಗರುಡ

ಠಾಕುರ್ ದೇವಾ ಜಲ ಜಲ ಎನ ವಿರಿನ ಮುಚ್ಚಿಯ ಹರ ಮುಖ ವಿಭೂತ ವಿಭೂತ ಪದ ಪದ್ಮ ಜಲ ಜಲ ಎನ ವಿರಿ ನಮುಚಿಯ ಹರ ಮುಖ ವಿಭೂತ ವಿಭೂತ ಪದ ಪದ್ಮ ವಿಭೂತ ವಿಭೂತ ಪದ ಪದ್ಮ

0: ಸರ್ವಲೋಕ ಶರಣ ಮಮ ತಾಪಮ ಪಾಕುರುದೇವ ಮಮ ಪಾಪಮ ಪಾಕುರುದೇವ ಅಗಣಿತ ಗುಣಗಣ ಶರಣ ಶರಣದ ವಿವಳಿತ ಸುರಳಿ ಪುಜಾಲ ಅಗಣಿತ ಗುಣಗಣ ಅಶರಣ ಶರಣದ ವಿಬಳಿತ ಸುರಳಿ ಪುಜಾಲ ವಿಬಳಿತ ಸುರಳಿ ಪುಜಾಲ ಮಮ ತಾಪಮ ಪಾಕುರುದೇವ ಮಮ ಪಾಪಮ ಪಾಕುರುದೇವ ಭಕ್ತವರ್ಯಮಿಯ ಭೂರಿ ಕರುಣಯ ಪಾಹಿ ಭಾರತಿ ತೀರ್ಥಂ ಭಕ್ತವರ್ಯಮಿಹ ಭೂರಿ ಕುರುಣಯ ಪಾಹಿ ಭಾರತೀರ್ಥಂ ಪಾಹಿ ಭಾರತೀ ತೀರ್ಥಂ.
1: ಸಮಿತಾ, ಚೆನ್ನಾಗಿ ಹಾಡಿದೆ. ನಿಂಗೆ ಹಾಡು ಹೇಳಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ?
2: ಕೆಲವೊಂದ್ಸಲ ನಾನು ಹಾಡ್ ಪ್ರಾಕ್ಟೀಸ್ ಮಾಡ್ತೀನಿ.
1: ಓಕೆ, ಅಮ್ಮ ಕುತ್ಕೊಂಡು ಹಾಡಿಸ್ತಾರ ನಿನ್ಗೆ?
2: ತಪ್ಪಾದ್ರೆ ಹೇಳ್ತಾರೆ.
1: ಹೇಳ್ತಾರ? ನಿಂಗೆ ಸ್ಟೇಜ್ ಮೇಲೆ ಹಾಡಕ್ ಭಯ ಆಗತ್ತಾ ಸಮಿತಾಗೆ?
2: ಇಲ್ಲ.
1: ಇಲ್ಲ. ಓಕೆ, ಸಂಗೀತ ಕ್ಲಾಸಿಗೆ ಹೋಗ್ತಿದ್ಯಾ?
2: ಹಾ, ಹೋಗ್ತೀನಿ. ಎರಡು
1: ಎರಡು ಯಾವುದೆಲ್ಲ?
2: ಒಂದು ನಂದು ನಾರ್ಮಲ್ ಸಂಗೀತ ಕ್ಲಾಸ್ ಗರುಡಗಮ್ಮನಂದು ಪಾಹಿ ಪಾಹಿದು ಅದು, ಆಮೇಲೆ ಇನ್ನೊಂದು ಹೊಸ ಅದಕ್ಕೆ ಸೇರಿಸಿದ್ದಾರೆ ಅಮ್ಮ, ಅವ್ರ ಹೆಸರು ರಕ್ವಾ ಅಂತ. ದಿನಕ್ಕೆ ಒಂದಿನ ಇತ್ತಷ್ಟೆ.
1: ನಿಂಗೆ ಅಮ್ಮ ಮಾಡೋ ತಿಂಡಿಯಲ್ಲಿ ಯಾವ ತಿಂಡಿ ಇಷ್ಟ?
2: ಪೂರಿ ಸಾಗು.
1: ಪೂರಿ ಸಾಗು ಇಷ್ಟನಾ? ಓಕೆ.
2: ಒಂದಿನ ಪೂರಿ ಪಲ್ಯ ಚೆನ್ನಾಗಿ ಮಾಡ್ಕೊಂಡಿದ್ಲ, ಅದಕ್ಕೆ
1: ಒಂದೇ ದಿನ ಮಾಡ್ಕೊಟ್ಟಿದ್ರ? ಮತ್ತೆ ನೀನು ಸ್ಕೂಲಲ್ಲಿ ಏನಾದ್ರು ಫಂಕ್ಷನ್ ಇದ್ದಾಗ ಸ್ಟೇಜ್ ಮೇಲೆ ಎಲ್ಲ ಹೋಗಿ ಮಾತಾಡ್ತೀಯ? ಏನ್ ಮಾತಾಡ್ತೀಯ?
2: ಅದು ಇವಾಗ ಹೇಳಿದ್ನಲ್ಲ, ಆ ಸ್ಟೋರಿ ರೈಮ್ಸ್ ಹೇಳಿಸ್ತಾರೆ.
1: ಹೌದಾ? ಸ್ಕೂಲಲ್ಲಿ ಹೇಳೋ ಕನ್ನಡ ಸಾಂಗ್ಸ್ ಯಾವ್ದಾದ್ರು ನೆನಪಿದ್ಯಾ ನಿಮಗೆ? ಯಾವ್ದು ಹೇಳು?
2: ಹಣ್ಣು ಹಣ್ಣು ಮಾವಿನ ಹಣ್ಣು
1: ಹೇಳು.
2: ಹಣ್ಣು ಹಣ್ಣು ಮಾವಿನ ಹಣ್ಣು ಮಕ್ಕಳ ಬಾಯಿಗೆ ಸೀಬೆ ಹಣ್ಣು, ಹೆತ್ತವರ ಬಾಯಿಗೆ ಹಲಸಿನ ಹಣ್ಣು, ಮುದುಕರ ಬಾಯಿಗೆ ಬಾಳೆ ಹಣ್ಣು, ಕಣ್ಣು ಮುಚ್ಚು ಬಾಯಿ ಬಿಚ್ಚು ಹಾಕುವೆ ನಾನು ದ್ರಾಕ್ಷಿ ಹಣ್ಣು.
1: ಇದು ಸ್ಕೂಲಲ್ಲಿ ಹೇಳ್ಕೊಟ್ರಾ?

0: ಬೇರೆ ಯಾವ್ದಾದ್ರು ರೈಮ್ಸ್ ಬರುತ್ತಾ ಹೇಳು.
1: ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯ ಗೆಡಂಟು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟ ಮುಗಿದಿತ್ತು.
0: ವೆರಿ ಗುಡ್.
1: ಇನ್ನೊಂದು ಇಂಗ್ಲಿಷ್ ಏನು ಬರ್ತದೆ ರೈಮ್ಸ್
0: ಹೇಳು ಹೇಳು.
1: Hot cross buns, hot cross buns, one a penny, two a penny, hot cross buns. If you have no daughters, give it to your son. One a penny, two a penny, hot cross buns.
0: ಓಕೆ ಸಂಹಿತಾ, ತುಂಬಾ ಮುದ್ದಾಗಿ ಮಾತಾಡಿದ್ದೀಯಾ ಸಂಹಿತಾ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಓಕೆ? ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನ್ ಬರ್ತ್ಡೇ ಅಲ್ವಾ? ಸೊ ನಮ್ಮ ಎಲ್ಲ ಮಕ್ಕಳಿಗೆ ನೀನೊಂದು ವಿಶ್ ಮಾಡ್ತೀಯಾ, ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳು ನೋಡೋಣ.
1: ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
0: ಸೊ ಹೇಗನ್ನಿಸ್ತು ಸಂಹಿತಾಗೆ ಸ್ಟುಡಿಯೋದಲ್ಲಿ ಬಂದು ಮಾತಾಡಿದ್ದು?
1: ಚೆನ್ನಾಗನ್ಸ್.
0: ಇನ್ನೊಂದು ಕೃಷ್ಣನ್ ಸಾಂಗ್ ಯಾವ್ದಾದ್ರು ಬರತ್ತಾ ನಿಂಗೆ, ಹೇಳ್ತೀಯಾ?
1: ಹ್ಮ್.

0: ಕೊಡೆ ಮೇಲೆ ಅಪ್ಪಗೆ ಹಿಡಿ ತುಪ್ಪಿಗೆ ಕೊಡಿಸೆ ಉಪ್ಪು ಕಡಲೆಯನ್ನು ಚೀಲದಿ ತುಂಬುವೆ ಚಕ್ಕೂಳಿ ಕೊಡು ಎನಗೆ ಗೋಪಿ ಚಿನ್ನಿ ಕೊಲ್ಲಬೇಕಲ್ಲ ಹಿಂಡು ಮಕ್ಕಳ ಎಲ್ಲರ ಒಡಗೂಡಿ ಅಲ್ಲವು ಗೋಗಳ ಕಾಯ್ದು ಬಂದೇನೆ ಇಲೆಲಿಲೆಗಳ ಕೇಳಿ ಗೋಪಿ ತೋಳಿನ ಬಿಗಿದಪ್ಪಿ ಲೋಲಶಿ ಪುರಂದರ ವಿಠನ್ನ ಲೀಲೆಯಿಂದಲೀ ಬಾರೆಂತ ಅಂಗಿ ತೊಟ್ಟೇನೆ ಗೋಪಿ ಶೃಂಗಾರವಾದೇನೆ ಹಾಲ ಕುಡಿದೇನೆ ಗೋಪಿ ಆಕಳ ಕಾಯ್ದೇನೆ.
1: ಸಮಿತ, ಅಕ್ಯೂಟ್ ಕ್ಯೂಟ್ ಮಾತು ಮತ್ತೆ ನಿನ್ನ ಮಧುರವಾದ ಸಾಂಗ್ಸ್ ಎಲ್ಲ ನಮ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ನೀನು ನಮ್ಮ ಸ್ಟುಡಿಯೋಸ್ಗೆ ಬಂದು ಇಷ್ಟು ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಡಿ ಮ್ಯೂಸಿಕ್ ಜರ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ಯಾ. ಸೊ ನಿನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ.

ಇದುವರೆಗೂ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪುಟಾಣಿ ಸಂಹಿತಾ ಜೊತೆ ಮಾತುಕತೆ ಮತ್ತು ಶ್ರೀಕೃಷ್ಣನ ಕುರಿತು ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಕೇಳಿ ಒಂದು ಚಿತ್ರಗೀತೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಳು ತಿರೆ ಎಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದರಳಹುದು ಬಾಯ್ಸವಿಗೆ. ಸರಿಹದದ ಕಾಳು ತಿರೆ ಎಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದರಳಹುದು ಬಾಯ್ಸವಿಗೆ. ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ. ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ.

0: ಪ್ರಕೃತಿಯ ಜೀವದ ಜೀವನದ ಎಲ್ಲ ಆಗುಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಡಿವಿಜಿಯವರು. ಇಂಥ ಅವಲೋಕನಗಳಿಂದಲೇ ಉನ್ನತ ಮಟ್ಟದ ಜ್ಞಾನ ದರ್ಶನಗಳು ಅವರಿಗೆ ಸಾಧ್ಯ ಆಗೋದು. ಸರಿಹದದ ಕಾಳೊಂದು ತಿರೆಯಪ್ಪಿದೊಡೆ ಮೊಳೆಯುವುದು ಅಂತಾರೆ. ಈ ಅಪ್ಪಿದೊಡೆ ಅನ್ನೋ ಪದನ ಗಮನಿಸಿ ಎಷ್ಟು ಸುಂದರವಾಗಿದೆ, ಅರ್ಥಗರ್ಭಿತವಾಗಿದೆ. ಈ ಸೃಷ್ಟಿ ಅಥವಾ ಸಂತಾನ ಮೊಳಿಬೇಕಾದ್ರೆ ಅಲ್ಲಿ ಒಂದು ಅಪ್ಪುಗೆ ಬೇಕು, ಪ್ರೀತಿ ಬೇಕು. ಇಲ್ಲೂ ಹಾಗೆ ಉತ್ತಮವಾದ ಒಂದು ಕಾಳು ಧಾರಿಣಿಯಾದಂಥ ಭೂತಾಯಿ ಮಡಿಲನ್ನ ಅಪ್ಪಿದ್ರೆ ಅದು ಮೆಲ್ಲಗೆ ಮೊಳೆತು ಸಸಿಯಾಗುತ್ತೆ. ಆದರೆ ಇದೇ ಕಾಳನ್ನ ಹುರಿದು ಬಿಟ್ರೆ ಅದು ನೆಲದ ಗರ್ಭದೊಳಗೆ ಪ್ರವೇಶಿಸಿದ್ರೂ ಮೊಳೆಯಲ್ಲ, ಚಿಗುರಲ್ಲ. ಬದಲಿಗೆ ಅದು ಬಾಯಿಸವಿಗೆ ಸೊಗಸಾದ ವ್ಯಂಜನ ಆಗತ್ತೆ, ಅರಳಿಟ್ಟು ಹುರಿಟ್ಟು ಹೀಗೆ. ಈ ಒಂದು ಲೌಕಿಕ ಉದಾಹರಣೆನ ತೋರಿಸಿ ಅಲ್ಲಿಂದ ಎತ್ತರದ ಒಂದು ತತ್ವೋಪದೇಶಕ್ಕೆ ಹೊರಡ್ತಾರೆ ಡಿವಿಜಿ. ಜ್ಞಾನಿಯಾದವನು ಕೈಗೊಳ್ಳೋ ಕರ್ಮ ಬೀಜಗಳಿಗೆ ಜ್ಞಾನ ಲೇಪನ ಆಗಿಬಿಡುತ್ತಂತೆ. ಇಂಥ ಜ್ಞಾನ ಲೇಪನಾನೇ ಆ ಕರ್ಮಗಳಿಗೆ ಆಗುವಂಥ ಪಾಕ ಪ್ರಕ್ರಿಯೆ. ಹಾಗಾಗಿ ಜ್ಞಾನಿ ಮಾಡುವಂಥ ಕರ್ಮಗಳು ಅಂದರೆ ಕೆಲಸಗಳು ಮರು ಬೆಳೆಗೆ ಬಿತ್ತಲ್ಲ ಅಂತಾರೆ. ಅಂದರೆ ಜ್ಞಾನಿಯ ಕರ್ಮಗಳಿಗೆ ಮುಂದೆ ಯಾವುದೇ ಪರಿಣಾಮ ಅಥವಾ ಪ್ರಭಾವಗಳು ಇಲ್ಲ. ಯಾಕಂದ್ರೆ ಜ್ಞಾನದಿಂದ ಸಂಶಯಗಳನ್ನೆಲ್ಲ ನಾಶ ಮಾಡಿಕೊಂಡಿರೋಂಥ ಆತ್ಮವಂತನನ್ನ ಯಾವುದೇ ಕರ್ಮಗಳು ಬಂಧಿಸಲಾರವು ಅನ್ನುವಂಥ ಆಶ್ವಾಸನೆನ ನಮ್ಮ ಗೀತಾಚಾರ್ಯ ಕೂಡ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪ್ರಜ್ವಲಿಸುವಂಥ ಅಗ್ನಿ ಹೇಗೆ ಕಟ್ಟಿಗೆಗಳನ್ನ ಸುಟ್ಟು ಬೂದಿ ಮಾಡುತ್ತೋ ಹಾಗೇನೆ ಜ್ಞಾನ ಎಂಬ ಅಗ್ನಿ ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡತ್ತೆ ಅಂತಾನೆ ಕೃಷ್ಣ. ಇದೇ ರೀತಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಅಂದರೆ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಇನ್ನೊಂದಿಲ್ಲ. ಯೋಗದಿಂದ ಸಂಸಿದ್ಧಿಯನ್ನ ಹೊಂದಿದವನು ಕಾಲಕ್ರಮದಲ್ಲಿ ಆ ಜ್ಞಾನವನ್ನ ತನಗೆ ತಾನೇ ಹೊಂದುತ್ತಾನೆ. ಈ ಎಲ್ಲ ಮಾತುಗಳ ತಾತ್ಪರ್ಯ ಇಷ್ಟೇ, ಬ್ರಹ್ಮಜ್ಞಾನ ಅದಕ್ಕಾಗಿ ಮಾಡುವಂತಹ ಶುದ್ಧ ತಪಸ್ಸು ಯಾವುದೇ ಲೌಕಿಕ ಕರ್ಮಗಳಿಗಿಂತ ದೊಡ್ಡದು ಮತ್ತು ಎತ್ತರವಾದದ್ದು.
1: ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ ಗಟ್ಟಿ ಜಗವಂತು ತತ್ವಜ್ಞಾನ ಸೋಕೆ. ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ ಗಟ್ಟಿ ಜಗವಂತು ತತ್ವಜ್ಞಾನ ಸೋಕೆ. ತೊಟ್ಟಿಹುದು ಲೋಕರೂಪವತಾತ್ವಿಕನ ವೃತ್ತಿ ಕಟ್ಟದವನಾತ್ಮವನು ಮಂಕುತಿಮ್ಮ. ತೊಟ್ಟಿಹುದು ಲೋಕರೂಪವತಾತ್ವಿಕನ ವೃತ್ತಿ ಕಟ್ಟದವನಾತ್ಮವನು ಮಂಕುತಿಮ್ಮ.

0: ಹೋಗುವಂಥದ್ದು, ಚದರಿ ಹೋಗುವಂಥದ್ದು. ನಾವು ದಿನನಿತ್ಯ ಕಾಣೋ ಇಂಥದ್ದೇ ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸಬಹುದು. ಉದ್ದಕ್ಕೆ ಮಲಗಿರೋ ಒಂದು ಹಾವು ತನ್ನ ಮೈಯಾಕಾರದ ಹಾಗೆಯೇ ಪೊರೆ ಬಿಟ್ಟು ಹೊರಟು ಹೋಗಿರುತ್ತೆ. ದೂರದಿಂದ ನೋಡೋರ್ಗೆ ಅದು ಹಾವೇ ಏನೋ ಅನ್ನುವಂಥ ಗಾಬರಿ ಕೂಡ ಮೂಡಬಹುದು. ಆದರೆ ಮತ್ತೆ ಇದು ಭ್ರಮೆನೆ, ಸತ್ಯ ಅಲ್ಲ. ಈ ಎರಡೂ ಉದಾಹರಣೆಗಳಲ್ಲಿ ಕಾಣೋದೇ ಬೇರೆ, ವಾಸ್ತವನೇ ಬೇರೆ. ಆದರೆ ಜ್ಞಾನಿಯಾದವನು ತಾನು ಕಾಣ್ತಾ ಇರೋ ನೋಟಕ್ಕೆ ಇರೋಂಥ ಸೀಮಿತತೆಗಳನ್ನ, ಕ್ಷಣಿಕ ಅಸ್ತಿತ್ವಗಳನ್ನ ಚೆನ್ನಾಗಿ ಮನಗಾಣ್ತಾನೆ. ಇಲ್ಲಿ ಹುಟ್ಟಿ ಬಂದ ಮೇಲೆ ಲೌಕಿಕ ವ್ಯಾಪಾರಗಳು, ವಿಹಿತ ಕರ್ಮಗಳು, ಲೋಕ ಬಾಂಧವ್ಯ ಇವೆಲ್ಲ ಅನಿವಾರ್ಯ. ಸುಟ್ಟ ಹಗ್ಗ ನಿಜವಾದ ಹಗ್ಗದ ಹಾಗೆ ಭಾಸ ಆಗಿಬಿಡುವಂತಹ ಕತೆ ಇದು. ಆದರೆ ಇದ್ಯಾವುದೂ ಶಾಶ್ವತ ಅಲ್ಲ. ನಿಜವಾದ ನೋಟ ಬೇರೇನೇ ಇದೆ. ಅದೇ ಬ್ರಹ್ಮ ಸಾಕ್ಷಾತ್ಕಾರ, ಮುಂದೃಷ್ಟಿ ಪರಮದಲಿ ಅಂತ ಹಿಂದೇನೆ ಹೇಳಿದ್ದಾರೆ ಅವರು. ನಮ್ಮ ಅಕ್ಕ ಮಹಾದೇವಿ ಕೂಡ ಆಗಾಗ ಇಂಥ ಮಾತನ್ನ ಹೇಳ್ತಾಳೆ. ಎಷ್ಟೆಷ್ಟೋ ಬಗೆಯ ತೃಷೆಗಳು, ಹೊಸಿವು ಮುಂತಾದ ಇಂದ್ರಿಯ ಕಾಟಗಳು ಇವೆ. ಅವು ಅಲ್ಲಿಂದಲ್ಲೇ ಪೂರೈಕೆನೂ ಆಗ್ತವೆ. ಆದರೆ ಇವೆಲ್ಲವನ್ನ ಮೀರಿದ ದೊಡ್ಡದೊಂದು ತೃಷೆ ಇದೆ. ಅದೇ ದಿವ್ಯವಾದ ಒಂದು ಆತ್ಮಸಾಂಗತ್ಯದ ಬಯಕೆ. ಇಂಥ ಆತ್ಮಸಾಂಗತ್ಯಕ್ಕೆ ಮಾತ್ರ ನನಗೆ ಮಲ್ಲಿಕಾರ್ಜುನನೇ ಸಂಗಾತಿ ಅಂತಾಳೆ ಆಕೆ. ಒಟ್ಟಾರೆ ಒಂದು ದಿವ್ಯ ಸಾಕ್ಷಾತ್ಕಾರ ಎಲ್ಲ ಅನುಭಾವಿಗಳ ಪರಮೋದ್ದೇಶ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ಆಕಾಶವಾಣಿ ಚಂದ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯಾದ ಜೀವದ.
7: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
8: ಹೌದು, ನನಗೂ ಬಂದಿದೆ ಕಣೆ.
7: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
9: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
7: ಅಯ್ಯೋ, ನಿಂಗೂ ಬಂತ?
9: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತು.

0: ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹ ನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಅಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನನ್ನ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ವಂದೇ ಮಾತರಂ, 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು.
5: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು ಇದ್ದಾರೆ. ಕ್ಯಾಪ್ಟನ್ ಗಂಗಾಧರ್ ಅವರನ್ನ ನಾವೀಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೈ ಹಿಂದ್ ಸರ್.
6: ಜೈ ಹಿಂದ್.
5: ನೀವು ಸೇನೆಗೆ ಸೇರೋಕ್ಕಿಂತ ಮೊದಲು ಮೇಜರ್ ಆಗಿದ್ರಿ. ನಿಮ್ಮನ್ನ ಮೇಜರ್ ಅಂತಲೇ ಜನ ಗುರುತಿಸ್ತಿದ್ರು. ಜನ ಅಂದ್ರೆ ನಿಮ್ಮ ಸ್ನೇಹಿತರು, ನಿಮ್ಮ ಬಳಗ ಎಲ್ಲ. ಈ ಕಥೆಯನ್ನ ಹೇಳಿ.
6: ಇದು ಬಹುಶಃ ನನಗೆ ನಡೆದಿದ್ದು ಘಟನೆ ಕಾಲೇಜ್ ಟೈಮಲ್ಲಿ. ಯಾಕಂದ್ರೆ ಅಫ್ಕೋರ್ಸ್ ನಾನು ಹೈಸ್ಕೂಲ್ ಅಲ್ಲಿ ಆರ್ ವಿ ಬಾಯ್ಸ್ ಹೈಸ್ಕೂಲ್ ನಾನು ಓದಿರೋ ಟೈಮಲ್ಲಿ ನಾನು ಎನ್ ಸಿ ಸಿ ನಲ್ಲಿ ಭಾಗವಹಿಸಿದ್ದೆ. ಸಾಕಷ್ಟು ಕ್ಯಾಂಪ್ಸ್ ಆಗಲಿ ಯಾವುದೇ ಒಂದು ಆಕ್ಟಿವಿಟಿಗೆ ನಾನು ಭಾಗವಹಿಸ್ತಿದ್ದೆ. ಸೊ ಹಾಗಾಗಿ ಅದೆಲ್ಲೋ ಅದರ ನಂಟು ನನ್ನ ಜೊತೆಗೆ ಕ್ಯಾರಿ ಆನ್ ಆಗ್ತಿತ್ತು. ಮತ್ತೆ ನನ್ನ ಶಿಸ್ತೇ ಇರ್ಬೋದು, ನನ್ನ ಯಾವುದೇ ರೀತಿ ಒಬ್ಬರಿಗೊಬ್ರಿಗೆ ನಾನು ಹೇಗೆ ಸ್ಪಂದಿಸ್ತಿದ್ದೆ, ಆ ಒಂದು ಘಟನೆಗಳೆಲ್ಲ ನನಗೆ ಅದೇ ರೀತಿ ಲಿಂಕ್ ಆಗ್ತಾ ಹೋಯ್ತು. ಸೊ ಹಾಗಾಗಿ ಕಾಲೇಜ್ ಹೋದಾಗಲೂ ಅದೊಂಥರ ಅದೇ ಕ್ಯಾರಿ ಆಯ್ತು. ಸೊ ಕಾಲೇಜ್ನಲ್ಲಿ ನನಗೆ ಸ್ಲ್ಯಾಂಗ್ ಆಗಿ ಎಲ್ಲರೂ ಮೇಜರ್ ಮೇಜರ್ ಅಂತೀರ. ನಾನು ಎಂದಿಗೂ ನಾನು ಕನಸಿನಲ್ಲಿ ಯೋಚನೆ ಮಾಡಿಲ್ಲ ಎಸ್ ನಾನು ಒಂದ್ ದಿವಸ ಆರ್ಮಿ ಆಫೀಸರ್ ಆಗಿ ಹೊರಹೊಮ್ಮತೀನಿ ಅಂತ.
5: ಅಂದ್ರೆ ಕೋರ್ ಆಫ್ ಎಂಜಿನಿಯರ್ಸ್ ಬಾಂಬೆ ಸ್ಯಾಪರ್ಸ್ ನೀವು ಸೇರ್ಕೊಂಡ್ರಿ ಆಮೇಲೆ. ಆದ್ರೆ ಅದನ್ನ ಸೇರೋ ಮೊದ್ಲೇ ನಿಮ್ಮ ಒಂದು ಪಯಣ ಏನಿತ್ತಲ್ಲ ಅದು ಶುರುವಾಗಿದ್ದು ಬಹುಶಃ ಎನ್ ಸಿ ಸಿ ಇಂದ ಅಂತ ಕಾಣಿಸುತ್ತೆ.
6: ಹೌದು, ಯಾಕಂದ್ರೆ ಎನ್ ಸಿ ಸಿ ನಲ್ಲಿ ನನಗೆ ಏನು ಸಾಕಷ್ಟು ಅವಕಾಶಗಳು ಸಿಕ್ತು. ಯಾಕಂದ್ರೆ ಒಂಥರ ಟೈಮ್, ಓಕೆ ಇಂಥ ದಿವಸ ನಾವು ಇಷ್ಟೇ ಗಂಟೆಗೆ ಸೇರಿಸ್ಬೇಕು, ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಡ್ರಿಲ್ ಆಕ್ಟಿವಿಟೀಸ್ ಇರ್ಬೋದು, ಕ್ಯಾಂಪ್ ರಿಲೇಟೆಡ್ ಆಕ್ಟಿವಿಟೀಸ್ ಇರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಇರ್ಬೋದು. ಸೊ ಇದನ್ನೆಲ್ಲ ಒಗ್ಗೂಡಿಸಿ ಒಂದು ಕಡೆ ಬಂದು ಸೇರಿದಾಗ ಬಹುಶಃ ಆ ಒಂದು ಟ್ರೈನಿಂಗ್ ಬೇಸ್ ನನಗೇನನ್ನೋದು ಶಾಲೆಯಿಂದನೇ ಶುರುವಾಗಿದ್ದು. ನಾನು ಹೈಸ್ಕೂಲಿನ ಜೀವನದಲ್ಲಿ ಶುರುವಾದದ್ದು, ಮತ್ತೆ ಮುಂದೆ ಹೋಗಿ ನಾನು ವಿಜಯ ಕಾಲೇಜ್ನಲ್ಲೇ ಇರ್ಬೋದು ಅಥವಾ ಆರ್ ವಿ ಕಾಲೇಜ್ನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೂ ಅದೊಂದು ನನ್ನ ಜೊತೆಗೆ ಜೊತೆಯಾಗಿ ಅದು ಬೆಳೀತಾ ಬಂತು. ಬಹುಶಃ ಒಂದು ಮನಸ್ಸಿನಲ್ಲಿ ಆ ಒಂದು ಹುದ್ದೆಗೆ ನಾನು ಏಕೆ ಅರ್ಹನಾಗಬಾರ್ದು ಅನ್ನೋದು ಯಾವತ್ತಾಗಲಿ ಅದೊಂದು ಮನಸ್ಸಿನಲ್ಲಿ ಇತ್ತು. ಹಾಗೆ ಆಗಿದ್ದು ಪರಿವರ್ತನೆ ಆಗಿ ಕೊನೆಗೆ ಇಂಜಿನಿಯರಿಂಗ್ ಆಗಿದ ತಕ್ಷಣ ಹೌದು ನಾನೇನಕ್ಕೆ ಎಸ್ ಎಸ್ ಬಿಗೆ ಆಪ್ಟ್ ಮಾಡಬಹುದು

0: ಬರೋದು ಅಂತ. ಯಾಕಂದ್ರೆ ಆಫೀಸರ್ಸ್ಗೆಲ್ಲ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ. ಸೊ ಆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಪಾಸ್ ಆದರೆ ಮಾತ್ರ ನಾವು ಟ್ರೈನಿಂಗ್ಗೆ ಹೋಗ್ಬೋದು. ಇಂಜಿನಿಯರಿಂಗ್ ಆದ ತಕ್ಷಣವೇ ನಾನು ಅದನ್ನು ಅಪ್ಲೈ ಮಾಡಿದೆ, ಆ್ಯಂಡ್ ಮೊದಲನೇ ಅಟೆಂಪ್ಟ್ನಲ್ಲಿ ಆಗಲಿಲ್ಲ. ಹಾಗಾಗಿ ಎರಡನೇ ಅಟೆಂಪ್ಟ್ಗೆ ವಾರಣಾಸಿಯಲ್ಲಿ SSP ನಡೆದಾಗ ತೇರ್ಗಡೆ ಆಯಿತು. ಸೊ ಹಾಗಾಗಿ ನನ್ನ ಸೆಲೆಕ್ಷನ್ ಆಯಿತು.
1: ಅಂದರೆ ಆಕ್ಸಿಡೆಂಟಲ್ ಮೇಜರ್ ರಿಯಲ್ ಕ್ಯಾಪ್ಟನ್ ಆಗೋ ಹಂತ ಬಂತು ಅಲ್ಲ?
0: ಹೌದು ಹೌದು.
1: 1996 ನೀವು ಬಾಂಬೆ ಸ್ಯಾಪರ್ಸ್ ಸೇರ್ಕೊಂಡ್ರಿ. ಅದರ ಹಿಂದೆ ಒಂದು ತರಬೇತಿ ಎಲ್ಲ ಇರುತ್ತೆ ನಿಮಗೆ, ಆ ತರಬೇತಿ ಎಲ್ಲ ಎಲ್ಲಾಯ್ತು?
0: ನನ್ನ ತರಬೇತಿ ಬಂದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ. ನಾನು ಬೇಸಿಕಲಿ ಇಂಜಿನಿಯರಿಂಗ್ ಎಂಟ್ರಿನಲ್ಲಿ ಹೋಗಿದೆ, ಟೆಕ್ನಿಕಲ್ ಎಂಟ್ರಿ. ಸೊ ಟೆಕ್ನಿಕಲ್ ಎಂಟ್ರಿನಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಂತರ ನಾವು ಟ್ರೈನಿಂಗ್ ಹೋಗ್ತೀವಿ. ಸೊ ಅದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಚೆನ್ನೈನಲ್ಲಿ. ಸೊ ಅದು ಬಂದು ತುಂಬ ರಿಗರಸ್ ಟ್ರೈನಿಂಗ್ ಇರುತ್ತೆ. ಮತ್ತೆ ಆಫೀಸರ್ಸ್ ಟ್ರೈನಿಂಗ್ ಅನ್ನೋದ್ರಲ್ಲಿ ನಮಗೆ ಫಿಸಿಕಲ್, ಅದರ ಜೊತೆಗೆ ನಮಗೆ ಒಬ್ಬ ಆಫೀಸರ್ ಆಗೋದಕ್ಕೆ ಏನೆಲ್ಲ ಪ್ರಮುಖ ಅಂಶಗಳಿರ್ತವೆ ಅದನ್ನ ನಮ್ಮಲ್ಲಿ ಒಗ್ಗೂಡಿಸ್ರೆ. ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ, ಹೇಗೆ ನಾವು ನಮ್ಮನ್ನ ಮತ್ತೆ ನಮ್ಮ ಜೊತೆಲಿರೋರ್ನ, ನಮ್ಮ ಜೊತೆಲಿರೋ ಯೋಧರು ಸೈನಿಕರು ಎಲ್ಲರನ್ನು ನಾವು ಹೇಗೆ ಜೊತೆನಲ್ಲಿ ತಗೊಂಡು ಹೋಗ್ಬೇಕು, ಹೇಗೆ ಟೀಮ್ನ ಲೀಡ್ ಮಾಡಬೇಕು ಅನ್ನೋದನ್ನೆಲ್ಲ ನಮಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಮಾಡಿ ನಾವು ಕಲಿಸಿರ್ತಾರೆ. ಸೊ ಹಾಗಾಗಿ ಒಂದು ಅಕಾಡೆಮಿ ಅನ್ನೋದನ್ನು ಒಬ್ಬ ನಾರ್ಮಲ್ ಆದ ಹುಡುಗನನ್ನ ಅಥವಾ ನಾರ್ಮಲ್ ಆದ ಜೆಂಟಲ್ಮನ್ನ, ಅಲ್ಲಿ ನಾವು ಟ್ರೈನಿಂಗ್ ಆಗೋ ಸಮಯದಲ್ಲಿ ನಮಗೆ ಆಫೀಸರ್ ಅಂತ ಯಾರೂ ಕರೆಯೋದಿಲ್ಲ, ಜೆಂಟಲ್ಮನ್ ಕೆಡೆಟ್ ಅಂತೀವಿ. ಸೊ ಹಾಗಾಗಿ ಒಬ್ಬ ಜೆಂಟಲ್ಮನ್ ಕೆಡೆಟ್ ನ ಒಬ್ಬ ಆಫೀಸರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಬಹುಶಃ 1 ವರ್ಷದ ಟ್ರೈನಿಂಗ್ ಅದು. ಆ 1 ವರ್ಷದ ಟ್ರೈನಿಂಗ್ ಅಲ್ಲಿ ಎಲ್ಲಾ ಅಂಶಗಳನ್ನು ಹೇಳ್ಕೊಡ್ತಾರೆ. ಫಿಸಿಕಲ್ ಆಕ್ಟಿವಿಟಿನೇ ಇರ್ಬೋದು, ಬ್ಯಾಟಲ್ ರಿಲೇಟೆಡ್, ಯುದ್ಧ ಭೂಮಿನಲ್ಲಿ ಹೇಗೇಗಿರುತ್ತೆ, ಯಾವ ತರ ಯುದ್ಧ ಭೂಮಿಗಳಿರುತ್ತೆ, ಅದ್ರಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಹೇಗೆ ಅದನ್ನ ಮುನ್ನಡೆಸಬೇಕಾಗತ್ತೆ, ಒಂದು ಟ್ರೂಪ್ ಕಾಂಪೋಸಿಷನ್ ಅಂದ್ರೆ ಹೆಂಗಿರುತ್ತೆ, ಎಷ್ಟು ಜನ ಇರ್ತಾರೆ, ಅದನ್ನೆಲ್ಲ ಹೇಳೋದಲ್ದೇನು ನಮಗೆ ಮೆಂಟಲಿ ನಮಗೆ ಮನಸ್ಥೈರ್ಯ ಆ ಒಂದು ಲೆವೆಲ್ ತಗೊಂಡೋಗಿ ಬಿಡಬೇಕಾದ್ರೆ, ಸೊ ಅದನ್ನೆಲ್ಲ ಕಲ್ಕೊಡೋದೇ ಒಂದು ಅಕಾಡೆಮಿ. ಅಕಾಡೆಮಿಯ ಜೀವನ ಒಂದು ಎಲ್ಲ ಆಫೀಸರ್ಸ್ಗೂ, ಅದು ಆರ್ಮಿನೇ ಆಗಿರ್ಬೋದು, ನೇವಿನೇ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು, ಅಕಾಡೆಮಿ ಅನ್ನೋದನ್ನು ಒಂದು ಸುದೀರ್ಘ ಸ್ಟೆಪ್. ಯಾಕಂದ್ರೆ ಅಲ್ಲೇನೆ ನಮಗೆ ಆಕ್ಚುಲಿ ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯನ ಒಬ್ಬ ಸೇನಾಧಿಕಾರಿ ಆಗೂ ಹೊರಗಡೆ ಬರಬೇಕಾದ್ರೆ ಬಹುಶಃ ಇದೆಲ್ಲ ಸ್ಟೆಪ್ಸ್ ಅದಕ್ಕೆಲ್ಲ ಹೋಗುತ್ತೆ. ನಾಟ್ ಓನ್ಲಿ ಆಸ್ ಎ ದಿಸ್ ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಎಂಡ್ಯೂರೆನ್ಸ್, ಮೆಂಟಲ್ ಸ್ಟ್ರೆಂತ್, ಮಾನಸಿಕವಾಗಿ ನಮ್ಗೆ ಎಷ್ಟು ಸದೃಢವಾಗಿರ್ಬೇಕು. ಯಾಕಂದ್ರೆ ಮುಂದೆ ಹೋದಾಗ ನಾವು ನಮ್ಮದು ಒಂದೇ ಅಲ್ಲ, ನಮ್ಮ ಜೊತೆಲಿರೋ
1: ಟೀಮನ್ನ
0: ಯೋಧರನ್ನ ಸೈನಿಕರನ್ನೆಲ್ಲ ಒಗ್ಗೂಡಿಸಿ ನಾವು ತಗೊಳ್ಬೇಕಾಗತ್ತೆ. ಮತ್ತೆ ಆ ಟೈಮ್ನಲ್ಲಿ ಟ್ರೈನಿಂಗ್ ಅಲ್ಲಿ ನಮಗೆ ಹೇಳ್ಕೊಟ್ಟಿದ್ರು ಯಾವತ್ತೇ ಆಗಲಿ 3 ಪ್ರಮುಖ ಅಂಶಗಳು, ಒಂದು ದೇಶ ಮತ್ತೆ ದೇಶದ ಸದೃಢತೆ, ಅದರ ಆಲ್ವೇಸ್ ಫಸ್ಟ್, ನೆಕ್ಸ್ಟ್ ಕಮ್ಸ್ ನಮ್ಮ ಟ್ರೂಪ್ಸ್, ನನ್ನ ಜೊತೆ ಇರೋ ಯೋಧರು ಸೈನಿಕರು ಅವರ ಯೋಗಕ್ಷೇಮ, ಅಂಡ್ ಲಾಸ್ಟ್ ಇಸ್ ಆಸ್ ಅನ್ ಆಫೀಸರ್ ಅಂಡ್ ಇಟ್ ವಿಲ್ ಬಿ ಆಲ್ವೇಸ್ ಲಾಸ್ಟ್. ಸೊ ಸೇಫ್ಟಿ ಅಂಡ್ ಲಿವಬಿಲಿಟಿ ಆಫ್ ದ ಆಫೀಸರ್ ವಿಲ್ ಆಲ್ವೇಸ್ ಬಿ ಲಾಸ್ಟ್. ಹಾಗಾಗಿ ಹೇಳೋದಾದ್ರೆ ನಮಗೆ ಈ ಒಂದು ಪೂರ್ತಿ ಪಯಣವನ್ನ ಒಬ್ಬ ಆಫೀಸರ್ ಆಗಿ ಪರಿವರ್ತನೆ ಆಗೋಕೆ ಇಷ್ಟೆಲ್ಲ ಟ್ರೈನಿಂಗ್ ಎಲ್ಲ ರಿಗರಸ್ ಆಗಿರುತ್ತೆ.
1: ಅಂದ್ರೆ NCCಯಲ್ಲಿ ನೀವೇನು ಬಹಳ ಬೇಸಿಕ್ ಆದ ಕೆಲವು ಸ್ಕಿಲ್ಸ್ ಮಾತ್ರ, ಅಲ್ಲಿ ಕೌಶಲ್ಯಗಳು ಅದನ್ನು ಮಾತ್ರ ನೋಡಿರ್ತೀರ. ಹಾಗೆ ನೋಡಿದ್ರೆ ನೀವು ಅಂದ್ರೆ ಕೆಡೆಟ್ಸ್ ಅಂತಾನೆ ಕರೀತಾರೆ ಅಂತ ಅಲ್ಲಿ ನಿಮ್ಮ ತರಬೇತಿಯ ಹೊತ್ತಿನಲ್ಲಿ, ಅಂದ್ರೆ ಆ NCCಯ ದೊಡ್ಡದಾದ ಒಂದು ಎಕ್ಸ್ಟೆನ್ಷನ್ ಅನ್ನೋ ತರ ಇರುತ್ತೆ ಆರಂಭದಲ್ಲಿ ಅಲ್ವಾ? ಆ ನಂತರ ಅದು ವಿಸ್ತಾರವಾಗ್ತಾ ಸೈನ್ಯದ ಭಾಗವಾಗಿ ಅಥವಾ ಒಂದು ಸೇನಾಧಿಕಾರಿ ಆಗ್ಲಿಕ್ಕೆ ಏನೇನು ಅರ್ಹತೆಗಳು ಬೇಕೋ ಅದನ್ನೆಲ್ಲ ತರಬೇತಿ ಕಲಿಸ್ತಾ ಹೋಗುತ್ತೆ. ಹೀಗೆ RV ಕಾಲೇಜಿಂದ ಎಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಂದ ಹೋದಂತ ಗಂಗಾಧರ್ ಅವರು ಬಾಂಬೆ ಸ್ಯಾಪರ್ಸ್ ಸೇರುವಾಗ ಹೇಗೆ ಬದಲಾಗಿದ್ರು?
0: ನಮ್ಮ ಕುಟುಂಬದಲ್ಲೂ ಯಾರು ಆರ್ಮಿನಲ್ಲಿ ಇದ್ದವರಲ್ಲ, ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಕುತೂಹಲ, ನನಗೂ ಅಷ್ಟೇ ಕುತೂಹಲ. ಯಾಕಂದ್ರೆ ಯಾರಾದರೂ ಒಬ್ಬರು ನಮ್ಮ ಆಸುಪಾಸಿನಲ್ಲಿ ಯಾರನ್ನ ಇದ್ದಲ್ಲೇ ನಮಗೆ ಸಾಕಷ್ಟು ಕೇಳಿರ್ತೀವಿ ಈ ತರ ಇದೆ, ಹಿಂಗಿದೆ, ಹಾಗಿದೆ ಅಂತ. ಆದರೆ ನನಗೆ, ನಾನೊಬ್ಬನೇ ಫಸ್ಟ್ ಇನ್ ದ ಎಂಟೈರ್ ಫ್ಯಾಮಿಲಿ, ಸೊ ಹಾಗಿರ್ಬೇಕಾದ್ರೆ ಬಹಳ ಕುತೂಹಲಕಾರಿ ಇದೆ. ಯಾಕಂದ್ರೆ ಯಾವುದೇ ಒಂದು ಪ್ರಾಂತ್ಯಕ್ಕೆ ನಾನು ಹೋದ್ರು, ಯಾವುದೇ ಒಂದು ಟ್ರೈನಿಂಗ್ ಹೋದ್ರು, ಒಂದು ಹೊಸ ಆಯಾಮವನ್ನೇ ನಮ್ಗೆ ಸೃಷ್ಟಿ ಮಾಡಿ ಕೊಡ್ತಿತ್ತು. ಲೈಕ್ ನಾನು ಸೇರಿದ್ದು 112 ಇಂಜಿನಿಯರ್ಸ್ ನಲ್ಲಿ, ಬಾಂಬೆ ಸ್ಯಾಪರ್ಸ್ ನಲ್ಲಿ ಬೇಸಿಕಲಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಕೋರ್ ಆಫ್ ಇಂಜಿನಿಯರ್ಸ್ ನಲ್ಲಿ ಬಾಂಬೆ ಸ್ಯಾಪರ್ ನಲ್ಲಿ ಆಲ್ಮೋಸ್ಟ್ ಅಬೌಟ್ 35% ನಮ್ಗೆ ಪಂಜಾಬ್ ಟ್ರೂಪ್ಸ್ ಇರ್ತಾರೆ, ಮತ್ತೆ ಆಲ್ಮೋಸ್ಟ್ ಅಬೌಟ್ 35-40% ಮರಾಠಾಸ್ ಇರ್ತಾರೆ. ಸೊ ಹಾಗಾಗಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಯಾವಾಗ್ಲೂ ನಮ್ಮಲ್ಲಿ ಡಿಫೆನ್ಸ್ ಅಲ್ಲಿ ಆರ್ಮಿನಲ್ಲಿ ಹೇಳ್ಕೊಡೋದು ಏನು ಅಂದ್ರೆ, ನಮಗೆ ಒಂದು ಪರ್ಸನಲ್ ಕನೆಕ್ಟ್ ಇರಬೇಕು ಎಲ್ಲ ಯೋಧರು ಸೈನಿಕರು ಎಲ್ಲರ ಜೊತೆನಲ್ಲಿ. ಮೊದಲನೇದಾಗಿ ನಾನು ಹೋದಾಗ ಫಸ್ಟ್ ಆಫ್ ಆಲ್ ನಾನು ಕಲಿಬೇಕಾಗಿದೆ ಅವ್ರ ಭಾಷೆನ, ಯಾಕಂದ್ರೆ ಅವ್ರ ಭಾಷೆ ಕಲಿತಾಗ ನಾವು ಒಬ್ರಿಗೊಬ್ರು ಸ್ಪಂದಿಸ್ಬೋದು, ನಮ್ಮ ಫೀಲಿಂಗ್ಸ್ ನಾವು ಶೇರ್ ಮಾಡ್ಕೊಬಹುದು, ಅದೇ ರೀತಿ ನಾವು ಸಾಕಷ್ಟು ಅವ್ರ ಜೊತೆ ಕಲಿಬಹುದು, ಮತ್ತೆ ನಮ್ಮ ಅವರ ಸಂಬಂಧ ಸದೃಢವಾಗ್ತಾ ಹೋಗುತ್ತೆ. ಯೋಧನಾಗಿ ನಾವು ಮುಂದೆ ಹೋದಾಗ ಒಂದು ಯುದ್ಧನೇ ಇರ್ಬೋದು, ಬೇರೆ ಒಂದು ಆಪರೇಷನ್ಸ್ ಇರ್ಬೋದು, ಅದೆಲ್ಲದರಲ್ಲೂ ಯಾಕಂದ್ರೆ ನಾವು ಆಸ್ ಅನ್ ಆಫೀಸರ್ ನಾವು ತೊಗೊಂಡು ಹೋಗ್ಬೇಕಾದ್ರೆ ನಮ್ಮ ಟೀಮ್ನ, ನನ್ನ ಮೇಲೆ ಹೇಗೆ ಅವ್ರ ಕಾನ್ಫಿಡೆನ್ಸ್ ಇರ್ತೋ ಅವ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಕೂಡ 100% ಇರಬೇಕು. ಆವಾಗಲೇ ನಾವು ಏನು ಗೋಲ್ ಅನ್ನೋದಿರೋದೆ, ಏನು ಟಾರ್ಗೆಟ್ ಅನ್ನೋದಿದೆ ನಾವು ಅಚೀವ್ ಮಾಡಬಲ್ಲೆ. ಯಾಕಂದರೆ ಅಲ್ಲಿ ಸಾವು ಮತ್ತು ಬದುಕಿನ ಮಧ್ಯ ತುಂಬ ಕಡಿಮೆ ಅಂತ.
1: ಬಹಳ ಒಳ್ಳೆ ಮಾತಿದು.
0: ಸೊ ಹಾಗಾಗಿ ಅಷ್ಟೇ ನಂಬಿಕೆ ನಮ್ಮ ಯೋಧರ ಮೇಲೆ ನನಗಿರಬೇಕು, ಅದೇ ರೀತಿ ನನ್ನ ಮೇಲಿರಬೇಕು. ಸೊ ಆ ಒಂದು ಕಲಿಕೆಯನ್ನ ನಾವು ಈ ಟ್ರೈನಿಂಗ್ ಅಲ್ಲಿ ತಗೊಂಡ್ರೆ,
1: ಹೌದು, ಬಹುಶಃ ಸೈನಿಕರು ಎಲ್ಲರೂ, ಅದು ಅಧಿಕಾರಿಯಾಗಿರ್ಬಹುದು ಯಾರೇ ಆಗಿರ್ಬಹುದು, ಎಲ್ಲರೂ ಹೇಳುವ ಮಾತು ಇದೆ, ಸಾವನ್ನ ಪ್ರತಿ ಕ್ಷಣ ಎದುರಿಟ್ಕೊಂಡೇ ಅವರು ಮುಂದೆ ಹೋಗ್ತಾ ಇರ್ತಾರೆ. ಅದರಲ್ಲೂ ನೀವು ಕಾರ್ಗಿಲು ಬೇರೆ ಬೇರೆ ಕಡೆ ನೋಡಿದಾಗ ಅಂಥದ್ದೆಲ್ಲ ಬಹಳ ಹತ್ತಿರದಿಂದ ನೋಡಿರ್ತೀರ. ನಿಮಗೆ ತರಬೇತಿ ಮುಗಿದ ಮೇಲೆ ಪೋಸ್ಟಿಂಗ್ ಆಗುತ್ತಲ್ಲ, ಅದು ಮೊದಲು ಎಲ್ಲಾಯ್ತು?
0: ನನ್ನ ಮೊದಲ ಪೋಸ್ಟಿಂಗ್ ಬಂದು ಪಂಜಾಬ್ ಬಠಿಂಡಾ ಅನ್ನೋ ಜಾಗದಲ್ಲಿ. ಬಠಿಂಡಾ ಅನ್ನೋದು ಒಂದು ದೊಡ್ಡ ಕ್ಯಾಂಟ್ ವೆಸ್ಟರ್ನ್ ಕಮಾಂಡ್ಗೆ, ಯಾಕಂದ್ರೆ ಅದು ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರದವಾದ ಏರಿಯಾ. ಸೊ ಹಾಗಾಗಿ ಆ ಒಂದು ಕ್ಯಾಂಟ್ ಹೋದಾಗ ಅದು ಬೇರೆ ಒಂದು ಆಯಾಮನ್ನೇ ಕೊಡುತ್ತೆ. ಯಾಕಂದ್ರೆ ನಾನು ಇದುವರೆಗೂ ನೋಡಿದ್ದ ಅಕಾಡೆಮಿ ದಿನಗಳೇ ಇರ್ಬೋದು ಅಥವಾ ನಮ್ಮ ರೆಜಿಮೆಂಟ್ನ ಒಂದು ಸಣ್ಣ ಒಂದು ಭಾಗ, ಬಟ್ ಆದ್ರೆ ಒಂದು ದೊಡ್ಡ ಕ್ಯಾಂಟ್ ಹೋದಾಗ ನಾವು ಬೇರೆ ಬೇರೆ ಬ್ರಾಂಚಸ್ಸಿನ ಆರ್ಮಿಯನ್ನು ನೋಡ್ಬೋದು. ಅದು ಟ್ಯಾಂಕ್ಸ್ ಯೂಸ್ ಮಾಡೋ ಆರ್ಟಿಲರಿ ಇರ್ಬೋದು, ಆರ್ಮರ್ಡ್ ಇರ್ಬೋದು, ಬೇರೆ ಬೇರೆ ರೆಜಿಮೆಂಟ್ಸ್, ಇನ್ಫೆಂಟ್ರಿ ರೆಜಿಮೆಂಟ್ ಇರ್ಬೋದು, ನಾನಾ ರೀತಿಯ ಟೀಮ್ಸ್ ಜೊತೆಗೆ ಒಡನಾಟ ಬೆಳೆಸ್ಕೊಳ್ಳೋ ಒಂದು ಅವಕಾಶನೂ ಸಿಗುತ್ತೆ. ಮತ್ತೆ ಯಾರ್ಯಾರು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರೋದನ್ನು ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಒಂದು ಯುದ್ಧಕ್ಕೆ ಹೋದಾಗ ಒಂದು ಇಂಟಿಗ್ರೇಟೆಡ್ ಟೀಮ್ ಆಗಿ ಹೋಗ್ತೀವಿ. ಅಲ್ಲಿ ನಾವು ನಮ್ಮ ಬ್ರಾಂಚ್ ಅನ್ನೋದು ಒಂದು ಇರೋದಿಲ್ಲ, ಎಲ್ಲರೂ ಸೇರಿ ಒಂದು ಟೀಮ್ ಆದಾಗ. ಯಾಕಂದ್ರೆ ಒಂದು ಯುದ್ಧ ಅನ್ನೋದು ಹೋದಾಗ ಆ ಅಷ್ಟು ಟೀಮ್ಗಳ ಅವಶ್ಯಕತೆ ಇರುತ್ತೆ.
1: ಈಗ 96ರಲ್ಲಿ ಪಂಜಾಬ್ ಬಹಳ ಶಾಂತಿಯುತವಾಗಿತ್ತು. 84ರಿಂದ ಸುಮಾರು 90ರವರೆಗೆ ಏನು ಪಂಜಾಬ್ ರಿಕವರ್ ಆಗ್ತಾ ಬಂತಲ್ಲ, ಆ ನಂತರ ಬಹಳ ಚೆನ್ನಾಗಿ ಇತ್ತು ನೀವು ಹೋದ ಸಮಯದಲ್ಲಿ. ಅದೇ ರೀತಿ ಅಲ್ಲಿ ಗಡಿ ಹತ್ತಿರವಾಗಿದ್ರು ಕೂಡ ಗಡಿಯಲ್ಲೂ ಕೂಡ ಅಂತ ಯಾವ ಸಮಸ್ಯೆಗಳು ಅವಾಗ ಇರಲಿಲ್ಲ, ಶಾಂತಿಯುತವಾಗಿರೋದ್ರಿಂದ ಅಲ್ಲಿ ಅವಾಗ ನಿಮ್ಮ ಕೆಲಸಗಳು ಏನಿತ್ತು?
0: ಪೀಸ್ ಟೈಮ್ ನೀವೇನಂತ ಹೇಳ್ತೀವಿ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆರ್ಮಿ ಆಸ್ ಎ ಡಿಫೆನ್ಸ್ ಫೋರ್ಸ್ ಯಾವತ್ತೇ ಆಗಲಿ ಅದು ಟ್ರೈನ್ ಆಗಿರಬೇಕು. ಯಾಕಂದ್ರೆ ನಾವು ಯುದ್ಧ ಬಂದ ನಂತರ ಟ್ರೈನ್ ಮಾಡೋ ಕೆಪಾಸಿಟಿ ಯಾರ ಹತ್ರ ಇಲ್ಲ, ಅಷ್ಟು ಕಾಲಾವಕಾಶನೂ ಇರಲ್ಲ. ಸೊ ಹಾಗಾಗಿ ನನಗೆ ಆ ಒಂದು ಆಪರ್ಚುನಿಟಿ ಕೂಡ ಸಿಕ್ತು. ಯಾಕಂದ್ರೆ ಅಲ್ಲಿ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸಸ್ ನಡೀತು. ನಾನು ಹೋಗಿ ಒಂದು ಒಂದು ತಿಂಗಳ ನಂತರ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸ್ ಅಂದ್ರೆ ಯುದ್ಧ ಹೇಗಾಗುತ್ತೋ ಅದೇ ರೀತಿನಲ್ಲೇ ಎಲ್ಲ ನಡೆಯುತ್ತೆ. ಮದ್ದು ಗುಂಡು ಹೊಡೆಯೋ ಆಗಿರಲ್ಲ, ಬಟ್ ಎಲ್ಲ ಟೀಮ್ ಮೂವ್ಮೆಂಟ್ ಇರ್ಬೋದು, ಆಬ್ಸ್ಟೆಕಲ್ಸ್ ಇರ್ಬೋದು, ಎಲ್ಲಾನು ಅದೇ ರೀತಿನಲ್ಲೇ ಫಿಸಿಕಲಿ ನಡೀತಿರುತ್ತೆ. ಸೊ ಹಾಗಾಗಿ ಆ ಒಂದು ಬ್ಯಾಟಲ್ ಫೀಲ್ಡ್ ಎಕ್ಸಸೈಸ್ನಲ್ಲಿ ನನಗೆ ಏನು ಒಂದು ಗೊತ್ತಾಯ್ತು, ನಮ್ಮ ಕೆಲಸ ಹೇಗೆ ಮತ್ತೆ ನಾವು ಒಂದು ಟೀಮ್ ಜೊತೆಗೆ ಹೇಗೆ ಕೆಲಸ ಮಾಡಬೇಕು, ನಮಗೆ ಕೊಟ್ಟಿರೋ ಒಂದು ಟಾರ್ಗೆಟ್ನ ನಾವು ಹೇಗೆ ಅಚೀವ್ ಮಾಡ್ಕೊಬೇಕು, ಮತ್ತೆ ನಮ್ಮ ಟ್ರೂಪ್ಸ್ನ ಅಥವಾ ನಮ್ಮ ಯೋಧರನ್ನ ನಾವು ಹೇಗೆ ತಯಾರು ಮಾಡ್ಕೊಬೇಕು, ಯಾವ್ಯಾವ ತರ ಆಬ್ಸ್ಟಿಕಲ್ಸ್ ಪ್ರಾಕ್ಟಿಕಲಿ ಬರುತ್ತೆ ಅನ್ನೋ ಒಂದು ಅರಿವು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ನೈಟ್ ಮೂವ್ಮೆಂಟ್ ಹೇಗೆ ಮಾಡಬೇಕು ಗೊತ್ತಾಗದಾಗ ನಮಗೆ ಹೇಗೆ ಕ್ಯಾಶುಯಲ್ಟೀಸ್ ಆಗುತ್ತೆ. ಸೊ ಅಲ್ಲೂ ಕ್ಯಾಶುಯಲ್ಟಿ ಆದ್ರೆ ಅಷ್ಟು ಜನ ನಾವು ಡ್ರಾಪ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಆಕ್ಚುಲಿ ಯುದ್ಧ ಮಾಡ್ಬೇಕಾದ್ರೆ ಹೇಗೆ ಯುದ್ಧ ಮುಂದುವರಿತಿರುತ್ತೋ ಅದೇ ರೀತಿನಲ್ಲೇ ಅಲ್ಲಿ ಪ್ರಾಕ್ಟಿಕಲಿ ಮುಂದುವರಿತಾ ಇರುತ್ತೆ. ಸೊ ಆ ಒಂದು ಎಕ್ಸಸೈಸ್ ನನಗೆ ಸಾಕಷ್ಟು ಕಲಿಕೆಗಳನ್ನು ಕೊಡ್ತು. ಯಾಕಂದ್ರೆ ಡೆಸರ್ಟ್ ವಾರ್ಫೇರ್ ಅನ್ನೋದು ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಎ ವಾರ್ಫೇರ್. ನಮ್ಮ ಭಾರತದಲ್ಲಿ ನೋಡೋಕಾಕಂದ್ರೆ ಆರ್ಮಿಗೆ ಮೂರು ತರ ಬ್ರಾಡ್ಲಿ ಬರುತ್ತೆ. ಒಂದು ಡೆಸರ್ಟ್ ವಾರ್ಫೇರ್ ಅಂದ್ರೆ ವೆಸ್ಟರ್ನ್ ಸೆಗ್ಮೆಂಟ್ ಅಲ್ಲಿರೋ ಪೂರ್ತಿ
1: ರಾಜಸ್ಥಾನ ಗುಜರಾತ್
0: ಅಲ್ಲಿಂದ ಮೇಲ್ಭಾಗಕ್ಕೆ ಬರೋದೆಲ್ಲ ಡೆಸರ್ಟ್ ವಾರ್ಫೇರ್. ಅದೇ ರೀತಿನಲ್ಲಿ ನಾರ್ತ್ ಇಂಡಿಯಾ ಕಡೆಗೆ ಬಂದಾಗ ಉತ್ತರ ಭಾರತಕ್ಕೆ ಬಂದಾಗ ಸೊ ಅದು ಹೆಚ್ಚಾಗಿ ಮೌಂಟೇನಸ್ ವಾರ್ಫೇರ್, ನಿಮಗೆ ಬೆಟ್ಟಗಳು ಗುಡ್ಡಗಳು ಸ್ನೋ ವಾರ್ಫೇರ್ ಮೌಂಟೇನ್ ಅಂಡ್ ಸ್ನೋ ವಾರ್ಫೇರ್ ಜೊತೆಲಿರುತ್ತೆ. ಅದೇ ರೀತಿ ನಿಮ್ಗೆ ನಾರ್ತ್ ಈಸ್ಟ್ ಬಂದಾಗ ಅಲ್ಲಿ ಗ್ರೀನ್ರಿ ಜಾಸ್ತಿ,
1: ಕಾಡು
0: ಬೆಟ್ಟ ನದಿ. ಸೊ ಆ ರೀತಿಯಾಗಿ ಮೂರು ವಿಭಿನ್ನವಾದ ಭಾಗಗಳು. ಸೊ ಇಲ್ಲಿರೋ ಸೊಲ್ಯೂಷನ್ ಅಲ್ಲಿ ವರ್ಕ್ ಆಗಲ್ಲ, ಅಲ್ಲಿರೋ ಪ್ರಾಬ್ಲಮ್ ಇಲ್ಲಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ನನಗೆ ಬಠಿಣಾಲಿ ಇದ್ದಾಗ ನನಗೆ ರಾಜಸ್ಥಾನ್ನಲ್ಲಿ ಎಕ್ಸಸೈಸಸ್ ಆದಾಗ ಅಂದ್ರೆ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸಸ್ ಆದಾಗ ಅದು ಒಂದು ದೊಡ್ಡ ಕಲಿಕೆ ಆಯ್ತು ನನಗೆ. ಯಾಕಂದ್ರೆ ನಾನು ಸೇರಿ ಬಹುಶಃ ಒಂದು ಒಂದೂವರೆ ತಿಂಗಳಲ್ಲೇ ಅದು ಶುರುವಾಗೋಯ್ತು. ಸೊ ಅದು ಒಂದು ಮೂರು ತಿಂಗಳವರೆಗೂ ನಡೀತು.
1: ಅಂದ್ರೆ ನೀವು ಬಠಿಂಡಾದಿಂದ
0: ರಾಜಸ್ಥಾನ? ಯಸ್, ಬಿಕಾನೇರ್, ಸೂರತ್ಗಢ್, ಹನುಮಾನ್ಗಢ್. ಸೊ ಆ ಒಂದು ಪ್ರಾಂತ್ಯದಲ್ಲಿ ಆಲ್ಮೋಸ್ಟ್ ಟಚಿಂಗ್ ದ ಬಾರ್ಡರ್. ಸೊ ಅಲ್ಲಿ ಜಾಯಿಂಟ್ ಎಕ್ಸಸೈಸ್ ನಡೀತು.
1: ಬಠಿಂಡಾದಲ್ಲಿ ಇರ್ತಾ ಇದ್ರಿ?
0: ಬಠಿಂಡಾಲಿ ಬೇಸ್ ಇತ್ತು. ಸೊ ಹಾಗಾಗಿ ನಾವು ಒಂದ್ಸತಿ ಪ್ಯಾಕ್ ಮಾಡಿ ಎಲ್ಲ ಹೋದಾಗ ಆಲ್ಮೋಸ್ಟ್ 3 months ಆಗುತ್ತೆ ನಾವು ರಿಟರ್ನ್ ಆಗ್ಬೇಕಾದ್ರೆ. ಸೊ ಎಲ್ಲ ಎಕ್ಸಸೈಸ್ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಯೂನಿಟ್ ಬೇಸ್ ಗೆ ವಾಪಸ್ ತೆರಳ್ತೇವೆ.
1: ಯಾವ ಸಮಯದಲ್ಲಿ ಅಲ್ಲಿದ್ದು?
0: ಅದು ನಾನು 96 ಜುಲೈ ಪೀಕ್ ಆಫ್ ಸಮ್ಮರ್ ನಲ್ಲಿ,
1: ಅದಕ್ಕೆ ಕೇಳಿದ್ದೆ ನಾನು
0: ಪೀಕ್ ಆಫ್ ಸಮ್ಮರ್. ದಕ್ಷಿಣದಿಂದ ಬಂದವ್ರಿಗೆ ಆ ಒಂದು ಸಮ್ಮರ್ ಬಹುಶಃ ಅದು ನನ್ನ ಜೀವನದ ಮೊದಲನೇ ಸಮ್ಮರ್ ಆಗಿತ್ತು. 45, 46, 47
1: ಹೋಗುತ್ತೆ
0: 50 ತನಕ. ಸೊ ಆ ಒಂದು ಡೆಸರ್ಟ್ ವಾರ್ಫೇರ್ ನಿಜಕ್ಕೂ ಒಂದು ಇನ್ಸಿಡೆಂಟ್ ಜಸ್ಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತಿಲ್ಲ. ಯಾಕಂದ್ರೆ ಅಲ್ಲಿ ಗಾಳಿ ಬಂದಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ನಾವು

0: ಹೂ ಆಗ್ತಿರೋದ್ರೆ ನಮ್ಗೆ ಪ್ರಾಪರ್ ಬೇಸ್ ಎಲ್ಲೂ ಇರೋದಿಲ್ಲ, ಅಂದ್ರೆ ರಾತ್ರಿ ಟೆಂಟ್ ಹಾಕ್ಬೇಕು,
1: ಬೆಳಿಗ್ಗೆ
0: ಹೊರಟ್ಬಿಡ್ಬೇಕು ಪ್ಯಾಕ್ ಮಾಡಿ. ಸೊ ಅವತ್ತಿನ ದಿವಸ ಒಂದು ರಾತ್ರಿ ಅಂತೂ ಎಂತ ಸುಂಟರಗಾಲಿ ಬಂತು ಅಂದ್ರೆ ಇರೋ ಬರೋ ಟೆಂಟ್ಸ್ ಎಲ್ಲ ಎತ್ಕೊಂಡು ಹೋಗಿ ಕಿತ್ಕೊಂಡೋಗಿ ಯಾರದ ಎಲ್ಲೋಯ್ತು ಅಂತ ಗೊತ್ತಿಲ್ದಿರೋ ಹಾಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಅದನ್ನ ಮಾರನೇ ದಿವಸ ಬೆಳಿಗ್ಗೆ ಅಷ್ಟೊತ್ತಿಗೆ ತಿರ್ಗಾ ಸೆಟಪ್ ಮಾಡಿಕೊಂಡು ತಿರ್ಗಾ ಮತ್ತೆ ನಮ್ಮ ಎಕ್ಸಸೈಸ್ ಕಡೆ ಗಮನ ಕೊಟ್ಟು ಮುಂದುವರಿಬೇಕಾಗ. ಸೊ ಆತರ ಒಂದು ಪ್ರಾಕ್ಟಿಕಲ್ ಚಾಲೆಂಜಸ್ ಬರುತ್ತೆ. ಸೊ ಅದನ್ನ ಹೇಗೆ ಎದುರಿಸಬೇಕು, ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಗೆ ಪ್ರಾಕ್ಟಿಕಲಿ ಕಲಿಸ್ಕೊಡುತ್ತೆ.
1: ಇದು ಗಾಳಿಯಿಂದ ಆಗುವಂತದ್ದು ಒಂದು, ಆಮೇಲೆ ಮರಳಲ್ಲಿ ನಡಿಬೇಕಲ್ಲ, ದಿವಸಗಟ್ಟಲೆ ನಡಿಬೇಕು, ಮತ್ತೆ ಸಿಕ್ಕಾಪಟ್ಟೆ ಬಿಸಿಲು. ನೀವು ಹೇಳಿದಾಗೆ ಗಾಳಿಯಲ್ಲಿ ಸತತವಾಗಿರುತ್ತೆ. ಮರುಭೂಮಿ ಅಂತಂದ್ರೆ ಅದು ರಾಜಸ್ಥಾನದ ಕೆಲವು ಭಾಗದಲ್ಲಿ ನಾವು ಸ್ಯಾಂಡ್ಯೂನ್ಸ್ ಅಂತ ಬೇರೆ ಹೇಳ್ತೀವಿ, ಅದು ಮರಳಲ್ಲಿ ಕಾಲಿಟ್ಟರೆ ಒಳಗಡೆ ಹೋಗುತ್ತಲ್ಲ, ಹಾಗೆ ಆ ತರದ್ದು ಇರುತ್ತೆ. ಮತ್ತೆ ಗಾಳಿ ಸತತವಾಗಿರುತ್ತೆ ಮರುಭೂಮಿಯಲ್ಲಿ, ಅದರಲ್ಲಿ ಬಹಳ ಕಷ್ಟ ಆಗ್ಬೋದಲ್ವಾ ನಿಮ್ಗೆ ಮುಂದುವರಿಲಿಕ್ಕೆ?
0: ಆ ಒಂದು ಪ್ರಾಂತ್ಯದಲ್ಲಿ ಕೆಲಸ ಮಾಡೋ ಒಂದು ರೀತಿನೇ ತುಂಬಾ ವಿಭಿನ್ನವಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ದಿನಚರಿಯಲ್ಲಿ ನಿಮ್ ಕೆಲಸ ಮಾಡೋದು ತುಂಬಾ ಕಷ್ಟ, ಅಥವಾ ಅರ್ಲಿ ಮಾರ್ನಿಂಗ್ಸ್ ಮಾಡ್ಕೊಬೇಕು, ಅಥವಾ ಲಿಟಲ್ ಈವ್ನಿಂಗ್ ಅಂದ್ರೆ ಸಂಜೆ ನಂತರ ಮಾಡ್ಕೊಬೇಕು. ಲೈಕ್ ಆ ಏರಿಯಾನಲ್ಲಿ ನಮ್ಗೆ ಮೇನ್ಲಿ ಆಸ್ ಎನ್ ಇಂಜಿನಿಯರ್ ಕೋರ್ ಆಫ್ ಇಂಜಿನಿಯರ್ಸ್ ಟಾಸ್ಕ್ ಬರೋದು, ನಿಮ್ಗೆ ಸಾಕಷ್ಟು ನಾಲೆಗಳು ಬರುತ್ತೆ ನಿಮ್ಗೆ. ಸೊ ಆ ನಾಲೆಗಳನ್ನ ಯುದ್ಧದ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಯಾರೇ ಬಂದ್ರು ಅದಕ್ಕೆ ನಾಶ ಮಾಡಿದ್ರೆ ನಮಗೆ ಕನೆಕ್ಟಿವಿಟಿ ಬ್ರೇಕ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ಸರಿಪಡಿಸೋದು ಹೇಗೆ,
1: ರಸ್ತೆಗೆ
0: ನಾಲೆಗಳು ರಸ್ತೆ ಇರುತ್ತೆ, ಅದನ್ನ ಹೊಡೆದಾಕಿದ್ರೆ ನಾವು ದಾಟಕ್ ಆಗೋದಿಲ್ಲ. ಸೊ ನಾಲೆಗಳು ಚಿಕ್ಕ ಚಿಕ್ಕ ನಾಲೆ, ದೊಡ್ಡ ದೊಡ್ಡ ನಾಲೆ, ಮತ್ತೆ ಟ್ಯಾಂಕ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಅದಕ್ಕೆಲ್ಲ ಟೆಂಪರರಿ ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡೋದು, ಮತ್ತೆ ನೀವು ಹೇಳಿದ ಹಾಗೆ ಕೆಲವು ಜಾಗಗಳಲ್ಲೆಲ್ಲ ನಮ್ಗೆ ಸಿಂಕಿಂಗ್ ಸ್ಯಾಂಡ್ಸ್ ಇರುತ್ತೆ, ಲೂಸ್ ಸ್ಯಾಂಡ್ಸ್ ಇರುತ್ತೆ, ಸೊ ಫ್ಲೋಟಿಂಗ್ ಸ್ಯಾಂಡ್ಸ್. ಸೊ ಅಂತ ಜಾಗದಲ್ಲಿ ನಾವು ಟ್ರ್ಯಾಕ್ಸ್ ಬಿಲ್ಡ್ ಮಾಡ್ಬೇಕಾಗುತ್ತೆ ಓವರ್ ನೈಟ್. ಕೆಲವು ಸತಿ ಟ್ಯಾಂಕ್ಸ್ ಮೂವ್ ಮಾಡ್ಕೊಬೇಕಂದ್ರೆ ಅಥವಾ ಕೆಲವು ವೆಹಿಕಲ್ಸ್ ನಾವು ಮೂವ್ ಮಾಡ್ಕೊಬೇಕಂದ್ರೆ ಅದಕ್ಕೆ ಟ್ರ್ಯಾಕ್ ಕೊಡಬೇಕು, ಇಲ್ಲಾಂದ್ರೆ ಗ್ರಿಪ್ ಸಿಗೋದಿಲ್ಲ. ಸೊ ಆ ಒಂದು ಅಡಚಣೆಗಳಲ್ಲಿ ಹೋಗಲಾಡಿಸೋದಕ್ಕೆ ಕೋರ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಈ ಒಂದು ಎಲ್ಲಾ ಟಾಸ್ಕ್ ಕೊಡಿದೆ.
1: ನಿಮ್ಗೆ ಭೌಗೋಳಿಕವಾಗೂ ಬಹಳ ಚೆನ್ನಾಗಿ ಗೊತ್ತಿರಬೇಕು, ಯಾಕಂದ್ರೆ ಸ್ಯಾಂಡ್ಯೂನ್ಸ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ, ಇಲ್ಲಿ ಮರಳು ಕೆಳಗಡೆ ಹೋಗುತ್ತೆ ಅನ್ನೋದು ಗೊತ್ತಾದ್ರೆ ನಾವೇನಾದ್ರೂ ಮಾಡಬಹುದು. ಅದಕ್ಕೆ ಪೂರ್ತಿ ಮೊದಲೇ ನೀವು ಓದಿ
0: ಅದರ ಒಂದು ಇನ್ಫಾರ್ಮೇಶನ್ ಅನ್ನು ಗ್ಯಾದರ್ ಆಗಿರುತ್ತೆ. ಅದು ಅಲ್ಲದೇನೋ ನಾನು ಹೇಳಬೇಕು ಅಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ನಾವು ಕಲಿಯುವಂಥದ್ದು ನಮ್ಮ ಯೋಧರ ಜೊತೆಗೆ ನಮ್ಮ ಟ್ರೂಪ್ಸ್ ಜೊತೆ ಕಲಿಯುವಂಥದ್ದೇ ಬಹಳಷ್ಟು ಆಗಿರುತ್ತೆ. ಬಹುಶಃ ನಾವು ಓದೋದು ಒಂದು 20% ಆದ್ರೆ ಒಂದು 80% ನಾವು ಪ್ರಾಕ್ಟಿಕಲಿ ಏನ್ ಕಲಿತೀವಿ ಅಲ್ಲ ಅದು ಮುಖ್ಯ.
1: ಅದನ್ನ ಅಪ್ಲೈ ಮಾಡೋದು ಬಹಳ ದೊಡ್ಡದು ಅಲ್ವಾ? ರಾಜಸ್ಥಾನದಲ್ಲಿ ನೀವು ಸುಮಾರು ಒಂದು ವರ್ಷ ಇದ್ರ,
0: ಒಂದು 9 ತಿಂಗಳು ಅಲ್ಲಿದ್ವಿ. ಸೊ ಅದ ನಂತರ ನನಗೆ ನಾಗಾಲ್ಯಾಂಡ್ ಮೂವ್ ಆದ್ವಿ. ನಾಗಾಲ್ಯಾಂಡ್ ನಲ್ಲಿ ಅಲ್ಲಿ ನಾವು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಂದ್ರೆ
1: ನೋಡಿ, ಬೆಂಗಳೂರಿಂದ ಬಹಳ ಅವಾಗ 95-96 ಸಮಯದಲ್ಲಿ ಬೆಂಗಳೂರು ವಾತಾವರಣ ಬಹಳ ಚೆನ್ನಾಗಿತ್ತು. ಇಲ್ಲಿಂದ ನೀವು 45 ಡಿಗ್ರಿ ಇರುವಂತಹ ರಾಜಸ್ಥಾನಕ್ಕೆ ಹೋದ್ರಿ, ಅಲ್ಲಿಂದ ಮತ್ತೆ ಬೆಂಗಳೂರಿಗಿಂತ ತಂಪಾಗಿರುವಂತಹ ನಾಗಾಲ್ಯಾಂಡಿಗೆ ಬರಬೇಕಾಯ್ತು. ಎಷ್ಟು ವಿಭಿನ್ನವಾದ ಒಂದು ವಾತಾವರಣದಲ್ಲಿ ಅಂದ್ರೆ ನೈಸರ್ಗಿಕ ಪರಿಸರದಲ್ಲಿ ಕೆಲಸ ಮಾಡುವಂತಹ ದೊಡ್ಡ ಅವಕಾಶ ನಿಜವಾಗ್ಲೂ ಸೈನಿಕರಿಗೆ ಮಾತ್ರ ಸಿಗುತ್ತೆ. ಅದಕ್ಕಾಗಿ ನಂಗೆ ಯಾವಾಗ್ಲೂ ಅನ್ಸುತ್ತೆ ತುಂಬಾ ದೇ ಆರ್ ಬ್ಲೆಸ್ಡ್ ಅಂತ.
0: ಖಂಡಿತ, ಯುದ್ಧ ಪ್ರಾಂತ್ಯದಲ್ಲಿ ಆಗೋ ಎಕ್ಸ್ಪೀರಿಯನ್ಸ್ ಇನ್ನೊಂದು ಯುದ್ಧ ಪ್ರಾಂತ್ಯದಲ್ಲಿ ತುಂಬಾ ಅಪೋಸಿಟ್ ಆಗಿರ್ಬೋದು, ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಹೇಗೆ ಸೊಲ್ಯೂಷನ್ ಮಾಡೋದು ಅನ್ನೋದ್ರಲ್ಲೇ ನಮ್ಮ ಆಕ್ಚುಯಲ್ ಟ್ಯಾಲೆಂಟ್ ಅಥವಾ ಕೇಪಬಿಲಿಟಿ ಹೊರಹೊಮ್ಮೋದು. ಯಾಕಂದ್ರೆ ಬಹುಶಃ ನಾನು ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಕಲ್ತಿದ್ದನ್ನ ನಾನು ನಾರ್ತ್ ಈಸ್ಟ್ ಮೂವ್ ಆದಾಗ ಆಗೋದೇ ಇಲ್ಲ, ಯಾಕಂದ್ರೆ ಅಲ್ಲಿನ ಪರಿಸರನೇ ಬೇರೆ, ಅಲ್ಲಿನ ಗುಡ್ಡಗಾಡುಗಳು, ಆಲ್ವೇಸ್ ರೈನ್ ಫಾರೆಸ್ಟ್. ಸೊ ಹಾಗಾಗಿ ಮತ್ತೆ ಅಲ್ಲಿ ಇನ್ನೂ ಒಂದು ತೊಂದರೆ ಏನಾಗುತ್ತೆ, ನಿಮ್ಗೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ. ಮತ್ತೆ ಆ ಟೈಮ್ನಲ್ಲಿ ನಮಗೆ ನಾಗಾ ಟೆರರಿಸ್ಟ್ ಪ್ರಾಬ್ಲಮ್ ಸಾಕಷ್ಟು ಇತ್ತು ಆ ಸಮಯದಲ್ಲಿ, 97-98 ಟೈಮ್ನಲ್ಲಿ. ಸೊ ಹಾಗಾಗಿ ಆ ಸಮಯದಲ್ಲಿ ಅವರನ್ನ ಮಟ್ಟ ಹಾಕ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಓವರ್ ಪವರ್ ಮಾಡ್ಕೊಬೇಕು. ಸೊ ನಮಗೆ ಆ ಲೋಕಲ್ ಏರಿಯಾ ಅನ್ನೋದು ಹೆಜ್ಜೆ ಹೆಜ್ಜೆನು ಗೊತ್ತಿರ್ಬೇಕು, ಯಾಕಂದ್ರೆ ಕಾಡ್ ನಲ್ಲಿ ನಮಗೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ. ಮತ್ತೆ
1: ಕಾಡು ಪ್ರಾಣಿಗಳು ಲೀಚ್ ಇರುತ್ತೆ ಅಲ್ಲಿ
0: ತುಂಬಾ ಜಾಸ್ತಿ, ಯಾಕಂದ್ರೆ ಇಟ್ಸ್ ಆಲ್ ರೈನ್ ಫಾರೆಸ್ಟ್. ಬಟ್ ಆಗಿನ ಟೈಮ್ಗೆ ನಾನು ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ 8-9 ತಿಂಗಳಲ್ಲಿ ಮಳೆ ಸಾಧಾರಣವಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಕಲ್ತಿದ್ದು ಇಟ್ ವಾಸ್ ಟೋಟ್ಲಿ ಡಿಫ್ರೆಂಟ್, ಯಾಕಂದ್ರೆ ಒಬ್ಬ ಮಿಲಿಟೆಂಟ್ ನ ಹ್ಯಾಂಡಲ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ ಆಸ್ ಎ ನಾರ್ಮಲ್ ಏರಿಯಾ ನಲ್ಲಿ ಒಂದು ಯುದ್ಧ ಮಾಡೋದಕ್ಕೂ ತುಂಬಾ ಅಂತರ ಇರುತ್ತೆ. ಯಾಕಂದ್ರೆ ಒಬ್ಬ ಮಿಲಿಟೆಂಟ್ಗೆ ಹಿ ಯೂಸ್ ಅ ಸರ್ಪ್ರೈಸ್. ಸೊ ಆ ಸರ್ಪ್ರೈಸ್ ನ ನಾವು ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದೇ,
1: ಅಥವಾ
0: ಕೌಂಟರ್ ಮಾಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದರಲ್ಲೇ ನಮ್ಮ ಗೆಲುವು ಅಡಗಿರೋದು, ಯಾಕಂದ್ರೆ ಅವನಿಗೆ ಆ ಜಾಗದಲ್ಲಿ ಒಂದೊಂದು ಹೆಜ್ಜೆ ಹೆಜ್ಜೆ ಗುರುತು ನಮಗೆ ಗೊತ್ತಿರುತ್ತೆ.
1: ಹೌದು,
0: ಆದ್ರೆ ನಾವು ಹೊರಗಡೆಯಿಂದ ಬಂದು ಅಲ್ಲಿ ಕಲಿತು
1: ಅಭ್ಯಾಸ ಮಾಡಿ
0: ನಿರತರಾಗಿ ಆಮೇಲಿಂದ ನಾವು ಅದನ್ನ ಟಾಸ್ಕ್ ಅಂತ ತಗೊಂತೀವಿ. ಸೊ ಹಾಗಾಗಿ ಅದು ಒಂದು ಬೇರೆ ಒಂದು ಆಯಾಮವನ್ನೇ ನಾನು ಕಲಿಸ್ಕೊಡ್ತೀನಿ.
1: ನಾಗಾಲ್ಯಾಂಡ್ ಅಲ್ಲಿ ಎಷ್ಟು ಸಮಯ ಇದ್ರಿ?
0: ನಾಗಾಲ್ಯಾಂಡ್ ಅಲ್ಲಿ ಒಂದು 6-7 ತಿಂಗಳು ಇದ್ದಿದ್ದು.
1: ನಾಗಾಲ್ಯಾಂಡ್ ಅಲ್ಲಿ ನೀವು ಹೇಳಿದ್ರಿ ಅವಾಗ ನಾಗಾ ಮಿಲಿಟೆನ್ಸಿ ಜಾಸ್ತಿ ಆಗಿತ್ತು ಅಂತ, ಯಾವ ರೀತಿ ನಿಮ್ಗೆ ಅವರಿಂದ ತೊಂದರೆ ಆಗ್ತಾ ಇತ್ತು ಅವಾಗ?
0: ನಮ್ಮನ್ನ ಉದ್ದೇಶ ಏನು, ಅವರು ನಾರ್ಮಲ್ ಆಗಿ ಪರಿವರ್ತನೆ ಆಗಿ ಮಿಲಿಟೆನ್ಸಿ ಬಿಟ್ಟು ನಾರ್ಮಲ್ ಸ್ಟ್ರೀಮಿಂಗ್ ಬರೋದೇ ನಮಗೆ ಮೇನ್ ಉದ್ದೇಶ. ಸೊ ಹಾಗಾಗಿ ಕೊನೆಯ ಚಾಪ್ಟರ್ ಆಗಿ ನಾವು ಫೈನಲಿ ವಿ ಹ್ಯಾವ್ ಟು ಗೋ ಫಾರ್ ಅನ್ ಅಟ್ಯಾಕ್, ಇಲ್ಲ ಅಂದ್ರೆ ಅವ್ರು ಒಪ್ಪಿ ಹೌದು ನಾವು ಮಾಡಿರೋದು ತಪ್ಪಿದೆ, ನಾವು ಇದರಿಂದ ನಾವು ಹೊರಗಡೆ ಬಂದು ಸರೆಂಡರ್ ಆಗ್ತೀವಿ ಅಂತ ಖಂಡಿತ ಅವ್ರಿಗೆ ಲೋಕಲಿ ಬಂದಿದ್ದಾಗ ಅವ್ರಿಗೆ ಫೆಸಿಲಿಟೀಸ್ ಆರ್ಮಿ ಕಡೆಯಿಂದ ಏನು ಶಾಲೆಗಳೇ ಆಗಿರ್ಬೋದು ಅವ್ರು ಓದೋದಕ್ಕೆ ಹೆಲ್ಪ್ ಮಾಡೋದು, ಸೊ ಆ ರೀತಿಯಾಗಿ ನಾನಾ ಆಕ್ಟಿವಿಟೀಸ್ ಅಲ್ಲಿ ಕಂಡಕ್ಟ್ ಮಾಡ್ತಿದ್ದೆ. ಸೊ ಅದ್ರ ಜೊತೆಗೆ ಕೆಲವು ಟೆರರಿಸ್ಟ್ ಹೇಗಾಗಿರುತ್ತೆ ಅಂದ್ರೆ ಅದೊಂದು ಬೇರೆ ಲೆವೆಲ್ ಇರ್ತದೆ. ಸೊ ಹಾಗಾಗಿ ಅಂತ ಒಂದು ಟೆರರಿಸ್ಟ್ ಜೊತೆಗೆ ಖಂಡಿತ ನಮ್ಮ ಆಕ್ಟಿವಿಟೀಸ್ ಟೋಟಲಿ ಡಿಫ್ರೆಂಟ್ ಆಗಿದೆ, ಯಾಕಂದ್ರೆ ಆ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರೋ ಮಿಲಿಟೆನ್ಸ್ ಫೈನಲಿ ನಾವು ಆಕ್ಷನ್ ತಗೊಳ್ಳೇಬೇಕಾದ
1: ರೀತಿಯಲ್ಲಿ ಸಮಾಧಾನ ಭೇದ ದಂಡ ಎಲ್ಲ ಮಾಡಬೇಕು. ಹಾಗೆ 6 ತಿಂಗಳು ಅಲ್ಲಿಂದ ನೀವು ಒಂದು ಎಕ್ಸ್ಪೆಡಿಷನ್ ಗೆ ಹೋಗ್ತೀರಾ, ಸೈನ್ಯದಲ್ಲಿ ಅದೊಂದು ಅವಕಾಶ ಇರುತ್ತೆ, ನಿಮ್ಮನ್ನ ಬೇರೆ ಬೇರೆ ಬೆಟ್ಟಗಳಿಗೆ ಕಳಿಸ್ತಾರೆ, ಬೆಟ್ಟಗಳನ್ನ ಹತ್ತೋದು ಅದರಲ್ಲೂ ಕೂಡ ಈ ಹಿಮಾಚ್ಛಾದಿತ ಬೆಟ್ಟಗಳನ್ನ ಹತ್ತೋದು ಖಂಡಿತ ಕಷ್ಟ. ಅದು ಯಾವುದೇ ಬೆಟ್ಟ ಆಗಿರ್ಬೋದು, ಕಾಂಚನಜಂಗಾ ಆದ್ರೂ ಆಗ್ಲಿ ಅಥವಾ ನಿಮ್ಗೆ ಎವರೆಸ್ಟ್ ಅಂತೂ ನಮ್ಗೆ ಗೊತ್ತೇ ಇದೆ ಎಷ್ಟೊಂದು ಕಷ್ಟ ಅಂತ. ಹಾಗೆ ನೀವು ಕಾಂಚನಜಂಗಾ ಬೆಟ್ಟಕ್ಕೆ ಹೋಗುವಂತ ಅವಕಾಶ ನಿಮ್ಗೆ ಕಲ್ಪಿಸಲಾಯ್ತು ಹೇಳಿ, ಅದು ಬಹಳ ದೊಡ್ಡ ಅನುಭವ ಅಂತ ಅನ್ಕೋತೀನಿ ನಾನು.
0: ಹೌದು, ಯಾಕಂದ್ರೆ ಪಂಚೋಲಿ ಅನ್ನೋದು 5 ಬೆಟ್ಟಗಳ ಒಂದು ಗುಂಪಾಗಿದೆ. ಅಲ್ಲಿಗೆ ಹೋದಾಗ ಒಂದು ಸ್ಮಾಲ್ ಟೀಮ್ ಆಗಿ ಹೋಗಿರ್ತೀವಿ, ಯಾಕಂದ್ರೆ ನಾರ್ಮಲಿ ನಾವು ಆರ್ಮಿನಿದ್ದಾಗ ನಮ್ಗೆ ಫುಲ್ ಫ್ಲೆಶ್ಡ್ ಎಲ್ಲಾ ಯೋಧರು ಒಂದು ಫುಲ್ ಸೆಟ್ಅಪ್ ಇರುತ್ತೆ, ಬಟ್ ನಾವು ಒಂದು ಎಕ್ಸ್ಪೆಡಿಷನ್ ಹೋದಾಗ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇರಲ್ಲ, ಫೆಸಿಲಿಟೀಸ್ ಕಡಿಮೆ ಇರುತ್ತೆ, ಯಾಕಂದ್ರೆ ನಾವು ಒಂದು ಸ್ಮಾಲ್ ಒಂದು ಚಿಕ್ಕ ಟೀಮ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ತಗೊಂಡಿದ್ದು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಆರ್ಮಿ ಅಡ್ವೆಂಚರ್ ವಿಂಗ್ ಇಂದ ನಮಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅವಾಗಲೇ ನಾನು ಕಲ್ತಿದ್ದು, ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದು. ಸೊ ವೈಟ್ ವಾಟರ್ ರಾಫ್ಟಿಂಗ್ ನ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿದ್ದು ಹರಿದ್ವಾರ ಹತ್ರ, ಋಷಿಕೇಶ್ ಹರಿದ್ವಾರ ಹತ್ರ, ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ
1: ಗಂಗಾ ನದಿಯ ರಭಸ ನೀವು ನೋಡ್ಬೇಕು ಅಂದ್ರೆ ಋಷಿಕೇಶ್ ಅಲ್ಲೇ ನೋಡ್ಬೇಕು.
0: ಸೊ ಹಾಗಾಗಿ ಬೇಸಿಕ್ ಟ್ರೈನಿಂಗ್ ನನಗೆ ಅಲ್ಲಿ ಮುಗಿಸಿ ನಂತರ ನಾನು ಎಕ್ಸ್ಪೆಡಿಷನ್ ಗೆ ಹೋಗಿದ್ದು. ಆ ಎಕ್ಸ್ಪೆಡಿಷನ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತದೆ, ಯಾಕಂದ್ರೆ ನಾವು ಪ್ರಕೃತಿಗೆ ತುಂಬಾ ಹತ್ತಿರವಾಗ್ತಿದ್ವಿ. ಅವತ್ತಿನ ದಿವಸ ಆ ಜಾಗಗಳು ನಾವು ಹೋದಾಗ ಹಿಂತಿರುಗಿ ನೋಡಿದಾಗ ನಾವು ನಮ್ಮ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಒಂದು 2 ದಿವಸ ನಡ್ಕೊಂಡು ಹೋಗ್ಬೇಕಾಗಿತ್ತು ರೋಡ್ ಎಂಡಿಂದ.
1: ಎಲ್ಲಿಂದ ಹೊರಟಿದ್ದು ನೀವು?
0: ಸೊ ನಮಗೆ ಪಿತೋರಘಾಟ್ ತನಕ್ಪುರ್ ಇಂದ ಆ ಸ್ಟೇಜ್ ಇಂದ ನಮಗೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ರೋಡ್ ಎಂಡ್ ಆಲ್ಮೋಸ್ಟ್ ಅಬೌಟ್ ಅಲ್ಲಿಂದ ಒಂದು 40-50 ಕಿಲೋಮೀಟರ್ಸ್, ಅದ ನಂತರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಡ್ಕೊಂಡು ಹೋಗಿ ಬೇಸ್ ಕ್ಯಾಂಪ್ ಹೋಗೋದಕ್ಕೆ 2 ದಿವಸ ನಡಿಬೇಕಾಗುತ್ತೆ. ಸೊ ಸೆಕೆಂಡ್ ಡೇ ನಾವು ರೀಚ್ ಮಾಡೋಕ್ಕಾಯ್ತು. ಪ್ರಕೃತಿ ರಮಣೀಯವಾಗಿದೆ, ಅದನ್ನ ಹಾದು ಹೋಗ್ಬೇಕಾದ್ರೆ ಧರ್ಮಾ ವ್ಯಾಲಿ ಅಂತ ಬಣ್ಣ ಬಣ್ಣದ ಹೂಗಳು, ಆ ಒಂದು ಎತ್ತರದಲ್ಲಿ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ ಆ ಒಂದು ಪರಿಚಯ, ಮತ್ತೆ ಅದ್ರ ಜೊತೆಗೆ ಹೇಗೆ ಜನ ಅಲ್ಲಿ ಬೆರೆತಿರ್ತಾರೆ, ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗಾಯ್ತಲ್ಲಿ. ಸೊ ಹಾಗಾಗಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಫಸ್ಟ್ ರೆಕ್ಕಿ ಮಾಡ್ಕೊಂತ. ಸೊ ಆ ಸರ್ವೇನಲ್ಲಿ ನಮಗೆ ಏನೇನು ಗೊತ್ತಾಗತ್ತೆ, ಓಕೆ ಇಂಥ ಕಡೆ ಇಂಥ ಟರ್ನಲ್ಲಿ ಇಷ್ಟು ಜೋರಾಗತ್ತೆ ನೀರು, ಅಥವಾ ಇಂಥ ಕಡೆ ನಮಗೆ ತುಂಬಾ ದೊಡ್ಡ ದೊಡ್ಡ ಬೋಲ್ಡರ್ ಸಿಗತ್ತೆ. ಸೊ ಯಾಕಂದ್ರೆ ಬೋಲ್ಡರ್ನಲ್ಲಿ ರಾಫ್ಟ್ ಮೂವ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಸ್ಟ್ ಆಗೋ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಅಂಥ ಕಡೆ ಎಲ್ಲ ನಾವು ಹೇಗೆ ಮೆನುವರ್ ಮಾಡ್ಬೇಕು, ಹೇಗೆ ನಮ್ಮ
1: ಅದನ್ನ ಬಳಸ್ಕೊಂಡು
0: ಹೋಗ್ಬೇಕಾಗತ್ತೆ, ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು, ಅದೆಲ್ಲ ಒಂದು ಅರಿವು ನಮ್ ಮೊದಲೇ ಇರ್ಬೇಕು. ಸೊ ಹಾಗಾಗಿ ಅದರ ಸರ್ವೆಗೆ ನಾನು ಹೋಗ್ಬೇಕಾಗಿತ್ತು.
1: ಕ್ಯಾಪ್ಟನ್ ಗಂಗಾಧರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ನಾನು ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್. ಪ್ರತಿದಿನ ಬೆಳಿಗ್ಗೆ ನಮ್ಮ ನಿಮ್ಮ ನಡುವಿನ ಈ ಸುಂದರ ಬಾಂಧವ್ಯಕ್ಕೆ ಸೇತುವೆಯಾಗೋ ಕಾರ್ಯಕ್ರಮ ಗಾನಗಂಗೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಮುಂಜಾನೆ ಎಷ್ಟು ವಿಶೇಷ ಗೊತ್ತಾ? ಒಂದು ಕಡೆ ಇವತ್ತು ಇಡೀ ಜಗತ್ತು ಸಂಭ್ರಮಿಸೋ ಶ್ರೀಕೃಷ್ಣ ಜನ್ಮಾಷ್ಟಮಿ, ನಿಮ್ಮೆಲ್ಲರಿಗೂ ಆ ಮುದ್ದಾದ ಮುರಳೀಧರ ಗೋಪಾಲಕೃಷ್ಣನ ಜನ್ಮಾಷ್ಟಮಿಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೃಷ್ಣ ಅಂದ ತಕ್ಷಣ ನೆನಪಾಗೋದು ಕೊಳಲಿನ ನಾದ, ತಲೆಯಲ್ಲಿ ನವಿಲುಗರಿ, ಜೊತೆಗೆ ಆತನನ್ನು ಸುತ್ತುವರೆದಿರತಕ್ಕಂತಹ ಪಶು ಪಕ್ಷಿಗಳು. ಎಂತಹ ಅದ್ಭುತ ಕಾಕತಾಳೀಯ ನೋಡಿ. ಇವತ್ತು ಸೆಪ್ಟೆಂಬರ್ 4, ಅದೇ ಕೃಷ್ಣನಿಗೆ ಪ್ರಿಯವಾದಂತಹ ಪ್ರಕೃತಿ ಮತ್ತು ಮೂಕ ಜೀವಿಗಳನ್ನು ಸ್ಮರಿಸತಕ್ಕಂತಹ ರಾಷ್ಟ್ರೀಯ ವನ್ಯಜೀವಿ ದಿನ ಕೂಡ ಹೌದು, ಅಂದರೆ ನ್ಯಾಷನಲ್ ವೈಲ್ಡ್ ಲೈಫ್ ಡೇ. ಇವತ್ತಿನ ಗಾನಗಂಗೆಯಲ್ಲಿ ಕೃಷ್ಣನ ಪ್ರಕೃತಿಯ ಪ್ರೀತಿಯ ಚಿಂತನೆಯೊಂದಿಗೆ ನಮ್ಮ ಸುತ್ತಲಿನ ಜೀವಸಂಕುಲ ಹಾಗೂ ಕಾಡಿನ ಸುಂದರ ಜಗತ್ತಿಗೆ ಒಂದು ಅಪೂರ್ವ ಪ್ರಯಾಣವನ್ನು ಬೆಳೆಸೋಣ ಬನ್ನಿ. ಇವತ್ತಿನ ಮೊದಲ ಕೆಲವು ಹಾಡುಗಳು ಶ್ರೀಕೃಷ್ಣನನ್ನು ನೆನೆಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.

0: ಮತ್ತು ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ,
0: ಪಿಜ್ಜಾ ಪಾರ್ಟಿ.
2: ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್.
2: ಎಲ್ಲಿ ಹೋಗ್ತಿದೀಯಾ?
1: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕಾಡಿನ ನಾದ ಮುರಳಿ ಕೇಳಿದ್ರೆ ಕೃಷ್ಣನ ನಾದ ಮುರಳಿ ಕೇಳಿದರೆ ಕಾಡಿನ ಪಶು ಪಕ್ಷಿಗಳು ಕೂಡ ಮೈಮರೆತು ನಿಲ್ತಿದ್ವಂತೆ. ಸ್ನೇಹಿತರೆ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಪ್ರಕೃತಿ ಮತ್ತು ಪ್ರಾಣಿಗಳನ್ನು ಯಾವತ್ತೂ ದೂರ ಇಟ್ಟು ನೋಡಿಲ್ಲ. ಕೃಷ್ಣ ಅಂದ್ರೇ ಕಾಡಿನ ನವಿಲು, ಗೋವುಗಳು ಮತ್ತು ಆನೆ, ಜಿಂಕೆಗಳ ಜೊತೆಗೆ ಬಾಳಿ ಬದುಕಿದ ಪರಿಸರ ಪ್ರೇಮಿ. ಇನ್ನು ಇವತ್ತಿನ ರಾಷ್ಟ್ರೀಯ ವನ್ಯಜೀವಿ ದಿನದ ವಿಷಯಕ್ಕೆ ಬಂದರೆ 2006ರಲ್ಲಿ ಇಡೀ ಜಗತ್ತಿನ ಗಮನವನ್ನು ಪ್ರಾಣಿ ಸಂರಕ್ಷಣೆಯತ್ತ ಸೆಳೆದ ಸ್ಟೀವ್ ಇರ್ವಿನ್ ಅವರ ನೆನಪಿನಲ್ಲಿ ಈ ದಿನವನ್ನು ಆರಂಭ ಮಾಡ್ತಾರೆ. ನಾವು ದಿನನಿತ್ಯದ ಬದುಕಿನಲ್ಲಿ ಆಫೀಸು, ಟ್ರಾಫಿಕ್ಕು, ಮೊಬೈಲು ಅಂತ ಮುಳುಗಿ ಹೋಗಿರ್ತೀವಿ. ಆದರೆ ನಮ್ಮಿಂದ ದೂರದಲ್ಲಿ ದಟ್ಟವಾದ ಅರಣ್ಯದಲ್ಲಿ ನಮಗಿಂತಲೂ ಹಳೆಯದಾದಂತಹ ಒಂದು ಅದ್ಭುತ ಪ್ರಪಂಚ ಬದುಕ್ತಾ ಇದೆ. ಕೃಷ್ಣ ಹೇಗೆ ಪ್ರಕೃತಿಯನ್ನು ರಕ್ಷಿಸಿದ್ನೋ ಹಾಗೆ ನಾವು ಸಹ ಇವತ್ತು ಪ್ರಕೃತಿ ಮತ್ತು ಮೂಕ ಪ್ರಾಣಿಗಳಿಗೆ ಆಸರೆಯಾಗಬೇಕಾಗಿದೆ.

ಒಂದು ದೊಡ್ಡ ಕಾಡು. ಆ ಕಾಡು ಥರಥರ ಪ್ರಾಣಿಗಳ ಬೀಡು. ಒಂದು ಸಲ

ಹಿಂದೆ ನಮ್ಮ ಮುತ್ತಾತ ಅವನ ಕೈಯಲ್ಲಿ ಸಿಕ್ಕೊಂಡ ಮನುಷ್ಯ ಹೇಳ್ದಂಗಾಗ ಹಾಕೊಂಡ

0: ಕೋತಿ ಹೇಳಿದ ಮಾತನ್ ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ.
1: ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ.
2: ಎಲ್ಲೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ?

0: ಅರಮನೆ ಅಂದ್ರೆ
1: ನಿನ್ನಂಥ ರಾಜ ಇರೋ ಮನೆ
0: ಅಂಥದ್ದು ಯಾವುದು ಇಲ್ವಲ್ಲ.
1: ಕಟ್ಕೊಡ್ಬಲ್ಲೆ ನಾನೆಲ್ಲ.
0: ಹಾಗಾದ್ರೆ ಕಟ್ಕೊಡು.

ಏರ್ಪಾಟ್ ಮಾಡು, ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ,

0: ಮನೆ ಬೋನಿನ ಬಾಗಿಲು ಬಿದ್ದಿತು ಹೆದರಿಸಿ ಆಗಲಿಯ
1: ಅಮೇಲಿ ಏನಾಯ್ತು
2: ಯಾಕೆ ಹೀಗೆ ಮಾಡಿದೆಯೋ ನೀನು ಕೇಳಯ್ಯ ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ ಓ ಮನುಷ್ಯ ಪ್ರಾಣಿ ನೀನೇ
0: ಹೌದು ನಾನೇ ನಾನೇ

ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ, ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವ

ಸ್ನೇಹಿತರೆ, ಕಾಡಿನ ನಿಜವಾದ ಗಾಂಭೀರ್ಯ ಅಂದರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ನಿಮಗೊತ್ತಾ, ಇಡೀ ಜಗತ್ತಿನ ಒಟ್ಟು ಹುಲಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಹುಲಿಗಳು ಇರೋದು ನಮ್ಮ ಭಾರತದಲ್ಲೇ. ಅದರಲ್ಲೂ ನಮ್ಮ ಕರ್ನಾಟಕದ ಹುಲಿಗಳ ಸಂಖ್ಯೆಯಲ್ಲಿ ಮುಂಚೂಣಿಯಲ್ಲಿದೆಯಂತೆ. ಹುಲಿ ಕಾಡಿನಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಕಾಡಿನ ನದಿ, ಮರಗಿಡ, ನೀರು ಎಲ್ಲವೂ ಆರೋಗ್ಯವಾಗಿದೆ ಅಂತ ಅರ್ಥ. ಹುಲಿ ಕೇವಲ ಒಂದು ಪ್ರಾಣಿಯಲ್ಲ, ಅದು ಅರಣ್ಯದ ಆರೋಗ್ಯದ ಸಂಕೇತ.

ಸ್ನೇಹಿತರೆ, ನಾವು ಬರೀ ಕಾಡಿನ ದೊಡ್ಡ ದೊಡ್ಡ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡ್ತೀವಿ, ಆದರೆ ನಮ್ಮ ಮನೆ ಅಂಗಳಕ್ಕೆ ಬರೋ ಸಣ್ಣ ಗುಬ್ಬಚ್ಚಿ ಕೋಗಿಲೆಗಳ ಕಥೆ ಏನು? ನೆನಪಿಸ್ಕೊಳ್ಳಿ, ಸಣ್ಣ ವಯಸ್ಸಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗುಬ್ಬಚ್ಚಿಗಳ ಕಿಲಕಿಲ ನಾದ, ಕೋಗಿಲೆಯ ಇಂಪಾದ ಧ್ವನಿ ಕೇಳ್ತಿತ್ತು. ಆದರೆ ಇವತ್ತು ಕಾಂಕ್ರೀಟ್ ಕಾಡ್ನಲ್ಲಿ ಅವುಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಸ್ನೇಹಿತರೆ, ನಾವು ಯಾಕೆ ನಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೆ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಧಾನ್ಯ ಇಡಬಾರದು? ಯೋಚನೆ ಮಾಡಿ, ಆ ಸಣ್ಣ ಜೀವಿಗಳ ಮುಗ್ಧತೆಗೆ ನಾವು ಮಾಡೋ ಸಣ್ಣ ಸಹಾಯ ಇದು.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಈಗ ನಮ್ಮ ಕಾರ್ಯಕ್ರಮ ಕೇಳ್ತಿರ್ತಕ್ಕಂತಹ ಯುವ ಮಿತ್ರರಿಗೆ ಒಂದು ಸಣ್ಣ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಸಣ್ಣವರು, ನಾವೇನು ಮಾಡೋದಕ್ಕೆ ಸಾಧ್ಯ ಅಂತ ಯಾವತ್ತೂ ಅನ್ಕೋಬೇಡಿ. ನಿಮ್ಮ ಹುಟ್ಟುಹಬ್ಬಕ್ಕೆ ಅಥವಾ ಸಮಯ ಸಿಕ್ಕಾಗ ಒಂದು ಸಣ್ಣ ಗಿಡ ನೆಟ್ಟು ನೋಡಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ಯಾಕಂದರೆ ನಾವು ಎಸಿತಕ್ಕಂತಹ ಪ್ಲಾಸ್ಟಿಕ್ ಕೊನೆಗೆ ತಲುಪೋದು ಪ್ರಾಣಿಗಳ ಹೊಟ್ಟೆಗೆ ಅಥವಾ ನದಿ ಸಮುದ್ರಕ್ಕೆ. ನಮ್ಮ ಪ್ರಕೃತಿಯನ್ನು ಪ್ರೀತಿಸೋದು ನಾವೇ ಕಲಿಯಬೇಕಿದೆ.

ಸ್ನೇಹಿತರೆ, ಕಾಡು ಅಂದ ತಕ್ಷಣ ಬರೀ ಗಿಡ ಮರ ಪ್ರಾಣಿ ಅಷ್ಟೇ ಅಲ್ಲ, ಆ ಕಾಡನ್ನೇ ತಾಯಿಯಂತೆ ಪೂಜಿಸುವಂತಹ ಆದಿವಾಸಿ ಬಂಧುಗಳು ಸಹ ನೆನಪಾಗ್ತಾರೆ. ಅವರು ಕಾಡಿನಿಂದ ತಮಗೆ ಬೇಕಾದಷ್ಟನ್ನು ಮಾತ್ರ ಪಡಿತಾರೆ ಹೊರತು ಕಾಡಿಗೆ ಎಂದಿಗೂ ದ್ರೋಹ ಬಗೆಯೋದಿಲ್ಲ. ಪ್ರಕೃತಿಯ ಜೊತೆಗೆ ಹೇಗೆ ಒಂದಾಗಿ ಬಾಳಬೇಕು ಅನ್ನೋದನ್ನು ನಾವು ಅವರಿಂದ ಕಲಿಯಬೇಕು. ಪ್ರಾಣಿಗಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ತಕ್ಕಂತಹ ಆ ಮನಸ್ಸುಗಳಿಗೆ ಒಂದು ದೊಡ್ಡ ವಂದನೆಗಳು.

ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ಕೇಳ್ಬೋದು, ನಾವಿರೋದು ನಗರದಲ್ಲಿ ಕಾಡಿಗೂ ನಮಗೂ ಏನು ಸಂಬಂಧ ಅಂತ. ನೆನ್ಪಿಡಿ, ಕಾಡಿದ್ರೆ ಮಾತ್ರ ಮಳೆ, ಮಳೆ ಇದ್ರೆ ಮಾತ್ರ ಬೆಳೆ, ಬೆಳೆ ಇದ್ರೆ ಮಾತ್ರ ನಮಗೆ ಅನ್ನ. ಕಾಡಿನಲ್ಲಿ ಪ್ರಾಣಿಗಳು ಸುರಕ್ಷಿತವಾಗಿತ್ತು ಅಂತ ಹೇಳಿದ್ರೆ ಆಗ ಮಾತ್ರ ನಿಸರ್ಗದ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ. ನಾವು ಕಾಡನ್ನು ಆಕ್ರಮಣ ಮಾಡಿದರೆ ಪ್ರಾಣಿಗಳು ನಾಡಿಗೆ ಬರ್ತವೆ, ತಪ್ಪು ಅವರದೆಲ್ಲ, ಗಡಿ ದಾಟಿದ್ದು ನಮ್ಮ ತಪ್ಪು.

ಸಮಯ ಹೋದದ್ದೇ ಗೊತ್ತಾಗಿಲ್ಲ ಅಲ್ವಾ? ಇಷ್ಟೊತ್ತು ಸಂಗೀತ ಮತ್ತು ವನ್ಯಜೀವಿಗಳ ಮಾತುಕತೆಯೊಂದಿಗೆ ಸಾಗಿದ ನಮ್ಮ ಗಾನಗಂಗೆ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇವತ್ತಿನ ದಿನದ ಕೊನೆಯಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಒಂದೇ ಮಾತು, ಈ ಭೂಮಿ ಬರೀ ಮಾನವನಿಗಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ ಸೇರಿದ್ದು. ಪ್ರಕೃತಿಯನ್ನು ಪ್ರೀತಿಸೋಣ, ವನ್ಯಜೀವಿಗಳನ್ನು ರಕ್ಷಿಸೋಣ. ಇದುವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಿಮ್ಮ ರೇಡಿಯೋ ಗೆಳೆಯ ಕಿರಣ್ GMS. ನಾಳೆ ಬೆಳಿಗ್ಗೆ ಮತ್ತೆ ಇದೇ ಸಮಯಕ್ಕೆ ಗಾನಗಂಗೆ ಕಾರ್ಯಕ್ರಮ ಹೊಸ ವಿಷಯದೊಂದಿಗೆ ಮೂಡಿಬರುವುದು. ಅಲ್ಲಿಯವರೆಗೆ ಕಾಡನ್ನು ಪ್ರೀತಿಸಿ, ನಾಡನ್ನು ಬೆಳೆಸಿ. ಮತ್ತೊಮ್ಮೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಸುನಹರೆ ಫಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮಿಸ್ ಮೇರಿ ಚಿತ್ರದ ಗೀತೆ. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಹೇಮಂತ್ ಕುಮಾರ್ ಅವರ ಸಂಗೀತ.

ಇನ್ನೀಗ ಕೇಳಿ ಸುಖವಿಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ತಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ದಿಲ್ ಸೆ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಯ ಆರ್ ರೆಹಮಾನ್ ಅವರ ಸಂಗೀತ.

ಇನ್ನೀಗ ಕೇಳಿ ಮೈನೆ ಪಾರ್ಕಿಯ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಅಸಾದ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ಇನ್ನೀಗ ಕೇಳಿ ಕಾರ್ಯಕ್ರಮದ ಕಡೆಯ ಗೀತೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಬಾರಿಷ್ ಚಿತ್ರದ ಗೀತೆ, ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಸಿ ರಾಮಚಂದ್ರ ಅವರ ಸಂಗೀತ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನೆರೆಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ರಂಜಿತಾ ಚಿತ್ರದ ಗೀತೆ. ಮಹದೇವ್ ಬನಕರ್ ಹಾಗೂ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಗಸ್ತ್ಯ ಅವರ ಸಂಗೀತ.

0: ಇನ್ನೀಗ ಕೇಳಿ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಪೂರ್ವ ಜೋಡಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.
1: ಓ

ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಶ್ರುತಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ರಾಜ್ಕುಮಾರ್ ಎಸ್ ಎ.

ಇನ್ನೀಗ ಕೇಳಿ ರಾಣಿ ಮಹಾರಾಣಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಗಜೇಂದ್ರ ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಮನೋಹರ್.

ಹೆಂಡತಿ ಹೇಳಿದರೆ ಕೇಳಬೇಕು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣಿ ಮತ್ತು ಸ್ವರ್ಣಲತಾ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಜಿ ವಿಜಯಶಂಕರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಚಕ್ರವರ್ತಿ. ಇನ್ನು ಮುಂದೆ ಕೇಳಿ ಮೃತ್ಯುಂಜಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣಿ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಮತ್ತೊಂದು ಗೀತೆ. ಜಿ ವಿಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಉಪೇಂದ್ರ ಕುಮಾರ್.

ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊಳಲಿನನಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರು ಸಂಕಷ್ಟದಲ್ಲಿರುವ ಸಂದರ್ಭ, ಬರ ಸೇರಿದಂತೆ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಲು ಕಳೆದ ಅಧಿವೇಶನದಲ್ಲಿ ಅವಕಾಶ ಸಿಗದ ಕಾರಣ ಈ ತಿಂಗಳ 21, 22 ಹಾಗೂ 23ರಂದು ವಿಶೇಷ ಅಧಿವೇಶನ ಕರೆಯಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಎಂದಿದ್ದಾರೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ದೇಶದಲ್ಲಿ ಸ್ಥಾಪನೆಗೊಂಡ 7 ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ಗಳಲ್ಲಿ ಕಲಬುರಗಿ ಟೆಕ್ಸ್ಟೈಲ್ಸ್ ಪಾರ್ಕ್ ಕೂಡ ಒಂದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ 200 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ರಾಜ್ಯ ಸರ್ಕಾರ 1,000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ದಿಪಡಿಸುತ್ತಿದೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಮಾಹಿತಿ ನೀಡಿ, ಲಕ್ಷಾಂತರ ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿವೆ ಎಂದರು. ಭೌಗೋಳಿಕ ಮಾನ್ಯತೆ ಹೊಂದಿದ ತೊಗರಿ ಬೇಳೆ ರಫ್ತಿಗೆ ಯೋಜಿತ ಪ್ರಯತ್ನ ಕೈಗೊಳ್ಳಬೇಕಿದೆ ಎಂದು ತಿಳಿಸಿದರು. ಸ್ವಚ್ಛತೆ ಹಾಗೂ ಕಸ ವಿಲೇವಾರಿ ಕೇವಲ ಪೌರ ಕಾರ್ಮಿಕರು ಪಾಲಿಕೆ ಸಿಬ್ಬಂದಿ ಜವಾಬ್ದಾರಿಯಲ್ಲ. ಸ್ವಚ್ಛ ನಗರ ಹಾಗೂ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕರೂ ಕೊಡುಗೆ ನೀಡಬೇಕು. ಸಾಧ್ಯವಾದಷ್ಟು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವ ಮೂಲಕ ತ್ಯಾಜ್ಯ ಉತ್ಪಾದನೆ ಕಡಿಮೆ ಮಾಡಬೇಕು ಎಂದು ರಾಯಚೂರು ಮಹಾನಗರ ಪಾಲಿಕೆ ವಲಯ ಆಯುಕ್ತ ಬಿಎಂ ಮಲ್ಲಿಕಾರ್ಜುನ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ಘನತ್ಯಾಜ್ಯ ನಿರ್ವಹಣಾ ಅರಿವು ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದರು.
1: ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಮತ್ತು ಸ್ವಚ್ಛ ಸಿಟಿ ರಾಯಚೂರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ 32 ವಾರ್ಡ್ಗಳಲ್ಲಿ ಸಾಕಷ್ಟು ಒಂದು ಅರಿವು ಕಾರ್ಯಕ್ರಮ ಆಗಲಿ ಅಂತ ವಿಶೇಷ ಕಾರ್ಯಾಗಾರ ಅನ್ಕೊಂಡಿದ್ವಿ. ಈ ಹಿಂದೆ 2016 ಒಂದು ನಿಯಮ ಇತ್ತು ಎಸ್ಡಬ್ಲ್ಯೂಎಂ ರೂಲ್ಸ್ ಅಲ್ಲಿ, ಅಲ್ಲಿ 2 ವಿಧದ ತ್ಯಾಜ್ಯನ ನಾವು ವಿಂಗಡಣೆ ಮಾಡ್ತಾ ಇದ್ವಿ, ಹಸಿ ಮತ್ತು ಒಣ ತ್ಯಾಜ್ಯ ಅಂತ. ಈಗ 2026 ನಿಯಮಗಳಲ್ಲಿ 4 ವಿಧದ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡಬೇಕು. ಆ ವಿಂಗಡಣೆ ಮನೆ ಹಂತದಲ್ಲಿನೇ ಆಗ್ತದೆ, ಅದು ಹಸಿ ತ್ಯಾಜ್ಯ ಆಗಿರ್ಬೋದು, ಒಣ ತ್ಯಾಜ್ಯ ಆಗಿರ್ಬೋದು. 3ನೇ ತ್ಯಾಜ್ಯ ಬಂದು ಇದು ಅಪಾಯಕಾರಿ ತ್ಯಾಜ್ಯ, ಮನೆಯಲ್ಲಿ ಬರತಕ್ಕಂತ ಬ್ಯಾಟರಿ ಆಗಿರ್ಬೋದು, ಆಮೇಲೆ ಟ್ಯೂಬ್ಲೈಟ್ ಲೈಟ್ಸ್, ಅದೇ ರೀತಿಯಾಗಿ ಏನಾದ್ರೂ ಸಿರಂಜಸ್ ಇರಬಹುದು, ಎಕ್ಸ್ಪೈರ್ ಆದಂತ ಟ್ಯಾಬ್ಲೆಟ್ಸ್ ಗಳಿರ್ಬೋದು, ಇದನ್ನ ನಾವು ಸ್ಪೆಷಲ್ ಕೇರ್ ವೇಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ.
0: ಬಾಗಲಕೋಟೆ ಜಿಲ್ಲೆ ಮುಗುಳ್ಗೊಳ್ಳಿ ತಾಂಡಾದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದ ಹಿನ್ನೆಲೆ ಬೋಧನೆಗೆ ಯೋಗ್ಯವಲ್ಲದ ಜಿಲ್ಲೆಯ ಎಲ್ಲ 628 ಕೊಠಡಿಗಳನ್ನು 15 ದಿನಗಳ ಒಳಗೆ ಮರುಪರಿಶೀಲಿಸಿ ಜಿಯೋಟ್ಯಾಗ್ ಛಾಯಾಚಿತ್ರಗಳೊಂದಿಗೆ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ತುರ್ತು ಸಭೆ ನಡೆಸಿದರು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾಡಿನ ವಿವಿಧೆಡೆ ಹಬ್ಬವನ್ನು ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಪಿಟ್ಲಪಿಂಡಿ ಉತ್ಸವದ ಪ್ರಯುಕ್ತ 2.5 ಲಕ್ಷ ಚಕ್ಕುಲಿ, ಎಳ್ಳುಂಡೆ, ಅರಳುಂಡೆ ಸೇರಿದಂತೆ ವಿವಿಧ ಬಗೆಯ ಭಕ್ಷ್ಯ ತಯಾರಿ ಕಾರ್ಯ ನಡೆಯುತ್ತಿದೆ. 75 ಜನ ಬಾಣಸಿಗರು ಪ್ರಸಾದ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಮಂಗಳೂರು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗಣದಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ರಾಷ್ಟೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆ ಆಯೋಜಿತವಾಗಿದ್ದು ಸಾವಿರಾರು ಸಂಖ್ಯೆಯ ಶ್ರೀಕೃಷ್ಣ ವೇಷಧಾರಿ ಪುಟಾಣಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಗದಗ್ ಜಿಲ್ಲೆಯಾದ್ಯಂತ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೋರಿದ್ದಾರೆ. ಬೆಳಗಾವಿಯಲ್ಲಿ ಸಡಗರದ ಗಣೇಶ ಹಬ್ಬದಾಚರಣೆ ಹಿನ್ನೆಲೆ ಮಹಾನಗರ ಪಾಲಿಕೆ ಮಹಾಪೌರರು, ಆಯುಕ್ತರು ನಗರ ಸಂಚಾರ ಕೈಗೊಂಡು ಸಿದ್ದತೆ ಪರಿಶೀಲಿಸಿದರು. ಹುಬ್ಬಳ್ಳಿ ಧಾರವಾಡದ ನೂತನ ಪೊಲೀಸ್ ಆಯುಕ್ತರಾಗಿ ಭೂಷಣ್ ಬೊರಸೆ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನ ಪಡೆಯುತ್ತಿರುವ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ

0: ಒಟ್ಟು 148,960 ಫಲಾನುಭವಿಗಳ ಇಕೆವೈಸಿ ಇನ್ನೂ ಬಾಕಿ ಇದೆ. ಇಕೆವೈಸಿ ಪೂರ್ಣಗೊಳಿಸದ ರೈತರು ಸಮೀಪದ ಗ್ರಾಹಕ ಸೇವಾ ಕೇಂದ್ರ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ತೆರಳಿ ಇಕೆವೈಸಿ ಮಾಡಿಸಿಕೊಳ್ಳುವಂತೆ ಕೃಷಿ ಇಲಾಖೆ ಕೋರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ

ಕಪ್ಪು ಮೋಡದ ಬಣ್ಣದವನು, ತಲೆಯ ಮೇಲೆ ನವಿಲುಗರಿ ಧರಿಸಿದವನು, ಕೈಯಲ್ಲಿ ಕೊಳಲು ಹಿಡಿದವನು, ತುಟಿಯ ಮೇಲೆ ಸದಾ ಮಂದಹಾಸವಿರುವವನು. ಅವನ ಹೆಸರನ್ನು ಕೇಳಿದರೆ ಮನಸ್ಸಿಗೆ ನೆಮ್ಮದಿ, ಅವನ ಕಥೆ ಕೇಳಿದರೆ ಹೃದಯಕ್ಕೆ ಸಂತೋಷ. ಅವರೇ ನಮ್ಮ ಪ್ರೀತಿಯ ಶ್ರೀಕೃಷ್ಣ. ಕೇಳುಗರೆ, ಇಂದು ಇಡೀ ದೇಶದಾದ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿರುವ ಪವಿತ್ರ ಹಬ್ಬ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ.

ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಸ್ಥಾಪಿಸಲು, ದುಷ್ಟರನ್ನು ಸಂಹರಿಸಲು ಮತ್ತು ಸಜ್ಜನರನ್ನು ರಕ್ಷಿಸಲು ಶ್ರೀಕೃಷ್ಣ ಅವತರಿಸಿದನೆಂಬ ನಂಬಿಕೆ ನಮ್ಮದು. ಮಧುರೆಯ ಕಾರಾಗೃಹದಲ್ಲಿ ಅರ್ಧರಾತ್ರಿಯ ಸಮಯದಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಶ್ರೀಕೃಷ್ಣ ಜನಿಸಿದ ಕ್ಷಣ ಅದು ಕೇವಲ ಒಂದು ಮಗುವಿನ ಜನನವಲ್ಲ, ಅದು ಧರ್ಮದ ಹೊಸ ಬೆಳಕಿನ ಉದಯ. ಕತ್ತಲೆಯ ಕಾರಾಗೃಹದಲ್ಲಿ ಹುಟ್ಟಿದ ಕೃಷ್ಣ ಇಡೀ ಜಗತ್ತಿಗೆ ಬೆಳಕಿನ ಸಂದೇಶವನ್ನು ನೀಡಿದ. ಕಂಸನ ಕ್ರೌರ್ಯದಿಂದ ಮಥುರಾ ನಡುಗುತ್ತಿದ್ದ ಕಾಲ ಅದು. ದೇವಕಿಯ ಎಂಟನೇ ಮಗನೇ ತನ್ನ ಅಂತ್ಯಕ್ಕೆ ಕಾರಣನಾಗುತ್ತಾನೆ ಎಂಬ ಭವಿಷ್ಯವಾಣಿ ಕಂಸನಿಗೆ ತಿಳಿದಿತ್ತು. ಆ ಕಾರಣದಿಂದ ದೇವಕಿ ಮತ್ತು ವಸುದೇವರನ್ನು ಬಂಧನದಲ್ಲಿಟ್ಟಿದ್ದ. ಆದರೆ ವಿಧಿಯ ಆಟವೇ ಬೇರೆ. ಶ್ರೀಕೃಷ್ಣ ಜನಿಸಿದ ರಾತ್ರಿ ಪ್ರಕೃತಿಯೇ ಮೌನವಾಗಿತ್ತು. ಯಮುನಾ ನದಿ ದಾರಿ ಮಾಡಿಕೊಟ್ಟಿತು. ವಸುದೇವರು ಪುಟ್ಟ ಕೃಷ್ಣನನ್ನು ಹೊತ್ತು ಗೋಕುಲದತ್ತ ಹೊರಟರು. ಅಲ್ಲಿ ನಂದ ಮತ್ತು ಯಶೋದೆಯ ಮನೆಯಲ್ಲಿ ಶ್ರೀಕೃಷ್ಣ ಬೆಳೆಯತೊಡಗಿದ. ಗೋಕುಲದಲ್ಲಿ ಕೃಷ್ಣನ ಬಾಲ್ಯ ಆರಂಭವಾಯಿತು. ಯಶೋದೆಗೆ ಅವನು ಮುದ್ದಿನ ಮಗ, ನಂದನಿಗೆ ಅವನು ಹೆಮ್ಮೆಯ ಮಗ, ಗೋಪಾಲಕರಿಗೆ ಆತ್ಮೀಯ ಸ್ನೇಹಿತ. ಬೆಣ್ಣೆಯೆಂದರೆ ಕೃಷ್ಣನಿಗೆ ಬಹಳ ಇಷ್ಟ. ಮನೆಯಲ್ಲಿದ್ದ ಬೆಣ್ಣೆಯನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡು ತಿನ್ನುತ್ತಿದ್ದ ಕೃಷ್ಣನ ತುಂಟಾಟಗಳು ಗೋಕುಲದ ಮನೆ ಮನೆಗಳಲ್ಲಿ ನಗುವನ್ನ ಮೂಡಿಸುತ್ತಿದ್ದವು. ಆದರೆ ಕೃಷ್ಣನ ತುಂಟಾಟದ ಹಿಂದೆ ಕೂಡ ಒಂದು ಸಂದೇಶವಿತ್ತು. ಹಂಚಿಕೊಂಡು ತಿನ್ನುವುದು, ಸ್ನೇಹದಿಂದ ಬದುಕುವುದು, ಎಲ್ಲರನ್ನೂ ಪ್ರೀತಿಸುವುದು, ಇದೇ ಕೃಷ್ಣನ ಬಾಲ್ಯದ ಸೌಂದರ್ಯ.

ಕೃಷ್ಣನನ್ನು ನೆನಪಿಸಿಕೊಂಡಾಗ ನಮ್ಮ ಕಣ್ಣ ಮುಂದೆ ಬರುವುದು ಅವನ ಕೊಳಲು. ಕೃಷ್ಣನ ಕೊಳಲಿನ ನಾದಕ್ಕೆ ಗೋಕುಲವೇ ಮಂತ್ರಮುಗ್ಧವಾಗುತ್ತಿತ್ತು ಅನ್ನೋ ಕಥೆ ಇದೆ. ಆದರೆ ಕೊಳಲು ನಮಗೆ ಒಂದು ದೊಡ್ಡ ಜೀವನ ಪಾಠವನ್ನೂ ಕಲಿಸುತ್ತದೆ. ಕೊಳಲು ತನ್ನೊಳಗೆ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ, ಅದು ಖಾಲಿಯಾಗಿರುತ್ತದೆ. ಕೃಷ್ಣನ ಉಸಿರು ಅದರೊಳಗೆ ಪ್ರವೇಶಿಸಿದಾಗ ಅದು ಮಧುರವಾದ ಸಂಗೀತವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ, ದ್ವೇಷ ಮತ್ತು ಅಸೂಯೆಗಳನ್ನು ಬದಿಗಿಟ್ಟು ಒಳ್ಳೆಯತನಕ್ಕೆ ಜಾಗ ಕೊಟ್ಟಾಗ ನಮ್ಮ ಬದುಕು ಸುಂದರ ಸಂಗೀತವಾಗಬಹುದು.

ಕೃಷ್ಣನ ಜೀವನದಲ್ಲಿ ಸ್ನೇಹಕ್ಕೆ ವಿಶೇಷ ಸ್ಥಾನವಿದೆ. ಸುಧಾಮ ಮತ್ತು ಕೃಷ್ಣನ ಸ್ನೇಹ ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಬಾಲ್ಯದ ಸ್ನೇಹಿತ ಸುಧಾಮ ಬಡವನಾಗಿದ್ದರೂ ಕೃಷ್ಣನ ಪ್ರೀತಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅದು ನಮಗೆ ಹೇಳುವುದು ಒಂದೇ ಮಾತು, ನಿಜವಾದ ಸ್ನೇಹಕ್ಕೆ ಹಣ ಬೇಕಿಲ್ಲ, ಹೃದಯ ಬೇಕು. ಕೃಷ್ಣನ ಸ್ನೇಹದಲ್ಲಿ ಸ್ಥಾನಮಾನ ಇರಲಿಲ್ಲ, ಅಲ್ಲಿ ಇದ್ದುದು ಪ್ರೀತಿ ಮತ್ತು ಆತ್ಮೀಯತೆ. ಕೃಷ್ಣನ ಹೆಸರಿನೊಂದಿಗೆ ರಾಧೆಯ ಹೆಸರು ಕೂಡ ಕೇಳಿಬರುತ್ತದೆ. ರಾಧಾಕೃಷ್ಣರ ಕಥೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಪ್ರೀತಿಯ ಮತ್ತು ಭಕ್ತಿಯ ಸುಂದರ ಸಂಕೇತವಾಗಿ ಕಾಣುತ್ತದೆ. ಕೃಷ್ಣನ ಮೇಲಿನ ರಾಧೆಯ ಭಕ್ತಿ, ಸಮರ್ಪಣೆ ಮತ್ತು ನಂಬಿಕೆ ಅನೇಕ ಭಕ್ತಿಗೀತೆಗಳು, ಕವನಗಳು ಮತ್ತು ಕಲಾರೂಪಗಳಿಗೆ ಸ್ಫೂರ್ತಿಯಾಗಿದೆ.

ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಅತ್ಯಂತ ಮಹತ್ವದ್ದು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನ ಗೊಂದಲಕ್ಕೊಳಗಾದಾಗ ಕೃಷ್ಣ ಅವನಿಗೆ ಜೀವನದ ಸತ್ಯವನ್ನು ತಿಳಿಸಿದರು. ಅಲ್ಲಿಯೇ ಭಗವದ್ಗೀತೆಯ ಅಮೂಲ್ಯ ಸಂದೇಶ ಹೊರಹೊಮ್ಮಿತು. ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ಗೊಂದಲ ಬರುತ್ತವೆ, ಭಯ ಬರುತ್ತದೆ. ಆದರೆ ಕರ್ತವ್ಯದಿಂದ ಹಿಂದೆ ಸರಿಯಬಾರದು. ನಾವು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಇದು ಕೃಷ್ಣನ ಸಂದೇಶದ ಪ್ರಮುಖ ಅರ್ಥ. ಕೃಷ್ಣ ಕೇವಲ ಪುರಾಣದ ಪಾತ್ರವಲ್ಲ, ಅವರು ಒಬ್ಬ ಗುರು, ಒಬ್ಬ ಸ್ನೇಹಿತ, ಒಬ್ಬ ಮಾರ್ಗದರ್ಶಕ, ಒಬ್ಬ ಧರ್ಮರಕ್ಷಕ. ಅರ್ಜುನನಿಗೆ ಕೃಷ್ಣ ನೀಡಿದ ಮಾರ್ಗದರ್ಶನ ಇಂದಿಗೂ ಕೋಟ್ಯಾಂತರ ಜನರಿಗೆ ಜೀವನದ ದಾರಿದೀಪವಾಗಿದೆ. ಸೋಲು ಬಂದಾಗ ಕುಗ್ಗಬೇಡಿ, ಯಶಸ್ಸು ಬಂದಾಗ ಅಹಂಕಾರ ಪಡಬೇಡಿ, ಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ, ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ. ಕೇಳುಗರೆ, ಜನ್ಮಾಷ್ಟಮಿ ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮೊಳಗಿನ ಒಳ್ಳೆಯತನವನ್ನು ಎಚ್ಚರಿಸುವ ದಿನ. ಮನೆಗಳಲ್ಲಿ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಬಿಡಿಸ್ತೀವಿ. ಅದರ ಅರ್ಥ ಏನು? ನಮ್ಮ ಮನೆಗೆ ಕೃಷ್ಣ ಬರಲಿ ಎನ್ನುವುದು ಮಾತ್ರವಲ್ಲ, ನಮ್ಮ ಮನಸ್ಸಿನೊಳಗೂ ಕೃಷ್ಣನ ಗುಣಗಳು ಬರಲಿ ಎಂಬ ಆಶಯ. ನಮ್ಮ ಮಾತಿನಲ್ಲಿ ಸತ್ಯವಿರಲಿ, ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರಲಿ, ನಮ್ಮ ಕೆಲಸದಲ್ಲಿ ನಿಷ್ಠೆ ಇರಲಿ, ನಮ್ಮ ನಡೆನುಡಿಯಲ್ಲಿ ಮಾನವೀಯತೆ ಇರಲಿ. ಕೇಳುಗರೆ, ಕೃಷ್ಣ ಅಂದರೆ ಮುಗ್ಧ ಬಾಲ್ಯ, ಮಧುರವಾದ ಕೊಳಲು, ಅಪಾರವಾದ ಸ್ನೇಹ, ನಿಷ್ಕಪಟವಾದ ಪ್ರೀತಿ, ಅಚಲವಾದ ಧೈರ್ಯ, ಅಪಾರವಾದ ಜ್ಞಾನ ಮತ್ತು ಧರ್ಮದ ಪರವಾಗಿ ನಿಲ್ಲುವ ಶಕ್ತಿ. ಆದ್ದರಿಂದಲೇ ಕೃಷ್ಣ ಸಾವಿರಾರು ವರ್ಷಗಳ ನಂತರವೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾನೆ.

ಕೃಷ್ಣನ ಜನ್ಮದಿನವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ಜೀವನದಲ್ಲಿ ಸತ್ಯವನ್ನು ಅಳವಡಿಸಿಕೊಳ್ಳೋಣ, ಪ್ರೀತಿಯನ್ನು ಹಂಚಿಕೊಳ್ಳೋಣ, ಸ್ನೇಹವನ್ನು ಗೌರವಿಸೋಣ, ಕಷ್ಟದಲ್ಲಿರುವವರಿಗೆ ನೆರವಾಗೋಣ ಮತ್ತು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಅಂದಾಗ ಮಾತ್ರ ಜನ್ಮಾಷ್ಟಮಿಯ ಆಚರಣೆ ನಿಜವಾದ ಅರ್ಥವನ್ನು ಪಡೆಯುತ್ತದೆ. ಕೃಷ್ಣನ ಕೊಳಲಿನ ನಾದ ನಮ್ಮ ಮನಸ್ಸಿನಲ್ಲಿ ಸದಾ ಮೊಳಗಲಿ. ಕೃಷ್ಣನ ಜ್ಞಾನ ನಮ್ಮ ಬದುಕಿಗೆ ದಾರಿದೀಪವಾಗಲಿ. ಕೃಷ್ಣನ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿರಲಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊಳಲಿನ ನಾದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
7: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
6: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಬಳೆದ ಬೆಳಕು, ಮತ್ತೆ ಮರಳಿ ಬಂದಿತೆಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂತಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
7: ಆಕಾಶವಾಣಿ ಕೇಳುಗರೆ, ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
8: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಮನುಷ್ಯನ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ, ಅವನು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದರೆ ಅನೇಕ ಪೋಷಕಾಂಶಗಳ ಅಗತ್ಯ ಇರುತ್ತೆ. ಯಾವುದನ್ನೆಲ್ಲ ನಾವು ಪೋಷಕಾಂಶ ಅಂತ ಹೇಳಿ ಕರಿತೇವೆ, ಅದನ್ನು ಹೇಗೆ ನಾವು ಪಡೆದುಕೊಳ್ತಕ್ಕಂಥದ್ದು, ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಏನೆಲ್ಲ ಚಟುವಟಿಕೆಯನ್ನು ಮಾಡುತ್ತೆ, ಈ ಪೋಷಕಾಂಶಗಳು ಕೊರತೆಯಾದಂತಹ ಸಂದರ್ಭದಲ್ಲಿ ಅಥವಾ ಹೆಚ್ಚಾದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಏನೆಲ್ಲ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿ ಕೆ ಮನೋಜ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ನಮಸ್ಕಾರ.
8: ನಾವೀಗ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದಲ್ಲಿ ಇದ್ದೇವೆ ಸರ್. ಏನ್ ಸರ್ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತ ಹೇಳಿದ್ರೆ?
9: ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಥವಾ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಕರಿತೀವಿ. ಸೆಪ್ಟೆಂಬರ್ 1 ಸೆಪ್ಟೆಂಬರ್ 7 ತಾರೀಕು ತನಕ ಪ್ರತಿ ವರ್ಷ ಕೂಡ ಇದನ್ನ ಆಚರಣೆ ಮಾಡಲಾಗುತ್ತೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಬೇರೆ ಬೇರೆ ಸರ್ಕಾರಿ ಜಾಗಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ, ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಂತೀವಿ, ಸಮತೋಲಿತ ಆಹಾರ ಪದ್ಧತಿಯನ್ನ ಕಾಪಾಡಿಕೊಳ್ಳೋದು, ಸರಿಯಾದ ಪೌಷ್ಟಿಕ ಆಹಾರವನ್ನ ಉಪಯೋಗಿಸೋದು, ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಇದರದ ಇಂಪಾರ್ಟೆನ್ಸ್. ಮತ್ತೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಸ್ಟಾರ್ಟ್ ಆಗಿದ್ದು 1982 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನ ಸ್ಟಾರ್ಟ್ ಮಾಡಿತ್ತು. ಮತ್ತೆ ಪ್ರತಿ ವರ್ಷ ಕೂಡ ಗುರಿಗಳನ್ನ ಚೇಂಜ್ ಮಾಡಿಕೊಂಡು ಅದ್ರ ಪ್ರಕಾರ ಇದನ್ನ ಆಚರಣೆ ಮಾಡ್ಕೊಳ್ತಾ ಹೋಗ್ತೀವಿ.
8: ಅಂತಂದ್ರೆ ಬೇರೆ ಬೇರೆ ದೇಹ ದೋಷಗಳನ್ನ ಇಟ್ಕೊಂಡು ಅದನ್ನ ಆಚರಣೆಯನ್ನ ಮಾಡಲಾಗುತ್ತೆ.
9: ಹೌದು.
8: ಪೋಷಕಾಂಶಗಳ ಮಹತ್ವ ಇಷ್ಟೆಲ್ಲ ಇದೆ ಸರ್.
9: ಹೌದು.
8: ಏನ್ ಸರ್ ಪೋಷಕಾಂಶಗಳು ಅಂತ ಹೇಳಿದ್ರೆ ಏನು?
9: ಪೋಷಕಾಂಶಗಳು ಅಥವಾ ನ್ಯೂಟ್ರಿಷನ್ ಅಂತ ಹೇಳಿ ಹೇಳ್ತೀವಿ. ನಾವು ಊಟ ಮಾಡುವಂಥದ್ದು, ಪ್ರತಿ ಊಟದಲ್ಲೂ ಕೆಲವು ಕಾಂಪ್ಲೆಕ್ಸ್ ಕೆಮಿಕಲ್ ಸಬ್ಸ್ಟೆನ್ಸ್ಗಳಿರುತ್ತೆ, ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳು, ಅದನ್ನ ಪೋಷಕಾಂಶಗಳು ಅಂತ ಕರಿತೀವಿ. ಆಲ್ಮೋಸ್ಟ್ 7 ಪೋಷಕಾಂಶಗಳು ಪ್ರತಿಯೊಬ್ಬರ ಊಟದಲ್ಲಿ ಅಥವಾ ಆಹಾರದಲ್ಲಿ ಇರುತ್ತೆ. ಯಾವ್ಯಾವ ಪೋಷಕಾಂಶಗಳಿರುತ್ತೆ? ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಎರಡು ಸೇರಿ ಆಲ್ಮೋಸ್ಟ್ 7 ಪೋಷಕಾಂಶಗಳಿರ್ತವೆ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್, ನೆಕ್ಸ್ಟ್ ಫ್ಯಾಟ್, ನೆಕ್ಸ್ಟ್ ಫೈಬರ್, ನೆಕ್ಸ್ಟ್ ಮಿನರಲ್ಸ್ ಅಂತೀವಿ, ಮತ್ತೆ ಪ್ರೋಟೀನ್ಸ್ ಅಂತೀವಿ, ಮತ್ತೆ ವಿಟಮಿನ್ಸ್ ಇದೆಲ್ಲ ಕೇಳಿರ್ತೀರಾ, ಮತ್ತೆ ನೀರು ಕೂಡ, ನೀರಿನ ಅಂಶ ಕೂಡ ಒಂದು ಪೋಷಕಾಂಶ ಅಂತಾನೆ ತಗೊಳ್ತೀವಿ. ಹಾಗಾಗಿ ಏಳು ವಿಧದ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಒಳಗೊಂಡಿರುತ್ತೆ. ಎಷ್ಟು ಭಾಗದಲ್ಲಿ ನಾವು ಸೇವಿಸಿದ್ರೆ ಉತ್ತಮ ಆರೋಗ್ಯವನ್ನ ಪಡ್ಕೋಬಹುದು, ಯಾವುದಕ್ಕೆ ಜಾಸ್ತಿ ಮಹತ್ವ ಕೊಡಬೇಕಾಗುತ್ತೆ, ಯಾವುದಕ್ಕೆ ಕಡಿಮೆ ಮಹತ್ವ ಕೊಡಬೇಕಾಗುತ್ತೆ, ಅಥವಾ ಯಾವುದು ನಮ್ಮ ಊಟದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರಬೇಕು, ಇದು ಪ್ರತಿಯೊಂದನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಕಾಯಿಲೆಗಳಿಂದ ಅಥವಾ ಪೋಷಕಾಂಶಗಳ ಕೊರತೆಯಿಂದ ನಾವು ಬಳಲದನ್ನ ತಪ್ಪಿಸ್ಕೋಬಹುದಾಗತ್ತೆ.
8: ಈಗ ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿರೋದು ಅನ್ನ ಅಥವಾ ಮುದ್ದೆಯನ್ನ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ, ಆದ್ರೆ ನೀವು ಬೇರೆ ಏನೇನೋ ಹೇಳಿದ್ರಿ ನಮ್ಗೆ, ಈಗ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಅದು ಇದು ಅಂತೆಲ್ಲ ಹೇಳಿದ್ರಿ ಸರ್, ಇವುಗಳ ಒಂದು ಅಗತ್ಯ ದೇಹಕ್ಕೆ ಯಾಕಿರುತ್ತೆ?
9: ನೋಡಿ, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಮ್ ಇಂಡಿಯನ್ ಫುಡ್ ಯೂಸ್ ಮಾಡೋದು ರಾಗಿ, ಅಕ್ಕಿ, ಜೋಳ ಮತ್ತೆ ಗೋಧಿ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅತಿಯಾಗಿ ಇರುತ್ತೆ. ನಾವು ಅದರಲ್ಲೂ ತುಂಬಾ ಯಥೇಚ್ಛವಾಗಿ ಯೂಸ್ ಮಾಡೋದು ರೈಸ್, ಅಂದ್ರೆ ಅನ್ನ ಯೂಸ್ ಮಾಡ್ತೀವಿ. 100 ಗ್ರಾಂ ಅಕ್ಕಿಯಲ್ಲಿ ಆಲ್ಮೋಸ್ಟ್ 78 ಗ್ರಾಂ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದ್ ಬಿಟ್ಟು 7 ಗ್ರಾಂ ಅಷ್ಟು ಪ್ರೋಟೀನ್, ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಮತ್ತೆ ಫೈಬರ್, ನೆಗ್ಲಿಜಬಲ್ ಅಮೌಂಟ್ ಅಂತ ಹೇಳ್ತೀವಿ, ಆ ತರ ಇರುತ್ತೆ. ಅದೇ ತರ ಗೋಧಿಯಲ್ಲಿ 71 ಗ್ರಾಂ ಕಾರ್ಬೋಹೈಡ್ರೇಟ್ ಇರುತ್ತೆ, 12 ಗ್ರಾಂ ಅಷ್ಟು ಪ್ರೋಟೀನ್ ಇರುತ್ತೆ, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ ಗೋಧಿಯಲ್ಲಿ. ಮತ್ತೆ ಜೋಳದಲ್ಲೂ ಕೂಡ 100 ಗ್ರಾಂನ ತಗೊಂಡ್ರೆ 66 ಗ್ರಾಂ ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ 12

0: ಗ್ರಾಮ್ ಇರುತ್ತೆ. ರಾಗಿಯಲ್ಲಿ 72 ಗ್ರಾಮ್ ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಕೂಡ 7 ಗ್ರಾಮ್ ಅಷ್ಟು ಇರುತ್ತೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ಕ್ಯಾಲ್ಸಿಯಂ ಕೂಡ ಇರುತ್ತೆ. ನಾವು ಇದನ್ನ ನೋಡಿ ಏನ್ ತಿಳ್ಕೋಬಹುದು ಅಂದ್ರೆ ಅಕ್ಕಿ, ರಾಗಿ, ಗೋಧಿ, ಜೋಳದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಅದರಿಂದ ಎನರ್ಜಿ ಅಂತ ಹೇಳ್ತೀವಿ, ಅಂದ್ರೆ ಶಕ್ತಿ ಬರೋದು, ಆ ಟೈಮ್ಗೆ ಕೆಲಸಕ್ಕೆ ಬೇಕಾದಂತ ಶಕ್ತಿಯನ್ನ ಕೊಡುವಂಥದ್ದು. ಈಗ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಇಂದ 4 ಕಿಲೋ ಕ್ಯಾಲರೀಸ್ ಅಷ್ಟು ಎನರ್ಜಿ ಬರುತ್ತೆ. ಇದೆಲ್ಲ ಮೇನ್ ಸೋರ್ಸ್ ಆಫ್ ಎನರ್ಜಿ. ಊಟದಲ್ಲಿ 50-60% ಅಷ್ಟು ಕಾರ್ಬೋಹೈಡ್ರೇಟ್ಸ್ ನ ಒಳಗೊಂಡಿರುತ್ತೆ. ಎಲ್ಲಿಂದ ಬರುತ್ತೆ ಅಂದ್ರೆ ಈ ಅಕ್ಕಿ, ರಾಗಿ, ಗೋಧಿ, ಜೋಳದಿಂದ ಬರುತ್ತೆ. ನಮ್ಮ ಊಟದಲ್ಲಿ ಇದು ಆಲ್ಮೋಸ್ಟ್ 50-60% ಅಷ್ಟು ಇರಬೇಕು. ಇದ್ ಬಿಟ್ಟು ಮುಂಚೆನೆ ಹೇಳ್ದಂಗೆ ಪ್ರೋಟೀನ್ ಕೂಡ ಇರಬೇಕಾಗತ್ತೆ. ಪ್ರೋಟೀನ್ ನಮ್ಮ ಊಟದಲ್ಲಿ ಎಷ್ಟು ಭಾಗ ಇರಬೇಕು ಅಂದ್ರೆ ಆಲ್ಮೋಸ್ಟ್ 20% ಅಷ್ಟು ಪ್ರೋಟೀನ್ ಇರಬೇಕು. ಪ್ರೋಟೀನ್ ಅಂದ್ರೆ ಏನು? ಅಮೈನೋ ಆಸಿಡ್ಸ್ ಅಂತೀವಿ, ಚಿಕ್ಕ ಚಿಕ್ಕ ಅಮೈನೋ ಆಸಿಡ್ಸ್ ಇರುತ್ತೆ, ಅದೊಂದಕ್ಕೊಂದು ಜೋಡಣೆಯಾಗಿ ಪ್ರೋಟೀನ್ ಅಂತ ಹೇಳ್ತೀವಿ. ಪ್ರೋಟೀನ್ ಯಾವ್ದ್ರಲ್ಲಿ ಅತಿ ಹೆಚ್ಚುವಾಗಿರುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೋದಂದ್ರೆ ಮೊಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ, ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ ಫುಡ್ ಮತ್ತೆ ಕಾಳುಗಳು, ಬೇಳೆಕಾಳು, ಎಲ್ಲ ತರದ ಕಾಳುಗಳು, ಮೊಳಕೆ ಕಾಳುಗಳು ಇದರಲ್ಲಿ. ನೆಕ್ಸ್ಟ್ ಇನ್ನೊಂದು ಮ್ಯಾಕ್ರೋನ್ಯೂಟ್ರಿಯಂಟ್ ಅಂದ್ರೆ ಫ್ಯಾಟ್ ಅಂತ ಹೇಳ್ತೀವಿ. ಫ್ಯಾಟ್ ಅಂದ್ರೆ ಕೊಬ್ಬಿನಂಶ.
1: ಕೊಬ್ಬಿನಂಶ
0: ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ತಿಳ್ಕೋಬೇಕಾಗತ್ತೆ, ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಮಹತ್ವ ಕೂಡ ಕೊಡಬೇಕಾಗತ್ತೆ. ನಮ್ಮ ಊಟದಲ್ಲಿ ಆಲ್ಮೋಸ್ಟ್ 25-30% ಕೊಬ್ಬಿನಂಶ ಇರುತ್ತೆ. ಹಂಗಂತ ಹೇಳಿ ಈ 25-30% ಅಷ್ಟು ಎಣ್ಣೆಯನ್ನ ಹಾಕ್ಬೇಕು ಅಂತ ಅಲ್ಲ. ನಾನ್ ಮುಂಚೆನೆ ಹೇಳ್ದಂಗೆ ಅಕ್ಕಿ, ರಾಗಿ, ಗೋಧಿ, ಜೋಳದಲ್ಲೂ ಕೂಡ ಈ ಕೊಬ್ಬಿನಂಶ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಅದೇ ತರ ನಾವು ಉಪಯೋಗಿಸ ಎಲ್ಲ ಪದಾರ್ಥಗಳಲ್ಲೂ, ಅಂದ್ರೆ ಹಣ್ಣು ತರಕಾರಿಗಳಲ್ಲೂ ಇರ್ಬೋದು, ಬೇರೆ ಬೇರೆ ಪೋಷಕಾಂಶಗಳ ಜೊತೆಗೆ ಈ ಕೊಬ್ಬಿನಂಶ ಕೂಡ ಇರುತ್ತೆ. ಹಂಗಾಗಿ ಅದೆಲ್ಲ ಸೇರಿ 20-30% ಇರಬೇಕು ಅಂತ ಹೇಳ್ತೀವಿ. ಫ್ಯಾಟ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಒಂದು ಫ್ಯಾಟಿ ಆಸಿಡ್ಸ್ ಅಂತೀವಿ, ಇನ್ನೊಂದು ಟ್ರೈಗ್ಲಿಸರೈಡ್ಸ್ ಅಂತೀವಿ, ಮತ್ತೊಂದು ಕೊಲೆಸ್ಟ್ರಾಲ್ ಅಂತೀವಿ. ಈ ಫ್ಯಾಟ್ ಯಾಕೆ ಇಂಪಾರ್ಟೆಂಟು, ನಮ್ಮ ಊಟದಲ್ಲಿ ಯಾಕೆ ಇರಬೇಕು ಅಂದ್ರೆ ನಾವು ತಿಂದಿದ್ದ ವಿಟಮಿನ್ಗಳು ಊಟದಲ್ಲಿ ಇರುತ್ತೆ, ಆ ವಿಟಮಿನ್ಗಳು ರಕ್ತಕ್ಕೆ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಫ್ಯಾಟ್ ಇರಬೇಕಾಗತ್ತೆ. ಮತ್ತೆ ಇದರಲ್ಲಿ 2 ವಿಧದ ಫ್ಯಾಟ್ಗಳಿರುತ್ತೆ, ಒಂದು ಸ್ಯಾಚುರೇಟೆಡ್ ಫ್ಯಾಟ್, ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ನಾವು ಉಪಯೋಗಿಸುವಂತ ತುಪ್ಪ, ಬೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ, ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಿ, ಇದು ಉತ್ತಮವಾದ ಕೊಬ್ಬಿನ ಅಂಶ. ಇದು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಆಲಿವ್ ಆಯಿಲ್, ಗ್ರೌಂಡ್ ನಟ್ ಆಯಿಲ್, ಸನ್ಫ್ಲವರ್ ಅಥವಾ ಸೋಯಾಬೀನ್ ಆಯಿಲ್ ಅಂತೀವಿ, ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಯಾವುದು ಉತ್ತಮ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ರೆ ಯಾವಾಗ್ಲೂ ಅನ್ಸ್ಯಾಚುರೇಟೆಡ್ ಫ್ಯಾಟೇ ಉತ್ತಮ. ಸ್ಯಾಚುರೇಟೆಡ್ ಫ್ಯಾಟ್ ಆದಷ್ಟು ಕಡಿಮೆ ಇರಬೇಕು. ಕೆಲವರು ಕೇಳ್ತಾರೆ ಊಟದಲ್ಲಿ ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಇದನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಬರುತ್ತೆ, ಬೋನ್ ಗಟ್ಟಿ ಆಗುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ನ ಉಪಯೋಗಿಸೋದ್ರಿಂದ ಇದು ಜಾಸ್ತಿ ಆಗಲ್ಲ, ಇದೊಂದು ಮಿಸ್ಕನ್ಸೆಪ್ಷನ್ ಅಂತೀವಿ, ಅಂದ್ರೆ ತಪ್ಪು ಗ್ರಹಿಕೆ. ಹಾಗಾಗಿ ನಮ್ಮ ಊಟದಲ್ಲಿ ಆದಷ್ಟು ಕಡಿಮೆ ಇರಬೇಕು ಸ್ಯಾಚುರೇಟೆಡ್ ಫ್ಯಾಟ್. ನಾವು ನಾರ್ಮಲ್ ಆಗಿ ಅಡುಗೆ ಮಾಡೋದ್ರಲ್ಲಿ ಎಷ್ಟು ಪ್ರಮಾಣ ಆಯಿಲ್ ಇರಬೇಕಂದ್ರೆ ಒಬ್ಬರಿಗೆ 1 ದಿನಕ್ಕೆ 2-3 ಸ್ಪೂನ್ ಅಷ್ಟು ಆಯಿಲ್ ಸಾಕಾಗುತ್ತೆ. ಹೌದು, ಈಗ 100 ಗ್ರಾಮ್ ಆಯಿಲ್ ಇಂದ ಆಲ್ಮೋಸ್ಟ್ 900 ಕಿಲೋ ಕ್ಯಾಲರೀಸ್ ಅಷ್ಟು ಎನರ್ಜಿ ಬರುತ್ತೆ. ಅತಿಯಾದ ಎಣ್ಣೆ ಪದಾರ್ಥಗಳ ಅಥವಾ ಕೊಬ್ಬಿನಂಶಗಳ ಸೇವನೆಯಿಂದ ಏನಾಗ್ಬೋದು ಅಂತ ಕೇಳಿದ್ರೆ ಕೊಬ್ಬಿನಂಶ ಜಾಸ್ತಿ ಆಗಿ ಬೊಜ್ಜು ಬರ್ಬೋದು, ಒಬೆಸಿಟಿ ಅಂತ ಕರಿತೀವಿ. ಅದ್ರ ಜೊತೆಗೆ ಆ ಒಬೆಸಿಟಿ ಜಾಸ್ತಿ ಆದ್ರೆ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ತುಂಬಾ ಚಾನ್ಸ್ ಇರುತ್ತೆ, ಆವಾಗ ಫ್ಯಾಟಿ ಲಿವರ್ ಅಂತೀವಿ, ಲಿವರ್ ಅಲ್ಲಿ ಬೊಜ್ಜಿನಂಶ ಜಾಸ್ತಿ ಆಗೋದು. ಮತ್ತೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತುಂಬ್ತಾ ಹೋಯ್ತಂದ್ರೆ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂತ ಕಾಯಿಲೆಗಳು ಮತ್ತೆ ರಕ್ತನಾಳ ಬ್ಲಾಕ್ ಆಗುವಂತ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದು ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಅತಿಯಾಗಿ ಸ್ಯಾಚುರೇಟೆಡ್ ಫ್ಯಾಟ್ನ ಉಪಯೋಗಿಸುವಂತವರಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಇತ್ತೀಚಿನ ದೈನಂದಿನ ಚಟುವಟಿಕೆಗಳಿಂದನೂ ಇದು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಕ್ರೋನ್ಯೂಟ್ರಿಯಂಟ್ ಅಂದ್ರೆ ಫೈಬರ್ ಅಂತ ಹೇಳ್ತೀವಿ. ಫೈಬರ್ ಅಂದ್ರೆ ಪಾಲಿಸ್ಯಾಕರೈಡ್ಸ್, ಅಂದ್ರೆ ನಾವು ತಿಂದಿದ್ದು ಏನು ಡೈಜೆಸ್ಟ್ ಆಗಲ್ಲ ಅದು ಪಾಲಿಸ್ಯಾಕರೈಡ್ ಇರುತ್ತೆ ನಮ್ಮಲ್ಲಿ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಂತ ಎನ್ಝೈಮ್ಗಳಿರಲ್ಲ. ಬಟ್ ನಮ್ಮ ಕರುಳಿನ ಶುದ್ಧತೆ ಅಥವಾ ಮೈಕ್ರೋಫ್ಲೋರನ್ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಫೈಬರ್ ಅಂಶ ಕೂಡ ಜಾಸ್ತಿ ಇರಬೇಕಾಗತ್ತೆ.
1: ಮತ್ತೊಂದು ತಾವು ಹೇಳಿದ್ರು ವಿಟಮಿನ್ಸ್ ಅಂತ ಹೇಳಿ.
0: ಹೌದು, ನಾನು ಇಷ್ಟೊತ್ತು ಮ್ಯಾಕ್ರೋನ್ಯೂಟ್ರಿಯಂಟ್ಸ್ ಬಗ್ಗೆ ಹೇಳಿದೆ, ಆದ್ರೆ ಈ ವಿಟಮಿನ್ಸ್, ಟ್ರೇಸ್ ಎಲಿಮೆಂಟ್.

0: ಫ್ಯಾಟ್ಸ್ ಮಿನರಲ್ಸ್ ಇವೆಲ್ಲ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತೀವಿ. ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಅಂದ್ರೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವ ಕೆಲವು ಪದಾರ್ಥಗಳು
1: ಅವನ್ನ ನಾವು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ವಿಟಮಿನ್ ಅಂತ ಅಂದ್ರೆ ಏನು ಮತ್ತೆ ಯಾವ್ದ್ರಿಂದ ದೊರಕುತ್ತೆ, ಇದರ ಒಂದು ಅಗತ್ಯ ಏನು?
0: ಈಗ ವಿಟಮಿನ್ಸ್ ಅಲ್ಲಿ ಬೇರೆ ಬೇರೆ ತರದಿರುತ್ತೆ. ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ಇನ್ನೊಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ. ನಾನು ಮುಂಚೆನೆ ಹೇಳ್ದಂಗೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದ್ರೆ ಊಟದಲ್ಲಿ ಎ ಡಿ ಇ ಕೆ ವಿಟಮಿನ್ಗಳು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳಿ ಹೇಳ್ತೀವಿ. ಮತ್ತೆ ವಾಟರ್ ಸಾಲ್ಯುಬಲ್ ಅಂದ್ರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಮತ್ತೆ ವಿಟಮಿನ್ ಸಿ, ಇವೆರಡು ಕೂಡ ವಾಟರ್ ಸಾಲ್ಯುಬಲ್ ವಿಟಮಿನ್. ಈಗ ಊಟದಲ್ಲಿ ಎಣ್ಣೆ ಪದಾರ್ಥ ಏನಕ್ಕೆ ಬೇಕಾಗುತ್ತೆ ಅಂತ ಕೇಳಿದ್ರೆ, ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ನಮ್ಮ ರಕ್ತಕ್ಕೆ ಸೇರಕ್ಕೆ, ಅಬ್ಸಾರ್ಬ್ ಆಗಕ್ಕೆ, ಎ ಡಿ ಇ ಕೆ ವಿಟಮಿನ್ ಅಬ್ಸಾರ್ಪ್ಷನ್ಗೆ ಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಪ್ರಕಾರ ವಿಟಮಿನ್ ಎ ಎಲ್ಲರಿಗೂ ಗೊತ್ತಿರುತ್ತೆ. ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ವಿಟಮಿನ್ ಎ ಅಂದ್ರೆ, ನಾನ್ ವೆಜಿಟೇರಿಯನ್ ಫುಡ್, ಕ್ಯಾರೆಟ್ ಅಲ್ಲಿ ಇರುತ್ತೆ, ಮತ್ತೆ ಹಸಿರು ತರಕಾರಿಗಳಲ್ಲಿರುತ್ತೆ, ಆರೆಂಜ್ ಅಲ್ಲಿ ಇರುತ್ತೆ, ಮತ್ತೆ ಟೊಮೆಟೋ ಅಲ್ಲಿ ಕೂಡ ಇರುತ್ತೆ. ಇದರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇರುತ್ತೆ. ವಿಟಮಿನ್ ಡಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ನಮ್ಗೆಲ್ಲರಿಗೂ ಗೊತ್ತಿರೋ ತರ ಬೆಳಗಿನ ಸನ್ಲೈಟ್,
1: ಸೂರ್ಯನ ಬೆಳಕು,
0: ಬೆಳಕಿಗೆ ಹೋಗ್ಬೇಕು. ಅದನ್ನು 7-8 ಗಂಟೆ ಟೈಮಲ್ಲಿ, ಮಧ್ಯಾಹ್ನದಲ್ಲಿ ಇರಲ್ಲ. ಮಧ್ಯಾಹ್ನದಲ್ಲಿ ಹೋದ್ರೆ ಸನ್ ಬರ್ನ್ಸ್ ಬರುತ್ತೆ ಅಷ್ಟೇ. ವಿಟಮಿನ್ ಇ ಮತ್ತೆ ಕೆ ಅದು ಕೂಡ ಎಲ್ಲ ತರದ ತರಕಾರಿಗಳಲ್ಲಿ, ಸ್ವಲ್ಪ ಕಾಟನ್ ಸೀಡ್ ಆಯಿಲ್, ಸ್ಯಾಫ್ಲವರ್ ಆಯಿಲ್ ಅಂತ ಹೇಳಿ ಹೇಳ್ತೀವಿ, ಅದ್ರಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ವಿಟಮಿನ್ ಬಿ 12 ಅಂತೀವಿ, ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಇದು ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಮೊಟ್ಟೆ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್, ಎಲ್ಲ ತರದ ಡೈರಿ ಉತ್ಪನ್ನಗಳಲ್ಲೂ ಕೂಡ ವಿಟಮಿನ್ ಬಿ 12 ಜಾಸ್ತಿ ಇರುತ್ತೆ. ಇದ್ ಬಿಟ್ಟು ವಿಟಮಿನ್ ಸಿ ಅಂತಂದ್ರೆ ಆರೆಂಜ್
1: ಹಣ್ಣುಗಳು,
0: ಹೌದು ಆರೆಂಜ್, ಮೋಸಂಬಿ,
1: ಕಿತ್ತಲೆ ಹಣ್ಣು,
0: ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ವಿಟಮಿನ್ ಸಿ.
1: ವಿಟಮಿನ್ ಸಿ ಅಂಶ ನಮ್ಮ ದೇಹಕ್ಕೆ ಬೇಕು ಅಂತ ಹೇಳಿದ್ರೆ ಹುಳಿಯಾಗಿರ್ತಕ್ಕಂಥ ಹಣ್ಣುಗಳ ಸೇವನೆ ನಾವು ಮಾಡಿದ್ರೆ ಅಲ್ಲಿ ಅದು ನಮಗೆ ದೊರಕುತ್ತೆ.
0: ಹೌದು,
1: ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ.
0: ಹೌದು, ಬೇರೆ ಬೇರೆ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ ಅದರಲ್ಲಿ ಜಿಂಕ್, ಕಾಪರ್, ಸೆಲಿನಿಯಂ, ಕ್ರೋಮಿಯಂ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ತುಂಬಾ ಕಡಿಮೆ ಕೇಳಿರ್ತೀವಿ. ನಾವು ಊಟ ಮಾಡಿರೋದ್ರಲ್ಲೇ ಇರುತ್ತೆ ಇದೆಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಟ್ರೇಸ್ ಎಲಿಮೆಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು ಕೆಲವುದಷ್ಟೇ. ಯಾವ್ದಂದ್ರೆ ಅಯೋಡೈಸ್ಡ್ ಸಾಲ್ಟ್ ಅಂತೀವಿ, ಮುಂಚೆ ಎಲ್ಲ ಅಯೋಡೈಸ್ಡ್ ಇಲ್ದೆ ಇರೋಂತ ಉಪ್ಪು ಕೂಡ ಬರ್ತಾ ಇತ್ತು. ಅದ್ರ ತೊಂದರೆಯಿಂದ ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಕೆಲವು ರೂಲ್ಸ್ ಗಳನ್ನ ತಂದಿರೋದ್ರಿಂದ ಈಗ ಎಲ್ಲಾ ಉಪ್ಪಿನ ಉತ್ಪನ್ನಗಳು ಕೂಡ ಅಯೋಡೈಸ್ಡ್ ಉಪ್ಪೇ ಆಗಿರುತ್ತೆ. ಮತ್ತೆ ಸೀ ಫುಡ್ ಅಲ್ಲಿ ಕೂಡ ಈ ಅಯೋಡಿನ್ ಅಂಶ ಜಾಸ್ತಿ ಇರುತ್ತೆ. ಇದ್ ಬಿಟ್ಟು ಮತ್ತೆ ಐರನ್, ಕ್ಯಾಲ್ಸಿಯಂ ಅಂತೀವಿ, ನಮ್ಗೆ ಗೊತ್ತಿರೋ ತರ ಐರನ್ ಕಡಿಮೆ ಆದ್ರೆ ರಕ್ತಹೀನತೆಯಿಂದ ಬಳಲ್ತೀವಿ, ಅನಿಮಿಯಾ ಅಂತೀವಿ, ಐರನ್ ಡಿಫಿಷಿಯನ್ಸಿ ಅನಿಮಿಯಾ, ಇದು ಕೂಡ ಆರೆಂಜ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಆಲ್ಮಂಡ್, ಬಾದಾಮಿ ಅಂತೀವಿ, ಅದ್ರಲ್ಲಿ ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಬೆಲ್ಲದಲ್ಲಿ ಕೂಡ ಇರುತ್ತೆ. ಮತ್ತೆ ಇದನ್ ಕಡಿಮೆ ಉಪಯೋಗಿಸಿದ್ರೆ ರಕ್ತಹೀನತೆಯಿಂದ ಬಳಲ್ಬೇಕಾಗುತ್ತೆ. ಅತಿಯಾದ ರಕ್ತಹೀನತೆಯಿಂದ ಹೃದಯದ ಮೇಲೂ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇದು ಬಿಟ್ರೆ ಇನ್ನೊಂದು ಕ್ಯಾಲ್ಸಿಯಂ ಅಂತ, ಕ್ಯಾಲ್ಸಿಯಂ ಎಲ್ಲರಿಗೂ ಗೊತ್ತಿರೋ ತರ ನಮ್ಮ ಮೂಳೆಯ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಹಾಲಲ್ಲಿರುತ್ತೆ, ಅದರ ಜೊತೆಗೆ ನುಗ್ಗೆಕಾಯಲ್ಲಿ ಇರುತ್ತೆ, ಮತ್ತೆ ಬಾದಾಮಿಯಲ್ಲಿ ಕೂಡ ಇರುತ್ತೆ, ಫಿಶ್ ಮತ್ತೆ ಮೊಸರಲ್ಲಿ ಇರುತ್ತೆ. ನಾನು ಮುಂಚೆನೆ ಹೇಳಿದ ತರ ರಾಗಿಯಲ್ಲಿ ಕೂಡ ಯಥೇಚ್ಛವಾಗಿ ಕ್ಯಾಲ್ಸಿಯಂನ ಕಂಡುಕೋಬಹುದಾಗುತ್ತೆ. ಕ್ಯಾಲ್ಸಿಯಂ ಕೊರತೆಯಿಂದ ಏನಾಗ್ಬೋದು ಅಂದ್ರೆ ನಮ್ಮ ಮೂಳೆಗಳು
1: ದುರ್ಬಲವಾಗಿರುತ್ತೆ.
0: ಹೌದು,
1: ಸವಿಯುವಂತಹ ಒಂದು ಸಾಧ್ಯತೆ
0: ಜಾಸ್ತಿ ಇರುತ್ತೆ. ಆಸ್ಟಿಯೋಪೋರೋಸಿಸ್ ಅಂತೀವಿ ಆ ತರದ. ಈಗ ಚಿಕ್ಕ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಇರುವಂತಹ ಉತ್ಪನ್ನಗಳನ್ನ ಕಡಿಮೆ ಉಪಯೋಗಿಸೋದ್ರಿಂದ 20-30 ವರ್ಷ ಇದ್ದವರಿಗೆ ಬೆನ್ನೋವು ಬರೋದು, ಕೈಕಾಲು ನೋವು ಬರೋದು, ಅತಿ ಬೇಗ ಸುಸ್ತಾಗೋದು, ಈ ತರದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಸ್ಟಿಯೋಪೋರೋಸಿಸ್, ಬೋನ್ ಅಲ್ಲಿ ಕ್ಯಾಲ್ಸಿಯಂ ಕೊರತೆಗಳು ಅತಿಯಾಗಿ ಆಗಿ ಮೂಳೆ ಸವೆತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
1: ತಾವು ಪರಿಚಯ ಮಾಡಿದಂತಹ ಈ ಎಲ್ಲ ಪೋಷಕಾಂಶಗಳು ಏನಿದ್ದಾವೋ ಇವುಗಳ ಕೊರತೆ ನಮ್ಮ ದೇಹಕ್ಕೆ ಉಂಟಾಯಿತು ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ?
0: ಇದ್ರ ಬಗ್ಗೆ ಒಂದ್ ತಿಳ್ಕೊಬೇಕಂದ್ರೆ, ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ನಾನು ಈಗ ಹೇಳಿದೆ, ವಿಟಮಿನ್ ಎ ಅಂಶ ಕೊರತೆ ಆಯ್ತು ಅಂದ್ರೆ ಕಣ್ಣಿನ ದೃಷ್ಟಿ ಮೇಲೆ ಹಾನಿ ಆಗ್ಬೋದು, ಮತ್ತೆ ನರಗಳು ವೀಕ್ ಆಗೋ ಚಾನ್ಸ್ ಇರುತ್ತೆ. ವಿಟಮಿನ್ ಡಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಕ್ಯಾಲ್ಸಿಯಂ ನಮ್ಮ ಊಟದಿಂದ ಅಬ್ಸಾರ್ಬ್ ಆಗೋದಿಕ್ಕೆ ವಿಟಮಿನ್ ಡಿ ಬೇಕಾಗುತ್ತೆ. ವಿಟಮಿನ್ ಡಿ ಕೊರತೆ ಆದರೆ ಮೂಳೆ ವೀಕ್ ಆಗುತ್ತೆ. ವಿಟಮಿನ್ ಇ ಮತ್ತು ಕೆ ಕೂಡ ಅಷ್ಟೇ. ವಿಟಮಿನ್ ಇ ಅಂದರೆ ಕೊಬ್ಬಿನ ಅಂಶವನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ವಿಟಮಿನ್ ಕೆ ಕೂಡ, ಆದರೆ ಇ ಮತ್ತು ಕೆದು ಡಿಫಿಷಿಯನ್ಸಿ ಆಗೋದು ಕಡಿಮೆ ಇರುತ್ತೆ. ಇದಕ್ಕಿಂತ ಇಂಪಾರ್ಟೆಂಟ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್. ನೀವು ಇದು ಕೇಳಿರ್ತೀರಾ, ಅತಿಯಾಗಿ ಮದ್ಯಪಾನ ಮಾಡೋರಲ್ಲಿ ಬಿ ಕಾಂಪ್ಲೆಕ್ಸ್ ಕೊರತೆ ಕಂಡುಬರುತ್ತೆ. ಅವರಲ್ಲೂ ಕೂಡ ಥಯಮಿನ್ ಡಿಫಿಷಿಯನ್ಸಿ ಅಂತೀವಿ, ಬಿ 12 ಡಿಫಿಷಿಯನ್ಸಿ ಅಂತೀವಿ, ಇದು ಕಾಮನ್ ಆಗಿ ಆಗುತ್ತೆ. ಮತ್ತೆ ಚಿಕ್ಕ ಮಕ್ಕಳಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ನ ಸೇರಿಸೋದ್ರಿಂದ ಬಿ 12 ಡಿಫಿಷಿಯನ್ಸಿ ಅನೀಮಿಯಾ ಅಂತೀವಿ, ಮ್ಯಾಕ್ರೋಸೈಟಿಕ್ ಅನೀಮಿಯಾ ಅಂತೀವಿ, ಅನೀಮಿಯಾವನ್ನು ಕಾಣ್ಬೋದು. ಮತ್ತು ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅಂತೀವಿ, ಸ್ಕರ್ವಿ ಅಂದರೆ ಬೋನ್ ವೀಕ್ ಆಗುತ್ತೆ, ಮತ್ತು ರಕ್ತ ಹೆಪ್ಪುಗಟ್ಟುವಂಥದ್ದು ಕಡಿಮೆ ಆಗುತ್ತೆ, ಈ ತೊಂದರೆಗಳನ್ನ ಕಾಣ್ಬೋದು. ಅದೇ ಥರ ಮಿನರಲ್ಸ್ ಡಿಫಿಷಿಯನ್ಸಿ ಅಥವಾ ಟ್ರೇಸ್ ಎಲಿಮೆಂಟ್ ಡಿಫಿಷಿಯನ್ಸಿ, ನಾನು ಮುಂಚೆ ಹೇಳಿದ ಥರ ಐರನ್ ಕಡಿಮೆ ತಗೊಂಡಾಗ ಡಿಫಿಷಿಯನ್ಸಿ ಅನೀಮಿಯ ಆಗುತ್ತೆ, ಕ್ಯಾಲ್ಶಿಯಂ ಕಡಿಮೆ ತಗೊಂಡಾಗ ಬೋನ್ಸ್ ಎಲ್ಲ ವೀಕ್ ಆಗೋ ಚಾನ್ಸ್ ಇರುತ್ತೆ. ಇದು ವಿಟಮಿನ್ ಮತ್ತು ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಬಗ್ಗೆ. ಮತ್ತೆ ಇದು ಅತಿಯಾಗಿ ಉಪಯೋಗಿಸೋದ್ರಿಂದನೂ ತೊಂದರೆ ಆಗುತ್ತೆ. ವಿಟಮಿನ್ ಎ ಟಾಕ್ಸಿಕೋಸಿಸ್, ವಿಟಮಿನ್ ಡಿ ಟಾಕ್ಸಿಕೋಸಿಸ್ ಅಂತೀವಿ, ಅತಿ ಯಥೇಚ್ಛವಾದ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಕೂಡ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ರಕ್ತದಲ್ಲಿ ಏರುಪೇರು ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಅತಿಯಾಗಿ ಉಪಯೋಗಿಸೋದಕ್ಕೆ ತುಂಬಾ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಒಬೆಸಿಟಿ, ಬೊಜ್ಜಿನ ಅಂಶ ಅಂತೀವಿ, ಬೊಜ್ಜು ಜಾಸ್ತಿ ಆಗೋದು. ಈಗ ಅತಿಯಾಗಿ ಫ್ಯಾಟ್ ತಿನ್ನೋದ್ರಿಂದ ಅಥವಾ ಅತಿಯಾಗಿ ಕಾರ್ಬೋಹೈಡ್ರೇಟು ಕೂಡ ನಾವು ಅತಿಯಾಗಿ ತಿಂದಿದ್ದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಯಾಲೋರಿ ಈಗ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ್ಗೆ 2500 ಕಿಲೋ ಕ್ಯಾಲೋರಿ ಅಷ್ಟು ಆದ್ರೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಹಳ್ಳಿಗಳಲ್ಲಿ ಕೆಲಸ ಮಾಡೋರಿಗೆ ನಾನು ಹೇಳ್ತಾ ಇಲ್ಲ, ಸೆಡೇಟರಿ ವರ್ಕ್ ಮಾಡೋಂಥವ್ರಿಗೆ ಅದಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ತಿಂದಲ್ಲಿ ಅದೆಲ್ಲ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, ಬಾಡಿ ಮಾಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಮಕ್ಕಳಲ್ಲಿ ಕಾಮನ್ ಆಗಿ ಕಾಣೋದು ಅಂಡರ್ ವೆಯ್ಟ್. ಅಂಡರ್ ವೆಯ್ಟ್ ಅಂದರೆ ಪೋಷಕಾಂಶಗಳ ಕೊರತೆಯಿಂದ ಬಿ ಎಮ್ ಐ 18.5 ಕಡಿಮೆ ಇರುತ್ತೆ, ಅವರಿಗೆ ಅಂಡರ್ ವೆಯ್ಟ್ ಅಂತೀವಿ. ನಾರ್ಮಲ್ ಆಗಿ ಎಷ್ಟಿರಬೇಕು, 18.5-25 ತನಕ ನಾರ್ಮಲ್ ಅಂತ ಹೇಳಿ ತಗೊಳ್ತೀವಿ. ಬಟ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 23 ನಾರ್ಮಲ್ ಅಂತೀವಿ. ಇದೆಲ್ಲ ವೆಸ್ಟರ್ನ್ ಪಾಪ್ಯುಲೇಷನ್ಗೆ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಸ್ಟ್ಯಾಂಡರ್ಡೈಸ್ ಮಾಡಿದ್ರು ಮುಂಚೆ, ಆದ್ರೆ ಏಷ್ಯನ್ ಪಾಪ್ಯುಲೇಷನ್ ಮತ್ತೆ ನಮ್ಮ ಭಾರತದ ಪಾಪ್ಯುಲೇಷನ್ಗೆ 18.5-23 ತನಕ ಬಿ ಎಂ ಐ ಇರಬೇಕಾಗುತ್ತೆ. 23-25 ತನಕ ತಗೊಂಡ್ರೆ ಓವರ್ ವೆಯ್ಟ್ ಅಂತೀವಿ, 25 ಜಾಸ್ತಿ ಇದ್ರೆ ಬೊಜ್ಜು ಅಥವಾ ಒಬೆಸಿಟಿ ಅಂತೀವಿ, 25-30 ತನಕ ಗ್ರೇಡ್ 1 ಒಬೆಸಿಟಿ, 30 ಜಾಸ್ತಿ ಇದ್ರೆ 35 ತನಕ ಗ್ರೇಡ್ 2 ಒಬೆಸಿಟಿ, 35 ಜಾಸ್ತಿ ಇದ್ರೆ ಮಾರ್ಬಿಡ್ ಒಬೆಸಿಟಿ. ಮುಂಚೆ ನಾವು ನೀವು ಎಲ್ಲ ನೋಡ್ತಾ ಇದ್ದಿದ ತರ ಈ ಬೊಜ್ಜಿನ ಅಂಶ ಜಾಸ್ತಿ ಆಗಿ ವಯಸ್ಕರಲ್ಲಿ ಅಥವಾ 35-40 ವರ್ಷ ಆದ್ಮೇಲೆ ಕಾಣ್ತಾ ಇತ್ತು. ಆದ್ರೆ ಇತ್ತೀಚಿನ ಜೀವನ ಶೈಲಿ, ಆಹಾರ ಪದ್ಧತಿಯ ಪರಿಣಾಮದಿಂದ ನಾವು ಈಗಲೂ ಕೂಡ ನೋಡ್ತಾ ಇದ್ದೀವಿ, ಎಲ್ಲ ಜಂಕ್ ಫುಡ್, ಫಾಸ್ಟ್ ಫುಡ್ ಮತ್ತೆ ಬೇಕರಿ ಫುಡ್ ಅನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ಹಂಗಾಗಿ ಮಕ್ಕಳಲ್ಲಿ ಕೂಡ ಈ ಬೊಜ್ಜಿನ ಅಂಶ ಜಾಸ್ತಿ ಆಗ್ತಾ ಇದೆ. ಇದ್ರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ನಾವೀಗ ಏನ್ ನೋಡ್ತಾ ಇದ್ದೀವಿ, ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಯಂಗ್ ಏಜ್ ಅಲ್ಲಿ ಸ್ಟ್ರೋಕ್ ಆಯ್ತು, ಇದಕ್ಕೆಲ್ಲ ಏನ್ ಕಾರಣ, ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಮತ್ತೆ ಅತಿಯಾದ ಸೇವನೆ, ಕಡಿಮೆ ಸೇವನೆನೂ ಇರ್ಬೋದು, ಅತಿಯಾದ ಸೇವನೆನೂ ಇರ್ಬೋದು, ಮತ್ತೆ ನಮ್ಮ ಆಹಾರ ಪದ್ಧತಿನೂ ಇರ್ಬೋದು, ಇದೆಲ್ಲ ಕಾರಣದಿಂದನೇ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಯಂಗ್ ಏಜ್ ಅಲ್ಲಿ.
1: ಪೋಷಕಾಂಶಗಳು ಕೊರತೆ ಉಂಟಾದ್ರೂ ಕೂಡ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ, ಹೆಚ್ಚಾದರೂ ಕೂಡ ಅದು ಬೊಜ್ಜಿನ ಮೂಲಕ ಅದು ಕೂಡ ಒಂದು ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿ ಅದು ಕಾಯಿಲೆಗೆ ಕಾರಣ ಆಗುತ್ತೆ. ಕಾಯಿಲೆ ಬರಬಾರದು ಅಂತ ಹೇಳಿದ್ರೆ ನಾವು ಈ ಪೋಷಕಾಂಶಗಳೇನಿದ್ದಾವೋ ಇವುಗಳನ್ನು ಸಮತೋಲಿತವಾಗಿ ಸೇವನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಕಾರಣ ಸಮತೋಲಿತ ಆಹಾರ ಪದ್ಧತಿ. ನಮ್ಮ ಸಮತೋಲಿತ ಆಹಾರ ಪದ್ಧತಿ ಹೇಗಿರಬೇಕು, ಅದನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ?
0: ಸಮತೋಲಿತ ಆಹಾರ ಪದ್ಧತಿ ಅಂದರೆ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳಿ ಹೇಳ್ತೀವಿ. ನಾವು ಊಟ ಮಾಡೋದ್ರಲ್ಲಿ ನ್ಯೂಟ್ರಿಷನಲ್ಲಿ ಅಡಿಕ್ವೇಟ್ ಆ್ಯಂಡ್ ಅಪ್ರಾಪ್ರಿಯೇಟ್ ಕಂಟೆಂಟ್ಸ್ ಇರಬೇಕು. ಅಂದರೆ ಪ್ರತಿಯೊಂದು ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ಒಳಗೊಂಡಿರಬೇಕು. ಈಗ ಒಂದೇ ಒಂದು ಆಹಾರದಲ್ಲಿ ಎಲ್ಲದೂ ನ್ಯೂಟ್ರಿಷನ್ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ಬೇರೆ ಆಹಾರಗಳು, ತರಕಾರಿಗಳು, ಇದು ಜಾಸ್ತಿ ಇರಬೇಕಾಗುತ್ತೆ. ಬ್ಯಾಲೆನ್ಸ್ಡ್ ಡಯಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ 55-60% ಇರಬೇಕಾಗುತ್ತೆ. ಪ್ರೋಟೀನ್ ಪ್ರಮಾಣ 15% ಅಷ್ಟು ಇರಬೇಕಾಗುತ್ತೆ. ಫ್ಯಾಟ್ ಪ್ರಮಾಣ 20-25% ಅಷ್ಟು ಇರಬೇಕಾಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಹೆಲ್ದಿ ಪ್ಲೇಟ್ ಅಂತೀವಿ, ಅಂದ್ರೆ ಒಂದು ಊಟದಲ್ಲಿ
1: ಆರೋಗ್ಯಕರವಾದ
0: ಏನಿರಬೇಕು ಅಂತ ಹೇಳೋದಾದ್ರೆ, ಇವಾಗಿನ ದಿನಕ್ಕೆ ಸರಿಯಾಗಿ 50% ಅಷ್ಟು ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತೀವಿ, ಅದು ಸೊಪ್ಪು, ತರಕಾರಿ, ಸೌತೆಕಾಯಿ, ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಬೀನ್ಸ್ ಅಂತಾನು ತಗೋಬಹುದು, ಇದು 50% ಅಷ್ಟು ಇರಬೇಕಾಗುತ್ತೆ. ಮತ್ತೆ 25% ಅಷ್ಟು ಪ್ರೋಟೀನ್ ಇರಬೇಕಾಗುತ್ತೆ. ಪ್ರೋಟೀನ್ ಅಂದ್ರೆ ಮೊಟ್ಟೆ ಇರ್ಬೋದು, ಎಲ್ಲ ತರದ ಕಾಳುಗಳು ಇರ್ಬೋದು. ಇನ್ನೊಂದು 25% ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಅಂದ್ರೆ ನಿಮ್ಗೆ ಹೋಲ್ ಗ್ರೈನ್ಸ್ ಅಂದ್ರೆ ಪಾಲಿಶ್ಡ್ ಅಕ್ಕಿಗಳನ್ನ ಉಪಯೋಗಿಸಬಾರ್ದು, ಪಾಲಿಶ್ಡ್ ಗೋಧಿನ ಉಪಯೋಗಿಸಬಾರ್ದು, ಬ್ರೌನ್ ರೈಸ್ ಅಂತೀವಿ, ಮತ್ತೆ ರಾಗಿ ಕೂಡ ಹೋಲ್ ಗ್ರೈನ್ ಆಗುತ್ತೆ, ಮತ್ತೆ ಎಲ್ಲ ತರದ ಅದು 25% ಅಷ್ಟು ಇರಬೇಕಾಗತ್ತೆ. ಅದರಿಂದ 100% ಕಂಪ್ಲೀಟ್ ಹೆಲ್ದಿ ಪ್ಲೇಟ್ ಪ್ರಿಪೇರ್ ಆಗಿ ಪ್ರತಿ ಚಿಕ್ಕದ್ರಿಂದ ದೊಡ್ಡವರಲ್ಲೂ ಇದನ್ನ ಕಾಪಾಡಿಕೊಳ್ಳೋದ್ರಿಂದ ನಾವು ಒಂದು ಉತ್ತಮ ಆರೋಗ್ಯವನ್ನ ಕಾಪಾಡ್ಕೋಬಹುದಾಗತ್ತೆ.
1: ನಮ್ಮ ಆಹಾರ ಅಷ್ಟೇ ನಮ್ಮ ಒಂದು ಉತ್ತಮವಾದಂತಹ ಆರೋಗ್ಯಕ್ಕೆ ಕಾರಣ ಆಗೋದಿಲ್ಲ, ಇದರ ಜೊತೆಗೆ ಸರಿಯಾದಂತಹ ಅಥವಾ ಆರೋಗ್ಯಕರವಾದಂತಹ ನಮ್ಮ ಜೀವನ ಶೈಲಿಯು ಕೂಡ ಇರಬೇಕಾಗತ್ತೆ. ನಮ್ಮ ಜೀವನ ಶೈಲಿ ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿದ್ರೆ ಹೇಗೆ ಇರಬೇಕು ಸರ್? ನಾವು
0: ಮುಂಚೆನೆ ಹೇಳ್ದಂಗೆ ಆಹಾರ ಪದ್ಧತಿ ಒಂದ್ ಕಡೆ ಆದ್ರೆ ನಮ್ ಲೈಫ್ ಸ್ಟೈಲ್ ಅಂತೀವಿ, ಲೈಫ್ ಸ್ಟೈಲ್ ಒಂದ್ ಕಡೆ ಆಗುತ್ತೆ. ಅಂದ್ರೆ ಪ್ರತಿದಿನ ವ್ಯಾಯಾಮ ಮಾಡೋದು ನಿಯಮಿತವಾಗಿ, ಯೋಗ ಮಾಡೋದು, ಮತ್ತೆ ವಾಕಿಂಗ್ ಮಾಡುವಂಥದ್ದು, ಇದೆಲ್ಲ ಮಾಡಬೇಕಾಗತ್ತೆ. ಮತ್ತೆ ಅತಿಯಾಗಿ ಹೊರಗಡೆ ಊಟ ಮಾಡೋದನ್ನ ಪೂರ್ತಿಯಾಗಿ ಕಡಿಮೆ ಮಾಡಬೇಕು. ಯಾಕಂದ್ರೆ ಎಲ್ಲೂ ಹೊರಗಡೆ ಒಳ್ಳೆ ಎಣ್ಣೆ ಪದಾರ್ಥಗಳನ್ನ ಉಪಯೋಗಿಸಲ್ಲ. ಈಗ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ, ಅದರಲ್ಲೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು, ಎಲ್ಲ ಕಡೆ ಬೆಣ್ಣೆ ದೋಸೆ ಅದು ಇದು ಅಂತ ಉಪಯೋಗಿಸ್ತಾರೆ. ನಾನು ಮುಂಚೆನೆ ಹೇಳ್ದಂಗೆ ಬೆಣ್ಣೆ ತುಪ್ಪವನ್ನ ಅತಿಯಾಗಿ ತಿನ್ನೋದ್ರಿಂದ, ನಾವು ಒಂದ್ ಸ್ಪೂನ್ ತಿಂದ್ರೆ ಆಲ್ಮೋಸ್ಟ್ ಒಂದ್ ದಿನಕ್ಕೆ ಸಾಕಾಗುತ್ತೆ ಅಂತ ಹೇಳಿದೆ, ಅವರು ತಯಾರು ಮಾಡೋದ್ ನೋಡಿದ್ರೆ 3-4 ಸ್ಪೂನ್ ಎಣ್ಣೆ ತುಪ್ಪ ಅಷ್ಟು ಜಾಸ್ತಿ ಹಾಕ್ತಾರೆ. ಅದ್ ಹಾಕೋದ್ರಿಂದ ಈ ರಕ್ತ ಸಂಬಂಧಿ ಕಾಯಿಲೆಗಳು ಅಥವಾ ಅಥಿರೋಸ್ಕ್ಲಿರೋಸಿಸ್ ಅಂತೀವಿ, ರಕ್ತನಾಳದಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಉಪಯೋಗಿಸ್ಬೇಕು. ಇದ್ರ ಜೊತೆಗೆ ಏನ್ ಮಾಡಬೇಕು, ಚಿಕ್ಕ ಮಕ್ಕಳಿಂದನೇ ಅವರಲ್ಲಿ ಪ್ರೇರೇಪಣೆಯನ್ನ ತರಬೇಕು. ಅಂದ್ರೆ ಮದ್ಯಪಾನ ಮಾಡದೇ ಇರೋತರ, ಧೂಮಪಾನ ಮಾಡದೇ ಇರೋತರ, ಆಮೇಲೆ ಅಂಗಡಿಗಳಲ್ಲಿ ಚಾಕ್ಲೇಟ್, ಬಿಸ್ಕೆಟ್ ಮತ್ತೆ ಬೇಕರಿ ಪದಾರ್ಥಗಳನ್ನ ಉಪಯೋಗಿಸೋದ್ರ ಬದಲು ಎಲ್ಲ ತರದ ಹಣ್ಣು ತರಕಾರಿ ಇದನ್ನ ಉಪಯೋಗಿಸೋ ತರ ಮುಂಚೆಯಿಂದನೇ ನಾವು ಸ್ವಲ್ಪ ಪ್ರಿಕಾಷನ್ ನ ತಗೋಬೇಕಾಗತ್ತೆ.
1: ಅಂತಿಮವಾಗಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್?
0: ಈ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ 1st week ಎಲ್ಲ ಕಡೆ ಆಚರಿಸ್ತೀವಿ. ಇದನ್ನ ಸರಿಯಾಗಿ ಆಚರಿಸ್ಕೊಂಡು ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಯಾರಿಗೂ ಕೂಡ ತೊಂದರೆ ಆಗದೆ ಇರೋ ತರ ನಾವು ನಮ್ಮ ಜೀವನ ಶೈಲಿಯನ್ನ ಮಾರ್ಪಾಡು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇದರ ಪ್ರಯುಕ್ತವಾಗಿ ಸರ್ಕಾರ ಕೂಡ ನೀವು ನೋಡ್ಬೋದು, ಮಿಡ್ ಡೇ ಮೀಲ್ ಅಂತೀವಿ, ಮಧ್ಯಾಹ್ನ ಊಟ ಕೊಡೋಂಥದ್ದು, ಹಾಲು ಕೊಡೋಂಥದ್ದು, ಮೊಟ್ಟೆ ಕೊಡೋಂಥದ್ದು, ಮತ್ತೆ ಡಿವರ್ಮಿಂಗ್ ಅಂತೀವಿ, ಅಂದ್ರೆ ಮಕ್ಕಳಲ್ಲಿ ಹೊಟ್ಟೆಲ್ಲಿ ಹುಳ ಸೇರ್ಕೊಳ್ಳೋದ್ರಿಂದ ಕೂಡ ಈ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಗಳಾಗ್ಬೋದು. ಅದು ಆಗದೆ ಇರೋ ತರ ಮಾತ್ರೆಗಳನ್ನ ಕೊಡ್ತಾರೆ. ಮತ್ತೆ ಮಕ್ಕಳಲ್ಲಿ, ಅಡೋಲಸೆಂಟ್ಸ್ ಅಲ್ಲಿ, ಮತ್ತೆ ಪ್ರೆಗ್ನೆಂಟ್ ವುಮನ್ ಅಂತೀವಿ, ಇವರಲ್ಲಿ ಕೂಡ ಐರನ್, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನ ಮಾಡುತ್ತೋ ಅದು ಅಲ್ಲಿ ಮೇಲೆ ಮಿನಿಸ್ಟ್ರಿಯಿಂದ ಹಿಡಿದು ಕೆಳಗಡೆ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿಯೊಬ್ಬರು ಕೂಡ ಕಾನ್ಶಿಯಸ್ ಆಗಿ ಪಾಲನೆ ಮಾಡೋದ್ರಿಂದ
1: ನಾವು ಆರೋಗ್ಯವಾಗಿ ಇರಬಹುದು, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇವತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತದ್ದೇ ಒಂದು ದೊಡ್ಡ ಸವಾಲಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಈ ಪೋಷಕಾಂಶಗಳು ಅಥವಾ ಪೌಷ್ಟಿಕಾಂಶಗಳು ನಮ್ಮ ಒಂದು ದೇಹದ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಕಾರಣವಾಗುತ್ತೆ. ಒಳ್ಳೆಯದು ಡಾಕ್ಟ್ರೆ, ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಏನು, ಅವುಗಳಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಅವುಗಳನ್ನು ಎಷ್ಟರ ಮಟ್ಟಿಗೆ ನಾವು ನಮ್ಮ ದೇಹಕ್ಕೆ ಸೇವನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ಉಡಾನ್, ಕೃಷಿ ಉತ್ಪನ್ನಗಳ ರಫ್ತುಗಳನ್ನು ಉತ್ತೇಜಿಸಿ ಕೃಷಿ ಉತ್ಪನ್ನಗಳ ಮೌಲ್ಯಗಳಿಗೆ ರೈತರ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದ ಬೆಲೆಗಳನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರಕಿಸಿಕೊಡುವ ಉದ್ದೇಶದಿಂದ ಪ್ರಾರಂಭವಾದಂತಹ ಒಂದು ಯೋಜನೆ ಕೃಷಿ ಉಡಾನ್. ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯವು ಆಗಸ್ಟ್ 2020 ಪ್ರಾರಂಭಿಸಿದ ಈ ಯೋಜನೆ ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಬೇಗನೆ ನಶಿಸಿ ಹೋಗ್ತಕ್ಕಂತಹ ಹಣ್ಣು ತರಕಾರಿ ಹೈನುಗಾರಿಕೆ ಉತ್ಪನ್ನಗಳನ್ನು ವಾಯು ಮಾರ್ಗದ ಅಂದರೆ ವಿಮಾನಗಳ ಮೂಲಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಿಸುವ ಮೂಲಕ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆಯನ್ನು ದೊರಕಿಸಿಕೊಡ್ತಕ್ಕಂತಹ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂತಹ ಮಹತ್ತರವಾದಂತಹ ಒಂದು ಯೋಜನೆ. ಈ ಯೋಜನೆಯ ಎರಡನೇ ಭಾಗ ಅಕ್ಟೋಬರ್ 2021 ಕೃಷಿ ಉಡಾನ್ 2.0 ಎನ್ನುವ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದು ಪ್ರಮುಖವಾಗಿ ಈಶಾನ್ಯ ರಾಜ್ಯಗಳು, ಗುಡ್ಡಗಾಡು ಮತ್ತು ಬುಡಕಟ್ಟು ಪ್ರದೇಶಗಳ ರೈತರ ಉತ್ಪನ್ನಗಳ ಸಾಗಾಣಿಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ನಾವು ಗಮನಿಸಿದಾಗ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಜಾಗತಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬೆಲೆ ಸಿಗುವಂತೆ ಮಾಡುವುದು, ಬೇಗ ನಶಿಸಿ ಹೋಗ್ತಕ್ಕಂತಹ ಹಣ್ಣು ತರಕಾರಿ ಹಾಲು ಮಾಂಸ ಮತ್ತಿತರ ಬೇಗ ಹಾಳಾಗುವ ಉತ್ಪನ್ನಗಳನ್ನು ಕೊಳೆಯುವ ಸರಕುಗಳನ್ನು ತಕ್ಷಣವೇ ಮಾರುಕಟ್ಟೆಗೆ ತಲುಪಿಸುವ ಮೂಲಕ ಅದರ ನಿಜವಾದ ನೈಜ ಮೌಲ್ಯ ದೊರಕುವಂತೆ ಮಾಡತಕ್ಕಂಥದ್ದು ಎರಡನೇ ಉದ್ದೇಶ. ಇನ್ನು ಕೃಷಿ ಕ್ಷೇತ್ರ ಮತ್ತು ವಾಯುಯಾನ ಕ್ಷೇತ್ರವನ್ನು ಸಂಯೋಜಿಸುವ ಮೂಲಕ ಸಂಪರ್ಕ ಸುಧಾರಣೆ ಮಾಡತಕ್ಕಂತಹ ಪ್ರಮುಖವಾದಂತಹ ಮೂರನೇ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ರೈತರು ಬೆಳೆದಂತಹ ಬೆಳೆಗಳನ್ನು ದೂರ ದೂರದ ಮಾರುಕಟ್ಟೆಗಳಿಗೆ ಸಾಗಿಸುವ ಮೂಲಕ ರೈತರ ಬೆಲೆಗಳಿಗೆ ಸೂಕ್ತವಾದಂತಹ ಸಾಕ್ಷಾತ್ಕಾರ ದೊರಕಿಸಿಕೊಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಸೌಲಭ್ಯಗಳನ್ನು ನಾವು ಗಮನಿಸಿದಾಗ, ಮೊದಲನೆಯದಾಗಿ ಶುಲ್ಕ ವಿನಾಯಿತಿ. ಆಯ್ಕೆ ಮಾಡಿದ ವಿಮಾನ ನಿಲ್ದಾಣಗಳಲ್ಲಿ ಭಾರತೀಯ ಸಾಗಾಣಿಕೆ ವಿಮಾನಗಳಿಗೆ ಮತ್ತು ಪ್ಯಾಸೆಂಜರ್ ಟು ಕಾರ್ಗೋ ವಿಮಾನಗಳಿಗೆ ಲ್ಯಾಂಡಿಂಗ್ ಪಾರ್ಕಿಂಗ್ ಮತ್ತು ನಿಲ್ದಾಣ ಶುಲ್ಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತಿದೆ. ಈ ಯೋಜನೆಯಡಿ ಪ್ರಮುಖವಾಗಿ ದೇಶಾದ್ಯಂತ ಇರತಕ್ಕಂತಹ ಪ್ರಮುಖವಾದಂತಹ 58 ವಿಮಾನಗಳನ್ನ ನಿಲ್ದಾಣಗಳನ್ನು ಈ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ 25 ವಿಮಾನ ನಿಲ್ದಾಣಗಳು ಈಶಾನ್ಯ ಗುಡ್ಡಗಾಡು ಮತ್ತು ಬುಡಕಟ್ಟು ಪ್ರದೇಶಗಳ ಮೇಲೆಯೇ ಕೇಂದ್ರೀಕರಿಸಿರ್ತಕ್ಕಂತಹದ್ದು ಗಮನಿಸಬೇಕಾದಂತಹ ಸಂಗತಿ. ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳ ಆಯ್ದ ಹಣ್ಣು ಮತ್ತು ತರಕಾರಿಗಳಿಗೆ ಶೇಕಡ 50% ವಿಮಾನಯಾನ ಸಬ್ಸಿಡಿ ಇರುವುದು ಈ ಯೋಜನೆಯ ಮತ್ತೊಂದು ಪ್ರಮುಖವಾದಂತಹ ಸಂಗತಿ. ಈ ಯೋಜನೆಯನ್ನು ಸರಳೀಕರಣವಾಗಿ ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಕೃಷಿ ಉಡಾನ್ ಸುಷ್ಮಾ ಲಾಜಿಸ್ಟಿಕ್ಸ್ ಅಂದರೆ ಇ ಕುಶಾಲ್ ಪ್ಲಾಟ್ಫಾರ್ಮ್ ವೇದಿಕೆಯಡಿ ಈ ಒಂದು ಯೋಜನೆಯ ಸಂಪೂರ್ಣ ವ್ಯವಹಾರಗಳು ಜರುಗುತ್ತವೆ. ಇದರಲ್ಲಿ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಇ ನ್ಯಾಮ್ ಅನ್ನು ಸಹ ಸಂಯೋಜಿಸಿರುವುದು ಪಾರದರ್ಶಕ ಒಂದು ಹಿಡಿದ ಕನ್ನಡಿಯಾಗಿದೆ. ಕೃಷಿ ಉತ್ಪನ್ನಗಳ ವಾಯು ಸಾರಿಗೆ ಸುಲಭಗೊಳಿಸಲು ಸಿದ್ಧಪಡಿಸಲಾಗಿರುವ ಇ ಕುಶಾಲ್ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಸರಕು ಸಾಗಣೆಯ ಮಾಹಿತಿಗಳನ್ನು ರೈತರು ಮತ್ತು ಇತರ ಪಾಲುದಾರರಿಗೆ ಒದಗಿಸುತ್ತದೆ. ಈ ಯೋಜನೆಯು ವಿಶೇಷವಾದಂತಹ ಅಂತರ್ ಸಚಿವಾಲಯಗಳ ಒಕ್ಕೂಟವಾಗಿದ್ದು, ಇದಕ್ಕೆ ಯಾವುದೇ ಪ್ರತ್ಯೇಕ ಬಜೆಟ್ ಹೊಂದಿಲ್ಲದಿದ್ದರೂ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ, ಆಹಾರ ಸಂಸ್ಕರಣೆ ಸೇರಿದಂತೆ ಒಟ್ಟು 8 ಸಚಿವಾಲಯಗಳ ಜಂಟಿ ಸಹಯೋಗದೊಂದಿಗೆ ಈ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಯೋಜನೆಯಿಂದ ಕಡಿಮೆ ದರದಲ್ಲಿ ಅತಿ ಹೆಚ್ಚಿನ ವೇಗವಾಗಿ ರೈತರು ಬೆಳೆದಂತಹ ಉತ್ಪನ್ನಗಳನ್ನು ವಾಯುಯಾನದ ಮೂಲಕ ಬೇಡಿಕೆ ಇರುವಂತಹ ಮಾರುಕಟ್ಟೆಗಳಿಗೆ ತ್ವರಿತವಾಗಿ ಸಾಗಿಸಿರುವುದರಿಂದ ಉತ್ತಮ ಬೆಲೆಗಳನ್ನು ಪಡೆಯಲು ಸಾಧ್ಯವಾಗುತ್ತಿದೆ. ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳು ಸಹ ದೊರಕುತ್ತಿವೆ. ಇದರೊಂದಿಗೆ ಕಾರ್ಗೋ ಹಬ್ಗಳು, ವಿಮಾನಯಾನ ಸಂಪರ್ಕಗಳು ಇವುಗಳನ್ನೆಲ್ಲವನ್ನು ಸಂಯೋಜಿಸುತ್ತಿರುವ ಕಾರಣ ದೇಶದ ಸಂಪರ್ಕ ವ್ಯವಸ್ಥೆ ಬಲಗೊಳ್ಳುತ್ತದೆ. ಈ ಯೋಜನೆಯಲ್ಲಿ ಅನೇಕ ವಿಭಾಗದಲ್ಲಿ ಸಬ್ಸಿಡಿಗಳು ಮತ್ತು ಟ್ಯಾಕ್ಸ್ಗಳನ್ನು ಹೊರತುಪಡಿಸುವಂತಹ ಯೋಜನೆಗಳು ಒಳಗೊಂಡಿವೆ. ವಿಶೇಷವಾಗಿ ಗುಡ್ಡಗಾಡು ಪ್ರದೇಶದ ರೈತರು ತಾವು ಬೆಳೆದಂತಹ ಉತ್ಪನ್ನಗಳನ್ನು ದೂರದ ದೇಶಗಳಿಗೆ ಅಥವಾ ದೂರದ ರಾಜ್ಯಗಳಿಗೆ ಸಾಗಿಸಲು ತೊಂದರೆ ಪಡತಕ್ಕಂತಹ ರೈತರುಗಳಿಗೆ ಈ ಯೋಜನೆಯ ಒಂದು ಉಪಯುಕ್ತವಾದಂತಹ ಯೋಜನೆಯೇ ಸರಿ. ಕೃಷಿ ಉತ್ಪನ್ನಗಳ ಸಾಗಾಣಿಕೆಯು ಬಹಳ ತೊಂದರೆ ಅನುಭವಿಸಿರ್ತಕ್ಕಂತಹ ಈ ದಿನ ಸಂದರ್ಭಗಳಲ್ಲಿ ಮತ್ತು ರಸ್ತೆ ಸಂಪರ್ಕದಲ್ಲಿ ಬಹಳ ದಿನ ತಗಲುವುದರಿಂದ ಕೃಷಿ ಉತ್ಪನ್ನಗಳು ಹಾಳಾಗುವ ವ್ಯತ್ಯಾಸವಾಗುವ ಸಂದರ್ಭಗಳನ್ನು ಈ ಒಂದು ವಿಮಾನಯಾನ ಸಂಪರ್ಕವು ಸರಳಗೊಳಿಸುತ್ತದೆ. ಈ ಯೋಜನೆಯಡಿ ತಮ್ಮ ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡುವ ರೈತರು ಮತ್ತು ಕೃಷಿ ಉತ್ಪನ್ನಗಳನ್ನು ವ್ಯವಹರಿಸತಕ್ಕಂತಹ ಲಾಜಿಸ್ಟಿಕ್ಸ್, ಫ್ರೈಟ್ ಫಾರ್ಡರ್ಸ್, ಏರ್ಲೈನ್ಸ್ ಸಂಸ್ಥೆಗಳು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ
ತಾವು

0: ತಮ್ಮ ಗುರುತಿನ ಚೀಟಿ, ತಮ್ಮ ಬ್ಯಾಂಕಿನ ವಿವರಗಳು, ತಾವು ಬೆಳೆದಂತಹ ಉತ್ಪನ್ನ, ಉತ್ಪನ್ನದ ವಿಧಾನ, ಉತ್ಪನ್ನದ ಗುಣಮಟ್ಟ, ಉತ್ಪನ್ನ ಎಲ್ಲಿಂದ ಆಧರಿಸಿದ್ದು ಎನ್ನುವ ಮಾಹಿತಿ, ಮತ್ತು ಆ ಒಂದು ಭೂಮಿಯ ಒಡೆತನದ ಬಗ್ಗೆ ಮಾಹಿತಿ ಇರತಕ್ಕಂತಹ ಸಾಮಾನ್ಯ ದಾಖಲೆಗಳನ್ನು ಈ ಯೋಜನೆಯಡಿ ಕೇಳಲಾಗುತ್ತೆ. ತಾವು ಬೆಳೆದಂತಹ ಉತ್ಪನ್ನಗಳನ್ನು ದೂರದ ದೇಶಗಳಿಗೆ ಅಥವಾ ರಾಜ್ಯಗಳಿಗೆ ಸಾಗಣೆ ಮಾಡತಕ್ಕಂತಹ ರೈತರು ಏರ್ಪೋರ್ಟ್ ಕವರೇಜ್ ನಲ್ಲಿ ಆ ಒಂದು ಯೋಜನೆ ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು. ನಂತರ ಅವಶ್ಯಕ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳಬೇಕು. ಏರ್ಲೈನ್ ನಲ್ಲಿ ಲಾಜಿಸ್ಟಿಕ್ಸ್ ಸಹವರ್ತಿಗಳು, ಪಾರ್ಟ್ನರ್ಸ್ ಗಳನ್ನ ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂತಹ ಏರ್ಪೋರ್ಟ್ ಅಥಾರಿಟಿಯೊಂದಿಗೆ ಚರ್ಚಿಸಿ ತಮ್ಮ ಉತ್ಪನ್ನಗಳನ್ನ ವಿವರಗಳನ್ನ ನೀಡಬೇಕು. ಇದರಲ್ಲಿ ಯೋಜನೆಯಡಿ ಇರ್ತಕ್ಕಂತಹ ಇನ್ಸೆಂಟಿವ್ಸ್ ಮಾಹಿತಿಯನ್ನು ಪಡಿಬೇಕು. ಈ ಯೋಜನೆಯಡಿ ಪ್ರಯೋಜನವನ್ನು ಪಡಿಬಹುದಾಗಿರುತ್ತೆ. ಈ ಯೋಜನೆಯು ವಿಮಾನಯಾನವನ್ನು ಒಳಗೊಂಡಿರುವುದರಿಂದ ಎಲ್ಲಾ ಉತ್ಪನ್ನಗಳ ಸಾಕಷ್ಟು ಪ್ರಮಾಣದಲ್ಲಿ ಸೇರ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿರ್ತದೆ. ಗುಣಮಟ್ಟ ಮತ್ತು ಪ್ರಮಾಣದ ಕಡೆಗೆ ರೈತರು ಗಮನ ಹರಿಸಬೇಕು. ಕಡಿಮೆ ಉತ್ಪನ್ನವನ್ನು ಬೆಳೆದಂತಹ ರೈತರು ಒಕ್ಕೂಟಗಳನ್ನು ಮಾಡಿಕೊಂಡು ಒಕ್ಕೂಟಗಳ ಮೂಲಕ ಆ ಒಂದು ಗುಣಮಟ್ಟದ ಉತ್ಪನ್ನ ಉತ್ಪಾದಿಸಿ ಈ ಒಂದು ಯೋಜನೆಯಡಿ ಪ್ರಯೋಜನವನ್ನು ಪಡಿಬಹುದು. ಇದು ಹೆಚ್ಚಿನ ಮೌಲ್ಯ ಇರ್ತಕ್ಕಂತಹ ಬೇಗ ನಶಿಸಿ ಹೋಗ್ತಕ್ಕಂತಹ ಉತ್ಪನ್ನಗಳಿಗೆ ಸೂಕ್ತವಾದಂತಹ ಯೋಜನೆ ಆಗಿರುತ್ತೆ. ದೂರದ ಊರುಗಳಿಗೆ ರೈತರು ತಮ್ಮ ಉತ್ಪನ್ನಗಳನ್ನು ಶೀತಲ ಸರಪಣಿ ಮೂಲಕ ಸಾಗಿಸುವ ಕಾರಣ ಸರಿಯಾದಂತಹ ರೀತಿಯಲ್ಲಿ ಹ್ಯಾಂಡ್ಲಿಂಗ್ ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಗಳನ್ನು ಬಳಸುವ ಕಡೆ ರೈತರು ಗಮನ ಹರಿಸಬೇಕಾಗತ್ತೆ. ಅವಶ್ಯಕ ಸಂಪರ್ಕ ಸಾಧನಗಳ ಬಗ್ಗೆ ಸಹ ರೈತರು ಮಾಹಿತಿ ಇಟ್ಕೋಬೇಕು. ನಂತರದಲ್ಲಿ ಈ ಒಂದು ಯೋಜನೆ ಹೋಗ್ತಕ್ಕಂತಹ ಉತ್ಪನ್ನ ಗುಣಮಟ್ಟ ಇದರ ಬಗ್ಗೆ ವಿಶೇಷವಾದಂತಹ ಜಾಗೃತಿ ರೈತರಿಗೆ ಹೊಂದಿರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಕರ್ನಾಟಕದ ಬೆಳಗಾವಿ ಏರ್ಪೋರ್ಟ್ ಅನ್ನು ಮಸಾಲೆ ಉತ್ಪನ್ನಗಳು, ತೋಟಗಾರಿಕಾ ಉತ್ಪನ್ನಗಳು ಮತ್ತು ವಾಣಿಜ್ಯ ಉತ್ಪನ್ನಗಳಿಗೆ ಇಲ್ಲಿ 58 ಗುರುತಿಸಲ್ಪಟ್ಟಂತಹ ಏರ್ಪೋರ್ಟ್ ಗಳಲ್ಲಿ ಬೆಳಗಾವಿ ಸಹ ಸೇರಿರ್ತಕ್ಕಂಥದ್ದು ರೈತರು ಗಮನಿಸಬೇಕಾದಂತಹ ವಿಷಯವಾಗಿದೆ. ಒಟ್ಟಾರೆಯಾಗಿ ಹೆಚ್ಚಿನ ಮೌಲ್ಯವುಳ್ಳ, ಬೇಗ ನಶಿಸಿ ಹೋಗ್ತಕ್ಕಂತಹ ಗುಣವುಳ್ಳ ಉತ್ಪನ್ನಗಳನ್ನು ಬೆಳೀತಕ್ಕಂತಹ ರೈತರಿಗೆ ವಿಮಾನ ಯಾರ್ಗವನ್ನು ಸರಳೀಕರಣಗೊಳಿಸುವ ಮೂಲಕ ಸರ್ಕಾರದ ಒಂದು ಮಹತ್ವವಾದಂತಹ ಹೆಜ್ಜೆಯನ್ನಿಟ್ಟಿದೆ. ಇದರಲ್ಲಿ ರೈತರು ಬೆಳೆದಂತಹ ಉತ್ಪನ್ನಗಳು ತ್ವರಿತವಾಗಿ ಬೇಡಿಕೆ ಇರತಕ್ಕಂತಹ ಮಾರುಕಟ್ಟೆಗಳನ್ನು ತಲುಪಿ ಉತ್ತಮವಾದ ಬೆಲೆ ದೊರಕಲಿಕ್ಕೆ ಸಾಧ್ಯವಾಗುವ ಸದುದ್ದೇಶದಿಂದ ಕೃಷಿ ಉಡಾನ್ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕ ಸಂಪರ್ಕಗಳು, ಮಾರುಕಟ್ಟೆಗಳ ಬಗ್ಗೆ ತಿಳಿದುಕೊಳ್ಳುವುದು, ಈ ಎಲ್ಲಾ ಕಾರ್ಯಗಳು ನಡೆಯುವುದರಿಂದ ರೈತರ ಆದಾಯ ದ್ವಿಗುಣವಾಗಿ ಕೃಷಿ ಉತ್ಪನ್ನಗಳ ವ್ಯರ್ಥ ತ್ಯಾಜ್ಯವಾಗುವುದನ್ನು ನಾವು ತಡೆಯಬಹುದಾಗಿರುತ್ತದೆ. ಒಟ್ಟಾರೆಯಾಗಿ ರೈತರು ತಾವು ತಮ್ಮ ಗುಂಪುಗಳ ಮೂಲಕ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ, ಕೃಷಿ ವ್ಯವಹಾರ ಕೇಂದ್ರಗಳ ಮೂಲಕ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೋಬಹುದು. ಇದರಿಂದ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಸೂಕ್ತವಾದ ಬೆಲೆ ಸಿಗೋದು ಖಂಡಿತ ಸಾಧ್ಯವಿದೆ. ಕಳೆದ 5 ವರ್ಷಗಳನ್ನ ಗಮನಿಸಿದಾಗ ಶೇಕಡ 20.4% ಏರಿಕೆಯೊಂದಿಗೆ ಭಾರತದ ರಫ್ತು 51.1 ಬಿಲಿಯನ್ ಗಳನ್ನು ತಲುಪಿದೆ. ಇದು ಕೃಷಿ ಉತ್ಪನ್ನಗಳ ರಫ್ತಿನ ಪ್ರಮಾಣವನ್ನು ಸೂಚಿಸುತ್ತಿದೆ. ಭಾರತದಲ್ಲಿ ಬೆಳೆದಂತಹ ವಿವಿಧ ಹಣ್ಣು, ತರಕಾರಿ ಮತ್ತು ಸಂಸ್ಕರಿತ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ವಿವಿಧ ಮಾರುಕಟ್ಟೆಗಳಲ್ಲಿ ಇರುವಂತಹ ಬೇಡಿಕೆಗಳನ್ನು ಗುರುತಿಸಿ ಅವುಗಳ ಮೂಲಕ ಆ ಮಾರುಕಟ್ಟೆಗಳನ್ನು ತ್ವರಿತವಾಗಿ ತಲುಪುವ ಉದ್ದೇಶದಿಂದ ಯೋಜಿಸಲಾಗಿರುವ ಕೃಷಿ ಉಡಾನ್ ಯೋಜನೆಯ ಪ್ರಯೋಜನ ಹೆಚ್ಚಿನ ರೈತರು ಪಡೆದುಕೊಳ್ಳುವ ಮೂಲಕ ದೇಶದ ಆರ್ಥಿಕತೆ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ರೈತ ಬಾಂಧವರು ಶ್ರಮಿಸಲಿ. ರೈತರು ಸದರಿ ಯೋಜನೆಯ ಪ್ರಯೋಜನವನ್ನು ಪಡೆಯುವತ್ತ ಗಮನ ಹರಿಸುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ, ಆದಾಯ ದ್ವಿಗುಣವಾಗಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜೆಕೆ ವೆಂಕಟೇಶ್ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ, ಮೃತರ ಸಂಖ್ಯೆ 1282 ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಸ್ಥಿರ ಕಕ್ಷೆಯಿಂದ ಭಾರತದ ಮೊಟ್ಟಮೊದಲ ಭೂ ವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆ, ನಾವೀನ್ಯತೆ ಹಾಗೂ ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ಹೆಚ್ಚುತ್ತಿರುವ ಸಹಭಾಗಿತ್ವವು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಹೊಸ ಶಕ್ತಿ ಮತ್ತು ವ್ಯಾಪ್ತಿಯನ್ನು ನೀಡುತ್ತಿದ್ದು, ಸಂಪೂರ್ಣ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇಸ್ರೋದ ಈ ಸಾಧನೆಯನ್ನು ಅತ್ಯುತ್ತಮ ಸಾಧನೆ ಎಂದು ಬಣ್ಣಿಸಿರುವ ಪ್ರಧಾನಿ, ಇದು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ಇಒಎಸ್ 5 ಉಪಗ್ರಹವನ್ನು ಹೊತ್ತ ಜಿಎಸ್ಎಲ್ವಿ F-17 ವಾಹಕ ನೌಕೆಯ ಯಶಸ್ವಿ ಉಡಾವಣೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಶ್ಲಾಘಿಸಿದ್ದಾರೆ. ಇಒಎಸ್ 5 ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾಗಿದ್ದು, ಭೂಸ್ಥಿರ ಕಕ್ಷೆಯಿಂದ ಉಡಾವಣೆಯಾಗುತ್ತಿರುವ ಭಾರತದ ಮೊದಲ ಭೂ ವೀಕ್ಷಣಾ ಉಪಗ್ರಹವಾಗಿದೆ. ಇದು ದೃಶ್ಯ ಅತಿಗೆಂಪು ಬಹುವರ್ಣೀಯ ಕಿರಣಗಳ ಮೂಲಕ ಸುಧಾರಿತ ಚಿತ್ರಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಒಎಸ್ 5 ಉಪಗ್ರಹದ ಯಶಸ್ವಿ ಉಡಾವಣೆಯನ್ನು ಶ್ಲಾಘಿಸಿ, ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವವು ನಾವೀನ್ಯತೆಗೆ ಹೆಚ್ಚಿನ ವ್ಯಾಪ್ತಿ ನೀಡುತ್ತಿದ್ದು, ಸ್ವದೇಶಿ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆತಿಥ್ಯದಲ್ಲಿ 3 ದಿನಗಳ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ನವದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೂ ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟ್ರೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶ ಕಲ್ಪಿಸಿದೆ. ಕಾರ್ಯಕ್ರಮದ ಉದ್ಘಾಟನಾ ದಿನವಾದ ಇಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಹಾಗೂ ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯದಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನು ಸಾರುವ ಜನ್ಮಾಷ್ಟಮಿ ಹಬ್ಬವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನದಲ್ಲಿ ಶ್ರೀಕೃಷ್ಣನ ಜನ್ಮೋತ್ಸವ ಆಚರಣೆಗಳು ನಡೆಯುತ್ತಿವೆ. ಗುಜರಾತ್ನಾದ್ಯಂತ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ವಿಶ್ವಪ್ರಸಿದ್ಧ ದ್ವಾರಕಾಧೀಶ, ದಾಕೂರ್ ಮತ್ತು ಶ್ಯಾಮಲಾಜಿ ದೇವಾಲಯಗಳು ಸೇರಿದಂತೆ ಪ್ರಮುಖ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಭವ್ಯ ಆಚರಣೆಗಳು ಹಾಗೂ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. ಜನ್ಮಾಷ್ಟಮಿ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಜೀವನ ಮತ್ತು ಸಂದೇಶಗಳು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಸದ್ಗುಣದ ಮಾರ್ಗದಲ್ಲಿ ನಡೆಯಲು ಮಾನವ ಕುಲಕ್ಕೆ ಪ್ರೇರಣೆ ನೀಡುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಗವಾನ್ ಕೃಷ್ಣರ ದಿವ್ಯ ಸಂದೇಶಗಳಲ್ಲಿ ನಿಸ್ವಾರ್ಥ ಕರ್ಮದ ಆಳವಾದ ಪ್ರೇರಣೆ ಅಡಗಿದೆ. ಇದು ಮಾನವ ಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರು ಎಲ್ಲರ ಮೇಲೂ ತಮ್ಮ ಆಶೀರ್ವಾದವನ್ನು ನಿರಂತರವಾಗಿ ಕರುಣಿಸಲಿ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಶುಭ ಹಾರೈಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಕೃಪೆಯಿಂದ ದೇಶದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಹಾಗೂ ಕ್ಷೇಮ ನೆಲೆಸಲಿ ಮತ್ತು ಪ್ರತಿಯೊಂದು ಕುಟುಂಬದ ಜೀವನದಲ್ಲಿ ಸಂತೋಷ, ಭರವಸೆ ಹಾಗೂ ಹೊಸ ಚೈತನ್ಯ ತುಂಬಲಿ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಮತ್ತು ಟಿಬೆಟ್ ಗಡಿಭಾಗದಲ್ಲಿ ಸಂಭವಿಸಿದ ಜಲಪ್ರಳಯ ಮತ್ತು ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,582 ಏರಿಕೆಯಾಗಿದೆ. ನೇಪಾಳ ಪೊಲೀಸರ ಪ್ರಕಾರ ಚಿತ್ವಾನ್ನಲ್ಲಿ ಅತ್ಯಧಿಕ ಅಂದರೆ 359 ಜನರು ಸಾವನ್ನಪ್ಪಿದ್ದರೆ ನವಲ್ ಪರಾಸಿ ಈಸ್ಟ್ನಲ್ಲಿ 218, ನವಲ್ ಪರಾಸಿ ವೆಸ್ಟ್ನಲ್ಲಿ 208, ನೋವಾಕೋಟ್ನಲ್ಲಿ 185, ರಸುವಾದಲ್ಲಿ 140, ಗೋರ್ಖಾದಲ್ಲಿ 72, ಧಾಡಿಂಗ್ನಲ್ಲಿ 60 ಮತ್ತು ತನಹುನಲ್ಲಿ 38 ಜನರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಸಂತ್ರಸ್ತರು ಕಠ್ಮಂಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರದ ವರದಿಯಂತೆ ಸುಮಾರು 5,053 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಮೃತದೇಹಗಳ ಪತ್ತೆ ಹಾಗೂ ಗುರುತು ಪತ್ತೆಗೆ ನೇಪಾಳ ಸರ್ಕಾರ ಡಿಎನ್ಎ ಪರೀಕ್ಷೆಗಳನ್ನು ಆರಂಭಿಸಿದೆ. ಈ ನಡುವೆ ಭೋಟೆಕೋಶಿ ಪ್ರವಾಹದಿಂದಾಗಿ ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಕಳೆದ 10 ದಿನಗಳಿಂದ ಸಿಲುಕಿದ್ದ ಇಬ್ಬರು ವ್ಯಕ್ತಿಗಳನ್ನು ನೇಪಾಳ ಸೇನೆಯು ಜೀವಂತವಾಗಿ ರಕ್ಷಿಸಿದೆ. ಸುರಂಗದ ಒಳಗಿನಿಂದ ಶಬ್ದ ಕೇಳಿಬಂದ ತಕ್ಷಣ ಸಕ್ರಿಯಗೊಂಡ ರಕ್ಷಣಾ ಪಡೆಗಳು ಅವರ ರಕ್ಷಣೆಗೆ ಧಾವಿಸಿದ್ದವು. ರಕ್ಷಣಾ ತಂಡಗಳು ಇಲ್ಲಿಯವರೆಗೆ 12,000 ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿವೆ. ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಸಮೀಪ ಅರಬ್ಬಿ ಸಮುದ್ರದಲ್ಲಿ ನಿನ್ನೆ ರಾತ್ರಿ ಎಂಜಿನ್ ದೋಷದಿಂದ ದೋಣಿಯೊಂದು ಸ್ಥಗಿತಗೊಂಡಿತು. ಮಾಹಿತಿ ಪಡೆದ ಪೊಲೀಸರು ಅದರಲ್ಲಿದ್ದ 38 ಮಂದಿಯನ್ನು ರಕ್ಷಿಸಿದ್ದಾರೆ. 34 ಪ್ರಯಾಣಿಕರು ಹಾಗೂ 4 ಸಿಬ್ಬಂದಿಯನ್ನು ಹೊತ್ತಿದ್ದ ದೋಣಿ ಸಮುದ್ರ ವಿಹಾರ ಮುಗಿಸಿ ಹಿಂತಿರುಗುತ್ತಿದ್ದಾಗ ರಾತ್ರಿ ಸುಮಾರು 8:30 ಕರಾವಳಿಯಿಂದ 1.5 ನಾಟಿಕಲ್ ಮೈಲು ದೂರದಲ್ಲಿ ಎಂಜಿನ್ ದೋಷಕ್ಕೀಡಾಗಿ ಸ್ಥಗಿತಗೊಂಡಿತು. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರವು 2ನೇ ಮಹಾಯುದ್ಧದ ನಂತರ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಇಟಲಿ ಸರ್ಕಾರ ಎಂಬ ಐತಿಹಾಸಿಕ ದಾಖಲೆ ಬರೆದಿದೆ. ಮೆಲೋನಿ ನೇತೃತ್ವದ ಸರ್ಕಾರವು 1,413 ದಿನಗಳ ಆಡಳಿತವನ್ನು ಪೂರೈಸುವ ಮೂಲಕ 2001 2005 ಅವಧಿಯಲ್ಲಿ ದಿವಂಗತ ಸಿಲ್ವಿಯೋ ಬರ್ಲುಸ್ಕೋನಿ ಅವರು ಸ್ಥಾಪಿಸಿದ್ದ ಸುದೀರ್ಘ ಆಡಳಿತದ ದಾಖಲೆಯನ್ನು ಮೀರಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಡೆನ್ಮಾರ್ಕ್ನ ಕಿಮ್ ಆಸ್ಟ್ರಪ್ ಮತ್ತು ಆಂಡರ್ಸ್ ಕಾರೂಪ್ ರಾಸ್ ಮುಸೇನ್ ಜೋಡಿ ವಿರುದ್ಧ ಸೆಣಸಲಿದೆ. ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಜೋಡಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮೋ ಜೂನಿಯರ್ ಪೊಪೋವೋ ಸಹೋದರರ ವಿರುದ್ಧ 21-15 22 24 21-9 ಅಂತರದಿಂದ ಗೆಲುವು ಸಾಧಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ. ಮೃತರ ಸಂಖ್ಯೆ 1,282 ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.

0: ಭೂಮಿಗೆ ಬಂದ ಭಗವಂತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಚಿ ವಿಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಕರುಳಿನ ಕುಡಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯ, ಸ್ವರಕಲ್ಪನೆ ರಾಜನ್ ನಾಗೇಂದ್ರ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ವಿ ನಾಗೇಂದ್ರ ಪ್ರಸಾದ್ ಗೀತೆಯನ್ನು ಬರೆದು ಅರ್ಜುನ್ ಜನ್ಯ ರಾಗ ಸಂಯೋಜನೆ ಮಾಡಿರುವ ಶಂಕರ್ ಮಹದೇವನ್ ಮತ್ತು ಸಂಗಡಿಗರು ಹಾಡಿರುವ ಮುಕುಂದ ಮುರಾರಿ ಚಿತ್ರದ ಗೀತೆ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಲೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: ಕಿಸಿ ಶಾಯರ್ ಕಿ ಗಜಲ್, ಡ್ರೀಮ್ ಗರ್ಲ್, ಕಿಸಿ ಝೀಲ್ ಕಾ ಕಮಲ್.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ದೇವರ ದುಡ್ಡು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: Good afternoon. This is Akashvani and I am Valsa Williams with the midday news. The headlines. Country gets first sub-geosynchronized earth observation satellite. Prime Minister Narendra Modi says successful launch reflects growing capabilities of India's space sector. BRICS Chief Justices for

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಆರಂಭಿಸಿದೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿಂದು ಮೋಡ ಬಿತ್ತನೆಗಾಗಿಯೇ ಸಿದ್ಧಗೊಂಡಿರುವ ವಿಶೇಷ ಲಘು ವಿಮಾನಕ್ಕೆ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ತೋರುವ ಮೂಲಕ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ

0: ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಮುಂದಿನ ದಿನಗಳಲ್ಲಿ ತೀವ್ರ ಬರ ಎದುರಾಗುವ ಸಾಧ್ಯತೆಗಳಿದ್ದು ಅದರ ನಿಖರ ಪ್ರಮಾಣವನ್ನು ಈಗಲೇ ಅಂದಾಜಿಸಲು ಸಾಧ್ಯವಿಲ್ಲ. ಈ ತಿಂಗಳ ಅಂತ್ಯಕ್ಕೆ ಮುಂಗಾರು ಮಳೆಗಾಲ ಮುಕ್ತಾಯಗೊಳ್ಳಲಿದೆ. ಒಂದು ವೇಳೆ ಈ ತಿಂಗಳ ಅಂತ್ಯದೊಳಗೆ ಕುಡಿಯುವ ನೀರಿನ ಶೇಖರಣೆ ಆಗದಿದ್ದರೆ ಮುಂದಿನ ಜೂನ್ ಅಂತ್ಯದವರೆಗೂ ತೀವ್ರ ಅಭಾವ ಎದುರಾಗಲಿದೆ ಎಂದರು. ನೀರಿನ ಅಭಾವವನ್ನು ಸರಿದೂಗಿಸಲು ಹಾಗೂ ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಒಟ್ಟು 28,52,00,000 ರೂಪಾಯಿ ಅಂದಾಜು ವೆಚ್ಚದ ಕಾರ್ಯಕ್ರಮ ಇದಾಗಿದೆ. ಮೋಡ ಬಿತ್ತನೆ ಕಾರ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸರ್ಕಾರ 2 ಸಮಿತಿಗಳನ್ನು ಸರ್ಕಾರ ಈಗಾಗಲೇ ರಚಿಸಿದೆ. ಮೇಲ್ವಿಚಾರಣಾ ಸಮಿತಿಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಇದು ಯೋಜನೆಯ ಸಮಗ್ರ ಉಸ್ತುವಾರಿ ಮತ್ತು ಪರಿಶೀಲನೆ ನಡೆಸಲಿದೆ. ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿ ತಾಂತ್ರಿಕ ಮಾರ್ಗದರ್ಶನ ನೀಡಲಿದ್ದು ಪ್ರತಿ 2 ಗಂಟೆಗೊಮ್ಮೆ ಮೋಡ ಬಿತ್ತನೆಯ ಮಾಹಿತಿ ಹಾಗೂ ಅದರ ಪರಿಣಾಮವನ್ನು ತಿಳಿಸಲಿದೆ. ಸಾಮಾನ್ಯವಾಗಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆದ 30 ನಿಮಿಷಗಳಿಂದ 1 ಗಂಟೆಯೊಳಗೆ ಮಳೆಯಾಗುವ ಸಾಧ್ಯತೆ ಇರುತ್ತದೆ. ರಾಜ್ಯದಲ್ಲಿ ನಿರ್ದಿಷ್ಟವಾಗಿ ಇಂತಹುದೇ ಜಿಲ್ಲೆ ಎಂದು ಮೊದಲೇ ನಿರ್ಧರಿಸಲಾಗುವುದಿಲ್ಲ. ಬದಲಾಗಿ ತಾಂತ್ರಿಕ ತಂಡವು ನಿರಂತರವಾಗಿ ನೀಡುವ ವರದಿಗಳ ಆಧಾರದ ಮೇಲೆ ಮಳೆ ಕೊರತೆ ಇರುವ ಪ್ರದೇಶಗಳು, ಪ್ರಮುಖ ಜಲಾಶಯಗಳ ಜಲಾನಯನ ಪ್ರದೇಶಗಳು ಹಾಗೂ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿರುವ ಜಿಲ್ಲೆಗಳ ಆಕಾಶದಲ್ಲಿ ಸೂಕ್ತ ಮೋಡಗಳು ಕಂಡುಬಂದಾಗ ತಕ್ಷಣವೇ ಅಲ್ಲಿಗೆ ವಿಮಾನ ತೆರಳಿ ಬಿತ್ತನೆ ಕಾರ್ಯ ನಡೆಸುತ್ತದೆ. ಪ್ರತಿ 2 ಗಂಟೆಗೊಮ್ಮೆ ಲಭ್ಯವಾಗುವ ಹವಾಮಾನ ದತ್ತಾಂಶವೇ ಕಾರ್ಯಾಚರಣೆಯ ಸ್ಥಳವನ್ನು ನಿರ್ಧರಿಸುತ್ತದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಪಡೆಯುತ್ತಿರುವ ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆ ಅಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವಿಶ್ವಬ್ಯಾಂಕ್ ಕಾರ್ಯಪಡೆ ಇಂದು ಪರಿಶೀಲಿಸಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ತೂರು ಕೋಡಿ ವೃತ್ತದಲ್ಲಿ ನಡೆಯುತ್ತಿರುವ ಮಳೆ ನೀರು ಕಾಲುವೆ ಅಭಿವೃದ್ಧಿ ಕಾಮಗಾರಿ ಪ್ರದೇಶಕ್ಕೆ ಕಾರ್ಯಪಡೆ ಭೇಟಿ ನೀಡಿತು. ಮಳೆ ನೀರು ಕಾಲುವೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಕಾಲುವೆಯುದ್ದಕ್ಕೂ ಸಾರ್ವಜನಿಕರಿಗಾಗಿ ವಾಕಿಂಗ್ ಹಾಗೂ ಮನರಂಜನಾ ಸೌಲಭ್ಯ ಕಲ್ಪಿಸಿರುವ ನವೀನ ಮಾದರಿ ಬಗ್ಗೆ ವಿಶ್ವಬ್ಯಾಂಕ್ ತಂಡ ಮೆಚ್ಚುಗೆ ವ್ಯಕ್ತಪಡಿಸಿತು. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಂಗಳೂರು ನಗರದ ದೇವಾಲಯಗಳು, ಇಸ್ಕಾನ್ ಸೇರಿದಂತೆ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆಗೆ ಸಿಂಗಾರಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಪುಟಾಣಿ ಕೃಷ್ಣರು ಪಾಲ್ಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ಶ್ರೀಕೃಷ್ಣ ಹಾಗೂ ವೇಣುಗೋಪಾಲ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆಗಳು, ದೇವಾಲಯಗಳು ಸೇರಿದಂತೆ ವಿವಿಧೆಡೆ ಕೃಷ್ಣ ರಾಧೆ ವೇಷಧಾರಿಗಳ ಪ್ರದರ್ಶನ ಮತ್ತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಿಜಯಪುರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಉದ್ಘಾಟಿಸಿ ಮಾತನಾಡಿ, ಭಗವದ್ಗೀತೆಯಲ್ಲಿನ ತತ್ವ ಜ್ಞಾನ ಹಾಗೂ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗೌರಿ ಗಣೇಶ ಹಬ್ಬವನ್ನು ವಾತಾವರಣ ರಕ್ಷಣೆ ಹಿತದೃಷ್ಟಿಯಿಂದ ಪರಿಸರ ಸ್ನೇಹಿ ರೀತಿಯಲ್ಲಿ ಆಚರಿಸಬೇಕೆಂದು ಸರ್ಕಾರ ಮನವಿ ಮಾಡಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಡಾ. ಮಹಾಂತೇಶ ಕೋರಿದ್ದಾರೆ. ನಿಯಮ ಉಲ್ಲಂಘಿಸಿ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣದ ಗಣೇಶ ವಿಗ್ರಹಗಳನ್ನು ತಯಾರಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ

0: ಆ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು. ಜೊತೆಗೆ ಸಂಬಂಧಪಟ್ಟ ತಯಾರಕರು ಮತ್ತು ಮಾರಾಟಗಾರರಿಗೆ 10,000 ರೂಪಾಯಿ ದಂಡ ವಿಧಿಸಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಜೇಡಿಮಣ್ಣು, ಅರಿಶಿಣ, ಬೆಲ್ಲ ಹಾಗೂ ಇತರೆ ಪರಿಸರ ಸ್ನೇಹಿ ವಸ್ತುಗಳಿಂದ ಸಿದ್ಧಪಡಿಸಿದ ನೈಸರ್ಗಿಕ ಬಣ್ಣದ ವಿಗ್ರಹಗಳನ್ನು ಮಾತ್ರ ಉಪಯೋಗಿಸಬೇಕು. ಹಬ್ಬವನ್ನು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸಲು ಸಾರ್ವಜನಿಕರು, ವಿಗ್ರಹ ತಯಾರಕರು ಹಾಗೂ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲ ಧರ್ಮಗಳ ಭಾವನೆಗಳಿಗೆ ಗೌರವ ನೀಡುವ ಜೊತೆಗೆ ಶಾಂತಿ, ಸಾಮರಸ್ಯ ಹಾಗೂ ಸಂಭ್ರಮದಿಂದ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗೌರಿ ಗಣೇಶ ಹಬ್ಬದ ಸೌಹಾರ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥತೆಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಬೆಂಗಳೂರು ನಗರದಲ್ಲಿ ತೆರವುಗೊಳಿಸಿದ ಪಾದಾಚಾರಿ ಮಾರ್ಗಗಳಲ್ಲಿ ಮರು ಒತ್ತುವರಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಜಂಟಿ ಟಾಸ್ಕ್ ಫೋರ್ಸ್ ರಚಿಸಿ ನಿರಂತರ ಮೇಲ್ವಿಚಾರಣೆ ಹಾಗೂ ಜಂಟಿ ಕಾರ್ಯಾಚರಣೆ ನಡೆಸಬೇಕೆಂದು ಅವರು ಇಂದು ವರ್ಚುವಲ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಮತ್ತೆ ಅದೇ ಸ್ಥಳದಲ್ಲಿ ಮರು ಒತ್ತುವರಿ ನಡೆಸುತ್ತಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪಂಗಡದ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ತರಬೇತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕುರುಗೋಡಿನಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಇಂದು ವಿತರಿಸಲಾಯಿತು. ಕಂಪ್ಲಿ ಶಾಸಕ ಜೆಎನ್ ಗಣೇಶ ವಾಹನಗಳನ್ನು ಹಸ್ತಾಂತರಿಸಿದರು. ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ ರೂಪಾಯಿ 5 ಲಕ್ಷಗಳ ಸಹಾಯಧನ ಒದಗಿಸಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾಡಿದ್ದು ನಡೆಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 2,495 ಅಭ್ಯರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚಿಸಿ ಪಟ್ಟಿ ಮಾಡಿರುವ ಯಾವುದೇ ನಿಷೇಧಿತ ವಸ್ತು ಉಪಕರಣಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಇನ್ನೊಂದು ಘಟನೆಯನ್ನ ಗಾಂಧೀಜಿ ನೆನೆಸ್ಕೋತಾರೆ. ಇದು ಬಹುಶಃ ಅವರ ಜೀವನದಲ್ಲಿ ಬಹುದೊಡ್ಡ ತಿರುವು ತಂದಂತ ಘಟನೆ. ರಾಜಕೋಟಿಗೆ ಬಂದರಲ್ಲ, ಸ್ವಂತ ಕಚೇರಿ ಮಾಡಿಕೊಂಡ್ರು, ತಕ್ಕಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇತ್ತು. ಅರ್ಜಿಗಳನ್ನು ಬರೀತಾ ಇದ್ರು, ಅಫಿಡೆವಿಟ್ ಬರೀತಾ ಇದ್ರು. ತಿಂಗಳಿಗೆ ಸುಮಾರು 300 ರೂಪಾಯಿ ವರಮಾನ ಬರ್ತಾ ಇತ್ತು. ಈ ಕೆಲಸ ದೊರೆತದ್ದು ನನ್ನ ಜ್ಞಾನದಿಂದ ಅಲ್ಲ ಅಂತ ಹೇಳ್ತಾರೆ. ಅಣ್ಣ ವಕೀಲಿ ವೃತ್ತಿಯಲ್ಲಿ ಪಾಲ್ದಾರ ಇದ್ದ, ಅವ್ರ ವೃತ್ತಿ ಚೆನ್ನಾಗಿ ಆಗ್ತಾ ಇತ್ತು. ಅವರು ಕೆಲಸ ಮಾಡ್ಬೇಕಾದ್ರೆ ಅರ್ಜಿ ಬರೀಬೇಕಲ್ಲ, ವಕೀಲರು ತಮ್ಮ ಸಮಯ ಖರ್ಚು ಮಾಡಬೇಕು ಅಂತ ಅರ್ಜಿ ಬೇರೆ ಕಡೆಯಿಂದ ಬರೆಸ್ತಾ ಇದ್ರಂತೆ. ಇವ್ರು ಹಾಗೆ ಬರ್ಕೊಡೋದು, ಬಡ ಕಕ್ಷಿದಾರರ ಅರ್ಜಿ ಬರೆಯೋದೇ ನನ್ನ ಪಾಲಿಗೆ ಬಂದಿತ್ತು. ದಲ್ಲಾಳಿಗಳಿಗೆ ಕೊಡಬೇಕಾಗ್ತದೆ. ನೋಡಪ್ಪ ಅಣ್ಣ ಹೇಳಿದ, ನೋಡಪ್ಪ ಕೊಡಲ್ಲ ಅನ್ಬೇಡ, ಕೊಡೋದ್ರತ್ತು ನಡೆಯಲ್ಲ ವ್ಯವಹಾರ, ಅದು ವ್ಯವಹಾರದ ರೀತಿ ಅಂತ ತಿಳ್ಕೊಂಡು ಮಾಡು ಅಂತ ಹೇಳ್ತಾರೆ. ಅದು ಗಾಂಧೀಜಿ ಹೇಳ್ತಾರೆ, ನನ್ನ ಮನಸ್ಸಿಲ್ಲದೆ ಹೋದರೂ ಕೂಡ ಹೀಗೆ ನಾನು ಒಪ್ಕೊಂಡೆ, ಅದು ಮೋಸ ಅಂತ ಅನ್ನಿಸ್ತು ನನಗೆ,
4: ಆದರೆ

ಇಲ್ಲ ಅಂದ್ಕೊಂಡು ನನಗೆ ನಾನೇ ಮೋಸ ಮಾಡಿಕೊಂಡೆ ಅಂತ ಹೇಳ್ತಾರೆ. ಆದರೆ ಜೀವನಕ್ಕೆ ಬೇಕಾಗುವಷ್ಟು ಹಣ ಗಳಿಸೋಕೆ ಶುರು ಮಾಡಿದೆ. ನನಗೆ ಪ್ರಥಮ ಆಘಾತ ಆದದ್ದು ಒಂದು ಘಟನೆ ಅಂತ ಹೇಳ್ತಾರೆ. ಪೋರ್ಬಂದರ್ನ ಹಿಂದಿನ ರಾಣಾ ಸಾಹೇಬರು ಇದ್ದರಲ್ಲ, ಅವ್ರ ಗದ್ದಿಗೆ ಏರೋದಕ್ಕಿಂತ ಮುಂಚೆ ಗಾಂಧೀಜಿಯವರ ಅಣ್ಣ ಸಲಹೆಗಾರ ಆಗಿದ್ದರು, ಮಾರ್ಗದರ್ಶಿ ಆಗಿದ್ದರು, ಅವರಿಗೆ ಕಾರ್ಯದರ್ಶಿ ಅಂತೂ ಕೆಲಸ ಮಾಡಿದರು. ಆ ಅಧಿಕಾರದಲ್ಲಿದ್ದಾಗ ಯಾವುದೋ ವಿಷಯದಲ್ಲಿ ರಾಣಾ ಸಾಹೇಬರಿಗೆ ಇವರ ಅಣ್ಣ ತಪ್ಪು ಸಲಹೆ ಕೊಟ್ಟರು ಅಂತ ಒಂದು ಆಪಾದನೆ ಬಂತು. ಆ ತಪ್ಪನ್ನು ಇವರ ಅಣ್ಣನ ತಲೆ ಕಟ್ಟಿದರು, ವಿಷಯ ಪಾಲಿಟಿಕಲ್ ಏಜೆಂಟ್ವರೆಗೂ ಹೋಯಿತು. ಅಣ್ಣನ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ಪಾಲಿಟಿಕಲ್ ಏಜೆಂಟ್ಗಿದೆ ಅಂತ ಅನಿಸ್ತು. ಇಂಗ್ಲೆಂಡಲ್ಲಿದ್ದಾಗ ಆ ಪಾಲಿಟಿಕಲ್ ಏಜೆಂಟನ್ನು ಗಾಂಧೀಜಿ ಭೇಟಿಯಾಗಿದ್ದರು, ಸ್ವಲ್ಪ ಸ್ನೇಹದಿಂದಲೇ ಮಾಡಿದ್ದಾರೆ ಕ್ಲಬ್ಬಲ್ಲಿ ಭೇಟಿಯಾದಾಗೆಲ್ಲ. ಅಣ್ಣ ಏನು ಹೇಳಿದ ಅಂದರೆ, ನೋಡೋ ನಿನಗೆ ಹೇಗಿದ್ರು ಅವ್ರ ಪರಿಚಯ ಇದೆ, ಅವನಲ್ವಾ ಪರಿಚಯ ಇದೆ, ಒಂದು ಮಾತು ಹೇಳು ಅಂತ. ನೀನು ಹೋಗಿ ಹೇಳು, ನಾ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಅವರಿಗೆ ಹೇಳು. ಅವ್ರ ಮನಸ್ಸಲ್ಲಿದ್ದ ತಪ್ಪು ಅಭಿಪ್ರಾಯ ಹೋದರೆ ಮತ್ತೆ ನನಗೆ ಅಧಿಕಾರ ಸಿಗ್ತದೆ ಮಾಡು ಅಂತ. ಗಾಂಧೀಜಿಗೆ ಮನಸ್ಸಿಲ್ಲ, ವಸೀಲಿ ಹಿಡ್ಕೊಂಡು ಹೋಗಿ ಅವ್ರಿಗೆ ಹೇಳೋದು ಸರಿ ಅಲ್ಲ ಅಂತ ಹೇಳಿದರು. ನಿನಗೆ ಗೊತ್ತಿಲ್ಲ ಅಯ್ಯ, ಇಂಗ್ಲೆಂಡ್ ಅಲ್ಲ ಇದು, ಕಾಠೆವಾಡ ಇದು, ನೀ ಪ್ರಪಂಚ ಜ್ಞಾನ ಕಲಿಬೇಕು, ಇಲ್ಲಿ ಏನು ನಡೆದ್ರೂ ಶಿಫಾರಸ್ ಮೇಲೆ ನಡೀಬೇಕು. ನಿನಗೆ ಪರಿಚಯ ಇರುವಂಥ ಆಫೀಸರಲ್ಲಿ ನಿಮ್ಮ ಅಣ್ಣನ ಪರವಾಗಿ ಒಂದು ಮಾತು ಹೇಳೋಕ್ಕಾಗಲ್ವ ನಿನಗೆ ಅಂತ ಅನ್ನ ಅಂದ. ಅಣ್ಣನ ಮಾತು ಮೀರಲಾರದೆ ಇಷ್ಟ ಇಲ್ಲದೆ ಹೋದರೂ ಗಾಂಧೀಜಿ ಆ ಪೊಲಿಟಿಕಲ್ ಏಜೆಂಟ್ ಆ ಬ್ರಿಟಿಷ್ ಇದ್ದಲ್ಲ ಅವ್ನ ಮನೆಗೆ ಹೋದರು. ಆ ಅಧಿಕಾರಿ ನೋಡೋಕ್ಕೆ ಇವ್ರು ಯಾವ ಅಧಿಕಾರನೂ ಇಲ್ಲ, ಆದರೆ ಅಣ್ಣ ಹೇಳಿದ ಅಂತ ಹೋದರು. ಆತ್ಮಗೌರವಕ್ಕೆ ಧಕ್ಕೆ ಆಗ್ತದೆ ಅಂತ ಅನಿಸಿದ್ರು ಹೋದರು. ಒಂದು ಅಪಾಯಿಂಟ್ಮೆಂಟ್ ಕೇಳಿದರು, ಕೊಡಿ ಇಂಥ ದಿವಸ ಬರಬೇಕು ಅಂತ. ಆತ ಹೇಳಿದ ಬನ್ನಿ ಅಂತ ಹೇಳಿದ್ರು. ಇವ್ರು ಹೋದ್ಮೇಲೆ ಪರಿಚಯ ಮಾಡಿದರು, ಇಂಗ್ಲೆಂಡಲ್ಲಿ ಭೇಟಿಯಾಗಿದ್ವಲ್ಲ ನಾವು ಅಂತ. ಆತ ಹೇಳ್ದು ಹೌದು ನೆನಪಿದೆ ನನಗೆ ಅಂತ. ಗಾಂಧೀಜಿ ಹೇಳ್ತಾರೆ, ಆತ ನೋಡಿದ ತಕ್ಷಣ ಗೊತ್ತಾಯಿತು ನನಗೆ ಏನು ಅಂದರೆ, ಕಾಠೆವಾಡ ಇಂಗ್ಲೆಂಡ್ ಅಲ್ಲ, ರಜದಲ್ಲಿರುವಂಥ ವ್ಯಕ್ತಿ ಅಧಿಕಾರದಲ್ಲಿ ವ್ಯಕ್ತಿ ಬೇರೆ ಬೇರೆ ಇವರು. ಪೊಲಿಟಿಕಲ್ ಏಜೆಂಟ್ ನಾನು ಹೇಳ್ದೆ ಹೌದು ನೀನು ನೋಡಿದ್ದೀನಿ ಪರಿಚಯ ಇದೆ ಅಂತ ಹೇಳ್ದ. ಆದರೆ ಆ ಕಣ್ಣಲ್ಲಿ ಆ ಪರಿಚಯ ದುರುಪಯೋಗ ಮಾಡ್ಕೊಳ್ಳೋಕೆ ಬಂದಿಲ್ಲ ತಾನೇ ನೀನು ಅನ್ನೋ ಹಾಗಿತ್ತಂತೆ. ಇವ್ರು ಹೇಳಿದರು, ನಮ್ಮ ಅಣ್ಣ ಹೀಗಿದ್ದಾನೆ, ಒಳ್ಳೆಯವನು, ಪ್ರಾಮಾಣಿಕ ಅಂತ ಹೇಳಿದನು. ತಕ್ಷಣ ಆತ ಕೋಪದಿಂದ ಹೇಳ್ದ, ನಿಮ್ಮ ಅಣ್ಣ ಪಿತೂರಿಗಾರ, ಇನ್ನೇನು ಹೇಳಬೇಕಾಗಿಲ್ಲ ನೀವು, ನನಗೆ ಸಮಯ ಇಲ್ಲ, ನಿಮ್ಮ ಅಣ್ಣ ಏನಾದರೂ ಹೇಳೋದಿದ್ರೆ ಅರ್ಜಿ ಹಾಕ್ಕೊಳ್ಳಿ, ನೋಡೋಣ ನ್ಯಾಯಪೂರ್ವಕ ಏನಾಗ್ತದೆ ಆಗ್ತದೆ ಅಂದ. ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದವನು, ಆದರೆ ನಾನು ಸ್ವಾರ್ಥಕ್ಕೆ ಬಿದ್ದಿದ್ದಲ್ಲ, ನನ್ನ ಕಥೆಯನ್ನೇ ಮುಂದುವರಿಸಿದೆ. ಇಲ್ಲಿ ಕೇಳಿ ಸ್ವಲ್ಪ ಅಂದೆ, ಸಾಹೇಬ ಎದ್ದಿಂತ ಹೇಳ ಮೇಲೆ ಅಂದರು. ಎಷ್ಟು ಚಂದ ಕತೆ ಇದು, ಗಾಂಧೀಜಿ ಕಲ್ಪನೆ ಮಾಡ್ಕೋಬೇಕು ಸ್ನೇಹಿತರೆ. ಈ ಹೊರಡೀಗ ಅಂತಂದ್ರಂತೆ, ಇವರು ನನ್ನ ಮಾತು ಕೇಳಿ ಒಂದು ಸ್ವಲ್ಪ ಪೂರ್ತಿ ಕತೆ ಕೇಳಿ ಅಂದಾಗ ಅಂತ ಕೋಪ ತಡೆಯೋಕ್ಕಾಗಲಿಲ್ಲ, ಇದನ್ನು ಹೊರ ಕಳಿಸಿ ಅಂತ ತಮ್ಮ ಶಿಷ್ಯರು ಹೇಳಿದರು. ಅವ್ರು ಬಂದು ಇವನು ಕತ್ತಿ ಕೈ ಹಾಕಿ ಕೊಠಡಿಯಿಂದ ಹೊರಗೆ ನೂಕಿದರು. ಗಾಂಧೀಜಿ ಕೋಪ ಬಂತು, ಸಾಹೇಬ ಒಳಗಡೆ ಹೋಗ್ಬಿಟ್ಟ, ಬುಸುಗುಡ್ತಾ ನಿಂತ್ಕೊಂಡ್ರಿ ಇವರು. ತಕ್ಷಣ ಒಂದು ಪತ್ರ ಬರೆದ್ರಂತೆ ಮನೆಗೆ ಬಂದು, ನೀವು ನನಗೆ ಅಪಮಾನ ಮಾಡಿದ್ದೀರಿ, ಆಳಿನ ಮೂಲಕ ನನ್ನ ಮೇಲೆ ಆಕ್ರಮಣೆ ಮಾಡಿದ್ದೀರಿ, ಕ್ಷಮೆ ಕೋರದಿದ್ದಲ್ಲಿ ನಿಮ್ಮ ಮೇಲೆ ಮಾನನಷ್ಟು ದಾವ ಹಾಕ್ತೀನಿ ಅಂತ ಪತ್ರ ಬರೆದರು. ಮರುದಿವಸಾನೇ ಉತ್ತರ ಬಂತು ಅವ್ರ ಕಡೆಯಿಂದ, ನೀವು ನನ್ನ ಜೊತೆಗೆ ಅಸಭ್ಯ ರೀತಿಯಿಂದ ವರ್ತನೆ ಮಾಡಿದ್ದೀರಿ, ಹೊರಟು ಹೋಗಿ ಅಂತ ನಾನು ಹೇಳಿದೆ, ನೀವು ಹೋಗಲಿಲ್ಲ, ಆ ನಿಮ್ಮ ಬಾಗಿಲು ತೋರಿಸುವಂಥ ಜವಾನನ್ನು ಹೇಳಬೇಕಾಯ್ತು, ಆದರೂ ಹೋಗಲಿಲ್ಲ ನೀವು. ಆದ್ದರಿಂದ ನಿಮ್ಮನ್ನು ಹೊರಗೆ ಕಳಿಸುವಷ್ಟು ಬೇಕಾಗುವಷ್ಟು ಮಾತ್ರ ಬಲಪ್ರಯೋಗ ಮಾಡಿದ್ದಾನೆ, ಇದ್ರ ಮೇಲೆ ನೀವೇನಾದರೂ ಕೇಸ್ ಹಾಕ್ಕೊಳ್ಳಿದ್ರೆ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ರು. ಉತ್ತರ ನೋಡಿ ಇನ್ನೂ ಕಷ್ಟ ಅನಿಸ್ತು. ಮನೆಗೆ ಬಂದು ಅಣ್ಣನಿಗೆ ಹೇಳಿದ್ರಂತೆ ಹಿಂಗಾಯಿತು ಅಂತ. ಅವನದ ಬೇಜಾರು ಮಾಡ್ಕೊಬೇಡಿ, ಇರೋದೇ ಇದು, ಬ್ರಿಟಿಷರು ಹಂಗೆ ಇರ್ತಾರೆ ಅಂತ ಹೇಳಿದ್ರಂತೆ. ಫಿರೋಜ್ ಶಾ ಮೆಹ್ತಾರ್ ಅವರು ರಾಜ್ಕೋಟೆಗೆ ಬಂದಾಗ ಅವ್ರು ಮಾತಾಡಿಸ್ಬೇಕು ಅಂತ ಕೇಳಿ ಹೋಗಿ ಕೇಳಿದ್ರಂತೆ, ಹಿಂಗಾಯಿತು ಗಾಂಧೀಜಿಗೆ ಅಂತ ಹೇಳಿ ಅಂತ. ಆ ಫಿರೋಜ್ ಶಾ ಮೆಹ್ತಾ ಹೇಳಿದ್ರಂತೆ, ಗಾಂಧಿಗೆ ಹೇಳಿ ಇಂಥ ಅನುಭವ ಅನೇಕ ಬ್ಯಾರಿಸ್ಟ್ರು ಮತ್ತು ವಕೀಲರಿಗೆ ಸಾಮಾನ್ಯವಾಗಿ ಆಗುವಂಥದ್ದೇ. ಈಗ ತಾನೇ ಬಂದಿದ್ದಾನೆ ಹುಡುಗ, ರಕ್ತ ಏನೋ ಬಿಸಿಯಾಗಿದೆ, ಬ್ರಿಟಿಷ್ ಅಧಿಕಾರಿಗಳ ವಿಷಯ ಅವ್ರಿಗೆ ಗೊತ್ತಿಲ್ಲ, ಹಣ ಸಂಪಾದನೆ ಮಾಡ್ಕೊಂಡು ಸುಖವಾಗಿರೋದೇ ಅವನು ಗಾಂಧಿ ಆಸೆ. ಆದರೆ ಪೊಲಿಟಿಕಲ್ ಏಜೆಂಟ್ ಅಂತ ಬಂದ ಕಾಗದ ಇದೆಯಲ್ಲ, ಅದನ್ನು ಹರಿದು ಹಾಕಿ ಅವಮಾನ ನುಂಗ್ಕೊಂಡು ಕೂತ್ಕೊಳ್ಳಿ. ಸಾಹೇಬನಿಗೆ ವಿರುದ್ಧವಾಗಿ ಏನಾದರೂ ಮೊಕದ್ದಮೆ ಹೂಡಿದರೆ ಏನೂ ಲಾಭ ಇಲ್ಲ, ಅಷ್ಟೇ ಅಲ್ಲ ಕೇಡೆ ಆಗ್ತದೆ ಅಂತ ಹೇಳಿ ಕಳಿಸಿದ್ರಂತೆ. ಈ ಬುದ್ಧಿವಾದದಿಂದ ಗಾಂಧೀಜಿಗೆ ಒಂದು ದೊಡ್ಡ ಅನುಭವ ಆಯಿತು. ಇದು ನಾವೆಲ್ಲರೂ ಕಲ್ಕೋಬೇಕಾದಂಥದ್ದು ಆ ಜೀವನದಿಂದ ಅನಿಸುತ್ತೆ. ಇದೊಂದು ಅವಮಾನಕಾರ ಸಂಗತಿ ಅಲ್ವಾ, ಅಸಹ್ಯ ಅಲ್ವಾ, ನೆಗೆಟಿವ್ ಋಣಾತ್ಮಕವಾದಂಥ ಘಟನೆ. ಆದರೆ ಗಾಂಧೀಜಿ ಅದನ್ನು ಹೇಗೆ ಬಳಸ್ಕೊಂಡ್ರು ಅನ್ನೋದು ನಮ್ಮ ಜೀವನಕ್ಕೊಂದು ಮಾರ್ಗದರ್ಶನ ಆಗುವಂಥದ್ದು. ಅವ್ರು ಹೇಳ್ತಾರೆ, ಈ ಘಟನೆಯನ್ನು ನುಂಗ್ಕೊಂಡೆ ಅಷ್ಟೇ ಅಲ್ಲ ಸದುಪಯೋಗ ಪಡ್ಕೊಂಡೆ. ಈ ಸ್ಥಿತಿಗೆ ನಾನು ನನ್ನನ್ನು ಎಂದೂ ತಂದುಕೊಳ್ಳೋದಿಲ್ಲ, ಸ್ನೇಹದ ಲಾಭವನ್ನು ಇನ್ನೆಂದಿಗೂ ಬಳಸೋಕೆ ಪ್ರಯತ್ನ ಮಾಡೋಲ್ಲ ಅಂತ ಹೇಳಿಕೊಂಡೆ. ಅಂದಿನಿಂದ ಇಲ್ಲಿವರೆಗೂ ಆ ನಿರ್ಣಯವನ್ನು ಭಂಗಗೊಳಿಸಿಲ್ಲ, ಆ ಆಘಾತ ನನ್ನ ಜೀವನದ ಮಾರ್ಗವನ್ನೇ ಬದಲಿಸ್ತು ಅಂತ ಹೇಳ್ತಾರೆ. ಗಾಂಧೀಜಿ ನೆನೆಸ್ಕೋತಾರೆ, ಆ ಅಧಿಕಾರಿ ಬಳಿಗೂ ನಾನು ಓದೋದು ನನ್ನ ತಪ್ಪದು, ಆದರೆ ಅವನು ಉದ್ಧಟತನ ರೋಷ ಗರ್ವ ನನ್ನ ತಪ್ಪಿನ ಪರವಾಗಿ ಅಲ್ಲ, ಅದು ಅಳತೆ ಮೀರಿದ್ದು. ನಾನು ಹೊರಗೆ ತಳಿಸುವಷ್ಟು ತಪ್ಪೇನು ಮಾಡಲಿಲ್ಲ ನಾನು,
5 ನಿಮಿಷ ತೊಗೊಂಡಿರ್ಬೋದು.

0: ವಿನಯದಿಂದ ಹೇಳ್ಬೋದಾಗಿತ್ತು. ಆದರೆ ಈಗ ಅರ್ಥ ಆದದ್ದು, ತನ್ನನ್ನು ನೋಡೋಕೆ ಬಂದವರನ್ನ ಅವಮಾನಗೊಳಿಸೋದೇ ಅವನ ಪದ್ಧತಿಯಾಗಿತ್ತು. ಆತನ ಇಚ್ಛೆಗೆ ವಿರೋಧವಾಗಿ ಸ್ವಲ್ಪ ಕಾರಣ ಸಿಕ್ಕರೂ ಕೂಡ ಆತ ರೋಷಭರಿತ ಆಗ್ತಿದ್ದ ಅನ್ನೋ ತಿಳಿತು ನನಗೆ. ಇನ್ನೊಂದು ಚಿಂತೆ ಗಾಂಧೀಜಿಗೇನಿತ್ತು ಅಂದರೆ, ಇವರ ಕೆಲಸದ ಬಹುಭಾಗ ಆತನ ಕೋರ್ಟಲ್ಲೇ ಆಗ್ತಿತ್ತು. ಆದರೆ ಅವನ ಮನಸ್ಸನ್ನು ಒಲಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅವನ ಅಂಗಲಾಚೋದು ಕಾರಣ ಇರಲಿಲ್ಲ. ಅವನ ಮೇಲೆ ಮೊಕದ್ದಮೆ ಹೊದ್ದು ಹುಡ್ತೀನಿ ಅಂತ ಹೆದರಿಸಿದ ಮೇಲೆ ಸುಮ್ಮನೆ ಇರೋದು ನನಗಿಷ್ಟ ಆಗಲಿಲ್ಲ. ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ನನ್ನ ಜೀವನ ನಡೆಯೋದು ಹೇಗೆ? ಕೋರ್ಟಲ್ಲಿ ಇರೋ ತನಕ ಅವನಿದ್ದೇ ಇರ್ತಾನೆ. ಅವನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಒದ್ದಾಡ್ತಾ ಇರುವಾಗ ಪೋರ್ಬಂದರದಲ್ಲಿ ಇದ್ದ ಅಂತ ಒಬ್ಬ ಮೆಮೆನ್ ಕಂಪನಿಯವರು ಅಣ್ಣನಿಗೆ ಪತ್ರ ಬರೆದ್ರಂತೆ. ಇವ್ರ ಅಣ್ಣನಿಗೆ, ನೋಡಿ, ದಕ್ಷಿಣ ಆಫ್ರಿಕಾದಲ್ಲಿ ನಮ್ಮದು ಒಂದು ವ್ಯಾಪಾರ ಇದೆ, ದೊಡ್ಡ ವ್ಯಾಪಾರ. ನಾವು ದಕ್ಷಿಣ ಆಫ್ರಿಕಾದ ನ್ಯಾಯಸ್ಥಾನದಲ್ಲಿ 40,000 ಪೌಂಡಿಂದ ಒಂದು ದೊಡ್ಡ ದಾವೆ ಹೂಡಿದ್ದೇವೆ. ಅದು ಭಾಳ ದಿವಸದಿಂದ ನಡೀತಾ ಇದೆ. ಉತ್ತಮರಾದ ವಕೀಲರು ಮತ್ತು ಬ್ಯಾರಿಸ್ಟರ್ನ ಗೊತ್ತು ಮಾಡ್ಕೊಂಡಿದ್ದೇವೆ ನಾವು ಈಗಾಗಲೇ. ನಿಮ್ಮ ತಮ್ಮನ್ನು ಅಲ್ಲಿ ಕಳಿಸಿದರೆ ನಮಗೆ ಅನುಕೂಲ ಆಗುತ್ತೆ. ಇದನ್ನು ಅವನಿಗೂ ಒಳ್ಳೆಯದಾಗತ್ತೆ. ಯಾಕಂದರೆ ನಾವು ಕೇಸನ್ನು ಬ್ಯಾರಿಸ್ಟ್ರಿಗೆ ವಕೀಲರಿಗೆ ಹೇಳೋದಕ್ಕಿಂತ ಆತ ಹೇಳಿದರೆ ಚೆನ್ನಾಗಿ ಹೇಳ್ತಾನೆ, ಕಲ್ತಿದ್ದ ನ್ಯಾಯ ಅವನು. ಆದ್ದರಿಂದ ಬ್ಯಾರಿಸ್ಟ್ರಿಗೂ ವಕೀಲರಿಗೂ ನಮ್ಮ ಪಕ್ಷದ ಸಂಗತಿಗಳನ್ನು ತಿಳಿಸ್ಬೋಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಅವನು ಹೊಸ ದೇಶ ನೋಡಿದಂಗೆ ಆಯಿತು, ಹೊಸ ಜನರ ಪರಿಚಯ ಆಗ್ತದೆ. ನೋಡಿ ಅಂತ ಪತ್ರ ಬರೆದ್ರು. ಅಣ್ಣ ಗಾಂಧೀಜಿಗೆ ಹೇಳಿದ್ರಂತೆ, ಹಿಂಗಿದೆ ನೋಡಪ್ಪ ಅಂತ. ಇವರಿಗೆ ಆದಂಥ ತೊಂದರೆ ಏನು ಅಂದರೆ, ನನ್ನ ಕೆಲಸ ಏನು ಅಂತ ಗೊತ್ತಿಲ್ಲ ಇವರಿಗೆ. ಆ ಇದ್ದಂಥ ಬ್ಯಾರಿಸ್ಟ್ರಿಗೆ ಮೊಕದ್ದಮೆ ವಿಷಯಗಳನ್ನು ತಿಳಿಸಿ ಹೇಳೋದು ಒಂದು ಕೆಲಸನೋ, ಮತ್ತು ನಾನೇ ನ್ಯಾಯಸ್ಥಾನಕ್ಕೆ ಹೋಗಿ ವಾದ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಹೋಗಬೇಕು ಅಂತ ಆಸೆ ಬಂತು. ದಯವಿಟ್ಟು ಗಮನಿಸಿ, ಎರಡು ಕಾರಣಕ್ಕೆ. ಇಲ್ಲಿ ಏನೂ ಕೆಲಸ ಇಲ್ಲ, ಬದುಕು ನಡೆಸೋದು ಹೇಗೆ ಅಂತ ಗೊತ್ತಿಲ್ಲ. ಅಲ್ಲೊಂದು ಅವಕಾಶ ಇದೆ, ಭಗವಂತ ಒಂದು ಬಾಗಿಲು ಓಪನ್ ಮಾಡಿದ್ದಾನೆ, ನೋಡೋಣ ಅಂತ ವಿಚಾರ ಇರ್ಬೋದು. ಇವ್ರು ಹೋಗ್ತಿರೋದು ದಾದಾ ಅಬ್ದುಲ್ಲಾ ಆ್ಯಂಡ್ ಕಂಪನಿ ಅಂತ ಒಂದು ಅಂಗಡಿ ಕೆಲಸಕ್ಕೆ. ಅದರ ಪಾಲ್ದಾರರಾದಂಥವರು ಶೇಠ್ ಅಬ್ದುಲ್ ಕರೀಂ ಝವೇರಿ, ಅವ್ರನ್ನ ಅಣ್ಣ ಪರಿಚಯ ಮಾಡಿಕೊಟ್ರು. ಆ ಶೇಠ್ ಹೇಳಿದ್ರಂತೆ, ಕೆಲಸ ಏನೂ ಕಷ್ಟ ಆಗಲ್ಲ ನಿಮಗೆ, ನಮ್ಮ ಮಿತ್ರನಾಗ ದೊಡ್ಡ ದೊಡ್ಡವ್ರು ಇದ್ದಾರೆ, ಅವ್ರದ್ದೆಲ್ಲರದು ಪರಿಚಯ ಆಗ್ತದೆ ನಿಮಗೆ. ನಮ್ಮ ಅಂಗಡಿಯಲ್ಲಿ ಕೂಡ ನೀವು ನಮಗೆ ಸಹಾಯ ಮಾಡ್ಬೋದಪ್ಪ. ನಮ್ಮ ಹೆಚ್ಚಾಗಿ ಪತ್ರ ವ್ಯವಹಾರ ಇಂಗ್ಲೀಷಲ್ಲಿದೆ, ಅದರಲ್ಲೂ ನೀವು ಸಹಾಯ ಮಾಡ್ತೀರಿ. ನಮ್ಮ ಅತಿಥಿ ಆದ್ದರಿಂದ ನಿಮಗೆ ಖರ್ಚು ಯಾವುದೂ ಬೀಳಲ್ಲ ಅಂತ ಹೇಳಿದರು. ಗಾಂಧೀಜಿ ಕೇಳಿದ್ರಂತೆ, ಹೌದು, ನಾನು ಎಷ್ಟು ವರ್ಷ ಇರಬೇಕಲ್ಲಿ, ನನ್ನ ಸೇವೆ ಎಷ್ಟು ದಿವಸ ಬೇಕು, ಸಂಬಳ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರಂತೆ. ಅವ್ರು ಸ್ಪಷ್ಟವಾಗಿ ಹೇಳಿದ್ರಂತೆ, ನಮಗೆ 1 ವರ್ಷಕ್ಕಿಂತ ಹೆಚ್ಚು ಕಾಲ ಬೇಕಾಗಿಲ್ಲ, ಆದರೆ ನಿಮಗೆ ಹೋಗಿ ಬರೋದಕ್ಕೆ ಮೊದಲನೇ ದರ್ಜೆ ಪ್ರಯಾಣ ವೆಚ್ಚ ಕೊಡ್ತೀವಿ. ಆಫ್ರಿಕಾದಲ್ಲಿರುವಾಗ ನಿಮ್ಮ ಊಟ ವಸತಿ ಎಲ್ಲರ ವೆಚ್ಚ, ಜೊತೆಗೆ 105 ಪೌಂಡ್ ಸಂಭಾವನೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಹೀಗಾಗಿ ಗಾಂಧೀಜಿ ಅಲ್ಲಿಗೆ ಹೊರಟದ್ದು ಬ್ಯಾರಿಸ್ಟರ್ ಆಗಿ ಅಲ್ಲ, ಅಂಗಡಿ ನೌಕರಿಯಾಗಿ ಅಂತ ತಿಳ್ಕೊಂಡೆ. ಯಾಕಂದರೆ ಗೊತ್ತು, ಅವ್ರ ಅಂಗಡಿ ಇತ್ತಲ್ಲ. ಹೇಗಾದರೂ ಸರಿ, ಈ ಮಾತನ್ನು ದಯವಿಟ್ಟು ಗಮನಿಸಬೇಕು. ಗಾಂಧೀಜಿ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಯಾವ ಮನಸ್ಥಿತಿಗೆ ಬಂದಿದ್ದೆ ಅಂದರೆ ಭಾರತವನ್ನು ಬಿಟ್ಟರೆ ಸಾಕು ಅನಿಸ್ಬಿಟ್ಟಿತ್ತು. ಜೊತೆಗೆ ಇನ್ನೊಂದು ಹೊಸ ದೇಶ ನೋಡುವಂಥ ಹೊಸ ಅನುಭವ ಅಂತ ಅವಕಾಶ ಇತ್ತಲ್ಲ. ಮನೆ ವೆಚ್ಚಕ್ಕೆ ನಮ್ಮ ಅಣ್ಣನಿಗೆ ಅದೇ 105 ಪೌಂಡ್ ಕೊಡ್ತಿದ್ರು, ಅಣ್ಣನ ಕಳಿಸ್ಬೋದಾಗಿದ್ದು. ಹೆಚ್ಚು ಚರ್ಚೆ ಮಾಡದೆ ನೌಕರಿಗೆ ಒಪ್ಕೊಂಡ್ಬಿಟ್ಟೆ, ದಕ್ಷಿಣ ಆಫ್ರಿಕಾಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಂಡೆ ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
3: ಚಂದದ ಗುಡಿ ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಇಂದಿನ ಈ ಬೆಳಗಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಇಂದು ಸಂಜೆ ಮೂಡಿ ಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ. ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನ ಕ್ರಮಗಳ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ತಂಡದವರಿಂದ ಭಜನೆ ಪದ ಪ್ರಸಾರವಾಗುವುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಕೆ ಸಮೀತ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ರಾತ್ರಿ 10:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ ಪ್ರಸಾರವಾಗುವುದು. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ, ಘಟ ಎಸ್ಎನ್ ನಾರಾಯಣಮೂರ್ತಿ. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಇದು ಆಕಾಶವಾಣಿ ಬೆಂಗಳೂರು. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರ ಕಾರ್ಯ ಮುಗಿಯಿತು. ಈಗ ಸಮಯ 3:05:55. ನಾನ್ನೂರ 90.1 meter ಅಂದರೆ 612 kHz DRM ತರಂಗಾಂತರ 603 kHz ನಮ್ಮ ನಿಲಯದ ಸಂಜೆಯ ಪ್ರಸಾರ 5:30 ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಶುಭ ದಿನ ನಿಮ್ಮದಾಗಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್. ಸಮಯ ಆಗಿದೆ 3:32. ಸೊ ನಾವಿದ್ದೀವಿ ಕಾರ್ಯಕ್ರಮ ಹೋಮಿಸಿಲು ಕಾರ್ಯಕ್ರಮದಲ್ಲಿ. ಆಸ್ ಯೂಶುವಲ್, ಇನ್ನೇನ್ರಿ ವೀಕೆಂಡ್ ಬಂದೇ ಬಿಡ್ತು, ಫ್ರೈಡೇ ಅಲ್ವಾ. ಸೊ ಇನ್ನೇನು ಪಾರ್ಟಿ ಮೋಡಲ್ಲೇ ಇರೋದು ಎಲ್ಲರೂ. ಸೊ ಈ ಒಂದು ಟೆನ್ಷನ್ನು ಈ ಒಂದು ವೀಕೆಂಡಲ್ಲಿ ಚಿಲ್ ಮಾಡಬೇಕು ಅಂತ ಹೇಳಿ ಅಂತ್ಯಕ್ಷರಿ ಗೇಮ್ ಶೋನ ನಿಮಗೋಸ್ಕರ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವತ್ತಿನ ಹೊಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಅರ್ಜಿ ಗೆಳತಿ ಹರ್ಷಿತಾ. ಎಸ್, ಆಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅಂತ್ಯಕ್ಷರಿ ಅಂತ ಹೇಳಿದ್ರೆ ಹಾಡು ಹಾಡೋದು ಎಲ್ಲ ಬೇಡ. ಸೊ ಒಂದು ಮ್ಯೂಸಿಕನ್ನು ಕೊಡ್ತೀನಿ, ಆ ಹಿಂಟ್, ಆ ಮ್ಯೂಸಿಕ್ ಯಾವ ಚಿತ್ರದ್ದು, ಯಾವ ಗೀತೆ ಅಂತ ಹೇಳಿ ನೀವು 100%ಗೆ 100% ಕರೆಕ್ಟಾಗಿ ಕಂಡುಹಿಡಿಬೇಕು. ಇನ್ನೇನು ಆಲ್ಮೋಸ್ಟು ನಮ್ಮೆಲ್ಲ ಕೇಳುಗರು ತುಂಬಾ ಶಾರ್ಪ್ ಇದ್ದಾರೆ. ಸೊ ಆ 100%ಗೆ 200% ಕಂಡುಹಿಡಿತಾರೆ, ಅದರಲ್ಲೇನು ಡೌಟ್ ಅನ್ನೋದೇ ಇಲ್ಲ. ಸೊ ಕಾರ್ಯಕ್ರಮನ ಶುರು ಮಾಡಬೇಡೋಣ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0802-22-21-206. ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ಸೊ ಕಾಲ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋತಾ ಹಾಡನ್ನು ಕಂಡುಹಿಡಿಯೋದನ್ನು ಮಾತ್ರ ಮರೆಯೋ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಅದೇ ಗೇಮ್ ಶೋ ಅಲ್ವಾ. ಸೊ ನೀವು ಹಾಡನ್ನು ಕಂಡುಹಿಡಿದ್ರೆ ನಮ್ಮ ಕಡೆಯಿಂದ ಪ್ರೈಸ್ ಅಂತೂ ಏನೂ ಇಲ್ಲ, ಆದರೆ ಖಂಡಿತವಾಗ್ಲೂ ನೀವು ಇಷ್ಟಪಡುವಂತಹ ಹಾಡನ್ನ ಪ್ಲೇ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆಯೇ ಸಂದೇಶನ ಕೂಡ ಕಳಿಸ್ಬೋದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9480901013. ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಕಾಲ್ ಬರ್ತಾ ಇದೆ. ಕಾಲರ್ ರಿಸೀವ್ ಮಾಡಬೇಡೋಣ, ಯಾರು ಕಾಲ್ ಮಾಡಿದ್ದಾರೆ ಅಂತ.
2: ಹಲೋ
1: ಹಲೋ, ಯಾರು ಕಾಲ್ ಮಾಡಿರೋದು? ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಸೊ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರಬೇಕು. ಸೊ ಕಾಲ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ನೀವು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಆರಾಮಾಗಿ ಕೂತು ಕಾಲ್ ಮಾಡಿ. ಸೊ ನೆಟ್ವರ್ಕ್ನ ನೋಡ್ಕೊಳ್ಳಿ, ದಯವಿಟ್ಟು ಕಾಲ್ ಮಾಡ್ಬೇಕಾದ್ರೆ ರೇಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ.
3: ಹಲೋ,
4: ನಮಸ್ತೆ ಮೇಡಮ್.
1: ಓಕೆ, ಯಾರು ಕಾಲ್ ಮಾಡ್ತಾ ಇರೋದು?
4: ನಮಸ್ತೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಸುಬ್ರಹ್ಮಣ್ಯ ಅವರೇ ಕೇಳಿಸ್ತಾ ಇದೆಯಾ?
4: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
1: ಓಕೆ ಸುಬ್ರಹ್ಮಣ್ಯ ಅವರೇ, ನೀವು ರೇಡಿಯೋನ ಆಫ್ ಮಾಡಬೇಕು.
4: ಮೇಡಮ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ನನಗೆ,
1: ನಾನ್ ಮಾತಾಡ್ತಾ ಇದ್ದೀನಿ ಆರಾಮಾಗಿ, ನೀವು ರೇಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ ಕೇಳಿಸ್ಕೋಬೇಕಾಗುತ್ತೆ. ಹಲೋ ಹಲೋ,
4: ಗೀತಾ ಪ್ರಸಾರ ಮಾಡಿ ಮೇಡಮ್.
1: ಓಕೆ, ಪ್ರಸಾರ ಮಾಡ್ಲಾಕ ಕೇಳಿಸ್ತಾ ಇದ್ಯಾ?
4: ಹೇಳ್ತೀನಿ.
1: ಹಾ ಹಾ ಹಾ,
4: ರೇಡಿಯೋ ಹಾಕೊಂಡ್ ಕೇಳ್ಕೊಬಿಟ್ಟೆ, ಆಮೇಲೆ ಹೇಳ್ತೀನಿ ಮೇಡಮ್ ಉತ್ತರ.
1: ಹೌದಾ? ಓಕೆ ಕೇಳಿಸ್ಕೊಳ್ಳಿ,
4: ಪ್ರಸಾರ ಮಾಡಿ ಮೇಡಮ್.

ಹಲೋ ಮೇಡಮ್, ನೀವು ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ರೇಡಿಯೋ ಆನ್ ಮಾಡ್ಬಿಟ್ಟು ಕೇಳ್ಕೊಂಡಿದ್ದೀನಿ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದಾರ ಮನೆಯಿಂದ

0: Hello. ಓಕೆ, ಸೊ ಹಾಡು ಪ್ರಸಾರ ಆಗ್ತಾ ಇದೆ, ಆದರೆ ಕಾಲರ್ಸ್ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ. ದಯವಿಟ್ಟು ಕಾಲ್ ಮಾಡೋಕ್ಕೆ ಮುಂಚೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಿ ಅಂತ ಹೇಳ್ತಾ, ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರಿ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ? ಎನ್ ಆರ್ ಪ್ರಸಾದ್ ಅವರು ನೇತ್ರಾ ಕೆಂಗೇರಿಯಿಂದ, ಪದ್ಮಶ್ರೀ ಕುಟುಂಬದಿಂದ ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು, ಬಿಂದು ಪ್ರಕಾಶ್ ಅವರು, ಪುಟ್ನಂಜ ಚಿತ್ರದ ಗೀತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು ದಸರಾ ಬೊಂಬೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕರಿಸುವಂತಹ ಸಮಯ ಇದಾಗಿದೆ. ಯಾರು ಕಾಲರ್ ಇದ್ದಾರೆ ನೋಡೋಣ. ಹಲೋ,
1: ಹಾಯ್ ಹರ್ಷಿತಾ.
0: ಹಾಯ್ ಎನ್ ಆರ್ ಪ್ರಸಾದ್ ಸರ್,
1: ರಾಜನಗರದಿಂದ.
0: ಹೌದು ಹೌದು, ನಿಮ್ಮ ಧ್ವನಿ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್ ಸರ್. ಕೃಷ್ಣ ನಿಮ್ಗೂ ಒಳ್ಳೆ.
1: ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ರಕ್ಷಾಬಂಧನ್ ಗಿಫ್ಟ್ ಮತ್ತ ಜನ್ಮಾಷ್ಟಮಿ ಸ್ವೀಟ್ಸ್ ಎರಡು ರೆಡಿ ಇದೆ ಮನೆಗೆ. ದಯವಿಟ್ಟು ನಿಮ್ ಶೋ ಆದ್ಮೇಲೆ ನಮ್ಮ ಮನೆಗೆ ಬನ್ನಿ.
0: ಓಕೆ ಓಕೆ ಓಕೆ, ಅಡ್ರೆಸ್ ಕಳಿಸ್ಕೊಟ್ಬಿಡಿ, ಖಂಡಿತ ಬರ್ತೀನಿ.
1: ಈಗ ನಾನು ಕಳಿಸ್ತೇನೆ. ನಮ್ ಮನೆ ಜಸ್ಟ್ 4 kilometers ಅವೇ ಫ್ರಮ್ ಯುವರ್ ಸ್ಟುಡಿಯೋಸ್. ಶೋ ಮುಗಿದ್ಮೇಲೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ.
0: ಓಕೆ, ಖಂಡಿತವಾಗ್ಲೂ ಬರ್ತೀನಿ ಸರ್. ಓಕೆ, ನಿಮ್ಮ ಸಾಂಗ್ ರೆಡಿ ಇದೆ, ಕೇಳಿಸೋಣ.
1: ಶೋ ಶೋ ಡೆಫಿನೆಟ್ಲಿ.
0: ಓಕೆ, ಕನ್ನಡ ಸಾಂಗ್ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ಒಂದ್ಸಲ, ನಂಗೆ ನೆನಪಿದೆ.
1: ಹೌದು,
0: ಓಕೆ.
1: ಅದಕ್ಕೆ ಹಿಂದಿ ಸಾಂಗ್ ಪ್ಲೇ ಮಾಡ್ತೀರಾ ಇವಾಗ?
0: ಇಲ್ಲ ಇಲ್ಲ ಇಲ್ಲ, ಇದು ಕನ್ನಡ ಸಾಂಗ್ ಶೋ ಅಷ್ಟೇ. ಓಕೆ, ಕೇಳಿಸ್ಕೊಳ್ಳಿ ಸರ್.
1: ಓಕೆ.

ಹಲೋ ಹಲೋ, ಓಕೆ, ಎನ್ ಆರ್ ಪ್ರಸಾದ್ ಸರ್ ಮಾಯ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಕರೆ ಕಟ್ ಆಗಿರಬಹುದೇನೋ ಗೊತ್ತಿಲ್ಲ, ಸೊ ಮೇ ಬಿ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತ ಅನಿಸುತ್ತೆ. ಈ ಹಾಡು ಯಾವ ಚಿತ್ರದ್ದು ಅಂತ ನನ್ನ ಪ್ರಶ್ನೆ. ಪದ ಪದ ಸೇರಿ ಒಂದು ಪಲ್ಲವಿ. ಓ, ಜಗದಾಂಬಿಕಾ ಹಂಸವೇಣಿ ಅವರು ಪದ ಪದ ಸೇರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ವಿಶ್ವನಾಥ್ ಅವರು ರಾಮಸಾಗರ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಂಗಲ್ಯಂ ತಂತನಾನೇನ ಅಂತ ನೇತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೇ ಹೃದಯ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದವರು ರಾಧಾಕೃಷ್ಣ ಚಲ್ಲಹಳ್ಳಿ. ಹೇ ಹೃದಯ ಅಲ್ಲ, ಪದ ಪದ ಸೇರಿ ಒಂದು ಪಲ್ಲವಿ. ಮಾಂಗಲ್ಯಂ ತಂತನಾನೇನ ಚಿತ್ರದ ಗೀತೆ ಇದಾಗಿತ್ತು. ಯಾರು ಸಂದೇಶವನ್ನು ಕಳಿಸಿರೋರು ಗೊತ್ತಾಗ್ತಾ ಇಲ್ವಲ್ಲ. ಹೊನ್ನೂರು ಅಲಿ ಹನುಮಂತಪುರ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಕಾಲ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ನೋಡೋಣ ಯಾರು ಕಾಲ್ ಮಾಡಿದ್ದಾರೆ ಅಂತ ಹೇಳಿ. ಹಲೋ, ಓಕೆ, ಇವತ್ತು ಮೋಸ್ಟ್ಲಿ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆಯಾ ಏನು ಎತ್ತ ಗೊತ್ತಾಗ್ತಾನೇ ಇಲ್ಲ. ಓಕೆ, ಸೊ ಒಂದು ಹಾಡನ್ನ ಕೇಳಿ ಮತ್ತೆ ಬಂದು ನಿಮ್ಮನ್ನು ಜಾಯಿನ್ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಎಸ್, ಪೂಜಾ ಚಿತ್ರದಿಂದ ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡ್ಬಂದ್ವಿ. ಇನ್ ಮುಂದಿನ ಕರೆ ಯಾರದ್ದು ಸ್ವೀಕರಿಸೋಣ. ಹಲೋ ಹಲೋ, ಏನಾಗಿದೆ ಇವತ್ತು ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಸ್, ಇರಲಿ, ಪರವಾಗಿಲ್ಲ. ಮುಂದಿನ ಕರೆಯನ್ನ ಸ್ವೀಕರಿಸೋದಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ರೇಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ, ಅನಂತರ ನೀವು ಕಾಲನ್ನು ಮಾಡಿ, ಹಾಗೆಯೇ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ನೀವು ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ. ಸುಭಾನ್ ಕೋರಿ ಹಂಪಸಾಗರದಿಂದ, ಜಿ ಎನ್ ಬಸವರಾಜು ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರಿ. ಹಾಗೆಯೇ ಬೆಳಗಾವಿಯಿಂದ ರಾಯಭಾಗಿ ತಾಲೂಕು ಸವಿತಾ ರೇಣುಕಾ ಅವರು ಮಾಂಗಲ್ಯಂ ತಂತುನಾನೀನ ಅಂತ ಹೇಳಿ ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ. ನಮ್ಮ ಉತ್ತರ ಕಾಣ್ತಾ ಇಲ್ವಾ ಮೇಡಮ್ ನಿಮಗೆ, ನನ್ನ ಹೆಸರು ಓದ್ತಾ ಇಲ್ಲ ಅಂತ ಹೇಳಿ ಅನಿತಾ ಅನಂತರಾಜು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರ ಮೆಸೇಜು ಓದಬಾರ್ದು ಅಂತ ಅಲ್ಲ, ಸಮಯ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನ ಇದು ಮಾಡ್ತಾ ಇರ್ತೀವಿ.
1: ನಮಸ್ತೆ.
0: ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ,
1: ನಮಸ್ತೆ. ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್ ನಿಮ್ ಧ್ವನಿ? ನನಗೆ ಕೇಳಿಸ್ತಾ ಇದೆ. ಓಕೆ, ಖಂಡಿತವಾಗ್ಲೂ ಇದು ನೆಟ್ವರ್ಕ್ ಇಶ್ಯೂನೇ, ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಕಾಲ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಿಮ್ಮ ನೆಟ್ವರ್ಕನ್ನು ಚೆಕ್ ಮಾಡಿ ಅನಂತರ ನೀವು ಕಾಲನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಮುಂದಿನ ಗೀತೆನ ಕೇಳಿಸೋದ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಈ ನೆಟ್ವರ್ಕ್ ಇಶ್ಯೂಯಿಂದ ಮತ್ತೆ ಮತ್ತೆ ಕಾಲ್ಸು ಪ್ರಾಬ್ಲಮ್ ಆಗಬಾರ್ದು. ಅವ್ರು ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇತ್ತು, ಬಟ್ ನಾನು ಮಾತಾಡೋದು ಅವ್ರಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ.
2: ಹಲೋ
0: ಹಲೋ
2: ಹಲೋ
0: ಹಲೋ, ಕೇಳಿಸ್ತಿದ್ಯಾ ಸರ್?
2: ಹಲೋ ಮೇಡಮ್.
0: ಹಲೋ
2: ಹಲೋ
0: ನನ್
2: ಹಲೋ
0: ಹಲೋ
2: ಹಲೋ.
0: ಓಕೆ, ಸೊ ಮೋಸ್ಟ್ಲಿ ಇದು ನೆಟ್ವರ್ಕ್ ಇಶ್ಯೂನೇ ಅಂತ ಅನ್ಸುತ್ತೆ. ಒಂದು ಹಾಡನ್ನು ಕೇಳಿಕೊಂಡು ಬೇಗ ವಾಪಸ್ ಬಂದುಬಿಡಿ, ಆನಂತರ ಮತ್ತೆ ನಾನು ನಿಮ್ಮನ್ನು ಜಾಯ್ನ್ ಆಗ್ತಾ ಹೋಗ್ತೀನಿ.

0: ಧನವಿರಲಿ.
1: ಎಸ್ ಚಲುವೆ, ನೀನು ನಕ್ಕರೆ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಹಲೋ,
2: ಕೇಳ್ತೀರಿ ಮೇಡಮ್?
1: ಓಕೆ, ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಾ?
2: ಹೇಳ್ರಿ ಮೇಡಮ್.
1: ಓಕೆ, ಪ್ಲೇ ಮಾಡ್ಲಾ ನಿಮ್ಮ ಸಾಂಗು?
2: ಮಾಡ್ರಿ.
1: ಓಕೆ ಓಕೆ.

ಹಲೋ. ಓಕೆ, ಸೊ ನನ್ನ ಕಾಲ್ ಕನೆಕ್ಟ್ ಮಾಡಿ ಹಾಡ್ ಪ್ಲೇ ಮಾಡಿದ ತಕ್ಷಣ ಹಾಡ್ ಗೊತ್ತಾಗ್ದಲೆ ಮೋಸ್ಟ್ಲಿ ಮಾಯ ಆಗ್ಬಿಟ್ರು ಅಂತ ಅನ್ಸುತ್ತೆ. ಅವ್ರ ಹೆಸರು ಕೂಡ ಕರೆಕ್ಟಾಗಿ ಹೇಳಲಿಲ್ಲ, ಸೊ ಕನೆಕ್ಟ್ ಮಾಡೋ ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಕಾಲರ್ಸ್ ಮತ್ತೆ ಮತ್ತೆ ಕಾಲ್ ಅಂತೂ ಬರ್ತಾನೆ ಇದೆ, ನೋಡೋಣ, ಮಾತಾಡ್ಸೋಣ. ಹಲೋ. ಓಕೆ, ಸೊ ಮೋಸ್ಟ್ಲಿ ಇವತ್ತೇನೋ ಕಾಲ್ ಕನೆಕ್ಟೂ ಆಗ್ತಾ ಇಲ್ಲ, ಅಥವಾ ಕಾಲ್ ಮಾಡಿದವ್ರ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆಯಾ ನನಗೆ ಗೊತ್ತೂ ಆಗ್ತಾ ಇಲ್ಲ. ಓಕೆ, ಸೊ ಕಾರ್ಯಕ್ರಮನ ಸ್ಟಾಪ್ ಮಾಡೋದಂತೂ ಬೇಡ. ಮೆಸೇಜು, ಸಂದೇಶ, ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದೀರಾ. ಲವ್ ಗೀತಾಂಜಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದವರು ನಂದಿನಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ವಿಶ್ವನಾಥ್ ಅವರು ರಾಮಸಾಗರದಿಂದ ಎಲ್ ಓ ವಿ ಇ ಗೀತಾಂಜಲಿ ಅಂತ ಹೇಳಿ. ಸುಧಾ ಬುದಿಹಾಳ್ ಅವರು ರಾಜ್ಕುಮಾರ್ ಕಾತರಕಿಯಿಂದ ಶಮನೇವಾಡಿ ಚಿಕ್ಕೋಡಿಯಿಂದ ಅನಿಲ್ ಭೀಷಣ್ಣನವರು ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಆನಂದರಾಜು ಗೊರ್ಕಲಗೂಡು ಹಿರಿಯವರನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಬೂದಿಹಾಳ್ ಅವರು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಮುಂದಿನ ಗೀತೆನ ಪ್ರಸಾರ ಮಾಡಿಬಿಡ್ತೀನಿ, ಯಾರೆಲ್ಲ ಸಂದೇಶ ಕಳಿಸ್ಬೇಕು ಅಂತ ಇದ್ದೀರಾ. ಸೊ ನೀವೆಲ್ಲರೂ ರೆಡಿ ಇರಿ, ಹಾಡನ್ನು ಕೇಳಿಸ್ಕೊಳ್ಳಿ, ಈಗ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಗೀತೆ ಬರ್ತಾ ಇದೆ.

ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಕೆ, ಸೊ ಹಾಡು ಕೇಳೋಕ್ಕೆ ರೆಡಿ ಇದ್ದೀರಲ್ಲ, ಕೇಳಿಸ್ಕೊಳ್ಳಿ ಸರ್.

ಓಕೆ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಓಕೆ, ಬಹುಶಃ ಮೋಸ್ಟ್ಲಿ ಕಾಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಖಂಡಿತವಾಗ್ಲೂ ಒಂದಿನ ಗೀತೆನ ಕೇಳಿಕೊಂಡು ಬೇಗ ವಾಪಸ್ ಬನ್ನಿ, ಈ ಗೇಮ್ನ ಮತ್ತೆ ಕಂಟಿನ್ಯೂ ಮಾಡೋಣ.

0: ಎಸ್, ದೇವತಾ ಮನುಷ್ಯ ಚಿತ್ರದಿಂದ ಅದ್ಭುತವಾದಂತಹ ಗೀತೆನ ಕೇಳ್ಕೊಂಬಂದ್ವಿ. ಮೋಸ್ಟ್ಲಿ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ಮು ಏನು ಇತ್ತ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಸ್ವಲ್ಪ ಕಾರ್ಯಕ್ರಮದ ಅಡೆತಡೆ ಆಗಿದೆ. ಖಂಡಿತವಾಗ್ಲೂ ಕ್ಷಮೆ ಯಾಚಿಸ್ತಾ ಮುಂದಿನ ಗೀತೆ ಸಾರಿ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ರೀ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಆಗಲೇ ಕಟ್ ಆಗ್ಬಿಡ್ತೀರಿ ಮೇಡಮ್, ಅದ ಕರೆ ಏನು ಸ್ವಲ್ಪ ಸಮಸ್ಯೆ ಆಗ್ಬೇಕು ನೋಡ್ರಿ ಮೇಡಮ್.
0: ಹಾ ಇರ್ಲಿ ಸರ್, ಈಗ ಕೇಳಿಸ್ತಾ ಇದೆಯಾ?
1: ಈಗ ಕೇಳ್ತೀರಿ ಮೇಡಮ್.
0: ಓಕೆ, ಹಾಡು ಕೇಳಿಸ್ಕೊಳಕ್ ರೆಡಿ ಇದ್ದೀರಾ ಸರ್?
1: ಹಾ ಕೇಳಿಸ್ತೀನಿ.
0: ಓಕೆ, ಪ್ಲೇ ಮಾಡ್ಲಾ?
1: ಮಾಡ್ರಿ ಮೇಡಮ್.

0: ಹಲೋ
1: ಹಲೋ
2: ಹಲೋ ರೀ ಮೇಡಮ್.
0: ಹಾ, ಹಾಡು ಯಾವ್ದು ಅಂತ ಗೊತ್ತಾಯ್ತಾ ಸರ್?
2: ಮೇಡಮ್ ಅವರ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತೀರಿ, ಅದೇ ಗೊತ್ತಾಗ್ಲಿಲ್ಲ.
0: ಹಾಡ್ ಕರೆಕ್ಟ್ ಆಗಿ ಪ್ಲೇ ಆಗಿದೆ, ನೀವು ಕಂಡಿಡಿಯಕ್ ಆಗ್ತಾ ಇಲ್ಲ.
2: ನನಗೆ ಸರಿಗೆ ಅದು ಇದಾಗ್ಲಿಲ್ಲರಿ ಮೇಡಮ್ ಅವರ.
0: ಎಷ್ಟೊಂದು ಜನ ಸಂದೇಶ ಕಳಿಸ್ತಾ ಇದಾರೆ, ಕರೆಕ್ಟ್ ಆಗಿ ಕೇಳಿಸಿದೆ ಅಂತ ಹೇಳಿ.
2: ನಾನು ಇಲ್ಲಿ ಕೊಟ್ರೆ ಟೇಲರ್ ಅಂತ ಕುಮ್ನೂರ್ ತಾಲೂಕು ಕೊಮಲಾಪುರ ಇದ್ದಾರೆ. ಕೊಪ್ಪಳ ಡಿಸ್ಟಿಕ್ ರೀ.
0: ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್. ನೀವು ಪ್ರಯತ್ನ ಪಡ್ಬೋದಿತ್ತು. ಹಾಡ್ ಕಂಡಿಡಿಯಕ್ ಆಗಿಲ್ಲ ಗೊತ್ತಾಯ್ತು ನನ್ಗೆ. ಗೊತ್ತಾಗ್ಲಿಲ್ವಾ? ಇಟ್ಸ್ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಯಾವ ಹಾಡು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
2: ಆಯ್ತು ಮೇಡಮ್,
0: ಧನ್ಯವಾದಗಳು. ಓಕೆ, ಸೊ ಕಾಲ್ ಮಾಡಿದ್ರು ಮೋಸ್ಟ್ಲಿ ಪಾಪ ಅವರಿಗೆ ಹಾಡನ್ನ ಕಂಡಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಡು ಯಾವುದು ಅಂತ ಹೇಳಿ ಸಾಕಷ್ಟು ಜನ ಕಳಿಸ್ಬಿಟ್ಟಿದ್ದೀರಾ. ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಹಾಡು ಇದಾಗಿತ್ತು. ಪದ್ಮಶ್ರೀ ಕುಟುಂಬದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಮುದ್ದಿನ ಹುಡುಗಿ ಚೆನ್ನ ಅಂತ ಹೇಳಿ ಅನಿತಾ ಅನಂತರಾಜು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಿವಣ್ಣ

ಅವರು ಕಮನಕೆರೆ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ರೂಪಾ ಅವರು ಸಂದೇಶವನ್ನು ಕಳಿಸಿದ್ದಾರೆ ಅನಂತಪುರದಿಂದ. ಓಕೆ, ಸೊ ತುಂಬ ದೂರದಿಂದ ಪ್ರಸಾರವನ್ನು ಕೇಳಿಸ್ಕೊತಾ ಇದ್ದೀರಾ, ಧನ್ಯವಾದಗಳು. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಅನಿಸುತ್ತೆ ಮೇಡಮ್, ಆದರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಹನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅನ್ನಪೂರ್ಣೇಶ್ವರಿಯವರು ಎಚ್ ಡಿ ಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುದಿನ ಹುಡುಗಿ ಚಂದ ಅಂತ ಹೇಳಿ ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲೋನಿ ಹರಿಹರದಿಂದ, ಹಾಗೆಯೇ ಸುಭಾನ್ ಕುರಿ ಹಂಪಸಾಗರದಿಂದ ಜಗದಾಂಬಿಕಾ ಅವರು ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ ಸೊ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದೇ ಬಿಟ್ವಿ. ನೋಡಿ, ಪ್ರತಿ ಸಲನೂ ಇದೇ ಥರ ಆಗುತ್ತೆ, ಒಂದು 4 ಹಾಡನ್ನು ಪ್ಲೇ ಮಾಡಿ ಒಂದು 4 ಕಾಲ್ ತೊಗೊಳ್ಳೋ ಅಷ್ಟೊತ್ತಿಗೆ ಸಮಯ ಬೇಗ ಓಡ್ತಾ ಇರುತ್ತೆ. ಸೊ ಹೀಗಿದ್ದಾಗ ಸ್ವಲ್ಪ ಕೇಳುಗರಿಗೂ ಕೂಡ ಸಮಯಾವಕಾಶ ಬಹಳ ಕಡಿಮೆ ಆಯಿತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತೀರಾ, ದಯವಿಟ್ಟು ಕ್ಷಮೆ ಇರಲಿ. ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಪ್ರಸಾರವನ್ನು ಒಂದಷ್ಟು ಸಮಯ ಹೆಚ್ಚಿಸುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಹೊಂಬಿಸಿಲೋ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಿಲೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ.

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಎಸ್, ಇವತ್ತು ಕಾರ್ಯಕ್ರಮ ಶುರು ಮಾಡೋಣ. ಯಾವ ಕಾರ್ಯಕ್ರಮ ಅಂತ ಹೇಳಿದ್ರೆ, ಸಮಯ ಆಗಿದೆ 4:03:30. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಜಗತ್ತಲ್ಲಿ ಸಾಕಷ್ಟು ಮಳೆ ಇರುತ್ತೆ, ಬಿಸಿಲು ಬರುತ್ತೆ, ಹಾಗೇನೆ ಚಳಿ ಇರುತ್ತೆ. ಎಲ್ಲ ಕಾಲ ಕೂಡ ಬದಲಾಗ್ತಾ ಇರುತ್ತೆ. ಪ್ರಕೃತಿನಲ್ಲಿ ಸಾಕಷ್ಟು ವಿಸ್ಮಯಗಳು ನಡೀತಾನೆ ಇರ್ತವೆ. ಸೊ ಅಂಥ ವಿಸ್ಮಯಗಳನ್ನು ಹುಡುಕಿ ತಡಕಿ ನಿಮಗೋಸ್ಕರ ಕೆಲವೊಂದಿಷ್ಟು ಅನ್ಯಾಚುರಲ್ ಅನ್ನೋ ಅನ್ಸೋದು ಅಥವಾ ಗೊತ್ತಿಲ್ಲದೇ ಇರೋವಂಥ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮುದ್ರದ ಮಧ್ಯೆ ಬಂಡೆ ಒಂದು ತೇಲ್ ಹಾಗಿದ್ರೆ ನೋಡೋದಕ್ಕೆ ಹೇಗಿರ್ಬೋದು ಅಥವಾ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಹೇಗಿರಬಹುದು ಅಂತ ಅನ್ನಿಸ್ಬಹುದು ನಿಮಗೆ. ಸಮುದ್ರದಲ್ಲಿ ಬಂಡೆ ತೇಲೋಕ್ಕೆ ಸಾಧ್ಯವಾ ಅಂತ ಹೇಳಿ, ಬಂಡೆ ತೇಲೋದಲ್ಲ, ಆ್ಯಕ್ಚುಲಿ ಇದು ಬೃಹದಾಕಾರವಾಗಿ ಬೆಳೆದಿರೋಂತಹ ಒಂದು ಬಂಡೆ ಅಥವಾ ಬೆಟ್ಟ ಅಂತ ಏನು ಕರಿತೀವಿ ಆ ರೀತಿಯಾದಂಥ ಒಂದು ಪರಿಕಲ್ಪನೆ ಅಲ್ಲ, ಆ್ಯಕ್ಚುಲಿ ಅದು ರಿಯಾಲಿಟಿ ಇರೋದು. ಸೊ ನಾವಿವತ್ತು ಮಾತಾಡ್ತಾ ಇರೋದು ಪಲ್ಪಿಟ್ ರಾಕ್ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಎಸ್, ಪಲ್ಪಿಟ್ ರಾಕ್ ಅಂತ ಹೇಳಿದೆ, ನಾವು ಇವತ್ತು ಪ್ರವಾಸದ ಮೂಲಕ ಅಲ್ಲಿಗೆ ತಲುಪರೋಣ ಅಂತ ಅನಿಸ್ತಾ ಇದೆ ನನಗಂತೂ. ನೀವಂತೂ ರೆಡಿ ಇದ್ದೀರಾ ತಲುಪೋಕೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಹ್ಞೂ ಅಂತ ಅಂದರೆ ಖಂಡಿತವಾಗ್ಲೂ ಮೆಸೇಜ್ ಮೂಲಕ ನಮಗೆ ಉತ್ತರವನ್ನು ಕೊಡಬಹುದು. ಈ ಒಂದು ಪ್ರಕೃತಿಯ ಅದ್ಭುತವಾದಂತಹ ಸ್ಥಳ ಇದು. ಈ ಪಲ್ಪಿಟ್ ರಾಕ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ, ನಾರ್ವೆ ದೇಶದ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಇದು. ನಾರ್ವೇಜಿಯನ್ ಭಾಷೆಯಲ್ಲಿ ಇದನ್ನು ಪ್ರೈಕೋಸ್ಟುಲೆನ್ ಎಂದು ಕರೀತಾರೆ. ಸೊ ಇದು ಏನಿರ್ಬೋದು ಅಂದರೆ, ಅದ್ಭುತವಾದಂತಹ ಬಂಡೆ ಸಮುದ್ರದ ಮಧ್ಯೆ ಇರ್ತಕ್ಕಂಥ ಒಂದು, ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಏಕಶಿಲಾ ಬೆಟ್ಟ ಅಂತ ಕರಿತೀವಲ್ಲ, ಆ ರೀತಿಯಾದಂಥ ಪ್ರಸಿದ್ಧವಾದಂತಹ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು. ಇದರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗ್ತಾ ಹೋಗೋಣ. ನಾರ್ವೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಈ ಬೃಹತ್ತಾದಂಥ ಬಂಡೆ ಸಮುದ್ರ ಮಟ್ಟದಿಂದ ಸುಮಾರು 604 ಮೀಟರ್ ಎತ್ತರದಲ್ಲಿದೆ. ಇದರ ಮೇಲ್ಭಾಗ ಬಹುತೇಕ ಚೌಕಾಕಾರದ ಸಮತಟ್ಟಾದ ಬಂಡೆ ಅಂತಿದ್ದು, ಅಲ್ಲಿಂದ ಕೆಳಗೆ ನೋಡಿದಾಗ ಆಳವಾದಂಥ ಪ್ರಪಾತ ಅಂದರೆ ಕಣಿವೆ ಅದರ ಸುತ್ತಲೂ ಸುತ್ತುವರೆದಿದೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಅದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ನಿಮಗಾಗಿ ಅದ್ಭುತವಾದಂತಹ ಗೀತೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಾರ್ವೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಈ ಬೃಹತ್ತಾದಂತಹ ಬಂಡೆ ಅಂದರೆ ಪಲ್ಪಿಟ್ ರಾಕ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಮುದ್ರ ಮಟ್ಟದಿಂದ ಸುಮಾರು 604 meters ಎತ್ತರದಲ್ಲಿದೆ. ಅಂದರೆ ಅದು ಬಹುಶಃ ಎಷ್ಟು ಎತ್ತರ ಅಂತ ಹೇಳಿ ನೀವು ಒಂದು ಅಂದಾಜನ್ನ ಮಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ, ಅಷ್ಟು ಎತ್ತರದಲ್ಲಿದೆ. ಇದರ ಮೇಲ್ಭಾಗವು ಬಹುತೇಕ ಚೌಕಾಕಾರವಾಗಿದ್ದು ಸಮತಟ್ಟಾಗಿದೆ. ಸೊ ಅಂದರೆ ಸಮತಟ್ಟಾದ ಬಂಡೆ ಅಂತಿದ್ದು ಅಲ್ಲಿಂದ ಕೆಳಗೆ ನೋಡಿದಾಗ ಆಳವಾದಂತಹ ಕಣಿವೆ ಮತ್ತು ನೀಲಿ ನೀರಿನ ಅದ್ಭುತವಾದಂತಹ ದೃಶ್ಯ ಏನಿದೆ ಅಂದರೆ ಸಮುದ್ರದ ಮಧ್ಯದಲ್ಲಿ ಇದು ಮಾನವ ನಿರ್ಮಿಸಿರೋದಲ್ಲ, ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ ಈ ಒಂದು ಬಂಡೆ ಅದ್ಭುತವಾದಂತಹ ಸ್ಥಳ ಅಂತ ಹೇಳಬಹುದು. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇಲ್ಲಿಗೆ ಹೋಗಿ ಅದನ್ನು ನೋಡೋದಕ್ಕೆ, ಆ ವ್ಯೂನ ಎಂಜಾಯ್ ಮಾಡೋದಕ್ಕೆ ಪ್ರತಿ ವರ್ಷ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ಇಲ್ಲಿಗೆ ಸಾಕಷ್ಟು ಜನ ವಿಸಿಟನ್ನು ಕೊಡ್ತಾ ಇರ್ತಾರಂತೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಸುಮಾರು 25 meters ಅಗಲ ಮತ್ತು

25 ಮೀಟರ್ ಉದ್ದ ಈ ಬಂಡೆಯ ಅಂಚಿನಲ್ಲಿ ನಿಂತಾಗ ಒಂದು ಕಡೆ ಎತ್ತರದ ಪರ್ವತ, ಮತ್ತೊಂದು ಕಡೆ ಆಳವಾದಂತಹ ಫೀರ್ಯಾಡ್ ಪ್ರಕೃತಿಯ ಭವ್ಯತೆಯನ್ನ ಕಣ್ಣಾರೆ ನೋಡುವಂತಹ ಅನುಭವ ಸಿಗುತ್ತೆ. ಒಂದು ಕಡೆ ಎತ್ತರವಾಗಿರುವಂತಹ ಬಂಡೆ ಅಂದ್ರೆ ಅದನ್ನ ಇಮ್ಯಾಜಿನ್ ಕೂಡ ನಾವು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಎತ್ತರವಾದಂತಹ ಪ್ರದೇಶದಲ್ಲಿ ನಿಂತಾಗ ಎತ್ತರದ ಆಳ ಅಗಲ ಎಲ್ಲವನ್ನು ಕೂಡ ನಾವು ಅಂದಾಜು ಮಾಡಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪ್ರದೇಶ ಇದು. ಒಂದ್ ಕಡೆ ನೋಡಿದಾಗ ಬೆಟ್ಟ, ಮತ್ತೊಂದು ಕಡೆ ನೋಡಿದಾಗ ಸಮುದ್ರ. ಆ ಎರಡೂ ದೃಶ್ಯಗಳು ಒಂದೇ ಕಡೆ ಸಿಕ್ಕಿದಾಗ ಅದರ ಅನುಭವ ನಿಜವಾಗ್ಲೂ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದ್ರೆ ನಮ್ ಜೊತೆ ಹಂಚ್ಕೋಬಹುದು. ಮಾಹಿತಿ ಹಂಚ್ಕೋಬೇಕಾಗಿರೋ ಸಂಖ್ಯೆ 9480910013 ಈ ಸಂಖ್ಯೆಗೆ ಮೆಸೇಜ್ ಮಾಡಬಹುದು, ಅಥವಾ ನೀವು ಕಾಲ್ ಮಾಡಿ ಕೂಡ ಇದರ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ವಿನಿಮಯ ಮಾಡ್ಕೋಬಹುದು. 0802228 1208 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಿ ನೀವು ಮಾತಾಡಬಹುದು. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ ನೀವೇ ಕೇಳಿ ಆನಂದಿಸಿ.

ಎಸ್, ನಾವು ನಾರ್ವೆ ದೇಶದ ಪಲ್ಪಿಟ್ ರಾಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಲ್ಪಿಟ್ ರಾಕ್ ಅಂಚಿನಲ್ಲಿ ನಿಂತು ಲೈಸಾ ಫೋರ್ಡ್ ವಿಶಾಲತೆಯನ್ನು ನೋಡಿದಾಗ ಮನುಷ್ಯನ ಬದುಕಿನ ಗಡಿಗಳು ಎಷ್ಟು ಚಿಕ್ಕದು ಅಂತ ಅನಿಸ್ಬಿಡುತ್ತೆ. ಪ್ರಕೃತಿಯ ಶಕ್ತಿ ಮತ್ತು ಅದರ ಸೌಂದರ್ಯ ಎಷ್ಟು ವಿಶಾಲ ಎಂಬ ಅನುಭವ ದೊರೆಯುತ್ತೆ. ಹೌದಲ್ವಾ, ಅಷ್ಟು ವಿಶಾಲವಾದ ಸಮುದ್ರದ ಮಧ್ಯೆ ಒಂದು ಬೆಟ್ಟ ಅಥವಾ ಗುಡ್ಡ ಅಥವಾ ಏನಾದರೂ ಕರಿಬೋದು, ಅಥವಾ ಅಷ್ಟು ಬೃಹದಾಕಾರದ ಬಂಡೆ ಒಂದು ತೇಲ್ದಾಗೆ ಅನುಭವ ಆಗ್ತಾ ಇರುತ್ತೆ. ಅಷ್ಟು ದೊಡ್ಡ ಬಂಡೆ ಮಧ್ಯೆ ನಿಂತು ಆ ಪ್ರಕೃತಿಯ ಸೌಂದರ್ಯವನ್ನು ಕಂಡಾಗ ಮನುಷ್ಯ ಅದ್ರ ಮುಂದೆ ಬಹಳ ಚಿಕ್ಕದು ಅಂತ ಅನಿಸ್ಬಿಡುತ್ತೆ. ಅಂದರೆ ಒಂದು ತೃಣ ಅಂತ ಏನು ಹೇಳ್ತಾರೆ, ಆ ರೀತಿಯ ಅನುಭವ ಇಲ್ಲಿ ನಿಂತು ನೋಡಿದಾಗ ಆಗುತ್ತೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಮನ ಬಿಲೋ 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್ ಸಮಯ ಆಗ್ತಾ ಇದೆ. 4:51:53 ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಪಲ್ಪಿಟ್ ರಾಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಪಲ್ಪಿಟ್ ರಾಕ್ ನೋಡೋದಕ್ಕೆ ತುಂಬಾನೇ ಅದ್ಭುತವಾದಂತಹ ಪ್ರೇಕ್ಷಣೀಯವಾದಂತಹ ಸ್ಥಳ. ಲಕ್ಷಾಂತರ ಮಂದಿ ಇಲ್ಲಿ ಪ್ರತಿ ವರ್ಷನೂ ಕೂಡ ಪ್ರವಾಸಕ್ಕೆ ಅಂತ ತೆರಳ್ತಾರೆ. ಆದರೆ ಇಲ್ಲಿ ಹೋಗೋದು ಅಷ್ಟು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಪಲ್ಪಿಟ್ ರಾಕ್ಗೆ ತಲುಪೋದಕ್ಕೆ ಸುಮಾರು 4 ಕಿಲೋಮೀಟರ್ಗಳಷ್ಟು ನಡ್ಕೊಂಡೇ ಹೋಗಬೇಕಾಗುತ್ತೆ. ಅಂದರೆ ಪಾದಯಾತ್ರೆ ಮೂಲಕ ನಾವು ಹೋಗಬೇಕು. ಈ ಚಾರಣಕ್ಕೆ ಹತ್ತುವ ದಾರಿಯಲ್ಲಿ ಕಲ್ಲಿನ ಮೆಟ್ಟಿಲುಗಳು,

ಸಣ್ಣ ಕೆರೆ ಮತ್ತು ಪರ್ವತದ ಪ್ರದೇಶದ ಸುಂದರವಾದಂತಹ ದೃಶ್ಯಗಳು ಪ್ರವಾಸಿಗರನ್ನ ಪ್ರತಿ ವರ್ಷ ಕೂಡ ಆಕರ್ಷಿಸ್ತವೆ. ಯಾಕಂತ ಹೇಳಿದ್ರೆ ಅಲ್ಲಿ ಸುತ್ತಲೂ ಸಮುದ್ರ ಇದೆ, ಆದ್ರೆ ಅದನ್ನ ನೋಡಿದಾಗ ಇದು ಸಮುದ್ರನ ನದಿನ ಅನ್ನೋಂತಹ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಅಷ್ಟು ಸುಂದರವಾದಂತಹ ಸ್ಥಳ ಅಂತಾನೆ ಹೇಳ್ಬೋದು. ಆಮೇಲೆ ಅಲ್ಲಿನ ನೀರಿನ ಒಂದು ಕ್ವಾಲಿಟಿ ಏನಿದೆ, ಸಮುದ್ರದ ನೀರು ಯೂಶಲಿ ನೋಡಿದಾಗ ಬ್ಲೂ ಆಗಿರುತ್ತೆ ಇಲ್ಲ ವೈಟ್ ಆಗಿರುತ್ತೆ, ಆದರೆ ಇಲ್ಲಿ ಒಂಥರ ತಿಳಿಯಾದಂತಹ ಹಸಿರಿನ ನೀರನ್ನು ನಾವು ಕಾಣ್ಬೋದು. ಹೌದು, ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಪ್ಯೂರಿಟಿ ಇದೆಯಂತೆ ಆ ಸಮುದ್ರದ ನೀರು, ಅದನ್ನು ಆಲ್ಮೋಸ್ಟ್ ಕುಡಿಯೋದಕ್ಕೂ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ಆದರೆ ಸಮುದ್ರದ ನೀರು ಉಪ್ಪು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ, ಆದರೆ ಅಲ್ಲಿನ ನೀರಿನ ಬಗ್ಗೆ ಯಾವುದೇ ಇನ್ನೂ ನಿಖರವಾದಂತಹ ಇದು ಸಿಹಿ ನೀರ ಉಪ್ಪು ನೀರ ಅಂತ ಹೇಳಿ ಎಲ್ಲೂ ಕೂಡ ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡಿ ಮೆನ್ಷನ್ ಮಾಡಿಲ್ಲ. ಆದರೆ ಜನ ಅಲ್ಲಿ ಹೋದರು ಅಂದರೆ ಪ್ರವಾಸಿಗರು ಯಾರು ಅಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ಅಲ್ಲಿ ನೋಡಿದಂಥವರು ಸಾಕಷ್ಟು ಜನ ಅದ್ರ ಬಗ್ಗೆ ಹಂಚಿಕೊಂಡಿರುವಂಥವ್ರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪಲ್ಪಿಟ್ ರಾಕ್ಗೆ ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಯಾಣಾಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ದೂರ ನಡೆದು ಅಷ್ಟು ಮೇಲೆ ಹತ್ತಿ ಆ ವ್ಯೂನ ಎಂಜಾಯ್ ಮಾಡಿದಾಗ ನಮಗೆ ಯಾವ ರೀತಿ ಅನುಭವ ಆಗುತ್ತೋ ಈ ನಾರ್ವೆಯ ಪಲ್ಪಿಟ್ ರಾಕನ್ನು ತಲುಪಬೇಕು ಅಂತ ಹೇಳಿದ್ರೆ ಒಂದು ಬಾರಿ ಅದನ್ನು ತಲುಪಿಬಿಟ್ರೆ ಅಂದರೆ 4-5 ಕಿಲೋಮೀಟರ್ ಏನಿದೆ ಅದು ತುಂಬ ಸಾಮಾನ್ಯವಾದಂತಹ ಅದು ರಸ್ತೆ ಜಾಗ ಅಲ್ಲ, ಯಾಕಂತ ಹೇಳಿದರೆ ತುಂಬ ಕಿರಿದಾದಂತಹ ಜಾಗ, ತುಂಬಾ ಮೆಟ್ಲುಗಳು, ಹಾಗೆಯೇ ಮಧ್ಯ ಮಧ್ಯ ಕಾಡಂಚಿನ ಪ್ರದೇಶಗಳು ಇರುತ್ತೆ, ಅದರ ನಡುವೆ ಸಣ್ಣ ಪುಟ್ಟ ಕೆರೆಗಳು, ಆ ಕಾಡಿನ ಜಾಗ ಇದೆಲ್ಲವೂ ಕೂಡ ಸುತ್ತುವರೆದು ಅದನ್ನೆಲ್ಲ ದಾಟಿ ಮುಂದೆ ಹೋದಾಗ ಸಿಗುವಂತಹ ದೃಶ್ಯನೇ ಪಲ್ಪಿಟ್ ರಾಕ್ ನಾರ್ವೆನಲ್ಲಿ ಇರುವಂತಹದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ಇಂದಿನ ಪಲ್ಪಿಟ್ ರಾಕ್ ಬಗ್ಗೆ ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ತಿಳ್ಕೊತಾ ಬಂದ್ವಿ. ನಾರ್ವೆಯ ಪರ್ವತಗಳ ನಡುವೆ ಆಕಾಶವನ್ನು ಮುಟ್ಟುವಂತೆ ನಿಂತಿರುವ ಈ ಒಂದು ಪಲ್ಪಿಟ್ ರಾಕ್ ನಿಜಕ್ಕೂ ಪ್ರಕೃತಿಯ ಭವ್ಯವಾದಂತಹ ವೇದಿಕೆ. ಸೊ ಅದರ ಸೌಂದರ್ಯವನ್ನು ನಿಜಕ್ಕೂ ಅಲ್ಲಿ ಹೋಗಿ ಸವದ್ರೇನೆ ಕೂಡ ಅದಕ್ಕೆ ಒಂದು ಬೆಲೆ ಅಂತಲೇ ಹೇಳಬಹುದು. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಈ ವಿಷಯ ಮಾಹಿತಿ ಎಲ್ಲರೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ ಬಡಗಿರ ಕುಕ್ಕನೂರ ಅವರು. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾರ್ವೆಯ ಪಶ್ಚಿಮ ಭಾಗದಲ್ಲಿರುವ ಪ್ರಸಿದ್ಧ ಪಲ್ಪಿಟ್ ರಾಕ್ ಬಗ್ಗೆ ಪರಿಚಯ ಮಾಡಿಕೊಟ್ರಿ, ತುಂಬಾ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇವತ್ತು ವಿಷಯದೊಂದಿಗೆ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:16:16. ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ, ಸಿನಿಮಾಗಳ ವಾರ. ಸೊ ನಾನ್ ಸ್ಟಾಪ್ ಸಂಜೆ

ಸ್ಟಾಪ್ ಸಂಜೆಯ ವಿಷಯ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013, 9480910013. ಸಿನಿಮಾ ಲೋಕದ ಒಂದು ವಿಶೇಷವಾದ ಆಚರಣೆಯ ಬಗ್ಗೆ ನಾವು ಮಾತಾಡ್ತೀವಿ, ಅದರಲ್ಲೂ ಸಿನಿ ಪ್ರಿಯರಿಗೆ ಅಭಿಮಾನಿಗಳಿಗೆ ಸಂಭ್ರಮಿಸುವಂತ ಒಂದು ದಿನ. ಯಾವ ದಿನ ಗೊತ್ತಾಗಿದ್ದ ಕೂಡಲೇ ಸಂದೇಶ ಕಳಿಸಿ. ಈಗ ಕೆಂಪೇಗೌಡ ಸಿನಿಮಾದ ಒಂದು ಸೂಪರ್ ಹಿಟ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿನಿಮಾ ನಮ್ಮ ಇವತ್ತಿನ ಸಬ್ಜೆಕ್ಟ್. ಟಾಪಿಕ್ ಏನು ಗೆಸ್ ಮಾಡಿ ಅಂತ ಕ್ಲೂ ಕೊಟ್ಟಿದ್ದೆ, ಹೊಸ ಸಿನಿಮಾದ ಅಫಿಷಿಯಲ್ ಓಪನಿಂಗ್ ಡೇ ಅಂತ ಹೇಳಿದ್ದೆ. ಹಾಗಾಗಿ ಸ್ನೇಹಿತರೆಲ್ಲರೂ ಕೂಡ ಸರಿಯಾದ ಉತ್ತರವನ್ನು ತಿಳಿಸಿದ್ದಾರೆ. ವಾಸುಕಿ ಡೋಯಿ ಜೋಡಿ ಸಾಗರದಿಂದ ಶುಕ್ರವಾರ ಸಿನಿಮಾದ ಆರಂಭದ ದಿನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆಯಾಗುವಂತಹ ದಿನ ಅಂತ ಇದ್ದಾರೆ. ಹಾಗೆ ಒಂದಷ್ಟು ಚಿತ್ರಗಳ ಪಟ್ಟಿಯನ್ನು ಸ್ನೇಹಿತರು ಕಳಿಸ್ತಾ ಇದ್ದಾರೆ. ಇವತ್ತು ಬಿಡುಗಡೆ ಆಗಿರುವಂಥ ಚಿತ್ರಗಳ ಒಂದು ಸುದ್ದಿಯನ್ನು ಸಹ ಇವರು ಸಂದೇಶದ ಮೂಲಕ ತಿಳಿಸಿದ್ದಾರೆ. ನಂಬರ್ಡಿಂಗ್ ವಿತ್ 5928 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಹೌದು, ನೀವೆಲ್ಲರೂ ಗೆಸ್ ಮಾಡಿರುವಂತಹ ವಿಷಯ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಾನ್ಸ್ಟಾಪ್ ಸಂಜೆಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ. ನೀವು ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ಇರ್ತೀರಾ, ಅಥವಾ ಒಂದಕ್ಕಿಂತ ಹೆಚ್ಚು ಚಿತ್ರಗಳನ್ನ ಸಹ ನೀವು ನೋಡಿರಲೂಬಹುದು. ಹಾಗಾಗಿ ನೀವು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಸಿನಿಮಾ ಅಥವಾ ಸಿನಿಮಾಗಳು ಯಾವೆಲ್ಲ ಸಿನಿಮಾಗಳು ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಈ ಒಂದು ಕ್ರೇಸ್ ಮೊದಲಿಂದನೂ ಇದೆ. 70, 80, 90 ದಶಕದಿಂದನೂ ಕೂಡ ಈ ಒಂದು ಕ್ರೇಜ್ ಇದೆ. ಸಿನಿಮಾ ಬಿಡುಗಡೆಯಾಗುವಂತಹ ದಿನ ಮೊದಲ ಶೋ ನೋಡಬೇಕು ಅನ್ನೋ ಒಂದು ಆತುರತೆ ಕಾತುರತೆ ಆಗ್ಲೂ ಸಹ ಇತ್ತು, ಜನರಲ್ಲಿ ಈಗಲೂ ಇದೆ. ಆದರೆ ಆಗ ಈಗಿನ ಥರ ಆನ್ಲೈನ್ ಟಿಕೆಟ್ಗಳನ್ನ ನಾವು ಬುಕ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಫೆಸಿಲಿಟಿ ಬಗ್ಗೆ ಯಾರು ಕೇಳಿರದೇ ಇರುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಸೊ ಹಾಗೆಲ್ಲ ಫಸ್ಟ್ ಡೇ ಸಿನಿಮಾಗೆ ಹೋಗಬೇಕು ಅಂದರೆ ಥಿಯೇಟರ್ಗೆ ಹೋಗಿ ಟಿಕೆಟ್ಸ್ ತಗೋಬೇಕಾಗಿತ್ತು. ಉದ್ದುದ್ದ ಕ್ಯೂಗಳು, ಉದ್ದುದ್ದ ಸಾಲುಗಳಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಕಾಯ್ದು ಟಿಕೆಟ್ಗಳನ್ನ ತಗೊಂಡು ಸಿನಿಮಾ ನೋಡೋದ್ರಲ್ಲಿ ಅದರಲ್ಲೂ ಸಹ ಏನೋ ಒಂಥರ ಖುಷಿ ಆಗ್ತಿತ್ತು ಆಗಿನ ಜನರಿಗೆ. ಈಗಲೂ ಸಹ ನಾವು ಎಷ್ಟೋ ಸಲ ಟಿಕೆಟ್ ಅಮೌಂಟ್ಗಿಂತ ಹೆಚ್ಚು ಪ್ರೈಸನ್ನು ಕೊಟ್ಟು ಸಿನಿಮಾವನ್ನು ನೋಡುವಂಥ ಒಂದು ಸಿಚುವೇಶನ್ ನಮಗೆ ಬರುತ್ತೆ. ಆಗಲೂ ನೋಡ್ತಾ ಇದ್ರು ಅಂದರೆ ಟಿಕೆಟ್ ಅಮೌಂಟ್ಗಿಂತ ಜಾಸ್ತಿ ನಾವು ಪೇ ಮಾಡಬೇಕಾಗುವಂತಹ ಒಂದಷ್ಟು ಸಂದರ್ಭಗಳು ಬರುತ್ತೆ. ಹಾಗೆಲ್ಲ ನೀವು ಕೂಡ ಮಾಡಿರಬಹುದು. ಸೊ ನೀವು ಆ ಸಮಯದಲ್ಲಿ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ಆ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಮೌರ್ಯ ಸಿನಿಮಾದ ಒಂದು ಬೊಂಬ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3.
1: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಫಸ್ಟ್ ಡೇ ಫಸ್ಟ್ ಶೋ. ನೀವು ಯಾವುದಾದ್ರೂ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ನಮ್ಮ ಜೊತೆಗೆ ಹಂಚ್ಕೋಬಹುದು ಅಂತ ಹೇಳಿದೆ. ಸಂದೇಶಗಳು ಬರ್ತಾ ಇವೆ. ಸೌಮ್ಯ ಎಳೆಬೆತ್ತೂರು ದಾವಣಗೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಮೂವಿ ಕನಸುಗಾರ ಅಂತ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ನೀವು ಕೂಡ ಹಂಚ್ಕೋಬಹುದು. ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥದ್ದು ಒಂಥರ ಕುತೂಹಲದಿಂದ ನಾವು ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತೀವಿ. ಯಾವುದೇ ರೀತಿ ಸಿನಿಮಾ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇರೋದಿಲ್ಲ, ಹೇಗಿರಬಹುದು ಅನ್ನೋ ಒಂದು ಕುತೂಹಲ ಇರುತ್ತೆ ಅಷ್ಟೇ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೇಗಿರಬಹುದು ಅಂತ ನೋಡೋದಕ್ಕೆ ನಾವು ಹೋಗ್ತೀವಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಎಲ್ರಿಗೂ ಕೂಡ ಒಂಥರ ಖುಷಿಯಾದ ಒಂದು ಅನುಭವವನ್ನು ಕೊಡುತ್ತೆ. ಸಿನಿಮಾ ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಂಥವರಿಂದ, ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಬಂದವರಿಂದ. ನಿಮ್ಮ ಒಂದು ಅನುಭವ ಹೇಗಿತ್ತು, ಯಾವ ಸಿನಿಮಾ ನೋಡಿದ್ರಿ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಮಾಸ್ಟರ್ ಪೀಸ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವಿವಿತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ.

ಕೇಳುಗರೇ, ಇದೀಗ ಸಮಯ 5:30:35. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳೋಣ ಅಸುರ ಸಂಹಾರ ಚಿತ್ರದ ಗೀತೆಯನ್ನು ಮೆಹಬೂಬ್ ಸಾಬ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಂತೋಷ್ ನಾಯಕ್ ಅವರು ಬರೆದಿರುವ ಗೀತೆ ಲೋಕಿ ಅವರ ಸಂಗೀತ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ರಾಮಾಯ ರಾಮ ಭದ್ರ.

ರಾಬರ್ಟ್ ಚಿತ್ರದ ಗೀತೆ ಇದಾಗಿತ್ತು. ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾರ್ ಅವರ ಸಂಗೀತ.

ಇದೀಗ ಕೇಳೋಣ ನಿನ್ನ ಸನಿಹಕ್ಕೆ ಚಿತ್ರದ ಗೀತೆಯನ್ನು ಬೆಣ್ಣಿ ದಯಾಳ್ ಹಾಗೂ ಐಶ್ವರ್ಯ ರಂಗರಾಜನವರ ಧ್ವನಿಯಲ್ಲಿ. ಸಾಹಿತ್ಯ ವಾಸುಕಿ ವೈಭವ್, ಸಂಗೀತ ರಘು ದೀಕ್ಷಿತ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಬಜರಂಗಿ ಟೂ ಚಿತ್ರದ ಗೀತೆಯನ್ನ ಶಂಕರ್ ಮಹದೇವನ್ ಹಾಗೂ ಅರ್ಜುನ್ ಜನ್ಯಾರವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ವಿ ನಾಗೇಂದ್ರ ಪ್ರಸಾದ್. ಗೀತೆಗೆ ಸಂಗೀತ ಅರ್ಜುನ್ ಜನ್ಯಾರವರದಾಗಿತ್ತು.

ವೇದ ಚಿತ್ರದ ಗೀತೆ ಇದಾಗಿತ್ತು. ಶಿವರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾರವರ ಸಂಗೀತವಿತ್ತು ಈ ಗೀತೆಗೆ.

ಗಾಳಿಪಟ ಟು ಚಿತ್ರದ ಗೀತೆಯನ್ನ ನಿಹಾಲ್ ತೌರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ಅರ್ಜುನ್ ಜನ್ನರವರ ಸಂಗೀತವಿತ್ತು ಈ ಗೀತೆಗೆ.

ಇದುವರೆಗೂ ಗಿರ್ಮೇಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
3: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
4: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
2: ನಮ್ಮ ಕನ್ನಡ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 6:10. ಇನ್ನೀಗ ಕೇಳಿ ನಾಳೆ ಮತ್ತು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15, ನಾಳೆ ಬೆಳಿಗ್ಗೆ 6:35 ಹಾಗೂ ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, 6:51 ಕೃಷಿರಂಗ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನ ಕ್ರಮಗಳ ಕುರಿತು ಡಾ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಕೇಳಲಿದ್ದೀರಿ. 7:45 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಕೆ ಸಂಹಿತಾ ಅವರಿಂದ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ, ವಯಲಿನ್ ಎಂಆರ್ ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ, ಘಟ ಎಸ್ ಎನ್ ನಾರಾಯಣಮೂರ್ತಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ.

ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಗಮನಿಸಿ, ನಾಳೆ ಬೆಳಿಗ್ಗೆ 11:25ಕ್ಕೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ಇನ್ನುಳಿದಂತೆ 6:10ಕ್ಕೆ ಶುಭೋದಯ ಕರ್ನಾಟಕ, 6:30ಕ್ಕೆ ಚಿಂತನ ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ, 6:35ಕ್ಕೆ ಕನ್ನಡ ರತ್ನ ಭಂಡಾರ, 6:40ಕ್ಕೆ ದೇಶಭಕ್ತಿ ಗೀತೆಗಳು, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಭಾವಗೀತೆಗಳು ಎಂ ಮೇಘಮಾಲಾ ಅವರಿಂದ, 8:30ಕ್ಕೆ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಆರೋಗ್ಯಕ್ಕಾಗಿ ನಿದ್ದೆ, ಭಾಗವಹಿಸುತ್ತಾರೆ ಡಾ ಟಿ ಶಿವಕುಮಾರ್ ಸಹಾಯ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, 8:35ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನಹರೆ ಪಲ್, 11:00ಗೆ ಸವಿನೆನಪು ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. 11:25ಕ್ಕೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಯುವಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಡಾ ಗೀತಾ ತಳವಾರ್, ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್, ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ

0: ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾತನಾಡುವವರು ಎಂ ರವಿ. 2:40 ಹಕ್ಕಿಯ ಬಳಗ, ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 3:00 ಗುಲ್ಮೊಹರ್ ಹಿಂದಿ ಚಿತ್ರಗೀತೆಗಳು. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ. 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:30 ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳಾ ಏಷ್ಯನ್ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಮೂಡಿಬರಲಿದೆ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುವವು. ಇವಿಷ್ಟು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
2: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಡಿಸಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಪಲ್ಲವಿಗಿದ್ವಿ ಹಾಡಿದಾಗ ಆವಾಗ ಕಾರ್ವೇ ಗಿರ್ಬೇಟ್ಕೊಂಡು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸ್ಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನುಸರಿಸ್ಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಯಲ್ಲಿ ಏನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಂತೆ ಬೆಳಗಿನ ಜಾವ ಆಗೋತಿ 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇರಲಿ, ಎತ್ತ ತಾಗಿ ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1,000 ಜನ ಇಲ್ಲ 2,000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬಿಡೋದು. ಎಲ್ಲಿಗಂದಾಗಿ ಶ್ರುತಿ ಇತ್ತು ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ ಏನೂ ಇಲ್ಲ, 1,000 ಜನ ಕೇಳ್ತಾ ಇದ್ರು ಸ್ವಾಮಿ.
3: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
2: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನಂಗೆ ತಿಳಿದು ಹಾಡಿ.

ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
0: ಆಕಾಶವಾಣಿ ಇದೀಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ದೇಶೇನ ಲಬ್ಧಃ ಪ್ರಥಮಃ ಉಪಭೂ ಸಮಕಾಲಿಕ ಭೂ ಅವಲೋಕನ ಉಪಗ್ರಹಃ ಸಫಲ ಪ್ರಕ್ಷೇಪಣಂ ಭಾರತಸ್ಯ ಅಂತರಿಕ್ಷ ಕ್ಷೇತ್ರಸ್ಯ ಸಂವರ್ಧಮಾನ ಸಾಮರ್ಥ್ಯಸ್ಯ ಪ್ರತೀಕಭೂತಮಸ್ತೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಖ್ಯಾಪಿತವಾನ್. ನ್ಯಾಯಪ್ರದಾನ ಪ್ರಕ್ರಿಯಾಂ ವಿವಾದ ಸಮಾಧಾನಂ ಚಾಧಿಕೃತ್ಯ ಸಮಸಾಮಯಿಕ ವಿಷಯೇಷು ವಿಚಾರ ವಿಮರ್ಶಾರ್ಥಂ ನವದಿಲ್ಯಾಂ ದೀಕ್ಷ ಮುಖ್ಯ ನ್ಯಾಯಾಧೀಶ ಮಂಚಃ ಸಮಾರಬ್ಧಃ. ನೇಪಾಳ ಜಲೌಘೆ ವಿಲುಪ್ತಾನಾಂ ಪರಿಜನೇಭ್ಯಃ ಕೇಂದ್ರ ಸರ್ವಕಾರೇಣ ಡಿಎನ್ಎ ಪರೀಕ್ಷಣ ಸೌವಿಧ್ಯಂ ಪ್ರಕಲ್ಪಿತಂ. ವಿನಾಶಕಾರಿ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ ದ್ವಶೀತ್ಯುತ್ತರ ದ್ವಾದಶ ಶತಂ ಸಮುಪಗತಾ. ಕೃತ್ಸ್ನೇಹಿ ದೇಶೆ ಅಪಾರ ಶ್ರದ್ಧಯಾ ಜನಮಾಷ್ಟಮೀ ಪರ್ವ ಸಮನುಷ್ಠೀಯತೆ. ಅಪಿ ಚ ಶ್ವಹ್ಯಾವತ್ ಮಧ್ಯಪ್ರದೇಶೆ ಅತಿವೃಷ್ಟೇಃ ಭಾರತ ಋತು ವಿಭಾಗೇನ ಪೂರ್ವಾನುಮಾನಂ ಪ್ರಕಟಿತಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂಸಮಕಾಲಿಕ ಕಕ್ಷಾಯಾಃ ಭಾರತಸ್ಯ ಸರ್ವಪ್ರಥಮೇನ ಚಿತ್ರಣ ಉಪಗ್ರಹೇಣ ಇಒಎಸ್ 05 ಇತ್ಯನೇನ ಸಾಕಂ ಜಿಎಸ್ಎಲ್ವಿ F-17 ಪ್ರಕ್ಷೇಪಣ ಯಾನಸ್ಯ ಸಫಲ ಪ್ರಕ್ಷೇಪಣಂ ಭೂರಿಶಃ ಅಭಿನಂದಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀಮೋದಿ ನ್ಯವೇದಯತ್ ಯತ್ ಸಫಲಮಿದಂ ಪ್ರಕ್ಷೇಪಣಂ ಭಾರತಸ್ಯ ಅಂತರಿಕ್ಷ ಕ್ಷೇತ್ರಸ್ಯ ಉತ್ಕೃಷ್ಟತಾಯಾಃ ನೂತನೋನ್ಮೇಷಸ್ಯ ಪ್ರವರ್ಧಮಾನ ಸಾಮರ್ಥ್ಯಸ್ಯ ಚ ಸಾಕ್ಷಾತ್ ಪ್ರತಿಬಿಂಬಃ ವರ್ತತೆ. ಸಹ ಏತಾಂ ಇಸ್ರೋ ಸಂಸ್ಥಾಯಾಃ ಕಾಚಿತ್ ವಿಶಿಷ್ಟಾ ಉಪಲಬ್ಧಿಃ ಅಥ ಚ ರಾಷ್ಟ್ರಸ್ಯ ಕೃತೆ ಗೌರವಾಸ್ಪದಂ ಕ್ಷಣಂ ಉದಘೋಷಯತ್. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೇನ ಅದ್ಯ ಪ್ರಾತಃಕಾಲೆ ಆಂಧ್ರಪ್ರದೇಶಸ್ಯ ಶ್ರೀಹರಿಕೋಟಾ ಸ್ಥಿತಾತ್ ಸತೀಶ ಧವನ ಅಂತರಿಕ್ಷ ಕೇಂದ್ರಾತ್ ಜಿಎಸ್ಎಲ್ವಿ F-17 ಅಂತರಿಕ್ಷ ಯಾನೇನ ಇಒಎಸ್ 05 ಇತಿ ಭೂ ಅವಲೋಕನ ಉಪಗ್ರಹಃ ಗಗನೆ ಸಾಫಲ್ಯೇನ ಪ್ರಕ್ಷಿಪ್ತಃ. ಇಸ್ರೋ ಸಂಘಟನಸ್ಯ ಅಧ್ಯಕ್ಷಃ ವಿ ನಾರಾಯಣನ್ ಇತ್ಯಶಃ ಪ್ರತ್ಯಪಾದಯತ್ ಯತ್ ಅಭಿಯಾನಮಿದಂ ಭಾರತಸ್ಯ ಭೂ ಅವಲೋಕನ ಸಾಮರ್ಥ್ಯಂ ಸುದೃಢೀಕರಿಷ್ಯತಿ ಅಥ ಚ ಏತತ್ ಸಂಬದ್ಧಾನಾಂ ಸೇವಾನಾಂ ಪ್ರಧಾನ ಪ್ರಕ್ರಿಯಾಂ ಸಮೇಧಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣೆ ಜಾರ್ಜಿಯಾ ಮೆಲೋನಿ ಇತ್ಯಸ್ಯೈ ಯುದ್ಧಾತ್ ಪರಂ ಇಟಲಿ ದೇಶಸ್ಯ ಇತಿಹಾಸೆ ನೈರಂತರ್ಯೇಣ ದೀರ್ಘತಮ ಕಾಲಂ ಯಾವತ್ ಪ್ರಧಾನಮಂತ್ರಿ ಪದಮಲಂಕರಣಾಯ ಶುಭಾಶಂಸಾಃ ಸಮರ್ಪಿತವಾನ್. ಸಾಮಾಜಿಕ ಸಂಚಾರ ಪಟಲೀಯ ಸಂದೇಶೆ ಶ್ರೀಮೋದಿ ಪ್ರತಿಪಾದಿತವಾನ್ ಯದಿಯಂ ಐತಿಹಾಸಿಕೀ ಉಪಲಬ್ಧಿ ತಸ್ಯಾಃ ಕುಶಲ ನೇತೃತ್ವೇ ಇಟಲಿ ಜನಗಣಸ್ಯ ಅಗಾಧ ವಿಶ್ವಾಸಸ್ಯ ಪ್ರತ್ಯಯಸ್ಯ ಚ ಸಾಕ್ಷಾತ್ ಪ್ರತಿಫಲನಂ ವರ್ತತೆ. ಪ್ರಧಾನಮಂತ್ರಿಣಾ ವಿಶೇಷತಯಾ ಪ್ರತಿಪಾದಿತಂ ಯತ್ ಮೆಲೋನಿ ವರ್ಯಾಯಾಃ ಪ್ರಗಾಢ ಮೈತ್ರಿ ಭಾರತ ಇಟಲಿ ವಿಶೇಷ ಸಾಮರಿಕ ಸಹಭಾಗಿತಾಯಾಃ ಸಂವರ್ಧನೆ ಸುದೃಢೀಕರಣೆ ಚ ಪ್ರಮುಖ ಹೇತುಭೂತ ಸಿದ್ಧಾ. ಶ್ರೀಮೋದಿ ಅಗ್ರೇಪಿ ನ್ಯವೇದಯತ್ ಯತ್ ಉಭಯೋಃ ದೇಶಯೋಃ ಪ್ರಜಾನಾಂ ಸಮೃದ್ಧಾಭ್ಯುದಯಾಯ ಘನಿಷ್ಠ ಸಹಯೋಗಂ ಸಾತತ್ಯೇನ ಅಗ್ರೆ ನೇತುಂ ಸಹ ಸೋತ್ಕಂಠಂ ಪ್ರತೀಕ್ಷತೆ. ಸಹ ಆಗಾಮಿ ವರ್ಷೇಷು ಜಾರ್ಜಿಯಾ ಮೆಲೋನಿ ಮಹೋದಯಾಯಾಃ

ನಿರಂತರ ಸಾಫಲ್ಯಾಯ ಯಶಸ್ಸೇಚ ಮಂಗಲ ಕಾಮನಾಃ ಪ್ರಾಸ್ತೌತ್. ನವದಿಲ್ಲ್ಯಾಮದ್ಯಾರಭ್ಯ ಬ್ರೀಕ್ಸ್ ಮುಖ್ಯ ನ್ಯಾಯಾಧೀಶ ಮಂಚ ಆರಬ್ಧ. ಯತ್ರ ಬ್ರೀಕ್ಸ್ ಸದಸ್ಯ ರಾಷ್ಟ್ರೇಭ್ಯ ಸಹಯೋಗಿ ದೇಶೇಭ್ಯಶ್ಚ ಮುಖ್ಯಾಃ ನ್ಯಾಯಾಧೀಶಾಃ ಸರ್ವೋಚ್ಚ ನ್ಯಾಯಾಲಯೇಭ್ಯಃ ಅಧ್ಯಕ್ಷಾಃ ವರಿಷ್ಠ ನ್ಯಾಯಿಕ ಪ್ರತಿನಿಧಯಶ್ಚ ಏಕತ್ರ ಸಮಾಗತಃ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯಃ ಅಸ್ಯ ಮಂಚಸ್ಯ ಆತಿಥ್ಯಂ ನಿರ್ವಹತಿ. ಉದ್ಘಾಟನಾವಸರೆ ಭಾರತಸ್ಯ ಪ್ರಧಾನ ನ್ಯಾಯಾಧೀಶಃ ನ್ಯಾಯಮೂರ್ತಿಃ ಸೂರ್ಯಕಾಂತಃ ರೂಸ್, ಚೀನ್, ಮಿಶ್ರ ಇಂಡೋನೇಷ್ಯಾ, ಸಂಯುಕ್ತ ಅರಬ್ ಅಮಿರಾತ್, ಬೆಲಾರೂಸ್, ಕಜಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್, ಉಜ್ಬೇಕಿಸ್ತಾನ್ ದೇಶಾನಾಂ ನ್ಯಾಯಿಕ ಶಿಷ್ಟಮಂಡಲಾನಾಂ ಪ್ರಮುಖೈಃ ಸಹ ದ್ವಿಪಕ್ಷೀಯ ಮಂತ್ರಣಾಂ ಆಚರಿಷ್ಯತಿ. ಏತಾಸು ಮಂತ್ರಣಾಸು ಪರಸ್ಪರ ನ್ಯಾಯಿಕ ಹಿತ ವಿಷಯೇಷು ಪ್ರತ್ಯಕ್ಷ ಸಂವಾದಃ ಭವಿಷ್ಯತಿ. ಯೇನ ಸಂಬದ್ಧ ನ್ಯಾಯಪಾಲಿಕಾನಾಂ ಮಧ್ಯೆ ಸಹಭಾಗಿತಾ ಸಹಯೋಗಶ್ಚ ಭೃಶಂ ಸಮೇಧಿಷ್ಯತೆ. ಅಯಂ ತ್ರಿದಿವಸೀಯಃ ಮಂಚಃ ಪ್ರತಿಭಾಗಿ ನ್ಯಾಯಪಾಲಿಕಾಭ್ಯಃ ನ್ಯಾಯಪ್ರದಾನ ಪ್ರಕ್ರಿಯಾಂ ಅಂತಾರಾಷ್ಟ್ರೀಯ ವಿವಾದ ಸಮಾಧಾನಂ ಪ್ರೌದ್ಯೋಗಿಕೀಂ ಸತತೋನ್ಮುಖ ವಿಕಾಸಂ ಚಾಧಿಕೃತ್ಯ ಸಮಸಾಮಯಿಕ ವಿಷಯೇಷು ವಿಚಾರ ವಿಮರ್ಶಾರ್ಥಂ ಅಥ ಚ ನ್ಯಾಯಿಕ ನೇತೃಣಾಂ ಮಧ್ಯೆ ದೃಷ್ಟಿಕೋನ ವಿನಿಮಯಾರ್ಥಂ ಏಕಾಂ ದೃಢಾಂ ಪೀಠಿಕಾಂ ಉಪಸ್ಥಾಪಯತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ನೇಪಾಳ ದೇಶೆ ಸಂಜಾತೇನ ಆಕಸ್ಮಿಕ ಜಲಾಪ್ಲಾವೇನ ಭಾರತಾತ್ ಯೇ ನಾಗರಿಕಾಃ ವಿಲುಪ್ತಾಃ ತೇಷಾಂ ಸಾಕ್ಷಾತ್ ಜೈವಿಕ ಸಂಬಂಧಿನಾಂ ಡಿಎನ್ಎ ರೂಪರೇಖಾ ನಿರ್ಧಾರಣಾಯ ಗೃಹ ಮಂತ್ರಾಲಯೇನ ಕೇಂದ್ರೀಯ ನ್ಯಾಯಾಲಯಿಕ ವಿಜ್ಞಾನ ಪ್ರಯೋಗಶಾಲಾನಾಂ ರಾಜ್ಯ ನ್ಯಾಯಾಲಯಿಕ ವಿಜ್ಞಾನ ಪ್ರಯೋಗಶಾಲಾನಾಂ ಅಥ ಚ ರಾಷ್ಟ್ರೀಯ ನ್ಯಾಯಾಲಯಿಕ ವಿಜ್ಞಾನ ವಿಶ್ವವಿದ್ಯಾಲಯಸ್ಯ ಪ್ರಯೋಗಶಾಲಾನಾಂ ಸೇವಾಃ ಪ್ರಾಪಯಿಷ್ಯಂತೆ. ವಿದೇಶ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ಭಾರತೆ ನಿವಸಂತಃ ಸಾಕ್ಷಾತ್ ರಕ್ತ ಸಂಬಂಧಿನಃ ಪರಿಜನಾಃ ನಿರ್ದಿಷ್ಟೇಷು ಕೇಂದ್ರೇಷು ಸ್ವಕೀಯಾನ್ ಜೈವಿಕ ಪ್ರಾರೂಪಾನ್ ಸಮರ್ಪ್ಯ ಡಿಎನ್ಎ ಪ್ರೊಫೈಲ್ ನಿರ್ಮಾಣಂ ಕಾರಯಿತುಂ ಶಕ್ನುವಂತಿ. ನೇಪಾಳ ಆರಕ್ಷಿ ದಲಸ್ಯ ಪರಾಮರ್ಶಾನುಸಾರಂ ನಿರುದ್ದಿಷ್ಟ ಜನಾನಾಂ ಪ್ರತ್ಯಭಿಜ್ಞಾನಾರ್ಥಂ ನೇಪಾಳ ಪ್ರಶಾಸನ ನಿರ್ದಿಷ್ಟ ತಾಂತ್ರಿಕ ಮಾಪದಂಡಾನನುಸೃತ್ಯ ಆಟೋಸೋಮಲ್ ಎಸ್ಟಿಆರ್ ಡಿಎನ್ಎ ಪರೀಕ್ಷಣ ವಿಧಾಸ್ಯತೆ. ಅಸ್ಮಿನ್ ಸಂದರ್ಭೆ ಸಹಾಯತಾಯೈ ನೇಪಾಳ ಪಕ್ಷತಃ 9841610095 ಇತಿ ಸಹಾಯತಾ ದೂರವಾಣಿ ಸಂಖ್ಯಾ ಅಪಿ ಪ್ರಸಾರಿತಾ ವರ್ತತೆ. ನೇಪಾಳ ತಿಬ್ಬತ ಸೀಮವರ್ತಿ ಕ್ಷೇತ್ರೇಷು ಸಂಜಾತೇನ ಪ್ರಲಯಂಕರೇಣ ಆಕಸ್ಮಿಕ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ ಸಂಪ್ರತಿ ದ್ವ್ಯಶೀತ್ಯುತ್ತರ ದ್ವಾದಶ ಶತಂ ಯಾವತ್ ಸಮುಪಗತ. ನೇಪಾಳ ಆರಕ್ಷಿದಲೇನ ಪ್ರದತ್ತಾನುಸಾರಂ ಸರ್ವಾಧಿಕ ಪ್ರಾಣಹಾನಿಃ ಚಿತವನ್ ಮಂಡಲೆ ಪಂಚೀಕೃತ. ಯತ್ರ ಏಕೋನಷಷ್ಟ್ಯಧಿಕ ತ್ರಿಶತಂ ಜನಾಃ ಮೃತಃ. ತದನು ಪೂರ್ವ ನವಲಪರಾಸಿ ಮಂಡಲೆ ಅಷ್ಟಾದಶಾಧಿಕ ದ್ವಿಶತಂ ಜನಾಃ ಮೃತಃ. ಕಾಠಮಾಂಡು ಸ್ಥಿತೇಷು ಚಿಕಿತ್ಸಾಲಯೇಷು ಉಪಚಾರ ನಿರತೌ ಪ್ರಾಣತ್ಯಾಗಂ ಕೃತವಂತೌ. ಅತ್ರಾಂತರೆ ಭಾರತ ಸರ್ವಕಾರೇಣ ಜಲೌಘ ಪ್ರಭಾವಿತೇಷು ಕ್ಷೇತ್ರೇಷು ಪ್ರಚಲತ್ಸು ರಕ್ಷಣ ಕಾರ್ಯೇಷು ಸಹಾಯತಾಯೈ ಸಹಾಯತಾ ಸಾಮಗ್ರಿಮಾದಾಯ ಅಪರಂ ವಿಮಾನದ್ವಯಂ ನೇಪಾಳಂ ಪ್ರತಿ ಪ್ರೇಷಿತಂ. ಭಗವತಃ ಶ್ರೀಕೃಷ್ಣಸ್ಯ ಜನ್ಮೋತ್ಸವೋಪಲಕ್ಷ್ಯೆ ಜನ್ಮಾಷ್ಟಮೀ ಪರ್ವ ಅದ್ಯ ಸಂಪೂರ್ಣೆ ದೇಶೆ ಧಾರ್ಮಿಕೋಲ್ಲಾಸೇನ ಆಚರ್ಯತೆ. ಅತ್ರಾವಸರೆ ಭಕ್ತಃ ಉಪವಾಸಂ ಕುರ್ವಂತಿ ಅನುಷ್ಠಾನಂ ವಿದಧತಿ ಮಂದಿರೇಷು ಚ ಗಚ್ಛಂತಿ. ಕೃಷ್ಣೇನ ಸಂಬದ್ಧಾನಿ ಮಧುರಾಣಿ ಅನ್ಯಾನಿ ಖಾದ್ಯಾನಿ ಚ ನಿರ್ಮೀಯ ಭಗವತೆ ಕೃಷ್ಣಾಯ ಸಮರ್ಪಯಂತಿ. ಭಕ್ತಿಗೀತಾನಿ ಸಂಕೀರ್ತನಾನಿ ಚ ಆದಿನಾದಾರಭ್ಯ ಪ್ರಾಯಃ ರಾತ್ರಿ ಪರ್ಯಂತಂ ಚ ಗಾಯಂತಿ. ಅತ್ರಾವಸರೆ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಜನ್ಮಾಷ್ಟಮೀ ಪರ್ವಣಃ ಶುಭಾಶಯಃ ಪ್ರೇಷಿತವಂತೌ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಜನ್ಮಾಷ್ಟಮೀ ಪರ್ವಣಿ ಶುಭಾಶಯಃ ಪ್ರೇಷಿತವಂತಃ. ಸಾಮಾಜಿಕಾಂತರ್ಜಾಲೀಯೇ ಪಟಲೆ ರಾಷ್ಟ್ರಪತಿ ಮುರ್ಮುಃ ಅವದತಿ ಯತ್ ಭಗವತಃ ಶ್ರೀಕೃಷ್ಣಸ್ಯ ಜೀವನಕಥಾಃ ಸಂದೇಶಾಶ್ಚ

0: ಭಾರತೀಯ ಸಂಸ್ಕೃತೌ ದರ್ಶನ ಶಾಸ್ತ್ರೇ ಚ ಪ್ರಾಣಶಕ್ತಿಂ ಪ್ರಸಾರಯಂತಿ. ಸಾ ಸರ್ವೇಭ್ಯಃ ಭಗವತಃ ಶ್ರೀಕೃಷ್ಣಸ್ಯ ಆದರ್ಶಾನ್ ಸ್ವೀಕೃತ್ಯ ಸರ್ವಸಮಾವೇಶಕಂ ವಿಕಸಿತ ಭಾರತಂ ನಿರ್ಮಾತುಂ ನಿರಂತರಂ ಕಾರ್ಯಂ ಕರ್ತುಂ ಆಗ್ರಹಂ ಅಕರೋತ್. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯಃ ಅವದತಿ ಯತ್ ಭಗವತಃ ಶ್ರೀಕೃಷ್ಣಸ್ಯ ಸಂದೇಶಾಃ ಸತ್ಯಸ್ಯ ಧರ್ಮಸ್ಯ ಕರ್ತವ್ಯಸ್ಯ ಸದ್ಗುಣಸ್ಯ ಚ ಮಾರ್ಗೇಣ ಗಂತುಂ ಮಾನವತಾಯೈ ಪ್ರೇರಯಂತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ಭಗವತಃ ಶ್ರೀಕೃಷ್ಣಸ್ಯ ದಿವ್ಯ ಸಂದೇಶೇಷು ನಿಸ್ವಾರ್ಥ ಸೇವಾ ಭಾವಸ್ಯ ಗಹನ ಪ್ರೇರಣಾ ನಿಹಿತಾ ಅಸ್ತಿ. ಐಎಂಡಿ ಇತಿ ಭಾರತ ಋತು ವಿಭಾಗೇನ ಮಧ್ಯಪ್ರದೇಶೆ ಶ್ವಃ ಯಾವತ್ ಪ್ರಚಂಡ ವೃಷ್ಟಿಯೈ ನಾರಂಗವರ್ಣೀಯ ಪೂರ್ವ ಸಂಚೇತನಾ ಪ್ರದತ್ತಾ ಅಸ್ತಿ. ಹರಿಯಾಣಾಯಾಂ ಚಂಡೀಗಢೆ ಹಿಮಾಚಲ ಪ್ರದೇಶೆ ಉತ್ತರಾಖಂಡೆ ಪಶ್ಚಿಮಿ ಉತ್ತರ ಪ್ರದೇಶೆ ಬಿಹಾರೆ ಝಾರ್ಖಂಡೆ ದೇಶಸ್ಯ ಪೂರ್ವೋತ್ತರ ಭಾಗೇಷು ಚ ಅದ್ಯ ಪ್ರಚಂಡ ವೃಷ್ಟಿ ಭವಿತುಮರ್ಹತಿ ಇತಿ ವಾರ್ತಾಃ.
1: ಆಕಾಶವಾಣಿ ಅವಲೋಕನ. ಆಕಾಶವಾಣಿ ಅವಲೋಕನ ವಿಷಯ ಅಂದಾಜುಗಳನ್ನು ಮೀರಿ ಆರ್ಥಿಕ ಬೆಳವಣಿಗೆ ದಾಖಲಿಸಿದ ಭಾರತ. 2026-27 ಪ್ರಥಮ ತ್ರೈಮಾಸಿಕದ ಆಶಾದಾಯಕ ಪ್ರಗತಿ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಸರ್ವಮಂಗಳ ಎಂ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆಯು ಅತ್ಯಂತ ದೃಢವಾದ ಮತ್ತು ಆಶಾದಾಯಕ ಮುನ್ನಡೆಯನ್ನು ಕಂಡಿದೆ. ಜಾಗತಿಕ ಮಟ್ಟದಲ್ಲಿ ವಿವಿಧ ಭೌಗೋಳಿಕ ಮತ್ತು ಆರ್ಥಿಕ ಸವಾಲುಗಳು ಎದುರಾದರೂ ಭಾರತ 7.8% ನೈಜ GDP ಪ್ರಗತಿಯನ್ನು ಸಾಧಿಸುವ ಮೂಲಕ ತನ್ನ ಆರ್ಥಿಕ ಸದೃಢತೆಯನ್ನು ಸಾಬೀತುಪಡಿಸಿದೆ. ಈ ದರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದಾಜಿಸಿದ್ದ 7%ಕ್ಕಿಂತ ಹೆಚ್ಚು ಇರುವುದಲ್ಲದೆ ಕಳೆದೆರಡು ವರ್ಷಗಳಿಗೆ ಹೋಲಿಸಿದರೆ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ. ದೇಶೀಯ ಉತ್ಪಾದನೆ, ಸೇವಾ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ, ಹೂಡಿಕೆಗಳ ಹೆಚ್ಚಳ ಹಾಗೂ ಸದೃಢ ದೇಶೀಯ ಬೇಡಿಕೆಗಳು ಈ ಸುಧಾರಣೆಗೆ ಮುಖ್ಯ ಕಾರಣಗಳಾಗಿವೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಕೂಡ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಎಂದು ಬಣ್ಣಿಸಿದೆ. ಈ ಅವಧಿಯಲ್ಲಿ ನೈಜ GDP ಮೌಲ್ಯ 81.36 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದ್ದರೆ ಪ್ರಚಲಿತ ಬೆಲೆಗಳಲ್ಲಿ ಸಾಮಾನ್ಯ GDP 10.3% ಜಿಗಿತ ಕಂಡು 88.27 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಅದೇ ರೀತಿ ನೈಜ ಒಟ್ಟು ಮೌಲ್ಯವರ್ಧನೆ GVA 8.2% ಹೆಚ್ಚಳ ಕಂಡಿದೆ. ಆರ್ಥಿಕತೆಯ ಆಧಾರಗಳಾದ ಹೂಡಿಕೆ ಹಾಗೂ ಬಳಕೆಗಳಲ್ಲಿಯೂ ಗಮನಾರ್ಹ ಸುಧಾರಣೆ ಕಂಡುಬಂದಿದ್ದು ಒಟ್ಟು ಸ್ಥಿರ ಬಂಡವಾಳ ರಚನೆ 11.9% ಹಾಗೂ ಖಾಸಗಿ ಅಂತಿಮ ಬಳಕೆ ವೆಚ್ಚ 7.1% ಹೆಚ್ಚಾಗಿದೆ. ರಫ್ತು ಕ್ಷೇತ್ರದಲ್ಲಿಯೂ 12% ಸಕಾರಾತ್ಮಕ ವೃದ್ಧಿ ದಾಖಲಾಗಿದೆ. ಉತ್ಪಾದನೆ ಮತ್ತು ಸೇವಾ ವಲಯಗಳು ದೇಶದ ಪ್ರಗತಿಗೆ ಬೆಂಬಲ ನೀಡಿವೆ. ಸೇವಾ ವಲಯ 10% ಬೆಳೆದಿದ್ದು ಅದರಲ್ಲಿಯೂ ಹಣಕಾಸು, ರಿಯಲ್ ಎಸ್ಟೇಟ್ ಮತ್ತು ಮಾಹಿತಿ ತಂತ್ರಜ್ಞಾನ ವಲಯಗಳು 12.1% ವೇಗದ ಪ್ರಗತಿ ಸಾಧಿಸಿವೆ. ವಿದ್ಯುತ್ ಉಪಕರಣಗಳು, ಸಾರಿಗೆ ಉಪಕರಣಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಆಧಾರಿತ ಉಪಕರಣಗಳ ಉತ್ಪಾದನೆಯಲ್ಲಾದ ಭಾರೀ ಏರಿಕೆಯು ಭಾರತದ ಕೈಗಾರಿಕಾ ಸಾಮರ್ಥ್ಯ ಹೆಚ್ಚುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಮೂಲಸೌಕರ್ಯ ಮತ್ತು ನಿರ್ಮಾಣ ಸಾಮಗ್ರಿಗಳ ಉತ್ಪಾದನೆಯಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬಂದಿದೆ. ಈ ಆರ್ಥಿಕ ಬೆಳವಣಿಗೆ ಕೇವಲ ಮೊದಲ ತ್ರೈಮಾಸಿಕಕ್ಕೆ ಮಾತ್ರ ಸೀಮಿತವಾಗದೆ ಅನುಸರಣೀಯ ತಿಂಗಳುಗಳಲ್ಲೂ ಮುಂದುವರೆದಿದೆ. ಜುಲೈ ತಿಂಗಳಿನಲ್ಲಿ ಕೈಗಾರಿಕಾ ಉತ್ಪಾದನೆಯು 6.7% ಹೆಚ್ಚಾಗಿದರೆ ಬಂಡವಾಳ ಸಾಮಗ್ರಿಗಳ ಉತ್ಪಾದನೆ 16.1% ಏರಿಕೆಯಾಗಿದೆ. ಭಾರತದ ಒಟ್ಟು ಸರಕು ಮತ್ತು ಸೇವೆಗಳ ರಫ್ತು 80.14 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿ 13.31% ವೃದ್ಧಿ ತೋರಿಸಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಉದ್ಯಮ ಮತ್ತು ಸೇವಾ ವಲಯಗಳಿಗೆ ನೀಡಲಾದ ಸಾಲದ ಪ್ರಮಾಣ ಏರಿಕೆಯಾಗಿರುವುದು ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತು ಉದ್ಯಮ ವಿಸ್ತರಣೆಗೆ ಇರುವ ದೃಢವಾದ ಆಶಾದಾಯಕ ವಾತಾವರಣವನ್ನು ಸೂಚಿಸುತ್ತದೆ. ಆರ್ಥಿಕತೆಯ ಈ ಯಶಸ್ಸಿನ ಹಿಂದೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಹಲವು ದೂರದೃಷ್ಟಿಯ ಕಾರ್ಯಕ್ರಮಗಳು ಮತ್ತು ಸುಧಾರಣೆಗಳಿವೆ. ತಯಾರಿಕಾ ವಲಯವನ್ನು ಉತ್ತೇಜಿಸಲು ಮೊಬೈಲ್ ಉತ್ಪಾದನಾ ಯೋಜನೆ, ಸೆಮಿಕಾನ್ 2 ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬೆಂಬಲ ನೀಡಲು ತುರ್ತು ಸಾಲ ಸೌಲಭ್ಯ, ಗ್ಯಾರಂಟಿ ಯೋಜನೆ ಮತ್ತು ಕಾಯ್ದೆ ತಿದ್ದುಪಡಿಗಳ ಮೂಲಕ ನಿಯಮಗಳನ್ನು ಸರಳೀಕರಿಸಲಾಗಿದೆ. ಇಂಧನ ಭದ್ರತೆಗಾಗಿ ಕಡಲ ತೀರದ ಪರಿಶೋಧಿತ ಸಮುದ್ರ ಮಂಥನ ಯೋಜನೆ, ಕಲ್ಲಿದ್ದಲು ಅನಿಲೀಕರಣ, ಗೋಬರ್ಧನ್ ಜೈವಿಕ ಇಂಧನ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ರಫ್ತು ಮತ್ತು ಜಾಗತಿಕ ವ್ಯಾಪಾರವನ್ನು ವಿಸ್ತರಿಸಲು ಅಂತಾರಾಷ್ಟ್ರೀಯ ಒಪ್ಪಂದಗಳು ನೆರವಾಗಿವೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಿದ್ದು, ಭಾರತದ ಶೇಕಡ 99% ರಫ್ತುಗಳಿಗೆ ಶೂನ್ಯ ಸುಂಕದ ಸೌಲಭ್ಯ ದೊರೆತಿದೆ. ಇಸ್ರೇಲ್ ಜೊತೆಗಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಹಾಗೂ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಿಗೆ ಸಾಲ ವ್ಯವಸ್ಥೆ, ಮಾರುಕಟ್ಟೆಯಲ್ಲಿ ನೀಡಲಾದ ಸಡಿಲಿಕೆಗಳು ದೇಶಕ್ಕೆ ಬಂಡವಾಳದ ಹರಿವನ್ನು ಹೆಚ್ಚಿಸಿವೆ. ಭಾರತೀಯ ಹಡಗುಗಳಿಗೆ ರಕ್ಷಣೆ ನೀಡಲು ಭಾರತೀಯ ಕಡಲ ವಿಮಾ ನಿಧಿ ಸ್ಥಾಪಿಸಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
2: ಅವಲೋಕನ ಪ್ರಸಾರವಾಯಿತು.

0: ಆಕಾಶವಾಣಿ
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ
3: ಐಸ್ ಕ್ರೀಮ್ ಬೇಕೆ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ ಕಾಳಸಂತೆ ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ ಜಾಗೃತರಾಗಿರಿ ಎಚ್ಚರದಿಂದಿರಿ
6: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು ನೀರನ್ನು ಹಿತಮಿತವಾಗಿ ಬಳಸೋಣ ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ
7: ನೀರನ್ನು ಉಳಿಸಿ ಸಂರಕ್ಷಿಸೋಣ
0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು ಸರಿಯಾಗಿ 6:40 ಪ್ರದೇಶ ಸಮಾಚಾರ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ, ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ. ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ 42%-43% ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು, ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ, ಸರೋವರ, ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ INQ ಇನ್ನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟಿಸಲಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ತ್ವರಿತ ಪರಿಹಾರ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರ ನಾಳೆಯಿಂದ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲು ಎಲ್ಲಾ ಜಿಲ್ಲೆಗಳಿಗೆ ನಿರ್ದೇಶನ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾ ಆಂದೋಲನಕ್ಕೆ ಬಾಗೇಪಲ್ಲಿ ಪಟ್ಟಣದ ಕಸಬಾ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾಳೆ ಜಿಲ್ಲಾಡಳಿತ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಾಳೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ಧ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥ ಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ

ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾ ಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಆರಂಭದಲ್ಲಿ ಕೇಳೋಣ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನ ಕ್ರಮಗಳ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು.
1: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇವತ್ತು ನಾವು ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ಮಾಹಿತಿ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಮಾರುಕಟ್ಟೆ ಉತ್ತೇಜಿಸಲು ಯಾವ ಥರ ಒಂದು ದಾರಿಯನ್ನು ಮಾಡಿಕೊಡ್ಬೇಕು, ದಾರಿಯನ್ನು ತೋರಿಸ್ತವೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಘುಪ್ರಸಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
2: ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇದರ ಪರಿಕಲ್ಪನೆ ಬಹಳ ಸ್ಪಷ್ಟ. ನೋಡಿ, ನಮ್ಮ ದೇಶದಲ್ಲಿ ಸುಮಾರು 85% ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರೇ ಇದ್ದಾರೆ. ಹಾಗಾಗಿ ಇವರ ಏನು ನಾವು ಹೊಲಗಳು ಅಥವಾ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ, ಅವು ಆರ್ಥಿಕವಾಗಿ ಅಷ್ಟೊಂದು ನಮಗೆ ಲಾಭ ತಂದು ಕೊಡುವ ಒಂದು ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಾಗಿ ರೈತರು ತಮ್ಮ ರೈತ ಉತ್ಪಾದಕ ಸಂಘಗಳನ್ನು ಕಟ್ಟಿಕೊಳ್ಳುವ ಮೂಲಕ ಅಂತ ಹೇಳಿದರೆ, ಸುಮಾರು ಇಲ್ಲಿ 400 ರೈತರಿಂದ ಹಿಡಿದು 1,000 ಜನ ರೈತರ ತನಕ ತಮ್ಮ ಸಂಘಗಳನ್ನು ಕಟ್ಟಿಕೊಳ್ತಾರೆ. ಕೆಲವು ಸಂಘಗಳು ಬೆಳೆ ಆಧಾರಿತ ಸಂಘಗಳು ಸಹ ಇದೆ. ಈಗ ಉದಾಹರಣೆಗೆ ನಾವು ದ್ರಾಕ್ಷಿ ಬೆಳೆಗಾರರ ರೈತ ಉತ್ಪಾದಕ ಸಂಘ, ಮಾವು ಬೆಳೆಗಾರರ ಉತ್ಪಾದಕ ಸಂಘ, ಅದೇ ರೀತಿ ಇತ್ತೀಚೆಗೆ ಸಿರಿಧಾನ್ಯಗಳ ಬೆಳೆಗಳ ಉತ್ಪಾದಕ ಸಂಘ, ಹಣ್ಣು ತರಕಾರಿಗಳ ಬೆಳೆಗಳ ಉತ್ಪಾದಕ ಸಂಘ, ಹೀಗೆ ಹೋಗ್ತಾ ನಾವು ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಈ ಎಲ್ಲ ರೈತ ಉತ್ಪಾದಕ ಸಂಘಗಳ ಮೂಲಕ ಕೃಷಿಕರು ಒಗ್ಗೂಡಿ ತಮ್ಮ ಬಾರ್ಗೇನಿಂಗ್ ಪವರ್ ಅಂತ ಹೇಳಿದರೆ ತಾವೇ ಬೆಲೆ ನಿಗದಿಪಡಿಸುವ ಒಂದು ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಈಗ ನೋಡಿ, ಒಂದು ರೈತ ಉತ್ಪಾದಕ ಸಂಘವನ್ನು ಅವರು ಕಟ್ಟಿಕೊಂಡಿದ್ದೆ, ಅದರಲ್ಲಿ ಅವರು ಸಂಘಟಿತರಾಗಿ ತಮ್ಮ ಪರಿಕರಗಳನ್ನು ಪಡೆದುಕೊಳ್ಬೋದು, ಮಾರುಕಟ್ಟೆಯಿಂದ ಪಡೆದುಕೊಳ್ಬೋದು. ಹಾಗೆ ಏನಾಗುತ್ತೆ, ಅವರಿಗೆ ಕಡಿಮೆ ದರದಲ್ಲಿ ಪರಿಕರಗಳು ಸಿಗುತ್ತೆ, ಒಂದು. ಆನಂತರ ಅವರೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಿ ಒಂದು ಬೆಳೆ ಅಥವಾ 2-3 ಬೆಳೆಗಳನ್ನೇ ಅವರು ಬೆಳೆದಿದ್ದೆ ಆದಲ್ಲಿ ಹೆಚ್ಚು ಉತ್ಪನ್ನ ಬರುತ್ತೆ. ಆ ಉತ್ಪನ್ನವನ್ನು ಎಲ್ಲರೂ ಸಂಘಟಿತರಾಗಿ ಮಾರುಕಟ್ಟೆ ಮಾಡಿದ್ದೆ ಆದಲ್ಲಿ ದೂರದ ಮಾರುಕಟ್ಟೆಗಳನ್ನು ಮುಟ್ಟಲಿಕ್ಕೆ ಸಾಧ್ಯ, ಹೆಚ್ಚು ಬೆಲೆಗೆ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿದಾಗ ಒಬ್ಬ ರೈತ ತಾನೇ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವ

0: ಆಗುವ ಎಲ್ಲ ಕಷ್ಟಗಳಿಂದ ಹೊರಬಂದು ಅವುಗಳನ್ನು ಗುಂಪಾಗಿ ಮಾರುಕಟ್ಟೆ ಮಾಡಿದಾಗ ಅವನಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ. ಒತ್ತಡ ಕಡಿಮೆ ಆಗುತ್ತೆ, ಅವನ ಉತ್ಪನ್ನಗಳಿಗೆ ಒಳ್ಳೆ ಮಾರುಕಟ್ಟೆ ಬರುತ್ತೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳು ಭವಿಷ್ಯದ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ ಅದರಲ್ಲೂ ಕಡಿಮೆ ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಭೂ ಹಿಡುವಳಿ ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಮಾತ್ರ ನಮ್ಮ ಕೃಷಿಕರಿಗೆ ಒಂದು ಆಶಾದೀಪ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ.
1: ಅಂದರೆ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರೇ, ಈಗ ಒಬ್ಬ ರೈತರು ಈಗ ಮಾವು ಬೆಳೆಯವರು ಇರ್ತಾರೆ, ಒಂದು 500 ಜನ ಇರ್ತಾರೆ ಅಂತ ಇಟ್ಕೊಳ್ರಿ. ಮಾವು ಬೆಳೆ ಸಂಘವನ್ನು ಮಾಡಿಕೊಂಡು ಅವರು ಈ ಮಾರುಕಟ್ಟೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಸ್ವಲ್ಪ ಮಟ್ಟಿಗೆ ಅವರು ಸದೃಢರಾದ್ರಪ್ಪ, ಮಾವು ಬೆಳೆಯಲ್ಲಿ ಅವರು ಸದೃಢರಾದರು, ಅವರೇ ಕೂಡ ಇನ್ನೊಂದು ಸಂಘನು ತಮ್ದು ಇನ್ನೊಂದು ಬೆಳೆ ತಗೊಂಡು ಮಾಡ್ಕೋಬಹುದು. ಯಾಕಂದ್ರೆ ಈಗಾಗಲೇ ಅವರು ಮಾರುಕಟ್ಟೆ ಎಲ್ಲೆಲ್ಲಿ ಮಾರ್ಕೋಬೇಕು ಅನ್ನೋದು ಹಿಡ್ಕೊಂಡಿರ್ತಾರೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವರು ಇದನ್ನು ಕೂಡ ಅಲ್ಲೇ ತರೋದು, ಈ ವಸ್ತುನ ತಪ್ಪು, ಈ ಉದಾಹರಣೆಗೆ ದ್ರಾಕ್ಷಿನೋ ಅಥವಾ ಪೇರ್ಲೆ ಹಣ್ಣು ಅಥವಾ ಇನ್ನೇನೋ ಹಣ್ಣನ್ನ ತಂದು ನೀವು ಅದನ್ನು ಸೇರಿಸ್ಕೋಬಹುದು. ಅದಕ್ಕಾಗಿ ನೀವು ಬೇರೆ ಸಂಘನೆ ಮಾಡ್ಕೋಬಹುದು.
0: ಹೌದು, ಖಂಡಿತ ಇನ್ನೊಂದು ಒಂದು ರೈತ ಉತ್ಪಾದಕರ ಸಂಘವನ್ನು ನೀವು ಕಟ್ಟಿ ಬೆಳೆಸಿದ್ದಾದಲ್ಲಿ ತಾವು ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ರೈತ ಉತ್ಪಾದಕ ಸಂಘಗಳು ತಾನೇ ತಾನಾಗಿ ಹುಟ್ಟತಕ್ಕಂಥ ಅವಕಾಶಗಳಿದೆ. ನೋಡಿ, ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಪ್ರಾಥಮಿಕ ಉತ್ಪಾದಕರು ಒಂದು ಕಡೆ, ಆ ಪ್ರಾಥಮಿಕ ಉತ್ಪಾದನೆಯನ್ನು ಅವರು ತಮ್ಮ ಸಂಸ್ಥೆಯ ಮೂಲಕ ತಾವೇ ಸಂಸ್ಕರಿಸಿ, ತಾವೇ ಮೌಲ್ಯವರ್ಧಿಸಿ, ತಾವೇ ಬ್ರ್ಯಾಂಡಿಂಗ್ ಮಾಡಿ ತಮ್ಮದೇ ಒಂದು ಹೆಸರಿನಲ್ಲಿ ಮಾರಾಟ ಮಾಡಿದಾಗ ಅದಕ್ಕೆ ಮೌಲ್ಯ ಹೆಚ್ಚಾಗುತ್ತೆ. ನೋಡಿ, ಉದಾಹರಣೆಗೆ ಒಂದು ರಾಗಿ, ಇದೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ವಿಷಯ. ನೀವು ರಾಗಿಯನ್ನು 1 ಕೆಜಿ ನೇರವಾಗಿ ಮಾರಾಟ ಮಾಡಿದಾಗ ನಿಮಗೆ ಬರುವ ಲಾಭ ಎಷ್ಟು, ಅದನ್ನು ನೀವು ಪೌಡ್ರ್ ಮಾಡಿ ಮಾರಾಟ ಮಾಡಿದರೆ ನಿಮಗೆ ಬರುವ ಲಾಭ ಎಷ್ಟು, ಇನ್ನೂ ಅದಕ್ಕೆ ಕೆಲವು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಎಲ್ಲ ಮಿಶ್ರಣ ಮಾಡಿ, ಈಗ ನಾವೇನು ನ್ಯೂಟ್ರಿ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಈಗ ಮಾಲ್ಟ್ ಅಂತ ಹೇಳ್ತೀವಿ, ಕೆಲವೆಲ್ಲ ಮಕ್ಕಳಿಗೆ ಪೌಷ್ಟಿಕದಾಯಕವಾದಂಥ ಆಹಾರಗಳನ್ನು ಉತ್ಪಾದನೆ ಮಾಡಿದ್ದೆ ಆದಲ್ಲಿ, ಅವರ ರೈತ ಉತ್ಪಾದಕ ಸಂಘದ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಿದ್ದೆ ಆದಲ್ಲಿ ಅವರಿಗೆ ಆ ಮಾರ್ಜಿನ್ ಆಫ್ ಪ್ರಾಫಿಟ್ ಏನು, ಅಲ್ಲಿ ಬರ್ತಕ್ಕಂಥ ಲಾಭ ಹೆಚ್ಚಾಗುತ್ತೆ ಖಂಡಿತ. ಇದರಿಂದ ಅವರಿಗೆ ಸಂಸ್ಥೆಗೂ ಅನುಕೂಲ ಆಗುತ್ತೆ, ಆ ಬೆಳೆದಂಥ ರೈತವನಿಗೂ ಅನುಕೂಲ ಆಗುತ್ತೆ. ಅದೇ ಒಬ್ಬ ರೈತ ಮಾಡೋದು ಕಷ್ಟ, ಯಾಕಂದರೆ ಅವನು ದೊಡ್ಡ ದೊಡ್ಡ ಮಿಷಿನ್ ತರಬೇಕಾಗುತ್ತೆ, ಲೇಬ್ಲಿಂಗ್ ಮಾಡಬೇಕಾಗುತ್ತೆ, ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ, ಮಾರುಕಟ್ಟೆ ಹುಡ್ಕೋದು ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಒಂದು ಸಂಘ ಇರೋದ್ರಿಂದ, ನೀವು ಒಗ್ಗಟ್ಟಾಗಿ ಒಂದು ಸಂಘಟನೆ ಇರೋದ್ರಿಂದ ನಿಮಗೆ ದೂರದ ಮಾರುಕಟ್ಟೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಎಲ್ಲರ ಹತ್ತಿರ ಮೊಬೈಲ್ಸ್ ಇದೆ. ಇವತ್ತು ನೀವು ಬೇರೆ ದೇಶದ ಮಾರುಕಟ್ಟೆ ಹುಡುಕೋದು, ಬೇರೆ ರಾಜ್ಯದ ಮಾರುಕಟ್ಟೆ ಹುಡುಕೋದು ಇವತ್ತಿನ ದಿನದಲ್ಲಿ ಕಷ್ಟದ ವಿಷಯನಲ್ಲ. ನೀವು ಸ್ಮಾಲ್ ಸ್ಮಾಲ್ ವಿಡಿಯೋಸ್ ಅಂದರೆ ಸಣ್ಣ ಸಣ್ಣ ವಿಡಿಯೋ ಚಿತ್ರದ ತುಣುಕುಗಳನ್ನು ಮಾಡಿ, ನಿಮ್ಮ ಬೆಳೆ ಎಲ್ಲಿ ಬೆಳೆದ್ರಿ, ಆ ಬೆಳೆ ಬೆಳೆದಂಥ ಪರಿಸರ ಹೆಂಗಿತ್ತು, ಯಾವ ರೀತಿ ಇತ್ತು, ನೀವು ಯಾವ ರೀತಿ ಗೊಬ್ಬರ ಬಳಕೆ ಮಾಡಿದ್ದೀರಿ, ಅಂದರೆ ಈ ಒಂದು ಬೆಳೆ ಎಷ್ಟು ನೈಜತೆಯಿಂದ ಕೂಡಿದೆ, ಸದೃಢವಾಗಿ ಬೆಳೆದಿದೆ ಅನ್ನೋದು ಸಹ ಗ್ರಾಹಕರಿಗೆ ಮನವರಿಕೆ ಆಗಬೇಕು. ಇವತ್ತಿನ ದಿನ ಹೆಂಗೈತೆ, ಗ್ರಾಹಕರು ಬೇರೆ ದೇಶದ ಗ್ರಾಹಕರಾಗಿರ್ಬೋದು, ಬೇರೆ ಬೇರೆ ದೂರದ ಗ್ರಾಹಕರಾಗಿರ್ಬೋದು, ಆ ಉತ್ಪನ್ನ ಎಲ್ಲಿ ಬೆಳೆದರು, ಅದರ ಬೆಳೆಯುವಲ್ಲಿ ಬಳಸಿದಂಥ ರಾಸಾಯನಿಕಗಳೇನು, ಅಲ್ಲಿ ಬೆಳೆಯುವ ಪರಿಸರ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿಕೊಂಡಿರತಕ್ಕಂಥ ನಮ್ಮ ರೈತ ಬಾಂಧವರು ಎಲ್ಲ ಒಂದು ಕಡೆ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ ನಾವು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿದರೆ, ಮೊದಲು ನಮ್ಮ ಬೆಳೆ ಸ್ಥಿತಿಗತಿಗಳನ್ನು ನಮ್ಮ ಏನು ಕೊಂಡುಕೊಳ್ಳುವ ಕನ್ಸ್ಯೂಮರ್ಸ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಆನಂತರ ಗುಣಮಟ್ಟದ ಉತ್ಪಾದನೆಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು. ಈಗ ನಾವು ರಫ್ತು ಮಾಡಬೇಕು ಅನ್ನೋದಾದರೆ ಅಲ್ಲಿ ಕೆಲವು ಮಾನದಂಡಗಳಿದೆ, ರಾಸಾಯನಿಕಗಳ ಬಳಕೆ ಅಲ್ಲಿ ಬಹಳಷ್ಟು ಕಡಿಮೆ ಇರಬೇಕು, ಅದು ಒಂದೊಂದು ದೇಶಕ್ಕೂ ಕೆಲವು ಮಾನದಂಡಗಳಿದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಉತ್ಪಾದಕರ ಸಂಘದ ವತಿಯಿಂದ ತಿಳ್ಕೊಳ್ಳೋದು ಭಾಳ ಈಸಿ. ಆನಂತರ ಅವುಗಳನ್ನು ನಾವು ಮುಟ್ಟುವಂತಹ ಒಂದು ಕೆಲಸವನ್ನು ಸಹ ನಮ್ಮ ಉತ್ಪಾದಕ ಸಂಘಗಳಿಂದ ಮಾಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ಯಾವುದೇ ಒಂದು ವಸ್ತು ಇದೆಯಪ್ಪ, ಹೌದು, ಒಂದು ವಿದೇಶಕ್ಕೆ ನಾವು ಅದನ್ನು ಕಳಿಸ್ಕೊಡ್ಬೇಕು, ಅಲ್ಲಿ ಮಾರಬೇಕು. ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, ಆದರೆ ಅಲ್ಲಿ ಅಪೂರ್ಣ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಆದರೂ ತಾವು ಒಂದು ಸಂಸ್ಥೆ, ರೈತ ಉತ್ಪಾದಕ ಸಂಸ್ಥೆ ಅಂತಿದ್ದಾಗ, ಈಗ ಅವರು ಹೊಸದಾಗಿ ಯಾವುದೋ ಒಂದು ವಸ್ತುನ ರಫ್ತು ಮಾಡಬೇಕು, ಮಾರುಕಟ್ಟೆಗೆ ಒಯ್ದು ಕೊಡ್ಬೇಕಪ್ಪ ಬಾಳೆಹಣ್ಣು ಅಂತ ಇಟ್ಕೊಳ್ಳಿ, ಅವರಿಗೆ ಏನು ಮಾನದಂಡ ಇರುತ್ತೆ, ಇದ್ರ ಬಗ್ಗೆ ಇದು ಏನು ಕ್ವಾಲಿಟಿ, ಗುಣಮಟ್ಟ ಮತ್ತೆ ಗಾತ್ರ, ಅದ್ರ ಬಗ್ಗೆ ಇವೆಲ್ಲ ಮಾಡ್ಕೋತಾರೆ, ಮತ್ತೀಗ ಅದನ್ನ ಎಲ್ಲಿ ಯಾರ ಮೂಲಕ ಅದು ಒಡಂಬಡಿಕೆ ಆಗ್ಬೇಕು ಆ ಬಗ್ಗೆ ಸ್ವಲ್ಪ.
0: ಈಗ ನಿಮ್ಗೆ ಗೊತ್ತಿದೆ ಕಪೇಕ್ ಅಂತ ನಮ್ದಲ್ಲಿ ಸಂಸ್ಥೆ ಇದೆ, ನಮ್ಮ
1: ಕರ್ನಾಟಕ
0: ಸರ್ಕಾರದ್ದು.
1: ಹೌದು,
0: ಇದು ರಫ್ತನ್ನು ಉತ್ತೇಜನ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಸಂಸ್ಥೆ ಇದೆ.
1: ಹೌದು,
0: ಈಗ ರೈತ ಉತ್ಪಾದಕರ ಸಂಘಗಳು ಈ ಸಂಸ್ಥೆಯನ್ನು ಮೊದಲು ಸಂಪರ್ಕ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಸಂಸ್ಥೆಯ ಮೂಲಕ ನೀವು ರಫ್ತು ಮಾಡಿದ್ದೇ ಆದಲ್ಲಿ ನಿಮಗೆ ಸರ್ಕಾರದಿಂದ ಕೆಲವು ನೆರವು ಸಿಗುತ್ತೆ, ಜೊತೆಗೆ ಮುಂದಿನ ರಫ್ತು ಮಾರುಕಟ್ಟೆ ಹುಡುಕಿಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಅದರಲ್ಲಿ ಎಲ್ಲಾ ಮಾನದಂಡಗಳು, ಯಾಕಂತ ಹೇಳಿ ನಾನು ಹೇಳಿದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾನದಂಡಗಳು.
1: ತುಂಬಾ ಸಂತೋಷ ಕೆ ಪಿ ರಘುಪ್ರಸಾದ್ ಅವರೇ, ಯಾಕಂದ್ರೆ ಉತ್ಸಾಹಿ ರೈತರು ತಾವೇ ಮುಂದೆ ಹೋಗಿ ಎಲ್ಲೋ ತಗೊಂಡೋಗಿ ಮಾರುಕಟ್ಟೆ ಮಾಧ್ಯಮದ ಏನು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳ್ಕೊಂಡು ಅಲ್ಲಿ ಎಲ್ಲ ಮಾರಕ್ ಹೋಗ್ಬಿಡ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಇವ್ರ ರಕ್ಷಣೆಗೆ ಯಾರೇ ಇರಲ್ಲ. ಹಾಗಾಗಿ ಸರ್ಕಾರನೇ ಇಂತ ಒಂದು ಸಂಸ್ಥೆ ಕ್ಯಾಪೆಕ್ ಅನ್ನೋದನ್ನ ಸ್ಥಾಪನೆ ಮಾಡಿದೆ. ಅದು ನಿಮ್ಗಾಗೇ ಇರೋದು, ನೀವು ಅಲ್ಲಿ ಹೋದ್ರೆ ಅವರು ಹೀಗೆ ಮಾಡ್ರಿ ಈ ತರದ ಏನು ಶುಲ್ಕವನ್ನು ಕೊಟ್ಟು ನೀವು ನೋಂದಣಿ ಮಾಡ್ಕೊಳ್ಳಿ, ಮತ್ತೆ ಒಂದೊಂದು ಹಂತ ಹಂತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ.
0: ಈಗ ಇನ್ನೊಂದು ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಆ ಸಂಘಗಳನ್ನು ಮಾಡಿರೋ ಉದ್ದೇಶವೇ ತಾವು ಆದಷ್ಟು ಈ ಮಧ್ಯವರ್ತಿಗಳನ್ನು ಬಿಟ್ಟು ನೀವು ನೇರವಾಗಿ ಮಾರಾಟ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈ ಮಧ್ಯವರ್ತಿಗಳು ಈಗ ಬೇರೆ ಎಲ್ಲ
1: ಕ್ಷೇತ್ರ
0: ತಾವೇ ಮಾಡ್ಕೊಳ್ತಾ ಇದ್ದಾರೆ. ಈಗ ನೀವು ಬೆಳೆದ ಉತ್ಪನ್ನಗಳನ್ನು ಆದಷ್ಟು ಮಧ್ಯವರ್ತಿಗಳನ್ನು ತಾವು ಸಂಪರ್ಕ ಮಾಡದೆ ನೇರವಾಗಿ ನೀವು ಗ್ರಾಹಕರನ್ನು ಮುಟ್ಟಬೇಕು. ಆ ಒಂದು ಕೆಲಸವನ್ನು ರೈತ ಉತ್ಪಾದಕರ ಸಂಘದಿಂದ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ರೈತನಿಗೆ ಮಾಡಿಕ್ಕೆ ಕಷ್ಟ ಆಗುತ್ತೆ. ನೀವು ಸಂಘಟಿತರಾಗಿದ್ದೀರಿ, 200 ಜನ ರೈತರಿದ್ದೀರಿ, 1,000 ಜನ ರೈತರಿದ್ದೀರಿ, ನೀವೆಲ್ಲರೂ ಸೇರಿ ಆದಷ್ಟು ಒಂದು ಅಥವಾ ಎರಡು ಉತ್ಪನ್ನಗಳನ್ನು ಬೆಳೆದ್ರೆ ಹೆಚ್ಚು ಸೂಕ್ತ ಅಂಥೇಳಿ. ಯಾಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಹೆಚ್ಚು ಬರುವಂತಹ ಒಂದು ಅಥವಾ ಎರಡು ಉತ್ಪನ್ನಗಳು ಬೆಳೀಬೇಕು. ಆನಂತರ ನಿಮ್ಮದೇ ಸ್ಥಳೀಯ ಹೆಸರಿನ ಒಂದು ಲೇಬಲಿಂಗ್ ಅಥವಾ ಬ್ರ್ಯಾಂಡಿಂಗ್ ಮಾಡೋದ್ರಿಂದ ನೀವು ಗ್ರಾಹಕರನ್ನು ಸೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಮಾವು ಬೆಳೆಗಾರ ಉತ್ಪಾದಕ ಸಂಘದವರು ಸಣ್ಣ ಸಣ್ಣ ಡಬ್ಬಿಗಳನ್ನು ಮಾಡಿ ಅವ್ರದೇ ಆದಂತಹ ಒಂದು ಹೆಸರನ್ನು ಇಟ್ಕೊಂಡು ಈಗ ಹೊತ್ತು ಮಾರಾಟ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ನೀವು ಮಂಡಿಗೆ ಹೋಗಿ ನೀವು ಟನ್ ಗಟ್ಟಲೆ ಮಾರಾಟ ಮಾಡೋದಕ್ಕಿಂತ ನೀವು ಬರೀ ಈ ರೀತಿಯ ಬಾಕ್ಸ್ಗಳನ್ನು ಮಾರಾಟ ಮಾಡೋದ್ರಿಂದ ಕೆಲವು ಸ್ಟ್ರಾಟಜಿಕ್ ಪ್ಲೇಸಸ್ ಅಂತ ಹೇಳ್ತೀವಿ, ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೋಗಿ ನಿಮ್ಮ ಉತ್ಪಾದಕ ಸಂಘಗಳ ಹೆಸರಿನಲ್ಲಿ ಒಂದು ಆಕರ್ಷಕವಾದಂಥ ಡಬ್ಬಿ. ಈಗ ನೋಡಿ, ಈ ಮಾರಾಟ ಮಾಡಲಿಕ್ಕೆ ಹೋದಾಗ ಗ್ರಾಹಕರ ದೃಷ್ಟಿ ಯಾವತ್ತು ಈ ಪ್ಯಾಕಿಂಗ್ ಬಹಳ ಚೆನ್ನಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು. ಅದರಲ್ಲಿ ಕೆಲವು
1: ಹಣ್ಣು ಕೂಡ ಅದಕ್ಕೆ ಪೆಟ್ಟಾಗಿರ್ಬೋದು, ಕಲೆ
0: ಬಂದಿರಬಾರ್ದು. ಆ ಹಣ್ಣಿನ ಒಳ್ಳೆ ಫೋಟೋ ಇರಬೇಕಾಗುತ್ತೆ, ಅಲ್ಲಿ ನೋಡೋರಿಗೆ ಆಕರ್ಷಣೆ ಆಗಬೇಕು. ಆಮೇಲೆ ಎಲ್ಲಿ ಬೆಳೆದ್ರು, ಈಗ ನಾವು ಶ್ರೀನಿವಾಸಪುರದ ಮಾವಿನ ಹಣ್ಣು ಅಂದ್ರೆ ಶ್ರೀನಿವಾಸಪುರ ಮೊದಲಿಂದ ಮಾವಿನ ಹಣ್ಣು ಬೆಳೆಯುವ
1: ಜಾಗ
0: ಅಂದ್ರೆ ಅಲ್ಲಿಂದ ಬಂತು ಈ ಮಾವಿನ ಹಣ್ಣು ಅಂದ್ರೆ ಆ ಮಾವಿನ ಹಣ್ಣಿಗೆ ತನ್ನದೇ ಆದ ವಿಶಿಷ್ಟ ಗುಣ ಇದೆ,
1: ಅದು
0: ಚೆನ್ನಾಗಿರುತ್ತೆ ಅಂತ ಅದು ಅಲ್ಲಿ ದಾಖಲೆ ಆಗ್ಬೇಕು, ಮೆನ್ಷನ್ ಆಗ್ಬೇಕು.
1: ಅದೇ ನಂಜನಗೂಡಿನ
0: ರಸಬಾಳೆ ಮೆನ್ಷನ್
1: ಎಲ್ಲರಿಗೂ ಗೊತ್ತಿದೆ
0: ಆಯ್ತಾ. ಈ ರೀತಿ ಮೆನ್ಷನ್ ಆದಾಗ ಏನಾಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುತ್ತೆ, ಅವರು ಉತ್ಸಾಹದಿಂದ ಬಂದು ಆ ಒಂದು ವಸ್ತುವನ್ನು ಖರೀದಿ ಮಾಡ್ತಾರೆ. ಅದರಿಂದ ನಮ್ಮ ಕೃಷಿಕರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಈ ಡಿಜಿಟಲ್ ಮೀಡಿಯಾಗಳು ಸಾಕಷ್ಟಿದೆ, ಅದರಲ್ಲೂ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮದು ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿ, ಮೊದಲೇ ನಮ್ಮ ಉತ್ಪನ್ನ ಈ ರೀತಿ ಬೆಳೀತಾ ಇದ್ದೀವಿ, ಅದರ ಗುಣಮಟ್ಟ ಈ ರೀತಿ ಇದೆ, ಅದರ ರುಚಿ ಈ ರೀತಿ ಇದೆ ಅಂತ ಸ್ಮಾಲ್ ಸ್ಮಾಲ್ ವಿಡಿಯೋಗಳನ್ನ ನೀವು ಮಾಡಿ ಅಪ್ಲೋಡ್ ಮಾಡ್ತಾ ಹೋದಾಗ, ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಮ ಉತ್ಪನ್ನಗಳ ಬಗ್ಗೆ ಜನರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಬರುತ್ತೆ, ಮಾಹಿತಿ ದೊರಕುತ್ತೆ. ಆನಂತರ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಿ, ನಿಮ್ಮನ್ನು ಹುಡುಕೊಂಡು ಬರುತ್ತಾರೆ, ಅದರಿಂದ ನಿಮ್ಮ ಮಾರುಕಟ್ಟೆ ಜಾಲ ವಿಸ್ತಾರ ಆಗ್ತಾ ಇದೆ.
1: ಈಗ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರೇ, ಈಗ ಸಾಮಾಜಿಕ ಮಾಧ್ಯಮ ಅಂತೇವೆ, ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ಮಾಧ್ಯಮಕ್ಕೆ ಹೋಗಬೇಕು ಅಲ್ಲಿ ಅವರಿಗೆ ಅಷ್ಟು ಕೂಡ ಮಾಹಿತಿ ಇರಲ್ಲ. ಎಲ್ಲೋ ಒಂದೇನು ಯೂಟ್ಯೂಬೋ ಫೇಸ್ಬುಕ್ಕೋ ಈ ತರ ಅಂದಿರ್ತಾರೆ, ಆದ್ರೆ ಅವರಿಗೆ ಬೇಕಾಗಿದ್ದ ಮಾಹಿತಿ ಎಲ್ಲಿ ಯಾರನ್ನ ಸಂಪರ್ಕ ಮಾಡೋದು ಅದು ಕೆಲವೊಂದು ಸಾರಿ ಗೊತ್ತಾಗಲ್ಲ.
0: ಈಗ ಏನಾಗುತ್ತೆ, ಕೆಲವು ಸಾರಿ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಈ ರೀತಿಯ ಸಣ್ಣ ಸಣ್ಣ ಏನು ಅವರ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ನಮ್ಮ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರೆ ಈಗ ಇಲ್ಲಿ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಇನ್ಸ್ಟಾಗ್ರಾಮ್ ಇವತ್ತಿನ ದಿನಗಳಲ್ಲಿ ಬಹಳ ಪಾಪ್ಯುಲರ್ ಇದೆ, ಈಗ ಫೇಸ್ಬುಕ್ ಇದೆ, ಅದೇ ರೀತಿ ವಾಟ್ಸಪ್ ಗ್ರೂಪ್ಗಳ ಮೂಲಕವೂ ಸಹ ತಮ್ಮ ಉತ್ಪನ್ನಗಳನ್ನು ನೀವು ಅಡ್ವರ್ಟೈಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂದರೆ ಇಲ್ಲಿ ಅಥೆಂಟಿಸಿಟಿ ಬಹಳ ಮುಖ್ಯ, ಇದು ಯಾವ ಮೂಲದಿಂದ ಬಂತು ಅನ್ನೋದು ಬಹಳ ಮುಖ್ಯ. ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು ಸಹ ತಾವು ತಮ್ಮ, ಯಾಕಂತ ಹೇಳಿದ್ರೆ ಅವರ ಮಾರ್ಗದರ್ಶನದಲ್ಲೇ ಇವರು ಬೆಳೀತಾ ಇರೋದ್ರಿಂದ, ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮಗೆ ಯಾವ ರೀತಿ ಬೆಳೀರಿ ಅಂತ ಹೇಳ್ತಾ ಇರ್ತಾರೆ, ಸಮಸ್ಯೆ ಬಂದಾಗ ನಿಮಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಅವ್ರ ಮೂಲಕ ತಮ್ಮ ಉತ್ಪನ್ನಗಳನ್ನು ಇನ್ನೂ

0: ತಾಜಾ ಉತ್ಪನ್ನಗಳು ಬೆಂಗಳೂರು ನಗರದಲ್ಲೇ ಸಿಗುತ್ತೆ ಅನ್ನೋದಾದರೆ, ಅದು ಒಂದು ವಿಶ್ವವಿದ್ಯಾನಿಲಯದ ಆವರಣದಲ್ಲೇ ಸಿಗುತ್ತೆ ಅನ್ನೋದಾದರೆ ಅದು ನಿಜಕ್ಕೂ ಬಹಳ ಒಂದು ಉತ್ತಮವಾದಂತಹ ವಿಷಯ. ಹಾಗಾಗಿ ಹಲವು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾ ಇದೆ.
1: ಅದೇ ನಿಜವಾಗೂ ಅದೊಂದು ಒಳ್ಳೆ ಕಾನ್ಸೆಪ್ಟ್.
0: ಹೌದು,
1: ವಿಶ್ವವಿದ್ಯಾಲಯಕ್ಕೆ ಮತ್ತೆ ನಿಮ್ಮ ಕುಲಪತಿ ಮತ್ತೆ ನಿಮಗೆಲ್ಲ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಒಂದು ಜಾಗದಲ್ಲಿ ತಾವು ಒಂದು ಶುರು ಮಾಡಿರಿ, ಒಂದು ಗಿಡ ನೆಟ್ಟಿರಿ ಅಂದ್ರೆ
0: ಹೌದು,
1: ಈಗ ಅದು ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ
0: ನೋಡಿ.
1: ಹಾಗಾಗಿ ಬರೋಂತ ಗ್ರಾಹಕರು ಹೆಚ್ಚೆ ಆಗ್ತಾರ ಹೊರತು ಕಡಿಮೆ ಇಲ್ಲ, ಅದೇ ತರ ಮಾರುವಂತವರು ಕೂಡ ಈಗ ಜಾಸ್ತಿನೇ ಆಗ್ತಾ ಇದ್ದಾರೆ.
0: ಹೌದೌದು, ಈಗ ನೋಡಿ ಈ ಕಳೆದ ಬಾರಿ ರೈತ ಸಂತಿನಲ್ಲಿ ಸುಮಾರು 250 ನಮ್ಮ ಕೃಷಿಕರು ಉತ್ಪಾದಕರು ಬಂದಿದ್ರು. ಮೊದಲು ನಾವು 100 ರೈತ ಉತ್ಪಾದಕರಿಂದ ನಾವು ಆರಂಭ ಮಾಡಿದಂತಹ ಸಂತೆ, ಇವತ್ತು 250 ಜನ ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮೊದಲು 10,000-15,000 ಜನ ಭೇಟಿ ನೀಡ್ತಾ ಇದ್ರು, ಈಗ 25,000 ಜನ ಬಂದು ಭೇಟಿ ನೀಡ್ತಾರೆ.
1: ನೋಡಿ ಒಂದು ಒಂದು ಒಂದು ತಮ್ಮ ವಿಶ್ವವಿದ್ಯಾಲಯದ ಒಂದು ಪರಿಕಲ್ಪನೆ ಇವತ್ತು ನಿಮ್ಮನ್ನ ಏನು ನಕಾಶೆಯಲ್ಲಿ ಮೇಲಿಟ್ಟಿದೆ.
0: ಹಾಗಾಗಿ
1: ಅಂದ್ರೆ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಂಗ್ ಪ್ರಾಮುಖ್ಯತೆ ಇದೆಯೋ ನಿಮ್ಮ ಈ ಒಂದು ಮಾರುಕಟ್ಟೆ ವೇದಿಕೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ನೀವು ತಂದ್ಕೊಟ್ಟೀರಿ.
0: ಹೌದು ಖಂಡಿತ, ಇಲ್ಲಿ ಬಹುತೇಕ ಉತ್ಪಾದಕರು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾ ಇವೆ. ಅದು ವಿಶೇಷ. ಈಗ ಮಾವು ಬೆಳೆಗಾರರ ಸಂಘ ಇರ್ಬೋದು ಅಥವಾ ಬೆಲ್ಲ ಮಾಡುವ ಒಂದು ಉತ್ಪಾದಕರ ಸಂಘ ಇರ್ಬೋದು,
1: ಉತ್ಪಾದನೆ ಮಾಡುವ ಸಂಘಗಳಿರ್ಬೋದು,
0: ಅವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ
1: ನಾವು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ವಿ, ತುಂಬಾ ತಾಜಾ ಮತ್ತೆ ಎಲ್ಲಾ ತರದಿಂದ ಹೊಸ ವಸ್ತುಗಳೇ ನಮ್ಗೆ ಸಿಗ್ತವೆ, ಅಥವಾ ಸಿಗಲಾರದ ವಸ್ತುಗಳು ನಾವು ಹುಡುಕ್ತಾ ಇರ್ತೇವಲ್ಲ ಅಂತ ಸಸಿಗಳು ತಮ್ಮ ಹತ್ರ ಲಭ್ಯ ಇರ್ತವೆ.
0: ಹೌದು, ಈಗ ಅವರೆಲ್ಲರೂ ನಮ್ಮ ವಿಶ್ವವಿದ್ಯಾನಿಲಯದಿಂದ ತರಬೇತಿ ಪಡೆದಂತಹ ರೈತರು ಒಂದು, ಆ ನಂತರ ಅವರು ಉತ್ಪನ್ನಗಳ ಬೆಳೆಯುವ ವಿಧಾನ ಸಹ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಿಗೆ ಗೊತ್ತಿದೆ. ಆ ಪದಾರ್ಥ ಯಾವ ಊರಿಂದ ಬಂದಿದೆ, ಯಾವ ರೈತ ಬೆಳೆದಿರುವಂತಹ ಉತ್ಪನ್ನ ಅನ್ನೋದು ಸಹ ನಮಗೆ ಗೊತ್ತಿದೆ. ಅದೇ ನೀವು ಮಾರುಕಟ್ಟೆಗೆ ಹೋದರೆ ಎಲ್ಲಿಂದ ಉತ್ಪನ್ನ ಬಂತು ಅಂತ ಬಹಳಷ್ಟು ಜನರಿಗೆ ಮಾಹಿತಿ ಇರಲ್ಲ. ಹಾಗಾಗಿ ಈ ರೀತಿ ನೇರವಾಗಿ ರೈತರನ್ನು ಮತ್ತು ಬೆಂಗಳೂರಿನ ಗ್ರಾಹಕರನ್ನು ಒಂದು ಮುಖಾಮುಖಿ ಮಾಡುವಂತಹ ಒಂದು ಪ್ರಯತ್ನ ಇದು. ಹಾಗಾಗಿ ಈ ರೀತಿಯ ಸಂತೆಗಳು ಹೆಚ್ಚು ಹೆಚ್ಚು ಆದಾಗ ಏನಾಗುತ್ತೆ?
1: ಸರಿ, ನಮ್ಮ ಕೇಳುಗರಿಗೆ ಯಾವ ಜಾಗದಲ್ಲಿ ತಮ್ಮ ವಿಶ್ವವಿದ್ಯಾಲಯದ ಜಾಗದಲ್ಲಿ ಈ ಒಂದು ಶನಿವಾರ ಸಂತೆಯನ್ನ ತಾವು ವಿಶ್ವವಿದ್ಯಾಲಯದ ವತಿಯಿಂದ ತಾವು ಏರ್ಪಾಡು ಮಾಡ್ತೀರಿ ಅದನ್ನ ಹೇಳಿ.
0: ತಮ್ಮೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಮುಖ ಆವರಣ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಏರ್ಪೋರ್ಟ್ ರೋಡ್ನಲ್ಲಿದೆ. ಜಕ್ಕೂರು ಏರೋಡ್ರಮ್ ಆಪೋಸಿಟ್ ಇದೆ. ನಮ್ಮ ಮುಖ್ಯ ದ್ವಾರದಿಂದ ಸುಮಾರು 1.5 ಕಿಲೋಮೀಟರ್ ನೀವು ಬಂದಿದ್ದೆ ಅದರಲ್ಲಿ ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕ ಒಂದು ಗುಂಡು ತೋಪಿದೆ, ಮರಗಳಿದೆ. ಆ ಗುಂಡು ತೋಪಿನಲ್ಲಿ ಈ ರೈತ ಸಂತೆಯನ್ನು ಪ್ರತಿ ತಿಂಗಳು ಕೊನೆಯ ಶನಿವಾರ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಅಲ್ಲಿ ಬರುವಂತಹವರು ನೇರವಾಗಿ ಕೃಷಿಕರು ಮತ್ತು ರೈತ ಉತ್ಪಾದಕ ಸಂಘಗಳಿಂದ ಬಂದಂತಹ ಉತ್ಪನ್ನಗಳು. ಹಾಗಾಗಿ ಇದು ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮ.
1: ಡಾಕ್ಟರ್ KP ರಘುಪ್ರಸಾದ್ ಅವರೇ, ನಾವು ಕೆಲವೊಂದು ಮುಂಚೂಣಿ ರೈತರ ಬಗ್ಗೆನೂ ಮಾಹಿತಿ ಕಲೆ ಹಾಕಿದ್ದೇವೆ. ಏನಂದ್ರೆ ಕೆಲವು ರೈತರು ಈಗಾಗಲೇ ಕೆಲವು ವರ್ಷಗಳಿಂದ ಈಗ ಮಾವಿನ ಹೂ ಬಿಡುತ್ತೆ, ಹೂ ಬಿಡುವ ಸಮಯದಲ್ಲಿ ಅವರು ಕೆಲವೊಬ್ಬ ಮುಂಚೂಣಿ ಗ್ರಾಹಕರನ್ನ ವಿದೇಶದಿಂದ ಕಂಡುಕೊಂಡಿರ್ತಾರೆ.
0: ಹೌದು,
1: ಅಂದ್ರೆ ಇಲ್ಲಿ ಹೂ ಬಿಡುವುದನ್ನೇ ಅವರಿಗೆ ತೋರಿಸ್ತಾರೆ. ಅವರು ಕೂಡ ಈಗ ಉದಾಹರಣೆಗೆ ಅಮೆರಿಕದಿಂದ ಕೆಲವೊಂದು ಗ್ರಾಹಕರು ಬಂದು ಇಲ್ಲಿ ಬಂದು ಈ ರೈತನ ಈ ಬೆಳೆ ಬಂದಂತ ಏನು ಮಾವಿನ ಮರ ಅಲ್ಲಿ ಎಷ್ಟು ಹೂ ಬಂದಿದೆ, ಯಾವ ತರ ಬಂದಿದೆ ಅದನ್ನು ಮೊದಲೇ ನೋಡ್ಕೊಂಡು ಹೋಗ್ತಾನವ. ಏ ನನಗೆ ಇದು ಬೇಕಪ್ಪ ನನಗೆ ಅಂತೇಳಿ ಆಗ್ಲೇ ಅವ ವ್ಯವಹಾರ ಮಾಡ್ಕೊಂಡು ಹೋಗಿರ್ತಾನೆ.
0: ಈಗ ಮ್ಯಾಂಗೋ ಟೂರಿಸಂ ಅಂತೇಳಿ ಅದು ಒಂದು ಹೊಸ ಪರಿಕಲ್ಪನೆ. ಅದನ್ನ ಮ್ಯಾಂಗೋ ಬೆಳೆಗಳ ಉತ್ಪಾದಕರ ಏನು
1: ಪ್ರವಾಸ
0: ಒಂದು ಸಂಘ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂತಹದ್ದು. ಅಂದ್ರೆ ನೀವು ಹೇಳದಂಗೆ ರೀತಿನಲ್ಲಿ ಈ ತೋಟಗಳಿಗೆ ಮೊದಲೇ ನಮ್ಮ ಗ್ರಾಹಕರನ್ನು ಹೋಗಿ ಆ ತೋಟವನ್ನು ಪರಿಚಯಿಸುವುದು.
1: ಗ್ರಾಹಕರೇ ಬಂದು ಏ ನನಗೆ ಬೇಕಪ್ಪ ಇದು ಅಂತ ಒಡಂಬಡಿಕೆ ಮಾಡ್ಕೊಂಡು ಹೋಗ್ತಾನೆ.
0: ಹೌದು,
1: ಆಮೇಲೆ ಹಂತ ಹಂತ ಈ ಒಂದು ಕಾಯಿ ಬಿಟ್ಟ ತಕ್ಷಣ ಈ ಒಂದು ಆಪೂಸ್ ಕಾಯಿ ಬಂದಿದೆಯಪ್ಪ ಇದು ಒಂದು ಮಿಳ್ಳೆ ಹಂತ ಮತ್ತೆ ಒಂದು ಸ್ವಲ್ಪ ದೊಡ್ಡ ಗಾತ್ರದ್ದು ಮತ್ತೆ ಸಂಪೂರ್ಣ ಗಾತ್ರದ್ದು ಇದೆಲ್ಲ ನೋಡ್ಕೊಳ್ತಾನೆ ಇರ್ತಾನ.
0: ಹೌದೌದು,
1: ಏನು ಒಂದು ನಿರ್ದೇಶನ ಪ್ರಕಾರ ಇವನು ಹೋಗ್ತಾ ಇರ್ತಾನೆ.
0: ಹೌದೌದು, ಅವನ
1: ಕಟಾವು ಮಾಡ್ಕೊಳಕ್ಕೆ ಅವನೇ ಬರ್ತಾನೆ.
0: ಅವನು
1: ಗ್ರಾಹಕರು ಅವನ ನಿರ್ದೇಶನ ಮಾಡಿದ ಪ್ರಕಾರ ಇದು ಕಟಾವು ಮಾಡಿ ಮ್ಯಾಂಗೋನ ತಾ ತಗೊಂಡು ಹೋಗ್ತಾನೆ.
0: ಅಂದ್ರೆ ಗ್ರಾಹಕರ ಆದ್ಯತೆಗಳು ಗಳನ್ನು ಪರಿಗಣಿಸಿ ಉತ್ಪನ್ನಗಳನ್ನು ಕೆಲವು ಸಾರಿ ಬೆಳಿಬೇಕಾಗುತ್ತೆ. ಅವರ ನಿರೀಕ್ಷೆಗಳು ಬೇರೆ ಇರುತ್ತೆ, ಅವರ ಆದ್ಯತೆಗಳು ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕೊನೆಯದಾಗಿ ನಾವು ಮುಟ್ಟಬೇಕಾಗಿರೋದು ಗ್ರಾಹಕರು. ಹಾಗಾಗಿ ಗ್ರಾಹಕರನ್ನು ಸಹ ನಾವು ಅವರ ಏನು ಆದ್ಯತೆಗಳಾಗಿರ್ಬೋದು ಅಥವಾ ನಿರೀಕ್ಷೆಗಳನ್ನು ಪರಿಗಣಿಸಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದೆ ಆದರೆ ನಮ್ಮ ಮಾರುಕಟ್ಟೆ

0: ಜಾಲವನ್ನು ಹೆಚ್ಚು ವಿಸ್ತಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಇದು ಅವನು ನಿರ್ದೇಶನ ಏನಂದ್ರೆ ಅವನು ಆರ್ಗ್ಯಾನಿಕ್ ಆಗಿ ಬೆಳೀರಿ, ಯಾವುದೇ ಒಂದು ಪೆಸ್ಟಿಸೈಡ್ ಬಳಸಬೇಡ್ರಿ, ಮತ್ತೆ ಇಂಥ ಗಾತ್ರದಲ್ಲೇ ಇರಬೇಕು, ಇಷ್ಟು ದಿನದಷ್ಟೇ ಇರಬೇಕು, ಎಲ್ಲಾ ಹಣ್ಣುಗಳು ಒಂದೇ ಗಾತ್ರದಲ್ಲಿ ಇರಬೇಕು ಕಾಯಿಗಳು, ಈ ತರ ಅವನು ಬಂದು ಹೇಳ್ಕೊಟ್ಟಾಗ ಅವನು ಅದೇ ತರ ಮಾಡಿ ಕಳಿಸ್ತಾನ. ಹಾಗಾಗಿ ಅವನಿಗೆ ಲಾಭನು ಕೂಡ ಸಿಗುತ್ತೆ, ಮತ್ತೆ ಅಲ್ಲಿನವರಿಗೂ ಕೂಡ ನೋಡಪ್ಪ ಇದು ಚೆನ್ನಾಗಿದೆ, ಇದು ಸಿಹಿ ಆಗಿದೆ, ಖರೀದಿ ಮಾಡೋರಿಗೂ ಕೂಡ ಏ ನಮ್ಮ ಈ ವರ್ಷ ತಿಂದೇವಲ್ಲ ಮುಂದಿನ ವರ್ಷನೋ ನಮ್ಗೆ ಬೆಳೆದು ಕೊಡಪ್ಪ ನಮ್ಗೆ ಇಷ್ಟೇ ಅಥವಾ ಇನ್ನೂ ಜಾಸ್ತಿನೇ ಆಗುತ್ತೆ. ಹಿಂಗ್ ಕೆಲವು ರೈತರಿಗೆ ಮುಂಚೂಣಿಯಲ್ಲಿ ಇರಂತ ರೈತರು ಆಗ್ಲೇ ಸಾಕಷ್ಟು ಉತ್ಪಾದನೆ ಮಾಡಿಕೊಂಡು ಲಾಭ ಮಾಡ್ಕೊತಾ ಇದ್ದಾರೆ. ಅನೇಕ ಬೆಳೆಗಳಿಗೆ ವಿಸ್ತರಣೆ,
0: ಅನೇಕ ಬೆಳೆಗಳು ಅಂದ ತಕ್ಷಣ ಈಗ ನೋಡಿ, ಈಗ ಸಿರಿಧಾನ್ಯಗಳಿದೆ. ಈಗ ಸಿರಿಧಾನ್ಯಗಳು ನಿಮಗೆ ಗೊತ್ತಿರಬಹುದು, ಮೊದಲು ಕೇವಲ ನಮ್ಮ ದೇಶದಲ್ಲಿ, ಆಫ್ರಿಕಾ ದೇಶದಲ್ಲಿ, ನೈಜೀರಿಯಾ, ನೈಜರ್ ಈ ದೇಶಗಳಲ್ಲಿ ಬಹಳ ಬಳಕೆ ಆಗ್ತಾ ಇದ್ದು ಬೆಳೀತಾ ಇದ್ರು. ಚೈನಾದಲ್ಲೂ ಸುಮಾರು 5% ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೆನಡಾ ಮತ್ತು ಅಮೆರಿಕ, ಯುರೋಪ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿರಿಧಾನ್ಯಗಳ ಉತ್ಪನ್ನಗಳು ಸಿಗ್ತಾ ಇದೆ.
1: ನಮ್ಮ ಉತ್ಪನ್ನಗಳು ಅಲ್ಲಿ
0: ಸಿಗ್ತಾ ಇದೆ. ಅಂದ್ರೆ ಅವುಗಳನ್ನು ನಮ್ಮ ರೈತರು ಬೆಳೆದು ಈ ರೀತಿ ಉತ್ಪಾದಕ ಸಂಘಗಳ ಮೂಲಕ ಆ ದೇಶಗಳಿಗೆ ಕಳಿಸಿ ಅಲ್ಲಿ ಬಳಕೆ ವಿಧಾನ ಬೇರೆ ಆಗುತ್ತೆ. ಈಗ ನಾವು ಮುದ್ದೆ ಊಟ ಮಾಡಬಹುದು, ಅವರು ಅದನ್ನ ಬೇರೆ ರೀತಿಯ ಒಂದು
1: ಬೇರೆ ಪ್ರಮಾಣದಲ್ಲಿ
0: ಬೇರೆ ಒಂದು ರೂಪದಲ್ಲಿ
1: ಉಪಯೋಗ ಮಾಡಬಹುದು.
0: ಪಾಸ್ತಾ ಮಾಡಿ ಅವರು ತಿನ್ಬಹುದು,
1: ಅದರ
0: ಫ್ಲೇಕ್ಸ್ ಮಾಡಿ ತಿನ್ಬಹುದು, ಈ ರೀತಿಯ ಬೆಳಕೆ ಬೇರೆ ಆಗ್ಬಹುದು. ಆದ್ರೆ ಉತ್ಪನ್ನ ನಮ್ಮದೇ. ಹಾಗಾಗಿ ಆ ಗ್ರಾಹಕರ ಏನು ಅವರ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ಸಹ ನಾವು ಪರಿಗಣಿಸಿ ನಾವು ಉತ್ಪನ್ನಗಳು ಬೆಳೆದಿದ್ದೇ ಆದಲ್ಲಿ ನಮಗೆ ಹೆಚ್ಚಿನ ಮಾರುಕಟ್ಟೆ ಇಲ್ಲಿ ಸಿಗಲಿಕ್ಕೆ ಅವಕಾಶ ಇದೆ ಅಂತ.
1: ಹಾಗಾಗಿ ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳು ಬೆಳಿಬೇಕು.
0: ಹೌದು,
1: ರೈತ ಉತ್ಪಾದಕ ಸಂಸ್ಥೆಗಳು ಬೆಳೆದಂಗೆ ರೈತರು ಸಂಘಟಿತರಾಗ್ತಾರೆ, ಇನ್ನು ಬೆಳೆ ಜಾಸ್ತಿ ಮಾಡ್ಕೊಂತಾನೆ ಹೋಗ್ಲಿಕ್ಕೆ ಕೂಡ ಅವಕಾಶ
0: ಇದೆ ಅಂತೇಳಿ ಈ ರೈತ ಉತ್ಪಾದಕರ ಸಂಘಗಳ ಮೂಲಕ ಕೃಷಿಕರು ಇನ್ನೂ ಹೆಚ್ಚು ಸಂಘಟಿತರಾಗಬೇಕು. ಹೆಚ್ಚು ಹೆಚ್ಚು ಬೇಡಿಕೆ ಇರುವ ಬೆಳೆಗಳನ್ನು ಆದಷ್ಟು ಒಂದು ಎರಡು ಬೆಳೆಗಳನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಅವರಿಗೆ ವಾಲ್ಯೂಮ್ ಏನು ನಾವು ಹೆಚ್ಚಿನ ಗಾತ್ರದಲ್ಲಿ ನಮಗೆ ಉತ್ಪನ್ನ ಸಿಗುತ್ತೆ. ಹೆಚ್ಚು ವಾಲ್ಯೂಮ್ ಇದ್ದಾಗ ನಿಮಗೆ ಅದನ್ನು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಅಥವಾ ಒಂದು ನೆಗೋಷಿಯೇಟ್ ಮಾಡಲಿಕ್ಕೆ, ಮಾರುಕಟ್ಟೆ ದರ ನಿಗದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆವಾಗ ನಿಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ, ಹಾಗಾಗಿ ನಿಮ್ಮ ಸಹಜವಾಗಿ ಕೃಷಿ ಲಾಭದಾಯಕ ಆಗುತ್ತೆ. ಇದು ಒಟ್ಟಾರೆ ಪರಿಕಲ್ಪನೆ.
1: ಆಮೇಲೆ ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳಂದ ತಕ್ಷಣ ನಿಮ್ದು ಈ ಬೆಳೆ ಎಷ್ಟಿರ್ತದೆ, ಯಾವ್ಯಾವ ಬೆಳೆ ಇರುತ್ತೆ, ನೆಲದ ಮೇಲೆ ಬೆಳೆಗಳಿರ್ತವೆ, ನೆಲದ ಕೆಳಗೆ ಬೆಳೆಯುವಿರ್ತವೆ, ಮರದಲ್ಲಿ ಬೆಳೆಯುವಿರ್ತವೆ, ಎಷ್ಟು ಬೆಳೆ ಲೆಕ್ಕ ಹೇಳಕ್ಕಾಗಲ್ಲ. ನಾ ಹೇಳಿದ ಅರ್ಥ ಆಯ್ತಲ್ಲ, ಗೆಡ್ಡೆ ರೂಪದಲ್ಲಿ ಇರ್ತವೆ, ಕಾಳಿನ ರೂಪದಲ್ಲಿ ಇರ್ತವೆ, ಹಣ್ಣಿನ ರೂಪದಲ್ಲಿ ಇರ್ತದೆ, ಇನ್ನು ದವಸ ಧಾನ್ಯಗಳು, ಮತ್ತೆ ಅದಲ್ಲದೆ ನೀವು ಔಷಧೀಯ ಸಸ್ಯಗಳು ಇರ್ತವೆ. ಎಲ್ಲದೂ ನೀವು ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಮೂಲಕ ಕೆಪೆಕ್ ಮೂಲಕ ಹೋದ್ರೆ ನಿಮ್ಗೆ ಸಾವಿರಾರು ಲಕ್ಷಾಂತರ ದಾರಿಗಳಿವೆ.
0: ಹೌದು,
1: ಅದನ್ನ ನೀವು ಕಂಡ್ಕೋಬೇಕು.
0: ಹೌದು, ಖಂಡಿತ
1: ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಜವಾಗೂ ಒಂದು ಕೈ ಹಿಡಿಯ ಸಾಧ್ಯತೆ 100%.
0: ಹೌದು, ಖಂಡಿತ ಸಾಧ್ಯ. ಈಗ ನೋಡಿ, ಮೊದಲೆಲ್ಲ ರೈತರು, ನಾನು ಒಬ್ಬನೇ ರೈತ, ನಾನು ಏನ್ ಮಾಡ್ಲಿ, ನನ್ನ ಹತ್ರ ಸ್ವಲ್ಪ ಜಮೀನಿದೆ, ನನ್ನ ಹತ್ರ ಆರ್ಥಿಕ ತೊಂದರೆ ಇದೆ ಅಂಥೇಳಿ ರೈತರು ಸಾಮಾನ್ಯವಾಗಿ ಇದು ದೂರು. ಈಗ ನೀವೆಲ್ಲ ಸಂಘಟಿತರಾಗಿದ್ದೀರಿ, 400 ಜನ 500 ಜನ 1000 ಜನ ಸೇರಿದಿರಿ, ನಿಮ್ಮ ಉತ್ಪನ್ನಗಳು ಜಾಸ್ತಿ ಇದೆ, ನಿಮಗೆ ಇನ್ನೊಬ್ಬರ ಜೊತೆ ಹೋಗಿ ನಾವು ಸ್ಪರ್ಧೆ ಮಾಡುವಂಥ ಒಂದು ಶಕ್ತಿ ಈ ಸಂಸ್ಥೆಗಳು ನೀಡಿದೆ. ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ಆದಷ್ಟು ನಾವು ಮಧ್ಯವರ್ತಿಗಳನ್ನು ತಪ್ಪಿಸಿ ನಾವೇ ನೇರವಾಗಿ ಮಾರುಕಟ್ಟೆಗಳನ್ನು ಹುಡುಕಿಕೊಂಡಿದ್ದೆ ಆದಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ.
1: ತುಂಬ ಸಂತೋಷ ಡಾಕ್ಟರ್ KP ರಘುಪ್ರಸಾದ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಪ್ರಸ್ತುತ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ರೈತರ ಒಂದು ಮಾರುಕಟ್ಟೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಯಾವ ಥರ ಇರಬೇಕು, ಯಾವ ಥರ ಒಂದು ವಸ್ತುಗಳನ್ನು ತಾವು ವ್ಯವಸ್ಥಿತವಾಗಿ ಇಟ್ಟರೆ ಮಾರುಕಟ್ಟೆ ಆಗುತ್ತೆ, ಈ ಎಲ್ಲ ಕುರಿತು ಸಂಪೂರ್ಣವಾಗಿ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ರಘುಪ್ರಸಾದ್ ಅವರಿಂದ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: 9448220172.
1: ಇನ್ನೊಮ್ಮೆ
0: 9448220172.
1: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನ ಕ್ರಮಗಳ ಕುರಿತು ಡಾ KP ರಘುಪ್ರಸಾದ್ ಅವರೊಡಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇದೀಗ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ

ಇದುವರೆಗೂ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ವಾರ್ತೆಗಳ ವಿವರ. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ನಿರ್ದೇಶಿಸಿದೆ. 60 ವರ್ಷ ವಯಸ್ಸು ತಲುಪುವ ನ್ಯಾಯಾಂಗ ಅಧಿಕಾರಿಗಳು 62 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಲು ಸಂಬಂಧಪಟ್ಟ ಹೈಕೋರ್ಟ್ನಿಂದ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಒಳಗಾಗಬೇಕೆಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ 2026ರ ಮಾರ್ಚ್ 31ರಂದು ಅಥವಾ ನಂತರ ನಿವೃತ್ತರಾದ ಈ ರಾಜ್ಯಗಳ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತೆ ನ್ಯಾಯಾಂಗ ಸೇವೆಗೆ ಸೇರ್ಪಡೆಯಾಗಲು ಸೀಮಿತ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಆದರೆ ಅಂತಹ ಅಧಿಕಾರಿಗಳು ನಿವೃತ್ತಿಯ ಬಳಿಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮತ್ತೊಂದು ಸರ್ಕಾರಿ ಹುದ್ದೆ ಅಥವಾ ಲಾಭದ ಹುದ್ದೆಯಾಗಿರುವ ಯಾವುದೇ ಉದ್ಯೋಗವನ್ನು ಸ್ವೀಕರಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ. ಈ ಸಂಬಂಧ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 2 ವಾರಗಳೊಳಗೆ ಕ್ರಮ ಕೈಗೊಂಡು ಅನುಸರಣಾ ವರದಿ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರ ಸಂಖ್ಯೆಯ ನಡುವೆ ಗಮನಾರ್ಹ ಅಂತರವಿದೆ. ನ್ಯಾಯಾಧೀಶರ ಕೊರತೆ ನಿರಂತರವಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ನಿರ್ದೇಶನ ನೀಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳ ನಡುವಿನ ಸಹಭಾಗಿತ್ವವನ್ನು ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫ್ರಾನ್ಸ್ನ ಉನ್ನತ ಶಿಕ್ಷಣ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬಾಪ್ಟಿಸ್ಟ್ ಅವರೊಂದಿಗೆ ಸಚಿವ ಡಾ ಜಿತೇಂದ್ರ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದ್ವಿಪಕ್ಷೀಯ ಸಭೆ ನಡೆಸಿದರು. ಪ್ಯಾರಿಸ್ನಲ್ಲಿ ಇದೇ 9ರಂದು ಆರಂಭವಾಗಲಿರುವ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾರತದ ಭಾಗವಹಿಸುವಿಕೆ ಹಾಗೂ ಇದೇ 7ರಿಂದ 9ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಬಾಹ್ಯಾಕಾಶ ಎಕ್ಸ್ಪೋದಲ್ಲಿ ಫ್ರಾನ್ಸ್ನ ಪಾಲ್ಗೊಳ್ಳುವಿಕೆ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾಗವಹಿಸಲು ಹಾಗೂ ಫ್ರಾನ್ಸ್ನೊಂದಿಗೆ ದೀರ್ಘಕಾಲದ ಬಾಹ್ಯಾಕಾಶ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವಯಿಕೆಗಳು, ಬಾಹ್ಯಾಕಾಶ ಆರ್ಥಿಕತೆ ಹಾಗೂ ಸುರಕ್ಷಿತ ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತಿದ್ದು, ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಅಂತಾರಾಷ್ಟ್ರೀಯ ಸಂವಾದ ಮತ್ತು ಸಹಕಾರಕ್ಕೆ ಇದು ಮಹತ್ವದ ವೇದಿಕೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಫ್ರಾನ್ಸ್ ಸಚಿವ ಪ್ರೊಫೆಸರ್ ಬಾಪ್ಟಿಸ್ಟ್ ಭಾರತ ಫ್ರಾನ್ಸ್ ನಡುವಿನ ಈಗಿರುವ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿ ವೇಗಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವರು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನ ಹಾಗೂ ಗುಜರಾತ್ನ ದ್ವಾರಕಾದಲ್ಲಿ ಪ್ರಮುಖ ಆಚರಣೆಗಳು ನಡೆಯುತ್ತಿವೆ. ಪವಿತ್ರ ಸಂದರ್ಭದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ವಿವಿಧ ದೇವಾಲಯಗಳನ್ನು ವರ್ಣರಂಜಿತ ದೀಪಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೇರಳಂನ ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಗಂಟೆಗೆ

0: ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ವಂ ಮಂಡಳಿ ಹಾಗೂ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಟಲಿಯ ಆಡಳಿತ ಇತಿಹಾಸದಲ್ಲಿ ಸತತವಾಗಿ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಈ ಮೈಲಿಗಲ್ಲು ಜಾರ್ಜಿಯಾ ಮೆಲೋನಿ ಅವರ ನಾಯಕತ್ವದ ಮೇಲಿನ ಇಟಲಿ ಜನತೆಯ ವಿಶ್ವಾಸ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಭಾರತದೊಂದಿಗಿನ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹವು ಉಭಯ ದೇಶಗಳ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV-F17 ಉಡಾವಣಾ ವಾಹಕದ ಮೂಲಕ EOS-5 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಇದು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ.
4: I am very happy to announce that GSLV-F17 vehicle has successfully and precisely injected the Advanced Earth Observation Satellite 05, the geo-imaging satellite, in the intended and required orbit. And today, we have injected the heaviest satellite, 2,367 kg satellite, using this launch vehicle. Once the Earth Observation Satellite 05 is operationalized, it will become the India's first dedicated imaging satellite from the geo orbit, providing important strategic data for our country.
0: ಶ್ರೀಹರಿಕೋಟಾದಿಂದ ಇಂದು GSLV-F17 ವಾಹಕದ ಮೂಲಕ EOS-5 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿಗಳನ್ನು ಉಪರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-5 ಅನ್ನು ಭೂಸ್ಥಿರ ಕಕ್ಷೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ರೂಪಿಸುತ್ತಿರುವ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 4ನೇ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಡೆನ್ಮಾರ್ಕ್ನ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರಪ್ ರಾಸ್ಮುಸೆನ್ ಅವರನ್ನು 2-1 ಅಂತರದಿಂದ ಸೋಲಿಸುವ ಮೂಲಕ ಅವರು ಜಯಗಳಿಸಿ ಮುನ್ನಡೆದಿದ್ದಾರೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ಬಾಲ್ ವಿಶ್ವಕಪ್ 2026ರ ಮೊದಲ ದಿನ ತಂಡಗಳ ವಿಭಾಗದಲ್ಲಿ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ, 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿರುವ ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಈ ತಿಂಗಳ 6ರವರೆಗೆ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಲೀಗ್ ಹಂತ ಅಂತ್ಯಗೊಂಡಿದ್ದು ಭಾರತವು ಆಂಟಿಗುವಾ, ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ಗಣರಾಜ್ಯ ತಂಡಗಳನ್ನು ಮಣಿಸಿದೆ. ಭಾರತದ ಹಿರಿಯರ ತಂಡವು ಉತ್ತಮ ಆರಂಭ ಮಾಡಿದ್ದು ಜರ್ಮನಿ ಮತ್ತು ನೇಪಾಳ ತಂಡಗಳನ್ನು ಸೋಲಿಸಿ 32ರ ಸುತ್ತಿಗೆ ಮುನ್ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು, ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ಇದೀಗ ಸರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಷ್ಟು ಒಳ್ಳೆಯ ಸುಂದರ ಗೀತೆಗಳನ್ನು ಕೇಳ್ತಾ, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಹೀಗಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಜೀವನ ಹಾಗೇನೆ ಭಗವದ್ಗೀತೆಯಲ್ಲಿ ಅವರು ನೀಡಿದ ಪ್ರಮುಖ ಸಂದೇಶಗಳು, ಆ ಸಂದೇಶಗಳು ಈಗಿನ ನಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡುತ್ತವೆ ಅನ್ನೋದನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಬಜರಂಗಿ ಚಿತ್ರದ ಗೀತೆ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆ, ಅರ್ಜುನ್ ಜನ್ನರ್ ಅವರ ಸಂಗೀತ. ಶ್ರೀಕೃಷ್ಣರ ಬಗ್ಗೆ ಮಾತಾಡ್ತಾ ಇದ್ವಿ. ಶ್ರೀಕೃಷ್ಣರು ವಿಷ್ಣುವಿನ 8ನೇ ಅವತಾರವೆಂದು ಪೂಜಿಸಲ್ಪಡುತ್ತಾರೆ. ಶ್ರೀಕೃಷ್ಣರು ದ್ವಾಪರ ಯುಗದಲ್ಲಿ ಮಥುರೆಯ ಸೆರೆಮನೆಯಲ್ಲಿ ದೇವಕಿ ಮತ್ತು ವಸುದೇವರ 8ನೇ ಮಗನಾಗಿ ಜನಿಸಿದ್ರು. ಮಾವ ಕಂಸನ ಕಾಟದಿಂದ ರಕ್ಷಿಸಲು ವಸುದೇವನು ಕೃಷ್ಣನನ್ನ ಗೋಕುಲದ ನಂದಗೋಪ ಮತ್ತು ಯಶೋದೆಯರ ಬಳಿ ಬಿಟ್ಟು ಬರುತ್ತಾರೆ. ಈ ಕಥೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಶ್ರೀಕೃಷ್ಣರ ಬಾಲ ಲೀಲೆಗಳು ಒಂದಕ್ಕಿಂತ ಒಂದು ಚಂದ.

ಗೋಕುಲದಲ್ಲಿ ಬೆಳೆದ ಕೃಷ್ಣನು ಬೆಣ್ಣೆ ಕದಿಯೋದು, ಕಾಳಿಯ ಮರ್ದನ ಗೋವರ್ಧನ ಗಿರಿಯನ್ನ ಎತ್ತೋದು, ಹಾಗೆ ರಾಸಲೀಲೆ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾದವರು ಶ್ರೀಕೃಷ್ಣ. ಸುಂದರವಾದ ಇವರ ಕಥೆಗಳನ್ನ ಜೊತೆಗೆ ಭಗವದ್ಗೀತೆಯಲ್ಲಿ ಇವರು ಉಪದೇಶಿಸಿದ ಸಂದೇಶಗಳನ್ನ ಕೇಳುತ್ತಾ ಸಾಗೋಣ ಸುಂದರವಾದ ಗೀತೆಗಳೊಂದಿಗೆ.

ಭಗವದ್ಗೀತೆಯ ಕೃಷ್ಣರ ಉಪದೇಶದ ವಿಷಯದಲ್ಲಿ ಬರೋದಾದರೆ, ಭಗವದ್ಗೀತೆಯ ವಿಷಯಗಳನ್ನು ಜೀವನದಲ್ಲಿ ಯಾರು ಅನುಸರಿಸುತ್ತಾರೋ ಅವರು ಎಲ್ಲದರಲ್ಲೂ ಗೆಲುವು ಸಾಧಿಸುತ್ತಾರೆ ಎಂದು ನಂಬಲಾಗಿದೆ. ಆ ವಿಷಯಗಳು ಸರ್ವಕಾಲಿಕ ಸತ್ಯವಾಗಿದೆ ಅಂತ ಹೇಳ್ತಾರೆ.

ಒಬ್ಬ ವ್ಯಕ್ತಿಯನ್ನ ತನಗಿಂತ ಚೆನ್ನಾಗಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸ್ವಯಂ ಮೌಲ್ಯಮಾಪನವು ಬಹಳ ಮುಖ್ಯವಾಗಿದೆ. ಗೀತೆಯ ಪ್ರಕಾರ ತನ್ನ ಅರ್ಹತೆ ಮತ್ತು ನ್ಯೂನತೆಗಳನ್ನು ತಿಳಿದಿರುವವನು ತನ್ನ ವ್ಯಕ್ತಿತ್ವವನ್ನು ರೂಪಿಸುವ ಮೂಲಕ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳ್ತಾರೆ.

ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆ, ಬಪ್ಪಿ ಲಹರಿ ಅವರ ಸಂಗೀತ.

ಕೃಷ್ಣರು ಹೇಳ್ತಾರೆ, ತನ್ನನ್ನು ತಾನು ತಿಳಿದು ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಬಗ್ಗೆ ಹೇಳಿದ್ರು. ಮುಂದಿನ ಭಾಗದಲ್ಲಿ ಹೀಗೆ ಹೇಳುತ್ತಾರೆ, ಕೆಲವೊಮ್ಮೆ ನಮ್ಮ ಮನಸ್ಸೇ ನಮ್ಮ ದುಃಖಗಳಿಗೆ ಕಾರಣ ಎಂದು. ಗೀತೆಯ ಪ್ರಕಾರ ತನ್ನ ಮನಸ್ಸಿನ ಮೇಲೆ ಹಿಡಿತ ಹೊಂದಿರುವ ವ್ಯಕ್ತಿಯು ಮನಸ್ಸಿನಲ್ಲಿ ಉದ್ಭವಿಸುವ ಅನಗತ್ಯ ಚಿಂತೆ

ಇದೀಗ ಕೇಳೋಣ ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಗೀತೆಯಲ್ಲಿ ಶ್ರೀಕೃಷ್ಣರು ಇನ್ನೊಂದು ಮಾತನ್ನ ಹೇಳುತ್ತಾರೆ, ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ, ನಿನ್ನ ಕೆಲಸವನ್ನ ಫಲದ ಅಪೇಕ್ಷೆಯಿಲ್ಲದೆ ಮಾಡು, ಪ್ರತಿಫಲದ ಚಿಂತೆ ನಿನ್ನ ಕೆಲಸಕ್ಕೆ ಅಡ್ಡಿಯಾಗಬಾರ್ದೆಂದು. ಇನ್ನ ಮನಸ್ಸಿನ ಬಗ್ಗೆ ಹೇಳ್ತಾ, ಅಶಾಂತ ಮನಸ್ಸು ಮನುಷ್ಯನ ಅತಿ ದೊಡ್ಡ ಶತ್ರು, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನ ಹತೋಟಿಯಲ್ಲಿ ಇಡಬಹುದು ಅಂತ ಹೇಳ್ತಾರೆ.

ಕೃಷ್ಣ ನೀ ಕುಣಿದಾಗ ಚಿತ್ರದ ಗೀತೆಯನ್ನ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಂಗೀತ ವಿಜಯ ಆನಂದ್ ಅವರದಾಗಿತ್ತು. ಗೀತೆಯ ಸಂದೇಶಗಳು ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿವೆ, ಇವೆಲ್ಲವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಸಂಪೂರ್ಣ ಸಾರ್ಥಕತೆಯನ್ನ ನೀಡುವಲ್ಲಿ ಎರಡು ಮಾತಿಲ್ಲ. ಕೃಷ್ಣರು ಗೀತೆಯಲ್ಲಿ ಮುಂದೆ ಹೀಗೆ ಹೇಳುತ್ತಾರೆ, ಕಾಮ ಕ್ರೋಧ ಮತ್ತು ಲೋಭಗಳು ನರಕದ ಮೂರು ಬಾಗಿಲುಗಳು, ಕೋಪದಿಂದ ಬುದ್ಧಿ ಭ್ರಮಣೆಯಾಗಿ ಮನುಷ್ಯನು ವಿನಾಶದ ಹಾದಿ ಹಿಡಿಯುತ್ತಾನೆ. ನಂತರ ಕಷ್ಟ ಸುಖ ಜಯ ಅಪಜಯ ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ನಿಜವಾದ ಯೋಗ ಎನ್ನುತ್ತಾರೆ ಶ್ರೀಕೃಷ್ಣರು.

ದೇವರಗುಡಿ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರರವರ ಸಂಗೀತವಿತ್ತು ಈ ಗೀತೆಗೆ.

ಗೀತೆಯಲ್ಲಿ ಇನ್ನೊಂದು ಸುಂದರವಾದ ಮಾತಿದೆ, ಏನಾಗಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗಿದೆ, ಏನಾಗುತ್ತಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ, ಏನಾಗಲಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗಿರಬಹುದು ಅಂತ ನಾವು ಪಾಲಿಸ್ತಾ ಜೀವನದಲ್ಲಿ ಸಾಗಿದರೆ ನಮ್ಮ ಬದುಕು ಸುಂದರವಾಗುತ್ತದೆ.

ದೇವರ ದುಡ್ಡು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದರು. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ರಾಜೇಂದ್ರ ನಾಗೇಂದ್ರರವರ ಸಂಗೀತವಿತ್ತು ಈ ಗೀತೆಗೆ.

ಪ್ಯಾರಿಸ್ ಪ್ರಣಯ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ರವರು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಪ್ರಯೋಗ್ ರವರ ಸಂಗೀತವಿದೆ.

ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಪ್ರೀತಿ, ಜೀವನ ಮತ್ತು ಕರ್ಮದ ಬಗ್ಗೆ ಬೋಧನೆಗಳನ್ನು ಮಾತ್ರ ಅಲ್ಲದೆ ಇನ್ನೂ ಅನೇಕ ತತ್ವಗಳನ್ನು ವಿವರಿಸಿದ್ದಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನೀಡಿರುವಂತಹ ಈ ಬೋಧನೆಗಳು ವ್ಯಕ್ತಿಯನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಅದಲ್ಲದೆ ಈ ಬೋಧನೆಗಳು ನಮಗೆ ಉತ್ತಮ ಜೀವನವನ್ನು ನಡೆಸುವಲ್ಲಿ ಸಹಕಾರಿಯಾಗಿದೆ. ಆದಷ್ಟು ಈ ಬೋಧನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ.

ಆಕಾಶವಾಣಿ ಬೆಂಗಳೂರು ಇದೀಗ ಸಮಯ 8:45 ಗಳಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಕೆ ಸಂಹಿತಾ ಅವರಿಂದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಕುವೆಂಪುರವರ ರಚನೆಯಲ್ಲಿ ಬಂದಿಹನು ಎನ್ನಿನಿಯಾ.

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಕರೆಂಟ್ ಅಫೈರ್ಸ್ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:22. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ, ವಯಲಿನ್ ಎಂಆರ್ ದಯಾಕರ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ, ಘಟ ಎಸ್ಎನ್ ನಾರಾಯಣಮೂರ್ತಿ.

ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ರವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜಾರವರ ಸಂಗೀತವಿದೆ ಈ ಗೀತೆಗೆ.

ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖಾರವರ ಸಾಹಿತ್ಯ ಸಂಗೀತ ಈ ಗೀತೆಗಿತ್ತು.

ಕುಚ್ ಕುಚ್ ಹೋತಾ ಹೈ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯ, ಜತೀನ್ ಹಾಗೂ ಲಲಿತ್ ರವರ ಸಂಗೀತವಿತ್ತು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಅವರ ಧ್ವನಿಯಲ್ಲಿ. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ರಾಹುಲ್ ದೇವ್ ಬರ್ಮನ್ ಅವರದು.

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಎಂ ಮೇಘಮಾಲಾ ಅವರಿಂದ ಭಾವಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ಆರೋಗ್ಯಕ್ಕಾಗಿ ನಿದ್ದೆ, ಭಾಗವಹಿಸುತ್ತಾರೆ ಡಾ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. 8:35 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನ್ಹೆರೆ ಪಲ್, 11:00 ಸವಿ ನೆನಪು ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿವೆ. 11:25 ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಯುವಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಡಾ ಗೀತಾ ತಳವಾರ್, ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 12:35 ಆರೋಗ್ಯ ಸಂಚಿಕೆ, ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ, ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಂ ರವಿ. 2:40 ಹಕ್ಕಿಯ ಬಳಗ, ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. ಮಧ್ಯಾಹ್ನ 3:00 ಗುಲ್ಮೋಹರ್, ಹಿಂದಿ ಚಿತ್ರಗೀತೆಗಳು. ಇನ್ನು 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ, 6:21 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ.

0: ಇನ್ನು ನಾಳೆ 7:30 ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳೆಯ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಮೂಡಿಬರಲಿದೆ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ 8:00 ಸಿರಿಗಂಧ, 9:15 ಕೀರ್ತನಾ ಭಾರದ್ವಾಜ್ ಅವರಿಂದ ಭಾವಗೀತೆಗಳನ್ನು ಕೇಳುತ್ತೀರಿ. ಇನ್ನು 9:30 ಯುವವಾಣಿ, ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಮೂಡಿಬರಲಿವೆ. ಇವೆಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.
1: This is Akashwani. The news read by Reshma Tiwari. The three-day BRICS Chief Justices Forum has begun in New Delhi. The forum has brought together Chief Justices, Presidents of Supreme Courts and senior judicial leaders from BRICS member states and partner countries. As part of the forum, Chief Justice of India Justice Suryakant today held a series of bilateral meetings with heads of judicial delegations from various countries including Russia, China, the UAE, South Africa, Iran and Uzbekistan. Discussions were held for strengthening of judicial cooperation among countries, technology advancement, integration for increasing efficiency of judiciary, enhancing people-to-people ties through expeditious judicial processes and best legal practices of different countries. The External Affairs Ministry said that 166 Indian nationals have been rescued in Nepal so far after flash floods hit the neighboring nation. Briefing media in New Delhi today, spokesperson in the Ministry of External Affairs, Randhir Jaiswal, said 275 Indian

0: ನಿನ್ನ ಕುಜಗಳ ನಿಂಬೆ ಹಣ್ಣಿನಂತೆ ಬೇಗನ ಲಗ್ನ ಮಾಡಿಕೋ ಬಾ.
1: ಮೂರು ನಿಯಮಗಳಿವೆ ರಾಜ.
0: ಏನು ನಿಯಮಗಳು ಸುಂದರಿ?
1: ಗೌರಿ ಹುಣ್ಣಿಮೆ ನಿಯಮಗಳು.
0: ಗೌರಿ ಹುಣ್ಣಿಮೆ ನಿಯಮಗಳು. ಲಗ್ನ ಆದ ಮೇಲೆ 108 ನಿಯಮ.
1: ಮೊದಲು ನಿಯಮ
0: ಸುಂದರಿ, ಇನ್ನೊಂದು ಜೀವನ ಹಾಡಿ ಈಗ.

0: ಹಾಡಬೇಕಲ್ಲ, ನಿನ್ನ ನಡೆದಂಗೆ ನಾನು ನಾಟ್ಯ ಮಾಡುತ್ತೇನೆ.
1: ಓ ಮಹಾರಾಜ, ನಾನು ಹಾಡಿದಂಗೆ ಹಾಡಬೇಕೆ? ನಾನು ಪಾಡಿದಂಗೆ ಪಾಡಬೇಕೆ? ನನ್ನಂತ ನರ್ತನೆಯನ್ನು ಮಾಡಬೇಕಲ್ಲ.
0: ಆಗಲೇ ಸಾಯಿಸಿ ನಿನ್ನ ನಾಟ್ಯವನ್ನು.
2: ಮಹಾರಾಜ, ನನ್ನ ಸಂಬಳ ನನಗೆ ಕೊಡ್ರಿ ಅಪ್ಪ.
0: ಆಯ್ತು, ಲಗ್ನ ಆದ್ರೆ ಸಂಬಳ ಕೊಡ್ತೀನಿ.
2: ಲಗ್ನ ಲಗ್ನ ಆದ್ರೆ ಸಂಬಳ ಕೊಡ್ತೀರಿ?
0: ಹೌದು.
2: ನನ್ನ ಪಕ್ಕ ನನಗೆ ಕೊಟ್ಟು ಫಸ್ಟ್
0: ಕೊಡ್ತೀನಿ. ಆಗಲಿ ಆಯ್ತು, ಲಗ್ನ ಆದ್ಮೇಲೆ ಎಲ್ಲ ತೊರಳಿ ತೋರಣಗಳನ್ನು ಕಟ್ಟಿ, ಎಲ್ಲ ಕೆಳಂತಾಕ್ಷಿ, ಎಲ್ಲ ಬಾಳು ತಿಂಡು ಕಟ್ಟಿ, ಗೆಲವಾಗಿ ಲಗ್ನ ಮಾಡ.

ಸ್ಮರಸುರ ಸನ್ನಿವೇಶ ಕೇಳಿದಿರಿ ಹಗಲು ವೇಷಗಾರರ ಆಟದಲ್ಲಿ. ಪ್ರಸ್ತುತಪಡಿಸಿದವರು ಹಳೆ ದರೋಜಿಯ ಅಶ್ವರಾಮಣ್ಣ ಹಾಗೂ ಸಂಗಡಿಗರು. ಇನ್ನು ತಾಸೀವಾದನ ಕೇಳೋಣ. ನುಡಿಸುವ ಕಲಾವಿದರು ಬಂಬಳವಾಡದ ಭರಮೂ ರಾಮಪ್ಪ ಭಜಂತ್ರಿ ಹಾಗೂ ಸಂಗಡಿಗರು.

ಬಂಬಳವಾಡದ ಭರಮೂ ರಾಮಪ್ಪ ಭಜಂತ್ರಿ ಹಾಗೂ ಮೇಳದ ತಾಸೆವಾದನ ಕೇಳಿದಿರಿ. ಜನಪದ ವೈವಿಧ್ಯ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆರಂಭದಲ್ಲಿ ಕೇಳಿ ಹಿಮಪಾತ ಚಿತ್ರದ ಗೀತೆಗಳು. ಗೀತೆಗಳಿಗೆ ಸಾಹಿತ್ಯ ಸಂಗೀತ ಹಂಸಲೇಖ ಅವರದು. ಆರಂಭದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಹಂಸಲೇಖಾವರ ಸಂಗೀತ ಸಂಯೋಜನೆ ಹಿಮಪಾತ ಚಿತ್ರದ ಗೀತೆಗಳನ್ನ ಕೇಳುತ್ತಿರುವಿರಿ. ಮುಂದಿನ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಮುದ್ದೆ ಕೇಳಿ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಗಳು. ಗೀತೆಗಳಿಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು ಆರಂಭದ ಗೀತೆ. ಹಾಡಿದ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು

ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಗಳನ್ನ ಕೇಳುತ್ತಿದ್ದೀರಿ. ಮುಂದಿನ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್.

0: ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಆಗಿದ್ದುಕೊಂಡು ಹೋಟೆಲ್ ಉದ್ಯಮದ ಕಡೆ ಸಾಗಿರುವ ಹಾಸನ ತಾಲೂಕು ಹಾಲೇನಹಳ್ಳಿಯ ಡಾ ಶಿವಕುಮಾರ್ ಅವರ ಮನದ ಮಾತು.
1: ನಮಸ್ಕಾರ.

0: ನಂದು ಬಂದು ಹಾಲೇನಹಳ್ಳಿ ಅಂತ, ಮುಸ್ಲೇಹೊಸಳ್ಳಿ ಅಂತ ಬರುತ್ತೆ. ಮೈಸೂರು ಹೈವೇ ಅಲ್ಲಿ ಹೋದ್ರೆ ಹಾಸನಿಂದ ಫಸ್ಟ್ ಸ್ಟಾಪ್ ಎಕ್ಸ್ಪ್ರೆಸ್ ಸ್ಟಾಪ್ ಮುಸ್ಲೇಹೊಸಳ್ಳಿ. ಅಲ್ಲಿಂದ ಇಳಿದು 1-3 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಹಾಲೇನಹಳ್ಳಿ ಅಂತ ಸಿಗುತ್ತೆ. ನಮ್ಮೂರಲ್ಲಿ 30 ಮನೆ ಇದೆ, ತುಂಬಾ ಚಿಕ್ಕ ಊರು, ಇವು ಗೊತ್ತಿರಕ್ ಸಾಧ್ಯ ಇಲ್ಲ. ಸೊ ನನ್ನ ತಂದೆ ಬಂದು ಮಲ್ಲೇಶ್ ಅಂತ, ಅವರು ವ್ಯವಸಾಯ ಮಾಡ್ತಾರೆ, ಅವರೇನು ಓದಿಲ್ಲ. ತಾಯಿ ಪದ್ಮಾವತಿ, ಅವರೊಂದು 6th 7th ಸ್ಟ್ಯಾಂಡರ್ಡ್ ವರ್ಗೂ ಓದಿದ್ದಾರೆ, ಅವರು ವ್ಯವಸಾಯ ಮಾಡ್ತಾರೆ. ಇನ್ನ ಅಣ್ಣ ಒಬ್ರಿದ್ದಾರೆ, ತಂಗಿ ಒಬ್ರಿದ್ದಾರೆ, ಅವರು ಅಂದ್ರೆ ಅವರು ಇಂಜಿನಿಯರ್ಸ್. ಸೊ ನಾವೆಲ್ಲ ಒಟ್ಟಿಗೆ ಇದ್ವಿ, ನಮ್ದು ಜಾಯಿಂಟ್ ಫ್ಯಾಮಿಲಿ. ನಾವಿದ್ದಾಗ ನಾನು, ಅಪ್ಪ, ಅಮ್ಮ, ಚಿಕ್ಕಪ್ಪಂದಿರು ಎಲ್ದ್ರು, ಗೊತ್ತಲ್ಲ ಹಳ್ಳಿಯಲ್ಲಿ ಇದ್ದಿದ್ದು 2 ಎಕರೆ ಜಮೀನಲ್ಲಿ ತುಂಬಾ ಟೆನ್ಷನ್ಸ್. ಸೊ ಅದಕ್ಕೆ ನಾನು 5ನೇ ಕ್ಲಾಸ್ ಅಲ್ಲೇ ಹಾಸ್ಟ್ಲಿಗೆ ಸೇರಿದೆ, BCM ಹಾಸ್ಟ್ಲ್. ನನ್ನ ಲೈಫ್ ಅಲ್ಲಿ ಮರೆಯಕ್ ಆಗದೆ ಇರೋ ಎಕ್ಸ್ಪೀರಿಯನ್ಸ್ ಎಲ್ಲ BCM ಅಲ್ಲೇ ಜಾಸ್ತಿ. ಫಸ್ಟ್ ಮುಸ್ಲೇಹೊಸಳ್ಳಿ BCM ಅಲ್ಲಿದ್ದೆ, ಅದೊಂದು ಚಿಕ್ಕ ಅಂದ್ರೆ ಮುಸ್ಲೇಹೊಸಳ್ಳಿ ಹೈಸ್ಕೂಲ್ ಲೆವೆಲ್ ವರ್ಗೂ ಅಲ್ಲಿದ್ದೆ, ಆಮೇಲೆ ಹಾಸನಿಗೆ ಬಂದಿದ್ದು.
1: ಸರ್ಕಾರಿ ಶಾಲೆಯಲ್ಲೇ ಓದಿದ್ದು?
0: ಸರ್, ಎಲ್ಲ ಫುಲ್ ಎಜುಕೇಟ್ ಸರ್ಕಾರಿ ಸ್ಕೂಲ್ ಅಲ್ಲೇ ಓದಿದ್ದು. ಫಸ್ಟ್ ಸ್ಕೂಲ್ ಅಲ್ಲಿ 4th ಸ್ಟ್ಯಾಂಡರ್ಡ್ ವರ್ಗೂ ಹಾಲೇನಹಳ್ಳಿಯಲ್ಲೇ ಮುಗಿಸಿದೆ. ಆಮೇಲೆ ಮಾರೇನಹಳ್ಳಿ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೆ. ಆಮೇಲೆ ಮುಸ್ಲೇಹೊಸಳ್ಳಿಯಲ್ಲಿ 8, 9, 10ನೇ ಕ್ಲಾಸ್ ಅಲ್ಲಿ. ಸೊ ಅಲ್ಲಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಇದೆ, ಒಂದು

ತೇವರ್ಗಲ್ಲಿದ್ವಿ. 10ನೇ ಕ್ಲಾಸ್ಗೆ ನಮ್ಗೆ ಹೊಸ ಬಿಲ್ಡಿಂಗ್ ಸಿಕ್ತು, ತಂತೆ ಮೈದಾನದಲ್ಲಿ ಹೊಸದು BCM ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನಮ್ದೇ ಫಸ್ಟ್ ಬ್ಯಾಚ್, 10th ಸ್ಟ್ಯಾಂಡರ್ಡ್ ಬಂದಾಗ ಅಲ್ಲಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಅಲ್ಲಿ 10th ಮುಗಿಸಿದ್ವಿ. 10th ವರ್ಗೂ ನಮ್ಗೆ ಯಾವ್ದೇ ಹೊರಗಡೆ ಪರಿಜ್ಞಾನ ಇರಲಿಲ್ಲ, ಓದ್ಬೇಕು ಓದ್ತಾ ಇದ್ವಿ, ಬಟ್ ಯಾವ್ದನ್ನು ಅಸೈನ್ಮೆಂಟ್ಸ್ ಹಿಂದೆ ಬಿಡ್ತಾ ಇರಲಿಲ್ಲ. ಅವತ್ತಿಂದ ಅವತ್ತು ಕೆಲಸ ಮುಗಿಸ್ತಾ ಇದ್ವಿ. ಇನ್ವೆಸ್ಟ್ ಮಾಡಿದಂತೂ ಇಲ್ವೇ ಇಲ್ಲ ಯಾವಾಗ್ಲೂ, ಬಟ್ ಎಂಜಾಯ್ ಮಾಡ್ತಾ ಇದ್ವಿ ಸ್ಕೂಲಲ್ಲಿ. ಆಮೇಲೆ

ಡಿಪ್ಲೊಮಾದಲ್ಲಿ ಹಾಗೆ ಅಂತ ಡಿಪ್ಲೊಮಾ ಮಾಡ್ಬೇಕಂತ ನಮ್ ಟೀಚರ್ ಹೇಳಿದ್ರು, ಸರಿ ಅಂತ ಹಾಕಿದ್ವಿ. ಗವರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹಾಸನಲ್ಲಿ ಡೈರಿ ಸರ್ಕಲ್ ಇನ ಕೆಳಗಡೆ ಒಂದು ಕಾಲೇಜ್ ಇದೆ, ಕೌರ್ ಕಾಲೇಜ್. ಅದು ಬೆಟರ್ ದೆನ್ ಡಿಪ್ಲೊಮಾ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ನನಗೆ ಇದ್ದಿದ್ದು 600 ರೂಪಾಯಿ ಫೀಸ್. ಸೊ ಅಪ್ಪ ಫೀಸ್ ಕಟ್ಟೋ ಪೊಸಿಷನ್ ಅಲ್ಲಿ ಇರ್ಲಿಲ್ಲ. ಹೋದ್ವಿ, ಇಂಟರ್ವ್ಯೂ ನಡೀತಾ ಇತ್ತು, ನಮ್ದು ಫಸ್ಟ್ ರೌಂಡ್ ಆಗೋಯ್ತು ಯಾಕಂದ್ರೆ ಸ್ಕೋರ್ ಎಲ್ಲ ಚೆನ್ನಾಗಿತ್ತು. ಆದ್ರೆ ಅವರು ಟೈಮ್ ಕೊಟ್ರು, ಸಂಜೆ ಅಷ್ಟೊಳಗೆ 6,000 ಕಟ್ಟಿದ್ರೆ ನಿಮ್ದು ಸೀಟ್ ಓಕೆ ಆಗುತ್ತೆ. ಅದು ವೆರಿ ಸ್ಟ್ರಿಕ್ಟ್ ಕಾಲೇಜ್, ಆತರ ಯಾವುದೇ ಇನ್ಫ್ಲೂಯೆನ್ಸ್ ಅದು ಇದು ನಡೆಯಲ್ಲ ಅಲ್ಲಿ. ತುಂಬಾ ಜನ ಇನ್ಫ್ಲೂಯೆನ್ಸ್ ಮಾಡ್ಸಕ್ ಟ್ರೈ ಮಾಡಿದ್ರು, ಅವ್ರಿಗೆ ಯಾರಿಗೂ ಸಿಗ್ಲಿಲ್ಲ. ಸೊ ನಂದು ದುಡ್ಡೆಲ್ಲೂ ಇರಲಿಲ್ಲ. ಸೆಲೆಕ್ಟ್ ಏನೋ ಆಯ್ತು, ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಯಾರೋ ಹೇಳಿದ್ರು, ನಿಮ್ಮ ಮಗ ಸೀಟ್ ಏನಾದ್ರು ಬಿಟ್ಕೊಟ್ರೆ ನಾನು ನಿಮ್ಗೆ 50,000 ಕೊಡ್ತೀನಿ, 20,000 ಕೊಡ್ತೀನಿ ಅಂತ. ಸೊ ಆಗ ಅಪ್ಪನಿಗೆ ಅನ್ಸ್ತು, ಅವ್ರು ಏನು ಓದಿಲ್ಲ, ಬಟ್ ಅವ್ರಿಗೊಂದು ಅಸಂಪ್ಷನ್, ಇದೇನಪ್ಪ ಇದು ನಮ್ಮ ಮಗ ಇನ್ನೂ ದುಡಿಯಕ್ಕೆ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ 50,000 ಕೊಡ್ತಿದಾರಲ್ಲ, ಏನಾದ್ರು ಈ ಕೋರ್ಸ್ ಮುಗಿಸ್ಬಿಟ್ರೆ ಹೇಗೋದು ಹಾಗೆ ಹೇಗೆ ಅಂತ. ಅವತ್ತಿನವರೆಗೂ ನಮ್ಮಪ್ಪ ಯಾವುದೇ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಈ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು 98-99 ತೆಗ್ದಿರ್ತಾ ಇದ್ದೆ ಮ್ಯಾಥ್ಸ್ ಅಲ್ಲಿ, ಆದ್ರೂ ಎರಡು ತಪ್ಪಾಗಿರ್ತಾ ಇತ್ತು. ಒಂದೇ ದಿನ ಅಲ್ಲಿ ಬಂದಿದ್ದೆ ಲೈಫ್ ಅಲ್ಲಿ ನಮ್ಮಪ್ಪ, ಅವ್ರು ಬಂದಾಗ ತಪ್ಪು ಮಾರ್ಕ್ ಹಾಕಿದ್ರು ಎರಡು, ಅಲ್ಲೇ ಎಲ್ಲರ ಎದುರುಗಡೆನೂ ಹೊಡೆದಿದ್ರು ನಮ್ಮಪ್ಪ. ಏನು ಕೊಡಿತಾ ಇದ್ರ ಅಂತ ಟೀಚರ್ ಕೇಳಿದಾಗ, ಅವನು 100% ಓದ್ತಿರೋದು ಸ್ಕೂಲ್ಗೆನೆ. ಸೊ ಅದಕ್ಕೆ 100ಕ್ಕೆ 100 ಬೇಕು ಅವ್ರ ಪ್ರಕಾರ, ಯಾಕಂದ್ರೆ ಅವ್ರಿಗೆ ನಾನು ಬೇರೆ ಕೆಲಸ ಮಾಡ್ಕೊಂಡು ಓದಿದ್ರೆ ಓಕೆ, ಅವ್ನಿಗೆ ಡಿಸ್ಟರ್ಬ್ ಆಗಿದೆ ಅದಕ್ಕೋಸ್ಕರ ಅವ್ನಿಗೆ ಮಾರ್ಕ್ಸ್ ತೆಗಿಯಕಾಗ್ಲಿಲ್ಲ. ಬಟ್ ಅವ್ನು ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇರೋದ್ರಿಂದ 100ಕ್ಕೆ 100 ತೆಗಿಲೇಬೇಕು. ಯಾಕೆ ತಪ್ಪು ಮಾಡಿದಾನೆ? 2 ತಪ್ಪು ಮಾಡಿದಾನೆ, ಒಂದಲ್ಲ 2 ತಪ್ಪು. 98 ತೆಗ್ದಿದ್ರು ಫುಲ್ ಎಲ್ಲರೂ ಮುಂದೆನೆ ಹೊಡೆದ್ರು. ಅವಾಗ ನಮ್ಮ ಟೀಚರ್ ಕೂಡ ಹತ್ತು ಬಿಟ್ಟಿದ್ರು, ಯಾಕಂದ್ರೆ ಇಂಥ ಅಪ್ಪ ಇದಾರಲ್ಲಪ್ಪ, ಅವ್ರಿಗೆ ಏನು ಗೊತ್ತೇ ಇಲ್ಲ, ಇವ್ ಮಗ 98 ತೆಗೆದ್ರು ಹೊಡಿತಾ ಇದ್ದಾರೆ, ಯಾಕಂದ್ರೆ ಆತರ ಫೀಲಿಂಗ್ಸ್. ಹಂಗಿದ್ದವರು ಎಜುಕೇಶನ್ ಅಷ್ಟೊಂದು

ಕೊಡ್ತಾ ಇರ್ಲಿಲ್ಲ. ರಜಾ ಇದ್ದಾಗೆಲ್ಲ ನಮ್ದು ಮಾಮೂಲಿ ಹೊಲ ಉಳ್ಬೇಕಿತ್ತು, ರೇಷ್ಮೆ ಸಾಕ್ತಾ ಇದ್ವಿ, ರೇಷ್ಮೆ ಬೆಳಿಬೇಕಿತ್ತಾಗ. ರಜೆ ಬಂದ ತಕ್ಷಣ ಅಪ್ಪ ಸಂತೆ ವ್ಯಾಪಾರಕ್ಕೆ ಹೋಗೋರು, ಇನ್ನ ಜಮೀನೆಲ್ಲ ನಾವೇ ನೋಡ್ಕೋಬೇಕಿತ್ತು. ನಾನು ನಮ್ಮಣ್ಣ ಅಂದ್ರೆ ಹೊಲ ಒಬ್ರು ಉಳ್ತಾ ಇದ್ರೆ ಬದದ ಕೆಲಸ ಎಲ್ಲ ಒಬ್ರು ಮಾಡ್ತಾ ಇದ್ರು. ಸೊ ಅಂತ ಪರಿಸ್ಥಿತಿಲಿ ಬಂದಾಗ ಈ GTTC ಅಲ್ಲೆಲ್ಲ ಕಾರಲ್ಲೆಲ್ಲ ಬಂದು ಅಪ್ಲಿಕೇಶನ್ ಎಲ್ಲ ಹಾಕೋದು ನಮಗೆ ಗೊತ್ತಿರಲಿಲ್ಲ. ನಾವು ಬೇರೆ ಹವಾಯಿ ಸ್ಲೀಪರ್ ಹಾಕೋದ್ವಿ ಅಲ್ಲಿ, ಅಂದ್ರೆ ಹವಾಯಿ ಸ್ಲೀಪರ್ ಅಲೌಡ್ ಇರ್ಲಿಲ್ಲ ಕಾಲೇಜ್ ಸ್ಟಾರ್ಟ್ ಆದಾಗ. ಫ್ರೀ ಫಾರ್ಮ್ ಅಂತ ಸ್ಲೀಪರ್ ಬರ್ದಾಯ್ತು, ಅವು ಹಾಕೊಂಡು ಹೋಗ್ತಿದ್ವಿ. ಯಾಕಂದ್ರೆ ಅದು ಟೂಲ್ ರೂಮ್, ಅಲ್ಲೆಲ್ಲ ಫುಲ್ ಕವರ್ ಆಗಿರೋ ಸ್ಲೀಪರ್ ಶೂ ಹಾಕ್ಬೇಕಿತ್ತು. ಸೊ ಆಗ ಹೋದಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ಸೀಟ್ ಸಿಕ್ಕಿದ್ರು ಕೂಡ ಫೀಸ್ ಕಟ್ಟಕ್ಕಾಗ್ಲಿಲ್ಲ. 4 ಗಂಟೆವರೆಗೂ ಟೈಮ್ ಕೊಟ್ರು. ಸೊ ಅಪ್ಪ ಒಂದು ಬಾಡಿಗೆ ಸೈಕಲ್ ಸಿಗ್ತಾ ಇದ್ದಾಗ ಸೈಕಲ್ ತಗೊಂಡ್ರು. ತುಂಬಾ ಜನಗಳಿಗೆ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಅಕ್ಕಿರಾಗಿ ವ್ಯಾಪಾರ, ಎಲ್ಲರ ಹತ್ರನು ಕೇಳಿದ್ರು. 6,000 ಅಂದ್ರೆ ದೊಡ್ಡ ಅಮೌಂಟೆ, ಯಾರು ಕೊಡ್ಲಿಲ್ಲ. ಸೊ ನಮ್ಮಅಮ್ಮನ ಅಣ್ಣನಿಗೆ ಫೋನ್ ಮಾಡಿದ್ರು, ಯಾರಿಗೋ ಫೋನ್ ಮಾಡಿದ್ರು. ಅವರು ಯಾರೋ ಒಡವೆಗಳನ್ನ ಇಟ್ಟು, ಜ್ಯುವೆಲರಿ ಶಾಪ್ ಇರುತ್ತಲ್ಲ, ಅವ್ರಿಗೆ ಗೊತ್ತಿರೋ ಹತ್ರ ಇಟ್ಬಿಟ್ಟು 1,000 ರೂಪಾಯಿ ತಂದು ಕಟ್ಟಿದ್ರು. 5 ಗಂಟೆ ಆಗಿತ್ತು, ಅವರು ಪ್ರಿನ್ಸಿಪಲ್ ಕೂಗಾಡ್ತಾ ಇದ್ರು, ಆಗಿಲ್ಲ ಅಂದ್ರೆ ಬಿಟ್ಬಿಡಿ, ನಿಮ್ಗೆ ಮೊದಲನೇ ದಿನನೇ ಫೀಸ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಮತ್ತೆ ಮುಂದಕ್ಕೆ ಇನ್ನ ನೆಕ್ಸ್ಟ್ ತುಂಬಾ ಖರ್ಚುಗಳು ಬರುತ್ತೆ ಹಾಗೆ ಹೀಗೆ ಅಂತ. ಸೊ ಅಪ್ಪ ಇಲ್ಲ, ನಾನು ಅಂದ್ರೆ ಆಗೊಂದು ಹುಮ್ಮಸ್ಸು, ಬಟ್ ಯಾವಾಗ್ಲೂ ಕೊನೆಗೆ ಫೀಸ್ ಕಟ್ಟಿದ್ದು, ಬಟ್ ಅವತ್ತು ಹೇಳ್ಕೊಳಕ್ಕೆ ಇಲ್ಲ, ನಾನು ಓದಿಸ್ತೀನಿ, ನಾನು ಕಷ್ಟ ಪಡ್ತೀನಿ ಹಾಗೆ ಹೇಗೆ ಅಂತ ಕಟ್ಟಿದ್ರು. ಕಟ್ಟಿ ಕಾಲೇಜ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಇನ್ನ ಅಪ್ ಅಂಡ್ ಡೌನ್ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ, ಅಂದ್ರೆ ಚಾರ್ಜಸ್ ಏನಾದ್ರೂ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ನಂದೇ ಹೇಗಿದ್ರು BCM ಬ್ಯಾಕ್ಗ್ರೌಂಡ್ ಅಂತ ಹೇಳಿ, ಇಲ್ಲಿ ಹಾಸನದಲ್ಲಿ ಆಕಾಶವಾಣಿ ಹಿಂದ್ಗಡೆನೆ ಒಂದು BCM ಹಾಸ್ಟೆಲ್ ಇದೆ, ಹಾಸ್ಟೆಲ್ ಅಲ್ಲಿ ಸೀಟ್ ಸಿಕ್ತು. ಸೊ 200 ರೂಪಾಯಿ ದುಡ್ಡು, 3 ವರ್ಷ ಆರಾಮಾಗಿರ್ಬೋದು. ಸೊ ಆದ್ರೆ ಫಸ್ಟ್ ಕ್ಲಾಸ್ ಬಂದ್ರೆ 400 ರೂಪಾಯಿ ಕೊಡ್ತಾರೆ, ಆ 400 ರೂಪಾಯಿಗೋಸ್ಕರ ಫಸ್ಟ್ ಕ್ಲಾಸ್ ಬರ್ಬೇಕು, ಅದು ವರ್ಷಕ್ಕೆ 400 ರೂಪಾಯಿ. ಸೊ ಆಮೇಲೆ ಜಾಯ್ನ್ ಆದೆ, ಅಪ್ಪ ಸೇರ್ಕು ಅಂತ ಹೇಳಿದ್ರು. ಸೇರ್ಕು ಅಂತ ಹೇಳಿದ್ರು, ಎಲ್ಲ ಮಾಡಿದ್ರು. ಅದ್ರಲ್ಲಿ ಆಟೋ ಕ್ಯಾಡ್ ಅಂತ ಒಂದು ಕೋರ್ಸ್ ಬರುತ್ತೆ, ಅದಕ್ಕೆ 1,000 ರೂಪಾಯಿ ಕಟ್ಬೇಕು. CNC ಅಂತ ಬರುತ್ತೆ, ಅದಕ್ಕೆ 3,000 ರೂಪಾಯಿ ಕಟ್ಬೇಕು. ಡ್ರಾಯಿಂಗ್ ಬೋರ್ಡ್ಸ್ ಅಂತ ತಗೋಬೇಕು, ಡ್ರಾಫ್ಟರ್ ಅಂತ ತಗೋಬೇಕು. ಅವ್ರಿಗೆ ಏನು ಗೊತ್ತೇ ಇಲ್ಲ, ಕೂಲಿ ಸೇರ್ಸಿದ್ರೆ ಮುಗೀತು, 1 ವರ್ಷದ ಫೀಸ್ ಮುಗೀತು, ಅಬ್ಬಾ ಇನ್ನ ಅದೊಂದು 6,000 ತೀರ್ಸೋದು ನೋಡೋಣ ಇನ್ನ ಅಂತ. ಅಷ್ಟೊಳಗೆ ಮನೆಯಲ್ಲಿ ಡಿವೈಡ್ ಆದ್ರು. ಅಪ್ಪ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಜಾಬ್ಗೆ ಹೋಗ್ತಾ ಇದ್ರು. ಆಗ ತುಂಬಾ ಬೇಜಾರಾಯ್ತು ನನ್ಗೂ, ಏನಪ್ಪ ಇದು ಇಷ್ಟೊಂದು ಕಷ್ಟ ಪಡ್ತಾರೆ ನನಗೋಸ್ಕರ, ಅಲ್ಲ ಏನ್ ಬೇಡ ಅಂದ್ಬಿಟ್ಟು ನಾನು ಹಾಸ್ಟೆಲ್ಗೆ ಬಂದಾಗ ಗೊತ್ತಾಯ್ತು ಇಲ್ಲಿ ಏನಾದ್ರು ಕೆಲಸ ಮಾಡ್ಬೋದು ಅಂತ ನೋಡಿದೆ. ಶನಿವಾರ ಭಾನುವಾರ ನನಗೆ ರಜಾ ಕಾಲೇಜಲ್ಲಿ, ಲೈಫ್ ಟೈಮ್ ಶನಿವಾರ ಭಾನುವಾರ ರಜಾ, ಅದೊಂದು ಖುಷಿ ಆಯ್ತು. ಸೊ ಗವರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆ ಮೆಡಿಕಲ್ ಶಾಪ್ ಅಲ್ಲಿ ಜಾಬ್ ಕೇಳಿದೆ. ಸೊ ಅವರು ಶನಿವಾರ ಭಾನುವಾರಕ್ಕೆಲ್ಲ ಆಗಲ್ಲಪ್ಪ, ಅವ್ರು ಇಂಗ್ಲಿಷ್ ಅಲ್ಲೇ ಟೆಸ್ಟ್ ಮಾಡಿದ್ರು. ಮೆಡಿಕಲ್ ಶಾಪ್ ಒಂದು ಕಾನ್ಸೆಪ್ಟ್ ಏನಂದ್ರೆ ABCD ಪ್ರಕಾರ ಜೋಡಿಸಿರ್ತಾರೆ, ಅದನ್ ಇನ್ನೂ ನೆನಪಿದೆ. ಫಸ್ಟ್ 5 ಲೆಟರ್ಗಳನ್ನ ನೋಡ್ಕೊಬಿಡೋದು, ಅಲ್ಲಿ ಹೋಗ್ತಿರೋದು, ಆಮೇಲೆ ಕನ್ಫರ್ಮ್ ಮಾಡ್ಕೊಳ್ಳೋದು ಇದೇನಾ ಅದೇನಾ ಅಂತ. ಆಮೇಲೆ ಗೊತ್ತಾಗ್ಲಿಲ್ಲ, ಡಾಕ್ಟರ್ ಹತ್ರ ಕೇಳಿ ಅಂತ ಒಂದ್ಸರಿ ಹೇಳೋದು, ಇದೆಲ್ಲ ಮಾಡಿ ಅದನ್ನ ಹೇಳ್ಕೊಟ್ರು. ಬಟ್ ಶನಿವಾರ ಭಾನುವಾರ ಅವರಿಗೆ ಸ್ವಲ್ಪ ಕ್ರೌಡೇ ಇರ್ತಾ ಇತ್ತು, ಅದ್ರ ಭಾನುವಾರ ಫುಲ್ ಡಲ್ ಅಲ್ಲ, ಬರಲ್ಲ ರಜಾ ಗವರ್ಮೆಂಟ್ ಹಾಸ್ಪಿಟಲ್ ಅಂದ್ಬಿಟ್ಟು. ಅವರು ತುಂಬಾ ಹಿಂದೆ ಮುಂದೆ ನೋಡಿದ್ರು, ಒಂದು ವಾರ ಮಾಡಿದೆ. ಆದ್ರೆ ಅವರು ಇಲ್ಲಪ್ಪ ನನಗೆ ಫುಲ್ ಟೈಮ್ ಬೇಕು, ಹಾಗೆ ಆಗಿದ್ರೆ ಮಾತ್ರ ಬರೋದಿದ್ರು ಬರ್ಬೇಕು ಅಂದ್ರು. ಮತ್ತೆ ನಮ್ಗೆಲ್ಲ ಈ A1 ಶೀಟ್, A2 ಶೀಟ್, A3 ಶೀಟ್ ಅಂತೆಲ್ಲ ಶೀಟ್ಸ್ ಗಳು ಪರ್ಚೇಸ್ ಮಾಡಬೇಕು, ಯಾಕಂದ್ರೆ ನಂದು ಡಿಸೈನ್ ಮೆಕ್ಯಾನಿಕಲ್ ಅನ್ನ ಡಿಸೈನ್, ವಾರಕ್ಕೆ ಕಡಿಮೆ ಅಂದ್ರೆ 25-30 ರೂಪಾಯಿ ಖರ್ಚಾಗ್ತಾ ಇತ್ತು. ಇನ್ನು ಅಪ್ಪನ ಹತ್ರ ಹೋದ್ರೆ ಅವ್ರು ಸೀದಾ ಇಲ್ಲ ಬೈಯೋದು ಇಲ್ಲ ಹೇಳೋದು, ಏನ್ ಮಾಡ್ಲಿ ಎಲ್ ತರಲಿ ನಾನು ಪ್ರಿಂಟ್ ಮಾಡ್ಲ ಹಾಗೆ ಹೀಗೆ. ಕೊನೆಗೆ ನಾನೇನ್ ಮಾಡಿದೆ, ಏನೋ ಇದು ಸರಿ ಆಗ್ತಾ ಇಲ್ಲ ಅಂದ್ಬಿಟ್ಟು ಮೇಲ್ಗಡೆ, ಅಂದ್ರೆ ನನ್ನ ಹಾಸ್ಟೆಲ್ ಎಲ್ಲ ಪರಿಚಯ ಇದ್ರು, ಡಿಗ್ರಿ ಬ್ಲಾಕ್ ಅಂತ ಮೇಲ್ಗಡೆ, ಕೆಳಗಡೆ ಇಂಜಿನಿಯರಿಂಗ್ ಬ್ಲಾಕ್, ನಾನು ಇಂಜಿನಿಯರ್ಸ್ ಜೊತೆ. ಸೊ ನಾನು ಆಮೇಲೆ ಹೋಗ್ತಾ ಇದ್ದಾಗ ರಂಗನಾಥ್ ಅಂತ ಒಬ್ರು ಪೇಪರ್ ಹಾಕ್ತಾ ಇದ್ರು, ಅವರು ಡಿಗ್ರಿ, ಈಗ ಅವ್ರು ಪೊಲೀಸ್ ಆಗಿದ್ದಾರೆ ಇಲ್ಲಿ ಹಾಸನಲ್ಲಿ. ನನ್ ಜೊತೆ ಪೇಪರ್ ಹಾಕಿರೋ ಎಲ್ಲ ಹುಡುಗರು ಒಳ್ಳೆ ವಯಸ್ಸಲ್ಲಿದ್ದಾರೆ. ಆಮೇಲೆ ಅವ್ರಿಗೆ ಹೇಳ್ದೆ, ಈಗ ಏನ್ ಮಾಡೋದು ಗೊತ್ತಿಲ್ಲ, ಅದಕ್ಕೆ ಒಂದು ಐಡಿಯಾ ಮಾಡು, ನೀನಿಗೆ ನಡ್ಕೊಂಡು ಹೋಗ್ತಿದ್ಯಾ ಕಾಲೇಜ್ಗೆ, ನಾನು ಇಲ್ಲಿಂದ ಡೈರಿ ಸರ್ಕಲ್ ಅವ್ರಿಗೂ ನಡ್ಕೊಂಡೇ ಹೋಗ್ತಾ ಇದೆ. ಸೊ ಹೇಗಾದ್ರೆ ಮಾಡಿ ಒಂದು ಸೈಕಲ್ ತಗೋ ಅಂತ ಹೇಳಿದ್ರು. ಸೈಕಲ್ ಎಲ್ಲ ಅದು ಚಾನ್ಸೇ ಇಲ್ಲ. ಸೊ ನಮ್ಮ ಅಮ್ಮನ ಹತ್ರ ಒಂದು ಸೈಕಲ್ ಇತ್ತು, ಹಳೇದು ಅಟ್ಲಾಸ್. ಅದೆಂತ ಸೈಕಲ್ ಅಂದ್ರೆ ಬೇರೆ ಯಾರು ನನ್ನ ಸೈಕಲ್ ಕೊಡು ಅಂತ ಕೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಹಳೆ ಸೈಕಲ್ ಅದು. ಸೊ ಆಮೇಲೆ ಅಲ್ಲಿಂದ ತಗೊಂಡ್ಬಂದೆ, ಊರಿಂದಾನೆ ತಗೊಂಡ್ಬಂದೆ. ತಗೊಂಡ್ಬಂದು ಪೇಪರ್ ಅವನಿಗೆ ತೋರಿಸ್ದೆ, ನನ್ನ ಸೈಕಲ್ ಇದೆ, ನನಗೆ ಟೈಮಿಂಗ್ಸ್ ಇದೆ. ಆದ್ರೆ ಟೈಮಿಂಗ್ಸ್ ನಾನು 9 ಗಂಟೆ ಅಂತ ಹೇಳಿದೆ, ಕಾಲೇಜ್ ಟೈಮಿಂಗ್ಸ್ 8 ಗಂಟೆ. 9 ಗಂಟೆ 8 ಗಂಟೆ ಅಂದ್ರೆ ಯಾರು ಪೇಪರ್ ಹಾಕ ಕೊಡಲ್ಲ, ಯಾಕಂದ್ರೆ ಅಷ್ಟು ಬೇಗ ಇದು. ಅದರಲ್ಲೂ ಇಂಟರ್ವ್ಯೂ ಸೆಲೆಕ್ಷನ್ಸ್ ಟೈಪ್ ಇರುತ್ತೆ, ನಿಯತ ಕೆಲಸ ಮಾಡ್ತೀಯ ಅದನ್ನ. ರಜಾ ಮಾತ್ರ ಹಾಕೋಗಿಲ್ಲ, ಒಂದೇ ದಿನ ಯುಗಾದಿ ಮತ್ತೆ ಇನ್ನೊಂದೆರಡು ದಿನದಲ್ಲಿ ಆಯುಧ ಪೂಜೆಯಲ್ಲಿ ಅದು ಪ್ರಿಂಟಿಂಗ್ ಇರಲ್ಲ, ಅಂತ ಟೈಮಲ್ಲಿ ಮಾತ್ರ ರಜಾ ಹಾಕ್ಬೇಕು. ಸೊ ನಾನೇನ್ ಮಾಡುದು, ಎಕ್ಸಾಮ್ ಟೈಮಲ್ಲಿ ಏನ್ ಮಾಡೋದು ಅಂದ್ರೆ, ಅಂದ್ರೆ ಸಬ್ಸ್ಟಿಟ್ಯೂಟ್ ಇರುತ್ತೆ, ಡಿಪ್ಲೊಮಾದವ್ರಿಗೆ ಎಕ್ಸಾಮ್ ಇದ್ದಾಗ ನಮ್ಗೆ ಇರ್ತಾ ಇರ್ಲಿಲ್ಲ, ಒಂದು ಇಯರ್ಲಿ ಎಕ್ಸಾಮ್ ಅಲ್ಲ. ಫ್ರೆಂಡ್ಸ್ ಯಾರು ಹುಡುಗರಿದ್ರೆ ಅವ್ರಿಗೆ ನಮ್ಮ ಮನೆಗಳನ್ನ ತೋರಿಸ್ಕೊಡೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಪೇಪರ್ಗಳನ್ನ. ಇವತ್ತು ನನಗೆ ಎಕ್ಸಾಮ್ ಟೈಮ್ 15 ಇದೆ, ನನ್ನ ಪೇಪರ್ ಎಲ್ಲ ನೀನೇ ಹಾಕ್ಬಿಡು, ನಿನಗೆ ಎಕ್ಸಾಮ್ ನಾನು ಹಾಕ್ತೀನಿ ಅಂತ ಮಾತಾಡ್ಕೊಳ್ಳೋದು ಎಲ್ಲ ಮಾಡಿದ್ವಿ. ಸೋಮೇಶ್ ಅಂತ ಏಜೆನ್ಸಿ, ಪೇಪರ್ ಏಜೆನ್ಸಿ, ಅವ್ರ ಸರಸ್ವತಿಪುರಂ ಅಲ್ಲಿ ಆಫೀಸ್ ಇತ್ತು. ಬಸ್ ಸ್ಟ್ಯಾಂಡ್ ಇಂದ ಪೇಪರ್ ತರಬೇಕು ಡೈಲಿ ಬೆಳಗ್ಗೆ 4:00 ಹೋಗ್ಬೇಕಿತ್ತು, 4:30 ಎಲ್ಲ ಆಯ್ತು. ಸೈಕಲ್ ಎಲ್ಲ ತಂದೆ ಸ್ಟಾರ್ಟ್ ಮಾಡಿದೆ. ನನಗೆ ಫಸ್ಟ್ ಸಿಕ್ಕಿದ್ದು ವಿಜಯನಗರ ಮತ್ತೆ MCF ಕ್ವಾರ್ಟರ್ಸ್, ಆಮೇಲೆ ಅರೆಹಳ್ಳಿ ಅಂತ ಒಂದಿದೆ, ದಾಸರಕೊಪ್ಪಲು ಅಂತ ಇದೆ, ಎಬೋ ಈ ಏರಿಯಾನೇ, ಯಾಕಂದ್ರೆ ನನ್ನ ಹಾಸ್ಟೆಲ್ ಅಂದ್ಬಿಟ್ಟು ಈಸಿ ಆಗುತ್ತೆ ಅಂತ ಇತ್ಕೊಂಡಿದ್ರು. ಬಟ್ ಪೇಪರ್ ಮಾತ್ರ ಬಸ್ ಸ್ಟ್ಯಾಂಡ್ ಇಂದ ತರಬೇಕು. ಅವರು ವೆರಿ ಸ್ಟ್ರಿಕ್ಟ್, ಒಂದು ಕನ್ನಡ ಪೇಪರ್ ಮಾಡಿದ್ರೆ 10 ರೂಪಾಯಿ ಸಂಬಳ ಹೆಚ್ಚಾಗುತ್ತೆ.
ಆ ತಿಂಗಳು 10 ರೂಪಾಯಿ ಕಮಿಷನ್ ಸಿಗುತ್ತೆ. ಇಂಗ್ಲಿಷ್ ಪೇಪರ್ ಮಾಡಿ 15 ರೂಪಾಯಿ ಸಿಗುತ್ತೆ. ಪೇಪರ್ ಮಾಡಬೇಕು ಅಂದ್ರೆ ಒಂದು ಐಡಿಯಾ ಏನಂತಂದ್ರೆ ಬೇಗ ಪೇಪರ್ ಹಾಕ್ಬೇಕು. ಮನೆಯಲ್ಲಿ ಪೇಪರ್ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮನೆಗೆ ಬೇಗ ಪೇಪರ್ ಬಂದ್ರೆ ದೇ ಆರ್ ವೆರಿ ಹ್ಯಾಪಿ. ಆಗ ನಾನು ಏನ್ ಮಾಡ್ತಾ ಇದ್ದೆ, ಇದ ಟೆಕ್ನಿಕ್, ಅರ್ಧ ಗಂಟೆಗೆ ಎದ್ದೇಳೋಣ, 3:30 ಎದ್ದು 4 ಗಂಟೆ ಹಂಗೆ ಎದ್ದು 4:30

ಇದೆ. ಪೇಪರ್ ತಂದು 8 ಗಂಟೆ ಕಾಲೇಜ್ ಇರೋದ್ರಿಂದ 7 ಗಂಟೆ ತಿಂಡಿ ಕೊಡ್ತಾರೆ ಅಷ್ಟರಲ್ಲಿ, ಅಷ್ಟೊಳಗೆ ಸ್ನಾನ ಮಾಡ್ಬಿಡುವ. ಸೊ 6 ಗಂಟೆ ಅಷ್ಟೊಳಗೆ 6:30 ಅಷ್ಟೊಳಗೆ ಪೇಪರ್ ಮುಗಿಸ್ತಾ ಇದ್ದೆ. ಸೊ ಪಕ್ಕದ ಮನೆಯವರೆಲ್ಲ ನೋಡಿ, ಒಂದು 2 ತಿಂಗಳಾಯ್ತು, ಆಮೇಲೆ ಪಕ್ಕದ ಮನೆಯವರೆಲ್ಲ ಶುರು ಮಾಡಿದ್ರು, ಆ ಹುಡುಗ ಕರೆಕ್ಟ್ ಆಗಿ ಪೇಪರ್ ಹಾಕ್ತಾನೆ, 6 ಗಂಟೆ ಒಳಗೆ ಪೇಪರ್ ಬರುತ್ತೆ ಕಂಡ್ರಿ ಅಂತ ಒಂದು ಆಂಟಿ ಎಲ್ಲ ಹೇಳೋದು ಎಲ್ಲ ಮಾತಾಡೋದು ಕೇಳಿಸ್ಕೊಂಡೆ. ಓ, ನನ್ಗಂತೂ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಅವರು ತುಂಬಾ ಪೇಪರ್ ಜಾಸ್ತಿ ಮಾಡಿಬಿಟ್ಟೆ. ಒಂದೊಂದು ತಿಂಗಳಲ್ಲಿ ಕಡಿಮೆ ಅಂದ್ರೂ ನಮಗೆ 50-60 ರೂಪಾಯಿ ಎಕ್ಸ್ಟ್ರಾ ಸಂಬಳ, 110 ರೂಪಾಯಿ ಒಂದು ಪೇಪರ್, 3 ರೂಪಾಯಿ ಕೊಡೋರು ತಿಂಗಳಿಗೆ. ಸೊ ಆಲ್ಮೋಸ್ಟ್ ತಿಂಗಳಿಗೆ 3 ರೂಪಾಯಿ ಕೊಟ್ರೆ ನಾನು 130 ಪೇಪರ್ ಹಾಕ್ತೇನೆ. ಬಟ್ ಹಂಗಂತ ಹೇಳೋರು 150 ರೂಪಾಯಿ ಸ್ಯಾಲರಿ ಕೊಡೋರು ಟೋಟಲ್, 150 ಕೊಡೋರು, ಆಮೇಲೆ ಒಂದು 10-20 ರೂಪಾಯಿ ಬರೋದು ಅದೆಲ್ಲ ಇರೋದು, ಮತ್ತೆ ಬೇಕರಿಲಿ ಬೇಕರಿಗಳಿಗೆ ಹಾಕಿದ್ರೆ ದುಡ್ಡು ಇಸ್ಕೊಳ್ಳೋಗಿಲ್ಲ. ಒಂದ್ಸರಿ ಕರೋ, ತಿಂಗಳಿಗೆ ಒಂದ್ಸರಿ ನಮ್ ಸೋಮೇಶ್ ಅವರು ಬೇಕರಿಲಿ ಏನ್ ತಿಂತೀರ ತಿನ್ಸ್ಬಿಡಿ ಅಂತ, ಹುಮ್ಮಸ್ ಹುಡುಗರಿಗೆ. ಅದಕ್ಕೋಸ್ಕರ ಕೊನೆಗೆ ಹಂಗೆ ಆಗ್ತಾ ಆಗ್ತಾ ಪೇಪರ್ಗಳು ಜಾಸ್ತಿ ಆಗ್ತಾ ಹೋಯ್ತು ನನಗೆ. ಸೋಮೇಶ್ ತುಂಬಾ ಸಪೋರ್ಟ್ ಮಾಡಿದ್ರು. ಆಗ ಎಂಸಿಎಫ್ ಕ್ವಾರ್ಟರ್ಸ್, ಎಂಸಿಎಫ್ ಕ್ವಾರ್ಟರ್ಸ್ ಅಲ್ಲಿ ಆಲ್ ಓವರ್ ಇಂಡಿಯನ್ಸ್, ಅಂದ್ರೆ ಹಿಂದಿ ಮಾತಾಡೋ ಇಂಗ್ಲಿಷ್ ಮಾತಾಡೋ ಜಾಸ್ತಿ. ಸೊ ನನಗೆ ಇಂಗ್ಲಿಷ್ ಪೇಪರ್ ಜಾಸ್ತಿ ಸಿಗೋ ಸ್ಟಾರ್ಟ್ ಆಯ್ತು, ಫುಲ್ ಖುಷಿ. ಓ, ಈ ತಿಂಗಳ ಸಂಬಳ ಜಾಸ್ತಿ, 15 ರೂಪಾಯಿ ಜಾಸ್ತಿ ಬರುತ್ತೆ, 20 ರೂಪಾಯಿ ಜಾಸ್ತಿ ಬರುತ್ತೆ. ಆಮೇಲೆ ಒಂದೊಂದು ಎಕ್ಸ್ಟ್ರಾ ಪೇಪರ್ ಇಸ್ಕೊಂಡು ಹೋಗೋದು ಸೋಮೇಶ್ ಕೇಳಿ, ಯಾಕಂದ್ರೆ ಆನ್ ದ ವೇ ಕೆಲವರು ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ, ಅವತ್ತಿಂದಲೇ ಈ ಮಲ್ನಾಡ್ ಬೇಕರಿಯಲ್ಲಿ ಬಂದ್ಬಿಟ್ಟು ಒಂದು ಬಾದಾಮ್ ಮಿಲ್ಕ್ ಒಂದು ಬನ್ನು ತಿನ್ಬಿಡೋದು, ಅದೇ ಹೈಯೆಸ್ಟ್. ಸೊ ಪೇಪರ್ ಎಲ್ಲ ಹಾಕಿ ಬಂದು ಹಾಸ್ಟೆಲ್ಗೆ ಬರ್ತಾ ಇದ್ದೆ, ಹಾಸ್ಟೆಲ್ಗೆ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಸೈಕಲ್ ತಗೊಂಡು ಕ್ಲಾಸ್ಗೆ ಹೋಗ್ತಾ ಇದ್ದೆ. ಕ್ಲಾಸಿಗೆ ಹೋದ್ರೆ ಫಸ್ಟ್ ಪಿರಿಯಡ್ ನಿದ್ದೆ, ಯಾಕಂದ್ರೆ ಬೆಳಗ್ಗೆ 3 ಗಂಟೆಗೆ ಎದ್ದಿರ್ತೀನಿ, ಆಗ್ತಾ ಇಲ್ಲ. ಟೀಚರ್ಗೆ ಅರ್ಥ ಆಗ್ತಿಲ್ಲ, ನಾನು ಹೇಳಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಪೇಪರ್ ಹಾಕಕ್ ಹೋಗ್ತೀನಿ ಅಂದ್ರೆ ನಮ್ಮ ಟೀಚರ್ಸ್ಗಳು ಅಲೋ ಮಾಡಲ್ಲ, ಯಾಕಂದ್ರೆ 8 ಗಂಟೆಗೆ ಒಂದು ಬರಲ್ಲ ಸರಿಯಾಗಿ, ಆಮೇಲೆ ಅಂದ್ಬಿಟ್ಟು ಒಂದು ಇದು ನಿದ್ರೆ ಬರೋದು ತುಂಬಾ ಕಾಲೇಜಲ್ಲಿ ಹೈಯೆಸ್ಟ್ ಹೊಡ್ತಾ ತಿಂದಿರಾನೆ, ಯಾಕಂದ್ರೆ ನಿದ್ರೆ ಮಾಡ್ತಾನೆ. ಪ್ರಿನ್ಸಿಪಲ್ಲೇ ಹೇಳಿದ್ರು ನಾನು ಕಾಲೇಜ್ ಹುಡುಗ, ನಾನು ನೋಡಿದ್ರಲ್ಲಿ ವರ್ಸ್ಟ್ ಸ್ಟೂಡೆಂಟ್ ಅಂದ್ರೆ ನೀನೆ ಅಂತ. ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ, ತುಂಬಾ ಕಷ್ಟ ಇತ್ತು ಅವ್ರಿಗೆ ಹೇಳೋ ಪರಿಸ್ಥಿತಿನೂ ಇರಲಿಲ್ಲ. ಅಲ್ಲಿ ಬರೋರೆಲ್ಲ ಒಳ್ಳೆ ಸ್ಟೂಡೆಂಟ್ಸ್, ಜಿ ಡಿ ಸಿ ಅಂದ್ರೆ 6,000-10,000 ಫೀಸ್ ಕಟ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬರೋರು ಎಲ್ಲ ಬರೋರು. ಅದಕ್ಕೆ ಸರಿ, ನಾನೇನು ಹೇಳಕ್ ಹೋಗ್ತಾ ಇರಲಿಲ್ಲ, ನಿದ್ರೆ ಮಾಡ್ತಾನೆ ಅಂತ ಹೇಳೋರು. ಯಾವಾಗ್ಲೂ ಫ್ರೀ ಪೀರಿಯಡ್ ಸಿಕ್ಕಿದ್ರೆ ಟಿಮೇಲೆ ಮಲ್ಕೊಬಿಡ್ತಾ ಇದ್ದೆ. ಬಟ್ ಅಸೈನ್ಮೆಂಟ್ ಡಿಸೈನ್ಸ್ ಎಲ್ಲ ಪರ್ಫೆಕ್ಟ್ ಇತ್ತು, ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದೆ. ಇನ್ನ ಇಂಟರ್ನಲ್ ಮಾರ್ಕ್ಸ್ ಆಗ್ಲಿ, ಯಾವ್ದೇ ಟೆಸ್ಟ್ ಆಗ್ಲಿ, ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು, ಆದ್ರೆ ನಿದ್ರೆ ಸ್ವಲ್ಪ ಜಾಸ್ತಿ. ಈಗಲೂ ನನ್ನ ಫ್ರೆಂಡ್ ಲಾಸ್ಟ್ ವೀಕ್ ಒಬ್ಬ ಸಿಕ್ಕಿದ್ದ, ಅವ್ನ ರೆಸ್ಟೋರೆಂಟ್ಗೆ ಅಂತ ಬಂದ, ಅವ್ನು ಹೇಳ್ತಾ ಇದ್ದ, ಮಗ ದಿನ ನೀನ್ 3-4 ಗಂಟೆ ನಿದ್ದೆ ಮಾಡೋದೆ ಕಷ್ಟ ಅಲ್ವಾ ಅಂತ ಅಂತ ಅಂತಿದ್ದ. ಬೇಡ ಬಿಡು ಮಗ, ನೀನ್ ಕಾಲೇಜಲ್ಲಿ ನಿದ್ರೆ ಮಾಡ್ಕೊಂಡಿದ್ದೆ ಆಗ್ಲೇ, ಅಂದ್ರೆ ಒಂದು ಕನ್ಸೆಪ್ಟ್ ಆಗ್ಬಿಟ್ಟಿತ್ತು, ಶಿವ ಅಂದ್ರೆ ಎಲ್ಲಾರು ನಿದ್ರೆ ಮಾಡ್ತಿರ್ತಾನೆ ಅಂತ. ಸೊ ಅಷ್ಟು ಇದಾಯ್ತು. ಮತ್ತೆ ಅಲ್ಲಿಂದ ಹೇಗೋ ಮಾಡಿ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು, ಮುಗಿಸಿದೆ 3 ವರ್ಷ. ಮತ್ತೆ ಇನ್ನ 1 ತಿಂಗಳೆಲ್ಲ ರಜಾ ಕೊಡೋರು, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಒಬ್ಬ ಕೆಲಸ ಮಾಡಿದ್ದೆ, 1-2 ರೂಪಾಯಿ ಟಿಪ್ಸ್. ಆಗ ನೆಕ್ಸ್ಟ್ ಮೆಡಿಕಲ್ ಶಾಪ್ ಅಲ್ಲೂ ಸ್ವಲ್ಪ ದಿನ ಮಾಡಿದೆ, ಮತ್ತೆ ಜಾಯ್ನ್ ಆದೆ 20 ಡೇಸ್ಗೆ. ಎಲ್ಲ ಮಾಡಿ ಹೇಗೋ ಮಾಡಿ ಅಂದ್ರೆ ವಾರದ ಖರ್ಚು, ಆ ನ್ಯೂಸ್ ಪೇಪರ್ ನನಗೆ A1 ಶೀಟ್ ದುಡ್ಡು ಆಗ್ಬೇಕು ಅಷ್ಟೇ, ಅಷ್ಟೇ ನಂದು ಟಾರ್ಗೆಟ್. ಮನೇಲಿ ಮಾತ್ರ ದುಡ್ಡು ಕೇಳಬಾರ್ದು. ಕೊನೆಗೆ ಟ್ರೈನಿಂಗ್ ಎಲ್ಲ ಆಯ್ತು ಅಂದ್ರೆ ಜಾಬ್ ಸಿಕ್ತು, ಅಂದ್ರೆ ಕಾಲೇಜಲ್ಲೇ ಕಳ್ಸಿದ್ರು, ಫಸ್ಟ್ ನೀನೆ ಹೋಗು ಅಂತ. ನಾನು ಇನ್ನು ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರ್ ಹೋದ ತಕ್ಷಣ ನನಗೆ ಬಿ ಇ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಯಾಕಂದ್ರೆ ನಾನು ಇಲ್ಲಿ ಬೆಳೆದಿದ್ದೆಲ್ಲ ಬಿ ಇ ಅವ್ರ ಜೊತೆ. ಸೊ ನಾನು ಡಿಪ್ಲೊಮಾದಲ್ಲಿದ್ರು ಕೂಡ ಸಬ್ಜೆಕ್ಟ್ ಮಾತ್ರ ಬಿ ಸಬ್ಜೆಕ್ಟ್ ಹೋಗ್ತಾ ಇದ್ದೆ. ಇವಾಗ ನಮಗೆ ಥರ್ಮೋಡೈನಮಿಕ್ಸ್ ಇಲ್ಲ, ನಂಗೆ ಥರ್ಮೋಡೈನಮಿಕ್ಸ್ ಓದಬೇಕು ಅಂತ ಆಸೆ. ಸೊ ಓನ್ಲಿ M1 ಇದೆ, M1, M2, M3 ಓದೋದು, ಆದರೆ ನನಗೆ ತುಂಬಾ ಆಸೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಓದಲೇಬೇಕು ಅಂತ. ಸೊ ಇಲ್ಲಿ ಓದ್ತಾ ಇದ್ದೀನಿ, ನಮ್ಮ ಹುಡುಗರು ಎಲ್ಲ ಕನ್ಫರ್ಮ್ ಮಾಡಿಬಿಡಿದ್ರು, ಶಿವ ಇಂಜಿನಿಯರಿಂಗ್ ಮಾಡೇ ಮಾಡ್ತಾನೆ. ಶಿವ ಅಂತಂದ್ರೆ ಡಿಪ್ಲೊಮಾ ಹುಡುಗ ಅನ್ಕೊಂಡೇ ಇರಲಿಲ್ಲ ಯಾರನ್ನು. ಅದು ಅಲ್ಲದೆ ಶನಿವಾರ ರಜೆ ಇದ್ದೀನಿ, ನಾನು ಮಲ್ನಾಡ್ ಕಾಲೇಜ್ ಹೋಗ್ತಾ ಇದ್ದೆ ತುಂಬಾ ಫ್ರೀ ಇದ್ದಾಗೆಲ್ಲ. ಕಾಲೇಜ್ ಲೆಕ್ಚರರ್ಸ್ ಕೂಡ ಪರಿಚಯ ಆಗ್ಬಿಟ್ಟಿದ್ರು. ಸೊ ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಸೊ ಆಮೇಲೆ CET ಬರ್ದೆ, ಐ ತಿಂಕ್ 474 ರ್ಯಾಂಕ್ ಏನೋ ಬಂತು, ಒಳ್ಳೆ ರ್ಯಾಂಕಿಂಗ್ ಬಂತು, ಯಾವ್ದ್ರಲ್ಲಿ ಬೇಕಾದ್ರೂ ಸೀಟ್ ಸಿಗ್ತಾ ಇತ್ತು. 1 ವರ್ಷ ಟ್ರೈನಿಂಗ್ ಮಾಡಿ ಬರ್ದೆ. ಆಮೇಲೆ ಅಣ್ಣ ITI ಮಾಡಿದ್ದ. ಸೊ ಅಮ್ಮ ಹೇಳಿದ್ರು, ಅಣ್ಣ ITI ಆಗ್ತಾನೆ, ಮಗ ತಮ್ಮ ಇಂಜಿನಿಯರ್ ಆಗ್ತಾನೆ ಅಂತ ತುಂಬಾ ಹೇಳ್ತಾ ಇದ್ರು. ಈಗ ಏನಪ್ಪ ಮಾಡೋದು, ಈಗ ಹಿಂಗಂತಿದ್ದಾರೆ. ನಾನೇನು ಅವ್ರನ್ನ ಡಿಪೆಂಡ್ ಆಗ್ತಾ ಇರ್ಲಿಲ್ಲ, ಅಂದ್ರೆ ಏನೋ ಕೆಲಸ ಮಾಡ್ಕೊಂಡು ಓದ್ಕೋತಾ ಇದ್ದೆ. ಬಟ್ ಅವ್ನು ಹೇಗೆ ಓದ್ಸೋದು ಅಂತ ಎಲ್ಲ ಹೇಳಿದ್ರು. ಡಿಸೈಡ್ ಮಾಡಿದೆ, ಇಲ್ಲ ಹಿಂಗೆಲ್ಲ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಇಂಜಿನಿಯರಿಂಗ್ ಮಾಡೋದನ್ನ ಹೋಲ್ಡ್ ಮಾಡೋಣ, ಏನೋ ಒಂದು ಮಾಡೋಣ ಅಂತ ಹೇಳಿ ಮತ್ತೆ ಜಾಬ್ಗೆ ಹೋದೆ. ಆಮೇಲೆ ಅಣ್ಣನಿಗೆ ಹೇಳಿದೆ, ನಿನ್ಗೆ ಇಷ್ಟ ಅಂದಿದ್ದಕ್ಕೆ ಅವನು ಅನಿಮೇಷನ್ ಓದ್ಬೇಕು ನಾನು ಅಂತ ಹೇಳಿದೆ. ಅವ್ನು ಡ್ರಾಯಿಂಗ್ ಅಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ಇದ್ದ, ತುಂಬಾ ಒಳ್ಳೆಯವನು, ತುಂಬಾ ಸೈಲೆಂಟ್, ಸಖತ್ ಡ್ರಾಯಿಂಗ್ ಆಸೆ ಅವನಿಗೆ. ಸೊ ಅನಿಮೇಷನ್ ಹೋಗ್ಬೇಕು ಅಂದ ಅರೇನಾ ಅನಿಮೇಷನ್ ಅಕಾಡೆಮಿಗೆ ಹೋದೆ, ಇಂದಿರಾ ಅಂತ ಪ್ರಿಪಲ್ ಇದ್ರು. ಹೋದೆ, ಅವ್ರಿಗೆ ಮೇಡಮ್ ಫೀಸ್ ಎಷ್ಟು ಅಂತ ಕೇಳಿದೆ, 2.5 ಲಕ್ಷ ಅಂತ ಹೇಳಿದ್ರು. ನಾನು ಅಷ್ಟೊಂದು ಕೋರ್ಸ್ ಬೇಡ, 1 ವರ್ಷದ 2 ವರ್ಷದ ಕೋರ್ಸ್ ಯಾವ್ದಾರು ಇದೆ ಇದೆ, ಅದು 1.5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 1.5 ಲಕ್ಷ, 4,000 ರೂಪಾಯಿ ಸಂಬಳ ನನಗೆ ಆಗ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಬಟ್ ಮತ್ತೆ ಅಮ್ಮನ್ ಕೇಳಿದೆ, ಹಿಂಗಾಯ್ತು ಅಂತ, ನೋಡು ಏನ್ ಮಾಡ್ತೀಯ, ಇಲ್ಲಾಂದ್ರೆ ನನಗೇನು ಹೇಳ್ಬೇಡ, ಬಟ್ ನೀನ್ ಇಂಜಿನಿಯರ್ ಆಗಿ ಅವ್ನ ಇಟ್ಟದು ನನಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ ಅಂತಂದ್ರು. ಸರಿ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋದೆ, ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಕೇಳಿದೆ ಮೇಡಮ್ನ, ಕೇಳಿ ನನಗೆ ಹೇಗಾದ್ರೂ ಮಾಡಿ EMI ಆಗಿ ಅಂದ್ರೆ ತಿಂಗಳ ತಿಂಗಳ ಕಟ್ಟೋ ತರ ಮಾಡ್ಕೊಡಿ ಮಗೆ ಅಂತ. ಅವ್ರಿಗೆ ಹೇಳಿದೆ ಈ ತರ ಇದೆ. ಆಮೇಲೆ ನನ್ನ ರ್ಯಾಂಕ್ ಎಲ್ಲ ತೋರಿಸ್ದೆ, ನಂದು ರ್ಯಾಂಕಿಂಗ್ ಇದೆ, ನಾನು BE ಮಾಡ್ಬೇಕಂತ ಆಸೆ, ಬಟ್ ಈ ತರ ಆಗ್ಬಿಟ್ಟಿದೆ. ಸೊ ಇಂದಿರಾ ಮೇಡಮ್ ತುಂಬಾ ಒಳ್ಳೆಯವರಿದ್ರು, ತುಂಬಾ ರಿಚ್ ಇದ್ರು ಅವ್ರು ಆಕ್ಚುಲಿ. ಸೊ

0: ಕೊಟ್ಟು ಕೇಳಿದೆ, ಎಲ್ರು 4,000 3,000 5,000 ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರದು ನೋಟ್ ಡೌನ್ ಮಾಡ್ಕೊಂಡೆ, ಅವನಿಗೊಂದು ಕಂಪ್ಯೂಟರ್ ತೆಕ್ಕೊಟ್ಟೆ, ಅನಿಮೇಷನ್ ಮುಗಿಸ್ದ. 2 ವರ್ಷ 2.5 ವರ್ಷ ಆಯ್ತು. ನಮ್ಮ ಹುಡುಗರೆಲ್ಲ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ನನಗೆ ಏನಂದ್ರೆ ಸ್ಕೂಲಿಂದನು ಕಾಲೇಜಿಂದನು ಏನಾದ್ರು, ಈಗ ನಾನು 100 ರೂಪಾಯಿ ದುಡಿದ್ರು 1 ರೂಪಾಯಿ ಆದ್ರೂ ಬೇರೆಯವರಿಗೆ ಅಂದ್ರೆ ಹೆಲ್ಪ್ ಮಾಡೋ ಇದಿತ್ತು. ಈಗಲೂ ನಂದು ಬುಕ್ ಬರೀತಾರಲ್ಲ ಅಂದ್ರೆ ಬಿಟ್ಟು ಹೋಗೋ ಗಾಸ್ಟ್ಲಲ್ಲಿ ಎಲ್ಲರೂ ಬರ್ದಿರೋದು ಸಹಾಯ ಮಾಡೋದನ್ನ ಚೆನ್ನಾಗಿ ಇವನ ಹತ್ರ ಕಲ್ತ್ಕೋಬಹುದು ಹಾಗೆ ಅಂತ. ನಮ್ಗೆ ಏನು ಇಲ್ಲ, ಅವಾಗ ನನಗೆ ದುಡ್ಡಲ್ಲಿ ಹೆಲ್ಪ್ ಮಾಡಕ್ಕಾಗಲಿಲ್ಲ ಅಂದ್ರೆ ಫಿಸಿಕಲ್ ಹೆಲ್ಪ್ ತುಂಬಾ ಮಾಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಚಿದಣ್ಣ ಇದ್ರು, ಅವ್ರಿಗೆ 2 ಕಾಲು ಇದಾಗಿತ್ತು, ಅವ್ರೀಗ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಅವ್ರಿಗೆ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು, ವಾರ್ಡನ್ ತಿಳ್ದೇನೆ ಒಬ್ರು ಬ್ಲೈಂಡ್ ನ ಸಾಕೊಂಡಿದ್ದೆ ನಾನು, ಮಂಜಣ್ಣ ಅಂತ, ಬ್ಲೈಂಡ್ ಮಂಜಣ್ಣ ಅಂತ. ವಾರ್ಡನ್ ಗೊತ್ತಿಲ್ದಂಗೆ ಊಟ ತಗೋಬರೋದು, ರೂಮಲ್ ಕೊಡೋದು, ಯಾಕಂದ್ರೆ ಅವ್ರಿಗೆ ಮುಗ್ದೋಗ್ಬಿಟ್ಟಿತ್ತು ಕೋರ್ಸ್, ಬಟ್ ಅವ್ರಿಗೆ ಅಲೌಡ್ ಇಲ್ಲ. ಸೊ ಅವ್ರನ್ನ ಇಟ್ಕೊಂಡಿದ್ದೆ ಬ್ಲೈಂಡ್ ಮಂಜಣ್ಣ ಅಂತ. ಹಾಗೆಲ್ಲ ಮಾಡ್ತಾ ಇದ್ದೆ. ನನಗೆ ಬ್ಲೈಂಡ್ಸ್ ಅಂದ್ರೆ ಸಖತ್ ಇಷ್ಟ, ಸಖತ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಯಾವಾಗ್ಲೂ ಬ್ಲೈಂಡ್ ಸಿಕ್ಬಿಟ್ರೆ ಸಾಕು, ನನಗೆ ಏನ್ ಮಾಡ್ತೀನೋ ಗೊತ್ತಿಲ್ಲ, ಅವ್ರ ಜೊತೆ ಹೋಗ್ಬಿಡ್ತೀನಿ. ಹಾಗಿದ್ದಾಗ ಅಂದ್ರೆ ಈ ತರ ಎಲ್ಲ ಆಯ್ತು, ಎಲ್ಲ ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡಿ ಎಲ್ಲ ಮುಗೀತು, ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನಾನು ಇನ್ ನನ್ನ ಎಜುಕೇಶನ್ ಏನ್ ಮಾಡೋದು, ನಂದು ಹಂಗೆ ಸ್ಟಾಪ್ ಆಯ್ತಲ್ಲ ಅಂದ್ಬಿಟ್ಟು ಬ್ಯಾಕ್ ಎಂಡ್ ಅಲ್ಲಿ ನಾನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮಾಡ್ಕೊಂಡೆ, ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಅದು ಎಲಿಜಿಬಿಲಿಟಿ ಫಾರ್ MBA ಡೈರೆಕ್ಟ್. ಸೊ ಇನ್ನ ಬಿ ಅಂತೂ ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನ್ ಸ್ಟಡಿ ಮಾಡಿದೆ ಅಂದ್ರೆ ಟೆಕ್ನಿಕಲ್ ಆಗಿದ್ರೆ ಯಾವತ್ತು ಮ್ಯಾನೇಜರ್ ಲೆವೆಲ್ಗೆ ಹೋಗ್ಬೋದು ಅಷ್ಟೇ, ಅದೇ ಮ್ಯಾನೇಜ್ಮೆಂಟ್ ಗೆ ಹೋದ್ರೆ ಕಂಪನಿ CEO ಕೂಡ ಆಗ್ದು. ಸೊ ಅದಕ್ಕೆ ಏನ್ ಮಾಡಿದೆ ನಾನು, ಟೆಕ್ನಿಕಲ್ ಬಿಟ್ಬಿಟ್ಟು ಮ್ಯಾನೇಜ್ಮೆಂಟ್ ಸೈಡ್ ಬಂದೆ. ಆಮೇಲೆ ನನಗೆ ವಿಪ್ರೋ ಅಲ್ಲಿ ಜಾಬ್ ಆಯ್ತು. ಫಸ್ಟ್ ವಿಡಿಯೋ ಕಾನ್ ಅಲ್ಲಿ ಇದ್ದೆ, ಅದು MNC ತುಂಬಾ ದೊಡ್ಡ ಕಂಪನಿ, ಅಲ್ಲಿ ಪರ್ಚೇಸ್ ಇಂಜಿನಿಯರ್ ಆಗಿದೆ. ವಿಪ್ರೋ ಅಲ್ಲಿ ಜಾಬ್ ಆಯ್ತು, ವಿಪ್ರೋ ಅಲ್ಲಿ ಸೀನಿಯರ್ ಇಂಜಿನಿಯರ್ ಕೆಲಸ ಮಾಡಿದೆ. ಇವಾಗ ವಿಪ್ರೋ CEO ಇದಾರಲ್ಲ TK Kurian ಅಂತ, ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ತುಂಬಾ ಒಳ್ಳೆ ಹೆಸರು ಬಂತು. 3-4 ಡೇಸ್ ಎಲ್ಲ ಆಫೀಸ್ ಅಲ್ಲೇ ಇರ್ತಾ ಇದ್ದೆ. ಒಂದಿನ ಅಂತೂ ಪ್ರಜ್ಞೆ ತಪ್ಪಿ ICU ಸೇರಿಸಿರೋದು ಇದೆ ಆಫೀಸಿಂದ. ಅಂದ್ರೆ ನಮಗೆ ಕೆಲಸ ಅಂದ್ರೆ ಅದು ಕಾಲೇಜ್ ಮುಗಿಯೋರ್ಗೂ ಅಷ್ಟೇ ನಿದ್ರೆ, ಆಮೇಲೆ ನಿದ್ರೆ ಹೋಯ್ತು. ಇನ್ನು ಮುಗೀತು, ಇನ್ ಕೆಲಸ ಕೆಲಸ ಕೆಲಸ. ಸ್ಯಾಟರ್ಡೆ ಸಂಡೇ ಇವನ್ಷ್ಟು ನನ್ನ ಕಂಪ್ನಿಯಲ್ಲಿ 3 ವರ್ಷದಲ್ಲಿ 2 ಸಂಡೇ ರಜೆ ತಗೊಂಡಿದ್ದೀನಿ ಅಷ್ಟೇ. ಅಂದ್ರೆ ಕೆಲಸ ತುಂಬಾ ಇಷ್ಟ ಆಗಿ ಸ್ಟಾರ್ಟ್ ಆಯ್ತು. ನನಗೆ ಒಂದು ಆಸೆ ಅಂದ್ರೆ ಕೊನೆಯ ಕ್ಷಣದವರೆಗೂ ಕೆಲಸ ಮಾಡ್ತಿರ್ಬೇಕು ಲೈಫ್ ಟೈಮ್ ಅಲ್ಲಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿನೇ ಕೆಲಸ ಮಾಡಿದೆ, ಬಟ್ ಪೊಸಿಷನ್ ತುಂಬಾ ಚಿಕ್ಕದು, ಸೀನಿಯರ್ ಇಂಜಿನಿಯರ್, ಬಟ್ ಮ್ಯಾನೇಜರ್ ಲೆವೆಲ್ ಕೆಲಸ. ಸೊ ತುಂಬಾ ಖುಷಿ ಇತ್ತು. ಆಮೇಲೆ ಕಂಪ್ನಿ ಬೆಳೀತು, ನನ್ನ ಡಿಪಾರ್ಟ್ಮೆಂಟ್ ಬೆಳೀತು, ಮ್ಯಾನೇಜರ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆದ್ರು. ಅವರೆಲ್ಲ ಬಂದ್ಬಿಟ್ಟು ಏನಪ್ಪ ಇವನು ಸೀನಿಯರ್ ಇಂಜಿನಿಯರ್, 3 ಕೋಟಿ 4 ಕೋಟಿ ಆರ್ಡರ್ ಎಲ್ಲ ಫೈನಲ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಹೇಳಿ. ನಮ್ಮ GM ಇವನ್ ಕೈಲಿ ಕೇಪಬಿಲಿಟಿ ಇಲ್ಲ, ಆಕ್ಚುಲಿ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಜಾಯ್ನ್ ಆದ್ರು, ಬಟ್ ನನ್ನ ಕೇಪಬಿಲಿಟಿ ಅವ್ರಿಗೆ ಗೊತ್ತಿಲ್ಲ, ಬಟ್ ನಮ್ಮ ಬಾಸಿಗೆ ಗೊತ್ತಿತ್ತು. ಆದ್ರೆ ನನಗೆ ಇವ್ರು ಬಾಸ್ ಆಗಿದ್ರಿಂದ ಅವ್ರು ನೆಕ್ಸ್ಟ್ ನೀನು ಪೇಪರ್ ಆರ್ಡರ್ ಮಾಡು, ಪೆನ್ ಆರ್ಡರ್ ಮಾಡು, ಆತರ ಇದಕ್ಕೆ ಹಾಕಿದ್ರು. ಸೊ ನಂಗೂ ಬೇಜಾರಾಯ್ತು, ಇಷ್ಟು ದಿನ ಎಲ್ಲ ಅಂದ್ರೆ ಎಷ್ಟು ಎಫರ್ಟ್ ಹಾಕಿದ್ದೀನಿ, ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದೀನಿ. ಯಾವುದೇ ಕಂಪ್ನಿ ಕೆಲಸ ಮಾಡಿದ್ರು ಅಷ್ಟೇ, ಇವನ್ ನನ್ನ ಕಂಪ್ನಿಗೆ ನಾನು ಎಂಪ್ಲಾಯೀಸ್ ಕೆಲಸ ಮಾಡೋರ್ಗೂ ಹೇಳ್ತೀನಿ, ಅಂದ್ರೆ ನಾನು ಯಾವಾಗ್ಲೂ ನೋಡ್ಕೊಳ್ಳೋದೇನು, ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟು ಕಷ್ಟಪಟ್ಟವ್ರಿಗೆ ಗ್ಯಾರಂಟಿ ಬೆಲೆ ಕೊಡ್ಬೇಕಂತ. ಬಟ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ತುಂಬಾ ಕಡಿಮೆ ನೋಡ್ಕೋತ, ಹಾಗಂತ ವರ್ಷ ಅಂತ ಹೇಳಲ್ಲ. ಬಟ್ ಅವ್ರು ಎಂಪ್ಲಾಯೀಸ್ ಆಗಿರೋದ್ರಿಂದ ಓನರ್ ಏನಾಗಿರಲ್ವಲ್ಲ, ನಾವು ಎಂಪ್ಲಾಯೀಸ್ ಗೆ ರಿಪೋರ್ಟ್ ಮಾಡ್ಕೋತೀವಿ, ಅವ್ರ ಲೆವೆಲ್ಗೆ ಅವ್ರು ತಿಂಕ್ ಮಾಡ್ತಾರೆ ಎಷ್ಟು ಸಹಾಯನೋ ಅಷ್ಟೇ ಸಾಧ್ಯ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ನನಗೆ ಕಾಲ್ ಬಂತು, 2-3 ಸರಿ ಕರೆದ್ರು. ಆಕ್ಚುಲಿ ವಿಪ್ರೋ ಅಲ್ಲಿ ನನಗೆ 23 ರೌಂಡ್ ಇಂಟರ್ವ್ಯೂ ಇತ್ತು, ಒಂದೇ ಜಾಬ್, 150 ಜನ ಇಂಟರ್ವ್ಯೂ ಇದ್ದಿದ್ರು, ಅದ್ರಲ್ಲಿ ಸೆಲೆಕ್ಟ್ ಆಗಿದೆ. ಸೊ ವೆರಿ ಕಾನ್ಫಿಡೆಂಟ್ ಇತ್ತು, ಯಾವ್ದೇ ಇಂಟರ್ವ್ಯೂ ಬಂದ್ರೆ ಮಾಡ್ತಾ ಇದೆ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಜಾಬ್ ಇತ್ತು ನಾನು, ಪರ್ಚೇಸ್ ಡಿಪಾರ್ಟ್ಮೆಂಟ್. ಸೊ ಮುಂಬೈಯಲ್ಲಿ ಜಾಬ್ ಬಂತು, ಅಷ್ಟರೊಳಗೆ ನಂದು MBA ಅರ್ಧ ಆಗಿತ್ತು, ಮುಂಬೈ ಯೂನಿವರ್ಸಿಟಿಯಿಂದಾನೆ ತಗೊಂಡಿದ್ದೆ. ಸೊ ನಾನೇನ್ ಮಾಡಿದೆ, ಓಕೆ ಅಲ್ಲೇ ಕಂಟಿನ್ಯೂ ಮಾಡಬಹುದು ಮುಂಬೈಯಲ್ಲಿ. ವೀಕೆಂಡ್ ಕ್ಲಾಸಸ್ ನಮ್ದು, ಶನಿವಾರ ಭಾನುವಾರ ಕಾಲೇಜ್ಗೆ ಹೋಗೋದು, ಬೇರೆ ದಿನ ಆಫೀಸ್ಗೆ ಹೋಗೋದು. ಸೊ ಮುಂಬೈಗೆ ಹೋಗೋಣ ಅಂತ ಅಪ್ಪ ಅಮ್ಮನ ಕೇಳಿದೆ. ಅವರು ಇನ್ನೇನು ಅಂದ್ರೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ, ಮುಂಬೈ ದೊಡ್ಡ ಸಾಗರ ಅಲ್ಲೆಲ್ಲ ಯಾಕೆ ಹಾಗೆ ಹೀಗೆ ಅಂದ್ರು. ಬಟ್ ಗ್ರೋ ಆಗ್ಬೇಕು ಅಂದ್ಬಿಟ್ಟು ಬಿಟ್ಟು ಮುಂಬೈಗೆ ಹೋದೆ. ಸೊ ಮುಂಬೈಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಬಾಸ್ ಬಿಟ್ಟೋದ್ರು, ಬಿಟ್ಟೋದ ತಕ್ಷಣ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಜಾಬ್ ನನಗೆ ಸಿಕ್ತು. ಕೇಪಬಿಲಿಟಿ ಚೆಕ್ ಮಾಡಿದ್ರು, ಮತ್ತೆ ರಿಕ್ರೂಟ್ ಮಾಡೋದು, ರಿಕ್ರೂಟ್ ಮಾಡಿದ್ರೆ 15-20 ಲಕ್ಷ ಸ್ಯಾಲ್ರಿ ಕೊಡಬೇಕು. ನಂದೊಂದು 8 ಲಕ್ಷ ಇತ್ತು ಸ್ಯಾಲ್ರಿ ಅಷ್ಟೇ, 8-10 ಲಕ್ಷ ಇತ್ತು, ಇವನೇ ಆಗುತ್ತಾನಲ್ಲ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಹೆಡ್ ಆಯ್ತು. ಸೊ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದೆ, ಇಡೀ ಇಂಡಿಯಾದಲ್ಲಿ 23 ರಾಜ್ಯದಲ್ಲಿ ಕೆಲಸ ಮಾಡಿಸಿದ್ದೀನಿ. ಸೊ ಎಲ್ಲ ಕಡೆ ಹೋದೆ, ರಾಜಸ್ಥಾನ ಹೋದೆ, ರಾಜಸ್ಥಾನ ಹೋಗಿ ಆಗ ಇಂಡಿಯಾದಲ್ಲಿ ಫಸ್ಟ್ 5 MW ಸೋಲಾರ್ ಪವರ್ ಪ್ಲಾಂಟ್ ಅಂತ ಅದನ್ನ ನಾನೇ ಎಕ್ಸಿಕ್ಯೂಟ್ ಮಾಡಿಸಿದೆ. ಅದು ತುಂಬಾ ಹಿಟ್ ಆಗೋಯ್ತು, ಜರ್ಮನಿಯಲ್ಲಿ ಎಲ್ಲ ಕಡೆ, ಜಪಾನ್ ಅಲ್ಲಿ ಎಲ್ಲ ಕಡೆಯಿಂದ ಕಾಲ್ಸ್ ಬಂದು ತುಂಬಾ ಚೆನ್ನಾಗಿ ಮಾಡಿದಿರಾ ಪ್ಲಾಂಟ್ ಹಾಗೆ ಹೀಗೆ ಅಂತ. ಸೊ ಅಲ್ಲಿಂದ ನನ್ನ ಲೈಫ್ ಫುಲ್ ಟರ್ನ್ ಆಯ್ತು. ಅಂದ್ರೆ ಒಂದೊಂದೇ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡುವಾಗ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಆಕ್ಚುಲಿ ಆಫೀಸ್ ಅಲ್ಲಿ ಕುತ್ಕೊಂಡು ಮಾಡೋ ಕೆಲಸ ನಾವು ಸೈಟ್ ಅಲ್ಲಿ ಕುತ್ಕೊಂಡು ಮಾಡಿದ್ರೆ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ನನಗೆ ಏನ್ ಆಸೆ ಅಂದ್ರೆ ಆಫೀಸ್ ಅಲ್ಲಿ ಕುತ್ಕೊಂಡು ಎಲ್ಲಾ ಡಾಕ್ಯುಮೆಂಟೇಷನ್ ಮಾಡೋದು ಮತ್ತೆ ಸೈಟ್ ಹೋಗ್ಬಿಡೋದು. ಸೊ ನಾನು ಅವಾಗ ಫೆಸಿಲಿಟಿ ತುಂಬಾ ಇತ್ತು, ಯಾವತ್ತು ಟ್ರೈನ್ ಓಡಾಡ್ದವನ್ನೇ, ಎಲ್ಲ ಬಸ್ ಅಲ್ಲಿ ಓಡಾಡ್ದವನ್ನೇ, ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಫ್ಲೈಟ್ ಕಾರ್ ಅವೆಲ್ಲ ತುಂಬಾ ಅಂದ್ರೆ ನನ್ ಅನ್ಕೊಂಡಿಲ್ದರೆ ಅಷ್ಟು. ಆಮೇಲೆ ಅಪ್ಪ ಅಮ್ಮನಿಗೂ ಫ್ಲೈಟ್ ಅಲ್ಲೇ ಕರ್ಕೊಬರೋದು, ಅಂದ್ರೆ ತುಂಬಾ ದೊಡ್ಡ ಪೊಸಿಷನ್ ಹೋಗ್ಬಿಟ್ಟೆ.
1: ಎಷ್ಟು ವಯಸ್ಸು ನಿಮಗೆ?
0: ನನಗೆ 24 ಆಗಿತ್ತು, 24-25 ಅಷ್ಟೇ, HOD ಆಗಿದ್ದೆ. ಸೊ

0: ಅವಾಗ್ಲೂ ಅಂದ್ರೆ ಐಟಿ ಹುಡುಗರು ನಮ್ಗೆ ಸರ್ ಅನ್ನೋದು ಅದ ಖುಷಿ ಆಯ್ತು. ಆಮೇಲೆ ಆಕ್ಚುಲಿ ಅವ್ರಿಗೆಲ್ಲ ಸ್ವಲ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕಡಿಮೆ, ಟೆಕ್ನಿಕಲಿ ಸೌಂಡ್ ಇರ್ತಾರೆ, ಬಟ್ ಅವ್ರನ್ನು ನಾನು ಟೆಕ್ನಿಕಲ್ ಇದನ್ನ ಯೂಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡೋ ತರ ಆಯ್ತು. ತುಂಬಾ ಐಟಿ ಅವರೆಲ್ಲರೂ ತಗೊಂಡೆ, ಎಲ್ಲರೂ ನಂಗೆ ರಿಪೋರ್ಟ್ ಮಾಡ್ಕೋತಾ ಇದ್ರು. ಸೊ ಕೊನೆಗೆ ಯಾರೋ ಒಬ್ರು ಹೀಗೆ ಮಾತಾಡುವಾಗ ಎಂ ಬಿ ಎ ಮಾಡ್ಬಿಟ್ರೆ ಗ್ರೇಟ್ ಹಾಗೆ ಹೀಗೆ ಅಂತ ಅವರ ಪಿ ಎಚ್ ಡಿ ಮಾಡಿರೋರು ಹೇಳಿದ್ರು. ಸೊ ನಾನು ಪಿ ಎಚ್ ಡಿ ಮಾಡಕ್ ಏನ್ ಮಾಡ್ಬೇಕು ಅಂತ ಯೂನಿವರ್ಸಿಟಿಗೆ ಹೋದೆ, ಚೆಕ್ ಮಾಡಿದೆ. ಸೊ ಇಲ್ಲಪ್ಪ ಈ ತರ ಪಾರ್ಟ್ ಟೈಮ್ ಎಲ್ಲ ಪಿ ಎಚ್ ಡಿ ಸಿಗಲ್ಲ, ಪಾರ್ಟ್ ಟೈಮ್ ಎಲ್ಲ ಪಿ ಎಚ್ ಡಿ ನಾವು ಕೊಡಲ್ಲ ಹಾಗೆ ಹೇಗೆ ಅಂದ್ರೆ, ಸರ್ ನನ್ಗೆ ವೀಕೆಂಡ್ ಅಲ್ಲಿ ರಜಾ ಇದೆ, ನನ್ಗೆ ಬೇಕಂದ್ರೆ ಜಾಬು ಬಿಟ್ಬಿಡ್ತೀನಿ ಬಟ್ ನಂಗೆ ಪಿ ಎಚ್ ಡಿ ಮಾಡಬೇಕಂತಂದೆ. ಸೊ ಆಗ ಅವರು ಗೈಡ್ ನ ಸರ್ಚ್ ಮಾಡಿದ್ರು, ಅಲ್ಲಿ ನೋಡಿದ್ರೆ ಪಿ ಎಚ್ ಡಿ ಆಪರೇಷನ್ಸ್ ಅಲ್ಲಿ ಯಾರು ಗೈಡ್ ಇಲ್ಲ, ಯಾಕಂದ್ರೆ ಪಿ ಎಚ್ ಡಿ ಮಾಡೇ ಇಲ್ಲ ಯಾರು. ಸೊ ಮಾರ್ಕೆಟಿಂಗ್ ಅಲ್ಲಿ ಒಬ್ರು ಗೈಡ್ ಇದ್ರು, ಅವ್ರನ್ನ ಅಲರ್ಟ್ ಮಾಡಿದ್ರು, ನಿನ್ ಥೆಸಿಸ್ ನ ಶುರು ಮಾಡು ಅಂತ ಹೇಳಿದ್ರು. ಈ ನಮ್ ಗೈಡ್ ಹೆಂಗಿದ್ರು ಅಂದ್ರೆ ತುಂಬಾ ಏಜ್ಡ್, ಸೊ ಅವರು ಟೈಪ್ ಮಾಡಿ ಕೊಟ್ರೆಲ್ಲ ಅಕ್ಸೆಪ್ಟ್ ಮಾಡಲ್ಲ, ನಿಮ್ ಥೆಸಿಸ್ ಎಲ್ಲ ಕೈಯಲ್ಲೇ ಬರಬೇಕು, ಯಾಕಂದ್ರೆ ಟೈಪ್ ಮಾಡಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೊತ್ತಾಗುತ್ತೆ, ಕೈಯಲ್ಲಿ ಬರೋದ್ರೆ ಮಿಸ್ಟೇಕ್ ಗೊತ್ತಾಗಲ್ಲ. ಅದ್ರಲ್ಲಂತೂ ತುಂಬಾ ಕಲಿತೆ ನಾನು ಗೈಡ್ ಹತ್ರ. ಆತರ ಪಿ ಎಚ್ ಡಿ ಜಾಯ್ನ್ ಆದ್ರೆ ಮತ್ತೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಎಲ್ಲ ಹೋದಾಗ ನಂಗೆ ಹಾಫ್ ಸಿಗ್ತಾ ಇತ್ತು, ಅಂದ್ರೆ 5-6 days ಟ್ರಾವೆಲ್ ಮಾಡಿದಾಗ 2 ದಿನ ರಜೆ ತಗೋಬೋದಿತ್ತು. ಅವಾಗೆಲ್ಲ ಯೂನಿವರ್ಸಿಟಿಗೆ ಹೋಗಿ ಕೆಲಸಗಳನ್ನ ಮಾಡ್ಕೊಂಡು 2 ವರ್ಷ ಕಂಟಿನ್ಯೂ ಮಾಡಿ 26th year ಎಂಡಿಂಗ್ ಅಲ್ಲಿ ಪಿ ಎಚ್ ಡಿ ಆಯ್ತು ನಂದು. ಆಮೇಲೆ ನಾನೊಂದಿನ ಅದೇ ಒರಿಸ್ಸಾ ಅಲ್ಲಿದ್ದೆ, ಒರಿಸ್ಸಾ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ಪಿ ಎಚ್ ಡಿ ಎಲ್ಲ ಸಬ್ಮಿಟ್ ಮಾಡಿದ್ದಾಯ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಬಿಟ್ಟು. ಅಲ್ಲಿ ಆಕ್ಚುಲಿ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಯ್ತು, ಸೊ ಕ್ಲೋಸ್ ಆದಾಗ ನನಗೆ ರಿಟೈಲ್ ಅಂದ್ರೆ ರಿಲಯನ್ಸ್ ಫ್ರೆಶ್ ಮಾರ್ಟ್ ಎಲ್ಲ ಇದೆಯಲ್ಲ ಅದ್ರಲ್ಲಿ ಹಾಕಕ್ ನೋಡಿದ್ರು. ನನ್ಗೆ ಅದು ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ನಾನು ರಿಟೈಲ್ ಅಲ್ಲಿ ಹೋಗೋದ್ ಬೇಡ ಅಂತ ಬಿಟ್ಟು ಒಂದು ಪ್ರೆಸೆಂಟೇಷನ್ ಇತ್ತು, ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೆ. US ಅವ್ರು ಬಂದಿದ್ರು, ಡಾಕ್ಟರ್ ಗುಂಡು ಸಬ್ದೆ ಅಂತ. ಅವ್ರು ನನ್ನ ಪ್ರೆಸೆಂಟೇಷನ್ ನೋಡಿ ಅವ್ರು ಬಂದು ಹೇಳಿದ್ರು, ನೀನ್ ಎಲ್ಲಿ ಕೆಲಸ ಮಾಡ್ತೀಯ ಅಂತ ರಿಲಯನ್ಸ್ ಅಂದೆ. ಬಂದ್ಬಿಟ್ಟು ಸುಮ್ನೆ ಮೀಟಿಂಗ್ ಅಟೆಂಡ್ ಮಾಡಿದ್ರು, ಮಾತಾಡಿದ್ರು, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಒಂದಿನ ನೈಟ್ 9 ಗಂಟೆಲಿ ಫೋನ್ ಮಾಡಿದ್ರು, ನಾನು ಆಗ್ಲೂ ಕೆಲಸ ಮಾಡ್ತಾ ಇದ್ದೆ ಆಫೀಸ್ ಅಲ್ಲಿ, ಕೇಳಿದ್ರು ನಿನ್ಗೆ ಇಷ್ಟ ಇದೆಯಾ ನನ್ನ ಕಂಪನಿ. ನಾನು ಇಂಡಿಯಾದಲ್ಲಿ ಕಂಪನಿ ಓಪನ್ ಮಾಡ್ತಾ ಇದ್ದೀನಿ, ನಾನು 20 ವರ್ಷ US ಅಲ್ಲಿ ಇದ್ದೆ, ನನಗೂ ಏನೋ ಮಾಡಬೇಕು ಅಂತ ಆಸೆ ಇದೆ ಇಂಡಿಯಾದಲ್ಲಿ, ಕಂಪನಿ ಓಪನ್ ಮಾಡ್ತಾ ಇದ್ದೀನಿ, ರಿಲಯನ್ಸ್ ಸೋಲಾರ್ ಅಂತ ಕಂಪನಿ ಹೆಸರಿಟ್ಟು ಆಲ್ರೆಡಿ ರನ್ ಮಾಡ್ತಾ ಇದ್ದೀನಿ 6 ತಿಂಗಳಾಗಿದೆ. ಬಟ್ ನನಗೆ ಸೋಲಾರ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಈ ತರ ಅಂದ್ರೆ ನಂದೇ ಅನ್ಕೊಂಡು ಡೆವಲಪ್ ಮಾಡೋರು ಯಾರೋ ಸಿಕ್ಕಿಲ್ಲ, ಬರೋ ಆಗಿದ್ರೆ ಅಂದ್ರೆ ನೋಡು ಅಂತ ಹೇಳಿದ್ರು. ನಾನು ಹೇಳಿದೆ ಸ್ವಲ್ಪ ಕೊಬ್ಬು ಜಾಸ್ತಿ ನಂಗೆ, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಹೆಡ್ ಅಲ್ಲ. ಸೊ ಆಗ ಸರ್ ನೀವು ನನ್ನ ಕೊಂಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ, 18 ಲಕ್ಷ ರೂಪಾಯಿ ಸಂಬಳ ಅಂತ. ಯಾಕಂದ್ರೆ ಯಾವ್ದೇ ವ್ಯಕ್ತಿನ ಸ್ಟಾರ್ಟಿಂಗ್ ಅಲ್ಲಿ 18 ಲಕ್ಷ ಕೊಡಕ್ ಆಗಲ್ಲ, ನನಗೂ ಈಗ ಕಷ್ಟ ಇದೆ, ನಾನು ರನ್ ಮಾಡ್ತಿದ್ದೀನಲ್ಲ ಕಂಪನಿನ. ಆಗ ಹೇಳಿದೆ ಅವ್ರು ಅದಕ್ಕೆ ಒಂದು ಐಡಿಯಾ ಮಾಡೋಣ, ಸರಿ ಸ್ವಲ್ಪ ಕೊಡ್ತೀನಿ, ನನ್ನ ಕಂಪ್ನಿ ಶೇರ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡಿದ್ವಿ ಅಂದ್ರೆ ನಾನೇ ಡಿಸೈಡ್ ಮಾಡಿದ್ದೆ ಅದನ್ನ. ಈ ಇನ್ಫೋಸಿಸ್ ಯಾವ ತರ ರನ್ ಆಯ್ತು ಅಂದ್ರೆ ಸಂಬಳ ಕೊಡಕ್ಕಾಗದೇ ಇದ್ದಾಗ ಶೇರ್ಸ್ ಕೊಡ್ತಾ ಇದ್ರು ಅವರು. ಆ ಶೇರ್ಸ್ 1 ರೂಪಾಯಿ ಶೇರ್ಸ್ 1,000 ರೂಪಾಯಿವರೆಗೂ ಹೋಯ್ತು, ಅಂದ್ರೆ ಕಂಪನಿ ಎಷ್ಟು ಬೆಳೀತೋ ಅವ್ರ ಶೇರ್ಸ್ ಅಷ್ಟು ಬೆಳೀತು. ಅಂದ್ರೆ ನನ್ಗೆ ಸ್ವಲ್ಪ ಓದೋದು ಜಾಸ್ತಿ, ಟೈಮ್ ಸಿಕ್ಕರೆ ಓದ್ತಾ ಕೂತ್ಕೊಂಡ್ರೆ ಓದ್ತಾನೆ ಇರ್ತೀನಿ, ಪಿ ಎಚ್ ಡಿ ಮಾಡೋರು ಎಷ್ಟು ಅನ್ಸುತ್ತೆ ಅದಂಗೆ ಆಗ್ಬಿಡುತ್ತೆ. ಸೊ ಆಗ ನಾನು ಇಂಥದೆಲ್ಲ ಓದಿದ್ರಿಂದ ನಾನು ಐಡಿಯಾ ಕೊಟ್ಟೆ, ಸರ್ ನಿಮ್ಗೆ ಸಂಬಳ ಕೊಡೋಕಾಗಲ್ಲ, ನಂಗೆ ಶೇರ್ಸ್ ಕೊಡಿ, ಶೇರ್ಸ್ನ ಆಮೇಲೆ ನಾನು ಬೇಕಾದಾಗ ಸೇಲ್ ಮಾಡ್ಕೋತೀನಿ, ಕನ್ವರ್ಟ್ ಮಾಡ್ಕೋತೀನಿ. ಅವ್ರು ಓಕೆ ಅಂದ್ರು, ಕೈಗೆ 50-60 ಸಾವಿರ ಕೊಡ್ತೀನಿ, ಇನ್ನು ಉಳಿದಿದ್ದು 2-3 ಲಕ್ಷ ತಿಂಗಳಿಗೆ 2 ಲಕ್ಷ ಬರ್ತಾ ಇತ್ತು, ಅದನ್ನ ಶೇರ್ಸ್ ಕನ್ವರ್ಟ್ ಮಾಡೋಣ. ಸೊ ಅದೊಂದು 20 ಲಕ್ಷ ಆಗುತ್ತೆ, ಟೋಟಲ್ ಸ್ಯಾಲ್ರಿ 22 ಲಕ್ಷಕ್ಕೆ ಒಪ್ಕೊಂಡ್ರು. ಸೊ ಓಕೆ ಅಂತ ಬಂದೆ, ಅಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಜಾಯ್ನ್ ಆದೆ. ಅಲ್ಲೂ ಹೆಡ್ ಆಫ್ ಆಪರೇಷನ್ಸ್, ಇಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್, ಅಲ್ಲಿ ಹೆಡ್ ಆಫ್ ಟೋಟಲ್ 15 ಲಕ್ಷ ಲಾಸ್ ಅಲ್ಲಿ ಇತ್ತು ಕಂಪನಿ, ಅದನ್ನ 21 ಕೋಟಿವರೆಗೂ ರನ್ ಮಾಡಿದೆ. ಎಲ್ಲಾ ರಾಜ್ಯಗಳಲ್ಲೂ ಪ್ರಾಜೆಕ್ಟ್ ತಗೊಂಡೆ, ಎಲ್ಲ ನಾನೇ ಹೋಗಿ ಎಕ್ಸಿಕ್ಯೂಟ್ ಮಾಡಿದೆ, ನಾನೇ ಪ್ರೊಕ್ಯೂರ್ ಮಾಡಿದೆ, ಡೇ ಅಂಡ್ ನೈಟ್ 2 ಸಂಡೇ ರಜಾ ತಗೊಂಡಿದ್ದೆ 3.5 ವರ್ಷದಲ್ಲಿ ಕೆಲಸ ಮಾಡಿದೆ, ಮುಗಿಸಿದೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ಸ್ ಒರಿಸ್ಸಾ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ, ಅದಂತೂ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸ್.
1: ಪ್ರಾಜೆಕ್ಟ್ ಆಕ್ಚುಲಿ
0: ಅದು ಒಂದು ನೀವು ಹಳ್ಳಿಗಳಿಗೆ ಹೋದ್ರೆ ನಿಮ್ಗೆ ಹ್ಯಾಂಡ್ ಸಿಗುತ್ತೆ, ಒತ್ತೋ ಬೋರ್ವೆಲ್ ಅಂತ ಹೇಳ್ತೀವಿ ನಾವಿಲ್ಲಿ, ಆ ತರದ್ದೇ ಅಲ್ಲಿ ಜಾಸ್ತಿ. ಸೊ ಅವ್ರಿಗೆ ಏನ್ ಮಾಡೋದು ಅಂತಂದ್ರೆ, ಒಂದು 3 ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಅಲ್ಲಿ 1 HP ಮೋಟರ್ ಇಳಿಸ್ತೀವಿ, 1 HP ಮೋಟರ್ ಅದಕ್ಕೆ ಹಾಕಿ ಒತ್ತೋ ಬೋರ್ವೆಲ್ ಇರು, ಬಟನ್ ಆನ್ ಮಾಡಿದ್ರೆ ನೀರು ಬರಬೇಕು, ಅದು ಇರುತ್ತೆ. ಸೊ ಅದನ್ನ ಸ್ಟೋರ್ ಮಾಡಕ್ಕೆ 1,000 ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿದ್ವಿ, ಪ್ಲಾಸ್ಟಿಕ್ ಟ್ಯಾಂಕ್, ಅದನ್ನ ಲೋಡ್ ಮಾಡಿ ಅದೊಂದು 5 ಲಕ್ಷ ಖರ್ಚಾಗುತ್ತೆ ಒಂದು ಪ್ರಾಜೆಕ್ಟ್ ಗೆ. ಸೊ ಅದನ್ನ ಏನ್ ಮಾಡೋದಂದ್ರೆ ಫುಲ್ ಕಾಡು, ಒರಿಸ್ಸಾ ಅಂದ್ರೆ ಕಾಡು, ನೀವು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ನಾವು ಹಾಸನ್ ಅವರಾಗ್ಲಿ ಕರ್ನಾಟಕದಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ ನಿಜವಾಗ್ಲು. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂದ್ರೆ, ಟಾರ್ ರೋಡ್ ನ ನೋಡಿ ನ್ಯಾಷನಲ್ ಹೈವೇ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಾನು ಫಸ್ಟ್ ಹಳ್ಳಿಗೆ ಹೋದೆ, ಸುನಾಮುಂಡ ಅಂತ ಹಳ್ಳಿ ಹೆಸರು, ಅಲ್ಲೋದ್ರೆ ಯಾರು ಬಟ್ಟೆನೆ ಹಾಕಿಲ್ಲ, ಫಸ್ಟ್ ಟೈಮ್ ಅಲ್ಲ ಒರಿಸ್ಸಾಗ ಹೋಗಿದ್ದು. ಬಟ್ ಬೇರೆ ಕಡೆ ಎಲ್ಲ ವರ್ಷ ಸಿಚುವೇಶನ್ ನೋಡಿದೀನಿ, ರಾಜಸ್ಥಾನ ಅಲ್ಲಿ ಅಲ್ಲಿ ಇಲ್ಲಿ ಅಂತ, ಬಟ್ ಅವರೆಲ್ಲ ರಾಜಸ್ಥಾನ ಅಲ್ಲಿ ರಾಜಪೂತ್ ಮಾರ್ವಾಡೀಸ್ ಜಾಸ್ತಿ. ಸೊ ಅವರು ಫೈನಾನ್ಷಿಯಲಿ ಸೌಂಡ್ ಇರ್ತಾರೆ, ಹೊರಗಡೆ ತೋರಿಸ್ಕೊಳ್ಳಲ್ಲ ಅಷ್ಟೇ, ಎಲ್ಲ ಫೈನಾನ್ಷಿಯಲಿ ಸೌಂಡ್ ಇರ್ತಾರೆ. ಇನ್ ಗುಜರಾತೀಸ್ ಅವರೆಲ್ಲ ಫುಲ್ ಬಿಸ್ನೆಸ್, ಅಲ್ಲೆಲ್ಲ ಹೋಗಿದ್ದೀನಿ ತುಂಬಾ ಕಡೆ. ಪಂಜಾಬ್ ಅವರೆಲ್ಲ ತುಂಬಾ ಹಾರ್ಡ್ ವರ್ಕರ್ಸ್, ಎಲ್ಲಾ ಸ್ಟೇಟ್ ಅಲ್ಲೂ ನೋಡಿದ್ದೆ, ತಮಿಳ್ನಾಡು, ಕೇರಳ, ಆಂಧ್ರ, ಎಲ್ಲ ಕಡೆ, ಜಮ್ಮು ಕಾಶ್ಮೀರ ಅಲ್ಲಿ ಮಾಡಿದ್ದೀನಿ, ಲೇ ಲಡಾಖಲ್ಲೆಲ್ಲ ಮಾಡಿದ್ದೀನಿ. ಸೊ ಈ ಒರಿಸ್ಸಾಗೆ ಅನ್ಸ್ತಂದ್ರೆ, ನಾನು ಒರಿಸ್ಸಾ ಅಲ್ಲಿ ಯಾರು ಪ್ರಾಜೆಕ್ಟ್ ತಗೊಳಕ್ ಎದುರ್ತಾ ಇದ್ರು. ಸೊ ಈ ಟೈಮ್ ಅಲ್ಲಿ ನಾನು ಒರಿಸ್ಸಾ ಪ್ರಾಜೆಕ್ಟ್ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ, ಯಾಕಂದ್ರೆ ಎಲ್ಲ ಎದುರು ಕಡೆ ಹೋದ್ರೆ ಪ್ರಾಫಿಟ್ ಜಾಸ್ತಿ. ಸೊ ನಾನೇನ್ ಮಾಡಿದೆ, ನಮ್ಮ MD ಗೆ

ಕೋಟಿ ಇದ್ರೆ 2 ವರ್ಷ 3 ಕೋಟಿ ಹೋದ್ರೆ ಶೇರ್ ಹೋಲ್ಡರ್ಸ್ ನಮಗೆ ದುಡ್ಡು ಹಾಕಿರೋರೆಲ್ಲ ಖುಷಿ ಪಡ್ತಾರೆ, ನಮಗೂ ಒಳ್ಳೇದಾಗುತ್ತೆ, ಅವ್ರು ವಾಪಸ್ ದುಡ್ಡು ಕೇಳೋದು. ಸೊ ಅದನ್ನ ನಾವು ಇನ್ನು ಮುಂದುವರಿಬಹುದು ಅಂತ ನಾನು ಅನ್ಕೊಂಡು ಹೇಳಿದೆ. 12 ಕೋಟಿ ಆಡ್ರದು. ಸೊ ಬಿಡ್ ಮಾಡಿದೆ, ನಾನೇ ಹೋಗಿದ್ದೆ, ಅವ್ರಿಗೆ ಸಗೆ ಬಿಡ್ ಮಾಡಿದೆ, ಓಪನ್ ಮಾಡಿಸಿ ವಿನ್ ಆದ್ವಿ ಪ್ರಾಜೆಕ್ಟ್. ಟೋಟಲ್ 200 ಕೋಟಿ ಆರ್ಡರ್ನ 8 ಜನಕ್ಕೆ ಡಿವೈಡ್ ಮಾಡಿದ್ರು, ಅಷ್ಟು ನಮ್ಗೆ 12-13 ಕೋಟಿ ಆರ್ಡರ್ ಸಿಕ್ತು. ಎಲ್ಲ ಕಂಪ್ನಿಗಳು ಸ್ಟಾರ್ಟ್ ಮಾಡಿದ್ರು. ನನಗೆ ಒಬ್ಬ ಮ್ಯಾನೇಜರ್ನ ರಿಕ್ರೂಟ್ ಮಾಡಿದೆ, ಅವನು ಒಂದೇ ವಾರ ಕೊಡೋಗ್ಬಿಟ್ಟ. ಅಂದ್ರೆ ಆಗಲ್ಲ, ಅಲ್ಲಿ ನನಗೆ ಪರಿಸ್ಥಿತಿ ಗೊತ್ತಿರಲಿಲ್ಲ. ನೆಕ್ಸ್ಟ್ ನಾನೇ ಫ್ಲೈಟ್ ಟಿಕೆಟ್ ತಗೊಂಡೆ, ಭುವನೇಶ್ವರ ಹೋದೆ. ಅಲ್ಲಿ ಡಿಸೈಡ್ ಮಾಡಿದೆ, ಹೋದೆ ಒಂದು ದೇವಗಡ ಅಂತ ಡಿಸ್ಟಿಕ್, ದೇವಗಡಗೆ ಹೋದೆ. ಅಲ್ಲಿ ನಮ್ಮ ತಾಲೂಕು ಅಲ್ಲ, ಒಂದು ಮಸ್ಲೇಸ್ ಹಳ್ಳಿ ಇದೆಯಲ್ಲ, ಅದೇ ಡಿಸ್ಟಿಕ್ ಇದ್ದಾಗೆ. ಡಿಸ್ಟಿಕ್ ಹಾಸ್ಪಿಟಲ್ ಹೆಂಗಿರುತ್ತೆ, ನಮ್ದು ಪ್ರಾಥಮಿಕ ಆರೋಗ್ಯ ಘಟಕ ಅಂತ ಬೋರ್ಡ್ ಇರುತ್ತಲ್ಲ, ಸಣ್ಣ ಹಾಸ್ಪಿಟಲ್, ಅದೇ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ಫೆಸಿಲಿಟಿ ಇರಲ್ಲ. ಆಮೇಲೆ ಎಂಟೈರ್ ಡಿಸ್ಟಿಕ್ ಅಲ್ಲಿ ಒಂದೇ ಹೋಟ್ಲು, ಬೇಕಾದ್ರೆ ಇರಿ, ಬೇಡ ಅಂದ್ರೆ ಬಿಡಿ, ಊಟ ಮಾಡಕ್ಕೆ ಹೋಟ್ಲ್ ಇರುತ್ತೆ, ತುಂಬಾ ಅಂದ್ರೆ ಪೂರ್ ಅಂದ್ರೆ ಪೂರ್. ಸೊ ಅಲ್ಲಿ ಹೋಗಿ ಆ ಹೋಟ್ಲಲ್ಲಿ ಸ್ಟೇ ಮಾಡಿದೆ. ಆಮೇಲೆ ನಾನು ಅಲ್ಲಿಂದನೇ ಒಂದು ಐಡಿಯಾ ಮಾಡಿದೆ, ಒಂದು ವಾರ ಎಲ್ಲ ಹಳ್ಳಿಗಳನ್ನ ಸುತ್ಕೊಂಡ್ ಬಂದೆ ಕಾರ್ ತಗೊಂಡು. ಸೊ ಅವಾಗ ಗೊತ್ತಾಯ್ತು, ಇಲ್ಲಿ ಕೆಲಸ ಮಾಡಿದ್ರೆ ಯಾರು ಬರಲ್ಲ, ನೀವು 10 ಅಲ್ಲ 20 ಅಲ್ಲ, ಒಂದ್ ತಿಂಗಳು 20 ಲಕ್ಷ ಕೊಟ್ಟರು ಯಾರು ಬರಲ್ಲ, ಯಾಕಂದ್ರೆ ಫುಲ್ ನಕ್ಸಲೈಟ್ಸ್ ಏರಿಯಾ ನನಗೆ ಕೊಟ್ಟಿದ್ದು. ಸೊ ನಾನೇನ್ ಮಾಡಿದೆ, ಸರಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಫೋನ್ ಮಾಡಿದೆ, ಒಂದ್ ಕೆಲಸ ಮಾಡ್ತೀನಿ, ಇದೊಂದು ಎಷ್ಟಾಗುತ್ತೋ ಅಷ್ಟು ನಾನು ಮುಗಿಸ್ಕೊಟ್ಬಿಡ್ತೀನಿ ಹಾಗೆ ಹೀಗೆ ಅಂತಂದೆ. ಅದಕ್ಕೆ ನಾನು ವಾಪಸ್ ಪುಣೆಗೆ ಬಂದೆ. ವಾಪಸ್ ಪುಣೆಗೆ ಬಂದು ಹೇಳಿದೆ ಈ ತರ ಇದೆ ಸಿಚುವೇಶನ್, ಯಾವರಲ್ಲ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಸಂಬಳ ಕೊಡಬೇಕಾಗುತ್ತೆ, ಪ್ಲಸ್ ನಾನು ಅಲ್ಲಿ ಇರಬೇಕಾಗುತ್ತೆ, ರಿಮೈನಿಂಗ್ ಕಂಪ್ನಿನ ಹ್ಯಾಂಡಲ್ ಮಾಡ್ತೀನಿ ಅನ್ನೋಗಿದ್ರೆ, ಅಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ತಗೊಂಡಿದ್ದೆ, ಇದನ್ನೆಲ್ಲ ನೀವು ಈ ಕಡೆ ನೋಡ್ಕೋತೀನಿ ಅಂದ್ರೆ ಪರ್ಸನಲ್ ಆಗಿ ನಾನು ವರಿಸಾಗೋಗ್ಬಿಡ್ತೀನಿ ಅಂದ. ಸರಿ, ಇದೇ ಒಳ್ಳೆ ಐಡಿಯಾ ಅಂತ ಹೇಳಿದ್ರು. ಹೊರಟೆ, ಹೋಗಿ ಕಾಲೇಜ್ಗಳಿಗೋದೆ, ಕ್ಯಾಂಪಸ್ ಇಂಟರ್ವ್ಯೂ ಮಾಡಿದೆ ಅವ್ರಿಗೆ, ದೊಡ್ಡ ದೊಡ್ಡ ಅಂದ್ರೆ ನಾನು ಹೇಳಿದೆ ಈ ತರ ಮಾಡಿ ಹಾರ್ಡ್ ವರ್ಕ್ ಮಾಡಿ ಹಾಗೆ ಅಂತ, ಒಂದು 10 ಜನ ರಿಕ್ರೂಟ್ ಮಾಡಿದೆ, ಎಲ್ಲರೂ ಸಿವಿಲ್ ಇಂಜಿನಿಯರ್ ಎಲೆಕಲ್ ಎಲ್ಲರೂ ರಿಕ್ರೂಟ್ ಮಾಡಿ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗಿ ಫಸ್ಟ್ ಹೋಟ್ಲಲ್ಲಿ ಇದ್ರೆ ನನಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಒಂದು ಮನೆ ಮಾಡಿದೆ. ಒಂದು ಮನೆ ಮಾಡಿಬಿಟ್ಟು ಅಲ್ಲಿ ಅಂದ್ರೆ ಹೋಟ್ಲಲ್ಲಿ ಅಂದ್ರೆ ಅದು ಹೋಟ್ಲಲ್ಲಿ ಲಾಡ್ಜದು ಫೆಸಿಲಿಟೀಸ್ ಇರಲಿ, ಒಂದು ಮನೆ ಮಾಡಿದೆ. ಮನೆಗೆ ಅಲ್ಲೆಲ್ಲ ದೊಡ್ಡ 6 ಬೆಡ್ರೂಮ್ ಇರೋ ಮನೆಗೆ 1.5 ಸಾವಿರ ಬಾಡಿಗೆ. ಸೊ ನಾನು ಅವನಿಗೆ 5,000 ರೂಪಾಯಿ ಬಾಡಿಗೆ ಕೊಟ್ಟೆ. ಅವನು ಇನ್ನೇನು ಕೇಳೋ ಹಾಗಿಲ್ಲ, ಅವನು 1,000 ನೀವೇ ನನ್ನ ದೇವರು ಹೇಗೆ ಅಂತ. ಸೊ ಕೊಟ್ಟೆ. ಆಮೇಲೆ ಅಲ್ಲೆಲ್ಲ ಕಾರ್ ಸಿಗಲ್ಲ, ಇಲ್ಲಿಂದ ತಗೊಂಡು ಹೋದೆ. ಒಂದು ಕಾರ್, ಒಂದು ಅಂದ್ರೆ ಅಲ್ಲೆಲ್ಲ ಫೆಸಿಲಿಟಿನೇ ಇಲ್ಲ, ನೋ ಬಸ್ ಅನ್ನಥಿಂಗ್ ಏನು ಇರಲ್ಲ. ಅದಕ್ಕೆ ನಾನೊಂದು ಬುಲೆರೋ, ಆಮೇಲೆ ಒಂದ್ 2-4-5 ಟೈರ್ಸ್ ಎಲ್ಲ ತಗೊಂಡು ಪ್ಲಾನ್ ಮಾಡಿ ಪ್ರತಿ ಹಳ್ಳಿಗೆ ಹೋಗೋದು, 2-2 ಬೋರ್ವೆಲ್ ಐಡೆಂಟಿಫೈ ಮಾಡೋದು, 2-2 ಬೋರ್ ಸಾಕು ಒಂದ್ ಹಳ್ಳಿಗೆ. ಆ ಹಳ್ಳಿ ಹೆಂಗಿರ್ಬೇಕು ಅಂತಂದ್ರೆ ಕ್ರೈಟೀರಿಯಾ ಹೆಂಗಿತ್ತು ಅಂದ್ರೆ ಅದು ಬಸ್ ಹೋಗುದು, ಲಾರಿನೂ ಹೋಗ್ಬಾರ್ದು, ಅಂದ್ರೆ ತುಂಬಾ ಪೂರ್ ಹಳ್ಳಿಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ರು, ಅಲ್ಲಿ ಲಿಸ್ಟ್ ಕೊಟ್ಟಿದ್ರು. ಸೊ ಹೋದೆ, ಅಲ್ಲಿ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಹಳ್ಳಿ ಜನ ಅಂದ್ರೆ, ಅವ್ರಿಗೆ ಕೆಲಸ ಮಾಡ್ಲಿಲ್ಲ ಅಂತ ಸರ್ಪಂಚ್ ಅಂತಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ತಾರಲ್ಲ ಆತರ ಸರ್ಪಂಚ್, ಅವ್ರು ಏನಾದ್ರು ಸೈನ್ ಹಾಕೊಟ್ರೆ ಅವ್ರಿಗೆ ದಿನಕ್ಕೆ 200 ರೂಪಾಯಿ ಬರುತ್ತೆ ದುಡ್ಡು ಗವರ್ಮೆಂಟ್ ಇಂದ, ಅಂದ್ರೆ 200 ರೂಪಾಯಿ ಅವ್ರ ಕೈ ಸೇರಲ್ಲ, ಬಟ್ 200 ರೂಪಾಯಿ ಬರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಏನು ಕೆಲಸ ಮಾಡಲ್ಲ, 1 ರೂಪಾಯಿ ರೈಸ್ ಇದೆ ಇಲ್ಲಿ, ಅಲ್ಲೆಲ್ಲ ಫ್ರೀ, ಅಲ್ಲಿ ರೈಸ್ ತುಂಬಾ ಬೆಳೀತಾರೆ. ಸೊ ವರ್ಷಕ್ಕೆ 3 ಬೆಳೆ ರೈಸ್ ಬೆಳೀತಾರೆ. ಸೊ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಾಡಿ ಅಂತ ಕುಡಿತಾರೆ, ಅಂದ್ರೆ ಈ ಈಚಲು ಮರಗಳು ಜಾಸ್ತಿ ಅಲ್ಲ ಫಾರೆಸ್ಟ್ ಅಲ್ಲಿ, ತಗೊಂಡ್ ಬೆಳಗ್ಗೆನೆ ಕುಡಿತಾರೆ, ಹೇಳೋರು ಕೇಳೋರಿಲ್ಲ, ಮಧ್ಯಾಹ್ನ ಕುಡಿತಾರೆ, ರಾತ್ರಿ ಕುಡಿತಾರೆ, ಬೀಳ್ತಾರೆ, ಬಟ್ಟೆ ಗಿಟ್ಟೆ ಹಾಕಲ್ಲ, ಏನಿಲ್ಲ, ಆತರ ಜನಗಳು. ಇಂಪ್ರೂವ್ ಅಂತೂ ಮಾಡಕ್ಕಾಗಲ್ಲ ಬಿಡಿ, ಬಟ್ ಅವ್ರಿಗೆ ಫೆಸಿಲಿಟಿ ಸಾರು ಕೊಡ್ಬೋದು, ಅದ್ರಲ್ಲಿ ಎಲ್ಲರೂ ಹಂಗಿರಲ್ಲ, ಒಂದು 50% ಆತರನೇ ಇರುತ್ತೆ. ಸೊ ಅದಕ್ಕೆ ಹೋದೆ, ಈ ಬೋರ್ವೆಲ್ ಗಳೆಲ್ಲ ಇದು ಮಾಡಿದೆ. ಆಮೇಲೆ ಒಂದು ಅಂದ್ರೆ ತುಂಬಾ ದಿನ, ಒಂದು 14 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 15 ಕಿಲೋಮೀಟರ್, 40 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಟೀಚರ್ ಗಳೆಲ್ಲ ಹೆಂಗಿದ್ದಾರೆ ಅಂತಂದ್ರಲ್ಲಿ, ಒಂದ್ಸರಿ ವಾರಕ್ಕೊಂದ್ಸರಿ ಊರೊಳಗೆ ಹೋಗ್ಬಿಡೋದು, ಮತ್ತೆ ಮನೆ ವಾಪಸ್ ಬರಕ್ಕಾಗಲ್ಲ, ಮತ್ತೆ ಶನಿವಾರ ವಾಪಸ್ ಬರೋದು, ಅಲ್ಲೇ ಸ್ಕೂಲಲ್ಲಿ ಮಲ್ಕೊಳ್ಳೋದು, ಸ್ಕೂಲಲ್ಲಿ ಸ್ಟೇ ಮಾಡೋದು, ಅಂತ ಪರಿಸ್ಥಿತಿಗಳಿದೆ ಅಲ್ಲಿ. ಬಟ್ ಎಲ್ಲ ಊರಲ್ಲೂ ಸ್ಕೂಲ್ ಇದೆ. ಹೇಗ್ ಅನಿಸ್ತು ಅಂದ್ರೆ, ವರ್ಸ್ಟ್ ಸಿಚುವೇಶನ್ ನನ್ನ ಲೈಫ್ ಅಲ್ಲೇ ಅನ್ಕೊಂಡಿಲ್ಲ. ಊಟಕ್ಕೆ ಅಂತ ಹೋದ್ರೆ ಊಟ ಸಿಗಲ್ಲ, ಏನು ಸಿಗಲ್ಲ. ಆಮೇಲೆ ಕೊನೆಗೆ ಏನ್ ಮಾಡ್ತಾ ಇದ್ದೆ, ಒಂದ್ ಹಳ್ಳಿಗೆ ಹೋಗೋದು, ಹೋದ ತಕ್ಷಣ ಫಸ್ಟ್ ಊಟದ ಬಗ್ಗೆ ಡಿಸೈಡ್ ಮಾಡೋದು. ಹಳ್ಳಿಲಿ ಸ್ವಲ್ಪ ಎಜುಕೇಟೆಡ್ ಇದ್ದವನು ಅವನಿಗೆ, ಅವನು ಫುಲ್ ನಾನೇ ದಿ ಗ್ರೇಟ್ ಅನ್ನೋ ತರ ಫೀಲಿಂಗ್. ಅವನಿಗೆ ಹೋಗ್ಬಿಟ್ಟು, ಸರ್ ಈ ತರ ನಾವು ಬಂದಿದೀವಿ, ಇದ್ರಿಂದ ತುಂಬಾ ಒಳ್ಳೇದಾಗುತ್ತೆ, ವಿಡಿಯೋ ಎಲ್ಲ ತೋರಿಸಿದೆ, ಈ ತರ ಬರುತ್ತೆ ಅಂದಾಗ, ಅವ್ರು ಸ್ವಿಚ್ ಮಾಡಿದ್ರೆ ನೀರು ಬರುತ್ತೆ ಅಂದ್ರೆ, ಸ್ವಿಚ್ ಆನ್ ಮಾಡಿದ್ರೆ ನೀರು ಬರುತ್ತೆ, ಇಷ್ಟೇ ಕಾನ್ಸೆಪ್ಟ್ ಅವ್ರು, ಅವ್ರಿಗೆ ಅದೇ ಗೊತ್ತಾಗೋದು. ಸೊ ಒಂದ್ಸರಿ ಒಂದು ಊರಿಗೆ ಹೋದೆ, ಅದು ಊರಿಗೆ ನದಿಲಿ ನೀ ದಾಟ್ಕೊಂಡು ಹೋಗ್ಬೇಕು, ಎಲ್ಲ ಸಾಮಾನು ದೋಣಿಲಿ ತಗೊಂಡು ಹೋಗ್ಬೇಕು. ಸೊ ಹೋದೆ, 10,000 ರೂಪಾಯಿ ಕ್ಯಾಶ್ ನನ್ನ ಹತ್ರ. ದೋಣಿಯಲ್ಲಿ ಹೋಗ್ಬೇಕಾದ್ರೆ ನಾನು ಯಾವಾಗ್ಲೂ ಕ್ಯಾಶ್ ಇಟ್ಕೊಂಡೆ ಓಡಾಡ್ಬೇಕಿತ್ತು, ಯಾಕಂದ್ರೆ ಅಲ್ಲೆಲ್ಲ ಏನು ನಡೆಯಲ್ಲ, ಕಾರ್ಡ್ ಚೆಕ್ ಅವೆಲ್ಲ ಇಲ್ಲವೇ ಇಲ್ಲ. ಅವಾಗ ಅವನು ದೋಣಿ ಓಡಿಸೋನ್ ಹೇಳ್ದ, ನಮ್ಮ ಹುಡುಗರು ಒಡಿಯಾ ಇದ್ರು, ನಂಗೆ ಒಡಿಯಾ ಬರ್ತಾ ಇದೆ, ಆಲ್ಮೋಸ್ಟ್ ಬರ್ತಾ ಇತ್ತು, ಕಲ್ತ್ಕೊಬಿಟ್ಟೆ ಕೊನೆಗೆ. ಸೊ ಅವ್ರು ಹೇಳಿದ್ರು, ಇವರು ನೋಡಿದ್ರೆ, ನಾನು ಬೇರೆ ಅಂಪೈರ್ ಕ್ಯಾಪ್ ಎಲ್ಲ ಹಾಕೊಂಡು ಬಿಸಿಲಲ್ಲ ತುಂಬಾ ಎಲ್ಲ ಹೋಗ್ತಾ ಇದ್ದೆ, ಇವ್ರು ನೋಡಿದ್ರೆ ಹಿಂಗ್ ಕಾಣಿಸ್ತಿದ್ದಾರೆ, ನಮ್ಮಲ್ಲಿ ಇರೋರೆಲ್ಲ ಮಾವೋವಾದೀಸ್ ಅಂತಾರೆ ಅಲ್ಲಿ. ಏನ್ ಮಾಡೋದು, ಏನಪ್ಪಾ ಏನ್ ಕೆಲಸ ಅಂತ ಹೇಳಿದ್ರು, ಹಿಂಗೆ ಬಟನ್ ಒತ್ತಿದ್ರೆ ನೀರ್ ಬರುತ್ತೆ, ಇಷ್ಟೇ ಹೇಳಬೇಕಲ್ಲಿ, ಜಾಸ್ತಿ ಹೇಳಕ್ಕೋರು ಅವ್ರಿಗೆ ಅರ್ಥ ಆಗಲ್ಲ. ಓ ಹಂಗ ಹಾಗಾದ್ರೆ, ಆದ್ರೆ ದುಡ್ಡು ಗಿಟ್ಟಿಲ್ಲ ತಾನೆ, ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗೆ ಅಂತ. ಸೊ ನಾನು ಹೋದೆ, ಹೋಗಿ ಇಳಿದ ತಕ್ಷಣ ಅವ್ರಿಗೆ ಹೇಳ್ದೆ, ಸರ್ ಈ ತರ ಮಾರ್ಕಿಂಗ್ ಮಾಡ್ಕೊಡ್ಬೇಕು, ಈ ಊರಲ್ಲಿ ಜಾಗ ಬೇಕು, ಈ ತರ ಮಾಡ್ಬೇಕಂತಿದ್ದೀನಿ ಹಾಗೆ ಅಂತ, ನಮ್ಮ ಹುಡುಗರಿಗೆ
ಎಕ್ಸ್ಪ್ಲೈನ್ ಮಾಡಿದೆ ಹಿಂದಿಲಿ, ಅವ್ರು ಒಡಿಯಾದಲ್ಲಿ ಅವ್ರಿಗೆ ಹೇಳಿದ್ರು. ಆಮೇಲೆ ನನಗೆ ತೆಲುಗು ಚೆನ್ನಾಗಿ ಬರುತ್ತೆ, ನನಗೆ ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳ್ ತೆಲುಗು ಒಡಿಯಾ ಮರಾಠಿ ಬರುತ್ತೆ. ನಾನೇನ್ ಮಾಡಿದೆ, ಅದು ಆಂಧ್ರ ಬಾರ್ಡರ್ ನಾನು ಅಲ್ಲಿ ಹೋಗಿ ಹೇಳಿದಾಗ ಅವರು ಹೇಳಿದ್ರು ಹಾಗೆ ಹಾಗೆಲ್ಲ ಇಲ್ಲ ಹಾಗೆ ಹೀಗೆ ಅಂತ ರ್ಯಾಶ್ ಅವ್ರಿಗೆ ಅಂದ್ರೆ ಆ ಥರನೇ

ನಾನು ಹೇಳ್ದೆ ನೋಡಿ ನನ್ನಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ, ಬೇಕು ಅಂದ್ರೆ ತಗೊಳ್ಳಿ. ನಮ್ಮ ಹುಡುಗರಿಗೆ ಬೆವರು ಇಳಿಯಕ್ಕೆ ಸ್ಟಾರ್ಟ್ ಆಯ್ತು. ಸಿ ಹೆಂಗ್ ಮಾತಾಡ್ತಾ ಇದ್ರೆ ಗೊತ್ತಾ ನೀವು ಅವ್ರ ಹತ್ರ, ಅವ್ರು ಯಾರು ಗೊತ್ತಾ ಸರ್? ನಾನು ಹೇಳಿದೆ ಏನ್ ಮಾಡ್ತಾರೆ ಮಾಡಿದ್ರೆ, ನಾನು ಕೊಡಕ್ ಬಂದ್ರೆ ಅವ್ರಿಗೆ ಫೆಸಿಲಿಟಿ ಇದ್ದಾನೆ. ನೋಡಿ ಬೇಕು ಅಂದ್ರೆ ನೋಡಿ ಈ ತರ ಫೆಸಿಲಿಟಿ ಇದೆ, 24 hours ನೀರು ಬರುತ್ತೆ ಬಟನ್ ಮಾಡ್ರೆ. ಯಾಕಂದ್ರೆ 5 liters ಸ್ಟೋರ್ ಆಗುತ್ತೆ, ಆಟೋಮೆಟಿಕ್ ಸ್ಟೋರೇಜ್ ಸಿಸ್ಟಮ್ ಅದು ಒಂದು ಮೆಥಡ್ ಇದೆ. ಖಾಲಿ ಆದ್ರೆ ಆಟೋಮೆಟಿಕ್ ಸ್ವಿಚ್ ಆನ್ ಆಗುತ್ತೆ ಮೋಟರ್, ಯಾವುದೇ ಕರೆಂಟ್ ಬೇಕಾಗಿಲ್ಲ, ಸೂರ್ಯನ ಬೆಳಕಿಂದಾನೆ ರನ್ ಆಗುತ್ತೆ. ಇಷ್ಟು ಫೆಸಿಲಿಟಿ ನಾನು ಕೊಡ್ತಾ ಇದ್ದೀನಿ ಅಂತಂದೆ. ಆಮೇಲೆ ಯಾವ ಅಂತ ಕೇಳಿದ್ರು, ನಾನು ಬೆಂಗಳೂರು ಅಂದೆ. ಅಲ್ಲೊಬ್ರು ಆಂಧ್ರದವ್ರು ಇದ್ರು, ನಾನು ತೆಲುಗು ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಅವ್ನಿಗೆ ತುಂಬಾ ಖುಷಿ ಆಯ್ತು. ಸೊ ಸರ್ ಇಲ್ಲ ಇಲ್ಲ ನಾನು ಹೇಳ್ತೀನಿ ಅಂದ್ಬಿಟ್ಟು, ಅವನು ಆಕ್ಚುಲಿ ಒಡಿಯಾ, ತೆಲುಗು ಎರಡು ಮಾತಾಡ್ತಾನೆ, ಅವ್ನು ಎಲ್ಲ ಊರವ್ರ ಊರಲ್ಲಿ. ಆಮೇಲೆ ಎಲ್ಲರು ಗುದ್ಲಿ ತಗೋ ಬಂದ್ರು, ಸರ್ ತಪ್ಪಾಯ್ತು ನಾವು ಆ ತರ ಆಗಿದ್ದು ಆಡಿದ್ದು ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಹಳ್ಳಿಗಳಿಗಿಂತ ಅವರೇ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಧೈರ್ಯ ಬೇಕು, ಏನ್ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ಮಾಡಿದ್ರೆ ಮಾಡ್ಬೇಕಂತ ಅಷ್ಟೇ. ಆಮೇಲೆ ನೆಕ್ಸ್ಟ್ ಡೇ ಹೇಳಿದೆ, ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಪ್ರಾಜೆಕ್ಟ್ ಮಾಡಂತ. ಯಾರು ಬರಕ್ ರೆಡಿ ಇಲ್ಲ, ಹುಡುಗರು ಎರಡು ಜನ ಬಿಟ್ಟೆ ಹೋಗ್ಬಿಟ್ರು, ನಾವು ಮಾತ್ರ ಅವ್ರಿಗೆ ಬರಲ್ಲ ಅಂತ. ಕಾಂಕ್ರೀಟ್ ಅನ್ನು ಕರಿತೀನಿ ಬರಲ್ಲ, ಲೇಬರ್ಸ್ ಕರಿತೀನಿ ಬರಲ್ಲ, ಅವ್ರಿಗೆ ಮಾತ್ರ ಯಾರು ಬರಲ್ಲ. ಸೊ ಕೊನೆಗೆ ಏನ್ ಮಾಡೋದು, ಕೆಲಸ ಮಾಡ್ಬೇಕು ಮಾಡ್ಲೇಬೇಕು. ಹಂಗೆಲ್ಲ ಕ್ಯಾನ್ಸಲ್ ಮಾಡಿ ಅಭ್ಯಾಸ ಏನಿಲ್ಲ ನಮ್ದು. ನಂದು ಹೆಂಗೆ ಡಿಸಿಷನ್ ಮೇಕು ಹೆಂಗಂದ್ರೆ ಇವತ್ತಿದ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ನಮ್ಮ ಇಬ್ರು ಇಂಜಿನಿಯರ್ಸ್ ಒಪ್ಕೊಂಡ್ರು, ಕರೆದೆ ನಾನೇ, ಕಾಂಕ್ರೀಟ್ ಕಲಸ್ದೆ ಎಲ್ಲ ಮಾಡಿದೆ. ಆಮೇಲೆ ಅವರು ಬಂದ್ಬಿಟ್ರು, ಸರ್ ನೀವ್ ಯಾಕೆ ಮಾಡ್ತಿದ್ರ? 6 ಆಲ್ಮೋಸ್ಟ್ 5 ಕೆಲಸ ಮಾಡಿದೆ, ಓಕೆ ಎಲ್ಲ ಎಕ್ಸಿಕ್ಯೂಟ್ ಮಾಡಿದೆ. ಆಲ್ಮೋಸ್ಟ್ 5 ಅಲ್ಲಿ ತುಂಬಾ ಹಳ್ಳಿಗಳಿಗೆ ಕೊಟ್ಟೆ, 12 crore ದುಡ್ಡು ಬಂತು, ನಮ್ದಿ ಫುಲ್ ಹ್ಯಾಪಿ ಆದ್ರು. ಅಂದ್ರೆ ನನಗೊಂದು ಹುಚ್ಚು, ಕೋಲ್ಡ್ ಕಾಫಿ ಅಂದ್ರೆ ತುಂಬಾ ಇಷ್ಟ. ಅವಾಗೆಲ್ಲ ತುಂಬಾ ದುಡ್ಡು ಇರ್ತಾ ಇದ್ದಾನೆ, ಆದ್ರೆ ತುಂಬಾ ಅಂದ್ರೆ ತುಂಬಾ ಖರ್ಚು ಮಾಡಕ್ಕೆ ಟೈಮ್ ಇಲ್ಲ. ಸೊ ಅವಾಗ ಏನ್ ಮಾಡ್ತಾ ಇದ್ದೆ, ಹಿಂಗೆ ಕೆಲಸ ಮಾಡ್ತಾ ಇದ್ದೆ. ವಾಪಸ್ ಬಂದಾಗ ಪುಣೆಯಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಕುಡಿತಾ ಇದ್ದಾಗ ಕುತ್ಕೊಳ್ಳೋದು, 2 hours ಕುತ್ಕೊಂಡು ಕಾಫಿ ಕುಟ್ಕೊಂಡು ಕೆಲಸ ಮಾಡೋದು. ಆಫೀಸ್ ಅಲ್ಲಿ ಕರೆಂಟ್ ಇಲ್ಲ, ಒಂದ್ 4-5 ಬಂದ್ರು, ಬಂದು ಕಾಫಿ ಕುಡಿಯಕ್ಕೆ ಅಂತ ಹೋದ್ರು, ಬಿಲ್ ನೋಡಿದ್ರು ಅಂದ್ರೆ ಅದು ಮೆನು ಕಾರ್ಡ್ ನೋಡಿದ್ರು, ಏನಪ್ಪ ಒಂದ್ ಕಾಫಿ 3 ಹಾಗೆ ಹೀಗೆ ಅಂತ ವಾಪಸ್ ಹೋದ್ರು. ಹಾಗೆ ನನಗೇನೋ ಒಂಥರ ಓಕೆ ಆಫರ್ ಮಾಡಕ್ ಆಗಲ್ಲ ಅನ್ಸಿದ್ರೆ, ಇನ್ನೊಂದ್ಸರಿ ಅದೇ ತರ ರಿಪೀಟ್ ಆದಾಗ ತುಂಬಾ ಬೇಜಾರಾಯ್ತು, ಯಾಕಪ್ಪ. ಆಮೇಲೆ ಒಂದ್ ಹುಡುಗನ್ ಕರೆದೆ, ಯಾಕೆ ಇಷ್ಟೊಂದು ಕಾಸ್ಟ್ಲಿ ನಿಮ್ದಿದು ಅಂತ. ರಾ ಮೆಟೀರಿಯಲ್ ಹೇಳು ಅಂತಂದೆ. ರಾ ಮೆಟೀರಿಯಲ್ ಏನಿಲ್ಲ ಸರ್, ಕಾಫಿ ಅದು ಇದು ನಾರ್ಮಲ್ ಕಾಫಿ ಹಾಗೆ ಅಂತ. ಅಂದ್ರೆ 1 ಟೀ ಪುಡಿ ಹಾಕ್ತೀರಾ ಬಿಸಿನೀರ್ಗೆ, 99 ಸೇಲ್ ಮಾಡ್ತೀರಾ. ಅದೇ ಕಾಫಿನ ಅದೇ ಟೀಗಳನ್ನ ನಾವು 10-15 ಕೊಡ್ಬೋದಲ್ಲ. ಬೇಡ, ನಿಮ್ ಏರ್ ಕಂಡೀಷನ್ ಬೇಡ, ಓಕೆ LCD ಟಿವಿ ಏನು ಬೇಡ, ಬಟ್ ಕುಡಿಯಕ್ಕೆ ತಿನ್ನಕ್ಕೆ ಕೊಡ್ಬೋದಲ್ಲ. ಯೋಚನೆ ಮಾಡಿದೆ, ಆಮೇಲೆ ನನಗೆ ಯಾಕೋ ಬೇಜಾರಾಯ್ತು, ಇಲ್ಲ ಏನಾದ್ರು ಮಾಡ್ಲೇಬೇಕು, ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು, ನಾನೊಂದು ಲೋ ಕಾಸ್ಟ್ ಅಂದ್ರೆ ಕಡಿಮೆ ಬೆಲೆಯ ಕಾಫಿ ಸ್ಟೂಡೆಂಟ್ ಗಳನ್ನ ಓಪನ್ ಮಾಡ್ಬೇಕು ಅಂತ ಅಲ್ಲೇ ಅನ್ಕೊಂಡೆ. ಮಧ್ಯಾಹ್ನ ಬಂದೆ ಆಫೀಸ್ಗೆ, ಜಾಬ್ ರಿಸೈನ್ ಮಾಡಿದೆ. ನಮ್ಮ MD ಟೆನ್ಷನ್ ಆಗ್ಬಿಟ್ರು, ಏನಪ್ಪ ಇದು ಏನ್ ಮಾಡ್ತಿದ್ಯಾ ನೀನು? ಸರ್ ಇಲ್ಲ, ನಿಮ್ ಗೊತ್ತು ನನ್ನ ಡಿಸಿಷನ್ ಮೇಕಿಂಗ್ ಹಿಂಗೆ ಅಂತ. ಇವತ್ ಮಾಡ್ಬೇಕಂದ್ರೆ ಮಾಡ್ಬೇಕು, ಈ ಪ್ರಾಜೆಕ್ಟ್ ಇಷ್ಟ ದಿನದಲ್ಲಿ ಆಗ್ಬೇಕಂದ್ರೆ ಆಗ್ಬೇಕು. ಅದಕ್ಕೆ ಇವತ್ತು ವರ್ಲ್ಡ್ಸ್ ಫಾಸ್ಟೆಸ್ಟ್ ಪ್ರಾಜೆಕ್ಟ್ ಅಂದ್ರೆ ಪ್ರಪಂಚದಲ್ಲೇ ಅತಿ ಫಾಸ್ಟ್ ಆಗಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿರೋದು ನಂದೇ. 10 MW 89 ಅಲ್ಲಿ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿದ್ದು ಇವತ್ತು ನಾನು ಏನ್ ಡಿಸೈಡ್ ಮಾಡ್ತೀನಿ ಅಂದ್ರೆ, ನಂದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಕಾಫಿ ಈ ತರ. ಅವ್ರು ಹೇಳಿದ್ರು, ನೀನ್ ಅನ್ಕೊಂಡಷ್ಟು ಈಸಿ ಇಲ್ಲ ಕಂಪ್ನಿ ರನ್ ಮಾಡೋದು, ಬೇರೆ ಕಂಪ್ನಿ ಕೆಲಸ ಮಾಡೋದು ಈಸಿ ಅಂತ ಎಷ್ಟೋ ಕೂರ್ಸ್ಕೊಂಡು ಹೇಳಿದ್ರು. ನನ್ ಮನ್ಸು ಒಪ್ಲಿಲ್ಲ, ಇಲ್ಲ ಸರ್ ನಾನು ನೋಡ್ತೀನಿ ಅಂದ ಅಷ್ಟೇ ಅಂತ ಹೇಳಿದೆ. ಇಲ್ಲ ಏನ್ ಮಾಡೋದು, ಈಗ ಇಷ್ಟು ಸ್ಯಾಲರಿ ಇದೆ, ಇಷ್ಟು ಪೊಸಿಷನ್ ಇದೆ, ನೀನು ಆಲ್ರೆಡಿ ಇಂಡಿಯಾ ಡಾಲರ್ ಬಿಸ್ನೆಸ್ ಅಲ್ಲಿ ಶಿವ ಅಂದ್ರೆ ಒಂದ್ ಹೆಸರು ಮಾಡಿದ್ಯಾ, ನಿನ್ಗೆ ತುಂಬಾ ಬೇಡಿಕೆ ಇದೆ ಎಲ್ಲ ಕಡೆ, ಯಾಕೆ ಹೋಗ್ತೀಯಾ ಹಾಗೆ ಹೀಗೆ, ಇಲ್ಲೇ ಇದ್ರೆ ನೀನ್ ಬೇಕಾದ್ರೆ 1 crore ಬೇಕಾದ್ರೂ ಸಂಬಳ ಕೊಡೋರು ಬರ್ಬೋದು ಹಾಗೆ ಹೀಗೆ ಅಂತಂದ್ರು. ಅದಕ್ಕೆ ನಾನು ಹೇಳಿದೆ, ದುಡ್ಡಿಗೋಸ್ಕರ ಹೋಗ್ತಿಲ್ಲ, ಏನೋ ಒಂದು ಮೀನಿಂಗ್ ಕ್ರಿಯೇಟ್ ಮಾಡೋಣ ಅಂದ್ರೆ ಒಂದು ಅರ್ಥ ಕ್ರಿಯೇಟ್ ಮಾಡೋಣ ಜೀವನಕ್ಕೆ, ಅದ್ರಿಚಿಗೆ ಅದೇ ದುಡ್ಡು ಬರುತ್ತೆ, ಮೇಕ್ ಮೀನಿಂಗ್ ದಟ್ ಮೇಕ್ಸ್ ಮನಿ ಅಂತ. ನಾನು ಹೇಳಿದೆ, ಓ ನೀನು ಆ ಆಲೋಚನೆಗಳಲ್ಲಿದ್ರೆ ನೀನು ತಡೆಯಕ್ ಆಗಲ್ಲ ನಾನು. ಸೊ ಏನ್ ಮಾಡ್ತೀಯ ನೋಡು, ಬಟ್ ದುಡ್ಡಿಗೆ ಏನ್ ಮಾಡ್ತೀಯ, ನನ್ನ ಹತ್ರ ಅಂತೂ ಇಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಗವರ್ಮೆಂಟ್ ಪ್ರಾಜೆಕ್ಟ್ ತಗೊಂಡಿದ್ವಿ, ದುಡ್ಡೆಲ್ಲ ಬಂದಿರಲಿಲ್ಲ. ನಿನ್ ಶೇರ್ಸ್ ನ ಸೇಲ್ ಮಾಡ್ಬೇಕಂದ್ರೆ ಇನ್ನ 3 ವೇಟ್ ಮಾಡ್ಬೇಕು, ಯಾಕಂದ್ರೆ ಅದು ಟರ್ಮ್ ಕಂಡೀಷನ್ಸ್. ಯಾಕಂದ್ರೆ ಹಂಗೆ ಸುಮ್ನೆ ಶೇರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸೇಲ್ ಮಾಡಕ್ ಆಗಲ್ಲ ಅದನ್ನ. ಏನ್ ಮಾಡ್ತೀಯ ಅಂದ್ರು, ನಾನು ಏನ್ ಮಾಡಕ್ ಆಗಲ್ಲ ಸರ್, ಈಗ ಹೊರಡ್ತೀನಿ ನೋಡೋಣ ಏನಾಗುತ್ತೆ ಅಂತಂದೆ. ಅಷ್ಟೊಳಗೆ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗು ತುಂಬಾ ಪ್ರಾಬ್ಲಮ್ ಇತ್ತು. ನಾನು ಅದೊಂದು ರೀಸನ್ ಕೊಟ್ಟೆ, ಅಪ್ಪನ ಬೇರೆ ನೋಡ್ಕೋಬೇಕು, ಏನ್ ಮಾಡೋದು ಸರ್, ಈಗ ಅವ್ರು ನನಗೋಸ್ಕರ ಕಷ್ಟಪಟ್ಟಿದ್ದಾರೆ, ನಾನು ಅವ್ರನ್ನ ನೋಡ್ಕೋಬೇಕಾಗತ್ತೆ ಹಾಗೆ ಅಂತ ಹೇಳಿದೆ. ಬಟ್ ಅವ್ರಿಗೆ ತುಂಬಾ ಸೆಂಟಿಮೆಂಟ್ ನಮಗೆ. ಸೊ ಇಲ್ಲ ಅಪ್ಪ ಅಮ್ಮ ನೋಡ್ಕೋಬೇಕಂತಿದ್ಯಾ, ನೀನ್ ಹೋಗ್ಬಿಡು ಹಾಗೆ ಹೀಗೆ ಅಂತ ಹೇಳಿದ್ರು. ಬರ್ತಾ 2 lakh 3 lakh ಅರೇಂಜ್ ಮಾಡಿದ್ರು. ನನಗದು ಅಪ್ಪನ ಆಪರೇಷನ್ಗೆನೆ ಸಾಕಾಯ್ತು, ಇನ್ನೊಂದು 2 lakh ಉಳಿತಷ್ಟೇ. ಆಮೇಲೆ ಅಂದ್ರೆ ನಂದು ಅಂತ ಸೇರಿಸಿದ್ದು ಅದೇ ದುಡ್ಡು ಜೋಡಿಸ್ಕೊಂಡು ಕಾಫಿ ರೆಸ್ಟೋರೆಂಟ್, ಜಾಗಿಂಗ್ ಮಾಡೋ ಅಭ್ಯಾಸ ನನಗೆ. ಜಾಗಿಂಗ್ ಮಾಡ್ಬೇಕಾದ್ರೆ ಏನ್ ಹೆಸರು ಇಡೋದು ಏನು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೆ. ನನಗೆ ಈ ಎಲ್ಲದಕ್ಕೂ ಈ ರುಚಿ ಕೊಟ್ಟಿದ್ದಕ್ಕೆ ತಾನೇ ಜನ ಅಲ್ಲಿ ಹೋಗ್ತಾರೆ ಅಂತ ಅನ್ಕೊಂಡು, ಈ ಟೇಸ್ಟ್ ಈ ನಾಲ್ಗೆ ಅದು ಇದು ಕಾನ್ಸೆಪ್ಟ್ ಮಾಡಿ ಟೇಸ್ಟ್ ಆಫ್ ಟಂಗ್ ಅಂತ
ಕಾಲಿಗೆ ರುಚಿ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಇದು ಮಾಡಿದೆ. ನಾನು ಮಾಡ್ತಿರೋದು ಸೌತ್ ಇಂಡಿಯಾದ ಆಗಿರೋದ್ರಿಂದ ಕಂಪ್ನಿ ಹೆಸರನ್ನ ಸದರನ್ ಸ್ಪೈಸಸ್ ಅಂಡ್ ಬೇವರೇಜಸ್ ಪ್ರೈವೇಟ್ ಲಿಮಿಟೆಡ್ ಅಂತ ರಿಜಿಸ್ಟರ್ ಮಾಡ್ಸೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದು, ಲಕ್ಷ್ಮೀಶ್ ಅಂತ ಮಳಲಿಯಿಂದ ಒಬ್ಬ ಹುಡುಗ MBA ಮಾಡಿದಾನೆ, ತುಂಬಾ ಒಳ್ಳೆ ಹುಡುಗ, ತುಂಬಾ ಹಾನೆಸ್ಟ್ ಕರ್. ನಾನೇನ್ ಮಾಡಿದೆ, ಅವನು ನಾನು ಪುಣೆಯಲ್ಲಿ ಇದ್ದಾಗಲೇ ಅವ್ನು ಒಂದು ಪ್ರಾಜೆಕ್ಟ್ ಬೇಕು ಅಂತ ಕೇಳಿದ್ದ, ಅಲ್ಲಿ ಕರೆಸಿದ್ದೆ. ಒಂದು ತಿಂಗಳು ನನ್ನ ಜೊತೆ ಕೆಲಸ ಮಾಡಿದ್ದ, ತುಂಬಾ ಹಾನೆಸ್ಟ್, ತುಂಬಾ ಹಾರ್ಡ್ ವರ್ಕರ್. ಸೊ ಅವನು ನನ್ನ ಫ್ರೆಂಡ್ ಸರ್ವೇಶ್ ಅಂತ ಕಾಲೇಜಲ್ಲಿ ಇದ್ದವನು ತಮ್ಮ. ಸೊ ನಾನು ಲಕ್ಷ್ಮೀಶ್ ಹೇಳಿದೆ, ನೋಡು ನೀನು ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗ್ತೀಯ, ಕೆಲಸ

0: ಸಿಗುತ್ತೆ, ನಿನ್ನ ಕೆಪಬಿಲಿಟಿ ಇದೆ. ಬಟ್ ನೀನು ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿರೋಷ್ಟು, ಅಂದ್ರೆ ಈಗ ಶುರುವಾಗಿರೋ ಕಂಪ್ನಿಯಲ್ಲಿ ಕೆಲಸ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ಬರೋ ಹಾಗಿದ್ರೆ ನಾನೆ ಬಾ ಅಂತ ಅವ್ರ ಅಣ್ಣನ್ ಕೇಳ್ದ. ಅವ್ರ ಅಣ್ಣ ಹೇಳ್ದ, ಶಿವ ಆಗಿದ್ದಂಗಿಲ್ಲ, ಅವನು ತುಂಬಾ ಚೇಂಜ್ ಆಗಿದ್ದಾನೆ, ಅವನ ಜೊತೆ ಕೆಲಸ ಮಾಡಿದ್ರೆ ನೀನು ಇಂಪ್ರೂವ್ ಆಗ್ತೀಯ ಅಂತಂದ. ಅವನ್ಗೆ ಹೇಳ್ದೆ, ಈಗ ನಾನು ಸಪೋರ್ಟಿವ್ ಆಗಿರೋ ಹಾಗಿದ್ರೆ ಬಾ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅವನು ಕಂಪ್ನಿ ಪಾರ್ಟ್ನರ್ ಆಗಿ ಬರಕ್ ಇಷ್ಟ ಆಗಿರ್ಲಿಲ್ಲ, ನನಗೂ ಓಕೆ ಆ ತರ ತಗೊಳಕ್ಕೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವರಿಗೆ ಬರ್ಡನ್ ಆಗುತ್ತೆ ಅಂತ. ಆಸ್ ಎ ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳಿ ಅವನನ್ನ ಜಾಯ್ನ್ ಮಾಡಿಸಿ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಕೆರೆ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದೆ. ನಂದಂತರ ಸ್ವಲ್ಪ ದುಡ್ಡಿತ್ತು, ಇನ್ನು ಮಹಾಂತೇಶ್ ಅಣ್ಣ ಅಂತ ನನ್ನ ಲೈಫ್ ಅಲ್ಲಿ ಮರೆಯಕ್ ಆಗದಿರೋ ಅಷ್ಟು ಒಳ್ಳೆ ಫ್ರೆಂಡ್, ಅವ್ರು ಹೆಲ್ಪ್ ಮಾಡಿರೋ ಅಷ್ಟು ಯಾರು ಮಾಡಿಲ್ಲ ಅನ್ಕೊಳ್ಳಿ ಅಷ್ಟು. ಸೊ ಅವ್ರಿಗೆ ಹೇಳಿದೆ, ವಿ ಎಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೇಗಾದ್ರು ಮಾಡಿ ದುಡ್ಡು ಬೇಕು ಅಂತ. ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಅರೇಂಜ್ ಮಾಡಿದ್ರು, ಸ್ವಲ್ಪ ಡಿವೆಂಚರ್ ಅಂತ ಅಂದ್ರೆ ನಾನು ಫೈನಾನ್ಶಿಯಲ್ ಮೆಥಡ್ಸ್ ಎಲ್ಲ ಡೆವಲಪ್ ಮಾಡ್ಕೊಂಡೆ, ಎಲ್ರಿಗೂ ಸ್ಪ್ರೆಡ್ ಮಾಡಿದೆ, ಈ ತರ ಇದೆ ಕನ್ವರ್ಟಬಲ್ ಡಿವೆಂಚರ್ಸ್ ಮತ್ತೆ ಅಂದ್ರೆ ಫೈನಾನ್ಸ್ ಅಲ್ಲಿ ಓದ್ಕೊಂಡೆ. ಎಲ್ಲ ಗೊತ್ತಿತ್ತು, ಹಳೆ ಕಂಪ್ನಿನ ನಾನೇ ಆಲ್ಮೋಸ್ಟ್ ರನ್ ಮಾಡಿದ್ದೆ, MD ಸುಮ್ನೆ ನಾಮಕ ಇದ್ರು, ಟೆಕ್ನಿಕಲ್ ಇದ್ರು ಅವರು. ಫೈನಾನ್ಸ್ ಅಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ನಾನೇ ರನ್ ಮಾಡಿದ್ರಿಂದ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ರನ್ ಮಾಡೋಣ ಅಂತ ಒಂದು 10 ಲಕ್ಷ ಅರೇಂಜ್ಮೆಂಟ್ ಫಸ್ಟ್ ರೆಸ್ಟೋರೆಂಟ್ ಓಪನ್ ಮಾಡಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಮತ್ತಿಕೆರೆ ರಾಮಯ್ಯ ಕಾಲೇಜ್ ಹತ್ರ. ಸೊ 30 ರೂಪಾಯಿ ಕಾಫಿ ಅಂದ್ರೆ ಎಲ್ಲರೂ ಅದೇ ಕಾಫಿ 30 ರೂಪಾಯಿ ಸಿಗುತ್ತೆ, ಅದ್ರಿಗಿಂತ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಇದು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು, ತುಂಬಾ ಖುಷಿ ಆಯ್ತು. ಸರಿ, ನಾನು ಇದನ್ನ ಇಲ್ಲೇ ನಿಲ್ಲಿಸಬಾರ್ದು, ಎಲ್ಲಾ ಕಡೆನೂ ಮಾಡಬೇಕು ಅಂತೇಳಿ ಎಲ್ಲಾ ಡಿಸ್ಟಿಕ್ಗಳಿಗೆ ಹೋದೆ, ಎಲ್ಲಾ ಕಡೆ ಸರ್ವೆ ಮಾಡಿದೆ, ಆಮೇಲೆ ಹುಡುಗರನ್ನ ತಗೊಂಡು ಟ್ರೈನಿಂಗ್ ಕೊಟ್ಟೆ, ಮೆಥಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದೆ. ಅಂದ್ರೆ ನಂದೇ ಆದ ಒಂದು ಕಂಪ್ನಿಯಲ್ಲಿ ಏನೇನ್ ಮಾಡಬೇಕು, ಈಗ ಸರ್ವೆ ಮಾಡಬೇಕು, ಒಂದು ಕಾಫಿ ಡೇ ಮಾಡ್ಬೇಕಂದ್ರೆ 7 ದಿನ ಹೋಗ್ಬೇಕು ಅದೇ ಏರಿಯಾಗೆ, ಆ ಏರಿಯಾದಲ್ಲಿ ಸ್ಕೂಲ್ ಕಾಲೇಜ್ ಎಷ್ಟು ದೂರ ಇದೆ, ಎಷ್ಟು ಜನ ಅಲ್ಲಿ ಸೇರ್ತಾರೆ, ಎಷ್ಟು ಕೇಬಿಲಿಟಿ ಇದೆ ಅಂದ್ರೆ ದುಡ್ಡು ಖರ್ಚು ಮಾಡೋರಿದಾರ, ಆಮೇಲೆ ನನ್ನ ಇದಕ್ಕೆ ಯಾವ್ದು ಸೆಲೆಕ್ಟ್ ಆಗುತ್ತೆ. ನನ್ಗೆ ಎಲ್ಲಾ ರೆಸ್ಟೋರೆಂಟ್ ಅಲ್ಲೂ ಅದೇ ಫುಡ್ ಸಿಗುತ್ತೆ ಅಂತ ಏನಿಲ್ಲ, ಬೇರೆದು ಸಿಗುತ್ತೆ. ಅಂದ್ರೆ ಏರಿಯಾ ಮೇಲೆ ಯಾವ್ದಾದ್ರನ್ನ ಇದ್ ಮಾಡ್ಬೇಕು, ಯಾವ ತರ ಅಡ್ವರ್ಟೈಸ್ ಕೊಡ್ಬೇಕು ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಫಸ್ಟ್ ಮತ್ತಿಕೆರೆ ಎಕ್ಸಿಕ್ಯೂಟ್ ಆದ್ಮೇಲೆ ವಿಜಯನಗರ ಫೈನಲ್ ಮಾಡಿದೆ. ವಿಜಯನಗರ ಆದ್ಮೇಲೆ ಇನ್ನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಬೆಂಗಳೂರಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದ್ವಿ, ನ್ಯೂಸ್ ಅವರು, ಪೇಪರ್ ಅವರು, FM ಅವರು ಎಲ್ಲ ಬಂದ್ರು, ಎಲ್ಲ ಇಂಟರ್ವ್ಯೂ ಮಾಡಿದ್ರು, ಎಲ್ಲ ಬರೆದ್ರು, ತುಂಬಾ ಫೇಮಸ್ ಆಯ್ತು. ಎಷ್ಟೇ ಫೇಮಸ್ ಆದ್ರೂ ಫೈನಾನ್ಶಿಯಲ್ ಇದ ಮಾತ್ರ ಚೇಂಜ್ ಆಗಲ್ಲ. ಯಾವುದೇ ಸ್ಟಾಪ್ ಕಂಪನಿ ಆದ್ರೂ ದೊಡ್ಡ ಪ್ರಾಬ್ಲಮ್ ಬರೋದು ಎರಡು, ಒಂದು ದುಡ್ಡು, ಇನ್ನೊಂದು ಮ್ಯಾನ್ ಪವರ್ ಅಂದ್ರೆ ಕೆಲಸ ಮಾಡೋರು. ಸೊ ನಾನು ನಮ್ಮ ಅಕ್ಕನ ಮದುವೆಗೆ ನನಗೊಬ್ರು ಹೆಲ್ಪ್ ಮಾಡಿದ್ರು, ಅಂದ್ರೆ ಮಂಕಲ್ಲು. ಸೊ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಮದುವೆಗೆ ಅಂತ ಒಂದು 15 ದಿನ ಆಫ್ ತಗೊಂಡೆ, ಯಾವತ್ತೂ ರಜಾ ಆಗ್ತಾ ಇರಲಿಲ್ಲ. ಅವ್ರು ಹೆಲ್ಪ್ ಮಾಡಿದ್ರಿಂದ ನಾನು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ರಜಾ ಹಾಕಿ ಹೋದೆ. ಬಂದು ನೋಡೋ ಅಷ್ಟರೊಳಗೆ ವಿಜಯನಗರ ಕೆಫೆ ಕ್ಲೋಸ್ ಆಗೋಗಿತ್ತು. 4 ಜನ ಹುಡುಗರು ಒಳ್ಳೆ ಟ್ರೈನಿಂಗು ನೋಕೆ ಇದ್ದವರು ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಅವತ್ತು ಗೊತ್ತಾಯ್ತು, ಇಲ್ಲ ನಾನು ಗ್ರೌಂಡ್ ಲೆವೆಲ್ ಇಂದನೂ ಕೆಲಸ ಮಾಡ್ತಾ ಇದ್ದೆ, ನಾನೇ ಕುಕ್ ಮಾಡ್ತಾ ಇದ್ದೆ, ನಾನೇ ಸರ್ವ್ ಮಾಡ್ತಾ ಇದ್ದೆ, ನಾನೇ ಪ್ಲೇಟ್ ವಾಶ್ ಮಾಡೋದು ಎಲ್ಲ ಮಾಡ್ತೀನಿ. ಆದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ ಸಾಕು ಮೇಲೆ ಮ್ಯಾನೇಜರ್ಸ್ನ ಇಟ್ಕೊಳ್ಳೋಣ, ದೊಡ್ಡದು ಮಾಡೋಣ ಹಾಗೆ ಅನ್ಕೊಂಡವನು. ಅವತ್ತು ಮತ್ತೆ ಡಿಸಿಷನ್ ಚೇಂಜ್ ಮಾಡಿದೆ, ಹುಡುಗರು ಸಿಗೋದ್ ಕಷ್ಟ, ಯಾರು ಕೆಲಸ ಮಾಡಲ್ಲ ಸರ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಯಾರು ಕೆಲಸ ಮಾಡಲ್ಲ 3 ತಿಂಗಳಲ್ಲಿ. ತುಂಬಾ ಬೇಜಾರಾಯ್ತು. ನಾನು ಯಾವ ಲೆವೆಲ್ ತಗೊಂಡೋಗಿದ್ದೆ ಅಂತಂದ್ರೆ, ಒಂದು ದಿನಕ್ಕೆ 13-14 ಸಾವಿರ ರೂಪಾಯಿ ಬಿಸ್ನೆಸ್ ಆಗ್ತಾ ಇತ್ತು ನನಗೆ, ಅದು 300-400 ರೂಪಾಯಿಗೆ ಬಂದಾಯ್ತು. ಸೊ ಯಾಕಂದ್ರೆ 15 ದಿನ ಕಸ್ಟಮರ್ ಎಲ್ಲ ಹೋಗ್ಬಿಟ್ರು, ಇದು ವರ್ಸ್ಟ್ ಅಂತ ಡಿಸೈಡ್ ಮಾಡ್ಬಿಟ್ರು. ಸೊ ಮತ್ತೀಗ ಅದನ್ನ ತುಂಬಾ ಡೆವಲಪ್ ಮಾಡ್ಬೇಕಂದ್ರೆ ಇನ್ನು 2 ತಿಂಗಳು ನಾನು ಯಾವುದೇ ರೆಸ್ಟೋರೆಂಟ್ ಓಪನ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ನಾನೇ ಹೋಗಿ ನಾನೇ ಡೆವಲಪ್ ಮಾಡಿ ಹೊಸ ಹುಡುಗರನ್ನ ಟ್ರೈನಿಂಗ್ ಮಾಡಿ ಈಗ ಆಲ್ಮೋಸ್ಟ್ ಮತ್ತೆ ಒಂದು ಲೆವೆಲ್ಗೆ ತಂದಿದ್ದೀನಿ. ITPL ದೊಡ್ಡ ದೊಡ್ಡ ಕಾಲೇಜ್ಗಳು, ದೊಡ್ಡ ದೊಡ್ಡ ಐಟಿ ಕಂಪ್ನೀಸ್ ಅವರೆಲ್ಲ ನನಗೆ ರಿಕ್ವೆಸ್ಟ್ ಕಳಿಸ್ತಾರೆ, ನಮ್ಮ ಹತ್ರ ಬಂದು ಓಪನ್ ಮಾಡಿ, ನಾವು ಜಾಗ ಕೊಡ್ತೀವಿ, ನಾವು ಜಾಗ ಕೊಡ್ತೀವಿ ಅಂತ. ಅಂದ್ರೆ ನನಗೀಗ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ನಾನೇನ್ ಮಾಡಿದೆ, ಇನ್ವೆಸ್ಟ್ಮೆಂಟ್ ಪೋರ್ಟಲ್ ಅಂದ್ರೆ ಹೊರಗಡೆಯಿಂದ ಬಂಡವಾಳ ಹಾಕೋರ ಹತ್ರ ಒಂದು ರಿಕ್ವೆಸ್ಟ್ಗಳನ್ನ ಕಳಿಸ್ದೆ. ಈಗ ತುಂಬಾ ಫಾರಿನರ್ಸ್ ಎಲ್ಲರೂ, ತುಂಬಾ ಜನ, 7-8 ಜನ ಫಾರಿನರ್ಸ್ ನನಗೆ ರಿಪ್ಲೈ ಮಾಡಿದ್ದಾರೆ, ನಿನ್ಗೆ ಎಷ್ಟು ಬೇಕು ಸಪೋರ್ಟ್ ಮಾಡ್ತೀವಿ, ದಯವಿಟ್ಟು ನೀನು ಕಂಟಿನ್ಯೂ ಮಾಡು ಹಾಗೆ ಅಂತ ಹೇಳ್ತಿದ್ದಾರೆ. ತುಂಬಾ ಮೀಟಿಂಗ್ಸ್ ಅಟೆಂಡ್ ಮಾಡ್ತಿದ್ದೀನಿ, ಸಿಂಗಾಪುರ್ ಇಂದ, ಜರ್ಮನಿಯಿಂದ, US ಇಂದ, ದುಬೈಯಿಂದ, ಇನ್ ದೇವರಾಜ್ ಅಂತ ಕನ್ನಡದವರು ದುಬೈಲಿ 5-star ಹೋಟ್ಲ್ ಅವರು, ಅವರು ಕೂಡ ರಿಪ್ಲೈ ಮಾಡಿದ್ದಾರೆ, ನಿನ್ಗೆ ಎಷ್ಟು ಸಪೋರ್ಟ್ ಬೇಕು ಅಷ್ಟು ಮಾಡ್ತೀನಿ, ಬಟ್ ಇದೇ ಕ್ವಾಲಿಟಿ, ಇದೇ ಕಾನ್ಸೆಪ್ಟ್, ಇದೇ ಹಾರ್ಡ್ ವರ್ಕ್ ಇಟ್ಕೊಂಡು ಮಾಡು ಅಂತ. ಅದನ್ನೆಲ್ಲ ಇಟ್ಕೊಂಡು ಈಗ ಮತ್ತೆ ಅಂದ್ರೆ ITPL ಅಂತ ಒಂದು IT ಪಾರ್ಕ್, ಇನ್ನ ರಾಮನಗರ ಹೈವೇ, ಇನ್ನ ಹಾಸನ ಅಲ್ಲಿ, ದಾವಣಗೆರೆಯಲ್ಲಿ, ತುಮಕೂರಲ್ಲಿ, ಎಲ್ಲಾ ಕಡೆ ಡಿಸೈನ್ ಮಾಡಿಟ್ಟಿದ್ದೀನಿ ಎಲ್ಲೆಲ್ಲಿ ಯಾವಾಗ ಯಾವಾಗ ಮಾಡ್ಬೇಕಂತ. ಈ ಹುಡುಗರು ಸಿಕ್ಕಿ ಚೆನ್ನಾಗಿ ಸಪೋರ್ಟ್ ಸಿಕ್ಕರೆ ಮತ್ತೆ ಫೈನಾನ್ಸ್ ಸಪೋರ್ಟ್ ಸಿಕ್ಕರೆ ಕಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ 2-3 ರೆಸ್ಟೋರೆಂಟ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ, ಎಲ್ರಿಗೂ ಖುಷಿಯಾಗಿದೆ. ನಂದು ಕಾನ್ಸೆಪ್ಟ್ ಏನಂತಂದ್ರೆ 50 ರೂಪಾಯಿ ಒಳಗಡೆ 150 ತರದ ಫುಡ್, ಈ ತರ ಕಾಫಿ, 15 ತರ ಟೀ, 15 ತರ ರೋಲ್ಸ್, 15 ತರ ಸ್ಯಾಂಡ್ವಿಚ್, ಎಲ್ಲದನ್ನು 50 ರೂಪಾಯಿ ಒಳಗಡೆ ಕೊಡ್ಬೇಕು, ಯಾವ್ದು 50 ರೂಪಾಯಿ ಮೇಲೆ ಎಕ್ಸೀಡ್ ಆಗ್ಬಾರ್ದು. ಅಂದ್ರೆ ಮೊದಲನೇ ವರ್ಷ ಆದ್ರೂ ಅಟ್ಲೀಸ್ಟ್ ನಾವು ಮೇಂಟೈನ್ ಮಾಡ್ಬೇಕಂತ ಡಿಸೈಡ್ ಮಾಡಿ ರನ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ನಾನು ಹೇಳೋದೇನಂತಂದ್ರೆ, ಎಜುಕೇಶನ್ ಬೆಲೆ ಕೊಡ್ಬೇಕು, ಎಜುಕೇಶನ್ ಲೈಫ್ ಅಲ್ಲ. ನಾನು ತುಂಬಾ ಜನ ಕೆಲಸ ಕೊಡ್ಸಿದೀನಿ, ಕೆಲವರು ಕೆಲಸ ಕೊಡಿಸುವಾಗ ನಾನು ಇಂಜಿನಿಯರಿಂಗ್ ಮಾಡಿದೀನಿ, ನನಗೆ ಈ ಲೆವೆಲ್ ಕೆಲಸ ಮಾಡಕ್ ಹೇಳ್ತೀಯ, ಆ ಲೆವೆಲ್ ಕೆಲಸ ಮಾಡಕ್ ಹೇಳ್ತೀಯ ಅಂತ ಎಲ್ಲ ಹೇಳ್ತಾರೆ. ನಾನು ಹೇಳೋದೇನಂದ್ರೆ, ಓದೋದು ಒಳ್ಳೇದು, ಯಾಕಂದ್ರೆ ನಾನು PhD ಮಾಡಿದೆ, ಎಲ್ಲ ಮಾಡಿದೆ, ಹಾಗಂತ ನಾನು PhD ಮಾಡಿದೆ, ನಾನು ಇದೇ ಸಹ ಮಾಡಬೇಕು ಹಾಗಂತ ಹೇಳಿದ್ರೆ ಲೈಫಲ್ಲಿ ಮುಂದೆ ಬರಕ್ಕಾಗಲ್ಲ. ಈಗೋ ಅನ್ನೋದನ್ನ ಬಿಡ್ಬೇಕು, ಅಂದ್ರೆ ಡೌನ್ ಟು ಅರ್ತ್ ತಲೆ ಬಾಕ್ಸಿ ಕೆಲಸ ಮಾಡ್ಬೇಕು ಕಂಟಿನ್ಯೂಸ್ ಆಗಿ, ಆಗಿದ್ರೆ ಮುಂದೆ ಬರಬಹುದು. ಟೈಮ್ ವೇಸ್ಟ್ ಮಾಡಬಾರ್ದು, ಕಳೆ 2 ಗಂಟೆ ನಿದ್ದೆ ಕಡಿಮೆ ಮಾಡೋಣ, ಬಟ್ ಕೊಟ್ಟ ಕೆಲಸ ಅಂದ್ರೆ ಅನ್ಕೊಂಡಿದ್ದ ಕೆಲಸ ಬೇಗ ಮುಗಿಸ್ಬೇಕು ಅಂತ ನಾನ್ ಕೆಲಸ ಮಾಡಿದೆ. ಈಗ ಸದ್ಯಕ್ಕೆ ಒಂದು ಪೊಸಿಷನ್ ಗೆ ಬಂದಿದೀನಿ, ಕಂಪನಿ ಚೇರ್ಮನ್ ಆಗಿದ್ದೀನಿ. ಇನ್ನ ತುಂಬಾ ರೆಸ್ಟ್ ಸಿಕ್ಕಿದ್ರೆ ಇನ್ನ ಈಗ ನಾನು ಇನ್ನ 5 ವರ್ಷ ಪ್ಲಾನ್ ಅಲ್ಲಿ ಟೋಟಲ್ 57 ಕೋಟಿ ಟರ್ನ್ ಓವರ್, 402 ಜನ ಎಂಪ್ಲಾಯೀಸ್, ಟೋಟಲ್ 87 ರೆಸ್ಟೋರೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀನಿ. ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಯಾರಾದ್ರೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಬೆನಿಫಿಟ್ ಇದೆ. ನಾನು ಹೇಳ್ತಿರೋ ನಾನು ಪ್ರಾಫಿಟ್ ಮಾಡಬೇಕು ಅಂತ ಏನು ಕಂಪ್ನಿ ಮಾಡಲಿಲ್ಲ, ಬಟ್ ನಾನು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ತಿದೆ. ಸೊ ಅವ್ರಿಗೂ ತುಂಬಾ ಖುಷಿ ಆಗಿದೆ. ತುಂಬಾ ಜನ ಇನ್ವೆಸ್ಟ್ ಮಾಡಕ್ ಮುಂದೆ ಬಂದ್ರೆ ಪೇಪರ್ ನ್ಯೂಸ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಹಿತೈಷಿಗಳು ಒಂದೇ ದಿನ 16,000 ಜನ ಫೋನ್ ಮಾಡಿದ್ರು ಒಂದು ವಾರದಲ್ಲಿ. ಎಲ್ಲರ ಆಶೀರ್ವಾದ ಮಾಡ್ತಾ ಇದಾರೆ, ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೇ ಮಾಡಿದ್ರು ಹಾಸನ್ ಮಾತ್ರ ಮರೆಯಲ್ಲ, ಯಾಕಂದ್ರೆ ಹುಟ್ಟಿ ಬೆಳೆದಿದ್ದಿಲ್ಲ, ತುಂಬಾ ಕಲ್ತು ಬಿಟ್ಟಿದ್ದೀನಿ. ಸೊ ಹಾಸನಲ್ಲೂ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ತುಂಬಾ ಸರ್ವೆ ಮಾಡಿದೆ. ಬಟ್ ಏನಾಗುತ್ತೆ ಅಂದ್ರೆ ಒಂದು ವರ್ಟಿಕಲ್ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಕೈಯಲ್ಲಿ 10 ಮಾಡಿ ಅದನ್ನ ಮ್ಯಾನೇಜ್ ಮಾಡೋದು ಕಲ್ತ ಮೇಲೆ ಹೊರಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಯಾಕಂದ್ರೆ ಈಗಲೇ ಹೊರಗಡೆ ಮಾಡಿದ್ರೆ ಈಗ ವಿಜಯನಗರಲ್ಲಿ ನಾನು 15 ಇಲ್ಲ ಅನ್ನೋದಕ್ಕೆ ಹಿಂಗ ಆಗೋಯ್ತು, ಹೊರಗಡೆ ಹಿಂಗ್ ಕಂಟ್ರೋಲ್ ಮಾಡೋದು. ಸೊ ಅದಕ್ಕೆ ಈಗಿದೆ ಕ್ಯಾಮ್ರಾಸ್ ಇಟ್ಟಿದ್ದೀನಿ, ಸಿಸ್ಟಮ್ ಇಟ್ಟಿದ್ದೀನಿ, ಅವ್ರು ಎಲ್ಲೇ ಏನೇ ಮಾಡ್ತಿದ್ರು ನಂದು ಮೊಬೈಲ್ ಅಲ್ಲೇ ವಿಡಿಯೋಸ್ ಬರ್ಬೇಕು, ಆತರ ಎಲ್ಲ ಸಿಸ್ಟಮ್ ಮೇಂಟೈನ್ ಮಾಡಿದೀನಿ. ಎಷ್ಟೇ ಆದ್ರೂ ಅಂದ್ರೆ ಕಂಟ್ರೋಲ್ ಯಾರಾದ್ರೂ ನಮ್ ಕಡೆ ಒಬ್ರು ವಿಸಿಟ್ ಮಾಡ್ತಾ ಇರಬೇಕು ಸದ್ಯಕ್ಕೆ, ಅಟ್ ಲೀಸ್ಟ್ ಎಸ್ಟಾಬ್ಲಿಷ್ ಆಗೋವರೆಗೂ ನಾನು ಸದ್ಯಕ್ಕೆ ಆತರ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ರನ್ ಮಾಡ್ತಿದ್ದೀನಿ.
1: ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇದಾವೆ ನಿಮ್ಮ ಸೆಂಟ್ರಲ್?
0: ಸದ್ಯಕ್ಕೆ ಈಗ ಫಸ್ಟ್ ಮತಿಕೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ದೆ, ವಿಜಯನಗರ ಅಲ್ಲಿ ಒಂದಿದೆ, ITP ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ರಾಮನಗರ ಹೈವೇಯಲ್ಲಿ ನಿನ್ನೆ ಎಲ್ಲ ಮೊನ್ನೆ ಫೈನಲ್ ಮಾಡಿದ್ದೀನಿ. ಅದು ಬಂದು ಜನಪದ ಲೋಕ ಅಂತಿದೆ ರಾಮನಗರ ಹೈವೇ ಹತ್ರ, ಅಲ್ಲಿ ಒಂದು ಆಲ್ಮೋಸ್ಟ್ ಆಗಿದೆ, ಇನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು. ಅದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದಿದ್ರಿಂದ ಬಂಡವಾಳದ ಹೂಡಿಕೆಗೆ ಎಲ್ಲರ ಜೊತೆ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೊಡೋರಿದ್ದಾರೆ, ಬಟ್ ನನಗೆ ಯಾರು ಅಂದ್ರೆ ಇವತ್ತು ಕೊಟ್ಬಿಟ್ಟು ನಾಳೆ ಕೇಳಬಾರ್ದಲ್ಲ, ಅದೊಂದು ಪ್ರಾಬ್ಲಮ್ ಇದೆ ಫೈನಾನ್ಸ್ ಇದರಲ್ಲಿ. ಕೊಟ್ಬಿಡ್ತಾರೆ ಆಮೇಲೆ ಇಮಿಡಿಯೇಟ್ ಆಗಿ ಕೇಳಿದ್ರೆ ನಾನೆಲ್ಲ ಇನ್ವೆಸ್ಟ್ ಮಾಡಿರ್ತೀನಿ, ಆಮೇಲೆ ಮತ್ತೆ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಐ ಥಿಂಕ್ ಇನ್ ಜನವರಿ ಅಷ್ಟೊಳಗೆ ನನಗೆ ಎಕ್ಲೆ ಅಂದ್ರೂ 2-2.5 ಕೋಟಿ ದುಡ್ಡು ಬರೋದಿದೆ. ಸೊ 2.5 ಕೋಟಿ ಬಂದ್ರೆ ನನಗೆ 87 ರೆಸ್ಟೋರೆಂಟ್ ಮಾಡಕ್ಕೆ ಸಾಕು. ಅಂದ್ರೆ ನಂದು ಬರುತ್ತಲ್ಲ ಅಷ್ಟೊಳಗೆ, ರನ್ ಮಾಡಿದ್ದು ಮಾಡಿದ್ದೆಲ್ಲ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಮಾಡ್ತೀನಿ ಡೆಫಿನೆಟ್ ಆಗಿ. 5 ವರ್ಷ ಅಂದ್ರೆ 87 ಮಾಡೇ ಮಾಡ್ತೀನಿ, ಅದಂತೂ ಗ್ಯಾರಂಟಿ. ಎಷ್ಟಾದ್ರೂ ಕಷ್ಟ ಆಗ್ಲಿ ಅದು ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್.
1: ಹೇಗ್ ಬಂತು ಕಾನ್ಫಿಡೆನ್ಸ್ ನಿಮ್ಗೆ?
0: ಕಾನ್ಫಿಡೆನ್ಸ್ ಅಂದ್ರೆ ಏನಿಲ್ಲ, ಅಂದ್ರೆ ಹಳೆ ಕಂಪನಿಗಳನ್ನ ರನ್ ಮಾಡಿರೋದು ಒಂದು ಎಕ್ಸ್ಪೀರಿಯನ್ಸ್.
1: ಅನುಭವ
0: ಓಕೆ. ಅನುಭವ ಅಂತಂದ್ರೆ ರಿಲಯನ್ಸ್ ಸೋಲಾರ್ ಅಲ್ಲಿ ಇದ್ದಾಗ ನಮ್ ಕಂಪನಿ ಒಂದು 21 ಕೋಟಿ ಇದೆ. ಅಂದ್ರೆ ಸಿಚುವೇಶನ್ ಹೆಂಗಿರುತ್ತೆ ಕಂಪ್ನಿ, ನೀವ್ ಅನ್ಕೋಬಹುದು ಓ ಅವನ್ ಬಿಡು 100 ಕೋಟಿ ಕಂಪ್ನಿ ಇದೆ ಅಂತಂದ್ರೆ, ನಿಜ ಹೇಳ್ತೀನಿ ಒಂದ್ ಜಾಬಲ್ ದುಡ್ಡಿರಲ್ಲ, ಕಂಪ್ನಿ 100 ಕೋಟಿ ಇರುತ್ತೆ. ಒಂದಿನ 21 ಕೋಟಿ ಅಚೀವ್ ಮಾಡಿದಕ್ಕೆ ಫುಲ್ ಸೆಲೆಬ್ರೇಟ್, 5-star ಹೋಟೆಲ್ ಅಲ್ಲಿ ಫುಲ್ ಪಾರ್ಟಿ ಮಾಡಿದ್ವಿ. ವಾಪಸ್ ಹೋಗ್ಬೇಕಾದ್ರೆ MD ಹತ್ರ ಊರಿಗೆ ಹೋಗಿ ದುಡ್ಡಿರ್ಲಿಲ್ಲ, ಶಿವ 5,000 ರೂಪಾಯಿ ದುಡ್ಡಿದ್ಯಾ ಊರಿಗೆ ಹೋಗು ಅಂತ ಕೇಳಿದ್ರು. ಇವತ್ತು ನಮ್ ಪರಿಸ್ಥಿತಿನೂ ಹಾಗೆ ಇದೆ, ಇವತ್ತು ನನ್ ಕಂಪ್ನಿ 5-6 ಕೋಟಿ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಆಕ್ಚುಯಲ್ ಕ್ಯಾಶ್ ಇರಲ್ಲ, ದುಡ್ಡಿರಲ್ಲ, ಬಟ್ ಕಂಪ್ನಿ ವ್ಯಾಲ್ಯೂ ಅಷ್ಟಿರುತ್ತೆ. ಸೊ ಅಷ್ಟಿದ್ದಾಗ ಅವ್ನ್ ಕಾನ್ಫಿಡೆನ್ಸ್ ಬರುತ್ತೆ, ಹೇಗಾದ್ರೂ ಮಾಡಿ ಒಂದು 10% ಬೇರೆ ಕೊಟ್ಟರು ನನ್ಗೆ 1 ಕೋಟಿ ಅಂತ ಬರುತ್ತೆ. ಅಂದ್ರೆ ಈಗ ನಾನು ಸ್ವಲ್ಪ ಶೇರ್ ಕೊಟ್ಟರು ಆ 1 ಕೋಟಿ ಇಟ್ಕೊಂಡು ಮತ್ತೆ ರನ್ ಮಾಡಿ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಕೊಟ್ಟು ಮತ್ತೆ ಅವ್ರಿಗೆ ರೀಪೇಮೆಂಟ್ ಮಾಡಬಹುದು. ಅಂದ್ರೆ ಫೈನಾನ್ಸ್ ಅಲ್ಲಿ ತುಂಬಾ ಸಪೋರ್ಟ್ ಇದೆ. ಬಟ್ ಇಂಡಿಯಾದಲ್ಲಿ ಯಾರು ಈ ಬಿಸ್ನೆಸ್ ಗಳಿಗೆ ಬಂಡವಾಳ ಹಾಕಲ್ಲ, ಎಲ್ಲ ರಿಯಲ್ ಎಸ್ಟೇಟ್ ಹಾಕ್ತಾರೆ. ತುಂಬಾ ಕಡೆ ನೋಡಿದೀನಿ ನಮ್ಮಂತ ಬಿಸ್ನೆಸ್ ಗಳಿಗೆ ಯಾರು ದುಡ್ಡು ಕೊಡಲ್ಲ, ಅದೇ ಒಂದು ಸೈಟ್ ತಗೋ 2 ವರ್ಷ ಆದ್ಮೇಲೆ ಸೇಲ್ ಮಾಡು ದುಡ್ಡು ಬರುತ್ತೆ, ಅದು ಒಳ್ಳೆ. ಆದ್ರೆ ಇದರಲ್ಲೂ ಬೆನಿಫಿಟ್ಸ್ ಇದೆ, ಬಟ್ ಈ ತರ ಬಂಡವಾಳ ಹಾಕಲ್ ಕಡಿಮೆ, ಬಟ್ ಫಾರಿನರ್ಸ್ ತುಂಬಾ ಇದಾರೆ. ಸೊ ನಾನು ಈ ತರ ಇನ್ವೆಸ್ಟ್ ಮಾಡ್ತೀನಿ, ಶೇರ್ಸ್ ಆಗಿ ಕನ್ವರ್ಟ್ ಮಾಡೋಣ. ಶೇರ್ ಅಂದ್ರೆ ಕಂಪ್ನಿ ಎಷ್ಟು ಬೆಳೆಯುತ್ತೆ ಅವ್ರ ದುಡ್ಡು ಅಷ್ಟು ಬೆಳೆಯುತ್ತೆ. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇವನ್ ಮೇಲೆ ದುಡ್ಡು ಹಾಕಿದ್ರೆ ನಮಗೆ ರಿಟರ್ನ್ಸ್ ಗ್ಯಾರಂಟಿ ಸಿಗುತ್ತೆ ಅಂತ ಆ ಕಾನ್ಫಿಡೆನ್ಸ್ ನ ಹಾಗೆ ಇಟ್ಕೊಂಡು ಅಚೀವ್ ಮಾಡಿ ತೋರಿಸ್ತೀನಿ. ಅಟ್ಲೀಸ್ಟ್ 1 ವರ್ಷ ನಾನು ಅಚೀವ್ ಮಾಡಿದ್ರೆ ಸಾಕು. ಈಗ ಯಾರ್ಯಾದ್ರೂ ಈಗ ಅವ್ರು 5-star ಹೋಟೆಲ್ ಇರೋ ದೇವರಾಜ್ 1 ಕೋಟಿ ಕೊಡ್ತಾ ಇದ್ದಾರೆ, 1 ಕೋಟಿ ಕೊಟ್ಟು 1 ವರ್ಷ ನಾನು 2 ಕೋಟಿ ಮಾಡಿಕೊಟ್ರೆ ಅವ್ರು ಮತ್ತೆ 10 ಕೋಟಿ ಆಗಿ ರೆಡಿ ಇರ್ತಾರೆ. ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ. ಹೇಗಾದ್ರೂ ಮಾಡಿ 2 ಗಂಟೆ ಕಡಿಮೆ ನಿದ್ರೆ ಮಾಡ್ತೀನಿ ಇನ್ಮೇಲೆ, ಏನೇನು ಈಗಲೇ 5 ಗಂಟೆ ಇದ್ದೆ ಮಾಡೋದು ಸಾಕಾಗಿದೆ. ಬೇರೆ ಕಂಪ್ನಿ ಕೆಲಸ ಮಾಡಿದ್ರೆ ನಿದ್ರೆ ಬರುತ್ತೆ, ನಮ್ಮ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡಿದಾಗ ನಿದ್ರೆ ಬರಲ್ಲ.
1: ಈ ಕುಕ್ ಮಾಡೋದು ಹೇಗೆ ಕಲ್ತ್ರಿ ನೀವು ಸ್ವತಃ?
0: ಕುಕ್ ಮಾಡೋದಂದ್ರೆ ನಾನು BCM ಹಾಸ್ಟೆಲ್ ಅಲ್ಲಿ ಇದ್ದಾಗ ನಮ್ಮ ಭಟ್ರೆಲ್ಲ ಹುಷಾರ ಇದ್ದಾಗ ಹಾಗೆಲ್ಲ ಇದ್ದಾಗ ನಾನೇ ಹೋಗ್ತಾ ಇದ್ದೆ ತರಕಾರಿ ಹೆಚ್ಚಿಕೊಡೋದಾಗ್ಲಿ, ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡೋದು, ಅದು ಚಿಕ್ಕ ಚಿಕ್ಕದ್ ಮಾಡ್ತಾ ಇದ್ವಿ. ಮನೆಯಲ್ಲೂ ಅಮ್ಮನಿಗೆ ಹುಷಾರ್ ಇಲ್ದೆ ಇದ್ದಾಗ ನನಗಿಂತ ನಮ್ಮ ಅಣ್ಣ ಕುಕ್ ಮಾಡ್ತಾನೆ ನನಗಿಂತ. ಸೊ ನಾವಿಬ್ರು ಕಾಂಪಿಟೇಷನ್, ಕುಕ್ ನಾವು ನೋಡ್ತೀನಿ ನಾನು ಮಾಡ್ತೀನಿ ಅಂತ. ಸೊ ಚೆನ್ನಾಗಿ ಮಾಡ್ತಾ ಇದ್ವಿ. ಆಮೇಲೆ ಒಂದ್ಸರಿ BCM ಹಾಸ್ಟೆಲ್ಗೆ ಬಂದ್ಮೇಲೆ ಒಂದು ದೊಡ್ಡ ಲೆವೆಲ್ ಅಲ್ಲಿ 100 ಜನಕ್ಕೆ ಹೆಂಗ್ ಅಡುಗೆ ಮಾಡೋದು, 50 ಜನಕ್ಕೆ ಹೆಂಗ್ ಅಡುಗೆ ಮಾಡೋದು, ಏನೇನು ಹಾಕ್ಬೇಕು, ಯಾಕೆ ಟೇಸ್ಟ್ ಸಿಗ್ತಾ ಇಲ್ಲ. ನನಗೊಂದು ಕನ್ಫ್ಯೂಸ್ ಏನಂತಂದ್ರೆ ವಾರದಲ್ಲಿ 7 ದಿನ ಟೈಮ್ ಟೇಬಲ್ 7 ತರ ಸಾಂಬಾರ್ ಇದೆ, ರುಚಿ ಮಾತ್ರ ಒಂದೇ. ಇವತ್ತು ಮೂಲಂಗಿ ಸಾಂಬಾರು, ನಾಳೆ ಬದನೆಕಾಯಿ ಸಾಂಬಾರು, ಟೇಸ್ಟ್ ಮಾತ್ರ ಒಂದೇ ಬರ್ತಾ ಇದೆ. ಹೆಂಗೆ ಇದೆಲ್ಲ ಅಂತ ನಾನು ಭಟ್ರನ್ ಕೇಳಿದ್ರೆ. ಸೊ ಅವಾಗ ನಿನ್ಗೇನ್ ಗೊತ್ತಾಗುತ್ತೆ, ಹಾಗೆ ಏನಾದ್ರು ನಾನು ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದೆ ಹೆಂಗ್ ಮಾಡೋದು ಅಂತ ತುಂಬಾ ಕ್ಯೂರಿಯಾಸಿಟಿ. ಇವಾಗ್ಲೂ ಅಷ್ಟೇ ನನಗೆ ಕುಕಿಂಗ್ ಒಳಗಡೆ ಕಿಚನ್ ಒಳಗಡೆ ಎಂಟ್ರಿ ಆದ್ರೆ ನನಗೆ ಬೇರೆ ನೆನಪೇ ಬರಲ್ಲ ಹಿಂಗ್ ಮಾಡೋದು ಏನ್ ಮಾಡೋದು ಹಿಂಗ್ ಟೇಸ್ಟ್ ಬರ್ಸೋದು. ಸೊ ಎಕ್ಸಾಂಪಲ್ ನಾನು ಎಣ್ಣೆನ ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ, ತುಪ್ಪನ ಜಾಸ್ತಿ ಯೂಸ್ ಮಾಡ್ತೀನಿ. ಮಂಗರಾಜ್ ಅವ್ರು ಬರೆದಿರೋ ಸೂಪರ್ ಶಾಸ್ತ್ರ ಅಂತ ಒಂದು ಬುಕ್ ಇದೆ, ತುಂಬಾ ಹಳೆ ಕಾಲದ ಬುಕ್. ಈ ಬುಕ್ ಗಳೆಲ್ಲ ಓದಿದ್ರೆ ನಿಮ್ಗೆ ರಿಯಲ್ ಇಂಗ್ರೀಡಿಯಂಟ್ಸ್ ಅಂತ ಅಂದ್ರೆ ಏನೇನು ಹಾಕಿದ್ರೆ ಯಾವ ಟೇಸ್ಟ್ ಬರುತ್ತೆ, ಹೆಲ್ತ್ ಗೆ ಯಾವ್ದು ಒಳ್ಳೇದು ಅನ್ನೋದನ್ನೆಲ್ಲ ತಿಳ್ಕೋಬಹುದು. ಆತರದೆಲ್ಲ ಸ್ಟಡಿ ಮಾಡಿದೀನಿ. ಆಮೇಲೆ ನಾನು ಹೊರಗಡೆ ಹೋದ್ಮೇಲೆ ಅಷ್ಟೇ, ಎಲ್ಲರೂ ಒಂದು ಹೋಟ್ಲಲ್ಲಿ ತಿನ್ಕೊಂಡ್ರೆ ಅದನ್ನ ಹೆಂಗ್ ಮಾಡೋದು,

0: ಅದನ್ನ ಯಾಕಷ್ಟು ಟೇಸ್ಟ್ ಬರ್ಲಿಲ್ಲ, ನಾನೇ ಮಾಡೋಣ. ನಾನು ಮಾಡೋಣ ಅಂದ್ರೆ ಹೊರಗಡೆ ಇದ್ದಾಗೆಲ್ಲ, ಇವನ್ ಒರಿಸ್ಸಾದಲ್ಲಿ ಇದ್ದಾಗ ಅಷ್ಟು ದಿನ ಇದ್ರು ಒಂದೊಂದು ವಾರ ಒಂದೊಂದು ಡಿಸ್ಟಿಕ್ ಅಲ್ಲಿ ಇದ್ರು ನಾನು ಇಂಡಕ್ಷನ್ ಸ್ಟವ್ ತಗೊಂಡು ಹೋಗ್ತಾ ಇದ್ದೆ, ಒಂದು ಕುಕ್ಕರ್ ತಗೊಂಡೋಗಿ ನಾನೇ ಮಾಡ್ಕೋತಾ ಇದ್ದೆ. ಸೊ ಕುಕ್ಕಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್. ಆಮೇಲೆ ನಾನು ಪೂನಾ ಅಲ್ಲಿ ಇದ್ದಾಗ ತಮಿಳು ತೆಲುಗು ಅವ್ರ ಜೊತೆ ಎಲ್ಲ ಇದ್ದೆ, ಅವ್ರಿಗೆ ತಮಿಳ್ನಾಡು ಸ್ಟೈಲ್ ಕೇರಳ ಸ್ಟೈಲ್ ಅಂತ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿ ತೋರಿಸಿದ್ರು. ಅವರು ಹೋಟ್ಲು ಸ್ಟಾರ್ಟ್ ಮಾಡಿದಾಗ ಫೋನ್ ಮಾಡಿ ಹೇಳಿದ್ರು, ಅಂದ್ರೆ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದಾಗ, ಓ ನನ್ಗೆ ಈಗ ಅರ್ಥ ಆಗ್ತಿದೆ, ನೀನು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ. ಅಂದ್ರೆ ಈ ತರ ತುಂಬಾ ಖುಷಿ, ನನಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಕಿಂಗಲ್ಲಿ. ಅವಾಗ ಇನ್ನೇನು ವಿಧಿನೂ ಇರ್ಲಿಲ್ಲ, ಯಾರು ಅಡಿಗೆ ಮಾಡಕ್ ಅವರು ಹೊರಗಡೆ ಹೋದ್ಮೇಲೆ ಮುಗೀತು ಕತೆ. ಇನ್ ಮುಂಬೈಲಿ ಇದ್ದೀನಿ, ಯಾರು ಕೇಳ್ತಾರೆ, ಒರಿಸ್ಸಲ್ಲಿ ಇದ್ದೀನಿ, ಜಾರ್ಖಂಡ್ ಅಲ್ಲಿ ಇದ್ದೀನಿ, ಅಲ್ಲಿ ಇದ್ದೀನಿ, ಇಲ್ಲಿ ಇದ್ದೀನಿ. ಅಲ್ಲಿ ಫುಡ್ ಅಂತೂ ನಮ್ಗೆ ಅಡ್ಜಸ್ಟ್ ಆಗೋದು ಕಷ್ಟ, ಅಡ್ಜ್ ಆಗ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಅಷ್ಟ್ ಟೈಮ್ ನಾವ್ ಅಲ್ಲಿರಲ್ಲ, ಪಂಜಾಬ್ ಹೋಗ್ತೀನಿ, ಗುಜರಾತ್ ಹೋಗ್ತೀನಿ, ಏನ್ ತಿಂದ್ರು ಸ್ವೀಟ್. ನೀವು ಏನಾರ ತಗೊಳ್ಳಿ, ಹೋಗಿ ಲೆಮನ್ ರೈಸ್ ಕೇಳಿದ್ರೆ ಟೊಮೊಟೊ ಹಾಕಿರ್ತಾರೆ, ಆದ್ರೆ ನಮ್ಗೆ ತಿನ್ನಕಾಗಲ್ಲ. ಸೊ ಅಂತ ಟೈಮಲ್ಲಿ ಈ ತರ ಸ್ಟೌಗಳೆಲ್ಲ ಇಟ್ಕೊಂಡು ನಾನೇ ಮಾಡ್ತಾ ಇದ್ದೆ. ಒಂದೇ ತರದ ಏನ್ ಮಾಡೋದು, ರೈಸ್ ಎಲ್ಲ ಕಡೆ ಸಿಗಲ್ಲ. ಸೊ ಅವಾಗ ಪರೋಟಾಸ್ ಮಾಡೋದು, ಆಮೇಲೆ ಕೋಲ್ಡ್ ಕಾಫಿ ಅಂತೂ ತುಂಬಾ ತುಂಬಾ ತುಂಬಾ ಟ್ರೈ ಮಾಡಿದೀನಿ. ಅಂದ್ರೆ ಹೆಂಗೆ ಅಂದ್ರೆ ಏನ್ ಹಾಕಿದ್ರೆ ಏನ್ ಬರುತ್ತೆ, ದಿನ ಹಾಕೋದು, ಒಬ್ಬೊಬ್ರಿಗೆ ಕುಡಿಸೋದು, ಅವ್ರ ಕೈಲಿ ಬಯಸ್ಕೊಳ್ಳೋದು, ಏ ಇದೆಂಥದ್ ಮಾಡಿದೆ, ಅದೆಂಥದ್ ಮಾಡಿದೆ. ಕೊನೆಗೂ ಮಾಡಿ ಮಾಡಿ ಮಾಡಿ ಚೆನ್ನಾಗಿದೆ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕಿದ್ರೆ ಇನ್ನು ಚೆನ್ನಾಗಿದೆ. ಅಂದ್ರೆ ಆತರ ಮಾಡಿ ಮಾಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಎಕ್ವಿಪ್ಮೆಂಟ್ಸ್, ಟೇಸ್ಟ್ ಬರ್ಬೇಕು ಅಂದ್ರೆ ಮೆಟೀರಿಯಲ್ ಅಲ್ಲ, ಅದು ಯಾವ್ದ್ರಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನನ್ ರೆಸ್ಟೋರೆಂಟ್ಗಳಿದ್ರೆ ಎಲ್ಲ ಎಕ್ವಿಪ್ಮೆಂಟ್ ಬೆಸ್ಟ್ ಕ್ಲಾಸ್, ಎಲ್ಲ ಅಮೆರಿಕ ತೈವಾನ್ ಇಂದ ತರಿಸಿರೋದು. ಆತರದ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್. ಸೊ ಬೇರೆಯವರು ಇದಕ್ಕೂ ಅನ್ನಕ್ಕೂ ಕಂಪೇರ್ ಮಾಡಿದ್ರೆ, ನನ್ ಚಿಕ್ಕ ರೆಸ್ಟೋರೆಂಟ್ ನೋಡಕ್ ಒಂದ್ 2 ಲಕ್ಷ ಹಾಕಿದಾನೆ ಅನ್ಸುತ್ತೆ, ಬಟ್ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ತುಂಬಾ ಕಾಸ್ಟ್ಲಿ. ಸೊ ಆತರ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡೋದು ಎಲ್ಲ ಅಡಿ. ಈಗಲೂ ಅಷ್ಟೇ, ಲಾಸ್ಟ್ ವೀಕ್ ಪರೋಟಾಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಪರೋಟಾ ಎಲ್ಲ ಎಲ್ಲರೂ ಮಾಡ್ತಾರೆ, ಆಲೂ ಪರೋಟಾ ಎಲ್ಲ ಮಾಡ್ತಾರೆ, ಬಟ್ ಆಲೂ ಪರೋಟಾ ಸ್ವಲ್ಪ ಹುಳಿ ಬಂದ್ರೆ ಹೆಂಗಿರುತ್ತೆ, ಹುಳಿ ಬಂದ್ರೆ ನಿಂಬೆಹಣ್ಣು ಹಾಕಕ್ಕಾಗಲ್ಲ. ಸೊ ಮಾವಿನಕಾಯಿ ಪುಡಿ ಹಾಕಿದ್ರೆ ಹೆಂಗ್ ಬರುತ್ತೆ, ಮಾವಿನ ಅಂದ್ರೆ ಹುಳಿದ ಇನ್ನೊಂದು. ಸೊ ಆತರದ ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಆಯಿಲ್ ಅಲ್ಲಿ ಫ್ರೈ ಮಾಡಿದ್ರೆ ಒಂಥರ ತುಪ್ಪದ, ಅದೇ ಪರೋಟಾ ನೀವು ತುಪ್ಪದಲ್ಲಿ ಬೇಯಿಸ್ತೀನಿ ನೋಡಿ, ಅಂದ್ರೆ ಟೇಸ್ಟೇ ಬೇರೆ. ಅವಾಗ ತುಂಬಾ ಜನ ಅನ್ಕೋದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರಪ್ಪ, ತುಂಬಾ ಚೆನ್ನಾಗಿ ಮಾಡ್ತಾರೆ, ನೀವು ಫ್ರಾಂಕೀಸ್ ಅಂತ ಮಾಡ್ತೀವಿ, ರೋಲ್ಸ್ ತರಕಾರಿ ಎಲ್ಲ ಹಾಕಿ ಚಪಾತಿ ಒಳಗೆ ರೋಲ್ ಮಾಡಿ ಕೊಡ್ತೀವಿ, ಅದನ್ನೆಲ್ಲ ತುಪ್ಪದಲ್ಲಿ ಬೇಯಿಸಬೇಕು. ಆಮೇಲೆ ಆಲಿವ್ ಆಯಿಲ್ ಅಂತ ಸ್ಪೇನಿಂದ ಆಯಿಲ್ ಬರುತ್ತೆ, ಆಯಿಲ್ 1 ಲೀಟರ್ 480 ರೂಪಾಯಿ 500 ರೂಪಾಯಿ, ತುಂಬಾ ಕಾಸ್ಟ್ಲಿ. ಆದ್ರೆ ಅದನ್ನ ಯಾರು ಯೂಸ್ ಮಾಡಲ್ಲ, 5-star ಹೋಟೆಲ್ ಯೂಸ್ ಮಾಡಿದ್ರೆ. ಅದನ್ನ ನೀವು ಜಾಸ್ತಿ ಯೂಸ್ ಮಾಡಬೇಡ, 5-10 ಡ್ರಾಪ್ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಅದು ಆಲಿವ್ ಆಯಿಲ್. ಸೊ ಆತರದೆಲ್ಲ ತರಿಸೋದು, ಅದನ್ನ ಆಡ್ ಮಾಡೋದು, ಹಾಗೆಲ್ಲ ಮಾಡಿ ತುಂಬಾ ಟೇಸ್ಟಿಯಾಗಿ ಡೆವಲಪ್ ಮಾಡಿದೀವಿ ಪ್ರತಿಯೊಂದನ್ನು. ಆಮೇಲೆ ಕಾಸ್ಟ್ ಕೂಡ ವರ್ಕೌಟ್ ಆಗಬೇಕು, ಹಾಗಂತ ಅಲ್ಲ. ಈಗ ಒಂದು ಟೀ ಮಾಡಕ್ಕೆ ಒಂದು 1 ರೂಪಾಯಿ 30 ಪೈಸೆ ಖರ್ಚಾಗುತ್ತೆ, ಅದನ್ನ ಎಷ್ಟು ಸೇಲ್ ಮಾಡಬೇಕು ಅಂತ ಅದನ್ನೆಲ್ಲ ಕನ್ಸಿಡರ್ ಮಾಡಿ. ಯಾಕಂದ್ರೆ ನಮ್ದು ಆಮೇಲೆ ಸ್ಯಾಲರೀಸ್ ಅವೆಲ್ಲ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ 50 ರೂಪಾಯಿ ಒಳಗಡೆನೆ ಅಷ್ಟು ಡೆವಲಪ್ ಮಾಡಿದ್ವಿ. ಕುಕ್ಕಿಂಗ್ ಅಂದ್ರೆ ಅದು ನಮ್ಮಮ್ಮನ ತುಂಬಾ ಜನ ಕುಕ್ ಮಾಡ್ತಾರೆ, ನಮ್ಮೂರಲ್ಲೆಲ್ಲ ಚಿಕ್ಕ ನಾಮಕರಣ ಅದು ಇದು ಅಂತ ಮಾಡಿದ್ರೆ ಈ ಅಡಿಗೆ ಮಾಡಿದ್ಮೇಲೆ ನಮ್ಮಮ್ಮನ ಕರೀತಾರೆ, ನೋಡು ಪದ್ಮ ಟೇಸ್ಟ್ ಹೆಂಗಿದೆ. ನಮ್ಮಮ್ಮ ಓಕೆ ಅಂದ್ರೆ ಈ ಪದ್ಮ ಓಕೆ ಅಂದ್ರೆ ಇನ್ನೇನು ಸಾಗಿರುತ್ತೆ ಬಿಡಿ ಅಂತ. ಅಂದ್ರೆ ಆತರ ಈ ಕಜ್ಜಾಯ ಎಲ್ಲ ಮಾಡೋದು, ನಮ್ಮಮ್ಮ ನಮ್ಮೂರಲ್ಲಿ ಕಜ್ಜಾಯ ಎಲ್ಲ ಮಾಡೋದು ಫೇಮಸ್, ಅದರಿಂದಾಗಿ ಅನ್ಸುತ್ತೆ ಚಿಕ್ಕ ಹುಡುಗರಿಂದ ಅವ್ರು ಮಾಡೋದನ್ನ ನೋಡ್ಕೊಂಡು ನಮ್ಗೂ ಬಂದೋಯ್ತು. ನಾನು ನಮ್ಮಣ್ಣ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀವಿ, ನನಗೆ ಒಂದು ಅಡಿಗೆ ಮಾಡ್ಬೇಕು ಅಂದ್ರೆ ಇದ್ದಿದ್ ಇರ್ಲೇಬೇಕು, ನಮ್ಮಣ್ಣ ಇದ್ದಿದ್ರಲ್ಲಿ ಚೆನ್ನಾಗಿ ಮಾಡ್ತೇನೆ ಆತರ ಕಲ್ತ್ಕೊಂಡು ಮಾಡಿದ್ವಿ.
1: ಮತ್ತೀಗ ಈ ಕಾಫಿಗಳು 15 ಟೈಪ್ ಅಂತ ಹೇಳಿದ್ರೆ ಏನು ವ್ಯತ್ಯಾಸಗಳಿರುತ್ತೆ? 15 ಟೈಪ್
0: ವ್ಯತ್ಯಾಸಗಳು ಅಂತಂದ್ರೆ ಒಂದು ಕೋಲ್ಡ್ ಕಾಫಿ, ಹಾಟ್ ಕಾಫಿ ಅಂತ, ತಣ್ಣಗಿರೋ ಕಾಫಿ, ಬಿಸಿ ಕಾಫಿ. ತಣ್ಣಗಿರೋ ಕಾಫಿಯಲ್ಲಿ ಡಿಫ್ರೆನ್ಸ್ ಏನಂತಂದ್ರೆ ಕೋಲ್ಡ್ ಸ್ಪಾರ್ಕಲ್ ಅಂತ ಬರುತ್ತೆ, ಅದು ನಾರ್ಮಲ್ ಕಾಫಿ, ಬೇಸಿಕ್ ಕಾಫಿ. ಅದಕ್ಕೆ ಐಸ್ ಕ್ರೀಮ್ ಹಾಕಿದ್ರೆ ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮ್, ಚಾಕ್ಲೇಟ್ ಆಡ್ ಮಾಡಿದ್ರೆ ಅದನ್ನ ಡೆವಿಲ್ ಸೋನ್ ಅಂತ ಕರಿತೀವಿ. ಚಾಕ್ಲೇಟ್ ವಿತ್ ಚಾಕ್ಲೇಟ್ ಚಿಪ್ಸ್ ಅಂಡ್ ಅಂದ್ರೆ ಬಿಸ್ಕೆಟ್ಸ್ ಆಡ್ ಮಾಡ್ತೀವಿ. ಆಮೇಲೆ ಚಾಕ್ಲೇಟ್, ಆಮೇಲೆ ಒಂದ್ ಸ್ವಲ್ಪ ಬಾಳೆಹಣ್ಣು ಹಾಕೋದು. ಅದಕ್ಕೆ ಅಂದ್ರೆ ನನ್ನ ಹೆಸರು ಹೆಂಗಿದೆ ಅಂತಂದ್ರೆ ಅದಕ್ಕೆ ಮಂಕಿ ಮಿಲ್ಕ್ ಶೇಕ್ ಅಂತ. ಅವರು ಹೆಸರು ನೋಡಿನೇ ತಿನ್ಬೇಕು, ಬಾಳೆಹಣ್ಣು ಯಾರು ತಿಂತಾರೆ, ಕೋತಿ. ಅವ್ರು ಬಂದು ಲಿಸ್ಟ್ ನೋಡಿದ್ರೆ ಇದೆಂತದ್ದು, ಇದು ಮಂಕಿ ಮಿಲ್ಕ್ ಶೇಕ್, ನಾವು ಹೇಳಲ್ಲ ಎಂತದಂತ, ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತೀವಿ, ತುಂಬಾ ಚೆನ್ನಾಗಿರುತ್ತೆ. ಆ ಡಿಫ್ರೆನ್ಸ್ ಒಂದ್ ಸ್ವಲ್ಪ ಬಾಳೆಹಣ್ಣು ಹಾಕಿದ್ರೆ ಒಂಥರ ಬರುತ್ತೆ, ಆಮೇಲೆ ಒಂದ್ ಸ್ವಲ್ಪ ಚಾಕ್ಲೇಟ್ ನ ಜಾಸ್ತಿ ಮಾಡೋದು, ಆಮೇಲೆ ಓರಿಯೋಸ್ ಹಾಕೋದು. ಅಂದ್ರೆ ಮೆಟೀರಿಯಲ್ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಬೇರೆ ಬೇರೆ ಹೆಸರುಗಳನ್ನ ಇಡೋದು. ಇನ್ನ ಕೆಫೆಚುನು ಅಂತ ಮಾಡ್ತೀವಿ, ಕೆಫೆ ಲಟ್ಟೆ ಅಂತ ಮಾಡಿವಿ, ಬ್ಲಾಕ್ ಕಾಫಿ ಅಂತ ಮಾಡ್ತೀವಿ. ಅದಕ್ಕೂ ಸ್ವಲ್ಪ ಚಾಕ್ಲೇಟ್ ಹಾಕಿ ಮಿಲ್ಕ್ ಹಾಕಿದ್ರೆ ಕೆಫೆ ಮೊಕ ಅಂತ ಆಗುತ್ತೆ. ಹೆಸರುಗಳನ್ನ ನಾವೇ ಇಟ್ಕೊಳ್ಳೋದು. ಇನ್ನ ನೀವು ಸ್ಯಾಂಡ್ವಿಚ್ ಗೆಲ್ಲ ಹೋದ್ರೆ ನಾನು ಅಂಬಾಲ ಪನ್ನೀರ್ ಸ್ಯಾಂಡ್ವಿಚ್, ಪನ್ನೀರ್ ಎಲ್ಲಿ ಫೇಮಸ್, ಅಂಬಾಲ, ಸರಿ ಅಂಬಾಲ. ಆಮೇಲೆ ಒಂದಿನ ಹಂಗೆ ಫ್ರಾಂಕಿ ಅಂತ ಅಂದ್ರೆ ರೋಲ್, ಚಪಾತಿ ಒಳಗೆ ಮಾಡೋದು, ಅದನ್ನ ತಿಂತ ಇದ್ದಾಗ ಒಬ್ರು ಫಾರಿನ್ ಅವ್ರು ತಿಂದ್ರು, ಏನಿದು ನ್ಯೂಯಾರ್ಕ್ ಇಂದ ಚೆನ್ನಾಗಿದೆ, ನ್ಯೂಯಾರ್ಕ್ ಫ್ರಾಂಕಿ ಇಂದ ತುಂಬಾ ಚೆನ್ನಾಗಿದೆ ಅಂತ ಹೇಳುದು. ಫ್ರಾಂಕಿ ಅಂತ ಇಟ್ಟಿದ್ದೆ, ಅವ್ರು ಹೇಳಿದ್ರು ನಿಜವಾದ ಸ್ಕೇಲ್ ಇದೆ, ನ್ಯೂಯಾರ್ಕ್ ಫ್ರಾಂಕಿ ಇಂದ ಚೆನ್ನಾಗಿದೆ, ಹೆಸರು ಚೇಂಜ್ ಮಾಡಿದಿರೋದು, ಸರಿ ನ್ಯೂಯಾರ್ಕ್ ಫ್ರಾಂಕಿ. ಸೊ ಅವತ್ತಿಂದ ಸರ್ ಒಂದು ನ್ಯೂಯಾರ್ಕ್ ಫ್ರಾಂಕಿ ಕೊಡಿ, ಮೆಕ್ಸಿಕನ್ ಚೀಸ್ ಸ್ಯಾಂಡ್ವಿಚ್ ಕೊಡಿ. ಅಂದ್ರೆ ಆತರ ಹೆಸರುಗಳನ್ನ ಎಲ್ಲೆಲ್ಲಿ ಏನೇನ್ ಫೇಮಸ್, ಈ ಆಲೂ ಪರಗಿ ಅಂದ್ರೆ ಆತರ ಈಗ ಹಾಸನಲ್ಲಿ ಆಲೂಗಡ್ಡೆ ಅದನ್ನ ಇಡೋಣ ಅಂತಿದ್ದೆ, ಬಟ್ ಆಲೂ ಪರೋಟ ಜಾಸ್ತಿ ತಿನ್ನೋದು ನಾರ್ತ್ ಇಂಡಿಯನ್ಸ್, ನಮ್ ಕಡೆ ಅವ್ರು ಜಾಸ್ತಿ ತಿನ್ನಲ್ಲ. ಆತರ ಡಿಫ್ರೆಂಟ್ ಹೆಸರುಗಳನ್ನ ಇಟ್ಟು ಡಿಫ್ರೆಂಟ್

0: ಯಾವ ಹೇಳ್ತಾರೆ ರೂಪಾಯಿ ಸಿಗುತ್ತಲ್ಲ ಅಂದ್ಬಿಟ್ಟು ಎಲ್ಲಾ ಮೆಟೀರಿಯಲ್ ಯೂಸ್ ಮಾಡಿ ಹೊಸ ಹೊಸ ಫುಡ್ ನ ಡೆವಲಪ್ ಮಾಡ್ತಾರೆ. ಟೇಸ್ಟ್ ನಾನೇ ಮಾಡ್ತೀನಿ, ನಾನಿದ್ರೆ ನಾನ್ ಮಾಡ್ತೀನಿ, ಇಲ್ಲ ಬೇರೆ ರೆಸ್ಟೋರೆಂಟ್ ಗಳಿದೆಯಲ್ಲ ಅಲ್ಲೆಲ್ಲ ಮಾಡ್ತಿರ್ತಾರೆ. ಒಂದೊಂದಿನ ಹೋದಾಗ ಅವ್ರು ಹೇಳ್ತಾರೆ ಸರ್ ಈ ತರ ಮಾಡಿದೀನಿ ಇದು ಹೆಂಗಿದೆ ನೋಡಿ. ಸೊ ಚೆನ್ನಾಗಿದೆ ಅನ್ಸಿದ್ರೆ ನಾನು ಒಂದ್ ಹತ್ತು ಜನ ಕಸ್ಟಮರ್ ಕೊಡ್ರಪ್ಪ ಫ್ರೀ ಆಗಿ, ಅವ್ರು ಏನ್ ಹೇಳ್ತಾರೆ ಫೀಡ್ಬ್ಯಾಕ್ ಹೇಳ್ಕೊಳ್ಳಿ. ತುಂಬಾ ಚೆನ್ನಾಗಿದ್ರೆ ಅದಕ್ಕೊಂದು ಹೆಸರು ಹೇಳೋಣ, ಅದೊಂದು ಫುಡ್. ಅವಾಗ ನಿಮ್ಗೆ ವೆರೈಟಿಗಳು ಜಾಸ್ತಿ ಸಿಗುತ್ತೆ, ವಿಧ ವಿಧವಾದ ತಿಂಡಿಗಳನ್ನ ನೀವು ತಿನ್ಬಹುದು. ತುಂಬಾ ಜನ ಬಂದ್ಬಿಟ್ಟು ಸೇಮ್ ರೆಗ್ಯುಲರ್ ಕಸ್ಟಮರ್ ಇದ್ದಾಗ ಅದೊಂದು ಪ್ರಾಬ್ಲಮ್ ಇದೆ, ಏ ಯಾವಾಗ್ಲೂ ಇದೆ ಸ್ಯಾಂಡ್ವಿಚ್, ಏ ಯಾವಾಗ್ಲೂ ಇದೆ ರೋಲ್ ಅನ್ಕೋಬಾರ್ದು, ಏನ್ ಹೊಸದ ಆಡ್ ಮಾಡಿದ್ಯಾ, ಏನ್ ಹೊಸದಿದ್ಯಾ ಅಂತ ಕೇಳ್ತಾರೆ ಬಂದು. ಸೊ ಆತರ 8 ಸ್ಟಾರ್ಟ್ ಮಾಡಿದ್ದು ಇವತ್ತು 125-150 ರೀಚ್ ಆಗಿದೀವಿ ಅಲ್ಲಿ. ಸೊ ಆತರ ಮಾಡ್ತಾ ಇದ್ದೀವಿ. ಸೊ ನೋಡ್ಬೇಕು.
1: ಡಾಕ್ಟರ್ ಶಿವಕುಮಾರ್ ಅವರೇ, ನಿಮಗೆ 26 ಈಗ,
0: 26 ಮುಗೀತು, 7 26 8 ತಿಂಗಳು.
1: ನಿಮ್ಮ ವಯೋಮಾನದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
0: ನಮ್ಮ ವಯೋಮಾನದವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಆಮೇಲೆ ಈಗೋ ಅನ್ನೋದನ್ನ ಬಿಟ್ಬಿಡ್ಬೇಕು ಸರ್, ಕೈ ಗತ್ತು ಈ ತರದೆಲ್ಲ ಬಿಟ್ಬಿಡ್ಬೇಕು. ಈಗ ನನ್ಗೊಂದು ಪ್ರಾಬ್ಲಮ್ ಅಂತಂದ್ರೆ, ನನ್ನ ಹತ್ರ ಕೆಲಸ ಮಾಡಕ್ ಬರೋ ಹುಡುಗರು ಈ SSLC ಫೇಲ್ ಆಗಿರ್ಲೇಬೇಕು ಅನ್ನೋದು ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ನಾನು ಹಾಗೆ ಅಂತ ಹೇಳ್ತಾ ಇಲ್ಲ, ನಾನು ಸ್ಯಾಲ್ರಿ ಜಾಸ್ತಿ ಕೊಡ್ತೀನಿ. ಓದೋ ಹುಡುಗರಿಗೆ ಏನ್ ಮಾಡ್ತಾನೆ ಏನ್ ಹೇಳೋದಂದ್ರೆ, ಮಧ್ಯಾಹ್ನದ ಕೆಲಸ ಮಾಡಿ, ಬೆಳಗ್ಗೆ ಹೊತ್ತು ಕಾಲೇಜಿಗೆ ಹೋಗಿ ನಾನು ದುಡ್ಡು ಕೊಡ್ತೀನಿ. ಯಾಕಂದ್ರೆ ನಾನ್ ಪೇ ಮಾಡ್ತೀನಿ ಫ್ರೀ ಆಗಿ, ನಾನು ದುಡ್ಡಿಸ್ಕೊಳ್ಳಲ್ಲ ಅವ್ರ ಹತ್ರ, ಅಥವಾ ಸಂಬಳದಲ್ಲಿ ಕಟ್ ಮಾಡಲ್ಲ. ಬಟ್ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿ. ಓದ್ಬೇಕು ಅಂದ್ರೆ ಖಾಲಿ ಹೋಗ್ಬೇಕು ಅಂತ ಏನಿಲ್ಲ ಸರ್, ಓದ್ಕೋಬಹುದು. ಹಾಗೇನೆ ಅಂದ್ರೆ ರೆಗ್ಯುಲರ್ ಕಾಲೇಜ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಅಪ್ಪ ಅಮ್ಮ ಟಾರ್ಚರ್ ಕೊಟ್ಬಿಟ್ಟು ದುಡ್ಡಿಸ್ಕೋಬೇಕು ಅಂತ ಏನಿಲ್ಲ, ಆತರ ಎಲ್ಲ ಅವಶ್ಯಕತೆ. ತುಂಬಾ ಜನ ಇವತ್ತು ನಿನ್ನೆ ಒಬ್ಬ ಬಂದಿದ್ದ ಸಜೆಷನ್ ಕೇಳಕ್ಕೆ, ಸರ್ ಈ ಮಾಡ್ಬೇಕು ಅಂತ. ನಾನು ಹೇಳಿದೆ ನಿನ್ ಮಾರ್ಕ್ ಶೀಟ್ ಎಲ್ಲ ತಗೋಬ, ನಿನ್ ಕೇಪಬಿಲಿಟಿ ಇದೆ, ನಿನ್ ಇಂಟೆಲಿಜೆಂಟ್ ಇದೆಯಾ, ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ, ಈವ್ನಿಂಗ್ ಕಾಲೇಜ್ಗೆ ಹೋಗು. 3 ವರ್ಷ ಕಷ್ಟ ಆಗುತ್ತಪ್ಪ, ನಿನ್ಗೆ ಇಂಜಿನಿಯರಿಂಗ್ ಸಿಗುತ್ತೆ, ನಿಮ್ ಮನೆಗೆ ಸಪೋರ್ಟ್ ಮಾಡ್ದಂಗೆ. ಇಲ್ಲ ಅವ್ನು ಅದಕ್ಕೆ ತಯಾರಿಲ್ಲ. ಇಲ್ಲ ಸರ್ ಇಂಜಿನಿಯರಿಂಗ್ ಅವ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ, ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ. ಅಂದ್ರೆ ಅವ್ನು ಮಾರ್ಕ್ಸ್ ನೋಡಿದ್ರೆ ನಾನ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಹೇಳೋದೇನಂದ್ರೆ ಯಾವತ್ತು ನೀವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗ, ಮನೇಲಿ ಕಷ್ಟ ಇದ್ರೆ ಅರ್ಧ ದಿನ ಕೆಲಸ ಮಾಡಿ, ಅರ್ಧ ದಿನ ಒಂದು ಪಾರ್ಟ್ ಟೈಮ್ ಕೆಲಸ ಬೇಜಾನ್ ಸಿಗುತ್ತೆ ಸರ್, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಪಾರ್ಟ್ ಟೈಮ್ ಕೋರ್ಸ್ ಗಳು ಬೇಜಾನ್ ಇದೆ, ಆತರ ಓದಿ ಅಂತಾನು ಹೇಳ್ತೀನಿ. ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು. ಇನ್ನ ಈ ಸೋಮಾರಿ ತನ ನನ್ನ ಫ್ರೆಂಡ್ಸ್ ಎಲ್ಲ ನಮ್ ಕಾಲೇಜ್ ಅವರು ನನ್ಗೆ ಎಲ್ಲರೂ ಆಗದೊಂದು ಪ್ರಾಬ್ಲಮ್ ಅಂತಂದ್ರೆ, ಇಷ್ಟು ಸಾಕು ಬಿಡು ಮಗ, ಇಷ್ಟು ಸಾಕು ನೆಮ್ಮದಿ ಅಂದ್ರೆ ನೆಮ್ಮದಿ ಸಿಗುತ್ತೆ. ಇವನ್ ನಮ್ಮ ಅಣ್ಣನವ್ರಿಗೆ ನಾನು 2 ಲಕ್ಷ ತಗೊಂಡು ದಿನಕ್ಕೆ 100 ಅಂದ್ರೆ ಫೋನ್ ಹಿಡ್ಕೊಂಡ್ರೆ ಕಾಲ್ಸು ಕಾಲ್ಸು ಕಾಲ್ಸು, ಅವನ್ ಆರಾಮಾಗಿರ್ತದೆ. ಅವ್ನು ಹೇಳೋನು ನನಗೆ 20,000 ಸಂಬಳ, ನಾನು ನೆಮ್ಮದಿಲ್ಲಿದ್ದೀನಿ, ನಿನ್ಗೆ ಅಷ್ಟಾದ್ರೆ ನೀನ್ ನೆಮ್ಮದಿಲ್ಲ ಅಂತ. ಸೊ ಅದು ಒಂದ್ 30 ವರ್ಷದವರೆಗೂ ಆದ್ರೆ ಕಷ್ಟ ಪಡ್ಬೇಕಲ್ವಾ, ಆಮೇಲೆ ಆರಾಮಾಗಿರ್ಬೋದು. ಈಗ ನನ್ನ ಕಂಪ್ನಿ ಇಂಪ್ರೂವ್ ಮಾಡಿ ಒಂದು 50 crores ಹೋದ್ರೆ ನಮ್ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಒಳ್ಳೆ ದೊಡ್ಡ CEO ಒಳ್ಳೆ ಟ್ಯಾಲೆಂಟೆಡ್ ಅವ್ರನ್ನ ಹೈರ್ ಮಾಡ್ತೀನಿ, ನಡ್ಸಪ್ಪ ಕಂಪ್ನಿ ನಾನು ಸಂಬಳ ಕೊಡ್ತೀನಿ ಅಂತ ಹೇಳ್ತೀನಿ. ಆತರ ಥಿಂಕಿಂಗ್ ಮಾಡ್ಬೇಕು. ಆಮೇಲೆ ಎಲ್ಲಾ ಕಡೆ ಕೆಲಸ ಮಾಡೋದ್ಕಿಂತ ದಯವಿಟ್ಟು ಸ್ವಂತ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏನೇ ಆಗ್ಲಿ, ಈಗ ಇವತ್ತು ಅಷ್ಟೇ ನಾನು ಒಂದು ಪಾನಿಪುರಿ ಗಡಿ ಮಾಡೋದಾಗ್ಲಿ, ಸ್ವಂತ ಮಾಡಿ ದುಡೀರಿ. ಹಾಗಂತ ಮೊದಲನೇಟ್ಗೆ ಹೋಗಿ ಅಂತ ಹೇಳಿಲ್ಲ, 2-3 ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ ಸ್ವಂತ ಮಾಡಕ್ ಟ್ರೈ ಮಾಡಿ. ಭಯಂಕರ ಕಷ್ಟ ಆಗುತ್ತೆ, ಬಟ್ ನಿಜವಾಗ್ಲೂ ಖುಷಿ ಕೊಡುತ್ತೆ. ಇವತ್ತು ನಾನು ಕಿಚನ್ ವಾಶ್ ಮಾಡ್ತಾ ಇದೀನಿ, ತೊಳಿತಾ ಇದೀನಿ, ಅದು ಮಾಡ್ತಾ ಇದ್ರು, ನಾನು 5-star ಹೋಟ್ಲಲ್ಲಿ ಅಂದ್ರೆ ಸರ್ವಿಸ್ ತಗೊಳ್ಳೋದ್ಕಿಂತ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದ್ರೆ ನಾನು ಇವತ್ತು ಸೈಕಲ್ ಓಡಾಡ್ತೀನಿ, ಒಂದೊಂದ್ಸರಿ ಸೈಕಲ್ ಹೋದಾಗ ನನಗೆ ಫ್ಲೈಟ್ ಅಲ್ಲಿಗಿಂತ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ನನ್ನ ಕಂಪ್ನಿಗೋಸ್ಕರ ದುಡಿತಾ ಇದ್ದೀನಿ. ಖುಷಿ ತುಂಬಾ ಅಂದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಸ್ವಂತ ಕೆಲಸ ಮಾಡಿದಾಗ. ಸೊ ಆತರ ಮಾಡಿ ಅಂತ ಹೇಳ್ತೀನಿ. ಎಜುಕೇಶನ್ ಮಾತ್ರ ದಯವಿಟ್ಟು ನಾನು BE ಇಷ್ಟು ರ್ಯಾಂಕ್ ಹೋಗೋ, ನಾನು ಇದೇ ಜಾಬ್ ಮಾಡ್ಬೇಕು ಅಂತ ಮಾತ್ರ ಮಾಡ್ಬೇಡಿ. ತುಂಬಾ ಜನ ಕೆಲಸ ಕೊಡ್ಸಿದೀನಿ, ಎಲ್ಲರೂ ನಂಗೆ ಹೇಳೋ ರೀಸನ್ ನಾನು ಇದೇ ಸಾಫ್ಟ್ವೇರ್ ಕಲಿಬೇಕು ಸರ್, ನಾನು .NET ಅಲ್ಲೇ ಹೋಗ್ಬೇಕು ಸರ್, ನನ್ಗೆ ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು, ನಾನು ಹೇಳಿದ್ರೆ ಕೆಲಸ ಕೊಡ್ತಾರೆ. ಅದೇ ಕೆಲವರು ತುಂಬಾ ಜನ ನಾನು ಹೋಗಿದ್ದೆ ಸರ್ ಅವ್ರು ನನಗೆ ಇಂಥ ಕೆಲಸ ಕೊಟ್ಬಿಟ್ರು ಅದಕ್ಕೆ ನಾನು ಹೋಗ್ಲೇ ಇಲ್ಲ, ನಾನು ಬಿಟ್ಟೆ ಬಂದೆ. ಫಸ್ಟ್ ಮಾಡಪ್ಪ, ಫಸ್ಟ್ ಕಲ್ತ್ಕೋ ಏನೋ ಒಂದು ಕೆಲಸ, ಆಮೇಲೆ ನೀನು ಓಕೆಪ್ಪ ನಿನ್ಗೆ .NET ಕಂಪ್ನಿ ಸ್ಟಾರ್ಟ್ ಮಾಡು, ಅದ್ರಿಂದ ಫಸ್ಟ್ .NET ಹೆಂಗ್ ಮಾಡೋದು ಅಂತ ಕಲ್ತ್ಕೋಬೇಕು ತಾನೆ. ಮೊದಲನೇಟ್ಗೆ ನನ್ಗೆ ಅಂತದ್ ಬೇಕು ಇಂಥದ್ ಬೇಕು ಡಿಮ್ಯಾಂಡ್ಸ್. ಎಷ್ಟೋ ಜನ BE ಮಾಡಿರೋರು ನೋಡಿದೀನಿ, MBA ಮಾಡಿರೋ ನೋಡಿದೀನಿ, 2.5 ವರ್ಷ ಕೆಲಸ ಇಲ್ಲ ಸರ್, ಬೆಂಗಳೂರಲ್ಲಿ ಇದಾರೆ ಮಾತ್ರ, ಮನೇಲಿ ಅಪ್ಪ ಅಮ್ಮ ಹೆವಿ ಕಷ್ಟ ಪಡ್ತಿರ್ತಾರೆ. ಏನೋ ಕೆಲಸ ಮಾಡಿ, ನನ್ಗೆ ಎಷ್ಟೋ ಜನ ನನ್ನ ರೆಸ್ಟೋರೆಂಟಿಗೆ ಬನ್ನಿ ನನ್ನ ಜೊತೆ ಕೆಲಸ ಮಾಡಿ, ಯಾರು ರೆಡಿ ಇಲ್ಲ, ಎಲ್ರಿಗೂ ನಾನು BE ಮಾಡಿದೀನಿ ಸರ್ ಅದೇ ಕೆಲಸ ಮಾಡಲಿ, 2 ವರ್ಷದಿಂದ ಫ್ರೀಯಾಗಿ ತಿನ್ಕೊಂಡಿದ್ದಾರೆ. ಅಪ್ಪ ಅಲ್ಲಿ ಎಷ್ಟು ಕಷ್ಟ ಪಡ್ತಿರ್ತಾರೆ ಹೇಳಿ, ಇಲ್ಲಿ ತಿಂಗಳ ದುಡ್ಡು ಕೇಳ್ತಾರೆ, ಅಲ್ಲಿ ಪೇಯಿಂಗ್ ಗೆಸ್ಟ್ ಅಲ್ಲಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಆದ್ರೆ ಯಾರು ಕೆಲಸ ಮಾಡಕ್ ರೆಡಿ ಇಲ್ಲ. ಅವ್ರಿಗೆ ಅದೇ ಕೆಲಸ ಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಎಷ್ಟು ಅಂತ ಆಗುತ್ತೆ, ಈಗ ನಾನು ಓಕೆ ಓ ಕೆಲಸ ಮಾಡ್ತಿದ್ದೀನಿ, 50 crores ಇದ್ದಿದ್ರೆ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿನೇ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಹಂಗೇನಿಲ್ಲ, ಆದ್ರೆ ಆತರ ಮಾಡಿ ಅಂತ ಹೇಳ್ತೀನಿ ನಾನು ಅಷ್ಟೇ.
1: ಧನ್ಯವಾದಗಳು ಶಿವಕುಮಾರ್ ಅವರೇ, ಬೆಂಗಳೂರಿನಿಂದ ಹಾಸನದವರೆಗೂ ಬಂದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮ ಜೀವನದ ಎಲ್ಲ ಅನುಭವಗಳನ್ನ, ಸೋಲು ಗೆಲುವುಗಳನ್ನ ನಮ್ಮೊಂದಿಗೆ ಹೇಳ್ಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ನಿಮಗೆ.
0: ಆಕಾಶವಾಣಿಗೂ ಥ್ಯಾಂಕ್ಸ್, ನಾನು ನೋಡಿರ್ಲಿಲ್ಲ ಇದೇ ಫಸ್ಟ್, ಬಟ್ ಅಲ್ಲಿ ಪಟ FM ಗಳಿಗೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಇನ್ನು MBA ಕಾಲೇಜ್ಗಳಿಗೆಲ್ಲ ಹೋಗ್ತಾ ಇದ್ದೆ ಲೆಕ್ಚರಿಂಗ್ ಎಲ್ಲ, ಅಂದ್ರೆ ಗೆಸ್ಟ್ ಲೆಕ್ಚರ್ ಅಂತ, PhD ಮಾಡಿರೋದ್ರಿಂದ ವೇಸ್ಟ್ ಮಾಡಬಾರ್ದು ಅಂತ ಹೋಗ್ತಾ ಇದ್ದೆ. ಯಾರು ನನ್ನ ಬೇಸಿಕ್ ಇಂದ ಕೇಳಿರ್ಲಿಲ್ಲ, ಸರ್ ಏನ್ ನಾಲೆಡ್ಜ್ ಇದೆ ಶೇರ್ ಮಾಡಿ ಅಂತ, ಅವ್ರದ್ದು ಏನ್ ಎಕ್ಸ್ಪೀರಿಯನ್ಸ್ ಇದೆ, ಹೇಗ್ ಬಂದ್ರಿ ಅಂತ ಯಾರು ಕೇಳಿರಲಿಲ್ಲ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯ್ತು.

ಶ್ರೀಧರ್ ಹೆಬ್ಬಾರ್ ಕರ್ಜೆ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ರೋಗ ನಿರೋಧಕ ಔಷಧಗಳೆಂದರೇನು ಮತ್ತು ಇವುಗಳ ಸಮರ್ಪಕ ಬಳಕೆ ಹೇಗೆ, ಈ ಕುರಿತು ಡಾಕ್ಟರ್ ರಾಘವ ಶರ್ಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳೋಣ ಯಕ್ಷಗಾನದ ಹಾಡುಗಳು.

ಕವಿ ಶ್ರೀ ದೇವಿದಾಸ ವಿರಚಿತ ಇಂದ್ರಕೀಲಕ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಮದ್ದಳೆ ಚೇರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಜಲಜಾ ಶ್ರೀಧರ್.

ಪಾಂಡವರಲ್ಲಿ ನಡೆದ ದ್ಯೂತದಲ್ಲಿ ಸೋತ ಪಾಂಡವರು ಫಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಅರಣ್ಯಕ್ಕೆ ತೆರಳುತ್ತಾರೆ. ದೌಮ್ಯರೊಂದಿಗೆ ಪಾಂಡವರು ಕಾಮ್ಯಕಾವನದಲ್ಲಿದ್ದಾಗ ಮಹಾತ್ಮರಾದ ವೇದವ್ಯಾಸರು ಬಂದು ಧರ್ಮರಾಯನಿಗೆ ಪರಶಿವನ ಬೀಜ ಮಂತ್ರವನ್ನು ಉಪದೇಶಿಸಿ ತೆರಳುತ್ತಾರೆ. ಆ ಮಂತ್ರವನ್ನು ಧರ್ಮರಾಯ ಅರ್ಜುನನಿಗೆ ತಿಳಿಸಿ ಪರಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ದಿವ್ಯಾಸ್ತ್ರಗಳನ್ನು ಪಡೆದು ಬರಲು ಕಳುಹುತ್ತಾನೆ. ಗುರು ಹಿರಿಯರಿಂದ ಶುಭಾಶೀರ್ವಾದ ಪಡೆದ ಪಾರ್ಥ

ಭೀಷ್ಮನನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಲು ಹೊರಟ ಪಾರ್ಥ ಅನೇಕ ಪರ್ವತ ಕಾಂತಾರಗಳನ್ನು ಕಳೆದು ಮುಂದುವರಿದು ಬರುತ್ತಿರುವಾಗ ಅಶರೀವಾಣಿ ಕೇಳಿಸುತ್ತದೆ. ಪಾರ್ಥ, ನೀನೀಗ ಬಂದಿರುವ ಈ ಸ್ಥಳ ಇಂದ್ರಕೀಲವೆಂಬ ಪುಣ್ಯಸ್ಥಳ. ಇಲ್ಲಿಯೇ ತಪಸ್ಸನ್ನಾಚರಿಸಿ ಶಿವಾನುಗ್ರಹವನ್ನು ಪಡೆ, ನಿನಗೆ ಶ್ರೇಯಸ್ಸಾಗಲಿ ಎಂಬ ಅಶರೀರವಾಣಿಯನ್ನು ಕೇಳಿದ ಪಾರ್ಥ.

ದೇವ ವಾಣಿಯನ್ನು ಮನ್ನಿಸಿದ ಪಾರ್ಥ ಹರಿಯುತ್ತಿರೊರೆಯಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನಿತ್ತು ದೇವತೆಗಳನ್ನು ಸ್ಮರಿಸಿ ಬಿಲ್ಲು ಬಾಣ ಬತ್ತಳಿಕೆಯನ್ನು ಬಳಿಯಲ್ಲಿರಿಸಿಕೊಂಡು ತಪಸ್ಸಿಗೆ ತೊಡಗುತ್ತಾನೆ. ಆತನ ತಪೋ ಜ್ವಾಲೆಯನ್ನು ತಾಳಲಾರದ ಋಷಿಮುನಿಗಳು ಪರಶಿವನಲ್ಲಿಗೆ ಬಂದು ಗೋಳಿಡುತ್ತಾರೆ.

ಬೆಟ್ಟದಲ್ಲಿ ಯಾರೋ ಓರ್ವ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಆ ತಪೋ ಜ್ವಾಲೆ ಸಹಿಸಲು ಸಾಧ್ಯ. ನೀನೇ ನಮ್ಮನ್ನು ರಕ್ಷಿಸಬೇಕೆಂದು ಋಷಿಗಳು ತಿಳಿಸಿದಾಗ ಅವರನ್ನು ಸಂತೈಸಿ ಹುತ್ತಾನೆ ಪರಶಿವ. ತನ್ನ ಪರಮ ಭಕ್ತ ಪಾರ್ಥನ ಅಂತಃಸತ್ವವನ್ನು ಪರೀಕ್ಷಿಸುವ ಸಲುವಾಗಿ ಶಂಕರನು ಶಬರ ರೂಪ ಧರಿಸುತ್ತಾನೆ. ಪಾರ್ವತೀದೇವಿಯು ಶಬರಿಯಾಗೂ ಗುಹ ಗಣಪ ಭೈರವಾದಿಗಳು ಕಿರಾತರ ರೂಪ ತಾಳಿ ಪಾರ್ಥನಲ್ಲಿಗೆ ಬರುತ್ತಿರುವಾಗ ಪಾರ್ಥನನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದ ಮೂಖನೆಂಬ ದಾನವ ರಾಹ ರೂಪ ಧರಿಸಿ ಬರುತ್ತಿರುವುದನ್ನು

ನೋಡಿದ ಶಿವನು ಬಾಣ ಪ್ರಯೋಗಿಸಿದಾಗ ಆ ವರಾಹ ಪಾರ್ಥನ ಬಳಿಗೆ ಓಡಿ ಬರುತ್ತದೆ. ಪಾರ್ಥನೂ ಕೂಡ ಬಾಣ ಪ್ರಯೋಗಿಸಿ ವರಾಹವನ್ನು ಕೊಲ್ಲುತ್ತಾನೆ. ಶಬರರೂಪಿ ಶಂಕರ ಪಾರ್ಥನನ್ನು ಕರೆದು ಮಾತನಾಡಿಸುತ್ತಾನೆ.

ಒಬ್ಬನ ಬಾಣದಿಂದ ವರಾಹವನ್ನು ಕೊಂದವ ತಾನೆಂದು ವಾದಿಸುತ್ತಾನೆ ಪಾರ್ಥ. ವಾದ ಮುಂದುವರಿದು ಪರಸ್ಪರ ಯುದ್ಧಕ್ಕೆ ತೊಡಗುತ್ತಾನೆ. ಶಂಕರನ ಬಾಣಾಘಾತ ಸಹಿಸಲಾರದೆ ರಕ್ತ ಕಾರುತ್ತಾ ಬಿದ್ದು ದುಃಖಿಸುತ್ತಾನೆ ಪಾರ್ಥ.

ನೀಡೆಂದು ಭಕ್ತಿಯಿಂದ ಶಿವಲಿಂಗದ ಮೇಲೆ ಪುಷ್ಪವನ್ನಿಟ್ಟು ಅರ್ಚಿಸುತ್ತಾನೆ. ತಾ ಅರ್ಪಿಸಿದ ಪುಷ್ಪಗಳೆಲ್ಲ ಶಬರನ ಶಿರದ ಮೇಲಿರುವುದನ್ನು ಕಂಡ ಪಾರ್ಥ ಶಬರನೇ ಶಂಕರನೆಂದು ತಿಳಿದು ಮರುಗುತ್ತಾನೆ.

ಅಮೋಘವಾದ ಪಾಶುಪತ ಶರವನ್ನು ಅನುಗ್ರಹಿಸಬೇಕೆಂಬ ಪ್ರಾರ್ಥನೆಗೆ ಶಂಕರನು ಪಾಶುಪತಾಸ್ತ್ರವನ್ನು ಪಾರ್ವತಿ ಅಂಜನ ಶರವನ್ನು ನೀಡಿ ಹರಸುತ್ತಾರೆ. ಇನ್ನು ಮಂಗ

0: ಇದುವರೆಗೆ ಕವಿ ಶ್ರೀ ದೇವಿದಾಸ ವಿರಚಿತ ಇಂದ್ರಕೀಲಕ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಮದ್ದಳೆ ಚೇರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಜಲಜಾ ಶ್ರೀಧರ್. ಇನ್ನು ಮುಂದೆ ಕೇಳಿ, ರೋಗ ನಿರೋಧಕ ಔಷಧಗಳೆಂದರೇನು ಮತ್ತು ಇವುಗಳ ಸಮರ್ಪಕ ಬಳಕೆ ಹೇಗೆ, ಈ ಕುರಿತು ಡಾಕ್ಟರ್ ರಾಘವ್ ಶರ್ಮಾ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ರಾಘವ್ ಶರ್ಮಾ ಅವರಿಗೆ ನಮಸ್ಕಾರ.
2: ನಮಸ್ಕಾರ ಶ್ಯಾಮಪ್ರಸಾದ್ ಅವರೇ.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಗಳನ್ನು ಬಳಕೆ ಮಾಡ್ತೀವಿ, ಆದರೆ ಅದು ಉಪಯೋಗಕ್ಕಿಂತ ಒಂದು ದುರುಪಯೋಗ ಆಗುವಂತಹದ್ದೇ ಜಾಸ್ತಿ ಇರುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಆಂಟಿಬಯೋಟಿಕ್ ಅಂದ್ರೆ ಏನು, ಯಾವ್ಯಾವ ಸಂದರ್ಭಗಳಲ್ಲಿ ಆಂಟಿಬಯೋಟಿಕ್ಸ್ಗಳನ್ನು ಉಪಯೋಗಿಸಬೇಕು ಹಾಗೂ ಸರಿಯಾದಂತಹ ಒಂದು ಉಪಯೋಗ ಅಂದ್ರೆ ಹೇಗೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಆಂಟಿಬಯೋಟಿಕ್ ಅಂದ್ರೆ ಏನು?
2: ನೋಡಿ, ಮುಖ್ಯವಾಗಿ ನಾವು ಯಾವುದೇ ವಿಚಾರವನ್ನು ತಗೊಂಡಾಗ ಆಂಟಿಬಯೋಟಿಕ್ಗಳು ಅನ್ನೋದನ್ನ ನಾವು ರೋಗ ನಿರೋಧಕ ಔಷಧಿಗಳು ಅಂತ ಹೇಳ್ತೇವೆ. ಆದರೂ ಜನಸಾಮಾನ್ಯವಾಗಿ ಬಳಕೆಯಲ್ಲಿ ಬರ್ತಕ್ಕಂಥ ಆಂಟಿಬಯೋಟಿಕ್ ಅನ್ನುವ ಪದವೇ ಸಾಮಾನ್ಯವಾಗಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಆದ್ರಿಂದ ನಾವು ನಮ್ಮ ಈ ಒಂದು ಮಾತುಕತೆಯಲ್ಲಿ ಆಂಟಿಬಯೋಟಿಕ್ಗಳು ಅನ್ನೋ ಪದವನ್ನೇ ನಾವು ಉಪಯೋಗಿಸೋಣಂತೆ. ಆಂಟಿಬಯೋಟಿಕ್ಗಳು ಮುಖ್ಯವಾಗಿ ಜೀವರಕ್ಷಕ ಔಷಧಿಗಳು. ಇವುಗಳು ನಾವು ಯಾವಾಗಲೂ ಕೂಡ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಅಂದ್ರೆ ಒಂದು ರೀತಿಯ ಒಂದು ಸೋಂಕಿನಿಂದ ಉಂಟಾಗ್ತಕ್ಕಂತಹ ಒಂದು ರೋಗಗಳು ಉಂಟಾದಾಗ ಅದರ ವಿರುದ್ಧವಾಗಿ ನಾವು ಉಪಯೋಗ ಮಾಡತಕ್ಕಂತಹ ಒಂದು ಔಷಧಿಗಳು. ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಈ ಆಂಟಿಬಯೋಟಿಕ್ ಪೆನಿಸಿಲಿನ್ ಅಂತಕ್ಕಂಥದ್ದು ಅನ್ನು ಕಂಡುಹಿಡಿದಾಯಿತು. ಅದನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿಯವರು ಇದನ್ನು 1928 ಇಸ್ವಿಯಲ್ಲಿ ಕಂಡುಹಿಡಿದ್ರು. ಅಂದಿನಿಂದ ಈಚೆಗೆ ಬಹಳ ವಿಧವಾದಂತಹ ಆಂಟಿಬಯೋಟಿಕ್ಗಳು ಚಾಲ್ತಿಯಲ್ಲಿ ಬಂದಿವೆ. ಅನೇಕ ವಿಧವಾದಂತಹ ಆಂಟಿಬಯೋಟಿಕ್ಗಳನ್ನು ಅನೇಕ ವಿಧವಾದಂತಹ ರೋಗಗಳಿಗೆ ವಿರುದ್ಧವಾಗಿ ರಾಮಬಾಣವಾಗಿ ಉಪಯೋಗ ಮಾಡ್ತಾ ಇದ್ದೇವೆ.
1: ಅಂದ್ರೆ ಈಗ ಕೇವಲ ಬ್ಯಾಕ್ಟೀರಿಯಾದ ವಿರುದ್ಧ ಮಾತ್ರ ಇದನ್ನ ಬಳಕೆ ಮಾಡುವಂತಹದ್ದು ಅಥವಾ ವೈರಾಣುಗಳ ವಿರುದ್ಧ ಕೂಡ?
2: ಇಲ್ಲ ಇಲ್ಲ ಇಲ್ಲ, ಇದು ಮುಖ್ಯವಾಗಿ ಬ್ಯಾಕ್ಟೀರಿಯಾ ವಿರುದ್ಧವಾಗಿ ಮಾಡತಕ್ಕಂತಹ ಔಷಧಿಗಳು ಮಾತ್ರವೇ. ಆಂಟಿಬಯೋಟಿಕ್ಗಳು ಯಾವತ್ತೂ ಕೂಡ ಬ್ಯಾಕ್ಟೀರಿಯಾಗಳ ವಿರುದ್ಧವಾಗಿ, ಅದೇ ವೈರಾಣುಗಳ ವಿರುದ್ಧವಾಗಿ ಮಾಡೋದಕ್ಕೆ ನಾವು ಆಂಟಿ ವೈರಲ್ಸ್ ಅಂತ ಹೇಳ್ತೇವೆ. ಆದ್ರೆ ಆಂಟಿಬಯೋಟಿಕ್ಗಳು ಪ್ರಮುಖವಾಗಿ ಅಂತಲ್ಲ, ಅದು ಬ್ಯಾಕ್ಟೀರಿಯಾಗಳ ವಿರುದ್ಧವಾಗಿ ಮಾಡತಕ್ಕಂಥ ಔಷಧಿಗಳು ಮಾತ್ರ.
1: ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಈ ಆಂಟಿಬಯೋಟಿಕ್ಗಳ ಒಂದು ಬಳಕೆ ಆಗ್ತದೆ ಹಾಗೂ ಈ ಬಳಕೆ ಮಾಡುವುದರ ಒಂದು ಉದ್ದೇಶ ಏನು?
2: ಮುಖ್ಯವಾಗಿ ಯಾವುದೇ ಒಂದು ಮನುಷ್ಯನಿಗೆ ಒಂದು ಬ್ಯಾಕ್ಟೀರಿಯಾಗಳಿಂದ ಒಂದು ಇನ್ಫೆಕ್ಷನ್ ಅಂತ ಹೇಳಿದಂತ ಉರಿಯೂತ ಉಂಟಾದ ಸೋಂಕಿನಲ್ಲಿ ಉಂಟಾದಾಗ ಅವನಲ್ಲಿ ವಿಧ ವಿಧವಾದಂತಹ ಒಂದು ತರಹೇವಾರಿವಾದಂತಹ ಸಿಂಪ್ಟಮ್ಗಳು ಅಂತ ಹೇಳಿದ ಅವನಿಗೆ ಲಕ್ಷಣಗಳು ಕಾಣಿಸಿಕೊಳ್ತದೆ. ಅಂತಹ ಒಂದು ಸಂದರ್ಭಗಳಲ್ಲಿ ನಾವು ಆಂಟಿಬಯೋಟಿಕ್ಗಳನ್ನು ಉಪಯೋಗ ಮಾಡ್ತೇವೆ. ಇದರಲ್ಲಿ ಆಂಟಿಬಯೋಟಿಕ್ಗಳು ಕೂಡ ಬಹಳ ವಿಧವಾದಂತಹ ಆಂಟಿಬಯೋಟಿಕ್ಗಳು ಉಂಟು, ಒಂದೇ ರೀತಿಯಾದಂತಲ್ಲ. ಮುಖ್ಯವಾಗಿ ಇವುಗಳು ಬ್ಯಾಸಿಲ್ ಅಂತ ಹೇಳಿದ್ರೆ ಉದ್ದವಾದಂತಹ ಒಂದು ರೋಗಾಣುಗಳು, ಮತ್ತೆ ಕಾಕೈ ಅಂತ ಹೇಳಿದ್ರೆ ರೌಂಡ್ ಅಂತ ಹೇಳಿದ್ರೆ ಸ್ಪೈಕಲ್ ಅಂತ ಹೇಳ್ತೇವೆ, ಅದರಲ್ಲಿ ಇರ್ತಕ್ಕಂಥ ರೋಗಾಣುಗಳು, ಮತ್ತೆ ಸ್ಪೈರಿಲ್ಲ ಅಂತ ಹೇಳಿ ಹೆಲಿಕಲ್ ಅಂತ ಹೇಳಿದ್ರೆ ಸುತ್ತ ಸುತ್ತ ಆಗಿರ್ತಕ್ಕಂಥ ರೋಗಾಣುಗಳು, ಮತ್ತೆ ಗ್ರಾಮ್ ಪಾಸಿಟಿವ್ ಮತ್ತೆ ಗ್ರಾಮ್ ನೆಗೆಟಿವ್ ಅಂತಕ್ಕಂಥ ವೈರಾಣುಗಳು

0: ಹಾಗೆ ನಾವು ಉಪಯೋಗವನ್ನು ಮಾಡ್ತಾ ಇರ್ತೇವೆ ಇದನ್ನ.
1: ಅದಕ್ಕೆ ಯಾವ ಸಂದರ್ಭಗಳಲ್ಲಿ ಆಂಟಿಬಯೋಟಿಕ್ಸ್ ನ ಕೊಡಬೇಕು? ಸಾಮಾನ್ಯವಾಗಿ ಶೀತ, ಜ್ವರ, ಕಫ, ಕೆಮ್ಮು ಅಂತ ಹೇಳಿ ಏನೇನೋ ಹೇಳ್ತಾ ಇರ್ತೀವಿ, ಅಂತ ಸಂದರ್ಭಗಳಲ್ಲ ಯಾವುದೋ ಒಂದು ಎರಡು ಮಾತ್ರೆ ತಗೊಂಡ್ಬಿಟ್ಟು ಸುಧಾರಿಸುವಂತಹ ಒಂದು ಸಂದರ್ಭ ಕೂಡ ಇರ್ತದೆ. ಆದ್ರೆ ಈ ಆಂಟಿಬಯೋಟಿಕ್ ಎನ್ನುವಂತಹದ್ದನ್ನ ಬಳಕೆ ಮಾಡುವ ಸಂದರ್ಭಗಳು ಯಾವ್ಯಾವ?
0: ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಾಮಾನ್ಯವಾಗಿ ಬರ್ತಕ್ಕಂಥ ಶೀತ, ಕೆಮ್ಮು ಎಲ್ಲವೂ ಕೂಡ ವೈರಾಣುವಿಂದ ಬರ್ತಕ್ಕಂಥ ವೈರಸ್ ನಿಂದ. ಅದು ಯಾವಾಗ ಅದರ ಮೇಲ್ಭಾಗದಲ್ಲಿ ಅಂತ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತ ನಾವು ತಿಳಿಸ್ತೇವೆ, ಅಂತ ಸೂಪರ್ ಆಡೆಡ್ ಇನ್ಫೆಕ್ಷನ್ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾಗಳಿಂದ ಆಗ್ತಕ್ಕಂಥದ್ದು, ಅಂತಹ ಸಂದರ್ಭಗಳಲ್ಲಿ ನಾವು ಆಂಟಿಬಯೋಟಿಕ್ ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಅದರ ಜೊತೆಗೆ ದೇಹದಲ್ಲಿರ್ತಕ್ಕಂಥ ವಿವಿಧವಾದಂತಹ ಟಿಶ್ಯೂಗಳು ಅಂದ್ರೆ ಆರ್ಗನ್ಗಳು ಅಂತ ನಾವು ಹೇಳ್ತೇವೆ, ಹೃದಯದಲ್ಲಿ ಇರಬಹುದು, ಬ್ಯಾಕ್ಟೀರಿಯಲ್ ಎಂಡೋಕಾರ್ಡಿಟಿಸ್ ಅಂತ ಒಂದು ಕಂಡೀಷನ್ ಬರ್ತದೆ, ಅಂತ ಒಂದು ಸ್ಥಿತಿ ಬರ್ತದೆ, ಅದರಲ್ಲಿ ನಾವು ಆಂಟಿಬಯೋಟಿಕ್ ಯೂಸ್ ಮಾಡಬೇಕಾಗ್ತದೆ. ಮೆದುಳಿನಲ್ಲಿ ಆದ್ರೆ ಮೆನಿಂಜೈಟಿಸ್, ಬ್ಯಾಕ್ಟೀರಿಯಲ್ ಮೆನಿಂಜೈಟಿಸ್, ಶ್ವಾಸಕೋಶದಲ್ಲಿ ಆದ್ರೆ ನಿಮೋನಿಯಾಗಳು, ಅದೇ ರೀತಿ ಅದರಲ್ಲಿ ಕರುಳಿನಲ್ಲಿ ಆಯಿತು ಅಂತ ಹೇಳಿದ್ರೆ ಎಂಟರೈಟಿಸ್ ಅಂತಕ್ಕಂಥ ಬರ್ತಕ್ಕಂಥದ್ದು, ಮೂತ್ರಕೋಶದಲ್ಲಿ ಮತ್ತೆ ಮೂತ್ರನಾಳದಲ್ಲಿ ಆಗ್ತಕ್ಕಂಥದ್ದು ಅಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್. ಈ ರೀತಿಯಾಗಿ ವಿಧ ವಿಧವಾದಂತಹ ಅಂದ್ರೆ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಎಲ್ಲಾ ಅಂಗಗಳಲ್ಲೂ ಕೂಡ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಉಂಟಾಗೋದ್ರಿಂದ ಅವುಗಳ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರವಾಗಿ ನಾವು ಆಂಟಿಬಯೋಟಿಕ್ ಗಳನ್ನು ಉಪಯೋಗ ಮಾಡ್ತೇವೆ.
1: ಈ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಈಗಾಗಲೇ ಇರ್ತದೋ ಹೊರಗಡೆಯಿಂದ ಪ್ರವೇಶ ಮಾಡ್ತದೋ ಅಥವಾ ಪ್ರವೇಶ ಮಾಡುವಂತಹ ವಿಧ ಹೇಗೆ ಮತ್ತು ಯಾವ ರೀತಿ ಅದು ನಮ್ಮ ದೇಹದ ಮೇಲೆ ಒಂದು ಕೆಲಸ ಮಾಡ್ತದೆ
0: ನೋಡಿ, ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇರ್ತದೆ, ಮುಖ್ಯವಾಗಿ ಬಾಯಿನಲ್ಲಿ ಅಂತ ಓರಲ್ ಕ್ಯಾವಿಟಿ ಅಂತ ನಾವ್ ಏನ್ ಹೇಳ್ತೇವೆ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಅಂಶಗಳು ಇದ್ದೇ ಇರ್ತದೆ. ಆದರೂ ಸಾಮಾನ್ಯವಾದ ಮನುಷ್ಯನಲ್ಲಿ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಒಳ್ಳೆಯದಿರೋದ್ರಿಂದ ಅವುಗಳ ಪ್ರಭಾವ ಇರೋದಿಲ್ಲ. ಅದೇ ರೀತಿಯಲ್ಲಿ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೋ ಅದು ಬೇರೆ ಕಾರಣಗಳಿಂದಾಗಿ ಹೊರಭಾಗದಿಂದ ಅಂತ ಹೇಳಿದ್ರೆ ಕಮ್ಯುನಿಟಿ ಅಕ್ವೈರ್ಡ್ ಅಂತ ಏನು ಹೇಳ್ತೇವೆ, ಅಂದ್ರೆ ಹೊರಗಡೆಯಿಂದ ಬರ್ತಕ್ಕಂತಹ ಈ ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸಿದ ನಂತರ ಅವನಲ್ಲಿ ಒಂದು ರೋಗದ ಸಿಂಪ್ಟಮ್ಗಳು ಅಂದ್ರೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ತದೆ. ಮುಖ್ಯವಾಗಿ ಜ್ವರ, ಜ್ವರ ಒಂದು ಸಾಮಾನ್ಯ ಲಕ್ಷಣ, ರೋಗದಲ್ಲಿ ಇನ್ಫೆಕ್ಷನ್ ಆದ ತಕ್ಷಣದಲ್ಲಿ ಮನುಷ್ಯನಿಗೆ ಜ್ವರ ಕಾಣಿಸಿಕೊಳ್ತದೆ. ಅದರ ಜೊತೆಯಲ್ಲಿ ಅವನ ಯಾವ ಅಂಗದಲ್ಲಿ ಆಗ್ತಕ್ಕಂತಹ ತೊಂದರೆಗಳು ಅದರ ಫಲವಾಗಿ ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣಿಸಿಕೊಳ್ತದೆ. ಮೆದುಳಿನಲ್ಲಿ ಆಯಿತು ಅಂತ ಹೇಳಿದ್ರೆ ತಲೆನೋವು ಬರಬಹುದು, ವಾಂತಿ ಆಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಆಲ್ಟರ್ಡ್ ಸೋರಿಯಂ ಅಂತ ಹೇಳಿದ್ರೆ ಅವನಲ್ಲಿ ಅವನ ಒಂದು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಸೆನ್ಸೋರಿಯಂ ಅಂತ ಹೇಳಿದ್ರೆ ಅವನ ಒಂದು ಜ್ಞಾನವನ್ನು ವ್ಯತ್ಯಾಸಗಳು ಆಗತಕ್ಕಂಥ ಚಾನ್ಸಸ್ಗಳುಂಟು. ಅದೇ ಹೃದಯ ಆಯ್ತು ಅಂತ ಹೇಳಿದ್ರೆ ಹೃದಯದಲ್ಲಿ ಕೂಡ ತೀವ್ರತರವಾದಂತಹ ಜ್ವರ ಬರ್ತಕ್ಕಂಥದ್ದು, ಮತ್ತೆ ಹೃದಯದ ಮೇಲಿನ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಅವನಲ್ಲಿ ಬ್ಲಡ್ ಪ್ರೆಷರ್ ಅಂತ ಹೇಳಿದ್ರೆ ರಕ್ತದ ಒತ್ತಡದ ಏರುಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯವುಂಟು. ಅದೇ ರೀತಿಯಾದಲ್ಲಿ ನಿಮೋನಿಯಾ ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಆದಾಗ ಕೆಮ್ಮು, ಕಫ, ಅದರ ಜೊತೆಯಲ್ಲಿ ಕಫದಲ್ಲಿ ಕೂಡ ರಕ್ತ ಬೀಳ್ತಕ್ಕಂಥದ್ದು ಅದರ ಒಂದು ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಕರುಳಿನಲ್ಲಿ ಆದಾಗ ಲೂಸ್ ಮೋಷನ್ಸ್ ಅಂದ್ರೆ ಭೇದಿ ಆಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು, ಅದರ ಒಂದು ಗುಣಲಕ್ಷಣಗಳು ಕಾಣಿಸಿಕೊಳ್ತದೆ. ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮುಖ್ಯವಾಗಿ ಅಂತ ಹೇಳಿದ್ರೆ ಮೂತ್ರಕೋಶದಲ್ಲಿ ಮತ್ತು ಮೂತ್ರನಾಳದಲ್ಲಿ ಬರ್ತಕ್ಕಂತಹ ಒಂದು ಇನ್ಫೆಕ್ಷನ್ ಆದ ಟೈಮ್ನಲ್ಲಿ ಅಂತವರಿಗೆ ಉರಿಮೂತ್ರ ಮತ್ತೆ ಬೇರೆ ಆದಂತಹ ಹೊಟ್ಟೆ ನೋವು ಇವುಗಳೆಲ್ಲ ಕಾಣಿಸಿಕೊಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮನುಷ್ಯನ ದೇಹದಲ್ಲಿ ಯಾವುದೇ ಅಂಗದಲ್ಲಿ ಬೇಕಾದರೂ ಕೂಡ ರೋಗ ಲಕ್ಷಣಗಳು ಕಾಣಿಸಿಕೊಳ್ಬಹುದು, ಯಾವುದೇ ಅಂಗಕ್ಕೆ ಬೇಕಾದರೂ ಕೂಡ ಈ ಬ್ಯಾಕ್ಟೀರಿಯಾಗಳು ಪ್ರವೇಶಿಸಿ ಇನ್ಫೆಕ್ಷನ್ ಉಂಟು ಮಾಡಬಹುದು.
1: ಅಂದ್ರೆ ಈಗ ಬ್ಯಾಕ್ಟೀರಿಯಾ ಹರಡುವಂತಹ ವಿಧ ಹೇಗೆ?
0: ಬ್ಯಾಕ್ಟೀರಿಯಾಗಳು ಹರಡೋದಕ್ಕೆ ಅನೇಕ ವಿಧಗಳುಂಟು. ಮುಖ್ಯವಾಗಿ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ದೇಹವನ್ನು ಅನೇಕ ರೀತಿಯಲ್ಲಿ ಪ್ರವೇಶ ಮಾಡ್ತದೆ. ಮೊದಲನೆಯದು ಶ್ವಾಸದ ಮೂಲಕವಾಗಿ, ಶ್ವಾಸದ ಮೂಲಕ ಪ್ರವೇಶ ಮಾಡಿದಾಗ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಮೂಗಿನ ಹೊರಳೆ ಮತ್ತು ಗಂಟಲಿನ ಭಾಗ ಮತ್ತು ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಗಳು ಉಂಟು ಮಾಡ್ತದೆ. ಆಹಾರದ ಮೂಲಕ ಪ್ರವೇಶ ಮಾಡಿದಾಗ ಕರುಳಿನಲ್ಲಿ ಮತ್ತೆ ದೊಡ್ಡ ಕರುಳು ಕರುಳಿನಲ್ಲಿ ಉಂಟು ಮಾಡ್ತದೆ. ರಕ್ತದ ಮೂಲಕ ಅಂದ್ರೆ ಬೇರೆ ದೇಹದ ಅಂಗಗಳಲ್ಲಿ ಉಂಟಾದ ಇನ್ಫೆಕ್ಷನ್ ಗಳು ರಕ್ತದ ಮೂಲಕ ಬೇರೆ ಅಂಗಗಳಿಗೆ ಹರಡಿದಾಗ ಅದೇ ಮನುಷ್ಯನಲ್ಲಿ ಬೇರೆ ಅಂಗಗಳಲ್ಲಿ ಉರಿಜಿ ಉಂಟು ಮತ್ತೆ ಇನ್ಫೆಕ್ಷನ್ ಗಳು ಉಂಟಾಗ್ತದೆ.
1: ಅಂದ್ರೆ ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುವಂತಹ ಸಂದರ್ಭದಲ್ಲಿ ಈ ರೋಗಗಳು ಪ್ರವೇಶಿಸಿದ್ರೂ ಕೂಡ ಏನು ಮಾಡುವುದಿಲ್ಲ,
0: ಕಡಿಮೆ. ಆದ್ರೆ ಕೆಲವು ಸಮಯದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ರೋಗ ನಿರೋಧಕ ಶಕ್ತಿ ಎಷ್ಟೇ ಒಳ್ಳೆಯದಿದ್ರು ಕೂಡ ಈ ಒಂದು ಬ್ಯಾಕ್ಟೀರಿಯಾಗಳ ಅಂತ ಹೇಳಿದ್ರೆ ಈ ರೋಗ ಹರಡತಕ್ಕಂತಹ ಒಂದು ಬ್ಯಾಕ್ಟೀರಿಯಾಗಳ ಶಕ್ತಿ ಹೆಚ್ಚಾಗಿದ್ರೆ ಅಂತವರಲ್ಲಿ ತೊಂದರೆಗಳು ಕಾಣಿಸಿಕೊಳ್ತದೆ.
1: ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗುವುದನ್ನ ನೋಡ್ತೀವಿ. ದಿಢೀರಂದ್ರೆ ಮಳೆ ಬರಬಹುದು ಅಥವಾ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಬಹುದು ಅಥವಾ ತುಂಬಾ ಶೀತ ಹವೆ ಇರಬಹುದು. ಅಂತಹ ವಾತಾವರಣ ಬದಲಾವಣೆಯ ಸಂದರ್ಭದಲ್ಲಿಯೂ ಕೂಡ ಇಂತಹ ಒಂದು ಇನ್ಫೆಕ್ಷನ್ ಆಗಬಹುದು?
0: ಆಗ್ತದೆ. ಆದ್ರೆ ಮುಖ್ಯವಾಗಿ ಮೊದಲು ಆಗ್ತಕ್ಕಂಥದ್ದು ವೈರಲ್ ಇನ್ಫೆಕ್ಷನ್, ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಆದ ನಂತರದಲ್ಲಿ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ ವಾತಾವರಣದ ವ್ಯತ್ಯಾಸ ಫಸ್ಟ್ ಮೊದಲನೇ ಬಾರಿಗೆ ಉಂಟಾಗುವುದು ಶೀತ ನೆಗಡಿ ಉಂಟಾಗುವುದು ವೈರಸ್ ನಿಂದ, ಅದರ ಮೇಲೆ ಉಂಟಾಗುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಳು ಮತ್ತೆ ಅದು ದಟ್ ಇಸ್ ಕಾಲ್ಡ್ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ. ನಾವು ಮೆಡಿಕಲ್ ಟರ್ಮಿನಲ್ ಅಂದ್ರೆ ಮೆಡಿಕಲ್ ಟರ್ಮಿನಾಲಜಿ ಯೂಸ್ ಮಾಡೋದಾದ್ರೆ ಅದನ್ನ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ.
1: ಬಹುಶಃ ಈ ವೈರಸ್ಗಳು ವೈರಾಣುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡಿ ಒಂದು ಬ್ಯಾಕ್ಟೀರಿಯಾ ಬರುವುದಕ್ಕೊಂದು ಸ್ಥಳವನ್ನು
0: ರೆಡಿ ಮಾಡಿ ಕೊಡ್ತದೆ. ನಿಜ ಅದೇ. ಹೌದು.
1: ಆಮೇಲೆ ಈಗ ಈ ಆಂಟಿಬಯೋಟಿಕ್ ಗಳು ಯಾವ ರೀತಿ ಕೆಲಸ ಮಾಡುವಂತ
0: ನೋಡಿ, ಆಂಟಿಬಯೋಟಿಕ್ ಗಳು ಎರಡು ರೀತಿಯಲ್ಲಿ ಕೆಲಸ ಮಾಡ್ತದೆ. ಮೊದಲನೇದು ಬ್ಯಾಕ್ಟೀರಿಯೋ ಸ್ಟಾಟಿಕ್ ಅಂತ ಹೇಳ್ತೇವೆ, ಅಂದ್ರೆ ಯಾವುದೇ ಒಂದು ಬ್ಯಾಕ್ಟೀರಿಯಾಗ್ನ ಅದು ಮುಖ್ಯವಾಗಿ

0: ಮಲ್ಟಿಪ್ಲೈ ಅಂತ ಹೇಳಿದ್ರೆ ಜಾಸ್ತಿ ಆಗದ ಆ ರೀತಿಯಲ್ಲಿ ತಡೆಯತಕ್ಕಂತಹದ್ದು, ಅದನ್ನ ನಾವು ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂತ ಹೇಳ್ತೇವೆ. ಅದೇ ಬ್ಯಾಕ್ಟೀರಿಯಸೈಡಲ್ ಅಂತ ಹೇಳಿದ್ರೆ ಅದೇ ಬ್ಯಾಕ್ಟೀರಿಯಾವನ್ನು ಪೂರ್ತಿಯಾಗಿ ಸಾಯಿಸಿ ಬಿಡ್ತಕ್ಕದ್ದು. ಈ ರೀತಿಯಾದ ಎರಡು ವಿಧ, ಎರಡು ವಿಧವಾದಂತಹ ಕ್ರಮದಲ್ಲಿ ಮಾಡ್ತಕ್ಕಂಥದ್ದು. ಈ ಮುಖ್ಯವಾಗಿ ಯಾವುದೇ ಆಗಲಿ, ಬ್ಯಾಕ್ಟೀರಿಯೋಸ್ಟಾಟಿಕ್ ಆಗಲಿ ಬ್ಯಾಕ್ಟೀರಿಯಸೈಡಲ್ ಆಗಿರಲಿ, ಬ್ಯಾಕ್ಟೀರಿಯೋಸ್ಟಾಟಿಕ್ ನಲ್ಲಿ ಅದು ಬ್ಯಾಕ್ಟೀರಿಯಾವಿನ ಒಂದು ಕೋಶ ಅಂತ ಏನ್ ಹೇಳ್ತೇವೆ ಸೆಲ್ ವಾಲ್, ಅದರ ಮೇಲೆ ಒಂದು ಪ್ರಭಾವವನ್ನು ಬೀರ್ತದೆ, ಅದರಲ್ಲಿ ಅದನ್ನ ಮಲ್ಟಿಪ್ಲೈ ಅಂದ್ರೆ ಜಾಸ್ತಿ ಆಗದ ಹಾಗೆ ತಡೆಯುತ್ತದೆ. ಮತ್ತೆ ಬ್ಯಾಕ್ಟೀರಿಯ ಸೈಡಲ್ ನಲ್ಲಿ ಈ ಆಂಟಿಬಯೋಟಿಕ್ ಗಳು ಬ್ಯಾಕ್ಟೀರಿಯಾ ಒಳಗೆ ಪ್ರವೇಶಿಸಿ ಅದರ ಒಳಗಡೆ ಇರತಕ್ಕಂತಹ ಅಂಗ ಸೆಲ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ DNAs, RNAs, ಮೈಟೋಕಾಂಡ್ರಿಯ ಅಂತ ಒಂದು ಅಂಶಗಳು ಬರ್ತದೆ, ಅವುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಅದನ್ನ ಹೊಡೆದಾಯಿಸಿ ಅದನ್ನ ಮತ್ತು ಕೊಲ್ತದೆ. ಈ ರೀತಿಯಾದಂತಹ ಒಂದು ಕ್ರಮಗಳು ಈ ರೀತಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ.
1: ಈಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅಂತ ಖಾತ್ರಿಪಡಿಸುವಂತಹ ಒಂದು ಪರೀಕ್ಷಾ ವಿಧಾನ ಮತ್ತು ಯಾವ ಆಂಟಿಬಯೋಟಿಕ್ ಅನ್ನು ಕೊಡಬೇಕು ಅನ್ನುವಂತಹದ್ದು ಒಂದು ಆಯ್ಕೆ ಹೇಗೆ ನಡೀತದೆ
0: ನೋಡಿ, ಮುಖ್ಯವಾಗಿ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಇದು. ಯಾವುದೇ ವ್ಯಕ್ತಿಯಲ್ಲಿ ನಾವು ಸಸ್ಪಿಷನ್ ಅಂತ ಹೇಳಿದ್ರೆ ಇವನಿಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅಂತ ಒಂದು ನಮ್ಮ ಮನಸ್ಸಿಗೆ ಬಾಗ ಅಂದ್ರೆ ಅವನ ರೋಗ ಲಕ್ಷಣಗಳು ನೋಡಿದ ನಂತರದಲ್ಲಿ ನಾವು ಮುಖ್ಯವಾಗಿ ಟೋಟಲ್ ಕೌಂಟ್ ಮತ್ತು ಡಿಫರೆನ್ಷಿಯಲ್ ಕೌಂಟ್ ಅಂತಕ್ಕಂಥ ಒಂದು ಪರೀಕ್ಷೆಯನ್ನು ನಾವು ಮಾಡ್ತೇವೆ ರಕ್ತದಲ್ಲಿ. ಅದರಲ್ಲಿ ಟೋಟಲ್ ಕೌಂಟ್ ಅಂತಕ್ಕಂಥದ್ದು ನಾರ್ಮಲ್ ಆಗಿ 3,000 to 10,000 ಇರಾಗ್ತದೆ. ಅದರಿಂದ ಹೆಚ್ಚಾದಾಗ ಇನ್ಫೆಕ್ಷನ್ ಆಗಿದೆ ಅಂತ ಲೆಕ್ಕ. ಅದು ಡಿಫರೆನ್ಷಿಯಲ್ ಕೌಂಟ್ ಅನ್ನೋದ್ರಲ್ಲಿ ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್, ಮೊನೋಸೈಟ್ಸ್, ಯೋಸಿನೋಫಿಲ್ಸ್, ಲಿಂಫೋಸೈಟ್ಸ್ ಅಂತ ಹೇಳಿ ಅನೇಕ ವಿಧವಾದಂತಹ ಸೆಲ್ಸ್ ಗಳಿರ್ತದೆ. ಆ ನ್ಯೂಟ್ರೋಫಿಲ್ ಅಂಶ 75% ಇರಬೇಕಾಗ್ತದೆ, 100 to 75 ಭಾಗ ಇರಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಆದಾಗ ಬ್ಯಾಕ್ಟೀರಿಯಾದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಒಂದು ನಾವು ಖಾತ್ರಿಪಡಿಸಿಕೊಳ್ತೇವೆ. ಬಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತೇಳಿ ಯಾವುದು ಅತ್ಯಂತ ಉತ್ಕೃಷ್ಟವಾದಂತಹ ಪರೀಕ್ಷೆ ಅಂತ ಹೇಳಿದ್ರೆ ಕಲ್ಚರ್ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ರಕ್ತವನ್ನೇ ಆಗಲಿ ಅಥವಾ ಬೇರೆ ಯಾವುದೇ ಆದಂತಹ ದೇಹದ ದ್ರವವನ್ನೇ ಆಗಲಿ ಅಂತ ಹೇಳಿದ್ರೆ ಸ್ಪುಟಮ್ ಅಂದ್ರೆ ಕಫವನ್ನೇ ಆಗಿರಬಹುದು, ಮೂತ್ರ ಆಗಿರಬಹುದು, ಬೇರೆ ಯಾವುದೇ ಒಂದು ರೀತಿಯಂತ ಒಂದು ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂತಹ ಒಂದು ದ್ರವಗಳನ್ನ ನಾವು ಕಲ್ಚರ್ ಅಂತ ಹೇಳಿ ಕಲ್ಚರ್ ಮೀಡಿಯಾ ಅಂತ ಬರ್ತದೆ ಅದು. ಅದರಲ್ಲಿ ಒಂದು ನಾವು ಇನಾಕ್ಯುಲೇಷನ್ ಅಂತ ಮಾಡ್ತಾರೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನವರು. ಅವ್ರು ಮಾಡಿ ಅದರಲ್ಲಿ ಯಾವ ಮೀ ಇದೆ, ಅದು ಯಾವ ಆಂಟಿಬಯೋಟಿಕ್ ಗಳಿಗೆ ಅದು ಕೆಲಸ ಮಾಡ್ತದೆ ಅನ್ನೋದನ್ನ ಅವ್ರು ಕಂಡುಹಿಡಿತಾರೆ. ಒಟ್ಟಿನಲ್ಲಿ ಈಗಿನ ಹೊಸ ವಿಧಾನದ ಪ್ರಕಾರದಲ್ಲಿ ಬೇಕಾದಂತಹ ಒಳ್ಳೆಯವಾದಂತಹ ಒಂದು ವಿಧಾನಗಳಿರೋದ್ರಿಂದ ಯಾರು ಹೆದರುಕೊಳತ್ಯ ಇಲ್ಲ. ಯಾವುದೇ ರೀತಿಯಾದ ಯಾವುದೇ ಇನ್ಫೆಕ್ಷನ್ ಗಳು ಬಂದರೂ ಕೂಡ ಯಾವುದೇ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಅದನ್ನು ಕಂಡುಹಿಡಿದು ಅದಕ್ಕೆ ಬೇಕಾದಂತಹ ಉಪಶಮನವನ್ನ ಆಂಟಿಬಯೋಟಿಕ್ ಗಳನ್ನು ಕೊಡೋದಕ್ಕೆ ಸಾಧ್ಯತೆ ಉಂಟು.
1: ಈಗ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಆಂಟಿಬಯೋಟಿಕ್ ಅನ್ನು ಕೊಡಬೇಕು ಅಂತ ಹೇಗೆ ನಿರ್ಧಾರ ಮಾಡುವಂತಹದ್ದು, ಅದು ಅದರ ಮೇಲೆ ಪರಿಣಾಮ ಬೀರುವಂತಹ ಒಂದು ಅಂಶಗಳು ಏನೇನು?
0: ಮುಖ್ಯವಾಗಿ ನಾವು ಯಾವುದೇ ರೀತಿಯಲ್ಲಿ ನಾವು ಆಂಟಿಬಯೋಟಿಕ್ ಸೆಲೆಕ್ಷನ್ ಅಂದ್ರೆ ಆಂಟಿಬಯೋಟಿಕ್ ಹೇಗೆ ನಾವು ಯೂಸ್ ಮಾಡ್ತೇವೆ ಅಂದ್ರೆ ಹಾಗೆ ನಾವು ಅದನ್ನ ತಗೊಳ್ಬೇಕು ಅಂದ್ರೆ ಯಾವ ರೀತಿ ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೇವೆ. ಅಂತೇಳಿ ಯಾವುದೇ ಅಂಗದಲ್ಲಿ ಯಾವ ಅಂಗದಲ್ಲಿ ಉಂಟಾಗಿದೆ ಅಂತಕ್ಕಂಥದ್ದು, ಅಂದ್ರೆ ಮುಖ್ಯವಾಗಿ ಹೃದಯದಲ್ಲಿ ಆಗಿದ್ದರೆ ಅದರಲ್ಲಿ ಬರ್ತಕ್ಕಂಥ ಕ್ರಿಮಿಗಳು ಬೇರೆ ಬೇರೆ ಇರ್ತದೆ. ಶ್ವಾಸಕೋಶದಲ್ಲಿ ಆಗಿದ್ರೆ ಕ್ರಿಮಿಗಳು ಬೇರೆ ಬೇರೆ ಆಗಿರ್ತದೆ. ಅದೇ ಶ್ವಾಸಕೋಶದಲ್ಲಿ ನಾವು ನಿಮೋಕಾಕಸ್ ಅಂತ ಹೇಳ್ತೇವೆ, ಮತ್ತೆ ಸ್ಟೆಫ್ಲೋಕಾಕಸ್ ಅಂತ ಹೇಳ್ತೇವೆ, ಮತ್ತೆ ಹೆಲ್ಫ್ಲೂಯೆನ್ಸ್ ಅಂತ ಹೇಳ್ತೇವೆ. ಆದ್ರೆ ಬೇರೆ ಬೇರೆ ಬೇರೆ ಬೇರೆ ಕ್ರಿಮಿಗಳಿರ್ತದೆ ಅದು. ಅದರ ಒಂದು ನಮಗೆ ಒಂದು ಐಡಿಯಾ ಇರ್ತದೆ ಅಂದ್ರೆ ಯಾವ ಅಂಗದಲ್ಲಿ ಯಾವ ಕ್ರಿಮಿಗಳು ಮುಖ್ಯವಾಗಿ ವಾಸ ಮಾಡ್ತದೆ. ಬಟ್ ಅದನ್ನ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ಕಲ್ಚರ್ ಸೆನ್ಸಿಟಿವಿಟಿ ಎಲ್ಲ ಮಾಡ್ತೇವೆ. ಅದರ ಒಂದು ಅಂಶವನ್ನು ನಾವು ತಗೊಳ್ತೇವೆ, ಅದನ್ನ ಪರಿಗಣೆಗೆ ತಗೊಳ್ತೇವೆ ಸೆಲೆಕ್ಟ್ ಮಾಡಲಿಕ್ಕೆ. ಪ್ಲಸ್ ಟಿಶ್ಯೂ ಪೆನೆಟ್ರೇಷನ್ ಅಂದ್ರೆ ಯಾವುದೇ ನೀವು ಆಂಟಿಬಯೋಟಿಕ್ ಗಳನ್ನು ನಾವು ಮನುಷ್ಯನಿಗೆ ಕೊಟ್ಟಾಗ ಅದು ಎಷ್ಟು ಸುಲಭವಾಗಿ ಹರಡುತ್ತದೆ, ಆ ಅಂಗಗಳಲ್ಲಿ ಹೇಗೆ ಹೋಗಿ ಅದರ ತನಕ ಪ್ರಭಾವವನ್ನು ಬೀರ್ತದೆ ಅನ್ನೋದು ಟಿಶ್ಯೂ ಪೆನೆಟ್ರೇಷನ್. ಕೆಲವು ಆಂಟಿಬಯೋಟಿಕ್ ಗಳು ಮೆದುಳಿಗೆ ಹರಡೋದಿಲ್ಲ, ಮೆದುಳಿಗೆ ಹೋಗೋದಿಲ್ಲ, ಅಂದ್ರೆ ಕೆಲಸ ಮಾಡೋದಿಲ್ಲ. ಅಂತವುಗಳು ನಾವು ಕೊಟ್ಟರು ಕೂಡ ಪ್ರಯೋಜನ ಇಲ್ಲ, ಅಂತ ಆಂಟಿಬಯೋಟಿಕ್ ನಾವು ಮೆದುಳಿನ ಇನ್ಫೆಕ್ಷನ್ ಗೆ ಕೊಡೋದಿಲ್ಲ. ಕೆಲವು ಆಂಟಿಬಯೋಟಿಕ್ ಗಳು ಮೂತ್ರದಲ್ಲಿ ಹೋಗೋದಿಲ್ಲ, ಅಂದ್ರೆ ಮೂತ್ರದಲ್ಲಿ ಇನ್ಫೆಕ್ಷನ್ ಗಳನ್ನು ಸರಿಯಾಗಿ ತೆಗೆಯೋದಿಲ್ಲ. ಅಂತ ಸಮಯದಲ್ಲಿ ನಾವು ಮೂತ್ರದ ಇನ್ಫೆಕ್ಷನ್ ಗಳಿಗೆ ಅದನ್ನ ನಾವು ಕೊಡೋದಿಲ್ಲ. ಶ್ವಾಸಕೋಶದಕ್ಕೆ ಈ ರೀತಿಯಾಗಿ ಅಂದ್ರೆ ಟಿಶ್ಯೂ ಪೆನೆಟ್ರೇಷನ್ ಮತ್ತೆ ಯಾವ ಅಂಗಗಳಲ್ಲಿ ಇನ್ಫೆಕ್ಷನ್ ಉಂಟು ಅನ್ನೋದನ್ನ ಅದರ ಒಂದು ಇದರ ಮೇಲೆ ನಾವು ಒಂದು ಡಿಸಿಷನ್ ಮಾಡ್ತೇವೆ, ಅದನ್ನ ಯಾವ ಆಂಟಿಬಯೋಟಿಕ್ ಅನ್ನು ಕೊಡಬೇಕು ಅಂತ ಹೇಳಿ.
1: ಈ ಬ್ಯಾಕ್ಟೀರಿಯಾ ಅನ್ನುವಂತಹದ್ದು ಒಂದು ಗುಂಪು
0: ಹೌದು.
1: ಅದರಲ್ಲಿ ನಿರ್ದಿಷ್ಟವಾಗಿ ಇಂತಹ ಬ್ಯಾಕ್ಟೀರಿಯಾದಿಂದಲೇ ಇನ್ಫೆಕ್ಷನ್ ಆಗಿದೆ ಅಂತ ಹೇಗೆ ನಿರ್ಧಾರ ಮಾಡೋದು, ಮತ್ತು ಅದರ ವಿರುದ್ಧವಾಗಿ ಯಾವ ಆಂಟಿಬಯೋಟಿಕ್?
0: ನಾನು ಮುಂಚೆನೆ ಹೇಳಿದ ಹಾಗೆ ಕಾಕೈ ಮತ್ತೆ ಬ್ಯಾಸಿಲೈ ಗ್ರಾಮ್ ಪಾಸಿಟಿವ್ ಗ್ರಾಮ್
1: ನೆಗೆಟಿವ್
0: ಪರೀಕ್ಷೆಯಲ್ಲಿ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ನಾವು ಒಂದು ಸ್ಲೈಡ್ಸ್ ಅಂತ ಮಾಡ್ತೇವೆ, ಸ್ಲೈಡ್ ನಲ್ಲಿ ಮಾಡಿದಾಗ ರಕ್ತ ಪರೀಕ್ಷೆಯಲ್ಲಿ ಅದರಲ್ಲಿ ಗ್ರಾಮ್ ಪಾಸಿಟಿವ್ ಕಾಕಯ್ಯ ಅಥವಾ ಗ್ರಾಮ್ ನೆಗೆಟಿವ್ ಬ್ಯಾಸಿಲಯ್ಯ ಯಾವುದು ಅನ್ನೋದು ನಮಗೆ ಗೊತ್ತಾಗ್ತದೆ. ಕಲ್ಚರ್ ಸೆನ್ಸಿಟಿವ್ ಮಾಡಿದಾಗ ಇಂಥದೇ ಆರ್ಗ್ಯಾನಿಸಮ್ ಅಂದ್ರೆ ಇಂಥದೇ ಕ್ರಿಮಿಯಿಂದ ಉಂಟಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಮುಖ್ಯವಾಗಿ ಅಂದ್ರೆ ಈಗಿನ ಹೊಸ ಒಂದು ಮೆಥಡ್ಸ್ ಅಂತ ಪರೀಕ್ಷೆಗೆ ವಿಧಾನಗಳಲ್ಲಿ ಯಾವ ಕ್ರಿಮಿ ಉಂಟು, ಅದು ಯಾವ ಆಂಟಿಬಯೋಟಿಕ್ ಗಳಿಗೆ ಕೆಲಸ ಅಂದ್ರೆ ಯಾವ ಆಂಟಿಬಯೋಟಿಕ್ ಅದರ ವಿರುದ್ಧವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಕೂಡ MIC ಮಿನಿಮಮ್ ಇನಿಬಿಟ್ ಕಾನ್ಸಂಟ್ರೇಷನ್ ಅಂತಕ್ಕಂಥ ಒಂದು ಪರಿಶೋಧನೆ ಇದೆ. ಅದರಲ್ಲಿ ಅದರ ಮೂಲಕ ನಾವು ಬಹಳ ಸುಲಭವಾಗಿ ನಾವು ಅದನ್ನು ಕಂಡುಹಿಡಿಯಬಹುದು. ಅದಕ್ಕೆ ರೀತಿಯಲ್ಲಿ ನಾವು ಆಂಟಿಬಯೋಟಿಕ್ ಗಳನ್ನು ಕೊಟ್ಟರೆ ತಕ್ಷಣವೇ ಆ ಒಂದು ಕ್ರಿಮಿಗಳು ನಾಶವಾಗಿ ಮುಂದೆ ಆರೋಗ್ಯವನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ.
1: ಆಮೇಲೆ ಈಗ ಒಬ್ಬ ವ್ಯಕ್ತಿಗೆ ಇಂತಹ ಒಂದು ಆಂಟಿಬಯೋಟಿಕ್ಸ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನೆಲ್ಲ ನೀವು ಗಣನೆಗೆ ತಗೊಳ್ತೀರಿ?
0: ಮುಖ್ಯವಾಗಿ ಅವು ಬಹಳ ಮುಖ್ಯವಾಗಿ ಅಂತ ಮನುಷ್ಯನ ವಯಸ್ಸು ಅಂತ ಹೇಳಿದ್ರೆ ಚಿಕ್ಕ ಪ್ರಾಯದವರು ಇದ್ದರೆ, ಮಧ್ಯಮ ಪ್ರಾಯದವರು ಮತ್ತೆ ವಯಸ್ಕರು ಅಂದ್ರೆ ವಯಸ್ಸಾದವರು ಅಂತಾರೆ, ಅಂತವರಲ್ಲಿ ಕೆಲವು ಕೋಮಾಬಿಡಿಟೀಸ್, ಕೋಮಾಬಿಡಿಟೀಸ್ ಅಂತ ಹೇಳಿ ಜೊತೆಯಲ್ಲಿ ಇರತಕ್ಕಂತ ಕಾಯಿಲೆಗಳು ಅಂದ್ರೆ ಸಕ್ಕರೆ ಕಾಯಿಲೆ ಇರ್ಬೋದು, ಪ್ರೆಷರ್ನ ಕಾಯಿಲೆ ಇರ್ಬೋದು, ಕಿಡ್ನಿಯ ಡಿಸೀಸ್ ಅಂದ್ರೆ ರೀನಲ್ ಫೇಲ್ಯೂರ್ ಅಂತ ಹೇಳ್ತೇವೆ, ಹೆಪಾಟಿಕ್ ಡಿಸೀಸ್ ಅಂದ್ರೆ ಲಿವರ್ನ ಕಾಯಿಲೆ ಇರ್ಬೋದು, ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ ಈ ಆಂಟಿಬಯೋಟಿಕ್ ಗಳು ನಾವು ಮನುಷ್ಯನಿಗೆ ಕೊಟ್ಟಾಗ ಅದರಲ್ಲಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಅದು ಹಾಗೆ ಕೆಲಸ ಮಾಡೋದಿಲ್ಲ, ಅದು ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಹೇಳಿದ್ರೆ ಲಿವರಿಗೆ ಹೋಗಿ ಅಲ್ಲಿ ಚೇಂಜ್ ಆಗಿ ಆ ಚೇಂಜ್ ಆದಂತಹ ಒಂದು ಆಂಟಿಬಯೋಟಿಕ್ ಗಳು ರಕ್ತದಲ್ಲಿ ಬಂದು ಮತ್ತೆ ಅಂಗಗಳ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಆದ್ರಿಂದ ಯಾವ ವ್ಯಕ್ತಿಯಲ್ಲಿ ಲಿವರ್ ಡಿಸೀಸಸ್ ಅಂತ ಹೇಳಿದ್ರೆ ಯಕೃತಿನ ಒಂದು ಲಿವರಿನ ತೊಂದರೆಗಳಿರ್ತದೋ ಅಂತವರಲ್ಲಿ ನಾವು ಆಂಟಿಬಯೋಟಿಕ್ ಅನ್ನು ಕೊಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ಅಂದ್ರೆ ಅದರಲ್ಲಿ ಡೋಸ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ ಅಥವಾ ಬೇರೆ ಯಾವ್ದಾದ್ರು ಮೆಥಡ್ ಗಳನ್ನು ನಾವು ಇದನ್ನ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ಕಿಡ್ನಿಯ ಡಿಸೀಸಸ್ ಅಂತ ಹೇಳಿದ್ರೆ ಕಿಡ್ನಿಯ ಡಿಸೀಸಸ್ ಅಲ್ಲೂ ಕೂಡ ಈ ಆಂಟಿಬಯೋಟಿಕ್ ಕೊಟ್ಟ ನಂತರ ಅವುಗಳು ಮೂತ್ರದ ಮೂಲಕವಾಗಿ ಹೊರಗಡೆ ಹೋಗ್ತದೆ, ದೇಹದಿಂದ ವಿಸರ್ಜನೆಗೊಳ್ತದೆ. ಆ ಕಿಡ್ನಿಯ ಡಿಸೀಸಸ್ ಇರೋರಲ್ಲಿ ನಾವು ಈ ಆಂಟಿಬಯೋಟಿಕ್ ಕೊಡುವಾಗ ಅದರಲ್ಲಿ ಡೋಸ್ ಅದನ್ನ ಮಾಡಿಫಿಕೇಶನ್ ಅಂತ ಏನ್ ಹೇಳ್ತೇವೆ ಅಂತೇಳಿ ಅವುಗಳ ಒಂದು ಪ್ರಮಾಣವನ್ನ ನಾವು ನಿರ್ದಿಷ್ಟವಾಗಿ ನೋಡಿಕೊಂಡು ಮತ್ತೆ ಕೊಡಬೇಕಾಗ್ತದೆ. ಮತ್ತೆ ಜೊತೆಯಲ್ಲಿ ಅವರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇರ್ಬೋದು, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸಸ್, ಬೇರೆ ಹೃದಯದ ಕಾಯಿಲೆಗಳಿರ್ಬೋದು, ಅಂತವರಲ್ಲಿ ನಾವು ಕೊಡುವಾಗ ಕೆಲವು ಈ ಒಂದು ಆಂಟಿಬಯೋಟಿಕ್ ಗಳನ್ನ ನೋಡಿ ಅದನ್ನ ತೂಕವನ್ನು ಮಾಡಿ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಯಾವ್ದು ಅವರಿಗೆ ಸುಲಭ, ಯಾವ್ದು ಉತ್ತಮ, ಯಾವ್ದು ಅವರಿಗೆ ಕೆಲಸ ಮಾಡ್ತದೆ, ಯಾವ್ದರಿಂದ ಅವರಿಗೆ ಅಡ್ಡ ಪರಿಣಾಮಗಳಿಲ್ಲ, ಅದರ ಪ್ರಕಾರದಲ್ಲಿ ನೋಡಿ ನಾವು ಅದನ್ನ ಕೊಡ್ತೇವೆ. ಅದನ್ನ
1: ಆಮೇಲೆ ಈಗ ಆಂಟಿಬಯೋಟಿಕ್ ಜನರಲ್ ಫಿಸಿಷಿಯನ್ ಕೂಡ ಈ ಆಂಟಿಬಯೋಟಿಕ್ ಅನ್ನ ಕೊಡಬಹುದು ಅಥವಾ ಅದಕ್ಕೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬೇಕಾ ಹೇಗೆ
0: ನೋಡಿ? ಮುಖ್ಯವಾಗಿ ಆಂಟಿಬಯೋಟಿಕ್ ಗಳನ್ನ ಯಾರು ಬೇಕಾದ್ರೂ ಕೊಡಬಹುದು, ಬಟ್ ಆದ್ರೆ ಮುಖ್ಯವಾಗಿ ಒಂದು ಮಾತು ನಾವು ತಿಳ್ಕೊಳ್ಬೇಕಾಗಿರೋದು, ಸರಿಯಾದ ಕ್ರಮದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಮತ್ತೆ ಸರಿಯಾದ ಆಂಟಿಬಯೋಟಿಕ್ ಗಳನ್ನು ಕೊಡೋದು ಬಹಳ ಮುಖ್ಯ.
1: ಆಯ್ಕೆ ಮಾಡ್ತಕ್ಕಂಥ
0: ಯಾವಾಗ ಅದರಲ್ಲಿ ವ್ಯತ್ಯಾಸದೋ ಅಂತ ಹೇಳಿದ್ರೆ ಡೋಸ್ ಜಾಸ್ತಿ ಆಗಿರ್ಬೋದು ಅಥವಾ ಅದರಲ್ಲಿ ಕೊಡತಕ್ಕಂಥ ಡ್ಯೂರೇಷನ್ ಅಂದ್ರೆ ಎಷ್ಟು ಸಮಯ ನಾವು ಕೊಡಬೇಕು ಅದನ್ನು ಸರಿಯಾಗಿ ಕೊಡದೇ ಇದ್ರೆ ಮುಖ್ಯವಾದಂತಹ ಒಂದು ತೊಂದರೆ ಉಂಟಾಗ್ತದೆ, ಅದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಕ್ರಿಮಿಗಳು ಆಂಟಿಬಯೋಟಿಕ್ ಗೆ ಕೆಲಸ ಮಾಡೋದನ್ನು ಬಿಟ್ಬಿಡುತ್ತೆ, ಅಂದ್ರೆ ಕ್ರಿಮಿಗಳು ಸಾಯೋದಿಲ್ಲ. ಅದರಿಂದ ಅಂತಹ ಒಂದು ಸ್ಥಿತಿ ಬಂತು ಅಂತ ಹೇಳಿದ್ರೆ ಮನುಷ್ಯನ ಜೀವಕ್ಕೆ ಅತೀವ ಆಪತ್ತು ಬರ್ತಕ್ಕಂಥದ್ದು. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಕ್ರಿಮಿಗಳು ದೇಹದಲ್ಲಿ ಇದೆ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗೆ ಬಹಳ ಸಮಯದಲ್ಲಿ ಮರಣ ಸಂಭವಿಸುವ ಬೇಗನೆ ಸಂಭವಿಸುವ. ಆದ್ದರಿಂದ ಆಂಟಿಬಯೋಟಿಕ್ ಯಾರು ಬೇಕಾದ್ರೂ ಕೊಡಬಹುದು ಅಂತ ಇದ್ದರೂ ಕೂಡ ಅಲ್ಲಿ ಬೇಕಾದಂತಹ ಒಂದು
1: ನಿಪುಣತೆ
0: ಅತ್ಯಗತ್ಯ.
1: ಈ ಸೈಡ್ ಎಫೆಕ್ಟ್ಸ್ ಅಥವಾ ಒಂದು ಅಡ್ಡ ಪರಿಣಾಮದ ಬಗ್ಗೆ ಹೇಳಿ, ಆಂಟಿಬಯೋಟಿಕ್ಸ್ ಅನ್ನ ಸರಿಯಾಗಿ ತೆಗೆದುಕೊಳ್ಳದೆ ಹೋದ್ರೆ ಏನೇನು ಅಡ್ಡ ಪರಿಣಾಮ?
0: ನೋಡಿ, ಮುಖ್ಯವಾಗಿ ಯಾವುದೇ ಆಂಟಿಬಯೋಟಿಕ್ ಅನ್ನು ತಗೊಂಡಾಗ ಅಡ್ಡ ಪರಿಣಾಮಗಳು ಬಹಳ ಮುಖ್ಯವಾದದ್ದು ಅಂದ್ರೆ ವಾಂತಿ ಆಗ್ತಕ್ಕಂಥದ್ದು, ಭೇದಿ ಆಗ್ತಕ್ಕಂಥದ್ದು ಅಂದ್ರೆ ಆಂಟಿಬಯೋಟಿಕ್ ಅನ್ನು ತಗೊಂಡ ನಂತರದಲ್ಲಿ ನಾಸಿಯ ಅಂತ ಹೇಳಿದ್ರೆ ವಾಂತಿ ಬರ್ತಕ್ಕಂಥ ಭಾವನೆ
1: ಬರ್ತಕ್ಕಂಥದ್ದು,
0: ಸೆನ್ಸೇಷನ್ ಬರ್ತಕ್ಕಂಥದ್ದು, ಮತ್ತೆ ಫೋಟೋ ಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ತಗೊಂಡ ನಂತರ ಬಿಸಿಲಿಗೆ ಹೋದ ತಕ್ಷಣ ತುರಿಕೆ ಬರ್ತಕ್ಕಂಥದ್ದು, ಮೈನಲ್ಲಿ ತುರಿಕೆ ಬರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಕೆಲವರಿಗೆ ಕೆಲವು ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಅಂದ್ರೆ ಅಮೈನೋಗ್ಲೈಕೋಸೈಡ್ಸ್ ಅಂತಕ್ಕಂಥ ಒಂದು ಗ್ರೂಪ್ ಇದೆ ಆಂಟಿಬಯೋಟಿಕ್, ಅದನ್ನು ತಗೊಂಡ ನಂತರ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಅದರ ಒಂದು ಪ್ರಾಬ್ಲಮ್ ಬರ್ತದೆ, ಅದರ ಪ್ರಾಬ್ಲಮ್ ಬರ್ತದೆ. ಮತ್ತೆ ಕೆಲವು ಆಂಟಿಬಯೋಟಿಕ್ ಗಳನ್ನು ತಗೊಂಡಾಗ ಹೃದಯದಲ್ಲಿ ಬಡಿತಗಳು ಸರಿಯಾಗಿ ಆಗೋದಿಲ್ಲ, ಅರಿದ್ಮಿಯಾಸ್ ಅಂತ ಹೇಳ್ತೇವೆ ಅಂದ್ರೆ ಇರ್ರೆಗ್ಯುಲರ್ ಬೀಟಿಂಗ್ ಹಾರ್ಟ್ ಅಂದ್ರೆ ಈ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಉಂಟಾಗ್ತದೆ. ಮತ್ತೆ ಇದರ ಜೊತೆಯಲ್ಲಿ ಒಂದು ಮತ್ತೊಂದು ಅಡ್ಡ ಪರಿಣಾಮ ಅಂತ ಹೇಳಿ ಆಗಲೇ ತಿಳಿಸಿದ ಹಾಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕೂಡ ಒಂದು ಅಡ್ಡ ಪರಿಣಾಮ.
1: ಕೆಲವೊಂದು ಉದಾಹರಣೆ ಹೇಳಿ ಈ
0: ರೆಸಿಸ್ಟೆನ್ಸ್. ನೋಡಿ, ಮುಖ್ಯವಾಗಿ ನಾವು ರೆಸಿಸ್ಟೆನ್ಸ್ಗೆ ನಾರ್ಮಲ್ ಆಗಿ ಕೆಲವು ಆಂಟಿಬಯೋಟಿಕ್ ಗಳಿಗೆ ರೆಸಿಸ್ಟೆನ್ಸ್ ಬರ್ತಕ್ಕಂಥದ್ದು, ಕೆಲವು ಕ್ರಿಮಿಗಳಿರ್ತಕ್ಕಂಥದ್ದು ಮುಖ್ಯವಾಗಿ MRSA ಅಂತ ನಾವು ಹೇಳ್ತೇವೆ, ಮೆಥಿಸಿಲಿನ್ ರೆಸಿಸ್ಟೆನ್ಸ್ ಸ್ಟಫಿಲೋಕಾಕಸ್ ಆರಿಯಸ್. ಅತ್ಯಂತ ಒಂದು ಕಠಿಣವಾದಂತಹ ಒಂದು ಕ್ರಿಮಿ ಅದು. ಅದು ಒಮ್ಮೆ ದೇಹದಲ್ಲಿ ಹೋಗ್ತು ಅಂತ ಹೇಳಿದ್ರೆ ಅದನ್ನು ತೊಲಗಿಸೋದು ಬಹಳ ಕಷ್ಟದ ವಿಚಾರ. ಆದ್ರಿಂದ ಅದನ್ನು ಬರದ ಹಾಗೆ ತಡೆಯೋದೇ ಬುದ್ಧಿವಂತಿಕೆ. ಆದ್ರಿಂದ ಇದು ಮುಖ್ಯವಾಗಿ ಚರ್ಮದ ಇನ್ಫೆಕ್ಷನ್ ಅಲ್ಲಿ ಬರ್ತಕ್ಕಂಥದ್ದು. ಒಮ್ಮೆ ಚರ್ಮದಲ್ಲಿ ಇನ್ಫೆಕ್ಷನ್ ಮಾಡಿ MRSA ಬಂತು ಅಂತ ಹೇಳಿದ್ರೆ ಅದನ್ನು ತೆಗೆಸೋದಕ್ಕೆ ಬಹಳ ಕಷ್ಟ ಆಗ್ತದೆ. ಎರಡನೇದು VRE ಅಂತ ಹೇಳ್ತೇವೆ, ವ್ಯಾಂಕೋಮೈಸಿನ್ ರೆಸಿಸ್ಟೆನ್ಸ್ ಎಂಟ್ರೋಕಾಕಸ್. ಇದು ಆಶ್ಚರ್ಯ, ಇದು ಮುಖ್ಯವಾಗಿ ಇದು ಒಮ್ಮೆ ಹೊಕ್ಕಿತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಅದು ಮೂತ್ರಕೋಶದಲ್ಲಿ ಅಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಮಾಡ್ತದೆ, ಸರ್ಜಿಕಲ್ ವೂಂಡ್ಸ್ ಅಂದ್ರೆ ಆಪರೇಷನ್ ಆಗಿರ್ತಕ್ಕಂತಹ ಒಂದು ಗಾಯಗಳಲ್ಲಿ ಬಂದು ಕೂತ್ಕೊಳ್ತಕ್ಕಂಥದ್ದು, ಸೆಪ್ಸ್ ಅಂದ್ರೆ ರೋಗದಲ್ಲಿ ಒಂದು ರೀತಿಯಾದ ನಂಜನ್ನು ಉಂಟು ಮಾಡ್ತಕ್ಕಂಥದ್ದು, ಇದು ನಾರ್ಮಲ್ ಆಗಿ ವ್ಯಾಂಕೋಮೈಸಿನ್ ರೆಸಿಸ್ಟೆನ್ಸ್ ಎಂಟ್ರೋಕಾಕಸ್ ನಿಂದ ಉಂಟಾಗ್ತಕ್ಕಂಥದ್ದು. ಕಾರ್ಬಪಿನಮ್ ರೆಸಿಸ್ಟೆನ್ಸ್ ಎಂಟ್ರೋಬ್ಯಾಕ್ಟೀರಿಯಾ ಅಂತಕ್ಕಂಥ ಇನ್ನೊಂದು ಒಂದು ವಿಧವಾದಂತಹ ಒಂದು ಬ್ಯಾಕ್ಟೀರಿಯಾ ಉಂಟು. ಅದು ಕೂಡ ಮುಖ್ಯವಾಗಿ ವೆಂಟಿಲೇಟರ್ಸ್ ಅಂತ ಹೇಳಿದ್ರೆ ಮನುಷ್ಯನಿಗೆ ಶ್ವಾಸವನ್ನು ಕೊಡ್ತಕ್ಕಂಥ ಮೆಷಿನ್ಗಳಲ್ಲಿ ಯಾರನ್ನ ನಾವು ಇಟ್ಟಿರ್ತೇವೆ ಅಂತವರಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಯೂರಿನರಿ ಟ್ರಾಕ್ಟ್ಸ್ ಅಂದ್ರೆ ಮೂತ್ರವನ್ನ ಮಾಡಿಸ್ಲಿಕ್ಕೋಸ್ಕರವಾಗಿ ಕೆಲವು ಸಲ ನಾವು ಟ್ಯೂಬ್ ಗಳನ್ನ ಹಾಕಿರ್ತೇವೆ ಅಂತವರಲ್ಲಿ ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಹಳ ವಿಧವಾದಂತಹ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು, ಬಟ್ ಇದು ಮೂರು ಜೀವಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಅಂತ ಕ್ರಿಮಿಗಳು. ಅದು ಇದರ ಬಗ್ಗೆ ನಾವು ಅತ್ಯಂತ ಎಚ್ಚರಿಕೆ ವಹಿಸಿ ಅದಕ್ಕೆ ಸೂಕ್ತವಾದಂತಹ ಇದನ್ನ ಔಷಧೋಪಚಾರಗಳನ್ನು ಮಾಡಬೇಕಾಗ್ತದೆ. ಇದು
1: ಬಹುಶಃ ಈ ಅಡ್ಡ ಪರಿಣಾಮಗಳ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಸ್ತಾರವಾಗಿ ಹೇಳೋದಿದ್ರೆ, ಹೆಚ್ಚು ನಿದ್ದೆ ಬರುವಂತಹದ್ದು ಅಥವಾ ತೂಕಡಿಕೆ ಬರುವಂತಹದ್ದು, ಮತ್ತೆ ಬ್ಯಾಲೆನ್ಸ್ ತಪ್ಪುವಂತಹದ್ದು, ತಲೆಗೂದಲು ಉದುರುವಂತಹದ್ದು, ಇಂಥ ಸಮಸ್ಯೆಗಳೆಲ್ಲ ಬರ್ತವಾ?
0: ಮುಖ್ಯವಾಗಿ ಬ್ಯಾಕ್ ಅಪ್.

0: ಅದು ಬರ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಅಮೈನೋಗ್ಲೈಕೋಸೈಡ್ಸ್ ಅಂತಕ್ಕಂತ ಒಂದು ಗ್ರೂಪ್ ಆಂಟಿಬಯೋಟಿಕ್ ತಗೊಂಡಾಗ ಕಿವಿಯಲ್ಲಿ ವ್ಯತ್ಯಾಸ ಬರ್ತದೆ, ಕಿವಿಯಲ್ಲಿ ನರದಲ್ಲಿ ವ್ಯತ್ಯಾಸ ಬರ್ತದೆ, ಅಂತವರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಬರ್ತದೆ. ಮತ್ತೆ ಕೂದಲು ಉದುರುವುದು ಮತ್ತೆ ಬೇರೆ ಆದಂತ ಇದು ಆಗ್ತಕ್ಕಂಥ ನಿದ್ದೆ ಬರೋದು ತೂಕಡಿಗೆ ಬರೋದು ಆಂಟಿಬಯೋಟಿಕ್ಸ್ ನಲ್ಲಿ ನಾರ್ಮಲ್ ಆಗಿ ಬರೋದಿಲ್ಲ. ಬಟ್ ಆಂಟಿಬಯೋಟಿಕ್ ಜೊತೆನಲ್ಲಿ ಕೊಟ್ಟಿರ್ತಕ್ಕಂಥ ಬೇರೆ ಔಷಧಿಗಳು ಇರ್ತದಲ್ಲ, ಅಂದ್ರೆ ಆಂಟಿ ಹಿಸ್ಟಾಮಿನಿಕ್ ಬಹುದು, ಮತ್ತೊಂದಿರಬಹುದು, ಯಾವ್ದಾದ್ರು ಬೇರೆ ರೀತಿಯದ್ದು, ಅವುಗಳಿಂದ ಬರೋ ಸಾಧ್ಯತೆಗಳಿರ್ತದೆ. ಆದ್ರೆ ಆಂಟಿಬಯೋಟಿಕ್ ಪಸ್ಸೆ ಅಂದ್ರೆ ಆಂಟಿಬಯೋಟಿಕ್ ನಿಂದಾನೇ ಬರೋದಂತ ಚಾನ್ಸಸ್ ಸಾಧ್ಯತೆಗಳು ಬಹಳ ಕಡಿಮೆ.
1: ಆಮೇಲೆ ಈಗ ಆಂಟಿಬಯೋಟಿಕ್ಸ್ ಅನ್ನ ಹೇಗೆ ತಗೋಬೇಕು ಅಂತ,
0: ಮುಖ್ಯವಾಗಿ ಆಂಟಿಬಯೋಟಿಕ್ಸ್ ಅನ್ನು ತಗೊಳ್ಳೋದಕ್ಕೆ ನಾನು ಆಗ್ಲೇ ತಿಳಿಸಿದ ಹಾಗೆ ನಿಮ್ಗೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತ ಲಿವರಿನ ಒಂದು ಸ್ಥಿತಿ, ಕಿಡ್ನಿಯ ಸ್ಥಿತಿ, ಮತ್ತೆ ಅವನ ದೇಹದ ತೂಕ ಅಂತ ಹೇಳಿ ವೆಯ್ಟ್ ಆಫ್ ದ ಪರ್ಸನ್, ಅದರ ಮೇಲೆ ನಾವು ಅದನ್ನ ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ಸೋ ಮೆನಿ ಮಿಲಿಗ್ರಾಮ್ಸ್ ಪರ್ ಕೆಜಿ ಬಾಡಿ ವೆಯ್ಟ್ ಅಂತ ಹೇಳ್ತೇವೆ. ಅಂದ್ರೆ ಇಷ್ಟು ಮಿಲಿಗ್ರಾಮ್ ಒಂದು ಕೆಜಿಗೆ ಇಷ್ಟು ಮಿಲಿಗ್ರಾಮ್ ಕೊಡುವ, ಅಂದ್ರೆ 50 ಕೆಜಿ ಮನುಷ್ಯ ಇರ್ಬೋದು, 60 ಕೆಜಿ ಮನುಷ್ಯ ಇರ್ಬೋದು, 70 ಕೆಜಿ ಮನುಷ್ಯ ಇರ್ಬೋದು, ಅದರ ಮೇಲೆ ನಾವು ಮಾಡ್ತಕ್ಕಂಥದ್ದು. ಬಟ್ ಇದನ್ನ ತಗೊಳ್ಳೋದಕ್ಕೆ ನಾವು ಒಂದೇ ಸಲಕ್ಕೆ ಒಂದೇ ಡೋಸ್ ನಲ್ಲಿ ಕೊಡೋದಿಲ್ಲ, ಅದನ್ನ ನಾವು ಭಾಗವಾಗಿ ಡಿವೈಡ್ ಮಾಡ್ತೇವೆ, ಭಾಗವಾಗಿ 2 ಬಾರಿ ಮಾಡಬಹುದು, ಅಂದ್ರೆ ದಿನದಲ್ಲಿ 2 ಬಾರಿ ಕೊಡ್ತಕ್ಕಂಥದ್ದು, ದಿನದಲ್ಲಿ 3 ಬಾರಿ ಕೊಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದನ್ನು ಯಾವ ರೀತಿಯಲ್ಲಿ ನಾವು ಭಾಗ ಮಾಡ್ತೇವೆ ಅಂತ ಹೇಳಿದ್ರೆ, ಅದರದ ಮುಖ್ಯವಾಗಿ ಮೆಟಬಾಲಿಸಮ್ ಅಂಡ್ ಎಕ್ಸ್ಕ್ರೀಷನ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದೇ ಔಷಧವನ್ನು ತಗೊಂಡಾಗ ಅದು ಲಿವರ್ ನಲ್ಲಿ ಹೋಗಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಅದರಲ್ಲಿ ಜೀರ್ಣವಾಗಿ ಅದರ ನಂತರದಲ್ಲಿ ದೇಹದಲ್ಲಿ ಪರಿಚಲಿಸಿ ರಕ್ತಗತವಾಗಿ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿ ಮತ್ತೆ 3 ಮೂಲಕ ಹೊರಗಡೆ ಹೋಗ್ತಕ್ಕಂಥದ್ದು. ಈ ಒಂದು ಈ ಕಂಪ್ಲೀಟ್ ಒಂದು ಸೈಕಲ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಎಷ್ಟು ಸಮಯ ತಗಲುತ್ತದೆ ಅಂತ ನಮ್ಗೆ ಗೊತ್ತಿರ್ತದೆ ಅಂತ ಹೇಳಿದ್ರೆ, ಈಗ ಬೇಕಾದಷ್ಟು ರಿಸರ್ಚ್ ಗಳಾಗಿರೋದ್ರಿಂದ ಯಾವ ಆಂಟಿಬಯೋಟಿಕ್ ಗಳಿಗೆ ಎಷ್ಟು ಸಮಯ ತಗೊಳ್ತದೆ, ಎಷ್ಟು ಸಮಯ ಹಿಡಿದಾಗ ಇಷ್ಟು ಪೂರ್ತಿ ಕೆಲಸವನ್ನು ಮಾಡ್ತದೆ, ಆದ್ರಿಂದ ಮುಖ್ಯವಾಗಿ ಅಂತ ಹೇಳಿದ್ರೆ ಅಂತ ಅದರ ಬೇಸಿಕ್ಸ್ ಅಂದ್ರೆ ಅದರ ನಿರ್ಧಾರದ ಮೇಲೆ ನಾವು 2 ಬಾರಿ ಕೊಡ್ಬೇಕಾ 3 ಬಾರಿ ಕೊಡ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೇವೆ.
1: ಈಗ ಇಷ್ಟು ಸರಿ ಒಂದು ವಾರ ಆಂಟಿಬಯೋಟಿಕ್ಸ್ ಅನ್ನು ತಗೊಳ್ಳಿ ಅಂತ ಹೇಳ್ತೀವಿ, 1 ಅಥವಾ 2 ದಿವಸದಲ್ಲಿ ಸಮಸ್ಯೆ ಎಲ್ಲ ಪರಿಹಾರ ಆಯಿತು, ಅದು ಉಳಿದದನ್ನ ಹಾಗೆ ಬಿಟ್ಟು ಬಿಡುತ್ತ ಯೋಚನೆ ಮಾಡುವವರು ಇರಬಹುದು, ಹೀಗೆ ಮಾಡುವುದರಿಂದ ಏನು ಸಮಸ್ಯೆಗಳು ಬರ್ತವೆ?
0: ಖಂಡಿತ ತಪ್ಪು ಇದು. ಯಾವುದೇ ಆದಂತಹ ಆಂಟಿಬಯೋಟಿಕ್ಗಳನ್ನು ಕೊಟ್ಟರು ಕೂಡ ಪೂರ್ತಿಯಾಗಿ ಅದರ ಡೋಸ್ ಮತ್ತೆ ಡ್ಯೂರೇಷನ್ ಸರಿಯಾಗಿ ಪರಿಪಾಲನೆ ಮಾಡತಕ್ಕಂಥ ಬಹಳ ಮುಖ್ಯವಾದ ವಿಚಾರ. ಆ ರೀತಿಯಲ್ಲಿ ಮಧ್ಯದಲ್ಲಿ ಅಡ್ಡದಲ್ಲಿ ಬಿಟ್ಟದ ಅಂದ್ರೆ 1 ದಿವಸ ತಗೊಳ್ಳೋದು ಬಿಡೋದು, 2 ದಿವಸ ತಗೊಳ್ಳೋದು ಬಿಡೋದು, ಆ ತರ ಮಾಡಿದಾಗ ನಾನು ಮೊದಲೇ ಹೇಳಿದ ಹಾಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಬರ್ತದೆ. ಅಂದ್ರೆ ಆ ಕ್ರಿಮಿ ಮುಂದಿನ ಬಾರಿ ಅದೇ ಆಂಟಿಬಯೋಟಿಕ್ ಕೊಟ್ಟರೆ ಕೆಲಸ ಮಾಡೋದಿಲ್ಲ. ಅಂತ ಒಂದು ಸ್ಥಿತಿ ಬಂದಾಗ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಸೀರಿಯಸ್ ಇನ್ಫೆಕ್ಷನ್ ಆದ್ರೂ ಬಂತು ಅಂತ ಹೇಳಿದ್ರೆ ಅವರಿಗೆ ಕೊಡ್ಲಿಕ್ಕೆ ಯಾವ ಆಂಟಿಬಯೋಟಿಕ್ಗಳು ಕೆಲಸ ಮಾಡೋದಿಲ್ಲ. ಅಂತ ಸಮಯದಲ್ಲಿ ಸೆಪ್ಸಿಸ್ ಅಂತ ಹೇಳಿದ್ರೆ ನಂಜಾಗಿ ಮತ್ತೆ ಜೀವ ಹೋಗುವಂತಹ ಸ್ಥಿತಿಗಳಿರ್ತದೆ. ಆದ್ರಿಂದ ಮುಖ್ಯವಾಗಿ ನಾನು ಹೇಳೋದಿಷ್ಟೇನೆ, ಯಾವುದೇ ಆಂಟಿಬಯೋಟಿಕ್ಗಳನ್ನು ತಗೊಂಡ್ರು ಕೂಡ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ನಿಗದಿತ ಸಮಯದ ತಕ್ಕೆ ಅಂತ ಹೇಳಿದ್ರೆ ಎಷ್ಟು ಡ್ಯೂರೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಸರಿಯಾಗಿ ತಗೊಳ್ಳೋದು, ಚಾಚು ತಪ್ಪದೆ ಪಾಲಿಸ್ತಕ್ಕಂಥದ್ದು ಅತ್ಯಗತ್ಯವಾದಂತಹ ವಿಚಾರ.
1: ಇನ್ನೊಂದು 5 ನಿಮಿಷ ಉಂಟು.
0: ಅದೇ ಮುಖ್ಯವಾಗಿ ನಾವು ಇದನ್ನ ಹಾಗೆ ಅಂತ ಹೇಳಿ ಡಿಕ್ರೀಸ್ ಇನ್ ಅಪ್ರೋಪ್ರಿಯೇಟ್ ಆಂಟಿಬಯೋಟಿಕ್ಸ್ ಹಾಗೆ ಅದನ್ನ ನಾವು ತಡಿಬಹುದು ಅಂತ ಹೇಳ್ಬಿಟ್ಟು, ಮುಖ್ಯವಾಗಿ ನಾವು ಈ ಒಂದು ನಮ್ಮ ಚರ್ಚಾರದಲ್ಲಿ ಬಂದಿರತಕ್ಕಂಥ ಈ ವಿಚಾರವನ್ನು ನಾವು ನೋಡಿದಾಗ ನಾವು ಜನಸಾಮಾನ್ಯರಿಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದೆರಡು ಪಾಯಿಂಟ್ಸ್ ಅಂತ ಹೇಳಿ ಸಂದೇಶಗಳಿರ್ತಕ್ಕಂಥದ್ದು, ಯಾವುದೇ ಆದಂತಹ ಒಂದು ಆಂಟಿಬಯೋಟಿಕ್ಸ್ ತಗೋವಾಗ ನಾವು ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಸಾದಾ ಫ್ಲೂ ಮತ್ತೆ ಸಾದಾ ಕೆಮ್ಮು ನೆಗಡಿ ಅದಕ್ಕೆ ತಗೊಳ್ಳೋದು ಅಗತ್ಯ ಇಲ್ಲ, ಅದನ್ನು ಮಾಡಕೂಡದ್ದು, ಆದಷ್ಟು ಕೂಡ ಅದನ್ನ ಅವಾಯ್ಡ್ ಅಂತ ನಿಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಎರಡನೇದು, ಯಾವುದೇ ಆಂಟಿಬಯೋಟಿಕ್ಗಳನ್ನ ನೀವು ಹಿಂದಿನ ಬಾರಿ ಕೊಟ್ಟಂತ ಆಂಟಿಬಯೋಟಿಕ್ ಮುಂದಿನ ಬಾರಿ ನಂದು ನೆಕ್ಸ್ಟ್ ಬಂತೆ ತಗೊಳ್ತೇನೆ ಅನ್ನೋದು ತಪ್ಪದು. ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಆಯಾ ಸಂದರ್ಭದಲ್ಲಿ ಡಾಕ್ಟರ್ಗಳನ್ನ ಕಂಡು ಸರಿಯಾದಂತಹ ಒಂದು ಮಾರ್ಗದರ್ಶನದ ಪ್ರಕಾರವಾಗಿ ಆಂಟಿಬಯೋಟಿಕ್ಗಳನ್ನು ತಗೊಳ್ಳೋದು ಅತ್ಯಗತ್ಯ ವಿಚಾರ.
1: ಮನೆಗೆ ಬಂದ ಜ್ವರ ಮನೆಗೂ
0: ಬರಬೇಕು ಅಂತ ಇಲ್ಲ, ಇರ್ಬೇಕು ಅಂತ ಇಲ್ಲ. ಆಮೇಲೆ ರೈಟ್ ಆಂಟಿಬಯೋಟಿಕ್ ಅಂದ್ರೆ ಯಾವುದು ಸರಿಯಾದಂತಹ ಆಂಟಿಬಯೋಟಿಕ್ ಅನ್ನೋದನ್ನ ನಿರ್ಧರಿಸುವುದು ಡಾಕ್ಟರ್ಗಳದ್ದು, ಆದ್ರೆ ನೀವೇ ನಿಮ್ಮ ಒಂದು ಆಂಟಿಬಯೋಟಿಕ್ ಸ್ವಯಂ ಮಾಡೋದು ಅಷ್ಟು ಒಳ್ಳೇದಲ್ಲ ಅದು. ಆದ್ರಿಂದ ಸರಿಯಾದ ಆಂಟಿಬಯೋಟಿಕ್ ಗಳನ್ನ ಚೂಸ್ ಮಾಡುವುದನ್ನ ಡಾಕ್ಟರ್ಗಳಿಗೆ ಬಿಟ್ಟು ಅವರು ಹೇಳಿದ ರೀತಿಯಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಉತ್ತಮವಾದಂತಹ ಒಂದು ಔಷಧಗಳು ಇದೆ, ಲಭ್ಯವಿದೆ, ಅದು ನಾವು ಯಾವ ರೀತಿಯಲ್ಲಿ ಉತ್ತಮವಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ ಅನ್ನೋದು ನಮ್ಮ ಕೈನಲ್ಲಿ ಇರ್ತಕ್ಕಂಥದ್ದು. ಯಾವ್ದ್ರಲ್ಲಿ ನಾವು ಸ್ವಲ್ಪ ಎಡವಿದ್ರು ಕೂಡ ಜೀವಕ್ಕೆ ಒಂದು ಪೆಟ್ಟು ಬೀಳ್ತಕ್ಕಂಥದ್ದು ಅಂದ್ರೆ ಜೀವ ಹೋಗ್ತಕ್ಕಂಥ ಸ್ಥಿತಿ ಬರುವಂತಹ ಸಾಧ್ಯತೆಗಳಿರಿಂದ ಎಲ್ಲರೂ ಕೂಡ ಈ ಒಂದು ಆಂಟಿಬಯೋಟಿಕ್ ಅನ್ನ ಹಗುರವಾಗಿ ತೆಗೆದುಕೊಳ್ಳದಲ್ಲೆ ಅದನ್ನ ಅದಕ್ಕೆ ಸರಿಯಾದಂತಹ ಒಂದು ಇದನ್ನ ಬೆಲೆಯನ್ನು ಕೊಟ್ಟು ಎಷ್ಟು ಸಮಯ ತಗೊಳ್ಬೇಕು, ಎಷ್ಟು ಮಾಡದಲ್ಲಿ ತಗೊಳ್ಬೇಕು, ಸರಿಯಾಗಿ ತಗೊಂಡು ಅದರ ಪ್ರಕಾರದಲ್ಲಿ ಮುಂದುವರಿಯೋದು ಒಂದು ಸತ್ಯ ಒಳ್ಳೆಯ ನಿರ್ಧಾರವಾಗಿರ್ತದೆ.
1: ಚಿಕ್ಕ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು, ಅಥವಾ ವಯೋವೃದ್ಧರಿಗೆ 80-90 ವರ್ಷದ ಅವರಿಗೂ ಕೂಡ ಇಂಥ ಒಂದು ಆಂಟಿಬಯೋಟಿಕ್ ಕೊಡುವಂತಹ ಸಂದರ್ಭ ಬಂದ್ರೆ ಏನು ಮುನ್ನೆಚ್ಚರಿಕೆ?
0: ಮುಖ್ಯವಾಗಿ ಯಾವುದೇ ರೀತಿಯಾಗಿ ವಯೋವೃದ್ಧರಿಗೆ ಅಂತ ಹೇಳಿದ್ರೆ ಅವರಲ್ಲಿ ಮುಖ್ಯವಾಗಿ ಅವರಲ್ಲಿ ಲಿವರ್ ಮತ್ತೆ ಕಿಡ್ನೀಸ್ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋದಿಲ್ಲ. ಆದ್ರಿಂದ ಅವರಲ್ಲಿ ಕೊಡುವಾಗ ನಾವು ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮತ್ತೆ ಅವರ ತೂಕ ಕೂಡ ಅಷ್ಟು ಹೆಚ್ಚಿರೋದಿಲ್ಲ, ಬೇರೆ

0: ಮನುಷ್ಯರಿಗೆ ಹೋಲಿಸಿದ್ರೆ ವಯಸ್ಸಾದವರಲ್ಲಿ ಅಷ್ಟು ತೂಕ. ಆದ್ದರಿಂದ ನಾವು ಪರ್ ಕೆಜಿ ಬಾಡಿ ವೆಯ್ಟ್ ಇನ ಪ್ರಕಾರದಲ್ಲೇ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ವಿಚಾರವನ್ನ ವಯೋವೃದ್ಧರಲ್ಲಿ ಯೂಸ್ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಪೀಡಿಯಾಟ್ರಿಕ್ ಅಂದ್ರೆ ಮಕ್ಕಳಲ್ಲೂ ಕೂಡ ಅದೇ ಮಾಡ್ತಕ್ಕಂಥ, ಯಾಕೆಂದ್ರೆ ಅತಿ ಚಿಕ್ಕ ಮಕ್ಕಳು ಮತ್ತೆ ಅತಿ ವಯಸ್ಕರು ಇಬ್ಬರು ಕೂಡ ಒಂದೇ ಸಮ ಅಂತ ನಮ್ಮ ಲೆಕ್ಕಾಚಾರ ಅಂತ ಹೇಳಿದ್ರೆ ಅವರಲ್ಲೂ ಕೂಡ ನಾವು ಪರ್ ಕೆಜಿ ಬಾಡಿ ವೆಯ್ಟ್ ಅನ್ನೋದನ್ನೇ ತಗೊಳ್ತೇವೆ. ಅಂದ್ರೆ 1 ಕೆಜಿಗೆ ಇಷ್ಟು ಮಿಲಿಗ್ರಾಮ್ನಷ್ಟು ಆಂಟಿಬಯೋಟಿಕ್ ಅನ್ನು ಕೊಡ್ಕೊಂತೇಳಿ. ವಯಸ್ಸಾದವರಲ್ಲೂ ಕೂಡ ಅಷ್ಟೇ, ಬಟ್ ಮುಖ್ಯವಾಗಿ ಅವರಲ್ಲಿ ಇರ್ತಕ್ಕಂಥ ಕೋಮಾಬಿಡಿಟೀಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಆದಂತಹ ತೊಂದರೆಗಳನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಮಾಡಿ, ಮತ್ತೆ ಅವರಲ್ಲಿ ಯಾವ್ದಾದ್ರು ಒಂದು ರೀತಿಯ ತೊಂದರೆಗಳು ಉಂಟಾದ್ರೆ, ಅಂದ್ರೆ ಆಂಟಿಬಯೋಟಿಕ್ ತೊಗೊಂಡು ಉಂಟಾದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣವೇ ಅವ್ರನ್ನ ಡಾಕ್ಟರ್ ಅನ್ನು ಸಂಪರ್ಕಿಸೋದು ಅತ್ಯಂತ ಉತ್ತಮ. ಯಾಕಂದ್ರೆ ಅದನ್ನ ಇಮಿಡಿಯೇಟ್ ಆ ತಕ್ಷಣದಲ್ಲೇ ಡಾಕ್ಟರ್ಗಳು ನೋಡಿ ಅದನ್ನ ಅದಕ್ಕೆ ಬೇಕಾಗಿರುತ್ತೆ ಉಪಶಮನವನ್ನು ಮಾಡಿಕೊಡ್ತಾರೆ. ಇಲ್ಲ ಪರವಾಗಿಲ್ಲ ನಾವು ತಗೊಳ್ತಾ ಇರ್ತೇನೆ ಅಂತ ಹಾಗೆ ಮುಂದುವರಿಸೋದಕ್ಕಿಂತ ತಕ್ಷಣ ಬಂದು ಕಂಡು ಏನಾದ್ರು ನನಗೆ ಇಂಥ ತೊಂದರೆ ಆಗ್ತಾ ಇದೆ, ಹೀಗೆ ತೊಂದರೆ ಆಗ್ತಾ ಇದೆ ಅಂತ ತಿಳಿಸಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದು ಔಷಧ ಉಂಟಾಗಿದ್ದೆ ಅಥವಾ ಬೇರೆಯಿಂದ ಉಂಟಾಗಿದ್ದೆ ಅನ್ನೋದನ್ನು ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಶಮನವನ್ನು ನೀಡಲಾಗ್ತದೆ.
1: ಈಗ ಎದೆ ಹಾಲು ಉಣಿಸುವಂತಹ ಅಮ್ಮಂದಿರಿಗೆ ಇಂಥ ಒಂದು ಆಂಟಿಬಯೋಟಿಕ್ ತಗೊಳ್ಳುವಂತಹ ಒಂದು ಸಂದರ್ಭ ಅಂದ್ರೆ ಏನು?
0: ಹೌದು, ಅಂತ ಹೇಳಿದ್ರೆ ಕೆಲವು ಆಂಟಿಬಯೋಟಿಕ್ಗಳು ಎದೆ ಹಾಲಿನಲ್ಲಿ ಸ್ರವಿಸುತ್ತೆ ಅಂದ್ರೆ ಬರುತ್ತದೆ. ಅಂತ ಸಂದರ್ಭದಲ್ಲಿ ಯಾವ ಆಂಟಿಬಯೋಟಿಕ್ಗಳು ಎದೆ ಹಾಲಿನಲ್ಲಿ ಬರುವುದಿಲ್ಲವೋ ಅಂತ ಆಂಟಿಬಯೋಟಿಕ್ಗಳನ್ನು ಮಾತ್ರ ನಾವು ಪ್ರಿಸ್ಕ್ರೈಬ್ ಅಂತ ಹೇಳಿದ್ರೆ ಅವರಿಗೆ ನಾವು ಕೊಡ್ತೇವೆ ಅದನ್ನ. ಇದು ನಮಗೆ ಗೊತ್ತಿರ್ತದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಅವ್ರು ನಮಗೆ ತಿಳಿಸಬೇಕು ಅಂತ ಹೇಳಿ ನಾನು ಮಗುವಿಗೆ ಎದೆ ಹಾಲು ಕೊಡ್ತಾ ಇದ್ದೇನೆ ಅಂತ ತಿಳಿಸಿದ್ರೆ ಆಯ್ತು ಅಷ್ಟೇ. ಆ ತಕ್ಷಣವೇ ನಾವು ಅದಕ್ಕೆ ಬೇಕಾದಕ್ಕಂತ ಒಂದು ಪ್ರಿಕಾಷನ್ಸ್ ಅಂದ್ರೆ ಬೇಕಾದ ಎಚ್ಚರಿಕೆಯನ್ನು ವಹಿಸಿ ಅದಕ್ಕೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಿ ಇಂಥ ಆಂಟಿಬಯೋಟಿಕ್ ಮಾತ್ರ ತಗೊಳ್ಳಿಮ್ಮ, ಯಾಕೆಂದ್ರೆ ಮಗುವಿಗೆ ನೀವು ಹಾಲು ಕೊಡ್ತಾ ಇರೋದ್ರಿಂದ ಅಂತ ತಿಳಿಸಿ ಅದರ ನಮ್ಮನ್ನ ಎಚ್ಚರಿಕೆ ವಹಿಸ್ತೇವೆ ಅದನ್ನ.
1: ಬಹಳ ಸಂತೋಷ ಡಾಕ್ಟರ್ ರಾಘು ಶರ್ಮಾ ಅವರೇ. ಆಂಟಿಬಯೋಟಿಕ್ಸ್ ಅಂದ್ರೆ ಏನು, ಇದರ ಒಂದು ಸರಿಯಾದ ಬಳಕೆಯನ್ನು ಯಾವ ರೀತಿ ಮಾಡಬೇಕು, ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಉಂಟಾಗದ ಹಾಗೆ ಈ ಆಂಟಿಬಯೋಟಿಕ್ ಅನ್ನ ಹೇಗೆ ನಾವು ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಒದಗಿಸಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಶ್ಯಾಮ್ ಪ್ರಸರೆ, ಧನ್ಯವಾದಗಳು.
2: ಇದುವರೆಗೆ ರೋಗ ನಿರೋಧಕ ಔಷಧಗಳೆಂದರೇನು ಮತ್ತು ಇವುಗಳ ಸಮರ್ಪಕ ಬಳಕೆ ಹೇಗೆ, ಈ ಕುರಿತು ಡಾಕ್ಟರ್ ರಾಘವ ಶರ್ಮಾರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಭದ್ರಾವತಿ
1: ಆತ್ಮೀಯ ಕೇಳುವುದರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ, ಇಲ್ಲಿ ಎಂಎಸ್ ಒಬಿಜಿ ಗೈನಿಕಾಲಜಿಸ್ಟ್ ಆಗಿರುವ ಮತ್ತು ಎಫ್ ಜಿಒ ಗೈನಿಕ್ ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ರಾಘವೇಂದ್ರ ಭಟ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ
1: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ತಾವು ಮುಖ್ಯವಾಗಿ ಈ ಮಹಿಳೆಯರಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ತೊಂದರೆಗಳ ಬಗ್ಗೆ ವಿವರಗಳನ್ನು ತಿಳಿಸ್ಕೊಡಿ, ಹಾಗೇನೆ ಮತ್ತೊಂದು ಈ ಮಹಿಳೆಯರಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ ಬಗ್ಗೆನೂ ತಾವು ಅರಿವನ್ನು ಮೂಡಿಸಬೇಕು. ಈಗ ಮೊಟ್ಟ ಮೊದಲನೇದಾಗಿ ಸ್ತ್ರೀಯರಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ತೊಂದರೆಗಳೇನು?
2: ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತಹ ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಂಡುಬರುವ ಸಮಸ್ಯೆಗಳಂದ್ರೆ ಅವರ ಮುಟ್ಟಿನ ಸಮಸ್ಯೆಗಳು, ಬಿಳಿ ಮುಟ್ಟಿನ ಸಮಸ್ಯೆ ಇರಬಹುದು. ಸ್ವಲ್ಪ ಹದಿವರೆಯದ ಲೇಡೀಸ್ ಅಲ್ಲಿ ಮುಟ್ಟಿನ ಏರ್ಪೇರ್ ಆಗುತ್ತೆ, ಕೆಲವೊಮ್ಮೆ ಬೇಗ ಬರುವಂತದ್ದು, ಕೆಲವೊಮ್ಮೆ ತಡವಾಗಿ ಬರುವಂತದ್ದು, ಇಂಥ ಸಮಸ್ಯೆಗಳು. ಇದಕ್ಕೆ ಅನುಗುಣವಾಗಿ ಇದ್ರ ಜೊತೆಗೆ ಸೇರ್ಕೊಂಡಂತೆ ಮೈಯಲ್ಲಿ ಸ್ವಲ್ಪ, ಮುಖದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕೂದಲು ಕಾಣಿಸ್ಕೊಳ್ಳುವಂಥದ್ದು, ದಪ್ಪ ಆಗೋದು, ಸಣ್ಣ ಆಗೋದು, ಊಟ ಸೇರದೇ ಇರುವಂತದ್ದು, ಇಂಥ ಸಮಸ್ಯೆಗಳು ಕೂಡ ಅನೇಕ ಬಾರಿ ಕಂಡು ಬರುತ್ತೆ. ಇದನ್ನ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಕೆಲವೊಮ್ಮೆ PCOS ಅಂತ ಒಂದು ಕಂಡೀಷನ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚೆಗಿನ ದಿನಗಳಲ್ಲಿ. ಹದಿವರೆಯದ ಮಹಿಳೆಯರಲ್ಲಿ, ಪರ್ಟಿಕ್ಯುಲರ್ಲಿ 17, 18, 19, 20 ಇಯರ್ಸ್ ಇಂಥವರಲ್ಲಿ ಈ PCOS ಅನ್ನೋ ಒಂದು ಕಂಡೀಷನ್, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕಂಡೀಷನ್ ನಮ್ಗೆ ಹೆಚ್ಚಾಗಿ ಕಾಣಿಸುತ್ತೆ. ಇದನ್ನ 21ನೇ ಶತಮಾನದ ಆಹಾರದ ವ್ಯತ್ಯಾಸಗಳಲ್ಲಿ, ನಮ್ಮಲ್ಲಿರುವಂತಹ ರುಟೀನ್, ನಮ್ಮಲ್ಲಿರುವಂತಹ ದೈನಂದಿನ ಚಟುವಟಿಕೆಗಳನ್ನ ಏರ್ಪೇರ್ ಆಗಿರೋದ್ರಿಂದ ಕೂಡ ಇದು ಹೆಚ್ಚಾಗಿ ಸಿಗುತ್ತೆ ಅಂತ ಭಾವಿಸಲಾಗಿದೆ. ಇದು ಒಂದು ಸಾಮಾನ್ಯ ತೊಂದರೆ. ಇದು ಬಿಟ್ಟರೆ ಸ್ವಲ್ಪ ವಯಸ್ಸಿನ ಜಾಸ್ತಿ ಆದಾಗ ಮಕ್ಕಳಾಗದೇ ಇರುವಂತಹ ಸಮಸ್ಯೆ, ಅಫಲವತ್ತತೆ ಅಂತ ಸಮಸ್ಯೆ, ಇನ್ನು ಉಳಿದಾಗೆ ಈ ಮುಟ್ಟಿ ಏರ್ಪೇರ್ ಆಗುವ ಸಮಸ್ಯೆಗಳು ಆವಾಗ ಕೂಡ ಕಾಣಸಿಗುತ್ತೆ. ಇನ್ನು ಬಿಳಿ ಮುಟ್ಟಿನ ಸಮಸ್ಯೆಗಳು ಕೂಡ ಆವಾಗ ಹೆಚ್ಚಾಗಿ ಕಾಣಸಿಗುತ್ತೆ. ಮುಟ್ಟು ನಿಲ್ಲುವ ಸಮಯ ಹತ್ತಿರ ಬಂದ ಹಾಗೆ ಆವಾಗ ಕೆಲವೊಮ್ಮೆ ಶರೀರದಲ್ಲಿ ಗಡ್ಡೆಗಳಾಗುವಂಥದ್ದು, ಈ ಗರ್ಭಕೋಶದ ಗಡ್ಡೆಗಳಾಗ್ಲಿ ಅಥವಾ ಅಂಡಾಶಯದ ಗಡ್ಡೆಗಳಾಗ್ಲಿ ಕಾಣಸಿಗುತ್ತೆ. ಮುಟ್ಟು ನಿಂತ ನಂತರ ಕೂಡ

0: ಡೇಂಜರ್ ಸತ್ವವನ್ನು ಹೆಚ್ಚಾಗಿ ನಾವು ಕಡಾಗಿ ಪರಿಶೀಲಿಸಿಕೊಳ್ಬೇಕಾದಂತ ಪರಿಸ್ಥಿತಿ ಅದು. ಮುಟ್ಟು ಒಂದು ಸಲ ನಿಂತ ಮೇಲೆ ಮತ್ತೆ ಮುಟ್ಟು ಕಾಣಿಸ್ಕೊಂಡ್ರೆ ಅದನ್ನ ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಕೂಡಲೇ ವೈದ್ಯರಲ್ಲಿ ಹೋಗಿ ಅದರ ತಪಾಸಣೆಗೆ ಒಳಪಡಿಸಿಕೊಂಡು ಯಾತಕ್ಕಾಗಿ ಇದು ಮುಟ್ಟು ಕಾಣಿಸ್ಕೊಂಡಿದೆ ಅಂತ ಹೇಳಿ ನಾವು ಪರೀಕ್ಷೆಗೆ ಒಳಪಡುವುದು ಸೂಕ್ತ. ಇದು ಯಾಕಂದ್ರೆ ಆ ಸಂದರ್ಭದಲ್ಲಿ ಕ್ಯಾನ್ಸರ್ಗಳು ಸ್ವಲ್ಪ ಹೆಚ್ಚಾಗಿ ಕಾಣಿಸಿಕೊಂಡದ್ದು, ಅದನ್ನ ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು.
1: ಈಗ ಡಾಕ್ಟ್ರೆ ತಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು. ಇವತ್ತು ಮಹಿಳೆ ಜೀವನ ಕಳೆದ ಶತಮಾನ ಅಥವಾ ಕಳೆದ ಒಂದು ದಶಕಗಳಿಗೆ ಹೋಲಿಸಿದ್ರೆ ತುಂಬಾ ವಿಭಿನ್ನವಾಗಿದೆ. ಯಾಕಂತಂದ್ರೆ ಒತ್ತಡದ ಜೀವನ ಅವಳಿಗೆ ಹೆಚ್ಚು, ಪುರುಷರಿಗಿಂತ ಮಹಿಳೆಗೆ ಹೆಚ್ಚು. ಅವಳಿಗೆ ಮನೇನು ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಜಾಬ್ ಅನ್ನ ನೋಡ್ಕೊಳ್ಬೇಕು, ಎಲ್ಲ ವ್ಯವಹಾರದಲ್ಲೂ ಭಾಗಿಯಾಗಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವಳ ಹೆಲ್ತ್ ಈ ಎಲ್ಲ ಸ್ಟ್ರೆಸ್ಗಳಿಂದ ಯಾವ ರೀತಿಯ ಒಂದು ತೊಂದರೆಗೆ ಒಳಗಾಗ್ತಾ ಇದೆ?
0: ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಎಲ್ಲಾ ತರದ ಜವಾಬ್ದಾರಿನೂ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಇನ್ ದ ಸೆನ್ಸ್ ಮನೆಯನ್ನು ನೋಡ್ಕೊಳ್ಳೋದು ಒಂದು ಪ್ರಮುಖ ಜವಾಬ್ದಾರಿ ಮಹಿಳೆಯದಾಗಿತ್ತು. ಇವಾಗ ಮಹಿಳೆಯರು ಹೊಸ್ತಲನ್ನು ಮೀರಿ ಹೊರಗೆ ಹೋಗಿ ದುಡಿಯುವಂತಹ ಒಂದು ಪ್ರಮೇಯವು ಹೆಚ್ಚಾಗಿದೆ. ಸೊ ಮಹಿಳೆಯರಿಗೆ ಇವಾಗ ಬರೀ ಗೃಹಿಣಿಯರಾಗಿ ಕಾರ್ಯನಿರ್ವಹಿಸದೆ ಹೊರಗಡೆ ಮನೆಯ ಸಂಸಾರವನ್ನು ನಡೆಸುವಂತಹದ್ದು, ಅದಕ್ಕೋಸ್ಕರ ದುಡಿಯುವಂತದ್ದು ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ನೋಡಿದಾಗ ಮಹಿಳೆಯರಲ್ಲಿ ಆಗುವಂತಹ ಸಮಸ್ಯೆಗಳು ಕೂಡ ಜಾಸ್ತಿ ಆಗಿದೆ. ಇದರಲ್ಲಿ ಒಂದು ದೊಡ್ಡ ಹೊಡೆತ ಕೊಟ್ಟಿರೋದು ಇದಕ್ಕೆ ಅಂತ ಹೇಳಿದ್ರೆ ಈ ಮಕ್ಕಳಾಗುವಂತಹ ಸಮಸ್ಯೆ. ಅವರ ಕ್ಯಾರಿಯರ್ ಬಿಲ್ಡಿಂಗ್ ನೋಡ್ಕೊಳ್ಬೇಕು, ಮುಂಚೆ ಹೋಗ್ಬೇಕು, ಮದುವೆ ತಡ ಆಗುತ್ತೆ, ನಂತರ ಕ್ಯಾರಿಯರ್ ಬಿಲ್ಡಿಂಗ್, ಇದರೆಲ್ಲದರಲ್ಲಿ ನೋಡ್ಕೊಳ್ಳುವಾಗ ಮಕ್ಕಳಾಗುವಂತಹ ಒಂದು ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಗುತ್ತೆ. ಅಫಲವತ್ತೆಯ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಗ್ತಾ ಇದೆ ನಮಗೆ. ಇವಾಗ ಇದು ಒಂದೇ ಅಲ್ಲದೆ ಭಾರತೀಯ ಮಹಿಳೆಯರಲ್ಲಿ ಇನ್ನೂ ಕೂಡ ಸಮಸ್ಯೆಯನ್ನು ಬಚ್ಚಿಟ್ಕೊಂಡು ತಮ್ಮ ಸಮಸ್ಯೆಯನ್ನು ಬದಿಗೊತ್ತಿ ಸಂಸಾರವನ್ನೇ ಮುಂದಿಟ್ಕೊಂಡು ತನ್ನ ಗಂಡನ ಸಮಸ್ಯೆ, ತನ್ನ ಮಕ್ಕಳ ಸಮಸ್ಯೆ ಅದಕ್ಕೋಸ್ಕರ ಹೆಚ್ಚಾಗಿ ಪರಿಶ್ರಿಸೋದು, ಅದಕ್ಕೋಸ್ಕರನೇ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕೋದೇ ತಮ್ಮ ಮೊದಲನೇ ಧ್ಯೇಯವಾಗಿ ಇಟ್ಕೊಳ್ಳೋದೆ ಇವಾಗಿನ ಕೂಡ ನಾವು ಭಾರತೀಯ ಮಹಿಳೆಯರು ಕಾಣುತ್ತೇವೆ. ಇದರಿಂದಾಗಿ ಅವರ ಆರೋಗ್ಯ ಯಾವಾಗ್ಲೂ ಮೂಲೆ ಗುಂಪಾಗ್ಬಿಡುತ್ತೆ, ಅದನ್ನ ಯಾವಾಗ್ಲೂ ಕಣಿಸಲಾಗುತ್ತೆ. ಅದರಿಂದಾಗಿ ಸಮಸ್ಯೆ ಉಲ್ಬಣ ಆದ್ಮೇಲೆ ವೈದ್ಯರನ್ನು ಕಾಣುವಂತ ಪ್ರಸಂಗ ಬಂದಾಗಿದೆ. ಇಂತ ಸಂದರ್ಭದಲ್ಲಿ ನಾವು ಮಹಿಳೆಯರಿಗೆ ಏನ್ ಹೇಳಬೇಕಂದ್ರೆ, ಒಂದು ಸಣ್ಣದೇ ಸಮಸ್ಯೆ, ಇದೆಷ್ಟೇ ಸಣ್ಣ ಸಮಸ್ಯೆ ಇರಲಿ, ಬಚ್ಚಿಟ್ಕೊಳ್ಳದನೆ ಅಂದ್ರೆ ಬೇಗ ಪರೀಕ್ಷೆ ಒಳಪಡಿಸಿಕೊಂಡು ಅದಕ್ಕೊಂದು ಸೂಕ್ತವಾದ ಪರಿಹಾರ ಕಂಡುಕೊಂಡಲ್ಲಿ ಅವರ ಆರೋಗ್ಯ ಇಂಪ್ರೂವ್ ಆಗೋದು ಒಂದೇ ಅಲ್ಲ, ಅವರು ಅವರ ಸಂಸಾರಕ್ಕೋಸ್ಕರ ಹೆಚ್ಚು ಕಾಲ ಶ್ರಮ ಪಡಬಹುದು, ಹೆಚ್ಚು ಕಾಲ ಅದನ್ನು ಸರಿಪಡಿಸಿಕೊಳ್ಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಾಘವೇಂದ್ರ ಭಟ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಗೈನಕಾಲಜಿಸ್ಟ್ ಮತ್ತು ಗೈನೆಕ್ ಆಂಕಾಲಜಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತ್ರೀಯರಲ್ಲಿ ಕಂಡು ಬರುವಂತಹ ಸಮಸ್ಯೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಹಾಗೇನೆ ಮುಖ್ಯವಾಗಿ ಮಹಿಳೆಯರಲ್ಲಿ ಕಂಡು ಬರುವಂತಹ ಈ ಕ್ಯಾನ್ಸರ್ಗಳ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ ತಾವು ಹೇಳಿದ್ರಿ ಮಹಿಳೆಯರಲ್ಲಿ ಇತ್ತೀಚೆಗೆ ಈ ಕ್ಯಾನ್ಸರ್ ನ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ ಅಂತ, ಒಂದೊಂದಾಗಿ ಹೇಳ್ತಾ ಹೋಗಿ ಯಾವ್ಯಾವ ರೀತಿಯ ಒಂದು ಕ್ಯಾನ್ಸರ್ ಸಮಸ್ಯೆಗಳು ಬರ್ತಾ ಇವೆ? ಯಾಕಂತಂದ್ರೆ ಕ್ಯಾನ್ಸರ್ ಅನ್ನುವಂತ ವರ್ಡ್ ತುಂಬಾ ಜನರಲ್ಲಿ ಒಂದು ಭಯವನ್ನು ಹುಟ್ಟಿಸ್ತದೆ. ಆದ್ರೆ ಎಲ್ಲಾ ಕ್ಯಾನ್ಸರ್ ಅನ್ನ ಇವತ್ತು ನಾವು ಟ್ರೀಟ್ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಹಲವಾರು ಒಂದು ಕ್ಯಾನ್ಸರ್ಗಳಿಗೆ ಒಂದು ಹಂತದವರೆಗೆ ಪರಿಹಾರವನ್ನು ಸೂಚಿಸಬಹುದು.
0: ಸ್ತ್ರೀಯರಲ್ಲಿ ಎಲ್ಲಾ ತರದ ಕ್ಯಾನ್ಸರ್ಗಳು ಕಂಡುಬಿಡುತ್ತೆ. ನಾನೊಬ್ಬ ಗೈನಿಕ್ ಆಂಕಾಲಜಿಸ್ಟ್ ಆಗಿ ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್, ನಾವು ಅದನ್ನ ಯಾವ್ದ್ರಲ್ಲಿ ಡೀಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ತ್ರೀಯರಿಗೆ ಮಾತ್ರ ಸಂಬಂಧಪಟ್ಟಂತ ಕ್ಯಾನ್ಸರ್ ಲೈಕ್ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೊರಳಿನ ಕ್ಯಾನ್ಸರ್ ಆಗಿರ್ಬೋದು, ಯೋನಿ ಮಾರ್ಗದ ಕ್ಯಾನ್ಸರ್ ಆಗಿರ್ಬೋದು, ಅಂಡಾಶಯದ ಕ್ಯಾನ್ಸರ್ ಇರ್ಬೋದು, ಫೆಲೋಪಿಯನ್ ಟ್ಯೂಬ್ ಡಿಂಬನಾಳದ ಕ್ಯಾನ್ಸರ್ ಇರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್, ಇದು ಸ್ತ್ರೀಯರಲ್ಲಿ ಕಂಡುಬರುವಂತದ್ದು. ಬ್ರೆಸ್ಟ್ ಕ್ಯಾನ್ಸರ್ ಲೈಕ್ ಗಂಡಸರಲ್ಲಿ ಕೂಡ ಕಾಣಸಿಗುತ್ತೆ, ಬಟ್ ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಹೊರ ದೇಶದಲ್ಲೆಲ್ಲ ಏನಾಗಿದೆ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಇದು ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಾಣಸಿಗುವಂತದ್ದು ಆಗಿದೆ ಇವಾಗ. ಬಟ್ ಭಾರತದಲ್ಲಿ ಗರ್ಭ ಕೊರಳಿನ ಕ್ಯಾನ್ಸರ್ ಇವತ್ತಿಯೂ ಕೂಡ ನಂಬರ್ ಒನ್ ಕ್ಯಾನ್ಸರ್ ಇನ್ ಇಟ್ಸ್ ಇನ್ಸಿಡೆನ್ಸ್ ಅಂಡ್ ಇನ್ ಇಟ್ಸ್ ಕಿಲ್ಲಿಂಗ್ ಪವರ್. ಇದು ಕಾಣಸಿಗುವುದು ಕೂಡ ಜಾಸ್ತಿ, ಮಹಿಳೆಯನ್ನು ಕೊಲ್ಲುವುದು ಕೂಡ ಜಾಸ್ತಿ. ಆದ್ರೆ ಇದು ಎಂತ ಒಂದು ವಿಪರ್ಯಾಸ ಅಂದ್ರೆ, ಇದು ಒಂದು ಟೋಟಲಿ ಪ್ರಿವೆಂಟಬಲ್ ಕ್ಯಾನ್ಸರ್. ಗರ್ಭಕೋಳಿನ ಕ್ಯಾನ್ಸರ್ ಅಂದ್ರೆ ಸಂಪೂರ್ಣವಾಗಿ ಬರದ ಹಾಗೆ ಅದನ್ನ ನೋಡ್ಕೊಳ್ಬಹುದು. ಹೇಗಂದ್ರೆ ಅದೊಂದು ವೈರಾಣುವಿನಿಂದ ಬರುವಂತದ್ದು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಾಣುವಿನ ಸೋಂಕಿನಿಂದಾಗಿ ಬರುವಂತ ಕ್ಯಾನ್ಸರ್. ಇದರದ್ದು ವಿಪರ್ಯಾಸ ಯಾಕೆ ಹೇಳ್ತೇನೆ ಅಂದ್ರೆ, ಇದನ್ನ ಬರೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು 10 ವರ್ಷ, 15 ವರ್ಷ ಅಥವಾ 5 ವರ್ಷದ ಮುಂಚೆನಾದ್ರೂ ಕೆಲವು ಸೂಚನೆಗಳನ್ನು ಕೊಡುತ್ತೆ, ಕೆಲವು ಮುನ್ನೆಚ್ಚರಿಕೆ ಕೊಡುತ್ತೆ, ಕೆಲವು ಚೇಂಜಸ್ ಆಗುತ್ತೆ ಮಹಿಳೆಯರಲ್ಲಿ. ಆವಾಗ ಅದನ್ನ ತಪಾಸಣೆ ಒಳಪಡಿಸಿಕೊಂಡು ಬೇಕಾದಂತ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನು ಬರದೇ ಇರುವ ಹಾಗೆ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಇಷ್ಟೊಂದು ವರ್ಷ ಅದು ತನಗೆ ಬರುತ್ತೆ ಅಂತ ಸೂಚನೆಯನ್ನು ಕೊಟ್ಟಿರೋ ಬಳಿಕವೂ ಕೂಡ ಭಾರತದಲ್ಲಿ ನಂಬರ್ ಒನ್ ಕ್ಯಾನ್ಸರ್ ಗರ್ಭಕೋಳಿನ ಕ್ಯಾನ್ಸರ್ ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ನಮಗೆ ಸಿಕ್ಲಿಕ್ಕಿಲ್ಲ. ಯಾಕಂದ್ರೆ ಕ್ಯಾನ್ಸರ್ ಅಂದ್ಮೇಲೆ ಅದೊಂದು ಮಾರಣಾಂತಿಕ ಕಾಯಿಲೆ ಕೂಡ ಹೌದು. ಅಂಥದ್ರಲ್ಲೂ ಕೂಡ ನಾವು ಆವಾಗಲೂ ಕೂಡ ಅದಕ್ಕೆ ಜಾಗ್ರತೆ ವಹಿಸಿದ್ದೇನೆ, ಕೇರ್ ತಗೊಳ್ಳೋದಿದ್ರೆ ಅದೊಂದು ವಿಪರ್ಯಾಸನೇ ಸರಿ.
1: ಈಗ ಡಾಕ್ಟ್ರೆ ಕೆಲವು ಸೂಚನೆಗಳನ್ನು ಕೊಡುತ್ತೆ ಇಂತ ಒಂದು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ.
0: ಇವಾಗ ಸ್ತ್ರೀಯರಲ್ಲಿ ಸಾಧಾರಣವಾಗಿ ಒಂದು 30, 40, 50 ವರ್ಷದಲ್ಲಿ ಮುಟ್ಟು ಏರ್ಪೇರ್ ಆದಾಗ, ಬಿಳಿ ಮುಟ್ಟು ಕಾಣಿಸ್ಕೊಂಡಾಗ, ಸಂಭೋಗ ನಂತರ ರಕ್ತ ಕಾಣಿಸ್ಕೊಂಡ್ರೆ, ಮುಟ್ಟೆ ಅಂಶ ಕಾಣಿಸ್ಕೊಂಡ್ರೆ, ಅಥವಾ ಅಸಹಜ ಋತುಸ್ರಾವ ಏನಾದ್ರೂ ಇದ್ರೆ, ಅಥವಾ ಸ್ವಲ್ಪ ಫೌಲ್ ಸ್ಮೆಲಿಂಗ್ ಚಾರ್ಜ್ ಬಿಳಿ ಮುಟ್ಟಿನ ಜೊತೆಗೆ ವಾಸನೆ ಬರುವಂತ ಸಂದರ್ಭ ಹೀಗಿದ್ರೆ, ಕೂಡಲೇ ವೈದ್ಯರನ್ನು

0: ಅಪ್ಪಗಿಸಿ ಅದರಲ್ಲಿ ಇರುವಂತಹ ಯಾಕೆ ಏನು ಅಂತ ಹೇಳಿ ನೋಡ್ಕೊಳ್ಬೇಕು. ಈಗ ಕಂಡುಕೊಂಡ್ರೆ ಶೇಕಡ 95 ಏನು ಬರೋದಿಲ್ಲ, 98 ಭಾಗ. ನಂಗೆ 100 ಜನ ಈ ರೀತಿ ಪೇಷಂಟ್ಸ್ ಬಂದ್ರೆ ಅವ್ರಿಗೆ 98 ಜನರಿಗೆ ಒಂದು ಸಿಂಪಲ್ ಇನ್ಫೆಕ್ಷನ್ ಇರಬಹುದು, ಟ್ರೀಟ್ಮೆಂಟ್ ಕೊಟ್ಟರೆ ಹೋಗುತ್ತೆ. 1 ಅಥವಾ 2 ಜನರಿಗೆ ಸಮಸ್ಯೆಗಳು ಡಿಟೆಕ್ಟ್ ಆಗ್ಬಹುದು, ಅದನ್ನ ಉಲ್ಬಣ ಆಗಿದ ನೋಡ್ಕೊಳ್ಬಹುದು, ಅದನ್ನ ಸ್ಟೇಜ್ ಹೋಗಿದ ಕೂಡ ನೋಡ್ಕೊಳ್ಬಹುದು. ಇದು ಇಂತಹ ಸಮಸ್ಯೆಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನು ಕಾಣೋದು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಅದಕ್ಕಿಂತ ಉತ್ತಮವಾದ ಒಂದು ಕೆಲಸ ಇರಲಿಕ್ಕಿಲ್ಲ. ನಾವು ಕೂಡ ಒಂದು ಸಿಂಪಲ್ ಟೆಸ್ಟ್ ಮಾಡಿವೆ, ಒಂದು ಪ್ಯಾಪ್ ಸ್ಮಿಯರ್ ಅಂತ ಹೇಳಿ ಟೆಸ್ಟ್ ಮಾಡುವಂತದ್ದು. ಇದು ನಾವು ಎಷ್ಟೊಂದ್ಸಲ ನಮ್ಮ ಕ್ಯಾಂಪ್ಸ್ ಅಲ್ಲೆಲ್ಲ ಫ್ರೀ ಆಗಿ ಮಾಡ್ತೇವೆ, ಆಸ್ಪತ್ರೆಗೆ ಬಂದ್ರೆ ಒಂದು 200 ರೂಪಾಯಿ ಆಗುವಂತ ಟೆಸ್ಟ್, ಯಾವುದು ದೊಡ್ಡ ಟೆಸ್ಟ್ ಅಲ್ಲ. ನಮ್ಮ ಜೀವನನೇ ಉಳಿಸ್ಕೊಳ್ಳುವಂಥದ್ದು, ಮಾರಣಾಂತಿಕ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ವರ್ಷಕ್ಕೆ 200 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಈಗಿನ ಕಾಲದಲ್ಲಿ ಏನೇನೇನು ದೊಡ್ಡದಲ್ಲ. ಅದು ಕ್ಯಾಂಪ್ಸ್ ಅಲ್ಲೆಲ್ಲ ಫ್ರೀ ಆಗಿ ಮಾಡುವಂಥದ್ದು. ಇವಾಗ ಹೊರದೇಶದಲ್ಲೆಲ್ಲ ಹೇಗಿದೆ ಅಂದ್ರೆ, ಮದುವೆ ಆದ ನಂತರ ಅಥವಾ ಮನೆ ಸಂಭೋಗ ನಂತರ ವರ್ಷಂ ಪ್ರತಿ ಒಂದು ಸಲ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು. 3 ಪ್ಯಾಪ್ ಸ್ಮಿಯರ್ ಕಂಟಿನ್ಯೂಸ್ ಆಗಿ ನಾರ್ಮಲ್ ಬಂದ್ರೆ, ಅಂದ್ರೆ 3 ವರ್ಷದಂತಹ ಪ್ಯಾಪ್ ಸ್ಮಿಯರ್ಸ್ ನಾರ್ಮಲ್ ಬಂದ್ರೆ, ನಂತರ 3 ವರ್ಷಕ್ಕೊಂದ್ಸಲ 15 ವಯಸ್ಸಿನ ತನಕ ಪ್ಯಾಪ್ ಸ್ಮಿಯರ್ ನಿಯಮಿತವಾಗಿ ಮಾಡಿಸ್ಕೊಳ್ಬೇಕು ಅನ್ನೋದು ಒಂದು ಗೈಡ್ ಲೈನ್. ಭಾರತದಲ್ಲಿ ಕೂಡ ಪೇಷಂಟ್ಸ್ ಇದನ್ನೇ ನಾವು ಪದೇ ಪದೇ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಇದು ಗರ್ಭ ಕೊರಳಿನ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತದ್ದು. ಇನ್ನು ಉಳಿದ ಗರ್ಭಕೋಶದ ಕ್ಯಾನ್ಸರ್ ಅಲ್ಲಿ ಇದು ಹೆಚ್ಚಾಗಿ 40 ವಯಸ್ಸಿನ ನಂತರ ಮುಟ್ಟಿನಲ್ಲಿ ಏರ್ಪೇರ್ ಆದ್ರೆ ನಾವೊಂದು ಟೆಸ್ಟ್ ಮಾಡಿ ನೋಡ್ತೇವೆ, ಎಂಡೋಮೆಟ್ರಿಯಲ್ ಬಯೋಪ್ಸಿ ಅಂತ ಹೇಳಿ ಮಾಡ್ತೇವೆ. ಇದು ಕೂಡ ಓಪಿಡಿ ಪ್ರೊಸೀಜರ್, ಇದಕ್ಕೆ ಮತ್ತೆ ನಾವು ಅಡ್ಮಿಷನ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ. ಓಪಿಡಿ ಬಂದಾಗ ಪ್ಯಾಮಿಯರ್ ಎಂಡೋಮೆಟ್ರಿಯಲ್ ಬಯೋಪ್ಸಿ ಎರಡು ಒಟ್ಟಿಗೆ ಮಾಡಿ ಕಳಿಸ್ಬಿಟ್ಟು. ನಿಜ ಬಂದ್ರೂ ನಮ್ಗೆ ಸಾಕಷ್ಟು ಅರ್ಲಿ ಸ್ಟೇಜ್ ಅಲ್ಲಿ, ಫಸ್ಟ್ ಸ್ಟೇಜ್ ಅಲ್ಲಿ ಅದು ಸಿಕ್ಕಿದ್ರೆ ಅದನ್ನು ಸಂಪೂರ್ಣವಾಗಿ ಶರೀರದಿಂದ ಕಿತ್ತೋಗಬಹುದು. ಬಟ್ ಅದನ್ನ ಸಮಸ್ಯೆ ಇದೆ ಅಂತ ನಮ್ಮ ಮನಸ್ಸಲ್ಲೆಲ್ಲೋ ಕಂಡಾಗ ಅದನ್ನ ಬಚ್ಚಿಟ್ಕೊಂಡು ನಾವು ಹೋಗೋಣ, ನಾಡಿದ್ ಹೋಗೋಣ, ಡಾಕ್ಟರ್ ನನಗೆ ಏನ್ ಹೇಳ್ಬಿಡ್ತಾರೋ ಮತ್ತೆ ಅವ್ರು ಹೇಳೋದು ನನಗಿತ್ತು ಅಂತ ಅಂದ್ಕೊಂಡು ಆ ಇದರಿಂದ ಹೊರಗೆ ಬಂದು ಕೂಡಲೇ ವೈದ್ಯರನ್ನು ಕಾಣೋದು ಸೂಕ್ತ.
1: ಡಾಕ್ಟರ್ ರಾಘವೇಂದ್ರ ಭಟ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಕೇಳುಗರಿಗೆ ಈ ಮಹಿಳೆಯರಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ಈಗ ಇನ್ನಿತರ ಯಾವ ರೀತಿಯ ಕ್ಯಾನ್ಸರ್ಗಳು ಮಹಿಳೆಯರಲ್ಲಿ ಕಂಡು ಬರ್ತಾ ಇವೆ?
0: ನಾನು ಆಗ್ಲೇ ಹೇಳಿದಾಗೆ ಗರ್ಭಕೋಶದ ಕ್ಯಾನ್ಸರ್ ಇವತ್ತು ಕೂಡ ಭಾರತದ ನಂಬರ್ 1. ಇವಾಗ ಆ ಗರ್ಭಕೋಶದ ಕ್ಯಾನ್ಸರ್ ಇದು ಇಟ್ ವಾಸ್ ಹೆಚ್ಚಾಗಿ ಪಾಶ್ಚಾತ್ಯರಲ್ಲಿ ಬರುವಂತದ್ದು, ಹೆಚ್ಚಾಗಿ ರಿಚ್ ಪೇಷಂಟ್ಸ್ ಅಲ್ಲಿ ಬರುವಂತ ಒಂದು ಅಂಶ ಯಾವಾಗಲೂ ಇದಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಈ ಗರ್ಭಕೋಶದ ಕ್ಯಾನ್ಸರ್, ಎಂಡೋಮೆಟ್ರಿಕ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸಿಕ್ತಾ ಇದೆ. ಇನ್ನು ಉಳಿದಂತೆ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತಿಗೂ ಕೂಡ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸಿಕ್ತಾ ಇದೆ. ಇವಾಗ ಅದರದ್ದು ಕೂಡ ಸಣ್ಣ ಪುಟ್ಟ ಗಡ್ಡೆಗಳು ಕಾಣಿಸ್ಕೊಂಡ್ರೆ ಬ್ರೆಸ್ಟ್ ಅಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಿದಾಗೆ ಕೂಡಲೇ ಹೋಗಿ ಡಾಕ್ಟರ್ ಅಲ್ಲಿ ಕಾಣೋದು ಸೂಕ್ತ. ಇವಾಗ ಮತ್ತೊಂದು ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಇದೆ. ಇದೀಗ ನಮ್ಮ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಒಂದ್ಸಲ ನಮ್ಮ ನಾರಾಯಣ ವಿತ್ ಇನ್ಫೋಸಿಸ್ ಫೌಂಡೇಶನ್ ಅವ್ರ ಜೊತೆಗೆ, ನಂದನ್ ನೀಲಕಂಡಿ ಅವರ ಫೌಂಡೇಶನ್ ಜೊತೆಗೆ ಒಂದು ಮ್ಯಾಮೋಗ್ರಫಿ ಅಂತ ಒಂದು ಕಾರ್ಯಕ್ರಮ ನಮ್ಮ ಹಾಸ್ಪಿಟಲ್ ಅಲ್ಲಿ ಪ್ರತಿ ತಿಂಗಳು 3 ದಿವಸಗಳ ಕಾಲ ಮಾಡ್ತೀವಿ, ಫ್ರೀ ಆಗಿ ಮ್ಯಾಮೋಗ್ರಫಿ ಮಾಡುವಂಥದ್ದು. ಇದೊಂದು ಸಿಂಪಲ್ ಟೆಸ್ಟ್. ಇದು ಸ್ತನಗಳಲ್ಲಿ ಯಾವುದೇ ತರಹದ ಗಡ್ಡೆಗಳಿದ್ರೆ ಆ ಗಡ್ಡೆಗಳಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡಿ ಅದನ್ನ ಒಂದು ಕ್ಯಾಟಗರೈಸೇಷನ್ ಮಾಡ್ತೀವಿ, ಲೋ ರಿಸ್ಕ್ ಟು ಹೈ ರಿಸ್ಕ್ ಕ್ಯಾಟಗರಿ ಅಂತ ನೋಡ್ಕೊಂಡು, ಹೈ ರಿಸ್ಕ್ ಇದ್ರೆ ಅದಕ್ಕೆ FNS ಅದು ಸೂಜಿ ಪರೀಕ್ಷೆ ಮಾಡುವಂತದ್ದು ಅಥವಾ ಅದನ್ನ ಬಯೋಪ್ಸಿ ಮಾಡಿ ತೆಗೆಯುವಂತದ್ದನ್ನ ಮಾಡ್ತೇವೆ, ಲೋ ರಿಸ್ಕ್ ಇದ್ರೆ ನೆಕ್ಸ್ಟ್ ಇಯರ್ ಮತ್ತೆ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಈ ಮ್ಯಾಮೋಗ್ರಫಿ ಹೊರದೇಶದಲ್ಲೆಲ್ಲ 30 ವರ್ಷದ ನಂತರ 40 ತನಕ 2-3 ವರ್ಷಕ್ಕೊಂದು ಸಲ ಮಾಡಿಸ್ತಾರೆ. 40 ವರ್ಷದ ನಂತರ ಜೀವಮಾನ ಇರೋ ತನಕ ವರ್ಷಕ್ಕೊಂದು ಸಲ ಕಂಪಲ್ಸರಿ ಮ್ಯಾಮೋಗ್ರಫಿ ಮಾಡಿಸ್ತಾರೆ. ಇದು ಹೊರದೇಶದಲ್ಲಿ ಇರುವಂತಹ ಗೈಡ್ ಲೈನ್ಸ್. ನಮ್ಮಲ್ಲಿ ಅದನ್ನ ಅಷ್ಟು ನಿಯಮಿತವಾಗಿ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ನಾವು ಇದನ್ನ ಎಜುಕೇಶನ್ ಮೂಲಕ ಇದನ್ನ ಎಲ್ಲರಿಗೂ ತಿಳಿಯಪಡಿಸಿ ಇದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮೇಲಾಗಿ ಒಂದು ಫ್ರೀ ಆಗಿ ಅದನ್ನ ಮಾಡುವ ವ್ಯವಸ್ಥೆ ಕೂಡ ಹಾಸ್ಪಿಟಲ್ ಮಾಡಲಾಗಿದೆ. ಇದನ್ನ ಜನರು ಸದುಪಯೋಗ ಪಡಿಸಿಕೊಂಡ್ರೆ ಆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ತಪ್ಪಿಸ್ಕೊಳ್ಬಹುದು. ಇದಲ್ದಾಗೆ ಇವಾಗ ತಂಬಾಕಿನ ಉಪಯೋಗ ಕೂಡ ಬೇಕಾದಷ್ಟು ಕಾಣಿಸಿಗತ್ತೆ. ಆ ಲೆಕ್ಕಕ್ಕೆ ಓರಲ್ ಕ್ಯಾನ್ಸರ್ಸ್ ಕೂಡ ಆಗತ್ತೆ. ಇದನ್ನ ನಾಲಿಗೆ ಕ್ಯಾನ್ಸರ್ ಇರ್ಬೋದು, ದವಡೆಗಳ ಒಸಡುಗಳ ಕ್ಯಾನ್ಸರ್ ಇರ್ಬೋದು, ಇಂಥದ್ದೆಲ್ಲ ಕಾಣಿಸಿಗತ್ತೆ. ಥ್ರೋಟ್ ಕ್ಯಾನ್ಸರ್ಸ್ ಕೂಡ ಕಾಣಿಸಿಗತ್ತೆ. ಲಂಗ್ ಕ್ಯಾನ್ಸರ್ಸ್ ಕೂಡ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಗತ್ತೆ. ಹೊರದೇಶದಲ್ಲಿ ಲಂಗ್ ಕ್ಯಾನ್ಸರ್ಸ್ ಇದೆಲ್ಲ ಸ್ವಲ್ಪ ಹೆಚ್ಚಾಗಿ ಸಿಕ್ಕತ್ತೆ, ನಮ್ಮ ದೇಶದಲ್ಲಿ ಕೂಡ ಇಲ್ಲ ಅಂತ ಅಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಅಂದ್ರೆ ಈ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣ, ಬಟ್ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ.
1: ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಈ ಕ್ಯಾನ್ಸರ್ಗಳು ಅನುವಂಶವಾಗಿ ಬರ್ತವೆ ಅಂತ ಹೇಳ್ತಾರೆ, ಯಾವ್ಯಾವ ಕ್ಯಾನ್ಸರ್ಗಳು ಅನುವಂಶವಾಗಿ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಡಾಕ್ಟರ್?
0: ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ ಸ್ವಲ್ಪ ಅನುವಂಶಿಕತೆಯಿಂದ ಕೂಡುವಂಥದ್ದು. ಬಟ್ ಈ ಗರ್ಭಕೋಶದ ಕ್ಯಾನ್ಸರ್ ಅಲ್ಲ, ಗರ್ಭಕೋಶದ ಕ್ಯಾನ್ಸರ್ ಇಟ್ಸ್ ಪ್ಯೂರ್ಲಿ ಇನ್ಫೆಕ್ಷಿಯಸ್ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅನ್ನೋ ಒಂದು ಸೋಂಕಿನಿಂದಾಗಿ ನಂತರ ಬರುವಂಥದ್ದು. ಬಟ್ ಎಲ್ಲರಿಗೂ ಓವೇರಿಯನ್ ಕ್ಯಾನ್ಸರ್ ಇರುವಂತಹ ಎಲ್ಲರಿಗೂ ಅನುವಂಶವಾಗಿ ಬಂದಂತದ್ದಲ್ಲ. ಈ ಕೋಲನ್ ಕ್ಯಾನ್ಸರ್ ಅಂದ್ರೆ ದೊಡ್ಡ ಕಲ್ಲಿನ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಕೋಶದ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಈ ನಾಲ್ಕರಲ್ಲಿ ರಕ್ತ ಸಂಬಂಧದಲ್ಲಿ ಉಳ್ಳವರಲ್ಲಿ ಯಾವುದೇ ಈ ನಾಲ್ಕರಲ್ಲಿ ಯಾವುದೇ ಒಂದು ಕ್ಯಾನ್ಸರ್ ಇಬ್ಬರಿಗಿದ್ರೆ, ರಕ್ತ ಸಂಬಂಧದಲ್ಲಿ ಇಬ್ಬರಿಗಿದ್ರೆ, ಅವಾಗ ಅವರ ಬಾಕಿ ರಕ್ತ ಸಂಬಂಧಿಕರು ಕೂಡ ಅವರ ಜೆನೆಟಿಕಲ್ ಅನಾಲಿಸಿಸ್ ಎಲ್ಲ ಮಾಡಿಸ್ಕೊಳ್ಳುವಂತದ್ದು ಸೂಕ್ತ. ಈ BRCA1 BRCA2 ಜೀನ್ಸ್ ಅಂತ ಕರಿತೇವೆ, ನೀವು ಇತ್ತೀಚೆಗೆ ನೋಡಿರ್ಬೋದು 3 ವರ್ಷದ ಕೆಳಗೆ ಆಂಜೆಲಿನಾ ಜೋಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿಸಿದ್ರು, ಅದನ್ನ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟರು.

0: ಅಂದ್ರೆ ಅದ್ರಲ್ಲಿ ಅವ್ರಲ್ಲಿ ಕೂಡ ಅವರು ಪ್ರೊಫೈಲಾಕ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ರು, ಪ್ರೊಫೈಲಾಕ್ಟಿಕ್ ಉಫರೆಕ್ಟಮಿ ಎಲ್ಲ ಮಾಡಿಸ್ಕೊಂಡಿದ್ರು. ಇಂಥದ್ದು ಅಂದ್ರೆ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಅವ್ರು ಮಾಡಿದಂತ ಕೆಲಸ. ಅದನ್ನ ನಮ್ಮ ಜನರಲ್ಲಿ ಕೂಡ ನಾವು ಅರಿವು ಮೂಡಿಸಬೇಕು. ರಕ್ತ ಸಂಬಂಧಿಕರಲ್ಲಿ ನಾನು ಹೇಳಿದಂತ 4 ಕ್ಯಾನ್ಸರ್ ಗಳಲ್ಲಿ ಯಾವುದಿದ್ದು ಇಬ್ಬರಿಗಿದ್ರೆ ಬಾಕಿ ರಕ್ತ ಸಂಬಂಧಿಕರು ಕೂಡ ಅದಕ್ಕೆ ಆ ಒಂದು ರಿಸ್ಕ್ ಇರುತ್ತೆ. ಅವಾಗ ಅವ್ರದ್ದು ಹೋಗಿ ಅವ್ರ ಜೆನೆಟಿಕಲ್ ಅನಾಲಿಸಿಸ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಕಾಣಿಸ್ಕೊಳ್ಳುವಂಥದ್ದು ಸೂಕ್ತ. ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಮತ್ತು ದೊಡ್ಡ ಕರುಳಿನ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್, ಈ 4 ಯಾವ್ದಾದ್ರು 2 ಇದ್ರೆ ಬಾಕಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವೇ ಕೆಲವು ಪೇಷಂಟ್ಸ್ ನೋಡಿದ್ದೇವೆ, ಮುಂಚೆ ಒಂದ್ಸಲ ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಪರೇಟ್ ಮಾಡಿರ್ತೇವೆ, ನಂತರ ಒಂದ್ 4-5 ವರ್ಷದ ನಂತರ ಅವರು ದೊಡ್ಡ ಕರುಳಿನ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್ ತಗೊಂಡ್ ಬರ್ತಾರೆ. ಅದನ್ನ ಅವ್ರು ಒಬ್ರಿಗೆ ಆದಾಗ ಕೂಡ ಅವ್ರ ಬಾಕಿ ಸಿಸ್ಟಮ್ಸ್ ಅನ್ನು ಅವ್ರನ್ನ ನಿಯಮಿತವಾಗಿ ಪರೀಕ್ಷೆಗೊಳಪಡಿಸಿಕೊಳ್ಳೋದು ಸೂಕ್ತ.
1: ಕೆಲವರೇ ನಮ್ಮ ಜೊತೆಗೆ ಡಾಕ್ಟರ್ ರಾಘವೇಂದ್ರ ಭಟ್ ಅವರು ಮಾತಾಡ್ತಾ ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಗೈನಕಾಲಜಿಸ್ಟ್ ಮತ್ತು ಗೈನಕ್ ಆಂಕಾಲಜಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕುರಿತಂತೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಒಂದು ಪ್ರಶ್ನೆ ತಮಗೆ. ಈ ಕ್ಯಾನ್ಸರ್ ಅನ್ನುವಂಥದ್ದು ಎಷ್ಟು ಭಯಾನಕ ಮೊದಲಿತ್ತು, ಈಗ ಅರಿವು ಸ್ವಲ್ಪ ಜನರಲ್ಲಿ ಇದೆ, ಆದ್ರೆ ಟ್ರೀಟ್ಮೆಂಟ್ ಯಾವ ರೀತಿಯ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆನೂ ಜನರಿಗೆ ಮಾಹಿತಿ ಇಲ್ಲ. ಯಾಕಂತಂದ್ರೆ ಒಂದು ಕಾಲದಲ್ಲಿ ಕೀಮೋಥೆರಪಿ, ರೇಡಿಯೋಥೆರಪಿ ಅವೆರಡೇ ಜನರಲ್ಲಿ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಅನ್ಕೊಂಡಿದ್ರು. ಈಗ ಪರಿಸ್ಥಿತಿ ಹೇಗಿದೆ, ಏನೇನು ಹೊಸ ಹೊಸ ಆವಿಷ್ಕಾರಗಳು ಬಂದಿವೆ ಡಾಕ್ಟರ್?
0: ಇವಾಗ ಕೂಡ 3 ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ರಿಮೈನ್ ದ ಸೇಮ್. ಅಂದ್ರೆ ಮೇನ್ 3 ವಿಧಗಳಂದ್ರೆ 1 ಸರ್ಜರಿ, 2 ರೇಡಿಯೋಥೆರಪಿ, 3 ಕೀಮೋಥೆರಪಿ. ಇವಾಗ ಪ್ರತಿಯೊಂದರಲ್ಲೂ ಸುಧಾರಣೆಗಳಾಗಿದೆ. ಈವನ್ ಸರ್ಜರಿನಲ್ಲಿ ಮುಂಚೆ ಬರೀ ಓಪನ್ ಟೆಕ್ನಿಕ್ ಇತ್ತು, ಇವಾಗ ಲ್ಯಾಪ್ರೋಸ್ಕೋಪಿಲ್ ಕೂಡ ಸರ್ಜರಿನ ಮಾಡಿಸ್ತಾ ಇದ್ದಾರೆ. ಕೀಮೋಥೆರಪಿನಲ್ಲಿ ಕೆಲವು ಅನೇಕ ಹೊಸ ಹೊಸ ಹೊಸ ಮಾಲಿಕ್ಯೂಲ್ಸ್ ಬರ್ತಾ ಇದೆ, ಅದರಲ್ಲಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಬಂದಿದೆ. ಅಂದ್ರೆ ಸೈಡ್ ಎಫೆಕ್ಟ್ಸ್ ಅನ್ನು ಕಡಿಮೆ ಮಾಡಿ ಅದರಲ್ಲಿ ಎಫೆಕ್ಟ್ ಜಾಸ್ತಿ ಮಾಡುವಂತದನ್ನ ಇವಾಗ ಇರುವಂತಹ ಅಟೆಂಪ್ಟ್ ನ ಇವಾಗ ಪ್ರಯತ್ನ ಪಡಲಾಗ್ತಿದೆ. ರೇಡಿಯೋಥೆರಪಿ ಕೂಡ ಹಾಗೆ ಒಂದು ವೈಡ್ ರೇಡಿಯೋಥೆರಪಿ ಕೊಡೋದ್ರ ಬದಲು ಸೈಟ್ ಸ್ಪೆಸಿಫಿಕ್ ಆ ಏರಿಯಾಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಂತದನ್ನ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಹಲವು ಕಡೆ ನೀವು ಸೈಬರ್ ನೈಫ್ ಅಂತೆಲ್ಲ ಕೇಳಿದೆ. ಅಂದ್ರೆ ಸ್ಪೆಸಿಫಿಕ್ ಆ ರೀಜನ್ ಮಾತ್ರ ರೇಡಿಯೋಥೆರಪಿ ಕೊಟ್ಟು ಅದರ ಸೈಡ್ ಎಫೆಕ್ಟ್ಸ್ ನ ಮಿತಗೊಳಿಸಿಕೊಳ್ಳೋದು ಕೂಡ ಪ್ರಯತ್ನ ನಡೀತಾ ಇದೆ. ರೇಡಿಯೋಥೆರಪಿನಲ್ಲಿ ಹೊಸ ಹೊಸದು ಕೋಬಾಲ್ಟ್ ಇಂದ ಲಿನಾಕಿಗೆ ಬಂತು, ಲಿನಾಕಿಂದ ಸೈಬರ್ ನೈಫ್, ಹೀಗೆ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಅದರಿಂದ ಎಫೆಕ್ಟ್ ಜಾಸ್ತಿ ಮಾಡಿಕೊಂಡು ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡಲಿಕ್ಕೆ ಇವಾಗಿನ ಪ್ರಯತ್ನಗಳು ನಡೀತಾ ಇದೆ. ಇವಾಗ ಹೊಸ ಪ್ರಯತ್ನ ಅಂದ್ರೆ ಇನ್ನು ಜೀನ್ ಎಡಿಟಿಂಗ್, ಜೀನ್ ಸ್ಪ್ಲೈಸಿಂಗ್ ಇಂಥದ್ದೆಲ್ಲ ಕೂಡ ನಡೀತಾ ಇದೆ. ಜೆನೆಟಿಕ್ ಮೊಡಾಲಿಟಿ ಆಫ್ ಟ್ರೀಟಿಂಗ್ ಕಾರ್ಸಿನೋಮಸ್ ಅದು ಹೊಸದಾಗಿ ಬರುವಂತದ್ದು, ಅದನ್ನ ಇನ್ನು ಅಷ್ಟು ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನು ಪರಿಪೂರ್ಣವಾಗಿ ನಮಗೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನಾವು ಅಳವಡಿಸಿಕೊಂಡೆ. ಬಟ್ ಅಂದ್ರೆ ಅಳವಡಿಸಿಕೊಳ್ಳುವಷ್ಟು ಆವಿಷ್ಕಾರ ಇನ್ನು ಆಗಿಲ್ಲ. ಅದು ಇವಾಗಿರುವಂತದ್ರಲ್ಲಿ ಸರ್ಜರಿ, ರೇಡಿಯೋಥೆರಪಿ, ಕೀಮೋಥೆರಪಿನಲ್ಲಿ ಹೊಸ ಹೊಸದು ಬಂದಿದೆ, ಅದರಲ್ಲಿ ನಾವು ಪ್ರಯತ್ನ ಪಟ್ಟು ಕೆಲಸ ನಡೀತಾ ಇದೆ ಇವಾಗ.
1: ಈಗ ಡಾಕ್ಟರ್, ತಮ್ಮ ಅನುಭವದಿಂದ ಒಂದು 20 ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈಗ ಈ ಕ್ಯಾನ್ಸರ್ ಅನ್ನ ಹತೋಟಿಯಲ್ಲಿ ತರೋದಕ್ಕೆ ಡಾಕ್ಟರ್ಗೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತಾ ಇದೆ?
0: ಇವಾಗಿನ ಕ್ಯಾನ್ಸರ್ ಗಳನ್ನ ನಾವು ಹೆಚ್ಚಿಗೆ ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗಿರೋದು ಕಾರಣಗಳು. ಒಂದು, ಆ ಪೇಷಂಟ್ಸ್ ನಲ್ಲಿ ಒಂದು ಅರಿವು ಬಂದಿರೋದ್ರಿಂದ ಅವರು ನಮಗೆ ಬೇಗ ಬರ್ತಾರೆ. ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಕ್ಯಾನ್ಸರ್ನ ಪತ್ತೆ ಹಚ್ಚುವ ಸಾಧ್ಯತೆಗಳು ಜಾಸ್ತಿ ಆಗಿದೆ, ಆದ್ರಿಂದಾಗಿ ನಮ್ಮ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿದೆ. ಒಂದು ಎಣ್ಣೆದು ಹೊಸ ಆವಿಷ್ಕಾರಗಳು ಬಂದಾಗ ನಮ್ಮ ಪತ್ತೆ ಹಚ್ಚುವಂತಹ ನಮ್ಮ ಫೆಸಿಲಿಟೀಸ್ ಇದೆ, ಅದು ಕೂಡ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಒಂದು ಸ್ವಲ್ಪ ಚೇಂಜಸ್ ಕಂಡ್ರು ಅದನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಮುಂಚೆ ಎಲ್ಲ ಒಂದ್ಸಲ ಬಂದಿರ್ತಾರೆ, ಏನು ಇಲ್ಲಮ್ಮ ಅಂತ ಹೇಳಿ ಕಳಿಸ್ಬಿಟ್ಟಿರ್ತೀವಿ, ಮತ್ತೆ ನೆಕ್ಸ್ಟ್ ವರ್ಷ ಬಂದಾಗ ಅದೊಂದು ದೊಡ್ಡ ಉಲ್ಬಣ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಇವಾಗ ಅದರಲ್ಲಿ ನಾವು ಪ್ರಯತ್ನ ಪಟ್ಟು ಪತ್ತೆ ಹಚ್ಚಿದ್ದೆ ಒಂದು ಕಡಿಮೆ ಆಗಿತ್ತಾಗ, ಇವಾಗ ಏನಾಗಿದೆ ಆ ಪತ್ತೆ ಹಚ್ಚುವಂತಹ ಹೊಸ ಹೊಸ ಸಾಧನಗಳ ಬಗ್ಗೆ ಸಣ್ಣ ಸಮಸ್ಯೆ ಕೂಡ ನಾವು ಪತ್ತೆ ಹಚ್ಚಬಹುದಾಗಿದೆ. ಮುಂಚೆ ಬರೀ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಿದ್ವಿ, ಇವಾಗ ಪ್ಯಾಪ್ಸ್ಮಿಯರ್ ಫಾಲೋಡ್ ಬೈ ಸ್ವಲ್ಪ ಡೌಟ್ ಬಂದ್ರೆ ಒಂದು ಕಾಲ್ಪೋಸ್ಕೋಪಿ ಅಂತ ಮಾಡ್ತೀವಿ, ಒಂದು ಕಂಪ್ಯೂಟರ್ಕೃತ ಪರೀಕ್ಷೆ ಗರ್ಭಕೋಳನ್ನ ಒಂದು ಕಂಪ್ಯೂಟರ್ ನ ಮೂಲಕ. ಅತಿ ಸಣ್ಣ ಚೇಂಜ್ ಕೂಡ ಇದ್ರು ಕೂಡ ನಾವು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ. ಹಾಗಾಗಿ ನಮಗೆ ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಗಿದೆ ಈ ನಿಟ್ಟಿನಲ್ಲಿ. ಅಂದ್ರೆ ಒಂದು, ಪೇಷಂಟ್ ನ ಅರಿವು ಮೂಡಿರೋದು ಹೆಚ್ಚಿಗೆ ಆಗಿದೆ. 2, ನಮ್ಮಲ್ಲಿರುವ ಫೆಸಿಲಿಟೀಸ್ ಇಂಪ್ರೂವ್ ಆಗಿ ನಾವು ಅತಿ ಸಣ್ಣ ಸಮಸ್ಯೆಯನ್ನು ಕೂಡ ಪತ್ತೆ ಹಚ್ಚಿ ಅದು ದೊಡ್ಡದಾಗೋದಕ್ಕಿಂತ ಮುಂಚೆನೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ನಿಟ್ಟಿನಲ್ಲಿ ಕ್ಯಾನ್ಸರ್ ನಮಗೆ ಹೆಚ್ಚಿಗೆ ಹತೋಟಿ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ.
1: ಈಗ ಮತ್ತೊಂದು ಪ್ರಶ್ನೆ ತಮಗೆ, ವೈರಸ್ ಸೋಂಕಿನಿಂದ ಏನು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದ್ರೆ ನಾನೆಲ್ಲೋ ಓದಿದಂಗೆ ನೆನಪು, ಇದು ಲೈಂಗಿಕ ಚಟುವಟಿಕೆ ಹೆಚ್ಚಿರುವವರಲ್ಲಿ ಮತ್ತೆ ಬಹು ಸತಿಗಳೊಂದಿಗೆ ಲೈಂಗಿಕ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗುವವರಲ್ಲಿ ಈ ಒಂದು ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ ಅಂತ ನಾನು ಕೇಳಿದ್ದೀನಿ. ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಡಾಕ್ಟರ್.
0: ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ನನ್ನ ಗರ್ಭಕೋಳಿನ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದೆ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹೆಚ್ಚಾಗಿ ಲೈಂಗಿಕ ಸೋಂಕಿನಿಂದ ಬರುವಂತದ್ದು, ಲೈಂಗಿಕ ಸಂಬಂಧ ಇಟ್ಕೊಂಡಾಗ ಬರುವಂತದ್ದು. ಈ ಬಹುಸಂಗಾತಿ ಸಂಭೋಗದಿಂದ ಆಗುವಾಗ ಅದರಲ್ಲಿ ಒಬ್ಬರಿಂದ ಹೋಗಿ ಈ ವೈರಾಣು ಸೋಂಕಿ, ಅದರಿಂದ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ. ನಿಜ. ಇವಾಗ ಇದನ್ನ ಸೊಸೈಟಿನಲ್ಲಿ ಒಂದು ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಇದು ಈ ಲೈಂಗಿಕ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಏನ್ ಪ್ರಯತ್ನ ಮಾಡಿದೆ ಅದರಲ್ಲೇ ಇದಕ್ಕೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಅದರಿಂದ ಏಡ್ಸ್ ಆಗಲಿ, HBM, HIV ಅಥವಾ HBCG ಅಥವಾ HCV ಅಥವಾ

0: ಇದೆಲ್ಲನೂ ಒಂದು ಲೈಂಗಿಕ ಕ್ರಿಯೆ ಮೂಲಕ ಹೋಗುವಂತದ್ದನ್ನ ಇದನ್ನ ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅದೇ ನಿಟ್ಟಿನಲ್ಲಿ ಇದು ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಬಟ್ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮುಖ್ಯವಾಗಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದನ್ನ ತಡೆಗಟ್ಟಲಿಕ್ಕೆ ಹೊಸದಾಗಿ ವ್ಯಾಕ್ಸಿನ್ಸ್ ಕೂಡ ಬಂದಿದೆ. ಇವಾಗ ಮಹಿಳೆ ಲೈಂಗಿಕ ಕ್ರಿಯೆ ತೊಡಗಿಗಿಂತ ಮುಂಚೆ ಅಂದ್ರೆ ನಾವು ಇವಾಗ ಟೀನೇಜ್ ಗರ್ಲ್ಸ್ ಅಲ್ಲಿ ಇದನ್ನ ಕೊಟ್ಬಿಡ್ತೀವಿ, ಒಂದು ಗಾರ್ಡಸಿಲ್ ಅಂತ ಒಂದು ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ನಾವು ನಿಯಮಿತವಾಗಿ 3 ಇಂಜೆಕ್ಷನ್ಸ್ ತಿಂಗಳಿಗೆ ಒಂದ್ಸಲ ಇಂಜೆಕ್ಷನ್ 3 ಇಂಜೆಕ್ಷನ್ಸ್ ಯೂಸ್ ಮಾಡಿದ್ರೆ ಈ ವೈರಾಣು ಸೋಂಕಿನ ತಡೆಗಟ್ಟಲಿಕ್ಕೆ ಇಮ್ಯುನಿಟಿ ಕ್ರಿಯೇಟ್ ಮಾಡ್ಬಿಡ್ತೀವಿ. ಅಂದ್ರೆ ವೈರಾಣು ನಮ್ಮ ಶರೀರಕ್ಕೆ ಬಂದಾಗ ಅದನ್ನ ಹೊಡೆದೋಡಿಸುವಂತ ಶಕ್ತಿ ಶರೀರದಲ್ಲಿ ಮುಂಚೆ ಕ್ರಿಯೇಟ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಮೂಲಕ ಕಾರ್ಸಿನೋಮಾ ಸರ್ವಿಕ್ಸ್ ನ ತಡೆಗಟ್ಟಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಇವಾಗ ಅವಕಾಶ ಇದೆ. ಬಟ್ ನಾವು ಮನೆಗಾಣಬೇಕಾದ ಅಂಶ ಅಂದ್ರೆ ವ್ಯಾಕ್ಸಿನೇಷನ್ ತಗೊಂಡು ಕೂಡಲೇ ನಮಗೆ ಕಾರ್ಸಿನೋಮಾ ಸರ್ವಿಕ್ಸ್ ಬರೋದೇ ಇಲ್ಲ, ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಆ ತಪ್ಪು ಗ್ರಹಿಕೆ ಮಾತ್ರ ಜನರಲ್ಲಿ ಬರಲೇಬಾರದು. ನಾವ್ ಎಸ್ ಗೈನಿಕೋಲಜಿಸ್ಟ್ ನಾವ್ ಎಲ್ಲ ಕಡೆ ಅದನ್ನೇ ಹೇಳುವಂತದ್ದು, ವ್ಯಾಕ್ಸಿನೇಷನ್ ಕಂಪಲ್ಸರಿ ತಗೊಳ್ಬೇಕು. ತಗೊಂಡ ಮೇಲೆ ಕೂಡ ಯಾವಾಗ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಯಾವಾಗ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು ಆ ಸಂದರ್ಭದಲ್ಲಿ ಮಾಡಿಸ್ಕೊಳ್ಳೇಬೇಕು. ವ್ಯಾಕ್ಸಿನೇಷನ್ ತಗೊಂಡಿದೀವಿ ಅಂತ ಹೇಳಿದ ಮಾತ್ರಕ್ಕೆ ನಾವು ಪ್ಯಾಪ್ ಸ್ಮಿಯರ್ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ HPV ಒಂದು 120 ತರಹದ ವೈರಾಣು ಇದೆ. ನಾವು ಗಾರ್ಡಸಿಲ್ ಅಥವಾ ಏನ್ ವ್ಯಾಕ್ಸಿನೇಷನ್ ಕೊಡ್ತೇವೆ ಅದರಲ್ಲಿ ಒಂದು 3-4 ವ್ಯಾಕ್ಸಿನೇಷನ್ ಮಾತ್ರ ಕೊಡಬಹುದು. ಟೆಟ್ರಾವೆಲೆಂಟ್ ಅಂತ ವ್ಯಾಕ್ಸಿನೇಷನ್ ಇದೆ, ಬೈವೆಲೆಂಟ್ ವ್ಯಾಕ್ಸಿನೇಷನ್ ಇದೆ. ಇವಾಗ ಹೊಸದಾಗಿ ಕೆಲವು ಇನ್ನು ಜಾಸ್ತಿ ವ್ಯಾಕ್ಸಿನ್ ವೈರಸ್ ನಾವು ಇನ್ಕ್ಲೂಡ್ ಮಾಡಿ ವ್ಯಾಕ್ಸಿನ್ ಬರ್ತಾ ಇದೆ. ಬಟ್ ಇದನ್ನ ಬಂದು ಕೂಡಲೇ ಬಾಕಿ ವೈರಸ್ ನಮ್ಮಲ್ಲಿ ಕ್ಯಾನ್ಸರ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಅರಿವು ನಮ್ಗೆ ಇರಬೇಕು. ಸೊ ಪ್ಯಾಪ್ಸ್ ಈಸ್ ಎ ಮಸ್ಟ್ ವ್ಯಾಕ್ಸಿನೇಷನ್ ತಗೊಂಡು ನಂತರ ನಮ್ಮ ಟೈಮ್ ಬಂದಾಗ ನಮ್ಗೆ ಒಂದು 25-30 ವರ್ಷ ಆಗಿ ನಾವು ಯಾವಾಗ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು ಆ ಸಂದರ್ಭದಲ್ಲಿ ಮಾಡಿಸ್ಕೊಳ್ಳೋದು ಕೂಡ ಸೂಕ್ತ. ಹೀಗೆ ಮಾಡೋ ನಿಟ್ಟಿನಲ್ಲಿ ಕೊರೋನಾ ಕ್ಯಾನ್ಸರ್ ಇಂದ ನಮ್ಮ ಭಾರತವನ್ನು ವಿಮುಕ್ತಗೊಳಿಸಲಿಕ್ಕೆ ನಾವು ಪ್ರಯತ್ನಪಡಲಾಗಬಹುದು.
1: ಈಗ ಡಾಕ್ಟರ್ ಮತ್ತೊಂದು ಪ್ರಶ್ನೆ, ಈ ಹದಿಹರೆಯದಲ್ಲಿ ಈ PCOD ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ನಮ್ಮ ಆಹಾರಕ್ಕಿಂತ ಒಂದು ಸ್ತ್ರೀಯರ ಒಂದು ಆರೋಗ್ಯಕ್ಕೂ ಒಂದು ರೀತಿಯ ಏನಾದರೂ ಸಂಬಂಧ ಇದೆಯಾ ಡಾಕ್ಟರ್? ಹೇಗೆ?
0: PCOD ಅನ್ನೋದು ಒಂದು ಸ್ವಲ್ಪ ಜೆನೆಟಿಕಲಿ ಓವರ್ಲೇ ಇರುವಂತ ಸಮಸ್ಯೆ, ಪಾಲಿಸಿಕ್ ಓವರಿಯನ್ ಸಿಂಡ್ರೋಮ್ ಅಂದ್ರೆ. ಇದರಲ್ಲಿ ಹಲವು ವಿಧ ಇದೆ ಅಂದ್ರೆ ಇದರಲ್ಲಿ ಸಮಸ್ಯೆಗಳು, ಇದರಲ್ಲಿ ಬೇಸಿಕಲಿ ಬಾಡಿನಲ್ಲಿ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿ, ಅದರಿಂದ ನಂತರ ಆಗುವಂತದ್ದು. ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಂತದ್ದಂದ್ರೆ ಒಂದು ಡಯಟ್ ಮಾಡಿಫಿಕೇಶನ್, ರೆಗ್ಯುಲರ್ ಎಕ್ಸಸೈಸ್, ಆಮೇಲೆ ನಮ್ಮ ಡ್ರಗ್ಸ್. ಈ ಪೇಷಂಟ್ಸ್ ನಾವು ಇದರಲ್ಲಿ ತಿಳಿಪಡಿಸೋದಂದ್ರೆ ಈ ಜಂಕ್ ಫುಡ್ಸ್ ಅನ್ನು ಕಡಿಮೆ ಮಾಡಿ, ಹೈ ಕ್ಯಾಲರಿ ಡಯಟ್ ಅನ್ನು ಕಡಿಮೆ ಮಾಡಿ, ಸೆಡೆಂಟರಿ ಲೈಫ್ ಸ್ಟೈಲ್ ನ ಅವಾಯ್ಡ್ ಮಾಡಿ, ಸ್ವಲ್ಪ ಮಾತು ನಿಯಮಿತವಾಗಿ ಎಕ್ಸಸೈಸ್, ವಾಕಿಂಗ್ ಮನುಷ್ಯನಿಗೆ ಬೇಕೇ ಬೇಕಾಗುತ್ತೆ. ಇದನ್ನೆಲ್ಲ ಮಾಡೋದ್ರಿಂದ ಶರೀರದಲ್ಲಿ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡಿ, ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡೋದ್ರಿಂದ ನಮ್ಮ ಬಾಡಿನೂ ಒಂದು ಬಾಕಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಎರಡನೇದಾಗಿ ಈ PCOS ನ ಹಾರ್ಮೋನ್ ಚೇಂಜಸ್ ಏನಾಗ್ತಾ ಇದೆ ಅದು ಕೂಡ ಕಡಿಮೆ ಆಗುತ್ತೆ. ನಾವು ಇವಾಗಿನ ಕಾಲದಲ್ಲಿ ಕರೆಕ್ಟ್ ಮನೆಯ ಆಹಾರದಕ್ಕಿಂತ ಜಂಕ್ ಫುಡ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಆಹಾರ ಕ್ರಮದಲ್ಲಿ. ನಮ್ಮ ಡಯಟ್ ಪ್ಲಾನ್ ನಲ್ಲಿ ಜಂಕ್ ಫುಡ್ಸ್ ಆಗ್ಲಿ, ಬೇಕರಿ ಐಟಮ್ಸ್, ಜಂಕ್ ಫುಡ್ಸ್, ಏರೇಟೆಡ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇದೇ ಜಾಸ್ತಿ ಆಗಿದೆ. ಇದನ್ನ ಕಡಿಮೆ ಮಾಡಿಕೊಂಡು ಮನೆಯಲ್ಲಿ ಉತ್ಕೃಷ್ಟವಾದ ಹಾಲು ಸಿಕ್ಕತ್ತೆ ಅದನ್ನ ತಗೊಳ್ಳೋದಂಥದ್ದು, ಅಥವಾ ಜ್ಯೂಸ್ ಕುಡಿಲೇಬೇಕಂದ್ರೆ ಲಿಂಬೆಹಣ್ಣಿನ ಜ್ಯೂಸ್ ತಗೊಳ್ಳುವಂಥದ್ದು, ಫ್ರೂಟ್ ಜ್ಯೂಸ್ ಯೂಸ್ ಮಾಡುವಂಥದ್ದು, ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಆಹಾರ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಿಯಮಿತವಾಗಿ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ತಮ್ಮಟ್ಟಿಗೆ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. PCOS ಅಂತ ಬಂದಾಗ ನಾನು ಎಲ್ಲಾ ಮಹಿಳೆಯರಿಗೂ ನಾನು ಅದನ್ನೇ ಹೇಳಿ ಕಳಿಸ್ತೀನಿ, ಬರೀ ನನ್ನ ಮಾತ್ರೆ ನಂಬಿಕೊಂಡ್ರೆ ನಿಮಗೆ ಸುಧಾರಣೆ ಆಗೋದಿಲ್ಲ. ನನ್ನ ಮಾತ್ರೆ ಜೊತೆಗೆ ನಿಮ್ಮ ಆಹಾರದ ಕ್ರಮದಲ್ಲಿ ಚೇಂಜ್ ಮಾಡಲು, ನಿಮ್ಮ ದೈಹಿಕ ವ್ಯಾಯಾಮ ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಮಾತ್ರೆಗಳು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ. ಬರೀ ಮಾತ್ರೆ ನಂಬಿಕೊಂಡ್ರೆ ಇಟ್ ಇಸ್ ಎಸ್ಕೇಪಿಸಂ, ಅದನ್ನ ನಾವು ನಂಬಿಕೊಂಡ್ರೆ ಏನು ಕೆಲಸ ಆಗೋದಿಲ್ಲ. ಎಷ್ಟೊಂದು ಮಹಿಳೆಯರು ಬಂದು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡಿಕೊಂಡು ಡಯಟ್ ಮಾಡಿಕೊಂಡು ಇವಾಗಿನ ಕಾಲೇಜ್ ಅವರು ಹೋಗುವಂತವರು ತುಂಬಾ ಜನ ಬರ್ತಾರೆ, ತುಂಬಾ ಚೆನ್ನಾಗಿ ವೇಟ್ ರಿಡಕ್ಷನ್ ಮಾಡಿಕೊಂಡು ಆಹಾರ ಕ್ರಮದಲ್ಲಿ ಚೇಂಜಸ್ ಮಾಡ್ಕೊಂಡು ಬರ್ತಾರೆ, ತುಂಬಾ ಖುಷಿ ಆಗುತ್ತೆ. ಬಟ್ ಬರೀ ಮನೆ ನಂಬ್ಕೊಂಡ್ರೆ ನಮ್ಗೆ ಕೆಲಸ ಆಗೋದಿಲ್ಲ ಇಲ್ಲಿ.
1: ಈಗ ಡಾಕ್ಟರ್, ತಾವು ಗೈನಕಾಲಜಿಸ್ಟ್ ಆಗಿರೋದು ಒಂದು ಪ್ರಶ್ನೆ ಕೇಳಬೇಕು. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ಲೇಟ್ ಮ್ಯಾರೇಜ್ ಆಗ್ತಾ ಇದೆ, ಇದು ಸಹ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಒಂದು ಚಾನ್ಸಸ್ ಇದೆಯಾ ಡಾಕ್ಟರ್? ಹೇಗೆ?
0: ಅದನ್ನ ನಾವಾಗ್ಲೇ ಹೇಳಿದಾಗೆ ಫಸ್ಟ್ ಎಜುಕೇಶನ್, ನಂತರ ಕರಿಯರ್ ಬಿಲ್ಡಿಂಗ್, ಇದನ್ನೆಲ್ಲ ನೋಡ್ಕೊಂಡಾಗ ಸ್ವಲ್ಪ ಮದುವೆ ಆಗ ತಡ ಆಗ್ತಾ ಇದೆ ನಿಜ. ಒಂದು ಫರ್ಟಿಲಿಟಿ ಹೈಯೆಸ್ಟ್ ಇರುವಂತದ್ದು ಅಂತ ಹೇಳೋದಂತ ಹೇಳಿದ್ರೆ 20-25 ಇಯರ್ಸ್, 27 ಇಯರ್ಸ್ ಅಲ್ಲಿ ಫರ್ಟಿಲಿಟಿ ಅಥವಾ ಮಕ್ಕಳಾಗುವಂತ ಸಾಧ್ಯತೆಗಳು ತುಂಬಾ ಅಧಿಕವಾಗಿರುತ್ತೆ ಅಂತ. ಬಟ್ ಇವಾಗ ನಮ್ದು ಓಲ ಮುಗಿದು ಮದುವೆ ಆಗುವಷ್ಟೊತ್ತಿಗೆ 30-32-33 ಆದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನಿಜ. ಬಟ್ ಅಂತ ಸಂದರ್ಭದಲ್ಲಿ ನೀವು ಓದು ಮುಗಿದು ನಾವು ಮದುವೆ ಆಗೋ ತಡ ಆದಾಗ ಮತ್ತೂ ನಾವು ಪ್ಲಾನಿಂಗ್ ಅಲ್ಲಿ ಇರ್ತೇವೆ, ಮತ್ತೂ ಮಕ್ಕಳನ್ನ ಮುಂದೆ ಮಾಡ್ತೇವೆ ಅಂತ ಹೇಳೋದು ಅಷ್ಟು ಸೂಕ್ತ ಆಗ್ಲಿಕ್ಕಿಲ್ಲ. ಬಟ್ ನಮ್ಮ ಚೇಂಜಿಂಗ್ ಸೋಷಿಯಲ್ ಎನ್ವೈರನ್ಮೆಂಟ್ ಅಲ್ಲಿ, ಸೋಷಿಯಲ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಯಾವುದೇ ಮಹಿಳೆಯರಿಗೆ ಫೋರ್ಸ್ ಮಾಡಿಲ್ಲ ನಿಮ್ಗೆ ತೊಂದರೆ ಆಗುತ್ತೆ ಮುಂದೆ ಇವಾಗಲೇ ಮಕ್ಕಳಾಗ್ಲಿ ಅಂತ ಹೇಳೋ ಒಂದು ಕೂಡ ಆಗುತ್ತೆ. ಬಟ್ ಅಂತ ಒಂದು ಪ್ಲಾನ್ ಮಾಡುವಾಗ ಅಂದ್ರೆ ನಮ್ಗೆ ಇವಾಗ ಕರಿಯರ್ ಮೇಲೆ ನಾವು ಹೆಚ್ಚಿಗೆ ನಾವು ಗಮನ ಕೊಡ್ಬೇಕು, ನಾವು ಮುಂದೆ ನಮ್ಗದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಪ್ಲಾನ್ ಮಾಡುವಾಗ ಈ ಮಕ್ಕಳಾಗುವಂತದ್ದೇನು ಸಮಸ್ಯೆ ಉತ್ಪತ್ತಿ ಆಗ್ಬೋದು ಅದಕ್ಕೆ ನಾವು ಇವಾಗಲೇ ಮೆಂಟಲಿ ಪ್ರಿಪೇರ್ ಆಗಿ ಅದಕ್ಕೆ ಬೇಕಾದಂತ ಒಂದು ನಾವು ಮೆಂಟಲ್ ರೆಡಿನೆಸ್ ನಮ್ಗೆ ಬೇಕಾಗುತ್ತೆ. ಎಷ್ಟೊಂದು ಕಡೆ ಇವಾಗ ಬೆಂಗಳೂರಲ್ಲಿ ಅಥವಾ ಹೊರದೇಶಗಳಲ್ಲಿ ಎಲ್ಲ ಕೂಡ ಶುರುವಾಗಿದೆ, ಖರೀದಿ ಮಾಡುವಾಗ ಓವೇರಿಯನ್ ಪ್ರಿಸರ್ವೇಶನ್ ಅಂತ ಮಾಡಿಸ್ಬಿಡ್ತಾರೆ. ಇವಾಗ 30 ವರ್ಷಕ್ಕೆ 28 ವರ್ಷಕ್ಕೆ ಬಂದು ಒಂದ್ ಸಣ್ಣ ಓವರಿದ ಒಂದ್ ಸಣ್ಣ ಪೀಸ್

0: ಇದು ಕ್ರಯೋ ಪ್ರಿಸರ್ವೇಶನ್ ಮಾಡಿ ಮೈನಸ್ 130 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದನ್ನು ಸ್ಟೋರ್ ಮಾಡಿ ತಮ್ಮ ಕರಿಯರ್ ನೆಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ನಂತರ ಒಂದು 39 ವಯಸ್ಸಿಗೆ ಬಂದಾಗ ಟೆಸ್ಟ್ ಟ್ಯೂಬ್ ಬೇಬಿ ಹೋಗುವಂತದ್ದು. ಇದೊಂದು ಹೊಸ ಟ್ರೆಂಡೇ ಶುರು ಆಗಿದೆ. ಬಟ್ ಇದು ಸಾಮಾಜಿಕವಾಗಿ ಎಷ್ಟು ಆರೋಗ್ಯಕರ ಅಂತ ಹೇಳೋದು ಕಷ್ಟ. ಈ ನಿಟ್ಟಿನಲ್ಲಿ ಸಮಾಜನೇ ತನ್ನ ಚೇಂಜ್ ಒಳಪಡಿಸಿಕೊಳ್ಬೇಕೇ ಹೊರತು ಡಾಕ್ಟರ್ಸ್ ಆಗಿ ನಾವು ಅದನ್ನ ನಮ್ಮ ಈ ಒಂದು ವ್ಯೂ ಅನ್ನ ಅವ್ರನ್ನ ದೃಷ್ಟಿಕೋನ ಅವ್ರು ಹೇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಜುಕೇಶನ್ ಮಾಡಿಕೊಡ್ಬಹುದು ಅವರಿಗೆ, ಅವರಿಗೆ ಅದನ್ನ ಅರ್ಥ ಮಾಡಿಸಬಹುದು.
1: ಬಟ್ ಅವ್ರಿಗೆ
0: ಡಿಸಿಷನ್ ಅವ್ರು ತಗೊಳ್ಬೇಕು ಕರೆಕ್ಟ್. ಬಟ್ ಅವರಿಗೆ ಇಂಥದೇ ನನ್ನ ಕರಿಯರ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಾದಾಗ ಅವ್ರು ಅದ್ ಬೇಕಾದಂತ ಕೆಲವು ಅದೇ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ತಗೊಂಡು ನಂತರ ಇದಕ್ಕೆ ಮಾಡಬೇಕಾಗಿದೆ, ಇಲ್ಲಾಂದ್ರೆ ಕೊನೆ ಸಿಕ್ಬಿಡ್ತಾರೆ.
1: ಈಗ ಡಾಕ್ಟರ್ ರಾಘವೇಂದ್ರ ಭಟ್ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಸಾಕಷ್ಟು ಉತ್ತಮ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ಈಗ ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂತ ಲಕ್ಷಾಂತರ ಕೇಳುಗರಿಗೆ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ತಮ್ಮ ಕಿವಿ ಮಾತುಗಳೇನು?
0: ನಾನು ಯಾವಾಗ್ಲೂ ಇದೇ ಒಂದು ಮಾತನ್ನು ಹೇಳುವಂತದ್ದು, ಸಮಸ್ಯೆಯನ್ನು ಬಚ್ಚಿಟ್ಟುಕೊಂಡ್ರೆ ಅದು ದೊಡ್ಡದಾಗತ್ತೆ ಹೊರತು ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ. ಎಂಥದೇ ಒಂದು ಸಣ್ಣ ಸಮಸ್ಯೆ ಆಗಿರಲಿ, ವೈದ್ಯರನ್ನ ಕಂಡು ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಬೇಕಾದ ಪರಿಹಾರ ತಗೊಂಡ್ರೆ ಅದರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ, ನಮಗೆ ಅದನ್ನ ಸಂಪೂರ್ಣವಾಗಿ ಅದನ್ನ ಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಸಹಾಯಕವಾಗುತ್ತೆ. ನಮಗೆ ಕಾಯಿಲೆಯನ್ನ ಉಲ್ಬಣ ಪಡಿಸ್ಕೊಂಡು ಬಂದಾಗ ಅದನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ, ಆವಾಗ ನಿಮಗೂ ಅದರಿಂದ ಏನು ಲಾಭ ಆಗೋದಿಲ್ಲ, ನಮಗೂ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಪೇಷಂಟ್ ಸಂಪೂರ್ಣ ಗುಣಮುಖರಾಗಿ ಹೋದಾಗ ಮಾತ್ರ ಅದರಿಂದ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ನಿಟ್ಟಿನಲ್ಲಿ ಸಮಸ್ಯೆ ಎಷ್ಟೇ ಚಿಕ್ಕದಿದ್ರು ಅದನ್ನ ನಾವೇ ನಾವೇ ಪರಿಹಾರ ಮಾಡ್ಕೊಳ್ತೀವಿ ಅಂತ ಅನ್ಕೊಳ್ದೇನೆ, ಬಚ್ಚಿಟ್ಕೊಳ್ದೇನೆ ವೈದ್ಯರಲ್ಲಿ ಹೋಗೋದು ಸೂಕ್ತ. ಮತ್ತೊಂದಂದ್ರೆ ನಮ್ಗೆ ಇವಾಗ ಇವಾಗ ನನ್ನಲ್ಲಿ ಬಂದು ಗಿಡ ನೆಡೋದು ಹೇಗೆ, ಮರ ಬೆಳೆಸೋದು ಹೇಗೆ ಅಂದ್ರೆ ನನಗೆ ಖಂಡಿತ ಗೊತ್ತಿರೋದಿಲ್ಲ. ಲೈಕ್ ವೈಸ್ ನಿಮ್ಮ ಆರೋಗ್ಯಕ್ಕುಳ್ಳ ಸಮಸ್ಯೆಗಳನ್ನ ನಿಮ್ಮ ಪಕ್ಕದ ಮನೆಯವ್ರು ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಲಿಕ್ಕೆ ಆಗಲ್ಲ. ಅದನ್ನೇ ಅದೇ ರೀತಿಯಾಗಿ ಅದನ್ನ ಕೂಡಲೇ ವೈದ್ಯರಲ್ಲಿ ಹೋದ್ರೆ ಅವ್ರು ಅದೇ ಎಕ್ಸ್ಪರ್ಟ್ ಸರಿ, ಅದನ್ನೇ ಓದಿಬಾರದು, ಅದನ್ನೇ ವರ್ಷಾನುಗಟ್ಟಲೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಗೆ ಕರೆಕ್ಟ್ ಆದ ಸೂಚನೆಗಳನ್ನು ಕೊಡಬಹುದೇ ಹೊರತು ಯಾವ ಸಮಸ್ಯೆಗೆ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಿ ಅಲ್ಲಿ ಪಂಚಾಯತಿ ಕಟ್ಟಲು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಇದಕ್ಕೆ ಪರಿಹಾರ ಆಗೋದಿಲ್ಲ. ಇದೆರಡು ವಿಷಯಗಳನ್ನು ನಾವು ಮನಗಾಣಬೇಕು.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ರಾಘವೇಂದ್ರ ಭಟ್ ಅವರೇ, ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಹೆಡ್ ಅಂಡ್ ನೆಕ್ ಸರ್ಜನ್ ಆಗಿರುವ ಡಾಕ್ಟರ್ ದೀಪಕ್ ಸಿ ಕಿತ್ತೂರು ಅವರಿಗೆ ನಮಸ್ಕಾರ. ಡಾಕ್ಟರ್
2: ನಮಸ್ಕಾರ ಎಲ್ಲ ಪ್ರೇಕ್ಷಕರು.
1: ಡಾಕ್ಟರ್ ದೀಪಕ್ ಕಿತ್ತೂರು ಅವರೇ, ಇವತ್ತು ನಮ್ಮ ಕೇಳುಗರಿಗೆ ಈ ಬಾಯಿಯ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್ ಅಂತ ನಾವೇನ್ ಕರಿತೀವಿ ಅದ್ರ ಬಗ್ಗೆ ತಾವು ಮಾಹಿತಿಯನ್ನು ಕೊಡಬೇಕು.
2: ಓರಲ್ ಕ್ಯಾನ್ಸರ್ ಅಂದ್ರೆ ಬಾಯಲ್ಲಿ ಯಾವ್ದಾದ್ರು ಹುಣ್ಣಾಗುವುದು, ಹುಣ್ಣಾಗಿ ಅದು 2 ವಾರ 3 ವಾರ 1 ತಿಂಗಳಾದ್ರೂ ಅದು ಮಾಯದೆ ಇರೋದು. ಇದು ಸ್ವಲ್ಪ ಅನುಮಾನ ದೃಷ್ಟಿಯಿಂದ ನಾವು ನೋಡ್ಬೇಕತ್ತೆ. ಸೊ ಅದು ಕ್ರಮೇಣವಾಗಿ ಬಾಯಲ್ಲಿ ಹರಡ್ತಾ ಹೋಗುತ್ತೆ, ಬಾಯಿ ಅಲ್ಲದೆ ಕುತ್ತಿಗೆಗೂ ಹರಡುತ್ತೆ ಮತ್ತೆ ಶರೀರದ ಇತರ ಭಾಗಕ್ಕೂ ಹರಡುತ್ತೆ. ಸೊ ಇದು ಐಡೆಂಟಿಫೈ ಮಾಡೋದು ಬಹಳ ಈಸಿ. ಒಂದು ಯಾವುದೇ ಅಲ್ಸರ್ ಆಯ್ತು, ಹುಣ್ಣಾಯ್ತು ಅಥವಾ ಬಾವು ಆಯ್ತು, 2 ವಾರ 3 ವಾರ ಅಥವಾ 1 ತಿಂಗಳಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದು ಹುಷಾರಾಗ್ಬಿಡ್ಬೇಕು. ಇನ್ನೊಂದು ಏನಾದ್ರೂ ಕುತ್ತಿಗೆಯಲ್ಲಿ ಗಂಟು ಬರೋದು, ಒಂದೊಂದ್ಸರಿ ಬಾಯಲ್ಲಿ ಹುಣ್ಣು ಜಾಸ್ತಿ ಇಲ್ಲದೇ ಇರಬಹುದು ಬಟ್ ಕುತ್ತಿಗೆಯಲ್ಲಿ ಗಂಟು ಬರಬಹುದು. ಸೊ ಅದನ್ನು ನಾವು ಸ್ವಲ್ಪ ಇಮಿಡಿಯೇಟ್ ಆಗಿ ಮೆಡಿಕಲ್ ಕನ್ಸಲ್ಟೇಷನ್ ಬೇಕಾಗುತ್ತೆ. ಸೊ ಬಾಯಿ ಕ್ಯಾನ್ಸರ್ ಅಂದ್ರೆ ಇಷ್ಟ ಆಗುತ್ತೆ.
1: ಈಗ ಡಾಕ್ಟರ್ ತಾವು ಹೇಳ್ತಾ ಇದ್ರಿ ಈ ಬಾಯಲ್ಲಿ ಹುಣ್ಣಾಗೋದು ಅಥವಾ ಈ ಕತ್ತಲ್ಲಿ ಗಂಟಾಗುತ್ತ, ಗಂಟ ಅಂದ್ರೆ ಯಾವ ಭಾಗದಲ್ಲಿ ಕಾಣುತ್ತೆ? ಎದುರುಗಡೆ ಕಾಣುತ್ತಾ, ಅಕ್ಕಪಕ್ಕದಲ್ಲಿ ಕಾಣುತ್ತಾ, ಹೇಗೆ ಡಾಕ್ಟರ್? ಇದು
2: ಇವಾಗ ಬಾಯಲ್ಲಿ ಹುಣ್ಣಾಗೋದು ಎಲ್ಲಿ ಬೇಕಿರ ಆಗ್ಬೋದು. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಆಗೋದು ದೈ ರೈಟ್ ಆರ್ ಲೆಫ್ಟ್ ಸೈಡ್, ಮೋಸ್ಟ್ಲಿ ಲೆಫ್ಟ್ ಸೈಡ್. ಯಾಕಂದ್ರೆ ಲೆಫ್ಟ್ ಸೈಡ್ ಎಲ್ಲರೂ ಅಡಿಕೆ ಎಲೆ ಅದನ್ನೆಲ್ಲ ಇದು ಮಾಡಿ ಅಲ್ಲೇ ತಂಬಾಕೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು, ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಸೈಡ್ ಇಟ್ಕೋತಾರೆ. ಸೊ ಲೆಫ್ಟ್ ಸೈಡ್ ಮೋಸ್ಟ್ ಕಾಮನ್. ಇದಲ್ಲದೆ ಸಿಗರೇಟ್ ಸೇದವರಲ್ಲಿ ನಾಲಿಗೆ ಕ್ಯಾನ್ಸರ್ ಕೂಡ ನೋಡಬಹುದು. ಸೊ ದೌಡೆ, ನಾಲಿಗೆ, ತುಟಿ ಇವು ಮೋಸ್ಟ್ ಕಾಮನ್ ಸೈಟ್ಸ್. ಫುಲ್ ಕ್ಯಾವಿಟಿಯಲ್ಲಿ, ಮೌತ್ ಅಲ್ಲಿ ಇವು ಮೋಸ್ಟ್ ಕಾಮನ್ ಸೈಟ್ಸ್. ಕತ್ತಲ್ಲಿ ಐದರ್ ಬಾಯಲ್ಲಿ ಚಿಕ್ಕ ಹುಣ್ಣಾಗಿ ಕತ್ತಲ್ಲಿ ದೊಡ್ಡ ಗಂಟು ಕಾಣಿಸ್ಕೋಬಹುದು.

0: ಸೊ ಲೆಫ್ಟ್ ಸೈಡ್ ದವಡೆ ಕೆಳಭಾಗದಲ್ಲಿ ಅವ್ರಿಗೆ ಗಂಟು ಕಾಣಿಸ್ಕೊಡುತ್ತೆ. ಸೊ ಒಂದೊಂದ್ಸರಿ ತುಟಿ ಅಲ್ಲಿ ಆದಾಗ ಅಂದ್ರೆ ಮಿಡ್ ಲೈನ್ ಮುಖದ ಅಥವಾ ಬಾಯಿಯ ಮಧ್ಯಭಾಗದಲ್ಲಿ ಯಾವಾಗ ಕ್ಯಾನ್ಸರ್ ಆಗುತ್ತೆ, ರೈಟ್ ಅಥವಾ ಲೆಫ್ಟ್ ಸೈಡ್ ಅಲ್ಲದೆ ಮಧ್ಯಭಾಗದಲ್ಲಿ ಯಾವಾಗ ಕ್ಯಾನ್ಸರ್ ಆಗುತ್ತೆ, ಅವಾಗ ಗದ್ದ ಹತ್ರ ಗಂಟಾಗುತ್ತೆ, ಆಮೇಲೆ ಕುತ್ತಿಗೆ ಎರಡು ಭಾಗ ಎರಡು ಸೈಡ್ ಕೂಡ ಗಂಟಾಗೋ ಚಾನ್ಸಸ್ ಇರುತ್ತೆ ಅವಾಗ. ಸೊ ಅದು ನೋವು ಇರುತ್ತೆ, ಅದು ಅವ್ರಿಗೆ ಗೊತ್ತಾಗುತ್ತೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ದೀಪಕ್ ಸಿ ಕಿತ್ತೂರು ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಾಯಿಯ ಕ್ಯಾನ್ಸರ್ ಕುರಿತಂತೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್ ದೀಪ್ ಅವರೇ, ಒಂದು ಪ್ರಶ್ನೆಯನ್ನ ತಮ್ಗೆ ಕೇಳಬೇಕು. ಈ ಬಾಯಿಯ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯವಾದ ಕಾರಣಗಳೇನು, ಮತ್ತೆ ಇದಕ್ಕೇನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವ್ ಏನ್ ಕರಿತೀವಿ, ಅದೇನಾದ್ರೂ ಇದೆಯಾ, ಆ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ವಿವರಿಸ್ತೀವಿ.
0: ಬಾಯಿ ಕ್ಯಾನ್ಸರ್ದು ಒಂದು ಯುನೀಕ್ ಆಸ್ಪೆಕ್ಟ್ ಏನು ಅಂತಂದ್ರೆ ಇಟ್ ಇಸ್ ಪ್ರಿವೆಂಟಬಲ್. ಬೇರೆದು ಕ್ಯಾನ್ಸರ್ ಪ್ರಿವೆಂಟ್ ಮಾಡಕ್ ಆಗದೇ ಇರ್ಬೋದು ಕೆಲವೊಂದು ಜೆನೆಟಿಕಲಿ ಬರುವಂತ ಕ್ಯಾನ್ಸರ್, ಬಟ್ ಓರಲ್ ಕ್ಯಾನ್ಸರ್ ನಾವು ತಂದ್ಕೊಳ್ಳೋದು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಒಂದು ಟೊಬ್ಯಾಕೋ ಸ್ಮೋಕಿಂಗ್ ಅಂದ್ರೆ ಸಿಗರೆಟ್ ಸೇವನೆ ಆಗ್ಬೋದು, ಬೀಡಿ ಸೇವನೆ ಮತ್ತೆ ಇತರ ಯಾವುದೇ ಫಾರ್ಮ್ ಅಲ್ಲಿ ಸ್ಮೋಕಿಂಗ್ ಇದರಲ್ಲಿ ಇದಾಗುತ್ತೆ. ಇನ್ನೊಂದು ಅಗಿಯೋದು, ಟೊಬ್ಯಾಕೋ ಚೂಯಿಂಗ್. ಟೊಬ್ಯಾಕೋ ಚೂಯಿಂಗ್ ಅಲ್ಲಿ ಎಲ್ಲಡಿಕೆ ಜೊತೆ ತಂಬಾಕು ಹಾಕಿ ಪಾನ್ ಆಗಿ ತಿನ್ನೋದು ಅದು ಬೇರೆ, ಗುಟ್ಕಾ ತಿನ್ನೋದು ಬೇರೆ, ಮತ್ತೆ ಈ ತರ ಖೈನಿ ಮಾವ 108 ಇದ್ದಾವೆ ಪ್ರಾಡಕ್ಟ್ಸ್ ಇದೆ. ಸೊ ಇದೆಲ್ಲ ಜಗ್ಯೋ ಗೆರೆಗೆ ಬರುತ್ತೆ. ಸೊ ಒಂದು ಜಗಿಯೋದು, ಒಂದು ಸ್ಮೋಕ್ಲೆಸ್ ಅಂಡ್ ಸ್ಮೋಕಿಂಗ್ ಟೊಬ್ಯಾಕೋ. ಸೊ ಇವೆರಡು ಮೇನ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಆಲ್ಕೋಹಾಲ್ ಅಥವಾ ಸಾರಾಯಿ ಸೇವನೆ ಡೈರೆಕ್ಟ್ ಇದಕ್ಕೆ ಲಿಂಕ್ ಮಾಡಿಲ್ಲ, ಅಂದ್ರೆ ಇದು ತಗೊಂಡ್ರೆ ಕ್ಯಾನ್ಸರ್ ಬರುತ್ತೆ ಅಂತಿಲ್ಲ. ಬಟ್ ಆದ್ರೆ ಯಾರು ಸಿಗರೆಟ್ ಸೇರ್ತಾರೆ ಅಥವಾ ಯಾರು ತಂಬಾಕು ಜಿಗಿತಾರೆ ಅವರು ಆಲ್ಕೋಹಾಲ್ ಅಥವಾ ಸಾರಾಯಿ ಸೇವನೆ ಮಾಡ್ರೆ ಅದರ ಎಫೆಕ್ಟ್ ಆಡ್ ಆನ್ ಆಗುತ್ತೆ. ಸೊ ಬರೀ ತಂಬಾಕು ತಿಂದ್ರೆ ಒಂದ್ ಪಟ್ ಎಫೆಕ್ಟ್ ಆಯ್ತು ಅಂದ್ರೆ ಆಲ್ಕೋಹಾಲ್ ತಗೊಂಡ್ರೆ ಅದು ಎರಡ್ ಪಟ್ ಎಫೆಕ್ಟ್ ಆಗುತ್ತೆ. ಸೊ ಅದು ಡಬ್ಲಿಂಗ್ ಕೇಸ್ ಮಾಡುತ್ತೆ ಅದು. ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಇದಲ್ಲದೆ ಇನ್ಫೆಕ್ಷನ್ ಓರೋಫ್ಯಾರಿಂಗ್ಸ್ ಅಂದ್ರೆ ಗಂಟಲು ಮೇಲ್ಭಾಗದಲ್ಲಿ ವೈರಸ್ ಕಾರಣನೂ ಇದೆ, ಬಟ್ ನಮ್ ದೇಶದಲ್ಲಿ ಅದಷ್ಟು ಇದಿಲ್ಲ. ಬಟ್ ಮುಖ್ಯವಾಗಿ ನಾವು ಡೀಲ್ ಮಾಡಬೇಕಾಗಿರೋದು ತಂಬಾಕು ಮತ್ತೆ ಅದರದ್ದು ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್. ಸೊ ಇದನ್ನ ನಾವು ಬಿಟ್ಟಲ್ಲಿ ನಾವು ಕ್ಯಾನ್ಸರ್ದು ರಿಸ್ಕ್ ಇರಲ್ಲ. ಇದನ್ನ ನಾವು ಕನ್ಸ್ಯೂಮ್ ಮಾಡಿದಲ್ಲಿ ಡೆಫಿನೆಟ್ ಕ್ಯಾನ್ಸರ್ ರಿಸ್ಕ್ ಇದೆ.
1: ಈಗ ಡಾಕ್ಟರ್ ಒಂದು ಪ್ರಶ್ನೆ ತಮ್ಗೆ, ಇತ್ತೀಚಿನ ದಿನಗಳಲ್ಲಿ ಈ ತಂಬಾಕು ಸೇವನೆ ಮಾಡೋದು ಒಂಥರ ಫ್ಯಾಷನ್ ಆಗೋಗ್ಬಿಟ್ಟಿದೆ. ಈ ಹಳ್ಳಿಗಳಲ್ಲಿ ನೋಡುವುದು ಅಥವಾ ಯುವಕರು ನೋಡುವುದು, ಯುವತಿಯರು ಸಹ ಈ ಒಂದು ಚಟಕ್ಕೆ ಬಿದ್ದಿದ್ದಾರೆ. ಇವಾಗ ತಾವು ವೈದ್ಯರಾಗಿ ಈ ಸೊಸೈಟಿಲಿ ಯಾವ ರೀತಿ ಒಂದು ಟ್ರೆಂಡ್ ಅನ್ನ ಗಮನಿಸ್ತಾರೆ, ಒಂದು 10-20 ವರ್ಷಕ್ಕೆ ಕಂಪೇರ್ ಮಾಡಿದಾಗ ಇಂಥ ಓರಲ್ ಕ್ಯಾನ್ಸರ್ ಕೇಸಸ್ ಹೆಚ್ಚಾಗ್ತಾ ಇವೆ ಹೇಗೆ ಡಾಕ್ಟರ್?
0: ಓಕೆ, ವೆರಿ ಗುಡ್ ಕ್ವೆಶನ್. ಹಿಂದೆ ಪೇಷಂಟ್ಸ್ ಎಲ್ಲರೂ 50-60 ಈ ಬ್ರಾಕೆಟ್ ಅಲ್ಲಿ ಓರಲ್ ಕ್ಯಾನ್ಸರ್ ಪೇಷಂಟ್ಸ್ ನೋಡ್ತಿದ್ರು, ಟ್ರೀಟ್ಮೆಂಟ್ ಬರ್ತಿದ್ರು. ಸೊ ಈಗ ಅದು ಟ್ರೆಂಡ್ ಶಿಫ್ಟ್ ಆಗಿದೆ. ಈಗ 30s ಅಲ್ಲಿ ನಾವು ನೋಡ್ತಾ ಇದ್ವಿ, ಆಮೇಲೆ ಒಕೇಶನಲಿ ನಾವು 20s ಅಲ್ಲಿರೋ ಪೇಷಂಟ್ಸ್ ನೋಡ್ತೀವಿ. ಸೊ 21 ವರ್ಷ ಹುಡುಗನಿಗೂ ಕ್ಯಾನ್ಸರ್ ಬಂದು ಟ್ರೀಟ್ಮೆಂಟ್ ತಗೊಂಡ್ರೋ ಉದಾಹರಣೆ ಇದೆ, ಮುಂಬೈ ಟಾಟಾ ಆಸ್ಪತ್ರೆಯಲ್ಲಿ ಅದು ತಗೊಂಡ್ರೋ ಉದಾಹರಣೆ ಇದೆ. ಸೊ ಅದೊಂದು ಡೆಫಿನೆಟ್ ಶಿಫ್ಟ್ ಇದೆ. ಮುಂಚೆ ವಯಸ್ ಆದವರ ನಾವು ಕಾಣಿಸ್ಕೊತಿದ್ವಿ ಅಂದ್ರೆ ಅವರು ಸಾಧಾರಣ ಮುಂಚೆ ಏನಾಗ್ತಿತ್ತು, ಎಲ್ಲರೂ ಒಂದು 25 ವರ್ಷ ಆದ್ಮೇಲೆ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ತಾ ಇದ್ರು, ತುಂಬಾ ರೆಸ್ಟ್ರಿಕ್ಷನ್ಸ್ ಸೋಷಿಯಲ್ ಟ್ಯಾಬು ಅಂತ ಏನ್ ಹೇಳ್ತಾರೆ ಅದಿತ್ತು, ಅಂದ್ರೆ ಸಿಗರೆಟ್ ಸೇದೋದು ಅಷ್ಟು ಹಾಗಿತ್ತು. ಸೊ ಹಾಗಾಗಿ ಮತ್ತೆ ಊರಲ್ಲಿ ಕೂಡ ಎಲ್ಲಡಿಕೆ ತಂಬಾಕು ತಿನ್ನೋರು ಕೂಡ ಅಷ್ಟು ರ್ಯಾಂಪೆಂಟ್ ಇರಲಿಲ್ಲ. ಸೊ ಏನಾಗಿದೆ, ಇದು ಬಹಳ ಆಕ್ಸೆಸಿಬಲ್ ಆಗಿದೆ, ಆಮೇಲೆ ಇದು ಬಹಳ ಟೊಬ್ಯಾಕೋ ಜೊತೆ ಇನ್ನಿತರ ಇತರ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಏನ್ ಗುಟ್ಕಾ ಬರುತ್ತಲ್ಲ ಅದು ಈವನ್ ಮೋರ್ ಹಾರ್ಮ್ಫುಲ್. ಸೊ ಟ್ರೆಂಡ್ ಶಿಫ್ಟ್ ಅಂತ ಏನಂತ ಸಿಟಿಗಳಲ್ಲಿ ಟೊಬ್ಯಾಕೋ ಸ್ಮೋಕಿಂಗ್ ಇಂದ ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ಚಾಗಿದ್ದಾರೆ, ಆಮೇಲೆ ಏಜ್ ಬ್ರಾಕೆಟ್ ಕಮ್ಮಿ ಆಗಿದೆ. ಸೊ ಮುಂಚೆ 40-50-60 ಇದ್ದಿದ್ದು ಈಗ 20-30 ಅರ್ಲಿ 40s ಹೀಗಾಗಿದೆ. ಹಳ್ಳಿ ಕಡೆಯಲ್ಲೇ ಈಗಲೂ ಸ್ಮೋಕ್ ಮಾಡಿ ಕ್ಯಾನ್ಸರ್ ಬರುವಂತದ್ದು ಏನು ಟ್ರೆಂಡ್ ಇಲ್ಲ, ಬಟ್ ಅಲ್ಲಿ ವೆರಿ ಯಂಗ್ ಹುಡುಗರು 11-12 ವೆರಿ ಈಸಿಲಿ 1 ರೂಪಾಯಿಗೆ ಅವರು 2 ರೂಪಾಯಿಗೆ ಗುಟ್ಕಾ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅಂಗಡಿಯಲ್ಲಿ ಸಿಗ್ತವೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ ಇದು. ಸೊ ಅದನ್ನ ಅವರು ಈಸಿಲಿ ಆಕ್ಸೆಸಬಲ್. ಆದ್ರೆ ಇನ್ನೊಂದು ಏನಂದ್ರೆ ಒಬ್ಬ 12-year-old ಹುಡುಗ ಒಂದ್ ಸಿಗರೆಟ್ ಹಿಡ್ಕೊಂಡು ಸೇರಿದ್ರೆ ಅಕ್ಕಪಕ್ಕದವ್ರದ್ದು ಭಯ ಇರುತ್ತೆ, ಆದ್ರೆ ಅವನು ಬಾಯಲ್ಲಿ ತಂಬಾಕು ಸುಮ್ಮನೆ ಕೂತಿದಾನ ಅಥವಾ ನಿಂತ್ಕೊಂಡಿದ್ದಾನೆ ಅಂದ್ರೆ ಅದು ಯಾರಿಗೂ ಗೊತ್ತಾಗಲ್ಲ. ಸೊ ಇದು ಇಟ್ ಇಸ್ ಮೋರ್ ಸಿನಿಸ್ಟರ್, ಮೋರ್ ಡೇಂಜರಸ್. ಯಾವುದು ಚೂಯಿಂಗ್ ಟೊಬ್ಯಾಕೋ ಅದು ಗೊತ್ತೂ ಆಗಲ್ಲ, ಅದನ್ನ ದೊಡ್ಡವರು ಅಥವಾ ಅಕ್ಕಪಕ್ಕದವ್ರು ಅದನ್ನ ಕರೆಕ್ಟ್ ಸುಳ್ಳಿಕ್ಕೂ ಆಗಲ್ಲ ಮಕ್ಕಳಿಗೆ. ಸೊ ಇಟ್ ಸೈಲೆಂಟ್ಲಿ ಇಟ್ ಪ್ರೋಗ್ರೆಸಸ್.

0: ಸೊ 10 ಇಯರ್ಸ್ ಅದಕ್ಕೆ ನೀವು ಅವಧಿ ಕೊಟ್ರಿ ಅಂದ್ರೆ 11 ವರ್ಷ, ಸೊ 21-25 ವರ್ಷಕ್ಕೆಲ್ಲ ಅವರು ಕಾಯಿಲೆಗೆ ಬಂದ್ಬಿಡ್ತಾರೆ. ಸೊ ದಿಸ್ ಇಸ್ ಒನ್ ವೆರಿ ಡೇಂಜರಸ್ ಟ್ರೆಂಡ್ ನೋಡ್ತಾ ಇದೀವಿ. ಆಮೇಲೆ ಸೈಂಟಿಫಿಕ್ ಲಿಟ್ರೇಚರ್ ಏನ್ ಹೇಳುತ್ತೆ ಅಂದ್ರೆ, ಯಾರಿಗೆ ಎಷ್ಟು ಬೇಗ ಕಾಯಿಲೆ ಇರುತ್ತೆ ಅವರಲ್ಲಿ ಪ್ರೋಗ್ನೋಸಿಸ್ ಅಥವಾ ಚಿಕಿತ್ಸೆಯ ಫಲಿತಾಂಶ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಹೇಗೆ ಅಂದ್ರೆ, ಈಗ ಒಬ್ಬರಿಗೆ 30 ವರ್ಷ ತಗೊಂಡಿದೆ ಸರ್ ಬರ್ಲಿಕ್ಕೆ ಅಂತಂದ್ರೆ, ಅದು ಅಷ್ಟು ಅಗ್ರೆಸಿವ್ ಇಲ್ಲದೆ ಇರಬಹುದು ಅಥವಾ ಬಾಡಿ ರೆಸಿಸ್ಟೆನ್ಸ್ ಇರಬಹುದು. ಒಬ್ಬರಿಗೆ ಬರೀ 5 ವರ್ಷದಲ್ಲಿ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ, ಸೊ ಅದು ರಿವರ್ಸ್ ಆಗಿರ್ಬೋದು, ಕ್ಯಾನ್ಸರ್ ಅಗ್ರೆಸಿವ್ ಇರಬಹುದು ಆರ್ ಬಾಡಿ ಇಮ್ಯುನಿಟಿ ಕಮ್ಮಿ ಇರಬಹುದು. ಸೊ ದಿಸ್ ಇಸ್ ನಾಟ್ ಅ ಗುಡ್ ಪ್ರೋಗ್ನೋಸ್ಟಿಕ್ ಫ್ಯಾಕ್ಟರ್, ಇಟ್ಸ್ ಅ ಬ್ಯಾಡ್ ಪ್ರೋಗ್ನೋಸ್ಟಿಕ್ ಫ್ಯಾಕ್ಟರ್. ಕಮ್ಮಿ ಏಜ್ ಇರೋದು, ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಸ್ ಅ ಡಾಕ್ಟರ್ ಆಸ್ ಅ ಕ್ಲಿನಿಷಿಯನ್ ಏನಾಗುತ್ತೆ, ಯಂಗ್ ಪೇಷಂಟ್ಸ್ ಬಂದ್ರೆ ಟ್ರೀಟ್ ಮಾಡಿ ಫೇಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏಜ್ ಅಂಡ್ ಟ್ರೆಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಿಕಾಷನ್ಸ್ ಏನು ಅಂತಂತಂದ್ರೆ, ಮೇಜರ್ ಕಲ್ಚರಲ್ ಸೋಷಿಯಲ್ ಅವೇರ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಇದಕ್ಕೆ. ಸೊ ಇಟ್ ಇಸ್ ನಾಟ್ ಸಿಂಪಲ್ ಒಂದೇನೋ ಇದರಿಂದ ಆಗಲ್ಲ, ಇಟ್ಸ್ ನೀಡ್ಸ್ ಅ ಮೇಜರ್ ಟ್ರಾನ್ಸ್ಫಾರ್ಮೇಶನ್.
1: ತುಂಬಾ ಒಂದು ಚಿಂತೆ ಹೆಚ್ಚುವಂತ ಒಂದು ವಿಷಯದ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಮನದಟ್ಟು ಮಾಡಿಸಿಕೊಟ್ಟಿದ್ರಿ. ಅಂದ್ರೆ ಇತ್ತೀಚೆಗೆ ಈ ಚಿಕ್ಕಸ್ನರು ಈ ಒಂದು ಬಾಯಿಯ ಕ್ಯಾನ್ಸರ್ ಗೆ ತುತ್ತಾಗುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅಂತ. ಈಗ ಒಬ್ಬ ಪೇಷಂಟ್ ನಿಮ್ಮಲ್ಲಿ ಬಂದಾಗ ಇವರಿಗೆ ಬಾಯಿಯ ಕ್ಯಾನ್ಸರ್ ಇದೆ ಅನ್ನೋದನ್ನ ಯಾವ ರೀತಿ ಪತ್ತೆ ಹಾಕ್ತೀರಿ, ಅದಕ್ಕೆ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡ್ತೀರಿ, ಈ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ಕೊಡಿ.
0: ಸಾಧಾರಣವಾಗಿ ನಮ್ಮಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಏನಾಗಿರುತ್ತೆ, ಅವರು ಆಲ್ರೆಡಿ 2-3 ಲೋಕಲ್ ಡಾಕ್ಟರ್ಸ್ ಅಥವಾ ಸಮೀರ ಡಾಕ್ಟರ್ಸ್ ಅಥವಾ ಬೇರೆ ಸ್ಪೆಷಲಿಸ್ಟ್ ಆಲ್ರೆಡಿ ಕನ್ಸಲ್ಟ್ ಮಾಡಿರ್ತಾರೆ, ಆಲ್ರೆಡಿ ವರ್ಕಪ್ ಆಗಿರುತ್ತೆ, ಬಯೋಪ್ಸಿ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಸೊ ಯೂಶ್ವಲಿ ಪೇಷಂಟ್ ಒಂದು ಆಸ್ಪತ್ರೆಗೆ ಕ್ಲಿನಿಷಿಯನ್ ಬರೋದು ಯಾವಾಗ ಅಂದ್ರೆ, ನೋವು ಇದ್ದಾಗ, ಬಾಯಿ ತೆಗೆಯೋಕೆ ಕಷ್ಟ ಆಗ್ತಿದೆ ಅಂದಾಗ, ಬಾಯಿ ಉರಿ ಇದೆ ಅಂತಂದಾಗ, ಅಥವಾ ನುಂಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದಾಗ, ಮಾತನಾಡ ಕಷ್ಟ ಆಗ್ತಿದೆ ಅಂದಾಗ, ಅಥವಾ ಏನೋ ಒಂದು ಗಂಟು ಬಂದ್ಬಿಟ್ಟಿದೆ ಅದು ಭಯ ಆಗ್ತಿದೆ, ಅಥವಾ ಬಾಯಲ್ಲಿ ಅವ್ರಿಗೆ ಕಾಣಿಸೋ ಹಾಗೆ ಅಲ್ಸರ್ ಆಗಿದೆ, ಸೊ ಇವೆಲ್ಲ ಆದಾಗ್ಲೇ ಅವರು ಆಸ್ಪತ್ರೆ ಬರ್ತಾರೆ. ಸರ್ ಏನಾಯ್ತು ಅಂದ್ರೆ, ಬಹಳ ನಿರ್ಲಕ್ಷ್ಯ ಮಾಡ್ತಾರೆ, ಹೋಗುತ್ತೆ ಬಿಡಿ ಅಂತ. ಈ ತರ ಅವ್ರಿಗೆ ಪಕ್ಕ ಕಾಣಿಸ್ದಾಗ್ಲೇ ಅವರು ಇದು ಬರೋದು. ಸಾಧಾರಣ ನಮ್ಮಲ್ಲೂ ಬಂದಾಗ ಬಾಯಲ್ಲಿ ಅಲ್ಸಿಕೊಂಡು ನೋವಿದೆ, ಭಾವ ಆಗಿದೆ ಅಂತ ಈ ಕಂಪ್ಲೇಂಟ್ ಅಲ್ಲಿ ಅವರು ನಮ್ಮಲ್ಲೂ ಬರ್ತಾರೆ. ಬಂದಾಗ ನಾವು ಇನಿಷಿಯಲಿ ಯಾವ ಟೆಸ್ಟ್ ಆಗಿಲ್ಲ ಅಂದ್ರೆ, ಫಸ್ಟ್ ಕನ್ಫರ್ಮೇಶನ್ ಗೆ ನಾವು ಒಂದು ಬಯೋಪ್ಸಿ ಟೆಸ್ಟ್ ಮಾಡ್ಲೇಬೇಕು. ಬಯೋಪ್ಸಿ ಅಂದ್ರೆ ತುಂಡು ಪರೀಕ್ಷೆ, ಒಂದು ಚಿಕ್ಕದ ಗಾಯದ ಒಂದು ಚಿಕ್ಕದ ತುಂಡನ್ನು ತೆಗೆದು ಅದನ್ನ ನಾವು ಲ್ಯಾಬ್ ಕಳಿಸ್ತೀವಿ, ಅಲ್ಲಿ ನಮ್ಗೆ ರಿಪೋರ್ಟ್ ಸಿಗುತ್ತೆ ಏನಿರಬಹುದು ಅದು ಅಂತ. ಬಟ್ ಒಂದು ಅನುಮಾನದಲ್ಲಿ ಅವ್ರು ಆಲ್ರೆಡಿ ಅವರಿಗೆ ಒಂದು ಸೂಚನೆ ಕೊಟ್ಟಿರ್ತೀವಿ ಮನೆಯವರಿಗೆ, ರಿಪೋರ್ಟ್ ಬರೋವರೆಗೆ ಹೇಗೆ ಮೆಂಟಲಿ ಪ್ರಿಪೇರ್ ಆಗಬೇಕು ಅಥವಾ ಹೇಗೆ ಪ್ಲಾನ್ ಮಾಡ್ಬೇಕು ಅನ್ನೋ ಹಾಗೆ ಚಿಕ್ಕದಾಗ ಒಂದು ಸೂಚನೆ ಕೊಟ್ಟಿರ್ತೀವಿ. ಕನ್ಫರ್ಮೇಶನ್ ಬಂತು ಅಂದ್ರೆ ದೆನ್ ಆಲ್ರೆಡಿ ನಾವು ಸೂಚನೆ ಕೊಟ್ಟಿರ್ತೀವಿ, ಪ್ರೈಮ್ ಆಗಿರ್ತಾರೆ ಅವರು. ಸೊ ಇಟ್ ಇಸ್ ಫಾಸ್ಟ್ ಟ್ರ್ಯಾಕಿಂಗ್ ದಿ ಪ್ರೋಸೆಸ್. ಸೊ ಅವ್ರು ಆಲ್ರೆಡಿ ರೆಡಿ ಇರ್ತಾರೆ, ರಿಪೋರ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಅದಕ್ಕೆ ನಾವು ಪೋಸ್ಟ್ ಮಾಡಬಹುದು. ಬಹಳಷ್ಟು ಜನ ಡಿನಯಲ್ ಮೋಡ್ ಅಲ್ಲಿ ಇರ್ತಾರೆ, ಇಲ್ಲ ನಂಗೇನಂಗಾಗಿರಲ್ಲ, ಅಥವಾ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗೋಣ, ಇನ್ನೊಂದ್ ಕಡೆ ಟೆಸ್ಟ್ ಮಾಡ್ಸೋಣ. ಇದರಲ್ಲಿ ಹಾಗೆ ಇನ್ನೊಂದ್ ಡಾಕ್ಟರ್ ಹತ್ರ ಹೋಗಿ ಇನ್ನೊಂದ್ ಟೆಸ್ಟ್ ಮಾಡಿಸ್ರೆ ಬದಲಾಗಬಹುದು ಅಂತ ಅನ್ನುವಂತ ಯಾವುದು ಸನ್ನಿವೇಶ ಇಲ್ಲ. ಇದರಲ್ಲಿ ಒಬ್ರು ಡಾಕ್ಟರ್ ಟೆಸ್ಟ್ ಮಾಡಿ ತುಂಡು ಪರೀಕ್ಷೆ ಮಾಡಿ ಕ್ಯಾನ್ಸರ್ ಅಂತ ಹೇಳಿದ್ರೆ ದಟ್ ಇಸ್ ಕನ್ಫರ್ಮ್. ಅದ್ರಲ್ಲಿ ಮತ್ತೆ ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನೊಂದು ಕ್ಲಿನಿಕ್ ಹೋಗೋದು, ಟೈಮ್ ವೇಸ್ಟ್ ಮಾಡೋದು. ಒಂದು ರಿಪೋರ್ಟ್ ಬರ್ಲಿಕ್ಕೆ 5 ದಿನದಿಂದ 10 ದಿನ ತನಕ ಬರುತ್ತೆ ಒಂದೊಂದು ಸೆಟಪ್ ಅಲ್ಲಿ. ಸೊ ಹೀಗೆ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೆಳೀತಾ ಹೋಗುತ್ತೆ. ಇನ್ನೊಂದು ಏನು ಅಂತಂದ್ರೆ, ಎಚ್ಚರಗೊಳ್ಬೇಕಂದ್ರೆ ಈಗ ಅದು ಕ್ಯಾನ್ಸರ್ ನಾವು ಸುಮ್ಮನೆ ಅಲ್ಲಿ ಪಾಡಿಬಿಟ್ರೆ ಅದು ಒಂಥರ ಮಲಗಿರೋ ಹಾವು ಇದ್ದಾಗೆ ಸ್ಲೋ ಆಗಿ ಗ್ರೋ ಆಗುತ್ತೆ. ಬಟ್ ನಾವು ಒಂದ್ಸರಿ ತುಂಡು ಪರೀಕ್ಷೆ ಮಾಡಿದ್ರೆ ಅದನ್ನ ನಾವು ಹೊಡೆದು ಎಬ್ಬಿಸ್ದಂಗೆ ಆಗುತ್ತೆ, ಅದು ಅಗ್ರೆಸಿವ್ ಆಗ್ಬಿಡುತ್ತೆ ಅದು. ಸೊ ಒಂದ್ ಸರಿ ನಾವು ಪರೀಕ್ಷೆ ಮಾಡಿದ್ಮೇಲೆ ವಿ ಹ್ಯಾವ್ ಟು ಮೂವ್ ವೆರಿ ಫಾಸ್ಟ್, ಆದಷ್ಟು ಬೇಗ ಅದನ್ನ ಟ್ರೀಟ್ಮೆಂಟ್ ಗೆ ನಾವು ಕನ್ವರ್ಟ್ ಮಾಡ್ಬೇಕು. ಬಹಳಷ್ಟು ಪೇಷಂಟ್ಸ್ ತಪ್ಪು ಮಾಡೋದು ಎಲ್ಲಿ ಅಂದ್ರೆ, ಈಗ ಅವ್ರದ್ದು ಸ್ಟೇಜ್ 1 ಅಲ್ಲಿ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಪರೀಕ್ಷೆ ಮಾಡಿದ್ವಿ ಬಟ್ ಅವರು 2 ಕಡೆ ಹೋಗ್ಬೇಕು ಅಂತ ಅವ್ರಿಗೆ ಇಚ್ಛೆ ಇರುತ್ತೆ, ಹೋಗ್ತಾರೆ. ಅದರಲ್ಲಿ ಸ್ಪೆಂಡ್ ವೇಸ್ಟ್ ಮಾಡೋದು ಟೈಮ್, ಅದು 4 ವಾರ 5 ವಾರ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಒಂದ್ಸರಿ ನಾವು ಅದನ್ನ ಬಯೋಪ್ಸಿ ಮಾಡಿದೆ, ಆ ಡಿಸೀಸ್ ಹೇಳಿದ್ನಲ್ಲ ಆಗ್ಲೇ ಹೊಡೆದು ಎಬ್ಬಿಸ್ದಂಗೆ ಆಗುತ್ತೆ, ಅದು ಅಗ್ರೆಸಿವ್ ಆಗ್ಬಿಡುತ್ತೆ, ಫಾಸ್ಟ್ ಆಗಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಸೊ ಸ್ಟೇಜ್ 1 ಇದ್ದಿದ್ದು ಎಷ್ಟೊಂದ್ಸಲ ನಾವು ನೋಡಿದೀವಿ, ಸ್ಟೇಜ್ 1 ಇದ್ದಿದ್ದು ಅವ್ರು ಮತ್ತೊಮ್ಮೆ ನಮ್ಮ ಹತ್ರ ಬರೋಷ್ಟಿಗೆ ಅಥವಾ ಬೇರೆ ಡಾಕ್ಟರ್ ಪೇಷಂಟ್ ನಮ್ಮ ಹತ್ರ ಬರೋಷ್ಟಿಗೆ ಸ್ಟೇಜ್ 1 ಇಂದ ಅದು ಸ್ಟೇಜ್ 2, 3, 4 ತನಕ ಹೋಗಿರುತ್ತೆ. ಸೊ ಒಬ್ಬ ಡಾಕ್ಟರ್ ಇಂದ ಇನ್ನೊಬ್ಬರ ತನಕ ಹೋಗಿ ಅಪ್ ಸ್ಟೇಜಿಂಗ್ ಅಂತ ಇದಕ್ಕೆ, ಸ್ಟೇಜ್ 1 ಇದ್ದಿದ್ದು ಸ್ಟೇಜ್ 4 ಹೋಗ್ಬಿಡುತ್ತೆ. ಸೊ ಇದರಿಂದ ಲಾಸ್ ಪೇಷಂಟ್ ಆಗುತ್ತಿದ್ದು. ಸೊ ಒಂದ್ ಅಡ್ವೈಸ್ ಏನಂದ್ರೆ, ಬಯೋಪ್ಸಿ ಮಾಡಿದ್ಮೇಲೆ ಫಸ್ಟ್ ಡಾಕ್ಟರ್ ಚೂಸ್ ಮಾಡ್ಬೇಕು.

0: ಓಕೆ ನಾವು ಇಲ್ಲೇ ಟ್ರೀಟ್ಮೆಂಟ್ ತಗೋತೀವಿ ಅಂತ. ಒಂದ್ಸರಿ ಟ್ರೀಟ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಅಲ್ಲಿ ಬಯಾಪ್ಸಿ ಮಾಡಿ ಇಮಿಡಿಯೇಟ್ ಸರ್ಜರಿ ಮಾಡಿಸ್ಬಿಡ್ಬೇಕು. ಸೊ ದಟ್ ಇಸ್ ಅನ್ ಅಪೀಲ್. ಬಹಳಷ್ಟು ಸರಿ ಏನಾಗುತ್ತೆ, ನೀವು ರಿಪೋರ್ಟ್ ಬರ್ಲಿ ನೋಡೋಣ, ಆಮೇಲೆ ನೋಡೋಣ, ಆಮೇಲೆ ಮನೆಗೆ ಹೋಗಿ ವಿಚಾರ ಮಾಡೋಣ, ಮನೇಲಿ ಹಿರಿಯರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡೋಣ, ಹಾಗಲ್ಲ. ಸೊ ಹಾಗಾಗಿ ನನ್ನ ಪೇಷನ್ಸ್ ನಾ ಏನ್ ಮಾಡಿದೆ, ಅವ್ರು ಬಂದ ತಕ್ಷಣ ನಂಗೆ ಡೌಟ್ಫುಲ್ ಅನಿಸ್ತು ಅಂದ್ರೆ ನಾನು ಆಲ್ರೆಡಿ ಅವ್ರಿಗೊಂದು ಇಂಡಿಕೇಶನ್ ಕೊಟ್ಬಿಡ್ತೀನಿ, ಮನೆ ಹಿರಿಯರಿಗೆ ಯಾರ ಜೊತೆ ಬಂದಿರ್ತಾರೆ ಅವ್ರಿಗೆ, ಸೊ ದಟ್ ಅವ್ರ ಮನೆಗೆ ಹೋಗಿ ಬಯಾಪ್ಸಿ ರಿಪೋರ್ಟ್ ಕಲೆಕ್ಟ್ ಮಸ್ಟ್ಗೆ ದೇ ಆರ್ ಆಲ್ರೆಡಿ ಡಿಸ್ಕಸ್ ದ ಇಶ್ಯೂ, ಮನೇಲಿ ಡಿಸ್ಕಸ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಸೊ ಆಪರೇಷನ್ಗೆ ಅವರು ದೇ ಆರ್ ನಾಟ್ ವೇಸ್ಟಿಂಗ್ ಟೈಮ್. ಸೊ ಇದು ನಾವು ಆಪರೇಷನ್ ಮಾಡೋದು ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ.
1: ಈಗ ಡಾಕ್ಟರ್ ದೀಪಕ್ ಕಿತ್ತೂರ್ ಅವರೇ, ಈಗ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಗೆ, ಇದನ್ನ ಒಂದು ಬಾರಿ ಬಾಯಲ್ಲಿ ಕ್ಯಾನ್ಸರ್ ಇದೆ ಅಂತಂದ ಸ್ಟೇಜಸ್ ಅಂತ ತಾವು ಹೇಳಿದ್ರಿ, ಆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಮತ್ತೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ.
0: ಓರಲ್ ಕ್ಯಾನ್ಸರ್ ಅಲ್ಲಿ ಏನು ಡೌಟ್ ಇಲ್ಲ, ವೆರಿ ಕ್ಲಿಯರ್ ಕಟ್ ಗೈಡ್ಲೈನ್ಸ್, ಸರ್ಜರಿ ಇಸ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಬಟ್ ಅಗೇನ್ ಪೇಷಂಟ್ ಡಿನಯಲ್ ಮೋಡ್ ಅಲ್ಲಿ ಇದ್ದಾದ್ರೆ ಸರ್ಜರಿಯಿಂದ ಏನಾಗುತ್ತೆ, ನಾವು ಆಪರೇಷನ್ ತಕ್ಷಣ ಆಬ್ವಿಯಸ್ಲಿ ಕ್ಯಾನ್ಸರ್ ಪಾರ್ಟ್ ಏನಿರುತ್ತೆ ನಾವು ಆಪರೇಟ್ ಮಾಡಿ ತೆಗಿಬೇಕಾಗುತ್ತೆ. ಸೊ ಅದು ಭಯ ಮುಟ್ಟಿಸುತ್ತೆ ಪೇಷಂಟ್. ಸೊ ಅವ್ರು ದೇ ಆರ್ ಆಲ್ವೇಸ್ ಇನ್ ಡಿನಯಲ್ ಮೋಡ್, ಇಲ್ಲ ನಂಗೆ ಸರ್ಜರಿ ಬೇಡ, ನನಗೇನು ಆಗಿಲ್ಲ, ಅಥವಾ ಬೇರೆ ಆಪ್ಷನ್ ನೋಡ್ತೀವಿ. ಸೊ ಇದೊಂದು ಬಿಗ್ ಮಿಸ್ಟೇಕ್. ಇದು ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ, ಪ್ರಿಫರಬಲ್ ಆಪ್ಷನ್ ಈಸ್ ಸರ್ಜರಿ. ಸರ್ಜರಿ ಮಾಡಿಸ್ಕೊಂಡು ತೆಗೆದ ಗಡ್ಡೆ ಅನ್ನು ಅಥವಾ ಟ್ಯೂಮರ್ ಕ್ಯಾನ್ಸರ್ ಅನ್ನು ಮತ್ತೆ ನಾವು ಲ್ಯಾಬ್ ಕಳಿಸ್ತೀವಿ, ಆ ಲ್ಯಾಬ್ ರಿಪೋರ್ಟ್ ನಾವು ನೋಡಿಕೊಂಡು ಅಡಿಷನಲ್ ರೇಡಿಯೋಥೆರಪಿ ಅಂದ್ರೆ ಎಕ್ಸ್ರೇ ಟ್ರೀಟ್ಮೆಂಟು ಅಥವಾ ಕೀಮೋಥೆರಪಿ ಬೇಕು ಅಂದ್ರೆ ನಾವು ಅದನ್ನ ಆಡ್ ಮಾಡಬಹುದು ಲೇಟರ್ ಆನ್. ಬಟ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಸರ್ಜರಿ, ಇದರಲ್ಲಿ ಏನು ಡೌಟ್ ಏನು ಇಲ್ಲ. ಸೊ ಇಲ್ಲೂ ಪೇಷಂಟ್ ಎಡುತ್ತಾರೆ, ಇದ್ರ ಬಗ್ಗೆ ಆಮೇಲೆ ಬೇಕಿದ್ರೆ ಮಾತಾಡಬಹುದು, ಪೇಷಂಟ್ ಎಲ್ಲೆಲ್ಲಿ ಎಡಬಹುದು ಅನ್ನೋದು ಇಲ್ಲಿ ಡಿಸ್ಕಸ್.
1: ಈಗ ಡಾಕ್ಟರ್ ಈ ಸ್ಟೇಜಸ್ ಬಗ್ಗೆ ತಿಳಿಸ್ಕೊಡಿ, ಯಾವ ಸ್ಟೇಜಸ್ ಅಲ್ಲಿ ಪೇಷಂಟ್ ಬಂದ್ರೆ ಅವನು ಹೆಚ್ಚು ಟ್ರೀಟ್ಮೆಂಟ್ ಗೆ ಸ್ಪಂದಿಸಬಹುದು.
0: ಆಲ್ವೇಸ್ ಸ್ಟೇಜ್ ಒನ್ ನಮ್ ಪೇಷಂಟ್ ಸಿಕ್ಕರೆ ವೆರಿ ಹ್ಯಾಪಿ ಟು ಟ್ರೀಟ್, ರಿಸಲ್ಟ್ಸ್ ಆರ್ ಎಕ್ಸಲೆಂಟ್, 95% ಅಪ್ವರ್ಡ್ಸ್ ಇದೆ. ಸೊ ಆಸ್ ಇಫ್ ಅಂದ್ರೆ ಅದು ಇಟ್ಸ್ ಈಕ್ವಲ್ ಟು ಕ್ಯೂರಿಂಗ್. ಸೊ ಟ್ರೀಟ್ಮೆಂಟ್ ಕೊಟ್ಟಿಲ್ಲಂದ್ರೆ ಅವ್ರು ಆದ್ರೂ ಅಂತ ಲೆಕ್ಕ. ಸೊ ಅಷ್ಟು ಚೆನ್ನಾಗಿದೆ. ಸೊ ಸ್ಟೇಜ್ ಒನ್ ಪೇಷಂಟ್ಸ್ ಯು ಶುಡ್ ನಾಟ್ ಮಿಸ್ ದೆಮ್. ಸೊ ಹಾಗಾಗಿ ನಾವು ಎಷ್ಟೊಂದ್ಸರಿ ಕಮ್ಯುನಿಟಿಗೆ ಹೋಗ್ಬಿಟ್ಟು, ಊರಿಗೆ ಹೋಗ್ಬಿಟ್ಟು, ಹಳ್ಳಿಗೆ ಹೋಗ್ಬಿಟ್ಟು ಕ್ಯಾಂಪ್ಸ್ ಮಾಡ್ತೀವಿ. ಇವರೆಲ್ಲ ಕ್ಯಾಂಪ್ಸ್ ಯಾಕೆ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿರಲ್ಲ. ಸೊ ಕ್ಯಾಂಪ್ ಮಾಡೋದ್ ಮೇನ್ ಉದ್ದೇಶ ಏನಂತಂದ್ರೆ ಸ್ಟೇಜ್ ಒನ್ ಅವ್ರು ಎಷ್ಟೊಂದ್ ಜನ ಸ್ಟೇಜ್ ಟು ಸ್ಟೇಜ್ ತ್ರೀ ಬರೋ ತನಕ ಅವ್ರ ಹತ್ರ ಬರಲ್ಲ ಹಳ್ಳಿಯಲ್ಲಿರೋ. ಹೋಗುತ್ತೆ ಹೋಗುತ್ತೆ, ಅಥವಾ ನಾಟಿಯಲ್ಲಿ ಏನೋ ಮಾಡಿದ್ವಿ, ಅದು ದೇವ್ರದ್ದು ಇದು ಹಚ್ಚಿದ್ವಿ, ಅದ್ ಹಚ್ಚಿದ್ವಿ, ಅದನ್ನ ಕುಡಿದ್ವಿ. ಸೊ ಹೀಗೆ ಮಾಡ್ತಾ ಟೈಮ್ ಮಾಡ್ತಾ ಇರ್ತಾರೆ. ಸೊ ನಾವು ಸ್ಕ್ರೀನಿಂಗ್ ಕ್ಯಾಂಪ್ ಮಾಡೋದು ಏನಕ್ಕಂದ್ರೆ ಇದೇ ಉದ್ದೇಶಕ್ಕೆ. ನಾವು ಸ್ಟೇಜ್ ಒನ್ ಅಲ್ಲಿ ಯಾರಾದ್ರೂ ನಾವು ಟ್ರೀಟ್ಮೆಂಟ್ ಕೊಟ್ವಿ ಅಂದ್ರೆ ಕ್ಯೂರ್ ರೇಟ್ ಇಸ್ ಅಂದ್ರೆ ಗುಣಪಡಿಸುವ ರೇಟ್ 95% ಅಂಡ್ ಅಬೌವ್ ಇದೆ. ಸೊ ದ ಎಕ್ಸಲೆಂಟ್ ಅದು. ಬಟ್ ಹಾಗೆ ನಾವು ಅಪ್ವರ್ಡ್ಸ್ ಎಲ್ಲಿ ಹೋಗ್ತೀವಿ, ಸ್ಟೇಜ್ ಟು, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್, ಅದಕ್ಕೆ ಆಗ್ತಾ ಹೋಗುತ್ತೆ. ಸ್ಟೇಜ್ ಟು ಅಗೇನ್ 80%, ಸ್ಟೇಜ್ ತ್ರೀ ಅಬೌಟ್ 60%, ಸ್ಟೇಜ್ ಫೈವ್ 40-50%. ಸ್ಟೇಜ್ ಒನ್ ಗೆ ಬರೀ ಆಪರೇಷನ್ ಅಷ್ಟೇ ಸಾಕಾಗುತ್ತೆ, ಸ್ಟೇಜ್ ಟೂಗೂ ಆಪರೇಷನ್ ಅಷ್ಟೇ ಸಾಕಾಗುತ್ತೆ. ಬಟ್ ನಾವು ತೆಗೆಯೋದು ಅದು ಟ್ಯೂಮರ್ ಜಾಸ್ತಿ ಇರೋದ್ರಿಂದ ನಾವು ಯಾವ ಅಂಗ ಇರುತ್ತೆ ಕ್ಯಾನ್ಸರ್ ಅಫೆಕ್ಟೆಡ್ ಅಂಗ ಇರುತ್ತೆ ಅದನ್ನ ಜಾಸ್ತಿ ನಾವು ತೆಗಿಬೇಕಾಗುತ್ತೆ. ಸಪೋಸ್ ನಾಳೆ ಕ್ಯಾನ್ಸರ್ ತೊಂದ್ರೆ ಸ್ಟೇಜ್ ಒನ್ ಅಲ್ಲಿ ಬಹಳ ಚಿಕ್ಕದು ತೆಗೆದು ಹಾಗೆ ಹೊಲಿಗೆ ಹಾಕ್ಬಿಡ್ಬೋದು. ಮಾತು, ಊಟ, ಉಸಿರಾಟ ಎಲ್ಲ ಸ್ಪಷ್ಟವಾಗಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಸ್ಟೇಜ್ ಟೂ ಹೋಯ್ತು ಅಂತಂದ್ರೆ ನಾವು ಹಾಗೆ ಹೊಲಿಗೆ ಹಾಕ್ಲಿಕ್ಕೆ ಬರಲ್ಲ, ಬೇರೆ ಕಡೆಯಿಂದ ಒಂದು ಚರ್ಮ ತೆಗೆದು ಅದನ್ನ ಫ್ಲಾಪ್ ಅಂತೀವಿ, ತೆಗೆದು ಮತ್ತೆ ಪುನರ್ರಚನೆ ಮಾಡಬೇಕು. ಸೊ ಮತ್ತೊಂದು ಅಡಿಷನಲ್ ಪ್ರೊಸೀಜರ್ ಆಯ್ತು. ಮಾತು ಅದೆಲ್ಲ ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಹಾಗೆ 3-4 ಹೋಯ್ತು ಅಂದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ನಾಲ್ಗೆ ತೆಗಿಬೇಕಾಗಿ ಬರ್ಬೋದು. ಆಮೇಲೆ ನಾವು ಏನು ಪುನರ್ರಚನೆ ಏನ್ ಮಾಡ್ತೀವಿ, ಬೇರೆ ಚರ್ಮ ತೆಗೆದ ಏನ್ ಹಾಕ್ತೀವೋ ತುಂಬಾ ದೊಡ್ಡದಿರುತ್ತೆ. ಸೊ ಊಟ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಉಗುಳ್ ನುಂಗ್ಲಿಕ್ಕೆ ಕಷ್ಟ ಬರುತ್ತೆ, ಕೆಮ್ಮು ಬರುತ್ತೆ, ಮಾತು ಆಲ್ಮೋಸ್ಟ್ ಜೀರೋ ಆಗ್ಬಿಡುತ್ತೆ. ಸೊ ಫಂಕ್ಷನಲ್ ಆಸ್ಪೆಕ್ಟ್ ಅಂದ್ರೆ ಊಟ ಮಾಡೋದು, ಮಾತು, ಅಕ್ಷರ ಉಚ್ಚರಿಸೋದು, ಉಸಿರಾಟ, ಮತ್ತೆ ರುಚಿ ಇವೆಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು ಫಂಕ್ಷನ್ ಅಲ್ಲೂ ನಾವು ಕಳ್ಕೊಳ್ತೀವಿ. ಕ್ಯೂರ್ ರೇಟ್ ಅಲ್ಲೂ ನಾವು ಕಳ್ಕೊತೀವಿ ಸ್ಟೇಜ್ ಜಾಸ್ತಿ ಆದಂಗೆ. ಸೊ ಹಾಗಾಗಿ ಯಾವಾಗ್ಲೂ ನಾವು ಪ್ರಯತ್ನ ಪಡೋದು ಏನಂತಂದ್ರೆ ಸ್ಟೇಜ್ ಒನ್, ಸ್ಟೇಜ್ ಟೂ ಈ ಪೇಷಂಟ್ಸ್ ನೇ ನಾವು ಆ ಸ್ಟೇಜ್ ಅಲ್ಲಿ ಇದ್ದಾಗಲೇ ನಾವು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಸೊ ಅದು ಮೇನ್ ಇದು. ಸ್ಟೇಜ್ ಒನ್, ಸ್ಟೇಜ್ ಟೂ ಸರ್ಜರಿ ಅಷ್ಟೇ ಸಾಕು. ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ಸರ್ಜರಿ ಜೊತೆ ರೇಡಿಯೇಷನ್ ಕೊಡಬೇಕಾಗುತ್ತೆ, ಕೀಮೋಥೆರಪಿ ಕೊಡಬೇಕಾಗಿ ಬರಬಹುದು. ಸೊ ಹಾಗಾಗಿ ಅರ್ಲಿಯೆಸ್ಟ್ ಡಿಟೆಕ್ಷನ್

0: ಅರ್ಲಿಯಸ್ಟ್ ಸ್ಟೇಜ್ ಟ್ರೀಟ್ಮೆಂಟ್ ಪೇಷಂಟ್ ಗೆ ಬೆನಿಫಿಟ್.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ದೀಪಕ್ ಸಿ ಕಿತ್ತೂರು ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯದ್ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಹೆಡ್ ಅಂಡ್ ನೆಕ್ ಸರ್ಜನ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಓರಲ್ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಈ ಒಂದು ಬಾಯಿಯ ಕ್ಯಾನ್ಸರ್ ಏನಿದೆ, ತಾವು ಹೇಳಿದ್ರಿ ಇದು ಸಂಪೂರ್ಣವಾಗಿ ನಾವು ಪ್ರಿವೆಂಟ್ ಮಾಡಬಹುದು ಅಂತ, ಆ ಪಾಯಿಂಟ್ ಅನ್ನ ನಾವು ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸಿ ಹೇಳೋಣ. ನಂತರ ಹಾಗೇನೆ ಈ ಒಂದು ಟ್ರೀಟ್ಮೆಂಟ್ ತಗೊಳ್ಳಲಿ ಕೆಲವರು ಪೇಷಂಟ್ ಗಳು ರಾಂಗ್ ಡಿಸಿಷನ್ ತಗೊಳ್ತಾರೆ, ತಪ್ಪು ಹೆಜ್ಜೆನ ಹಾಕ್ತಾರೆ ಅಂತ, ಆ ಬಗ್ಗೆನೂ ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡಿ.
0: ಓಕೆ, ಹೇಗೆ ಇದನ್ನ ತಪ್ಪಿಸ್ಬೋದು, ಅವಾಯ್ಡ್ ಮಾಡ್ಬೋದು, ಇದರಲ್ಲಿ ಬಹಳಷ್ಟು ಸ್ಟೇಜಸ್ ಇದೆ. ಈಗ ಒಂದು ಈಗ ಯಂಗ್ಸ್ಟರ್ಸ್ ಈಗ ಸ್ಕೂಲ್ಗೆ ಹೋಗೋ ಕಾಲೇಜ್ ಹೋಗೋ ಹುಡುಗರಿಗೆ ಅವ್ರೇನ್ ತಿಳ್ಕೋಬೇಕು, ಯಾರೋ ಒಬ್ರು ಸೇರ್ತಿದ್ದ ಯಾರೋ ಒಬ್ರು ಏನೋ ಇದು ಅಭ್ಯಾಸ ಇದೆ ಅಂತ ತಕ್ಷಣ ಅದನ್ನ ನೋಡಿ ಇವ್ರು ಮಾಡಬಾರ್ದು. ಸೊ ಅದು ದಟ್ ಈಸ್ ದ ಬೆಸ್ಟ್ ಸಿಚುವೇಶನ್, ಏನು ಹ್ಯಾಬಿಟ್ ಇಲ್ಲ, ಸೊ ಅವರು ಶುರುನು ಮಾಡಬಾರ್ದು. ಸೊ ದಟ್ ಈಸ್ ದ ಬೆಸ್ಟ್ ಸಿಚುವೇಶನ್. ಸೆಕೆಂಡ್ ಸಿಚುವೇಶನ್, ಈಗ ಆಲ್ರೆಡಿ ಒಬ್ರು ಹ್ಯಾಬಿಟ್ ಇದೆ ಬಟ್ ಅವ್ರಿಗೇನು ಇಶ್ಯೂಸ್ ಇಲ್ಲ, ಅಬ್ಸಲ್ಯೂಟ್ಲಿ ನಾರ್ಮಲ್, ಬಾಯಿ ಉರಿ ಇಲ್ಲ, ಬಾಯಿ ಉಣ್ಣಿಲ್ಲ, ಏನು ಇಲ್ಲ, ಅಬ್ಸಲ್ಯೂಟ್ಲಿ ಓಕೆ. ಅವರು ಹ್ಯಾಬಿಟ್ ಇಟ್ಕೊಂಡು ಒಂದ್ ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಡಸಂಟ್ ಮ್ಯಾಟರ್, ಒಬ್ಬೊಬ್ಬರಿಗೆ ಅದು ಒಂದೊಂದರ ಇರುತ್ತೆ ಅದು. ಸೊ ಬಟ್ ಹ್ಯಾಬಿಟ್ ಆಲ್ರೆಡಿ ಇರೋರಿಗೆ ಬಟ್ ಯಾರು ಅಬ್ಸಲ್ಯೂಟ್ಲಿ ನಾರ್ಮಲ್ ಅನ್ನೋರು ಕೂಡ ಬಿಟ್ರೆ ಬಹಳಷ್ಟು ಬೆನಿಫಿಟ್ ಇದೆ ಅವ್ರಿಗೆ. ಓಕೆ, ಥರ್ಡ್ ಕ್ಯಾಟಗರಿ, ಹ್ಯಾಬಿಟ್ಸ್ ಇದೆ, ಹಾಗೆ ಡ್ಯೂರೇಷನ್ ಒಂದ್ ವರ್ಷ ಆಗಿರ್ಬೋದು, 10 ಆಗಿರ್ಬೋದು, ಬಟ್ ಅವ್ರಿಗೆ ಕೆಲವೊಂದು ಸಿಂಪ್ಟಮ್ಸ್ ಇದೆ, ಬಿಳಿ ಮಚ್ಚ ಆಗಿರ್ಬೋದು, ಕೆಂಪ್ ಮಚ್ಚ ಆಗಿರ್ಬೋದು, ಅಥವಾ ಬಾಯಿ ಉರಿ ಇರ್ಬೋದು, ಬಾಯಿ ತೆಗಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಅವಾಗ ಅವಾಗ ಉಣ್ಣು ಬರುತ್ತೆ ಬಟ್ ಹೊರಟೋಗುತ್ತೆ. ಸೊ ಇವರು ಒಂದ್ ಸ್ವಲ್ಪ ಹೈ ರಿಸ್ಕ್ ಬರ್ತಾರೆ, ಅವರು ಬಿಡೋದು ಇಟ್ ಇಸ್ ಮ್ಯಾಂಡೇಟರಿ, ಬಿಡ್ಲೇಬೇಕು ಅವರು, ದೇ ಆರ್ ಅಟ್ ದ ಹೈಯೆಸ್ಟ್ ರಿಸ್ಕ್. ಓಕೆ, ಸೊ ಈಗ ಊರ್ ಕಡೆ ಎಷ್ಟೊಂದು ಪೇಷಂಟ್ಸ್ ನಾವು ನೋಡಿದೀವಿ, ಮತ್ತೆ ಅವ್ರ ಜೊತೆ ಊರವ್ರ ಜೊತೆಗೂ ಬರ್ತಾರೆ, ಅವ್ರದೆಲ್ಲ ಮಾತು ಕೇಳಿದಾಗ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ ಅವ್ರು ಹೇಳೋದು, ಇಲ್ರಿ ಸರ್ ಇವರು ಸಿಗರೇಟ್ ಸೇರ್ತಿದ್ರು ಅವಾಗ ಏನು ತೊಂದರೆ ಇರಲಿಲ್ಲ, ಗುಡ್ಕಾ ಹಾಕ್ತಿದ್ರು ಏನು ತೊಂದರೆ ಇಲ್ಲ, ಬಿಟ್ಟು 2 ವರ್ಷ ಆಗಿದೆ ಕ್ಯಾನ್ಸರ್ ಬಂದಿದೆ, ಇವ್ ಸೇರಿದ್ರೆ ಪಾಡಿರ್ತಿತ್ತು ಹೆಂಗಂತಾರೆ, ಹಾ ಚೆನ್ನಾಗಿರ್ತು. ಸೊ ಅವ್ರು ನಾನು ಹೇಳ್ತೀನಿ, ಸಿ ಈಗ ಒಂದು ಹಾಲಿನ ಪಾತ್ರೆ ನಾವು ಒಲೆ ಮೇಲೆ ಇಟ್ಟಿದೀವಿ, ಹಾಲು ಉಕ್ಕು ಬಂತು, ನಾವು ಎತ್ತಿ ಕೆಡ ಇಟ್ಟಿದೀವಿ ಹಾಲಿನ ಪಾತ್ರೆ, ಹಾಲಿನ ಪಾತ್ರೆ ಇಟ್ಟ ತಕ್ಷಣ ಅದು ಆರ್ಬಿಡುತ್ತ, ಅದು ಕಾವು ಬೆಚ್ಚಿಗಿರುತ್ತೆ, ಸುಮಾರು ಗಂಟೆಗಳಗಟ್ಲೆ ಅದು ಬೆಚ್ಚಿಗಿರುತ್ತೆ, ಆರ್ಬೇಕಂದ್ರೆ ಸುಮಾರು ಗಂಟೆಗಳಬೇಕು. ಎಕ್ಸಾಕ್ಟ್ಲಿ ಸೇಮ್ ಪ್ರಿನ್ಸಿಪಲ್ ಇದಕ್ಕೂ ಅಪ್ಲೈ ಆಗುತ್ತೆ. ಇವರು ಬಿಟ್ಟ ತಕ್ಷಣ ನಂಗೆ ರಿಸ್ಕೇ ಬೇಡ ಅಂತ ಹೇಗೆ ಅದು ಅದಾಗಲ್ಲ. ಅದು ಅವ್ರ ಎಷ್ಟು ಟೈಮ್ ಜಗದಿರ್ತಾರೆ, ಎಷ್ಟು ಟೈಮ್ ಸೇವನೆ ಮಾಡಿರ್ತಾರೆ, ಅದರ ಎಫೆಕ್ಟ್ ವಿಲ್ ಆಲ್ಸೋ ಕಂಟಿನ್ಯೂ, ಮುಂದುವರಿಯುತ್ತೆ ಅದು, ಅವ್ರು ಬಿಟ್ಟ ಮೇಲೆ ಮುಂದುವರಿಯುತ್ತೆ. ಸೊ ಸಾಧಾರಣವಾಗಿ ನಾವು ಹೇಳೋದು ಏನು ಅಂತಂದ್ರೆ, ರಿಸ್ಕ್ ಎಲ್ಲಿ ತನಕ ಇರುತ್ತೆ ಅಂದ್ರೆ ಕ್ಯಾನ್ಸರ್ ಬರೋ ಸಂಭಾವನೆ ಎಲ್ಲಿ ತನಕ ಇರುತ್ತೆ, ಬಿಟ್ಟ ಮೇಲೆ ಚಟ ಬಿಟ್ಟ ಮೇಲೆ ಕೂಡ 10% ತನಕ ರಿಸ್ಕ್ ಡೆಫಿನೆಟ್ ಇದೆ. ಮೊದಲ 5 ವರ್ಷ ಅಂತೂ ಬಹಳ ಹುಷಾರಾಗಿರ್ಬೇಕು, ಹೈಯೆಸ್ಟ್ ಕ್ಯಾನ್ಸರ್ ಬರೋದು ಬಿಟ್ಟಾದ್ಮೇಲೆ ಕೂಡ, ಹೈಯೆಸ್ಟ್ ಕ್ಯಾನ್ಸರ್ ಬರೋದು 5 ವರ್ಷ. ಹಾಗಾಗಿ ನಾವು ಬಹಳಷ್ಟು ಜನ ಇದು ನಮ್ಗೆ ಹೀಗಾಗಿದೆ ಅಂತ ನಾವು ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ, ರಿಸ್ಕ್ ಇರೋದ್ರಿಂದ ನೀವು ಅಟ್ಲೀಸ್ಟ್ 10 ವರ್ಷ ಬಂದು ನಮ್ಗೆ ಚೆಕಪ್ ಮಾಡಿಸೋದು ಬೇಡ, ಅಟ್ಲೀಸ್ಟ್ 5 ವರ್ಷ, 3 ವರ್ಷ 2 ತಿಂಗಳು ಒಂದ್ಸರಿ ಬನ್ನಿ, 2ನೇ ವರ್ಷ 4 ತಿಂಗಳಿಗೆ, 3ನೇ ವರ್ಷ 6 ತಿಂಗಳಿಗೆ ಒಂದ್ಸರಿ ಬನ್ನಿ, 4ನೇ ವರ್ಷ 5ನೇ ವರ್ಷ ವರ್ಷಕ್ಕೊಂದ್ಸರಿ ಬಂದ್ರೆ ಸಾಕು. ಸೊ ಒಂದ್ 5 ವರ್ಷ ನಾವು ತಪ್ಪಿಸ್ತೀವಿ ಅಂದ್ರೆ ಇನ್ನ ನೆಕ್ಸ್ಟ್ ಬರೋದು ಸ್ವಲ್ಪ ಕಮ್ಮಿ, ಬರೋ ಚಾನ್ಸಸ್ ಇರುತ್ತೆ ಆದ್ರೆ ಕಮ್ಮಿ. ಸೊ ಫಸ್ಟ್ ಬಿಡ್ಬೇಕು, ಬಿಟ್ಟ ಮೇಲೆ ಕೂಡ ಈ 10 ವರ್ಷ ರಿಸ್ಕ್ ಪೀರಿಯಡ್ ಇರುತ್ತೆ, ಅದನ್ನ ಬಹಳಷ್ಟು ಚೆನ್ನಾಗಿ ತಲೆಯಲ್ಲಿ ಇಟ್ಕೋಬೇಕು. ಈಗ ಪ್ರೋಗ್ರಾಮ್ ಕೇಳ್ತಿರೋರು, ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಟ್ಟ ಮೇಲೆ ನಾನು ಫ್ರೀ ಅನ್ನಂಗಿಲ್ಲ, ಬಿಟ್ಟ ಮೇಲೂ ಅಂಡರ್ ವಾಚ್ ಇದ್ದೀರಾ ನೀವು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
1: ಅಂದ್ರೆ ಯಾರಿಗೆ ಇದೊಂದು ಆತಂಕ ಇರುತ್ತೆ ಅವರು ಆಗಾಗ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂತಾನೆ ಇರ್ಬೇಕು, ಬಿಟ್ಟರು ತಂಬಾಕು ಗುಟ್ಕಾಸೆ ಬಿಟ್ಟರು ಮಾಡ್ತಾನೆ ಇರ್ಬೇಕು.
0: ಹೌದು, ಅಟ್ಲೀಸ್ಟ್ 5 ಇಯರ್ಸ್,
1: ಅಟ್ಲೀಸ್ಟ್ 5 ಇಯರ್ಸ್ ಮಾಡ್ಲೇಬೇಕು. ಮತ್ತೆ ಡಾಕ್ಟರ್, ಇನ್ನು ಯಾವ್ಯಾವ ರೀತಿಯ ಒಂದು ಮೆಷರ್ಸ್ ಅನ್ನ ಪೇಷಂಟ್ಸ್ ತಗೊಂಡ್ರೆ ಅವರು ಈ ಒಂದು ಡಿಸಿಂದ ಹೊರಗೆ ಬರ್ಬೋದು?
0: ನೀವಾಗ್ಲೇ ಇನ್ನೊಂದು ಕೇಳಿದ್ರೆ, ಪೇಷಂಟ್ ಎಡುವುದು ಇಲ್ಲ. ಸೊ ಈಗ ಫಸ್ಟ್ ಸ್ಟೆಪ್ ಅಂದ್ರೆ ಟ್ರೀಟ್ಮೆಂಟ್ ತಗೋಬೇಕಾದಾಗ, ಸೊ ನಾನಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಬಯೋಪ್ಸಿ ಆದ್ಮೇಲೆ ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಬಯೋಪ್ಸಿ ರಿಪೋರ್ಟ್ ಬಂದ ತಕ್ಷಣ ದೇ ಶುಡ್ ಬಿ, ಅವ್ರಾಗ್ಲೇ ಪ್ರಿಪೇರ್ ಆಗಿರ್ಬೇಕು, ಮೆಂಟಲ್ ಪ್ರಿಪೇರ್ ಆಗಿರ್ಬೇಕು, ಫೈನಾನ್ಷಿಯಲಿ ಬಾಕಿ ಸೋಷಿಯಲ್ ಇಶ್ಯೂಸ್ ಏನೇನಿದೆ ಎಲ್ಲದು ಕನ್ಸಿಡರ್ ಮಾಡಿ ಒಂದು ಡಿಸಿಷನ್ ಬಂದಿರ್ಬೇಕು ಅವ್ರು. ಸೊ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಬೋದು, ಅಲ್ಲೇ ಪೇಷಂಟ್ ಫಸ್ಟ್ ಇಡ್ಬೋದು ಅಲ್ಲಿನೇ, ಅವರು ಇಲ್ಲಿ ಬೇಡ ಅಲ್ಲಿ ಹಂಗೆ ಟೈಮ್ ವೇಸ್ಟ್ ಮಾಡಿ ದೇ ಲೂಸ್ ಟೈಮ್ ಸ್ಟೇಜ್ ಒನ್ ಇಂದ ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ತನಕ ಹೋಗ್ಬಿಡುತ್ತೆ. ಸೊ ಅಲ್ಲಿ ಒಂದು ವೆರಿ ಕ್ರಿಟಿಕಲ್ ಪಾಯಿಂಟ್.

0: ತಪ್ಪು ಮಾಡುತ್ತೆ. ಸೆಕೆಂಡ್ ಇದು ಅಂದ್ರೆ ಮೋಟಿವೇಟೆಡ್, ಈಗ ನಾನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಡಿಸೈಡ್ ಮಾಡಿದೀನಿ, ಆದ್ರೆ ಏನ್ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಡಿಸೈಡ್ ಅಲ್ಲ ಭಯದಿಂದ. ಈಗ ಗಲ್ಲದ ಕ್ಯಾನ್ಸರ್ ಆಗಿದ್ರೆ ಡಾಕ್ಟರ್ ಹೇಳಿರ್ತಾರೆ ಎಲ್ಲ ನಾವು ದೌಡೆ ತೆಗಿಬೇಕು, ಅರ್ಧ ದೌಡೆ ತೆಗಿಬೇಕು, ಸ್ವಲ್ಪ ಗಲ್ಲ ತೆಗಿಬೇಕು ಅಂತ ಹೇಳಿ ಅವ್ನ್ ಮಾನಸಿಕವಾಗಿ ಬಹಳ ಒಂದು ಸ್ಟ್ರೆಸ್ ಅಲ್ಲಿ ಭಯದಲ್ಲಿ ಇರ್ತಾನ, ಮುಖ ಹಾಳಾಗ್ಬಿಡುತ್ತೆ ಅದು, ಮತ್ತೆ ನಾನು ಬದುಕ್ತೀನೋ ಇಲ್ವೋ ಹಾಗೆ ಇದನ್ನೆಲ್ಲ ಯೋಚನೆ ಮಾಡಿ ಶುರು ಮಾಡ್ತಾರೆ. ಸೊ ಅವಾಗ ಯಾರಾದ್ರೂ ಇನ್ನೊಂದು ಆಪ್ಷನ್ ಕೊಟ್ರೆ, ಇಲ್ಲ ರೀ ಬನ್ನಿ ಇಲ್ಲಿ ನಮ್ಮೂರಲ್ಲಿ ಈ ಔಷಧಿ ಇದೆ ಅಂತ ನಾಟಿ ಔಷಧಿ ಮಾಡಿಸೋದು, ಇಲ್ಲ ಆಪರೇಷನ್ ಅಲ್ಲದೆ ಇನ್ಯಾವುದೇ ಬೇರೆ ಟ್ರೀಟ್ಮೆಂಟ್ ತಗೊಂಡ್ರು, ರೇಡಿಯೋಥೆರಪಿ ಆಗ್ಬೋದು, ಕೀಮೋಥೆರಪಿ ಆಗ್ಬೋದು, ಬಹಳಷ್ಟು ಜನ ಹಾಗೆ ಮಾಡ್ಬಿಡ್ತಾರೆ. ಸೊ ಅದು ರಾಂಗ್ ಸ್ಟೆಪ್ ಆಗುತ್ತೆ. ಸೈಂಟಿಫಿಕ್ ಲಿಟ್ರೇಚರ್ ಅಲ್ಲಿ ಅಫ್ಕೋರ್ಸ್ ನಮಗೆ ಎವಿಡೆನ್ಸ್ ಇದೆ, ಸ್ಟೇಜ್ ಒನ್ ಕ್ಯಾನ್ಸರ್, ಟಂಗ್ ಕ್ಯಾನ್ಸರ್, ನಾಲಿಗೆ ಕ್ಯಾನ್ಸರ್ಗೆ ರೇಡಿಯೋಥೆರಪಿ ಕೊಡ್ಬೋದು ಅಂತ ಇದೆ. ಬಟ್ ಪ್ರಿಫರಬಲ್ ಆರ್ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಈಸ್ ಸರಿ, ಯಾಕಂದ್ರೆ ರೇಡಿಯೇಷನ್ ಒಂದ್ಸರಿ ಕೊಟ್ಬಿಟ್ರೆ ಈಗ ಬಹಳಷ್ಟು ಜನ ಈಗ ರೇಡಿಯೇಷನ್ ಆಯ್ತು ತಗೊಳ್ಳೋಣ, ರೇಡಿಯೇಷನ್ ಅಂದ್ಬಿಟ್ಟು ಆಪರೇಷನ್ ಆಗಲ್ಲ, ಮುಖ ಏನು ಕೆಟ್ಟೋಗಲ್ಲ, ರೇಡಿಯೇಷನ್ ತಗೊಂಡ್ಬಿಡೋಣ ಅಂತ ರೇಡಿಯೇಷನ್ ತಗೊಂಡ್ಬಿಟ್ರೆ ಅದು ಒಂದ್ಸರಿ ಕೊಡ್ಲಿಕ್ಕೆ ಬರುತ್ತೆ. ಈಗ ಸಪೋಸ್ ಈಗ ಆಪರೇಷನ್ ಆದ್ಮೇಲೆ 6 ತಿಂಗಳಿಗೆ ರೋಗ ವಾಪಸ್ ಬಂತು ಅಂತ ಇಟ್ಕೊಳ್ಳಿ, ನಾವು ಮತ್ತೆ ಹೋಗಿ ಆಪರೇಷನ್ ಮಾಡ್ಬೋದು. ಆಮೇಲೆ ಅದು ಆಪರೇಷನ್ ಮಾಡಿದಾಗ ಇದು ಇಲ್ಲ ತುಂಬಾ ದೊಡ್ಡ ರೋಗ ಅಂತ ಗೊತ್ತಾಯ್ತು ಅಂದ್ರೆ ಆಪರೇಷನ್ ಅನ್ನು ರೇಡಿಯೇಷನ್ ತಗೋಬಹುದು. ಆದ್ರೆ ನೀವು ರೇಡಿಯೇಷನ್ ಫಸ್ಟ್ ಕೊಟ್ಬಿಟ್ರೆ ರೇಡಿಯೇಷನ್ ಆಪ್ಷನ್ ಅಲ್ಲಿ ಕ್ಲೋಸ್, ಒಂದು ಆಪ್ಷನ್ ಹೋದಂಗೆ ಅಲ್ಲಿ. ರೇಡಿಯೇಷನ್ ತಗೊಂಡು 6 ತಿಂಗಳಿಗೆ ರೋಗ ವಾಪಸ್ ಬಂತು ಅಂದ್ರೆ ಮತ್ತೆ ರೇಡಿಯೇಷನ್ ಕೊಡ್ಲಿಕ್ಕೆ ಆಗಲ್ಲ, ಮತ್ತೆ ಆಪರೇಷನ್ ಮಾಡಿಸ್ಲೇಬೇಕಾಗ ರಿವರ್ಸ್ ಆರ್ಡರ್ ಆಗ್ಬಿಡುತ್ತದ. ದಟ್ ಇಸ್ ನಾಟ್ ರೈಟ್. ಬೇಕಾದ್ರೆ ಆಪರೇಷನ್ ಆದ್ಮೇಲೆ ರೋಗ ಬಂದ್ರೆ ಪರವಾಗಿಲ್ಲ, ಮತ್ತದಕ್ಕೆ ಆಪರೇಷನ್ ಮಾಡಿ ರೇಡಿಯೋಥೆರಪಿ ಕೊಡ್ಬೋದು. ಬಟ್ ರೇಡಿಯೋಥೆರಪಿ ಕೊಟ್ಟು ರೋಗ ವಾಪಸ್ ಬಂತು ಅಂದ್ರೆ ನಮ್ಗೆ ಆಪರೇಷನ್ ಮಾಡ್ಲಿಕ್ಕೂ ಕಷ್ಟ, ರಿಸಲ್ಟ್ ಸರಿ ಇರಲ್ಲ. ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಪೇಷಂಟ್ ಎಡುತ್ತಾರೆ. ಇದೊಂದು ನೆಕ್ಸ್ಟ್ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಓಕೆ ಆಪರೇಷನ್ ತಗೊಂಡು ಮಾಡಿಸ್ಕೊಂಡ್ರು, ಎವ್ರಿಥಿಂಗ್ ವೆಂಟ್ ಆನ್ ವೆಲ್, ಬಹಳಷ್ಟು ಜನ ಆಮೇಲೆ ತಪ್ಪು ಮಾಡ್ತಾರೆ. ಒಂದ್ಸರಿ ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಂದು ಆಯ್ತು, ಟ್ರೀಟ್ಮೆಂಟ್ ಆಯ್ತು, ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇದೀನಿ, ನಿದ್ದೆ ಚೆನ್ನಾಗಿ ಮಾಡ್ತಾ ಇದೀನಿ, ನೋವಿಲ್ಲ, ಒಂದೆರಡು ಸರಿ ಡಾಕ್ಟರ್ ಹತ್ರ ಹೋಗ್ತಾರೆ, 1 ತಿಂಗಳು 8 ತಿಂಗಳು ಅಬಾಬಾ 1 ವರ್ಷ ನಮ್ ದೇಶದಲ್ಲಿ, 1 ವರ್ಷ ಆದ್ಮೇಲೆ ಡಾಕ್ಟರ್ ಕಡೆ ತಲೆನೂ ಹಾಕಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ಅವ್ರಿಗೆ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಅವ್ರಿಗೆ ಏನೋ ಸಣ್ಣ ಪುಟ್ಟ ತಗೊಳುತ್ತೆ, ಉರಿ ಅಥವಾ ಹಿಂಗೇನೋ. ಸೊ ಇದು 1 ವರ್ಷ ಆದ್ಮೇಲೆ ಅಕಸ್ಮಾತ್ ಅವ್ರಿಗೆ ಏನೋ ಸಣ್ಣದಾಗಿ ಏನೋ ನೋವಾಯ್ತು, ಉರಿ ಬಂತು, ಅವರು ಇದು ಟ್ರೀಟ್ಮೆಂಟ್ ಆದ್ಮೇಲೆ ಇತ್ತಲ್ಲ ಹಾಗೆ ಇರ್ಬೋದು, ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಸೊ ಅವಾಗ ರೋಗ ಮತ್ತೆ ಬಂತು ಅಂದ್ರೆ ಅವರು ಅದನ್ನ ಮಿಸ್ ಮಾಡ್ಬಿಡ್ತಾರೆ, ಪೇಷಂಟ್ಸ್ ಮಿಸ್ ಮಾಡ್ಬಿಡ್ತಾರೆ, ಇದು ಇದ್ದಿದ್ದೆ ಅದು ಮುಂಚೆ ಇತ್ತಲ್ಲ ಹಾಗೆ ಏನೋ ಇರಬಹುದು ಅಂತ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಅದೇ ಅವ್ರು ಫಾಲೋಅಪ್ ಅಲ್ಲಿ ಇದ್ರೆ, ನಾ ಹೇಳಿದಾಗ ಆಗ್ಲಿ ಫಸ್ಟ್ ವರ್ಷದಲ್ಲಿ 2-2 ತಿಂಗಳಿಗೆ, ಸೆಕೆಂಡ್ ವರ್ಷದಲ್ಲಿ 4-4 ತಿಂಗಳಿಗೆ ಹೀಗೆ ಫಾಲೋಅಪ್ ಅಲ್ಲಿ ಇದ್ರು ಅಂದ್ರೆ ನಾವು ಪದೇ ಪದೇ ನೋಡ್ತಿರ್ತೀವಿ, ನಮಗೆ ಅಲ್ಲಿ ಏನೇ ಒಂದು ಬದಲಾವಣೆ ಏನೋ ಆಯ್ತು ಅಂದ್ರೆ ಮತ್ತೆ ಪೇಷಂಟ್ ನಮ್ ಜೊತೆ ಮಾತಾಡ್ತಿರ್ತಾರೆ, ಬಂದಾಗ ಅವರು ಒಂದ್ ಸಮಸ್ಯೆ ಇದ್ರೆ ಅವ್ರು ಹೇಳೇ ಹೇಳಿರ್ತಾರೆ, ಮನೇಲಿದ್ರೆ ಅವ್ರು ಎಲ್ಲಿ ಹೇಳ್ತಾರೆ. ಸೊ ಹೀಗೆ ಮೀಟ್ ಮಾಡೋದ್ರಿಂದ ಏನಾದ್ರೂ ಚಿಗಿರ್ತಾ ಇದೆ, ಮತ್ತೆ ಕ್ಯಾನ್ಸರ್ ಚಿಗಿರ್ತಾ ಇದೆ ಅಂತ ಆಯ್ತು ಅಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ, ನಾವು ಅದನ್ನ ಹೋಗಿ ಇಮಿಡಿಯೇಟ್ಲಿ ಅಡ್ರೆಸ್ ಮಾಡ್ಬೋದು. ಸಪೋಸ್ 1 ವರ್ಷ ಆದ್ಮೇಲೆ ಕ್ಯಾನ್ಸರ್ ಬಂತು ಅಂತ ಇಟ್ಕೊಳ್ಳಿ, ಸೊ ಅದನ್ನ ಹೋಗಿ ಇಮಿಡಿಯೇಟ್ಲಿ ನಾವು ಅಡ್ರೆಸ್ ಮಾಡ್ತೀವಿ. ನಿಮ್ಗೆ ಆಗ್ಲೇ ಹೇಳಿದೆ ಸ್ಟೇಜ್ 1 ಅಲ್ಲಿ 95% ಅಂಡ್ ಅಬೌವ್ ಕ್ಯೂರ್ ಇದೆ, ಬಟ್ ಸ್ಟೇಜ್ 3 ಸ್ಟೇಜ್ 4 50% 60% ಇದೆ. ಸೊ ಹಂಗಂದ್ರೆ ಕ್ಯಾನ್ಸರ್ ಬರೋ ಸಂಭಾವನೆನೂ ಇದೆ ಅಂತ ಅಲ್ಲಿಗೆ. ಸೊ ಅಂತವ್ರು ನಾವು ಬಹಳ ಕೇರ್ಫುಲ್ ಆಗಿ ಫಾಲೋ ಮಾಡಬೇಕು. ಸೊ ಪೇಷಂಟ್ಸ್ ಇಲ್ಲೂ ಹೇಳುತ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗೈತೆ ಎಲ್ಲ ಆಯ್ತು, ಬಟ್ ಫಾಲೋಅಪ್ ಬರಲಿಲ್ಲ ಅಂತಂದ್ರೆ ಅಲ್ಲಿ ತಪ್ಪಿ ಅದು ಆಮೇಲೆ ಇಟ್ಕೊಂಡು ಬಂದ್ರು ಅಂತಂದ್ರೆ ಅವಾಗ ಅಗೇನ್ ವಿ ಆರ್ ಹೆಲ್ಪ್ಲೆಸ್. ಸೊ ನನಗೀಗ ತೋರಿಸಿದಂಗೆ ಈ 3 ಜಂಕ್ಷನ್ ಅಲ್ಲಿ, ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ಪೇಷಂಟ್ಸ್ ಹೇಳುತ್ತಾರೆ ತಪ್ಪು ಮಾಡ್ತಾರೆ.
1: ಈಗ ಡಾಕ್ಟ್ರೆ, ಈ ಒಂದು ಓರಲ್ ಕ್ಯಾನ್ಸರ್ ಏನಿದೆ ಇದು ಒಂಥರ ಅನ್ಯೂಶುವಲ್ ವೇಯಿಂದನು ಬರಬಹುದಾ? ಹೇಗೆ?
0: ವೆರಿ ಸ್ಮಾಲ್ ಪರ್ಸೆಂಟೇಜ್, ಲೆಸ್ ದನ್ 1% ಜನಕ್ಕೆ ತಂಬಾಕು ಸೇವನೆ ಇಲ್ಲ, ಆಲ್ಕೋಹಾಲ್ ಸೇವನೆ ಇಲ್ಲ, ಮತ್ತೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ಏನು ಇಲ್ಲ ಅಂತಂದ್ರೆ ಸ್ಟಿಲ್ 4 ಕ್ಯಾನ್ಸರ್ ಆಗೋ ರಿಸ್ಕ್ ಒಬ್ರಿಗಿರುತ್ತೆ. ಏನು ರಿಸ್ಕ್ ಇಲ್ಲ, ಅಬ್ಸಲ್ಯೂಟ್ಲಿ ಹೆಲ್ದಿ ಪರ್ಸನ್ ಇದ್ರೆ ಕೂಡ 4 ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಬಹಳಷ್ಟು ಥಿಯರೀಸ್ ಇದಾವೆ. ಕೆಲವೊಂದ್ಸರಿ ಬರೀ ಚೂಪಲ್ಲು ಕೊರೆದು ಕೊರೆದು ಕೂಡ ಕ್ಯಾನ್ಸರ್ ಬರ್ಬೋದು. ಸೊ ಯಾವ್ದೋ ಒಂದು ಹಲ್ಲು ಹುಳ ಹಿಡಿದು ಒಡೆದೋಗಿದೆ ಅಂತ ಅದು ನಾಲಿಗೆ ಇದು ಕೊರಿತಾ ಇದೆ ಅಂತಂದ್ರೆ ಅದು ಹುಣ್ಣಾಗುತ್ತೆ. ಹುಣ್ಣನ್ನ ಮಾಯಕ್ಕೆ ಬಿಡಲ್ಲ, ಮಾಯಿದ್ರೆ ಹುಣ್ಣು ನೆಕ್ಸ್ಟ್ ಅದು ಕ್ಯಾನ್ಸರ್ಗೆ ಅದು ಕನ್ವರ್ಟ್ ಆಗುತ್ತೆ, ಇವು ಆಗುತ್ತೆ. ಅಥವಾ ಯಾವುದೇ ಕಾರಣನೂ ಇಲ್ಲ, ಚೂಪ್ ಹಲ್ಲು ಇಲ್ಲ, ಬೇರೆ ಯಾವ ಹ್ಯಾಬಿಟ್ಸ್ ಇಲ್ಲ, ಇಲ್ಲದೆ ಇದ್ರೂ ಕೂಡ ವಿಥೌಟ್ ಎನಿ ರೀಸನ್ ಕೂಡ ಎಷ್ಟೊಂದು ಪೇಷಂಟ್ಸ್ ನಾವು ನೋಡಿದೀವಿ.

0: ಕ್ಯಾನ್ಸರ್ ಬರುತ್ತೆ. ಮೋಸ್ಟ್ ಕಾಮನ್ ಆರ್ಗನ್ ಇನ್ವಾಲ್ವ್ ಆಗೋದು ನಾಲ್ಗೆ.
1: ಡಾಕ್ಟರ್ ದೀಪಕ್ ಸಿ ಕಿತ್ತೂರ್ ಅವರೇ, ತಾವು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಹೆಡ್ ಅಂಡ್ ನೆಕ್ ಸರ್ಜನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಓರಲ್ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಈಗ ಕೊನೆಯದಾಗಿ ನಮ್ಮ ಎಲ್ಲಾ ಕೇಳುಗರಿಗೆ, ಅದರಲ್ಲೂ ಮುಖ್ಯವಾಗಿ ಯುವ ಕೇಳುಗರಿಗೆ ಮನವಿ ಏನು ಈ ಓರಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟು?
0: ನನ್ನ ಅಪೀಲ್, ನಾನಾಗ್ಲೇ ಹೇಳಿದಾಗೆ, ಯಂಗ್ಸ್ಟರ್ಸ್ ಅಲ್ಲಿ, ಟೀನೇಜರ್ಸ್ ಅಲ್ಲಿ, ಇಟ್ ಈಸ್ ಆಲ್ವೇಸ್ ಟು ಪ್ರಿವೆಂಟ್. ಸೊ ಹ್ಯಾಬಿಟ್ ಸಿಕ್ಬಿಟ್ಟು ಆಮೇಲೆ ಹ್ಯಾಬಿಟ್ ಬಿಡೋದು ಅಥವಾ ಕಾಯಿಲೆ ಬರೋದು ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಹ್ಯಾಬಿಟ್ ನಾವು ಅದನ್ನ ಕಲ್ಟಿವೇಟೇ ಮಾಡಲಿಲ್ಲ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಸಿಚುವೇಶನ್.
1: ಅಂದ್ರೆ ಯಾವುದೇ ತಂಬಾಕು ಕುಟುಕ ಯಾವ್ದನ್ನ ಸೇವಿಸಲೇಬಾರದು.
0: ಆಮೇಲೆ ಈಗ ಒಂದು ಹೊಸದಾಗಿ ಟ್ರೆಂಡ್ ಶುರು ಆಗಿದೆ, ಇ ಸಿಗರೇಟ್ಸ್ ಅಂತ, ಅಂದ್ರೆ ವಿತೌಟ್ ಟೊಬ್ಯಾಕೋ, ಬರೀ ನಿಕೋಟಿನ್ ಅಂಶ ಹಾಕಿ ಸ್ಟೀಮ್ ಹಾಕಿ ಅದು ಇ ಸಿಗರೇಟ್ಸ್ ಅಂತ ಅದೊಂದು ಶುರುವಾಗಿದೆ. ಈ ಸಿಗರೇಟ್ಸ್ ಕನ್ವೆನ್ಷನಲ್ ಮಾಮೂಲಿ ಸಿಗರೇಟ್ಸ್ ಗಿಂತ ಕಮ್ಮಿ, ಅಂದ್ರೆ ಮಾಮೂಲಿ ಸಿಗರೇಟ್ಸ್ ಅಷ್ಟು ಡೇಂಜರಸ್ ಇಲ್ಲದೆ ಇರಬಹುದು, ಬಟ್ ಅದು ಡೇಂಜರ್, ಅದರಿಂದ ಕ್ಯಾನ್ಸರ್ ಬರುತ್ತಂತೆ ಈಗ ನಮಗೆ ರಿಪೋರ್ಟ್ಸ್ ಬಂದಿದೆ. ಸೊ ಮತ್ತೆ ಈಗ ಹುಡುಗರಲ್ಲಿ ಟೌನ್ ಅಲ್ಲಿ ಟ್ರೆಂಡ್ ಇಲ್ಲ, ಬಟ್ ಸಿಟಿ ಇದರಲ್ಲಿ ಹುಕ್ಕಾ ಬಾರ್ ವಿಸಿಟ್ ಮಾಡೋದು. ಸೊ ದಿಸ್ ಇಸ್ ಫಾರ್ ಸಿಟಿ ಇದು ಯಂಗ್ಸ್ಟರ್ಸ್. ಹಳ್ಳಿಯಲ್ಲಿ ಏನಾಗುತ್ತೆ, ಅವ್ರಿಗೆ ಪಿಯರ್ ಪ್ರೆಷರ್, ಸ್ನೇಹಿತರ ಜೊತೆ ಇದ್ದಾಗ ಆ ಒಂದು ಇನ್ಫ್ಲೂಯನ್ಸ್ ಇಂದ, ಆ ಒಂದು ಪ್ರೆಷರ್ ಇಂದ ಅವ್ರ ಯಾರೋ ಒಬ್ರ ಗುಟ್ಕಾ ಹಾಕ್ತಾರೆ ಅಂತ ಅಂದಾಗ ಇನ್ನೊಬ್ರು ಹಾಕಕ್ ಶುರು ಮಾಡ್ತಾರೆ. ಇದು ತುಂಬಾ ಡೇಂಜರಸ್. ಸ್ಮೋಕ್ ಮಾಡಿದ್ರೆ ಗೊತ್ತಾಗುತ್ತೆ, ಮನೇಲಿರೋರ್ ಗೊತ್ತಾಗುತ್ತೆ, ಅಕ್ಕಪಕ್ಕದಲ್ಲಿರೋರ್ ಗೊತ್ತಾಗುತ್ತೆ, ಗುಟ್ಕಾ ಹಾಕಿದ್ರೆ ಆಗ್ಲೇ ಹೆಂಗೆ ಯಾರಿಗೂ ಗೊತ್ತಾಗಲ್ಲ. ಸೊ ಇದು ಹಳ್ಳಿ ಹುಡುಗರು ಇದು ಬಹಳಷ್ಟು ಹುಷಾರಾಗಿರ್ಬೇಕು. ಇದು ಗುಟ್ಕಾ ಹಾಕೋ, ಗುಟ್ಕಾ ಮೋರ್ ಡೇಂಜರಸ್ ದನ್ ಸಿಗರೇಟ್. ಇವನ್ ಪೇರೆಂಟ್ಸ್ಗೂ ಅಷ್ಟೇ, ಪೇರೆಂಟ್ಸ್ ನನ್ನ ಮಗ ಸಿಗರೇಟ್ ಸೇತಿಲ್ಲ ಅನ್ನೋದು ಭ್ರಮೆಯಲ್ಲಿ ಇದು ಗುಟ್ಕಾನೂ ಹಾಕ್ತಿದಾರ, ಎರಡಿಕೆ ಹಾಕ್ತಿದಾನ, ಇದನ್ನು ಒಂದು ಬಹಳಷ್ಟು ಜನ ಏನು ಎರಡಿಕೆ ನಮ್ಮ ಎಲ್ಲರೂ ಹಾಕ್ತಾರೆ, ಇವನು ಹಾಕಿದ್ರೆ ಏನ್ ತೊಂದರೆ ಇಲ್ಲ, ಹಾಗಲ್ಲ. ಎಲ್ಲಡಿಕೆ ಅಂದ್ರೆ ಎಲ್ಲಡಿಕೆ, ಬರೀ ಎಲ್ಲಡಿಕೆ ಹಾಕಿದ್ರು ಕ್ಯಾನ್ಸರ್ ರಿಸ್ಕ್ ಇದೆ, ಬರೀ ಅಡಿಕೆ ಹಾಕಿದ್ರು ಕ್ಯಾನ್ಸರ್ ರಿಸ್ಕ್ ಇದೆ. ಅದರಲ್ಲಿ ಇವರು ಹುಡುಗರು ಗುಟ್ಕಾ ಹಾಕ್ತಾರೆ. ಸೊ ಇದು ಡೆಫಿನೆಟ್ ರಿಸ್ಕ್ ಫ್ಯಾಕ್ಟರ್. ಸೊ ಯಂಗ್ಸ್ಟರ್ಸ್ಗೆ ದಿಸ್ ಇಸ್ ದ ಮೆಸೇಜ್. ಮತ್ತೆ ಹ್ಯಾಬಿಟ್ಸ್ ಇರೋರ್ಗೆ ನಾನು ಆಗ್ಲೇ ಹೇಳಿದಾಗೆ, ದೇರ್ ಇಸ್ ಆಲ್ವೇಸ್ ಅ ಚಾನ್ಸ್ ಹ್ಯಾಬಿಟ್ ನಾವು ಕ್ವಿಟ್ ಮಾಡ್ಲಿಕ್ಕೆ. ನೀವು ಯಾವುದೇ ಸ್ಟೇಜ್ ಅಲ್ಲಿ ಇದ್ರೂ ಹ್ಯಾಬಿಟ್ ಕ್ವಿಟ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಇದೆ, ಬಟ್ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಡಿಫ್ರೆಂಟ್ ಪ್ಲಾನ್ ಬೇಕು ಇದಕ್ಕೆ. ಸೊ ಅದು ಒನ್ ಆನ್ ಒನ್ ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಹೆಲ್ಪ್ ಮಾಡಬಹುದು ಇಂಡಿವಿಜುವಲ್ಸ್ಗೆ. ಮತ್ತೆ ಇನ್ ಕೆಲವೊಬ್ರಿಗೆ ಡೌಟ್ಫುಲ್ ಆಗಿರೋ ಯಾವ್ದಾದ್ರು ಒಂದು ಸೈನ್ಸ್ ಸಿಂಪ್ಟಮ್ಸ್ ಏನೋ ಕಾಣಿಸ್ತಾ ಇದೆ ಅಂತ ಆಯ್ತು, ಅಥವಾ ಕೆಲವೊಬ್ರಿಗೆ ಆಲ್ರೆಡಿ ನೋಡಿ ಡೈಗ್ನೋಸ್ ಮಾಡಿದರೆ ಅನ್ನೋ ಆಗಿತ್ತು ಅಂತಂದ್ರೆ, ಸಿ ಅವ್ರಿಗೆ ಕ್ಯಾನ್ಸರ್ ಅಲ್ಲಿ ನಮ್ಗೆ ಸಿಗೋದು ಬರೀ ಒನ್ ಚಾನ್ಸ್. ಫಸ್ಟ್ ಚಾನ್ಸ್ ಈಸ್ ದ ಲಾಸ್ಟ್ ಚಾನ್ಸ್ ಅಂಡ್ ದಟ್ ಇಸ್ ದಿ ಬೆಸ್ಟ್ ಚಾನ್ಸ್. ಸೊ ಫಸ್ಟ್ ಚಾನ್ಸ್ ಅವ್ರಿಗೆ ನಾವು ಏನ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗುತ್ತಂತ ಬೆಸ್ಟ್ ಟ್ರೀಟ್ಮೆಂಟ್ ಆವಾಗ ಕೊಟ್ಟು ಅದನ್ನ ಕಂಟ್ರೋಲ್ ನಾವು ತರಬೇಕು. ನಾವು ಅದ್ರಲ್ಲಿ ನಾವು ಎಡುವುದ್ರಿ ಅಂದ್ರೆ, ನಾನಾಗ್ಲೇ ಹೇಳಿದಾಗ ಪೇಷಂಟ್ ಎಲ್ಲೆಲ್ಲಿ ಮಾಡ್ತಾರಂತ. ಸೊ ಟ್ರೀಟ್ಮೆಂಟ್ ತಗೋಬೇಕಾದಾಗ ಅಥವಾ ಏನೋ ಒಂದ್ ಇದರಿಂದ ಅಲ್ಲಿ ಆ ಸ್ಟೆಪ್ ಅಲ್ಲಿ ನಾವು ಎಡುದ್ವಿ ಅಂದ್ರೆ ದೆನ್ ಇಟ್ಸ್ ಅ ಪ್ರಾಬ್ಲಮ್. ಸೊ ಅಗೇನ್ ಇದಕ್ಕೆಲ್ಲ ಒನ್ ಆನ್ ಒನ್ ಕೂತ್ಕೊಂಡ್ಬಿಟ್ಟು ಕೌನ್ಸಿಲಿಂಗ್ ವಿಚಾರಣೆ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ್ಲೆ ಸೊ ಅವಾಗ್ಲೇನೆ ನಮಗೆ ವಿ ಕ್ಯಾನ್ ಗೆಟ್ ದಿ ರೈಟ್ ಪ್ಲಾನ್. ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಒಂದೊಂದು ಪ್ಲಾನ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಂಡಿವಿಜುವಲ್ ಆಗಿ ಪ್ಲಾನ್ ಅವ್ ಕೊಡ್ಬೇಕಾಗುತ್ತೆ. ಸೊ ದಿಸ್ ವುಡ್ ಬಿ ಮೈ ಮೆಸೇಜ್.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ದೀಪಕ್ ಸಿ ಕಿತ್ತೂರ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಈ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟ್ ತಯಾರಿಕೆ ಈ ಕುರಿತು ಮೈಸೂರಿನ ಪರಿಸರ ತಜ್ಞರಾದ ಬಿಎಸ್ ಚಿದಂಬರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗ್ತಾ ಇದೆ.
1: ಚಿದಂಬರ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಏನು ವಿದ್ಯಾಭ್ಯಾಸ ತಮ್ಮದು?
2: ಒಂದು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಮಾಸ್ಟರ್ಸ್ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ.
1: ಈಗ ಏನು ಕೆಲಸ ಮಾಡ್ತಾ ಇದ್ದೀರಿ ಚಿದಂಬರ ಅವರೇ ತಾವು?
2: ಆಕ್ಚುಲಿ ನನ್ನ ಮುಖ್ಯ ಕೆಲಸ ಏನು ಅಂದರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂದರೆ ಗಂಧ ತ್ಯಾಜ್ಯ ವಸ್ತುಗಳನ್ನ ಹೆಂಗೆ ಕಲೆಕ್ಷನ್ ಮಾಡ್ಕೊಳ್ಳೋದು, ನಗರಗಳಲ್ಲಿ ಮತ್ತು ಟೌನ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹೇಗೆ ಕಸನ ಕಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ಪ್ರೈಮರಿ ಕಲೆಕ್ಷನ್ ಅಂತ ಹೇಳಿದ್ದಾರೆ. ಆಮೇಲೆ ಹೆಂಗೆ ನಾವು ಅಲ್ಲಿಂದ ಕಲೆಕ್ಟ್ ಮಾಡಿದ್ದ ಕಸನ ಹೆಂಗೆ ಸಾಗಣೆ ಮಾಡೋದು, ಮತ್ತು ಪ್ರೋಸೆಸ್ ಮಾಡೋದು, ಟ್ರೀಟ್ಮೆಂಟ್ ಮಾಡೋದು, ಮತ್ತು ಕೊನೆಗೆ ಹೊಂಡ ಬರ್ತಿ ಈ ಜಾಗದಲ್ಲಿ ಹೇಗೆ ನಾವು ಯಾವ ಕಸನ ಅಲ್ಲಿ ಕಳಿಸ್ಬೇಕು. ಸೊ ಇದಿಷ್ಟು ಯೋಜನೆಗಳನ್ನು ನಾನು ಮಹಾನಗರ ಪಾಲಿಕೆಗೆ ಮತ್ತು ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಇವರಿಗೆ ವಿನ್ಯಾಸಗೊಳಿಸ್ಕೊಡ್ತೀನಿ.
1: ಅಂದ್ರೆ ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ?
2: ಹೌದು ಸರ್.
1: ಈಗ ಮೈಸೂರಿನಲ್ಲಿ ಆ ತರಹದಾದ್ರೂ ಒಂದು ಚಟುವಟಿಕೆನಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ?
2: ಇಲ್ಲಿ ಮೈಸೂರು ನಗರದ ರಿಂಗ್ ರೋಡ್ ಪಕ್ಕ ಹಳೆ ಕೆಸರಿ ಅಂತ ಇದೆ, ಅಲ್ಲಿ ಮೈಸೂರು ಮಹಾನಗರ ಪಾಲಿಕೆಯವರು ಸುಮಾರು 3 ಎಕರೆಯಷ್ಟು ಜಾಗ ಕೊಟ್ಟಿದ್ದಾರೆ. ನಾನು ಈ ತರದ ಒಂದು ಶೂನ್ಯ ಘನ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಒಂದು ಘಟಕ ಒಂದು ನಿರ್ವಹಣೆ ಮಾಡ್ತಾ ಇದ್ದೀನಿ.
1: ಏನ್ ಸರ್ ಇದು ಶೂನ್ಯ ತ್ಯಾಜ್ಯ ನಿರ್ವಹಣಾ ಘಟಕ ಅಂತಂದ್ರೆ?
2: ಪ್ರತಿಯೊಂದು ಬರುವಂತಹ ಮನೆ ಮನೆಗಳಲ್ಲಿ ಜನರೇಟ್ ಆಗುವಂತಹ ಕಸ ಏನಾಗ್ತಾ ಇದೆ ಅಂದ್ರೆ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಬಿಸಾಕ್ತಾ ಇದಾರೆ. ಮತ್ತೆ ಏನಾಗ್ತಾ ಇದೆ ಅಂದ್ರೆ ಹೊಂಡಬತ್ತಿ ಅಂತ ಅಂದ್ರೆ ಲ್ಯಾಂಡ್ ಫಿಲ್ ಅಂತ ಹೇಳ್ತಾರೆ, ಈಗ ಹೋಗ್ತಾ ಇದೆ. ಸೊ ಕೆಲವು ಮಾತ್ರ ಟ್ರೀಟ್ ಆಗ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ, ಕೆಲವೆಲ್ಲ ಹೊಂಡಬರ್ತಿಗೆ ಹೋಗ್ತಾ ಇದೆ. ಸೊ ಇದು ನಮ್ಮ ಈ ಯೋಜನೆಯಲ್ಲಿ ಏನಂದ್ರೆ ಬರುವಂತಹ ಕಸ ಯಾವುದನ್ನು ಹೊಂಡಬರ್ತಿಗೆ ಹೋಗಬಾರ್ದು. ಸೊ ಏನೇ ಬರುವಂತಹ ಕಸನ ಅದನ್ನು ಪ್ರೊಸೆಸ್ ಮಾಡಬೇಕು, ಇಲ್ಲಾಂದ್ರೆ ಅದನ್ನ ಮರುಬಳಕೆ ಮಾಡಬೇಕು. ಇವೆರಡೂ ಮಾಡಿಕೊಂಡು ನಾವು ಹೆಂಗ್ ನಿರ್ವಹಣೆ ಮಾಡುದು, ಮತ್ತೆ ಯಾವುದೇ ರೀತಿಯ ಕಸ ನಾವು ಹೊಂಡಬರ್ತಿಗೆ ಹೋಗಬಾರ್ದು.
1: ಯಾಕೆ ಹೊಂಡಬರ್ತಿ ಮಾಡಬಾರ್ದು ಅಂತ ಹೇಳ್ತೀರಿ, ಏನ್ ಸಮಸ್ಯೆ ಇದೆ ಅದರಲ್ಲಿ?
2: ಸರ್, ಹೊಂಡಬರ್ತಿ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಇನರ್ಟ್ಸ್ ಅಂತ ಹೇಳ್ತೀವಿ. ಅಲ್ಟಿಮೇಟ್ ಆಗಿ ಯಾವುದು ಮರುಬಳಕೆ ಆಗದೆ ಇರುವಂತಹ ವಸ್ತುಗಳನ್ನ ಇನರ್ಟ್ಸ್ ಅಂತ ಹೇಳ್ತೀವಿ, ಅದನ್ನ ಮಾತ್ರ ನಾವು ಹೊಂಡಬರ್ತಿಗೆ ನಾವು ಕಳಿಸ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಇನರ್ಟ್ಸ್ ಜೊತೆ ನಾವು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ವೇಸ್ಟ್ ಮತ್ತೆ ಮರುಬಳಕೆ ಆಗುವಂತಹ ವಸ್ತುಗಳು ಏನಿದೆ ಅದನ್ನ ನಾವು ಅಲ್ಲಿಗೆ ಹೊಂಡಬರ್ತಿ ಕಳಿಸ್ತಾ ಇದೀವಿ.
1: ಹೊಂಡಬರ್ತಿ ಅಂದ್ರೆ ಏನು ಅಂತ ಹೇಳ್ಬಿಡಿ ಸರ್ ಮೊದಲು.
2: ಸರ್, ಹೊಂಡತಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೊನೆಗೆ ಅಲ್ಟಿಮೇಟ್ ಡಿಸ್ಪೋಸಲ್ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯ ಮರುಬಳಕೆ ಆಗತಂತಹ ವಸ್ತುಗಳನ್ನ ತಗೊಂಡೋಗ್ಬಿಟ್ಟು ಒಂದ್ ದೊಡ್ಡ ಹಳ್ಳ ತೆಗಿತಾರೆ. ಹಳ್ಳದಲ್ಲಿ ಏನ್ ಮಾಡ್ತಾರೆ ಅಂದ್ರೆ HDPE ಲೈನರ್ ಅಂತ ಅದನ್ನ ಹಾಕ್ತಾರೆ, ಅದೊಂದು ಶೀಟ್ ಹಾಕ್ತಾರೆ, ಅದ್ರ ಮೇಲೆ ಜಿಯೋಟೆಕ್ಸ್ಟೈಲ್ ಮೆಂಬರ್ ಅಂತ ಹಾಕ್ತಾರೆ. ಸೊ ಸೈಂಟಿಫಿಕ್ ಡಿಸ್ಪೋಸಲ್ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಇನ್ನೇ ಕಸ ಹಾಕಿದ್ರು ಅದ್ರ ಒಂದು ಮಳೆ ಬಿದ್ದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹನಿ ನೀರು ಏನಾಗುತ್ತೆ, ಇಟ್ ಆಕ್ಸ್ ಲೈಕ್ ಎ ಸ್ಕ್ಯಾವೆಂಜರ್. ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹನಿ ನೀರು ಆ ಕಸದ ಮೂಲಕ ಹರ್ಕೊಂಡು ಹೋದಾಗ ಏನಾಗುತ್ತೆ, ಸುತ್ತಮುತ್ತಲಿನ ಕಲುಷಿತ ವಸ್ತುಗಳನ್ನೆಲ್ಲ ಹೀರ್ಕೊಂಡು ಅಂತರ್ಜಲಕ್ಕೆ ಹೋಗುತ್ತೆ. ಹಾಗೆ ಅಂತ ಅಂತರ್ಜಲ ಏನಾಗುತ್ತೆ, ಕಲುಷಿತಗೊಳ್ಳುತ್ತೆ. ಸೊ ಅದನ್ನ ತಡೆಯೋದಕ್ಕೆ ನಾವ್ ಏನ್ ಮಾಡ್ತೀವಿ, ಲೈನರ್ಸ್ ಅಂತ ಹಾಕ್ತಿವಿ, HDPE ಲೈನರ್ಸ್ ಅಂತ ಹಾಕ್ತಿವಿ, ಮತ್ತೆ ಜಿಯೋ ಮೆಂಬ್ರೇನ್ಸ್ ಹಾಕ್ತಿವಿ. ಸೊ ಇದೇನ್ ಮಾಡುತ್ತೆ, ಹರಿಯುವಂತಹ ಲೀಚೆಟ್ ಅದನ್ನ ತಡೆಗಟ್ಟುತ್ತೆ. ಸೊ ಇದನ್ನ ಹೊಂಡಬರ್ತಿ ಯೋಜನೆ ಅಂತ, ಇದು ಒಂದು ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಮಾಡುವಂತ ಒಂದು ಕ್ರಿಯೆ.
1: ಎಷ್ಟಡಿ ಆಳದಲ್ಲಿ ಫಿಲ್ ಮಾಡುತ್ತ?
2: ಸರ್, ಇದೆಲ್ಲ ಏನಾಗುತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ದ ವಾಟರ್ ಲೆವೆಲ್. ಸೊ ನಮ್ಗೆ ಗ್ರೌಂಡ್ ವಾಟರ್ ಯಾವ ಲೆವೆಲ್ ಅಲ್ಲಿ ಸಿಗುತ್ತೆ, ನಾವು 10 ಅಡಿಗೂ ಹೋಗ್ಬೋದು ಅಥವಾ 20 ಅಡಿಗೂ ಹೋಗ್ಬೋದು. ಸೊ ಏನಂದ್ರೆ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಅದ್ರ ಮೇಲೆ ಮಿನಿಮಮ್ 3.5 ಮೀಟರ್ ಮೇಲ್ಗಡೆ ನಾವು ಅಲ್ಲಿ ಸ್ಟಾಪ್ ಮಾಡ್ತೀವಿ. ಹೋಗಿ ಅದನ್ನ
1: ಯಾವ್ದಕ್ಕೆ ಹೊಂಡ ಬರ್ತೀನಿ ಅಡ್ವೈಸ್ ಮಾಡಲ್ಲ, ಜಾಸ್ತಿ ಆಗ್ಬಾರ್ದು ಅಂತ ಯಾಕೆ ಅನ್ಸುತ್ತೆ ನಮಗೆ?
2: ಸರ್, ಈಗಾಗಲೇ ಮೈಸೂರು ನಗರ ಪಾಲಿಕೆ 35 ಎಕರೆ ಅಷ್ಟು ಆಗ್ಲೇ ಇಯರ್ ಮಾರ್ಕ್ ಆಗಿದೆ ಹೊಂಡ ಬರ್ತಿ ಜಾಗ. ಈಗಾಗಲೇ ಆಲ್ಮೋಸ್ಟ್ 40% ಅಷ್ಟು ಆಗ್ಲೇ ಉಪಯೋಗ ಆಗಿದೆ. ಸೊ ಏನಾಗ್ತಾ ಇದೆ ಅಂದ್ರೆ ನಾವು ಪ್ರತಿಯೊಂದು ಏನೋ ಒಂದು ಮನೆ ಮನೆಗಳಿಂದ ತ್ಯಾಜ್ಯಗಳನ್ನ ಜನರೇಟ್ ಮಾಡ್ತೀವಿ. ಸೊ ನಾವು ಸೋರ್ಸ್ ಸೆಗ್ರಿಗೇಷನ್ ಅಂದ್ರೆ ಮನೆಯಲ್ಲೇ ನಾವು ಬೇರ್ಪಡಿಸಿರೋದ್ರಿಂದ ಸೊ ನಮ್ಗೆ ಏನಾಗ್ತಾ ಇದೆ, ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಯಾವಾಗ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಯಾವ್ದು ಮರುಬಳಕೆ ಆಗುವಂತ ವಸ್ತುಗಳು, ಯಾವ್ದು ಮರುಬಳಕೆ ಆಗದೆ ವಸ್ತುಗಳು ಅಂತ ನಾವೇನ್ ಮಾಡ್ತೇವೆ, ಅದಕ್ಕೆ ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಯಾವ್ದು

0: ಬಳಕೆ ಆಗುತ್ತೆ, ಅದು ಮರುಬಳಕೆ ಆಗೋದಿಲ್ಲ ಅಂತ. ನಾವೇನು ಮಾಡ್ತೀವಿ ಇಲ್ಲಿ ಮಿಷಿನ್ ಹಾಕಿದಾಗ ಏನಾಗುತ್ತೆ ಅಂದರೆ, ಸೊ ಅದೇನು ಮಾಡುತ್ತೆ ಅಂದರೆ ಅದ್ರ ರಂಗಗಳಿಂದ ಬರುವಂಥ ಟ್ರಾಮೆಲ್ಸ್ ಅಂತ ಹೇಳ್ತೀವಿ, ಸೊ ಅದ್ರಿಗೆ ಕಸನ ಅದ್ರ ಒಡೆ ಹೋದಾಗ ಸೊ ಅದಕ್ಕೆ ಗೊತ್ತಾಗೋದಿಲ್ಲ ಯಾವುದು ಮರುಬಳಕೆ ಆಗುವಂಥದ್ದು ಯಾವುದು ಮರುಬಳಕೆ ಆಗದಿರುವಂಥದ್ದು. ಸೊ ಅವಾಗ ಏನಾಗುತ್ತೆ ಅಂದರೆ, ಸೊ ಯಾವುದು ಅಲ್ಟಿಮೇಟ್ ಆಗಿ ನಾವು ಏನು ಮರುಬಳಕೆ ಆಗೋದ ವಸ್ತು ಹೋಗ್ಬೇಕು ಅದ್ರ ಜೊತೆಗೆ ಮರುಬಳಕೆ ಆಗುವಂತಹ ವಸ್ತುಗಳು ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಏನ್ ಡಿಸೈನ್ ಮಾಡಿರ್ತೀವಿ ಹೊಂಡ ಬರ್ತಿಗೆ, ನೀವು ಎಷ್ಟು ಸುಮಾರು ಒಂದು 35 ಎಕರೆನಲ್ಲಿ ನಾವು ಆಲ್ಮೋಸ್ಟ್ ಮಿನಿಮಮ್ ಒಂದು 30 ವರ್ಷ ಅಷ್ಟು ನಾವು ಡಿಸ್ಪೋಸ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿರ್ತೀವಿ, ಅದು 15 ವರ್ಷದೊಳಗೆ ಕಂಪ್ಲೀಟ್ ಆಗ್ಬಿಡುತ್ತೆ.
1: ಈಗ ತಮಗೆ ಒಂದು 3 ಎಕರೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ವಾ, ಅಲ್ಲಿ ಪ್ರತಿನಿತ್ಯ ಎಷ್ಟು ಟನ್ ತ್ಯಾಜ್ಯವನ್ನ ತಾವು ಸಂಸ್ಕರಣೆ ಮಾಡ್ತೀರಿ?
0: ಸರ್, ಅಲ್ಲಿ ನಾವು ಪ್ರತಿದಿನ ಸುಮಾರು 6 ರಿಂದ 12 ಟನ್ ಅಷ್ಟು ಮಾಡ್ತೀವಿ ಸರ್.
1: ಹೇಳಿ ಸರ್, ಅಲ್ಲಿ ಏನೇನ್ ಮಾಡ್ತೀರಾ ನೀವು, ಏನೇನ್ ವ್ಯವಸ್ಥೆ ಇಟ್ಕೊಂಡಿದ್ದೀರಾ, ಹೇಗೆ ಘನ ತ್ಯಾಜ್ಯ ನಿರ್ವಹಣೆ ಮಾಡ್ತಾ ಇದ್ದೀರಾ?
0: ಸರ್, ನಮ್ದೇನು ಅಂದ್ರೆ, ಅಲ್ಲಿ ನಮ್ಗೆ ಏನು ಮೈಸೂರು ಮಹಾನಗರ ಪಾಲಿಕೆ ಏನು ಸಾಲಿಡ್ ವೇಸ್ಟ್ ಏನು ಕೊಡ್ತಾರೆ, ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡ್ಕೊಂಡು ನಮ್ಗೆ ತಂದು ಕೊಡ್ತಾರೆ. ಸೊ ನಾವು ಪ್ರತಿ ಏನೇ ಇದ್ರೂ ನಾವು ಅಲ್ಲೇ ಸಂಸ್ಕರಿಸ್ಕೋಬೇಕು, ಜೊತೆಗೆ 1 ಗ್ರಾಮಷ್ಟು ನಾವು ಪ್ಲಾಂಟ್ ಇಂದ ಆಚೆ ಹೋಗ್ಬಾರ್ದು, ಆ ಥರ ಒಂದು ಯೋಜನೆ ಹಾಕೊಂಡಿದ್ದೀವಿ. ಸೊ ಇದನ್ನ ಮಾಡೋದಕ್ಕೆ ನಾವು ಹಲವಾರು ರೀತಿ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಏನ್ ಮಾಡ್ತೀವಿ ಅಂದ್ರೆ, ಹಸಿ ಕಸ ಮತ್ತೆ ಒಣ ಕಸ ಅದನ್ನ ನಾವು ಸಿಗ್ರಿಗೇಟ್ ಮಾಡ್ಕೋತೀವಿ. ಸೊ ಈ ಹಸಿ ಕಸದಲ್ಲಿ ಏನ್ ಮಾಡ್ತೀವಿ, ಈಗ ಮುಂಚೆ ಏನ್ ಮಾಡ್ತಾ ಇದ್ರು, ಎಲ್ಲಾ ಪ್ರತಿಯೊಂದು ಹಸಿ ಕಸ ಏನೇ ಬರುತ್ತೆ ಅದನ್ನ ಎತ್ಕೊಂಡು ಗೊಬ್ಬರ ಮಾಡ್ಬಿಡ್ತಿದ್ರು. ಸೊ ಅದರಲ್ಲಿ ಏನ್ ಮಾಡ್ತೀವಿ, ಎಲ್ಲಾನು ಗೊಬ್ಬರನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಅದಕ್ಕೆ ಗೊಬ್ಬರ ಹಾಕೋದಿಂತ ಮುಂಚೆನೆ ಅದನ್ನ ಕೆಲವು ವಸ್ತುಗಳನ್ನ ಮರುಬಳಕೆ ಮಾಡ್ಕೋಬಹುದು. ಯಾವ್ಯಾವ ವಸ್ತುಗಳನ್ನ ಮರುಬಳಕೆ ಮಾಡ್ಕೋಬಹುದು ಅಂದ್ರೆ, ಮೊದಲನೇದ್ ನಾವೇನ್ ಮಾಡ್ತೀವಿ, 3 ವಿಧವಾಗಿ ನಾವು ವಿಂಗಡಣೆ ಮಾಡ್ಕೋತೀವಿ. ಹಸು ತಿನ್ನುವಂತಹ ತ್ಯಾಜ್ಯ, ಹಸು ತಿಂದೇ ಇರುವಂತಹ ತ್ಯಾಜ್ಯ, ಮೀನುಗಳು ತಿನ್ನುವಂತಹ ತ್ಯಾಜ್ಯ. ಸೊ ಈ ತರ ನಾವು ವಿಂಗಡಣೆ ಮಾಡ್ಕೋತೀವಿ. ಈ ಹಸುಗಳು ತಿನ್ನುವಂಥದ್ದು ಏನು ಅಂದ್ರೆ, ಸ್ವಲ್ಪ ತರಕಾರಿಗಳು, ಆಮೇಲೆ ಹಣ್ಣು ಹಂಪಲುಗಳು ಅಂದ್ರೆ ಕಲ್ಲಂಗಡಿಗಳು, ಕುಂಬಳಕಾಯಿ ಬರುತ್ತೆ. ಸೊ ಈ ತರದ್ ಬರುತ್ತೆ, ಮತ್ತೆ ಜೊತೆಗೆ ತರಕಾರಿಗಳು ಬರುತ್ತೆ. ಸೊ ಇದೇನ್ ಮಾಡ್ತೀವಿ, ಡೈರೆಕ್ಟ್ ನಮ್ಗೆ ಕೆಲವು ಸಾರಿ ಮಾರ್ಕೆಟ್ ಇಂದ ಡೈರೆಕ್ಟ್ ಆಗಿ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ಅದನ್ನ ತೊಳಿತೀವಿ. ತೊಳ್ಬಿಟ್ಟು ಯಾಕಂದ್ರೆ ಪೆಸ್ಟಿಸ್ ಇರ್ಬೋದು, ಅದನ್ನ ವಾಶ್ ಮಾಡ್ಬಿಟ್ಟು ಅದ್ರದ್ದು ಕ್ವಾಲಿಟಿ ನೋಡ್ತೀವಿ. ಅದ್ ಕ್ವಾಲಿಟಿ ನೋಡ್ಬಿಟ್ಟು ನಾವು ಅದನ್ನ ಮತ್ತೆ ಹಸುಗಳಿಗೆ ಫೀಡ್ ಮಾಡ್ತೀವಿ.
1: ನಿಮ್ಮಲ್ಲಿ ಹಸುಗಳಿದೆಯಾ?
0: ಹಸುಗಳಿದೀವಿ ಸರ್.
1: ಎಷ್ಟು ಹಸು ಸಾಕಿದ್ರಿ?
0: ಸುಮಾರು 5 ಹಸುಗಳೆ ಸರ್, ಎಲ್ಲ ನಾಟಿ ಹಸುಗಳೆ, ನಾಟಿ ಹಸುಗಳೇ ಸಾಕೊಂಡಿದೀವಿ.
1: ಅದಕ್ಕೆ ನೀವು ಬೇರೆ ಆಹಾರ ಕೊಡಲ್ಲ?
0: ಅದ್ರ ಜೊತೆಗೆ ನಾವು ಹುಲ್ ಕೊಡ್ತೀವಿ ಸರ್. ಸೊ ಒಣ ಹುಲ್ ಕೊಡ್ತೀವಿ, ಮತ್ತೆ ಹಸಿ ಹುಲ್ಲು ಕೊಡ್ತೀವಿ. ಬರೀ ತಾರಿ ಕೊಟ್ಬಿಟ್ರೆ ಹಸುಗಳು ಉಚ್ಕೋತವೆ. ಸೊ ಅದಕ್ಕೆ ನಾವು ಅದ್ ಕೊಡೋದಿಲ್ಲ. ಜೊತೆಗೆ ನಾವು ಒಣ ಹುಲ್ಲು ಮತ್ತೆ ಹಸಿ ಹುಲ್ಲು ಮತ್ತೆ ತರಕಾರಿಗಳು ಮತ್ತೆ ಹಿಂಡಿ ಬೂಸ ಎಲ್ಲ ಕೊಡ್ತೇವೆ, ಅದೇ ರೀತಿ ನಾವು ಇದನ್ನು ಕೊಡ್ತೇವೆ. ಸೊ ಇವುಗಳು ತಿನ್ಸೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ, ಹಾಲು ಸಿಗುತ್ತೆ. ನಾವು ಈ ಹಾಲು ಏನ್ ಬರುತ್ತೆ ಅದನ್ನ ಸ್ವಲ್ಪ ನಾವು ಪಂಚಗವ್ಯ ಮಾಡ್ಲಿಕ್ಕೆ ನಾವು ಇಟ್ಕೋತೀವಿ. ಸೊ ಮಿಕ್ಕಿದನ್ನ ನಾವು ಡೈರಿಗೆ ಹಾಕ್ತೀವಿ. ಆಮೇಲೆ ನಮ್ಗೆ ಸಗಣಿ ಮತ್ತೆ ಗಂಜಲ ಸಿಗುತ್ತೆ. ಗಂಜಲದ ಒಂದು ದೊಡ್ಡ ಟ್ಯಾಂಕ್ ಮಾಡ್ಕೊಂಡಿದ್ವಿ, ಗಂಜಲ ಬರುವಂತ ಎಲ್ಲಾ ಗಂಜಲನು ಟ್ಯಾಂಕ್ ಒಳಗೆ ಹಾಕೋತೀವಿ. ಆಮೇಲೆ ಸಗಣಿ ಸಿಗುತ್ತೆ, ಸಗಣಿನ ನಾವು ಕಲ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀವಿ. ಈ ಕಲ್ಚರ್ ಅಂದ್ರೆ ನಾವು ಹಸಿ ಕಸ, ನಾವು ಯಾವ್ದು ಹಸುನು ತಿನ್ನಲ್ಲ, ಜೊತೆಗೆ ಮೀನುಗಳು ತಿನ್ನಲ್ಲ, ಅಂತವನ್ನ ಎತ್ಕೊಂಡು ಹೋಗ್ಬಿಟ್ಟು ನಾವು ಪಕ್ಕದಲ್ಲಿ ಇಟ್ಕೋತೀವಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದನ್ನ ಸಪರೇಟ್ ಗುಡ್ಡೆ ಹಾಕೋತೆ. ಗುಡ್ಡೆ ಹಾಕ್ಬಿಟ್ಟು ನಾವು ಈ ಸಗಣಿ ಇರುತ್ತಲ್ಲ, ಸಗಣಿಗೆ ಮತ್ತೆ ಗಂಜಲ ಎರಡು ಮಿಶ್ರಣ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಮೊಸರು, ಸ್ವಲ್ಪ ನೀರ, ಇದಿಷ್ಟು ಹಾಕೊಂಡು ಒಂದು ಕಲ್ಚರ್ ಮಾಡ್ಕೋತೀವಿ. ಈಗ ಈ ಕಲ್ಚರ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ನಾವು ಇದನ್ನ ಸ್ಪ್ರೇ ಮಾಡ್ತೀವಿ. ಈ ಕಲ್ಚರ್ ಏನಾಗುತ್ತೆ, ಅದು ಬ್ಯಾಕ್ಟೀರಿಯಲ್ ಗ್ರೋತ್ ತುಂಬಾ ಎಕ್ಸ್ಪೋನೆನ್ಷಿಯಲಿ ಆಗುತ್ತೆ. ಸೊ ಅದರಿಂದ ತುಂಬಾ ಬ್ಯಾಕ್ಟೀರಿಯಲ್ಸ್ ಇರೋದ್ರಿಂದ ಕೊಳಿಲಿಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ನಾವು ಕಂಪೋಸ್ಟ್ ಮಾಡ್ಲಿಕ್ಕೆ ಅದನ್ನ ನಾವು ಈ ಕಲ್ಚರ್ನ ಯೂಸ್ ಮಾಡ್ತೀವಿ.
1: ಈಗ ದನಗಳ ಸಾಕಾಣಿಕೆ ಒಂದಾಯ್ತು.
0: ಹೌದು.
1: ಆಮೇಲೆ ಮೀನು ತಿನ್ನುವಂತ ತ್ಯಾಜ್ಯ ಅಂದ್ರೆ ಅದೇನ್ ತ್ಯಾಜ್ಯಗಳು?
0: ಸರ್, ಮೀನುಗಳಿಗೆ ಅಂದ್ರೆ ಅದು ತುಂಬಾ ಇಷ್ಟ, ಮತ್ತೆ ಕೋಸ್ ತುಂಬಾ ಇಷ್ಟ, ಬಾಳೆಹಣ್ಣು ತುಂಬಾ ಇಷ್ಟ. ಸೊ ನಾವು ತಿಲಾಪಿಯ ಮತ್ತೆ ಕಾಮನ್ ಕಾರ್ಪ್ ಇವೆರಡು ಮೀನುಗಳು ಸಾಕೊಂಡಿದ್ದೀವಿ.
1: ಎಷ್ಟು ಪ್ರದೇಶದಲ್ಲಿ?
0: ಸರ್, ಸುಮಾರು 50x50 ಅಷ್ಟು ದೊಡ್ಡ ಇದರಲ್ಲಿ ಗುಂಡಿ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ನಾವು ಮೀನ್ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಜೊತೆಗೆ ಇದನ್ನ ಸಾಕಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ಆರ್ಥಿಕ ನೆರವು ಇರುತ್ತೆ ಇದರಿಂದ. ಸೊ ಮೀನ್ಗಳು ಮಾರೋದ್ರಿಂದ ಅದರಿಂದ ನಮ್ಗೆ.
1: ಎಷ್ಟು ಮೀನ್ ಸಾಕಿದ್ರಿ?
0: ಸರ್, ಈಗ ಸುಮಾರು 1.5 ಸಾವಿರ ಇದೆ ಸರ್.
1: 1.5 ಸಾವಿರ?
0: 1.5 ಸಾವಿರ.
1: ತಿಲಾಪಿಯ, ಆಮೇಲೆ
0: ತಿಲಾಪಿಯ ಮತ್ತೆ ಕಾಮನ್ ಕಾರ್ಪ್.
1: ಏನ್ ವೇಸ್ಟ್ ಬರುತ್ತೆ ಅದನ್ನ ಮೀನಿಗೆ ಹಾಕ್ತೀರಿ?
0: ಏನ್ ವೇಸ್ಟ್ ಬರುತ್ತೆ, ಸೊ ಅದನ್ನ ಎಲ್ಲಾನು ಹಾಕ್ಲಿಕ್ಕೆ ಆಗಲ್ಲ, ಜೊತೆಗೆ ಸ್ವಲ್ಪ ಹಿಂಡಿನೂ ಹಾಕ್ತೀವಿ. ಸೊ ಅದು ಗ್ರೋತ್ ನಾರ್ಮಲ್ ಗ್ರೋತ್ ಬರ್ತಾ ಇದೆ. ಸೊ ನಮ್ದು ಉದ್ದೇಶ ಏನಂದ್ರೆ, ಆದಷ್ಟು ಏನು ನಮ್ಗೆ ತ್ಯಾಜ್ಯಗಳು ಸಿಗುತ್ತೆ ಅದನ್ನ ಕಂಪೋಸ್ಟ್ ಮಾಡ್ಲಿಕ್ಕಿಂತ ಮುಂಚೆ ಎಷ್ಟು ಮರುಬಳಕೆ ಮಾಡ್ಕೋಬಹುದು? ಹಸಿ ಕಸ ಯೂಶಲಿ ಒಣ ಕಸದಲ್ಲಿ ಮರುಬಳಕೆ ಮಾಡ್ತಾರೆ, ನಾವು ಹಸಿಗಳದಲ್ಲೂ ಎಷ್ಟು ಮ್ಯಾಕ್ಸಿಮಮ್ ನಾವು

0: ಮರುಬಳಕೆ ಮಾಡ್ಕೋಬಹುದು, ಅದನ್ನ ನಾವು ನೋಡ್ತಾ ಇದೀವಿ ಸರ್.
1: ಅಂದ್ರೆ ಹಸು ತಿನ್ನುವಂತದ್ನ ಪ್ರತ್ಯೇಕ ಮಾಡಿ ಹಸುಗೆ ಹಾಕ್ತೀರಿ, ಮೀನ್ ತಿನ್ನುವಂತದ್ನ ಮೀನಿ ತಿನ್ನೋದು, ಎರಡೂ ತಿಂದಲೇ ಇರೋದನ್ನ ಗೊಬ್ಬರ ಮಾಡ್ತೀವಿ.
0: ಎರಡು ತಿಂದ ಇರೋದನ್ನ ಗೊಬ್ಬರ ಮಾಡ್ತೀವಿ.
1: ಈ ಗೊಬ್ಬರ ಮಾಡೋದು ಅಂತಂದ್ರೆ ಈ ಹಸಿ ಕಸನೆ ಪ್ರತ್ಯೇಕವಾಗಿ ಒಣ ಕಸನೆ ಪ್ರತ್ಯೇಕವಾಗಿ ಗೊಬ್ಬರ ಮಾಡ್ತೀರಾ ಅಥವಾ?
0: ಬರೀ ಹಸಿ ಕಸದಲ್ಲಿ, ಹಸಿ ಕಸ ಮಾತ್ರ ನಾವು ಗೊಬ್ಬರ ಮಾಡ್ಕೋತೀವಿ. ಈ ಹಸಿ ಕಸದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಗೊಬ್ಬರ ಮಾಡೋಕೆ ಎಲ್ಲಾ ಕಡೆನು ಏನಾಗುತ್ತೆ, ಕೆಲವರು ಒಂದ್ ತಿಂಗಳಲ್ಲಿ ಮಾಡ್ತಾರೆ, ಕೆಲವರು ಮೂರ್ ತಿಂಗಳಲ್ಲಿ ಮಾಡ್ತಾರೆ, ಕೆಲವರು ನಾಲ್ಕು ತಿಂಗಳಲ್ಲಿ ಮಾಡ್ತಾರೆ. ಈ ಗೊಬ್ಬರ ಮಾಡೋದು ಒಂದು ಕಲೆ ಸರ್. ಸೊ ಈ ಗೊಬ್ಬರದಲ್ಲಿ ಹಿಂಗೆ ಏನು ಅಂದ್ರೆ, ನೀವು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂತ ಇರುತ್ತೆ. ಕಾರ್ಬನ್ ಕಂಟೆಂಟ್ 25 ಇದ್ದರೆ ನೈಟ್ರೋಜನ್ ಕಂಟೆಂಟ್ 1 ಇರಬೇಕು. ಈ ಕಾರ್ಬನ್ ಟು ರೇಷಿಯೋ ನೈಟ್ರೋಜನ್ ರೇಷಿಯೋ 25:1 ಮೇಂಟೈನ್ ಮಾಡಿದಾಗ ನಮ್ಗೆ ಏನಂದ್ರೆ ನಮ್ಗೆ ಕ್ವಾಲಿಟಿ ಚೆನ್ನಾಗಿ ಗೊಬ್ಬರದ.
1: ಈ ಕಾರ್ಬನ್ ಯಾವುದು, ನೈಟ್ರೋಜನ್ ಯಾವುದು ಒಂಚೂರು ಹೇಳ್ಬೋದಾ ಸರ್?
0: ಸರ್, ಈ ಕಾರ್ಬನ್ ಅನ್ನೋದು ಈ ಒಣ ಹುಲ್ಲು ಮತ್ತೆ ಡ್ರೈ ಲೀವ್ಸ್ ಒಣ ಎಲೆ ಆಮೇಲೆ ಸಾಡಸ್ಟ್, ಈ ಮೂರು ಕಾರ್ಬನ್ ರಿಚ್, ನಮ್ಗೆ ಸುತ್ತಮುತ್ತ ದೊರೆಯುವ ಲಭ್ಯವಿರುವಂತಹ ವಸ್ತುಗಳು.
1: ಒಣ ವಸ್ತುಗಳಲ್ಲೆಲ್ಲ ಕಾರ್ಬನ್ ಹೇರಳವಾಗಿರುತ್ತೆ.
0: ಯಾವ್ದು ಗ್ರೀನ್ ಇರೋದಿಲ್ವೋ ಅದರಲ್ಲಿ ಕಾರ್ಬನ್ ಹೇರಳವಾಗಿರುತ್ತೆ. ಸೊ ಯಾವ್ದು ಗ್ರೀನ್ ಆಗಿರುತ್ತೆ ಅಂದ್ರೆ ಮನೆ ಮನೆ ತ್ಯಾಜ್ಯ ಮತ್ತೆ ಚಿಕನ್ ವೇಸ್ಟ್ ಮಟನ್ ವೇಸ್ಟ್ ಆಮೇಲೆ ನೆಕ್ಸ್ಟ್ ಏನೇ ಹಸಿ, ಯಾವ್ದು ಗ್ರೀನ್ ಕಲರ್ ಇರುತ್ತೆ ಸೊ ಹಸಿಯಾಗಿರುತ್ತೆ, ಸೊ ಅದರಲ್ಲೇ ನೈಟ್ರೋಜನ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಅದನ್ನ ಒಂದು ಭಾಗ ಯೂಸ್ ಮಾಡಿ ನೈಟ್ರೋಜನ್ ಕಂಟೆಂಟ್ ಇರೋದನ್ನ, ಕಾರ್ಬನ್ ಕಂಟೆಂಟ್ ಇರೋದ್ರ 25 ಭಾಗ ಯೂಸ್ ಮಾಡ್ಬೇಕು. ಆವಾಗ್ಲೇ ಸಮೃದ್ಧಿಯಾಗಿ ನಿಮ್ಗೆ ಕಾಂಪೋಸ್ಟ್ ಬರುತ್ತೆ. ಮತ್ತೆ ನಿಮ್ಗೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದವರು ಏನು ಪ್ಯಾರಾಮೀಟರ್ಸ್ ಹೇಳಿದ್ದಾರೆ, NPK ಕಂಟೆಂಟ್ ಅಂದ್ರೆ ಮೈಕ್ರೋನ್ಯೂಟ್ರಿಯಂಟ್ ಕಂಟೆಂಟ್ ಅಂತ ಹೇಳಿದ್ದಾರೆ, ಆ ಲೆವೆಲ್ಗೆ ಅಚೀವ್ ಆಗ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಎಲ್ಲ ತುಂಬಾ ಸ್ಲೋ ಆಗುತ್ತೆ. ಸೊ ಗೊಬ್ಬರ ಮಾಡೋದು ಅಷ್ಟೇ, 1 ತಿಂಗಳು ಆಗೋ ಗೊಬ್ಬರ ನಿಮ್ಗೆ 4 ಆಗ್ಬಹುದು ಅಥವಾ 5 ತಿಂಗಳಾಗ್ಬಹುದು. ಸೊ ಮೇನ್ ಉದ್ದೇಶ ಏನು ಅಂದ್ರೆ ನಿಮ್ಗೆ ಕಾರ್ಬನ್ ಟು ನೈಟ್ರೋಜನ್, ಒಣ ಹುಲ್ಲು ಅಂದ್ರೆ ಹಸಿರು ಇಲ್ದಿರುವಂತಹ ಆರ್ಗ್ಯಾನಿಕ್ ವಸ್ತುಗಳು ಅಂದ್ರೆ ಒಣ ಹುಲ್ಲು ಅಥವಾ ಡ್ರೈ ಲೀವ್ಸ್, ಎಸ್ಪೆಷಲಿ ಡ್ರೈ ಲೀವ್ಸ್ ನಿಮ್ಗೆ ಎಲ್ಲಾ ಕಡೆಯಿಂದ ಸಿಗುತ್ತೆ. ಅಗ್ರಿಕಲ್ಚರ್ ವೇಸ್ಟ್ ಸಿಗುತ್ತೆ, ಅದು ನೀವು ಅಗ್ರಿಕಲ್ಚರ್ ವೇಸ್ಟ್ ನೀವು ಎಲ್ಲ ಕಟಾವ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅದನ್ನು ಹೇರಳವಾಗಿ ಶೇಖರಣೆ ಮಾಡ್ಕೋಬೇಕು.
1: ಚಿದಂಬರ ಅವರೇ, ನಿಮ್ಗೆ ಬರುವಂತಹ ಕಸ ಸಿಟಿ ವೇಸ್ಟ್ ಅಂತ ಹೇಳಿದ್ರಿ, ಇದರಲ್ಲಿ ಒಣ ತ್ಯಾಜ್ಯ ಹಸಿ ತ್ಯಾಜ್ಯ ಎರಡು ಇರುತ್ತ?
0: ಒಣ ತ್ಯಾಜ್ಯ ಇರುತ್ತೆ, ಹಸಿ ತ್ಯಾಜ್ಯ ಎರಡು ಇರುತ್ತೆ.
1: ನೀವು ಸಪರೇಟ್ ಮಾಡಕ್ ಏನ್ ಮಾಡ್ಕೋತೀರಿ ಅದನ್ನ?
0: ಒಂದು ಬೆಲ್ಟ್ ಕನ್ವೇಯರ್ ಇಟ್ಕೊಂಡಿದೀವಿ, ಯೂಶಲಿ ಆಟೋ ಟಿಪ್ಪರ್ ಅಲ್ಲಿ ಬರುತ್ತೆ. ಆಟೋ ಟಿಪ್ಪರ್ ಬಂದಾಗ ಅದು ಬೆಲ್ಟ್ ಕನ್ವೇಯರ್ ಮೇಲೆ ಬೀಳುತ್ತೆ, ಬೆಲ್ಟ್ ಕನ್ವೇಯರ್ ಮೇಲೆ ಬಿದ್ದಾಗ ಏನಾಗುತ್ತೆ ಅದು ಮುಂದಕ್ಕೆ ಹೋಗುತ್ತೆ. ಸೊ ಜೊತೆ ಕಸಗಳನ್ನು ಮುಂದಕೊಂಡು ಹೋಗುತ್ತೆ. ಆ ಕಡೆ ಈ ಕಡೆ ನಂದು ವರ್ಕರ್ಸ್ ಇರ್ತಾರೆ. ಸೊ ವರ್ಕರ್ಸ್ ಆಯ್ತಾರೆ, ಹಸಿ ಕಸ ಯಾವ್ದು ಒಣ ಕಸ ಯಾವ್ದು ಅಂತ. ಸೊ ಅದನ್ನ ಪ್ರೈಮರಿ ಸೆಗ್ರಿಗೇಷನ್, ಮೊದಲನೇ ಹಂತದ ವಿಂಗಡಣೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಂತ ಏನಂದ್ರೆ ಸೆಕೆಂಡರಿ ಸೆಗ್ರಿಗೇಷನ್. ಸೆಕೆಂಡರಿ ಸೆಗ್ರಿಗೇಷನ್ ಅಂದ್ರೆ ಈಗ ಹಸಿ ಕಸ ಹೇಳದಲ್ಲ, ಸೊ ಮತ್ತೆ ಮರು ವಿಂಗಡಣೆ ಮಾಡೋದು ಹಸಿ ಕಸದಲ್ಲೂ, ಒಣ ಕಸದಲ್ಲೂ ಮರು ವಿಂಗಡಣೆ ಮಾಡೋದು. ಈ ಒಣ ಕಸದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಟಲ್ ಸಿಗುತ್ತೆ, ನೆಕ್ಸ್ಟ್ ಚಪ್ಪಲಿಗಳು ಸಿಗುತ್ತೆ, ಟೈರ್ ಸಿಗುತ್ತೆ, ಪ್ಲಾಸ್ಟಿಕ್ ಸಿಗುತ್ತೆ, ಪ್ಲಾಸ್ಟಿಕ್ ಕವರ್ಗಳು ಸಿಗುತ್ತೆ, ಪುಗ್ಗ ಐಟಮ್ಸ್ ಸಿಗುತ್ತೆ, ಮತ್ತೆ ಬಿಯರ್ ಬಾಟಲ್ ಸಿಗುತ್ತೆ, ಮತ್ತೆ ಶಾಂಪು ಬಾಟಲ್ ಸಿಗುತ್ತೆ. ಸೊ ಈ ತರ ಸುಮಾರು 16 ಬಗ್ಗೆ ನಮ್ಗೆ ಸಿಗುತ್ತೆ. ಸೊ ನಾವು ಮೊದಲನೇ ಹಂತದ ವಿಂಗಡದಲ್ಲಿ ಬರೀ ಒಣ ಕಸ ಹಸಿ ಕಸ ತರ ಮಾತ್ರ ನಾವು ವಿಂಗಡಣೆ ಮಾಡ್ಕೋತೀವಿ. ಎರಡನೇ ವಿಂಗಡನಲ್ಲಿ ಒಣ ಕಸನ 16 ಭಾಗ ಮಾಡ್ಕೋತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ, ಜೊತೆಗೆ ನಮ್ಗೆ ಈ ಎಲ್ಲಾನು ಈಗ ನಾನು ಪ್ಲಾಸ್ಟಿಕ್ ಗ್ಲಾಸು ಟೈರು ಎಲ್ಲದರಲ್ಲೂ ಮಾರ್ಕೆಟ್ ವ್ಯಾಲ್ಯೂ ಇದೆ. ಸೊ ಆ ರೀಸೈಕ್ಲರ್ಸ್ ಆ ಒಂದ್ ವಾರಕ್ಕೊಂದ್ಸರಿ ಬಂದ್ಬಿಟ್ಟು ಇವೆಲ್ಲ ವಸ್ತುಗಳನ್ನು ತಗೊಂಡು ಹೋಗ್ತಾನೆ. ಬಟ್ ನಮ್ಗೆ ಚಾಲೆಂಜಿಂಗ್ ಆಗಿರೋದು ಈ ಪ್ಲಾಸ್ಟಿಕ್ ಕವರ್ ಮತ್ತೆ ಕಾಯ್ಕಂಠ. ಈ ಕಾಯ್ಕಂಠ ಇವೆರಡನ್ನ ನಮ್ಗೆ ಬಯರ್ಸ ಇಲ್ಲ, ಇದನ್ನ ಸೇಲ್ ಮಾಡ್ಲೇಬೇಕಲ್ಲ, ಇಟ್ಕೊಳಂಗಿಲ್ಲ. ಸೊ ಏನಾಗುತ್ತೆ ಅಂದ್ರೆ ಹಂಗೆ ಪೈಲಪ್ ಆಗುತ್ತೆ ನಮ್ಮ ಪ್ಲಾಂಟ್ ಅಲ್ಲೇ. ಸೊ ನಾವೇನ್ ಮಾಡ್ತೀವಿ, ಈ ಕಂಠ ಇರುತ್ತಲ್ಲ, ಸೊ ಕಂಠನ ಏನ್ ಮಾಡ್ತೀವಿ ನಾವು ಬರ್ನ್ ಮಾಡ್ತೀವಿ. ಹೆಂಗ್ ಬರ್ನ್ ಮಾಡ್ತೀವಿ ಅಂದ್ರೆ ಇನ್ ಆಬ್ಸೆನ್ಸ್ ಆಫ್ ಏರ್, ಅಂದ್ರೆ ಗಾಳಿ ಇರದೇ ಇರುವಂತಹ ರೀತಿಯಲ್ಲಿ. ಸೊ ಪೈರಾಲಿಸಿಸ್ ಅಂತ ಹೇಳ್ತೀವಿ, ಆ ಪೈರಾಲಿಸಿಸ್ ಮೂಲಕ ನಾವು ಅದನ್ನ ಬರ್ನ್ ಮಾಡ್ತೀವಿ.
1: ಸ್ವಲ್ಪ ವಿವರವಾಗಿ ಹೇಳ್ಬೋದ, ಗಾಳಿ ಇಲ್ದಲೆ ಯಾವ ತರ ಕರಟ ಬೇಯಿಸಬಹುದು?
0: ಇದು ಆಕ್ಚುಲಿ ನಮ್ಗೆ ಸುತ್ತಮುತ್ತ ಸಿಗುವಂತಹ ಖಾಲಿ ಡ್ರಲ್ ತಗೋಬಹುದು, ಯೂಶಲಿ ಆಯಿಲ್ ಡ್ರಮ್ಸ್ ಹತ್ರ ಸಿಗುತ್ತೆ. ಆಯಿಲ್ ಡ್ರಮ್ಸ್ ನ ತಗೊಂಡು ಏನ್ ಮಾಡ್ತೀವಿ ಅದನ್ನ ನಾವು ಕೆಳಗಡೆ ಆ ಕಡೆ ಈ ಕಡೆ 1 cm ಹೋಲ್ ಮಾಡ್ತೀವಿ. ಹೋಲ್ ಮಾಡ್ಬಿಟ್ಟು ಮೇಲೆ ಲಿಡ್ ಇರುತ್ತೆ, ಲಿಡ್ ಓಪನ್ ಮಾಡ್ಬಿಟ್ಟು ಅದ್ರೊಳಗೆ ಕಾಯ್ಕಂಠ ತುಂಬಿಡ್ತೀವಿ. ಈ ಕಾಯ್ಕಂಠಗಳೆಲ್ಲ ತುಂಬಿಟ್ಟು ಏನ್ ಮಾಡ್ತೀವಿ ಅದ್ರ ಮೇಲೆ ಮುಚ್ಚಿಬಿಡ್ತೀವಿ. ಸುತ್ತ ನಾವು ಅದಕ್ಕೆ ಬೆಂಕಿ ಹಾಕ್ತೀವಿ, ನಮ್ಗೆ ಯಾಕಂದ್ರೆ ನಮ್ಗೆ ಬಟ್ಟೆಗಳು ಸಿಗುತ್ತೆ. ಸೊ ನಮ್ಗೆ RDF ಮೆಟೀರಿಯಲ್ಸ್ ಹೇಳ್ತಾರೆ, RDF ಮೆಟೀರಿಯಲ್ಸ್ ಅಂದ್ರೆ ರೆಫ್ಯೂಸ್ ಡಿರೈವ್ ಫ್ಯೂಲ್ಸ್ ಅಂತ ಹೇಳ್ತಾರೆ. ಸೊ ಈ ಕಾಟನ್ ಬಾಕ್ಸ್ ಗಳು ಸಿಗುತ್ತೆ, ಬಟ್ಟೆಗಳು ಸಿಗುತ್ತೆ, ಅದನ್ನ ಸುತ್ತ ಹಾಕ್ಬಿಟ್ಟು ನಾವು ಬೆಂಕಿ ಹಚ್ಚುತ್ತೀವಿ. ಬೆಂಕಿ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಅದು 3 hours ಉರಿತಾ ಇರುತ್ತೆ. ಸೊ ನಾವ್ ಏನಾಗುತ್ತೆ ಅಂದ್ರೆ ಒಂದು ಆಲ್ಮೋಸ್ಟ್ 1% ರೆಸ್ಟ್ ಮಾತ್ರ ನಮ್ಗೆ ಆಕ್ಸಿಜನ್ ಸಿಗ್ತಾ ಇರುತ್ತೆ ಒಳ್ಳೆ ಕಾಯ್ಕಂಠಗಳಿಗೆ. ಸೊ ಅದೇನ್ ಮಾಡ್ತೇವೆ, ಆಲ್ಮೋಸ್ಟ್ 1-3 hours ಆದ್ಮೇಲೆ ತುಗಾವ್ಲ.

0: ಅಂದ್ರೆ ಇದ್ಲಾಗುತ್ತೆ
1: ಇದ್ಲಾಗುತ್ತೆ ಇದನ್ನ ನಾವ್ ಏನ್ ಮಾಡ್ತೀವಿ ಆಕ್ಟಿವೇಟೆಡ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂದ್ರೆ ನಾವು ಕಾಯಕಂಠಗಳಲ್ಲಿ ರಂಧ್ರಗಳಾಗುತ್ತೆ, ಮೈಕ್ರೋಪೋರ್ಸ್ಗಳಾಗ. ಈ ಮೈಕ್ರೋಪೋರ್ಸ್ಗಳದ್ದು ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ 1 gram ನಾವು ಆಕ್ಟಿವೇಟೆಡ್ ಕಾರ್ಬನ್ ತಗೊಂಡ್ರೆ ಅದು 15,000 square feet ಅಷ್ಟು ಸರ್ಫೇಸ್ ಏರಿಯಾ ಇರುತ್ತೆ. ಅಂದ್ರೆ ನೀ 2 cricket stadium ಅಷ್ಟು ಅಗಲವಾದ ಮೈದಾನದಷ್ಟು ಸರ್ಫೇಸ್ ಏರಿಯಾ ಇರುತ್ತೆ. ಸೊ ಇದೇನಾಗುತ್ತೆ, ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಆಕ್ಟಿವೇಟೆಡ್ ಕಾರ್ಬನ್ ನಾವೇನ್ ಮಾಡ್ತೀವಿ, ಬೈ ಚಾನ್ಸ್ ಏನಾರು ನಮ್ಗೆ ಕಂಪೋಸ್ಟ್ ಮಾಡ್ಬೇಕಾದ್ರೆ ನಮ್ಗೆ ನೈಟ್ರೋಜನ್ ಬೆಲೆ ಏನಾರು ಜಾಸ್ತಿ ಆಗ್ಬಿಟ್ಟು ವಾಸನೆಗಳವೆಲ್ಲ ಬರಕ್ ಶುರು ಆಗುತ್ತಲ್ಲ, ಸೊ ಅವಾಗ ಏನ್ ಮಾಡ್ತೀವಿ ನಾವು ಇದನ್ನ ಈ ಬಯೋಚಾರ್ನ ಹಾಕೋತೀವಿ. ಜೊತೆಗೆ ಈ ತೆಂಗಿನ ನಾರು ಇರುತ್ತಲ್ಲ, ಸೊ ತೆಂಗಿನ ನಾರಿಂದ ನಾವು ಮಾಡುವಂತಹ ಬಯೋಚಾರ್ ಇರುತ್ತಲ್ಲ, ಸೊ ಅದನ್ನ ಏನ್ ಮಾಡ್ತೀವಿ ಅದನ್ನ ಪ್ರಾಣಿಗಳಿಗೆ ತಿನ್ಸ್, ಏನಾದ್ರು ರೋಗಿಗಳು ಏನಾಗ ಬಂದಾಗ ನಾವೇನ್ ಮಾಡ್ತೀವಿ ಪ್ರಾಣಿಗಳಿಗೆ ಅದನ್ನ ಆಹಾರ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ. ಅದೇನಾಗುತ್ತೆ ಅದು, ಸೊ ಅದ್ರ ಡೈಜೆಸ್ಟಿವ್ ಡಕ್ಟ್ ಒಳಗಡೆ ಹೋದಾಗ ಆಚೆ ಬರೋಷ್ಟ್ರಲ್ಲಿ ಏನ್ ಮಾಡ್ತದೆ, ಒಳಗಡೆ ಇರುವಂತಹ ಏನೋ ಏನೇನು ಪ್ಯಾಥೋಜನ್ಸ್ ಇನ್ಫೆಕ್ಷನ್ಸ್ ಇರುತ್ತೆ ಎಲ್ಲ ಹೊರಗೆ ತಂದಾಕತ್ತೆ. ಜೊತೆಗೆ ನಾವು ಸೇವನೆ ಮಾಡ್ಬೋದು ಅದನ್ನ, ಇದನ್ನ ಅದನ್ನ ಅದು ತೆಂಗಿನ ನಾರಿಂದ ಮಾಡ್ತೀವಲ್ಲ ಅದು, ಸೊ ಅದನ್ನ ನಾವು ಎಡಿಬಲ್ಲದು. ನಾವು ಸೇರ್ಬಿಡೋದು ಏನೋ ಪ್ರಾಬ್ಲಮ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇದ್ರೆ, ಸೊ ನಾವು ನಮ್ ಪ್ಲಾಂಟ್ ಅಲ್ಲಿ ಎಲ್ಲಾರು ಸೇವಿಸ್ತೀವಿ ಅದನ್ನ ಅವಾಗ ಅವಾಗ.
0: ಅಂದ್ರೆ ತೆಂಗಿನ ನಾರಿನ ಇದೇ ರೀತಿ
1: ಅಂದ್ರೆ ಬಯಾಶಾರ್ ಮಾಡ್ತೀವಿ, ಬಯಾಶಾರ್ ಮಾಡಿ ಅದನ್ನ ಸೇವಿಸಿದಾಗ ಏನಾಗುತ್ತೆ ಅಂದ್ರೆ, ಸೊ ನಮ್ಮ ಡೈಜೆಸ್ಟಿವ್ ಡಕ್ಟ್ ಅಲ್ಲಿ ಏನಾದ್ರು ರೋಗಗಳು ಅವೆಲ್ಲ ಇದ್ರೆ ಎಲ್ಲ ಆಚೆ.
0: ಯಾವ್ಯಾವ ಪ್ರಾಣಿಗಳಿಗೆ ತಿನ್ಸ್ತೀರಿ ನೀವು?
1: ನಮಗೆ ನಾಯಿಗಳಿದೆ, ನಾಯಿಗಳು ತಿನ್ಸ್ತೀವಿ, ಮತ್ತೆ ಹಸುಗಳು ತಿನ್ನಿಸ್ತೀವಿ, ಜೊತೆಗೆ ನಾವು ತಿಂತೀವಿ.
0: ಮೀನುಗಳು ಹಾಕ್ಬೋದಾ?
1: ಮೀನಿಗೆ
0: ಪ್ರಯೋಗ ಮಾಡಿಲ್ಲ,
1: ಪ್ರಯೋಗ ಮಾಡಿಲ್ಲ.
0: ಕೋಳಿಗಳನ್ನ ಏನಾದ್ರು ಇಟ್ಕೊಂಡಿದ್ರಾ ನಿಮ್ಮಲ್ಲಿ?
1: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವೇನ್ ಮಾಡ್ತೀವಿ ಈಗ ಮೇನ್ ಚಾಲೆಂಜಿಂಗ್ ಏನಂದ್ರೆ ಕಂಪೋಸ್ಟಿಂಗ್ ಅಲ್ಲಿ ಒಂದು ಓಡರ್ ಪ್ರಾಬ್ಲಮ್ ಇದೆ ಅಂದ್ರೆ ವಾಸನೆ ಬರುತ್ತೆ, ಇನ್ನೊಂದ್ ಏನಾಗುತ್ತೆ ಅಂದ್ರೆ ನೊಣಗಳ ಪ್ರಾಬ್ಲಮ್ ಇದೆ. ಸೊ ನೀವ್ ಎಲ್ಲೇ ಹೋದ್ರು ನಿಮ್ಗೆ ಎಲ್ಲೇ ಎಲ್ಲೇ ಯಾವ್ದೇ ಕಾಂಪೋಸ್ಟ್ ಘಟಕ ಹೋದ್ರು ನಿಮ್ಗೆ 2 main problem, ಒಂದು ಓಡರ್ ಪ್ರಾಬ್ಲಮ್, ವಾಸನೆ, ಇನ್ನೊಂದು ನೊಣಗಳದು. ಈ ನೊಣಗಳು ಏನ್ ಮಾಡುತ್ತೆ ಅಂದ್ರೆ ಡಿಕೇಯಿಂಗ್ ಆಗುತ್ತೆ, ಕೊಳೆಯುತ್ತಾ ಇರುವಂತಹ ವಸ್ತುಗಳಂದ್ರೆ ತುಂಬಾ ಇಷ್ಟ. ಆ ವಾಸನೆಗೆ ಎಷ್ಟೇ ಕಿಲೋಮೀಟರ್ ದೂರದಲ್ಲಿದ್ರು ಇದು ಹಾರ್ಕೊಂಡ್ ಬಂದ್ಬಿಟ್ಟು ಆ ವಾಸನೆಗೆ ಅಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಮೊಟ್ಟೆ ಇಕ್ಕುತ್ತೆ. ಹಿಂಗ್ ಟಚ್ ಮಾಡಿ ಒಂದ್ಸರಿ ಹಿಂಗ್ ಟಚ್ ಮಾಡಿ ಹೋದಾಗ ಸುಮಾರು 500 ಮೊಟ್ಟೆಗಳು ಬರುತ್ತೆ ಒಂದು ನೊಣಯಿಂದ. ಆ ಮೊಟ್ಟೆಗಳು ಏನಾಗುತ್ತೆ ಅಂದ್ರೆ ನಮ್ಗೆ ಸುತ್ತವಾದ ಒಂಥರ ಅದಕ್ಕೆ ಹೊಂದಿಕೊಳ್ಳುವಂತ ವಾತಾವರಣ ಇರೋದ್ರಿಂದ ಇಮಿಡಿಯೇಟ್ ಆಗಿ ಲಾರ್ವಾ ಆಗುತ್ತೆ, ಮ್ಯಾಗಟ್ಸ್. ಈಗ ನೀವು ಮನೇಲಿ ಏನಾದ್ರು ಕಿಚನ್ ಅಲ್ಲಿ ಏನಾದ್ರು ಇಟ್ಕೊಂಡು ಇರ್ತೀರಾ, ಅವಾಗ ಇದ್ದಂಗೆ ನಿಮ್ಗೆ ಅನ್ಸುತ್ತೆ ಏನಿದು ಇದಿಷ್ಟೊಂದು ಹುಳ ಬಂದ್ಬಿಡ್ತಲ್ಲ ಅಂತ. ಅದು ಏನು ಹುಳ ಅಲ್ಲ, ಅದು ನೊಣಗಳದು ಮರಿಗಳು, ಅದನ್ನ ಮ್ಯಾಗಟ್ಸ್ ಅಂತ ಹೇಳ್ತಾರೆ. ಸೊ ಈ ಕೋಳಿಗಳು ಏನ್ ಮಾಡ್ತಾರೆ, ಫಸ್ಟ್ ಪ್ಲಾಂಟ್ ಬಂದಾಗ 2 ಕೋಳಿ, 2 ನಾಟಿ ಕೋಳಿ ತಂದಿದೆ. ಸೊ ಏನಿದ್ದದ್ದು ಏನ್ ಕೆಲಸ ಅಂದ್ರೆ ಹೋಗೋದು ಬರೀ ಎಲ್ಲೆಲ್ಲಿ ಇದು ಲಾರ್ವಾಗಳು ಇರುತ್ತೆ, ಮ್ಯಾಗಟ್ಸ್ ಇರುತ್ತೆ, ಅದನ್ನ ಹೋಗ್ಬಿಟ್ಟು ತಿನ್ನೋದು ಬರೋದು ಅಷ್ಟೇ. ಅದು ಬಯಾಲಜಿಕಲಿ ಹೆಂಗೆ ಆಕ್ಟಿವ್ ಆಗಿದೆ ಅಂದ್ರೆ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲ ಇರುತ್ತೆ ಅಂತ ಈ ನಾಟಿ ಕೋಳಿಗಳಿಗೂ ಗೊತ್ತಿತ್ತು. ಆ ಟೈಮ್ ಹೋದ ತಕ್ಷಣ ಆ ಟೈಮ್ ಆ ಸ್ಪಾಟ್ ಅಲ್ಲಿ ಹೋಗಿ ಅದು ಮ್ಯಾಗಟ್ಸ್ನ ತಿನ್ನೋದಷ್ಟೇ. ಈಗ ಆ 2 ನಾಟಿ ಕೋಳಿಯಿಂದ ಸುಮಾರು ಈಗ ಆಲ್ಮೋಸ್ಟ್ ಒಂದು ನಮ್ಗೆ 30-35 ನಾಟಿ ಕೋಳಿಗಳಿದೆ. ಅದು ಸಾಧಾರಣ ಮರಿಗಳು ಮಾಡಿ ಅದನ್ನೇ ಇದುವರೆಗೆ ನಾನು ಮೊದಲನೇ ತಂದಾಗ್ಲಿಂದ ಇದುವರೆಗೆ ಒಂದ್ ಹಿಡಿ ಭತ್ತ ಹಾಕಿಲ್ಲ, ಇವೆಲ್ಲ ಬರೀ ಈ ತ್ಯಾಜ್ಯಗಳು ಮತ್ತೆ ಈ ನೊಣಗಳ್ಕೊಂಡು ಬದುಕಿವೆ.
0: ಮೊಟ್ಟೆ ಏನಿಡಲ್ವ ಕೋಳಿಗಳು?
1: ಮೊಟ್ಟೆ ಇರ್ತವೆ. ಸೊ ಪ್ಲಾಂಟ್ ಅಲ್ಲಿ ಇರೋರು ಎಲ್ಲ ವರ್ಕರ್ಸ್ ಗಳಿದೀವಿ. ಸೊ ಇದು ತಿನ್ನುವಂತದಲ್ಲ, ಇದು ಪ್ರಕೃತಿನ ಸಂರಕ್ಷಣೆ ಮಾಡುವಂತಹ ಜೀವಿ ಇದು. ಸೊ ನಾನು ಹಿಂಗಿದೆ. ಸೊ ಇವ್ರ ದೇರ್ ಆಲ್ ಮೆಂಬರ್ಸ್ ಆಫ್ ದ ಪ್ಲಾಂಟ್ ಅಂದ್ರೆ ಈ ಹಸುಗಳು, ನಮ್ಮ ಎರೆಹುಳುಗಳು, ಮತ್ತೆ ಈ ನಾಟಿ ಕೋಳಿಗಳು, ನಾಯಿಗಳು, ಇದಿಷ್ಟು ಮೆಂಬರ್ಸ್ ಆಫ್ ದ ಪ್ಲಾಂಟ್. ಸೊ ನಾವು ಹಿಂಗೆ ಇಬ್ರು ನೋಡ್ತೀವಿ, ನಾವ್ ಎಷ್ಟು ಕೆಲಸ ಮಾಡ್ತೀವಿ ಅದಕ್ಕೇನು ಜಾಸ್ತಿ ಕೆಲಸ ಮಾಡ್ತಾ ಇವೆ. ಸೊ ಇದನ್ನ ಏನು ಮಾಡಬಾರ್ದು ಅಂತ. ಸೊ ಮೊಟ್ಟೆಗಳು ಏನೇ ಬಂದ್ರೆ ಅದನ್ನ ಮರಿ ಮಾಡ್ತೀವಿ.
0: ಪರವಾಗಿಲ್ಲ. ಈ ನಾಯಿಗಳು ಯಾತಕ್ಕೆ ಇರ್ಬೋದು?
1: ನಾಯಿಗಳೇ ಏನೂ ಇಲ್ಲ, ಅದು ಕಾಯೋದಕ್ಕೆ ಅಷ್ಟೇ, ಪ್ಲಾಂಟ್ ಕಾಯೋದಕ್ಕೆ.
0: ಓಕೆ, ಈಗ ಕಾರ್ಬನ್ ರೇಷಿಯೋ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ? ಈಗ ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಎರಡನ್ನು ತಾವು ಮಿಶ್ರಣ ಮಾಡಿ ಕಾಂಪೋಸ್ಟ್ ಮಾಡ್ತೀರಿ?
1: ಇಲ್ಲ, ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಮಾಡೋದಿಲ್ಲ. ಒಣ ತ್ಯಾಜ್ಯ ಅಂದ್ರೆ ಮರುಬಳಕೆ, ಅದೊಂದು ಸಪರೇಟ್ ಇದು. ಈಗ ಬರೀ ಇದು ಕೊಳೆಯಂತ ವಸ್ತುಗಳು ಮಾತ್ರ ನಾವು ಕಾಂಪೋಸ್ಟ್ ಮಾಡ್ತೀವಿ.
0: ಆಯ್ತು. ಕೊಳೆಯುವಂತ ವಸ್ತುವಿನಲ್ಲಿ ಕಾರ್ಬನ್ ಯಾವುದು?
1: ಕೊಳೆಯಂತ ವಸ್ತುಗಳು ಯಾವುದು ಗ್ರೀನ್ ಇರೋದಿಲ್ವೋ, ನಮ್ಗೆ ಪ್ರಕೃತಿ ಸುತ್ತಮುತ್ತ ದೊರೆಯುವಂತ ವಸ್ತುಗಳು ಯಾವ್ದು ಗ್ರೀನ್ ಇರೋದಿಲ್ವೋ ಅದನ್ನ ಕಾರ್ಬನ್ ಜಾಸ್ತಿ ಇದೆ. ಈಗೇನಂದ್ರೆ ಎಲೆ ಹಸಿಯಾಗಿದ್ದಾಗ ಅದು ನೈಟ್ರೋಜನ್ ಜಾಸ್ತಿ ಇರುತ್ತೆ, ಅದು ಒಣಗಿದಾಗ ಅದು ನೈಟ್ರೋಜನ್ ಇರೋದಿಲ್ಲ, ಕಾರ್ಬನ್ ಜಾಸ್ತಿ ಇರುತ್ತೆ. ಹುಲ್ಲು, ಹುಲ್ಲು ಅಷ್ಟೇ, ಹಸಿಯಾಗಿದ್ದಾಗ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಒಣಗಿದಾಗ ಕಾರ್ಬನ್ ಜಾಸ್ತಿ ಇರುತ್ತೆ. ಸೊ ಹುಲ್ಲು ಮತ್ತೆ ಡ್ರೈ ಲೀವ್ಸ್ ಮತ್ತೆ ಸಾಡಸ್ಟ್ ಪೇಪರ್, ನ್ಯೂಸ್ ಪೇಪರ್ ಯೂಸ್ ಮಾಡಬಹುದು. ಇದಿಷ್ಟು ಕಾರ್ಬನ್ ರಿಚ್.
0: ಈಗ 25:1 ಅಂತ ಹೇಳಿದ್ರಲ್ಲ, ರೇಷನ್ ಹೇಗೆ ಕಾಪಾಡ್ತೀರಿ ನೀವು?
1: ಸೊ 25:1 ಅಂದ್ರೆ, ಸೊ ನಮ್ಗೆ ಈ ಕಾರ್ಬನ್ ಇರ್ತಾರ ನಮ್ಗೆ, ಜೊತೆಗೆ ನಮ್ಗೆ ಏನು ಕಸ ಬರುತ್ತೆ

0: ಸೊ ಅದ್ರ ನಮ್ಗೆ ಹೇರಳವಾಗಿ ಒಣ ಎಲೆಗಳು ಬರುತ್ತೆ. ಮತ್ತೆ ಸುತ್ತಮುತ್ತ ಎಲ್ಲೇ ನಮ್ಗೆ ಈ ಪಾರ್ಕ್ ಗಳಲ್ಲಿ ಏನೇನು ನಮ್ಗೆ ಒಣ ಹುಲ್ ಸಿಗುತ್ತೆ, ಸೊ ಅದನ್ನ ಸೋರ್ಸ್ ಮಾಡ್ಕೋತೀವಿ, ನಮ್ ಪ್ಲಾಂಟ್ ಬೇಕು ಅಂತ ತರಿಸ್ಕೊತೀವಿ. ಸೊ ಅದರಿಂದ ಲೈಕ್ ನಮ್ಗೆ ಏನಾದ್ರೆ ಈ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಮೇಂಟೈನ್ ಮಾಡ್ತೀವಿ. ಈ ರೇಷಿಯೋ ಮೇಂಟೈನ್ ಮಾಡದೆ ಹೋದ್ರೆ ನಮ್ಗೆ ಎಲ್ ಸಿಕ್ಕಾಡೆ ಒಡರ್ ಪ್ರಾಬ್ಲಮ್ ಬರುತ್ತೆ, ವಾಸನೆ ಬರುತ್ತೆ ಸಿಕ್ಕಾಡೆ ವಾಸನೆ. ಜೊತೆಗೆ ಈ ನಾವೇನ್ ಕಂಪೋಸ್ಟಿಂಗ್ ಮಾಡ್ತೀವಿ ಅದರಲ್ಲಿ ನಾವ್ ಏನ್ ಮಾಡ್ತೀವಿ, ಇದು ನಾನ್ ವೆಜಿಟೇರಿಯನ್ ವೇಸ್ಟ್ ಇರುತ್ತೆ ಅದನ್ನ ಮಿಕ್ಸ್ ಮಾಡಬಾರ್ದು. ಸೊ ನಾನ್ ವೆಜಿಟೇರಿಯನ್ ವೇಸ್ಟ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅಮೋನಿಯಾ ಬರುತ್ತೆ. ಸೊ ಅಮೋನಿಯಾ ಬಂದಾಗ ಅದಂತೂ ಪಂಜೆಂಟ್ ಓಡರ್ ಅಂದ್ರೆ ತುಂಬಾ ಕೆಟ್ಟ ವಾಸನೆ ಇರುತ್ತೆ. ಸ್ವಲ್ಪ ಹತ್ರ ಹೋದ್ರು ಅಷ್ಟೇ ಅದಕ್ಕೆ ನಮ್ಗೆ ಕಣ್ಣಿ ಐ ಇರಿಟೇಷನ್ ಆಗುತ್ತೆ, ಕಣ್ಣು ಉರಿ ಬರುತ್ತೆ. ಸೊ ಈ ತರ ವಸ್ತುಗಳನ್ನ ಸೆಪರೇಟ್ ಆಗಿ ಟ್ರೀಟ್ ಮಾಡ್ಬೇಕು. ಈ ತರ ವಸ್ತುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಏನ್ ಮಾಡ್ತೀವಿ, ಸುಮಾರು ಮಡಿಕೆಗಳು ತಗೊಂಡಿದ್ದೇವೆ. ಸೊ ನಾವ್ ಏನ್ ಮಾಡ್ತೀವಿ, ಈ ತರ ನಾನ್ ವೆಜಿಟೇರಿಯನ್ ವೇಸ್ಟ್ ಬಂದಾಗ ಏನ್ ಮಾಡ್ತೀವಿ, ಮಡಿಕೆ ಒಳಗೆ ಹಾಕ್ಬಿಟ್ಟು ಅದಕ್ಕೆ ಪ್ರಾಬ್ಲಮ್ಗೆ 2:1 ಎರಡು ಕೆಜಿ ನಾನ್ ವೆಜ್ ವೇಸ್ಟ್ ಆದ್ರೆ ಆಲ್ಮೋಸ್ಟ್ 1 kg ಅಷ್ಟು ಬೆಲ್ಲ ಹಾಕ್ಬಿಡ್ತೀವಿ. ಬೆಲ್ಲ ಹಾಕ್ಬಿಟ್ಟು ಆಲ್ಮೋಸ್ಟ್ ಮುಚ್ಚಿಬಿಡ್ತೀವಿ. ಆಲ್ಮೋಸ್ಟ್ ಒಂದು 2 ತಿಂಗಳಷ್ಟೇ, 2 ತಿಂಗಳಲ್ಲಿ ಏನಾದ್ರೆ ಅದು ಪೂರ್ತಿ ಏನಾದ್ರು ಲಿಕ್ವಿಡ್ ಆಗುತ್ತೆ. ಸೊ ಕೊಳ್ತಿ ಕೊಳ್ತಿ ಕೊಳ್ತಿ ಲಿಕ್ವಿಡ್ ಆಗುತ್ತೆ. ಸೊ ಇದರಲ್ಲಿ ನಮ್ಗೆ NPK ವ್ಯಾಲ್ಯೂ ಏನಿರುತ್ತೆ ಅದು ತುಂಬಾ ಹೇರಳವಾಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಸಿಂಪಲ್ ಮಾಡ್ಬೋದು.
1: ಗಿಡಗಳನ್ನು ಹಾಕಿದ್ರೆ ಅಲ್ಲಿ
0: ಗಿಡ ಈ ನಮ್ಗೆ ಈ ಕಂಪೋಸ್ಟ್ ಮಾಡ್ತೀವಲ್ಲ, ಸೊ ಕಂಪೋಸ್ಟ್ ಮಾಡಿದಾಗ ಏನ್ ಮಾಡ್ತೀವಿ, ಅದನ್ನ ಫುಲ್ 100% ಕಂಪೋಸ್ಟ್ ಮಾಡೋದಿಲ್ಲ, ಬರೀ 50% ಮಾತ್ರ ಡಿಕೆ ಮಾಡಿ ಡಿಗ್ರೇಡ್ ಮಾಡ್ತೀವಿ. ಅದಾದ ಏನ್ ಮಾಡ್ತೀವಿ ನಾವಂದ್ರೆ, ಎರೆಹುಳು ತೊಟ್ಟಿಗಳಿದೆ, ಆ ಎರೆಹುಳು ತೊಟ್ಟಿಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಎರೆಹುಳು ತೊಟ್ಟಿಗಳು ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು ಸ್ಪೀಷಿ ಲೈಕ್ ಎಡಿಸೀಜಿನಿ ಅಂತ ಒಂದು ಅರ್ಥಮ್ ಸ್ಪೀಷಿಸ್, ಅದನ್ನ ಏನ್ ಮಾಡಿದೀವಿ ಅಂದ್ರೆ ಮುಂಚೆ ತಂದ್ವಿ, ಸುಮಾರು ರೀತಿಯಾದ ಎರೆಹುಳುಗಳನ್ನೆಲ್ಲ ತಂದ್ವಿ, ಬಟ್ ಸರ್ವೈವ್ ಆಗಿದ್ದು ಇದೊಂದೇ.
1: ಯಾವ್ಯಾವ ತಳಿ ತಂದಿದ್ರಿ ಎರೆಹುಳದು?
0: ಅದ್ರಲ್ಲಿ ನಾವು ಎಡಿಸೀಜಿನ ಜೊತೆ ಇನ್ನೊಂದ್ 2-3 ತಳಿ ತಂದಿದ್ವಿ, ಬಟ್ ಅವಾಗ ಏನಾಯ್ತು ಅಂದ್ರೆ ನೈಟ್ರೋಜನ್ ರೇಷಿಯೋ ಸರಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಸೊ ಜೊತೆಗೆ ನಾವು ಮಾಯಿಶ್ಚರ್ ಕಂಟೆಂಟ್ ಸರಿ ಮೇಂಟೈನ್ ಮಾಡ್ತಾ, ಸೊ ಈ ತರದ್ರೆ ನಮ್ಗೆ ಸರಿಗೆ ನಮ್ಗೆ ಕೊಳಿತಿರ್ಲಿಲ್ಲ. ಫಸ್ಟ್ ಇನಿಷಿಯಲಿ ತಂದಾಗ ಏನ್ ಮಾಡ್ತಾ ಇದ್ವಿ, ಆ ರೀತಿ ಇದ್ರಿಂದ ಮತ್ತೆ ಜೊತೆಗೆ ಈ ಕಸ ಇದೆಯಲ್ಲ ಅದ್ರಲ್ಲಿ ಏನ್ ಬರುತ್ತೆ ಅಂತ ದೇವ್ರಿಗೂ ಗೊತ್ತಾಗಲ್ಲ, ಅಷ್ಟು ಬರುತ್ತೆ. ನಿಮ್ಗೆ ಯಾವಾಗ ಒಂದು ದಿವಸ ಬರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತಲ್ಲ, ಅದು ಒಂದು ದಿವಸ ಬರುವಂತ ಕಸ ಇನ್ನೊಂದು ದಿವಸ ಬರೋದಿಲ್ಲ. ಸೊ ಅದರಲ್ಲಿ ಹೋಮೋಜೆನಿಟಿ ಅಂದ್ರೆ ಲೈಕ್ ಸಮಾನತೆ ಇರೋದಿಲ್ಲ, ಸಮಾನತೆ ಇದ್ದಿಲ್ಲ ಇರೋದ್ರಿಂದ ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ ಹೋಮೋಜೆನಿಟಿ ಯಾವಾಗ ಇರಲ್ಲ ಅವಾಗ ಅರ್ಥಮ್ಸ್ಗೆ ಶಾಕ್ ಆಗುತ್ತೆ. ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಕಸದಿಂದ ಎರೆಹುಳ ಗೊಬ್ಬರ ತಯಾರಿಸಿದ ನಮ್ಗೆ ಆ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಲ್ಮೋಸ್ಟ್ 6 ತಿಂಗಳು ಬೇಕಾಯ್ತು.
1: ಯೋಡ್ರಲಸ್ ಯೋಜನೆ ಅನ್ನೋದು ಒಗ್ಗಿದೆ
0: ಈಗ ಒಗ್ಗಿ.
1: ಓಕೆ, ಅಂದ್ರೆ ಈಗ ಈ ತರಹ ಕಸ ತಿನ್ನುವಂತಹ ಎರೆಹುಳುಗಳೇ ಬೇರೆ ಅಂತ ನೀವು ಹೇಳ್ತೀರಿ ಅಂದ್ರೆ ಅದಕ್ಕೆ ಒಕ್ಕಂಡಿರ್ಬೇಕು.
0: ನಾನು ತಿಂತವೆ, ಬಟ್ ಇದೇನಾಗಿದೆ ಈ ಕಸದಲ್ಲಿ ನಮ್ಗೆ ಈ ಗೊಬ್ಬರದಲ್ಲೇ ಹುಟ್ಟಿ ಬೆಳೆದಿ ಅದ್ರ ನೆಕ್ಸ್ಟ್ ಸತ್ತಿನೂ ಇದರಿಂದಲೇ ಬಂದಿರೋದ್ರಿಂದ, ಸೊ ಜನರೇಷನ್ಸ್ ಟು ಜನರೇಷನ್ಸ್ ಇದಲ್ಲೇ ಕಸದಲ್ಲೇ ಹುಟ್ಟಿ ಕಸದಲ್ಲೇ ಬೆಳೀತಾ ಇದ್ರಿಂದ ಸೊ ಇದು ಒಕ್ಕೊಂಡಿದೆ. ಸೊ ಇದು ಯಾವ್ದೇ ಬೇರೆ ಕಸದಲ್ಲಿ ತಗೊಂಡೋಗ ಹಾಕಿದ್ರು ಈ ಸ್ಪೀಸ್ ಬದುಕುತ್ತೆ.
1: ಯಾವ ರೀತಿ ಮಾಡ್ತೀರಿ ಕಾಂಪೋಸ್ಟ್ ಹೇಳಿ ಸರ್?
0: 1 ತಿಂಗಳಷ್ಟು ನಾವು ಏನ್ ಮಾಡ್ತೀವಿ, ಕೊಳಿಸ್ತೀವಿ, ಬರೀ ನಮ್ದು ಏನ ಕಲ್ಚರ್ ಹಾಕ್ಬಿಟ್ಟು ನಾವು ಕೊಳಿಸ್ತೀವಿ. ಆ ಕೊಳಿಸ್ದಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಬರುತ್ತೆ ಆ ಕಾಂಪೋಸ್ಟ್ 50% ಅಥವಾ 60% ಅಷ್ಟು ಕೊಳಿಸ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ವರ್ಮಿ ಫೀಡ್ ಅಂತ ಕರಿತೀವಿ. ಅದನ್ನ ಏನ್ ಮಾಡ್ತೀವಿ, ತೊಟ್ಟಿಗೆ ಹಾಕ್ತೀವಿ. ತೊಟ್ಟಿಗೆ ಹಾಕ್ಬಿಟ್ಟು ತೊಟ್ಟಿನ ತುಂಬಿಸ್ಬಿಟ್ಟು ನಾವೇನ್ ಮಾಡ್ತೀವಿ, ಅದ್ರಲ್ಲಿ ಸಗಣಿ ತಾರಿಸ್ಬಿಡ್ತೀವಿ. ಸಗಣಿ ತಾರಿಸ್ಬಿಟ್ಟು ಏನ್ ಮಾಡ್ತೀವಿ, ಒಂದೆರಡು ದಿವಸ ಟೆಂಪರೇಚರ್ ಚೆಕ್ ಮಾಡ್ತೀವಿ. ಯೂಶಲಿ 45-50 ಆತರ ಇರುತ್ತೆ. ಆ ಟೆಂಪರೇಚರ್ ಇಳಿಬೇಕು ಸ್ವಲ್ಪ, ಅಷ್ಟು 35 ಡಿಗ್ರಿ ಅಷ್ಟು ಇಳಿಬೇಕು. ಇಳಿದಾಗ ಏನಾಗುತ್ತೆ ಅಂದ್ರೆ 30-35 ಡಿಗ್ರಿ ಎರೆಹುಳುಗಳಿಗೆ
1: ಆರಾಮಾಗಿರುವಂತಹ
0: ವಾತಾವರಣ. ಸೊ ಯಾವಾಗ 30 ಡಿಗ್ರಿ ಅಷ್ಟು ಬರುತ್ತೆ, ಸೊ ಅವಾಗ ಏನ್ ಮಾಡ್ತೀವಿ, ಈ ಎರೆಹುಳುಗಳನ್ನ ಮೇಲೆ ಹಾಕ್ತೀವಿ. ಯಾವಾಗ್ಲೂ ಒಳಗಡೆ ಹಾಕೋದಿಲ್ಲ, ಮೇಲಡೆ ಹಾಕ್ತೀವಿ. ಮೇಲೆ ಹಾಕಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎರೆಹುಳುಗಳು ಏನ್ ಮಾಡ್ತಾರೆ, ಟನಲ್ಸ್ ಮಾಡ್ಕೊಳುತ್ತೆ. ಟನಲ್ಸ್ ಮಾಡ್ಕೊಂಡು ಕೆಳಗಡೆ ಹೋಗುತ್ತೆ. ಸೊ ಏನ್ ಮಾಡುತ್ತೆ, ಕೆಳಗಡೆ ಹೋದಾಗ ಏನಾಗುತ್ತೆ, ಅದು ಏನ್ ಮಾಡುತ್ತೆ ಅಂದ್ರೆ ಊಟ ತಿನ್ನಕ್ ಶುರು ಮಾಡುತ್ತೆ. ಈ ಏನ್ ಆರ್ಗಾನಿಕ್ ಮ್ಯಾಟರ್ ಇರುತ್ತೆ ಅದನ್ನ ತಿನ್ನಕ್ ಶುರು ಮಾಡುತ್ತೆ, ತಿನ್ನುತ್ತೆ. ಸೊ ಈ ವಿಶೇಷ ಏನು ಅಂದ್ರೆ, ಈ ಎರೆಹುಳದು ತಿಂದಾದ್ಮೇಲೆ ಅದ್ರ ಮನೇಲಿ ಅದು ಗೊಬ್ಬರ ಹಾಕೋದಿಲ್ಲ, ಮೇಲಡೆ ಬಂದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಕೆರಡ ಹೋಗುತ್ತೆ. ಈ ಒಂದು ಎರೆಹುಳದ ಸ್ವಭಾವದಿಂದ ನಮ್ಗೆ ಗೊಬ್ಬರ ಎಲ್ಲ ಮೇಲಡೆನ ಸಿಗುತ್ತೆ. ನಾವು ಪ್ರತಿ ದಿವಸ ಏನ್ ಮಾಡ್ತೀವಿ, ಮೇಲಡೆ ಅದನ್ನ ಸ್ಕ್ರೇಪ್ ಮಾಡ್ತೀವಿ, ಎರೆಹುಳ ಸ್ಕ್ರೇಪ್ ಮಾಡ್ಕೊಂಡು ಎರೆಹುಳ ಗೊಬ್ಬರ ತಗೋತೀವಿ.
1: ಏನ್ ಎರೆಹುಳ ಗೊಬ್ಬರದ ವಿಶೇಷ ಏನ್ ಸರ್? ಎಲ್ಲಾ ಗೊಬ್ಬರದಂಗೆ ಈ ಗೊಬ್ಬರನೂ ಅಲ್ವೇ?
0: ಸರ್, ಎರೆಹುಳ ಗೊಬ್ಬರದಲ್ಲಿ ಯೂಶಲಿ NPK ಏನಿರುತ್ತೆ, ಬೇರೆ ಗೊಬ್ಬರದಲ್ಲಿ ಅದು ಇರುತ್ತೆ. ಇದೆಲ್ಲ ಏನಿರುತ್ತೆ, ಫಲ್ರಿಕ್ ಆಸಿಡ್ ಮತ್ತೆ ಹ್ಯೂಮಿಕ್ ಆಸಿಡ್ ಅಂತ ಇರುತ್ತೆ. ಸೊ ಇದೇನಿರುತ್ತೆ ಅಂದ್ರೆ ನಮ್ದು ಸೆಲ್ ಪ್ಲಾಂಟ್ ಸೆಲ್ ಡಿವಿಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಿಮ್ಗೆ ಫ್ಲವರಿಂಗ್ ಅದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ 5 ಫ್ಲವರ್ ಬರೋ ಕಡೆ ನಮ್ಗೆ 15 ಫ್ಲವರ್ ಬರುತ್ತೆ. ಸೊ ಯಾವಾಗ ನಿಮ್ಗೆ ಸೆಲ್ ಡಿವಿಷನ್ ಚೆನ್ನಾಗಿ ಆಗ್ತಾ ಇರುತ್ತೆ, ಸೊ NPK ಬರೀ ಶಕ್ತಿ ಕೊಡುತ್ತೆ, ಇದು ಸೆಲ್ ಡಿವಿಷನ್ ಮಾಡುತ್ತೆ. ಸೊ ನಿಮ್ಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ ನಿಮ್ಗೆ.
1: ಎಷ್ಟು ದಿನದಲ್ಲಿ ಎರೆಗೊಬ್ಬರ ತಯಾರ?

0: ಸೊ ಇದು ಹೆಂಗೆ ಅಂದ್ರೆ ಎರೆಹುಳ ಗೊಬ್ಬರ ತಯಾರಾಗೋದು ನಮ್ಗೆ ಇಟ್ಸ್ ಎ ಡೈಲಿ ರೂಟೀನ್, ಪ್ರತಿದಿನ ಇದು ಬರ್ತಾನೆ ಇರುತ್ತೆ,
1: ಗೊಬ್ಬರ
0: ತಯಾರಾಗ್ತಾನೆ ಇರುತ್ತೆ. ಸೊ ಬಟ್ ನಾವೇನ್ ಮಾಡ್ ನಮ್ಗೆ ಈ ವರ್ಮಿ ಫೀಡ್ ಅಂತ ಹೇಳ್ತೀವಿ, ಕಾಂಪೋಸ್ಟ್ ಮಾಡಿ 60% ಕಾಂಪೋಸ್ಟ್ ಮಾಡಿ ಅದೇನ್ ವರ್ಮಿ ಫೀಡ್ ಮಾಡ್ತೀವಿ, ಅದು ನಮ್ಗೆ ತಯಾರಿಸಲಿಕ್ಕೆ ಆಲ್ಮೋಸ್ಟ್ 1.5 ತಿಂಗಳು ಬೇಕಾಗುತ್ತೆ.
1: ಪ್ರತಿನಿತ್ಯ ಎಷ್ಟು ಸಿಗ್ಬಹುದು ನಿಮ್ಗೆ ಎರೆ ಗೊಬ್ಬರ?
0: ಸರ್ ಈಗ ನಮ್ಗೆ ಪ್ರತಿನಿತ್ಯ ಆಲ್ಮೋಸ್ಟ್ 500-600 kg ಸಿಗ್ತಾ ಇದೆ. ಸೊ ಈಗ ನಾವು ಮತ್ತೆ ಅಡಿಷನಲ್ ಪೀಡ್ಸ್ ಹೋಗ್ತೀವಿ, ಯಾಕಂದ್ರೆ ನಮ್ಮ ಹತ್ರ ವರ್ಮಿ ಫೀಡ್ ಜಾಸ್ತಿ ಇದೆ ಬಟ್ ತೊಟ್ಟಿಗಳು ಕಮ್ಮಿ ಇದೆ. ತೊಟ್ಟಿಗಳು ಇನ್ನು ಮತ್ತೆ ಇನ್ಕ್ರೀಸ್ ಮಾಡ್ಕೊತಾ ಇದೀವಿ. ಸೊ ಇನ್ಕ್ರೀಸ್ ಮಾಡಿದ ತಕ್ಷಣ ಆಲ್ಮೋಸ್ಟ್ 1-2 ಟನ್ ಅಷ್ಟು
1: ಮಾರಾಟ ಮಾಡ್ತೀರಾ ಸರ್?
0: ಸರ್ ಗೊಬ್ಬರ ಮಾರಾಟದ್ದು ಹಿಂಗೆ ಅಂದ್ರೆ ಇಟ್ ವೈಟ್ ಚಾಲೆಂಜಿಂಗ್ ಸರ್. ಮೊದಲೇ 1 ವರ್ಷ ಮಾತ್ರ ತುಂಬಾ ಶ್ರಮ ಪಟ್ವಿ. ಎಲ್ಲರೂ ಎರೆಹುಳ ಗೊಬ್ಬರ ಅಂದ್ರೆ ಕೆಲವರಿಗೆ ಇಷ್ಟ, ಬಟ್ ಅದು ಗಿಡಗಳಿಗೆ ಹಾಕಕ್ಕೆ ಹೆದರಿಕೆ, ಯಾಕಂದ್ರೆ ಯಾವಾಗಲೂ ಕೆಮಿಕಲ್ಸ್ ಹಾಕ್ತಾ ಇದ್ರು. ಸೊ ಈ 1 ವರ್ಷ ಲೈಕ್ ನಾವೇ ಫ್ರೀ ಆಗಿ ಕೊಟ್ವಿ ಎಲ್ಲರಿಗೂ, ನೋಡಿ ಉಪಯೋಗಿಸಿ ನಮ್ದೆಲ್ಲ ಹೆಂಗ್ ಬರುತ್ತೆ ಅಂತ. ನೀವು ಪೂರ್ತಿ ಎಲ್ಲಾ ಜಮೀನ್ಗೂ ಹಾಕ್ಬೇಡಿ, ಎಲ್ಲಾ ಸಸಿಗಳಿಗೂ ಹಾಕ್ಬೇಡಿ, ಒಂದು 20% ಅಥವಾ 10% ಹಾಕೊಳ್ಳಿ ಅಂತ ಹೇಳಿದ್ರು. ಸೊ ಫಸ್ಟ್ ಕೊಟ್ವಿ. ಸೊ ಒಬ್ಬ ಬಂದ್ಬಿಟ್ಟು ಸರ್ ನಿಮ್ದು ಗೊಬ್ಬರ ತುಂಬಾ ಚೆನ್ನಾಗಿದೆ ಸರ್, ಯಾವ ಗಿಡಕ್ಕೆ ಹಾಕಿದ್ರಪ್ಪ ಅಂತ ಕೇಳಿದ್ವಿ. ಸರ್ ಹಿಂಡು ಗವಾಗ ಹಾಕಿದ್ವಿ ಸರ್, ಯಾವ್ಲಿ ಇಷ್ಟು ದಪ್ಪ ಬರ್ತದೆ, ಇಷ್ಟು ದಪ್ಪ ಬರ್ತಾ ಇದೆ ಸರ್ ಅಂತ ಹೇಳಿದ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಬಂದ. ಸೊ ಇನ್ನೊಬ್ಬ ಬಂದು ಸರ್ ನಾವು ಕಲಂಗಡಿ ಹಣ್ಣು ಬೆಳೆದ್ವಿ, ಇದರಿಂದ ನಾವು ತುಂಬಾ ಚೆನ್ನಾಗಿ ಇಷ್ಟು ದಪ್ಪ ಬರ್ತಾ ಇದೆ ಸರ್ ಅಂತ. ಸೊ ಅವಾಗ ನಮ್ಗೆ ಫೀಡ್ಬ್ಯಾಕ್ ಬರಕ್ ಶುರು ಆಯ್ತು. ಸೊ ಯಾರು ಬಂದು ಫಸ್ಟ್ ಫ್ರೀ ಆಗಿ ತೊಗೊಂಡೋಗಿದ್ರು, ಈಗೆಲ್ಲ ಅವರೇ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ತಗೊಂಡೋಗ್ತಾ ಇದಾರೆ.
1: ಏನ್ ರೇಟಿಂಗ್ ಮಾಡ್ತಾ ಇದ್ರಿ
0: ಸರ್? ಈಗ ನಾವು 6 ರೂಪಾಯಿ ಮಾಡ್ತಾ ಇದೀವಿ.
1: ಒಂದು ಕೆಜಿಗೆ
0: ಅಂದ್ರೆ 1 ಟನ್ಗೆ 6000 ರೂಪಾಯಿ ಆಗುತ್ತೆ ಸರ್.
1: ಅಂದ್ರೆ ಬರೀ ತಾವು ವರ್ಮಿ ಕಾಂಪೋಸ್ಟ್ ಅಷ್ಟೇ ಮಾಡ್ತಾ ಇದ್ದೀರಾ ಅಥವಾ ಇನ್ನಾದ್ರೂ?
0: ಸರ್ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದೀವಿ, ಮತ್ತೆ ಪಂಚಗವ್ಯ ಮಾಡ್ತಾ ಇದೀವಿ. ಪಂಚಗವ್ಯ ಅಂದ್ರೆ ಮಾಮೂಲು 5 ವಿಧವಾದ ಹಸುಗಳಿಂದ ಬರುವಂತ ಉತ್ಪತ್ತಿಯ ಒಂದು ಪದಾರ್ಥಗಳು. ಸೊ ಹಾಲು, ಮೊಸರು, ಗಂಜಳ, ಸಗಣಿ, ಜೊತೆಗೆ ನೀರ ಮತ್ತೆ ಸಾವಯವ ಬೆಲ್ಲ ಅನ್ಸಲ್ಫರ್ ಜಾಗ್ರಿ. ಸೊ ಇದಿಷ್ಟು ಯೂಸ್ ಮಾಡಿ ಮಿಶ್ರಣ
1: ಮಾಡ್ಕೊಳ್ತೀವಿ.
0: ಪಂಚಗವ್ಯ ಅಂದ್ರೆ ಮೊದಲನೇದ್ ಏನ್ ಮಾಡ್ತೀವಿ ಸರ್, ಇದು ಸಗಣಿ ಮತ್ತೆ ತುಪ್ಪ ಇವೆರಡನ್ನ ಏನ್ ಮಾಡ್ತೀವಿ ಮಿಕ್ಸ್ ಮಾಡ್ಕೊಂಡು ಸಪ್ರೇಟ್ ಆಗಿ ಇಟ್ಕೋತೀವಿ ಸರ್. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಗಂಜಳ ಮತ್ತೆ ನೀರ, ಬೆಲ್ಲ, ಮೊಸರು, ಬಾಳೆಹಣ್ಣು ಇವೆರಡನ್ನ ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕಂಟೆಲ್ ಇಟ್ಕೋತೀವಿ. 3 ದಿವಸ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇವೆರಡನ್ನ ಈ ಸಗಣಿ ಮತ್ತೆ ತುಪ್ಪ ಕಳ್ಸಿದ್ದು ಜಾಡಿ ಮತ್ತೆ ಇದು ಎರಡನ್ನ ಒಂದ್ ಕಡೆ ಹಾಕಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು 15 ದಿವಸ ಹಂಗೆ ಇಡ್ತೀವಿ. ಪ್ರತಿ ದಿವಸ ಬಂದ್ಬಿಟ್ಟು 5 ನಿಮಿಷ ತಿರುಗಿಸ್ತೀವಿ. ತಿರುಗಿಸಿದಾಗ ಏನಾಗುತ್ತೆ ಅಂದ್ರೆ ಸೊ ಆಲ್ಮೋಸ್ಟ್ 15 ದಿವಸ ಆದ್ಮೇಲೆ ಹಂಗೆ ಪಂಚಗವ್ಯ ಸಿಗುತ್ತೆ.
1: ಅದಕ್ಕೆ ಈ ಬಯೋಚಾರ್ ಏನಾದ್ರೂ ಬೆರೆಸ್ತೀರಾ?
0: ನಾವೇನ್ ಮಾಡ್ತೀವಿ ಇದನ್ನ ಬಯೋಚಾರ್ ಇರುತ್ತಲ್ಲ, ಆ ಬಯೋಚಾರ್ ಏನ್ ಮಾಡ್ತೀವಿ ಅದನ್ನ ಆದ್ಮೇಲೆ ತಂದ್ಬಿಟ್ಟು ನಾವು ಏನ್ ಮಾಡ್ತೀವಿ, ನಮ್ಗೆ ಆ ಬಯೋಚಾರ್ನ ಯಾವ್ದಲ್ಲಿ ಆಕ್ಟಿವೇಟ್ ಮಾಡ್ಬೇಕು, ಪಂಚಗವ್ಯದಲ್ಲಿ ಆಕ್ಟಿವೇಟ್ ಮಾಡ್ಬೇಕಾ ಅಥವಾ ಗಂಜಳದಲ್ಲಿ ಆಕ್ಟಿವೇಟ್ ಮಾಡ್ಬೇಕಾ, ಯಾವ್ದ್ರಲ್ಲಿ ಆಕ್ಟಿವೇಟ್ ಮಾಡ್ಬೇಕು ಅದಕ್ಕೆ ಅದ್ಬಿಡ್ತೀವಿ. ಅದ್ಬಿಟ್ಟು ಒಂದು 6 ಅವರ್ಸ್ ಬಿಡ್ತೀವಿ. ಎಕ್ಸಾಂಪಲ್ ಪಂಚಗವ್ಯ ಹಾಕ್ಬೇಕು ಅಂದ್ರೆ ಅದಕ್ಕೆ 6 ಅವರ್ಸ್ ಹಾಕ್ಬಿಡ್ತೀವಿ. 6 ಅವರ್ಸ್ ಹಾಕ್ಬಿಟ್ಟು ಅವೆಲ್ಲ ಏನ್ ಮಾಡುತ್ತೆ, ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಆ ಬ್ಯಾಕ್ಟೀರಿಯಾಸ್ ಜೊತೆ ನ್ಯೂಟ್ರಿಯೆಂಟ್ಸ್ ಏನೇನಿರುತ್ತೆ ಎಲ್ಲಾನು ಆ ಮೈಕ್ರೋಪೋರ್ಸ್ ಒಳಗೆ ಅಬ್ಸಾರ್ಬ್ ಆಗುತ್ತೆ. ಅಬ್ಸಾರ್ಬ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಲೈಕ್ ನೋ ಇಟ್ಸ್ ಎ ಬ್ಯಾಟ್ರಿ ಇದಂಗೆ. ಸೊ ಏನಾಗುತ್ತೆ ಅಂದ್ರೆ ನಾವು ಭೂಮಿಗೆ ಹಾಕ್ದಾಗ ಗಿಡಗಳಿಗೆ ಏನಾದ್ರು ಸುತ್ತ ಹಾಕಿದಾಗ ಅಂದ್ರೆ ಅದು ಯಾವಾಗ್ಲೂ ಈ ಶಕ್ತಿ NPK ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆ ಇನ್ನಾದ್ರ ಬೇರೆ ಬೇರೆ ವಸ್ತುಗಳಿರುತ್ತಲ್ಲ ಅದನ್ನ ಅದ್ರ ಜೊತೆಗೆ ಮಾಯಿಶ್ಚರ್ ಎಲ್ಲಾನು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಯಾವಾಗ ಬೇಕು ಪ್ಲಾಂಟ್ ಗೆ ಯಾವಾಗ ಬೇಕು ಅವಾಗ ರಿಲೀಸ್ ಮಾಡ್ತಾ ಹೋಗ್ತಾ ಇರುತ್ತೆ.
1: ಹಾಕಿ ಗಿಡಗಳನ್ನ ಬೆಳೆದಿದ್ದೀರಾ ನೀವು?
0: ನಮ್ ಪ್ಲಾಂಟ್ ಎಲ್ಲ ಸುತ್ತಮುತ್ತ ಮಾಡ್ಕೊಂಡಿದ್ದೀವಿ ಸರ್. ಸೊ ನಾವ್ ಈಗಾಗಲೇ ಕೋಸ್ ಬೆಳೆದಿದ್ದೀವಿ, ಮೆಣಸಿನಕಾಯಿ ಬೆಳೆದಿದ್ದೀವಿ, ಸಣ್ಣ ಈರುಳ್ಳಿ ಬೆಳೆದಿದ್ದೀವಿ. ಆ ಸಣ್ಣ ಈರುಳ್ಳಿ ಬೆಳೆದ ಅದ್ರದ್ದು ಹಾಕದ್ಮೇಲೆ ನೋಡ್ಬೇಕಲ್ಲ ಆಲ್ಮೋಸ್ಟ್ ದಪ್ಪ ಈರುಳ್ಳಿ ಎಷ್ಟು ಸೈಜ್ ಬಂದ್ಬಿಟ್ಟಿತ್ತು. ಕೆಲವರು ತಗೊಂಡೋಗಿದ್ರು ಸಣ್ಣ ಈರುಳ್ಳಿಗೆ ಹಾಕಿದಾಗ, ಸೊ ಅದೇನು ಇದು ಏನಪ್ಪ ನೀವೇನ ಕೆಮಿಕಲ್ಸ್ ಮಿಕ್ಸ್ ಮಾಡಿದೀರಾ ನೀವು, ಏನ್ ಇಷ್ಟ ದಪ್ಪ ಆಗೋಯ್ತು ಅಂತ ಹೇಳಿದ್ರು. ಇಲ್ಲ ಬನ್ನಿ ಪ್ಲಾಂಟ್ ಬನ್ನಿ ನಾವೇನ್ ಮಾಡ್ತಾ ಇದ್ದೀವಿ ಪ್ರಾತ್ಯಕ್ಷಿಕವಾಗಿ ನೋಡಿ ನೀವು ಅಂತ ತೋರಿಸಿ ಆಮೇಲೆ ಅವ್ರಿಗೆ ಮನವರಿಕೆ ಆಗಿ ಇಲ್ಲ ಇಲ್ಲ ಇದು ಫುಲ್ ಎಲ್ಲ ಜೈವಿಕವಾಗಿದೆ ಏನು ಕೆಲಸ ಏನು ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಜೊತೆಗೆ ನಾವು ಇದು ಈ ಫಲ್ವಿಕ್ ಆಸಿಡ್ ಮತ್ತೆ ಹ್ಯೂಮಿಕ್ ಆಸಿಡ್ ಇರೋದ್ರಿಂದ ನಾವು ಯಾವ ಬಯೋಸ್ಟಿಮ್ಯುಲೆಂಟ್ಸ್ ಆಡ್ ಮಾಡ್ಬೇಕಾಗಿಲ್ಲ. ಎಲ್ಲ ಪ್ರಕೃತವಾಗಿ ಏನೇನು ಶಕ್ತಿ ಬೇಕು ಒಂದ್ ಸಸಿ ಎಲ್ಲಾನು ಈ ವರ್ಮಿ ಕಂಪೋಸ್ಟ್ ಅಥವಾ ಪಂಚಗವ್ಯದಲ್ಲೇ ಎಲ್ಲ ಇರುತ್ತೆ.
1: ನಿಮ್ಮ ಪ್ಲಾಂಟ್ ಅಲ್ಲಿ ವಾಸನೆ ಇಲ್ಲ ಅಂತ ಹೇಳಿದ್ರೆ ಯಾಕಿಲ್ಲ ವಾಸನೆ?
0: ಸರ್ ಇದು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾಟಸುಗಳು ಸಾಕೊಂಡಿವಿ. ಮುಂಚೆ ಏನ್ ಮಾಡ್ತಾ ಇದ್ವಿ HF ಮತ್ತೆ ಜರ್ಸಿ ಆ ಹಸುಗಳು ಸಾಕೊಂಡಿದ್ವಿ. ಅದೇನಾಗುತ್ತೆ ಅಂದ್ರೆ ಆದ್ರಿಂದ ನಾವು ಮಾಡ್ತಾ ಇದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗೆ ಏನಾದ್ರೆ ಅಷ್ಟು ಶಕ್ತಿ ಇರಲಿಲ್ಲ. ಏನಾಗ್ತಾ ಇತ್ತು ಅಂದ್ರೆ ಬ್ಯಾಕ್ಟೀರಿಯಲ್ ಕಲ್ಚರ್ ಮಾಡಿ ಹಾಕಿದಾಗ್ಲೂ ವಾಸನೆ ತುಂಬಾ ಇರೋದು, ಜೊತೆಗೆ ನಮ್ಗೆ ಡಿಗ್ರೇಡೇಷನ್ ತುಂಬಾ ಸ್ಲೋ ಆಗೋದು ಆ ತರ ಆಗ್ತಾ ಇತ್ತು. ಯಾವ ನಾವು ವಿದೇಶಿ ತಳಿಯಿಂದ ನಾವು ದೇಶಿ ತಳಿ ಮಾಡ್ಕೊಂಡ್ವಿ. ಸೊ ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಆ ಬ್ಯಾಕ್ಟೀರಿಯಾಸು ಆ ನ್ಯೂಟ್ರಿಯೆಂಟ್ ಕಂಟೆಂಟ್ ಅವೆಲ್ಲ ನಮ್ಗೆ ಜಾಸ್ತಿ ಬರಕ್ ಶುರು ಆಯ್ತು.

0: ಏನ್ ಮಾಡುತ್ತೆ, ಎಲ್ಲ ಕಸದಿಂದ ಆಚೆ ಬರುತ್ತೆ. ಹೈಡ್ರೋಜನ್ ಸಲ್ಫೈಡ್ ಇದೆಯಲ್ಲ, ಅದು ತುಂಬಾ ವಾಸನೆ ಕೊಡುತ್ತದೆ. ಸೊ ಅವಾಗ ಏನಾಗುತ್ತೆ, ಸಮುತ್ತ ಎಲ್ಲರೂ ಅಬ್ಜೆಕ್ಷನ್ ಮಾಡಕ್ ಶುರು ಮಾಡುತ್ತೆ, ಏನ್ ಇಷ್ಟೊಂದು ವಾಸನೆ ಬರ್ತಾ ಇದೆ ಅಂತ. ಸೊ ನಾವೇನ್ ಮಾಡ್ತೀವಿ, ಸೊ ನಾವು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಮೈಂಟೈನ್ ಮಾಡ್ತೀವಿ, ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತೀವಿ, ಜೊತೆಗೆ ನಾವು ಬ್ಯಾಕ್ಟೀರಿಯಾ ಆಕ್ಟಿವಿಟಿ ಫಾಲ್ ಇರುತ್ತೆ ನಮ್ದು. ಸೊ ಆದ್ರಿಂದ ಏನಾಗುತ್ತೆ, ನಂದು ಅಷ್ಟು ವಾಸನೆ ಬರುತ್ತಿಲ್ಲ. ಸೊ ಲೈಕ್ ನಾವು ಸುತ್ತಮುತ್ತ ಎಲ್ಲ ನೋಡಿದ್ರು, ಎಲ್ಲೇ ನೋಡಿದ್ರು ಲೈಕ್ ನಮ್ದು ಒಂದೇ ಪ್ಲಾಂಟು ವಾಸನೆ ಬರ್ದಿರೋಂತ ಇದು. ಜೊತೆ ಆರೋ ಒಂಚೂರು ಏನಾದ್ರು ಟ್ರಿಗರ್ ಆದ್ರೂ, ವಾಸನೆ ಟ್ರಿಗರ್ ಆದ್ರೂ ನಾವು ಬಯಚಾರ ಆಗ್ತೀವಿ. ಸೊ ಅವಾಗ ಏನಾಗುತ್ತೆ, ಏನೇ ಗ್ಯಾಸ್ ಬಂದ್ರು ಅದು ಅಬ್ಸಾರ್ಬ್ ಆಗುತ್ತೆ ಬಯಚಾರ ಒಳಗೆ.
1: ಈಗ ನೀವು ಹಸಿ ಕಸ ಕಂಪೋಸ್ಟ್ ಮಾಡಲ್ಲ, ಅದಕ್ಕೆ ಬಯೋಚಾರ ಆಗ್ತಿರೋ, ಅಥವಾ ಈ ಒಣ ಕಸ ಅಂದ್ರೆ 45 ದಿವಸ ಮೊದಲು ನಾವು ಎರೆಹುಳಿಗೆ ಫೀಡ್ ಅಂತ ತಯಾರ ಮಾಡ್ತೀವಿ,
0: ಫೀಡ್ ಮಾಡ್ತೀವಲ್ಲ ಅದಕ್ಕೆ ನಾವು ಬಯೋಚಾರ,
1: ಅಲ್ಲಿಗೆ ಬಯೋಚಾರ
0: ಆಗ್ತೀವಿ. ಯಾಕಂದ್ರೆ ಅಲ್ಲೇ ಆಕ್ಟಿವಿಟಿ ಇನಿಷಿಯಲಿ ಎಲ್ಲ ಏನೇ ರಿಯಾಕ್ಷನ್ ಆದ್ರೂ ಅಲ್ಲೇ ಆಗೋದು. ಫಸ್ಟ್ ಇನಿಷಿಯಲಿ ಒಂದೇ ವಾರಕ್ಕೆ ಎಲ್ಲ ಆಸಿಡ್ಸ್ ಬರಕ್ ಶುರು ಆಗುತ್ತೆ ಮೊದಲನೇ ವಾರದಲ್ಲೇ, ಅದಾದ್ಮೇಲೆ ನೀರಂಶ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಾದ್ಮೇಲೆ ಟೆಂಪರೇಚರ್ ಹೈ ಆಗ್ತಾ ಹೋಗುತ್ತೆ, ಅಪ್ ಟು 70 degrees ತನಕ ಹೋಗುತ್ತೆ, ಆಮೇಲೆ ಟೆಂಪರೇಚರ್ ಕೂಲ್ ಆಗ್ತಾ ಹೋಗುತ್ತೆ. ಸೊ ಇದು ಈ ತರ ಆಕ್ಟಿವಿಟೀಸ್ ಆಗ್ತಾ ಇದ್ರಿ. ಸೊ ಅವಾಗ ನಾವು ಯಾವಾಗ ನಮ್ಗೆ ಗ್ಯಾಸಸ್ ಎಲ್ಲ ಜಾಸ್ತಿ ಬರಕ್ ಶುರು ಆಗುತ್ತೆ, ಸೊ ಅವಾಗ ಏನ್ ಮಾಡ್ತೀವಿ ನಾವು, ಇದು ಆಕ್ಟಿವೇಟೆಡ್ ಕಾರ್ಬನ್ ಆಗ್ತೀವಿ. ಸೊ ಎಲ್ಲ ಗ್ಯಾಸ್ನೆಲ್ಲ ಹೋಲ್ಡ್ ಮಾಡುತ್ತೆ, ಮತ್ತೆ ಏನೇ ಇದ್ರೂ ಆಚೆ ಬಿಡೋದಿಲ್ಲ.
1: ಕಸದಿಂದ ರಸ ಮಾಡ್ತಾ ಇದ್ದೀರಿ ತಾವು, ಈ ನಿಮ್ಮ ಪ್ಲಾಂಟ್ಗೆ ಬಂದು ರೈತರು ಏನ್ ಕಲ್ತ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ತಮ್ಗೆ?
0: ಸರ್, ನಮ್ಮ ಪ್ಲಾಂಟಿಗೆ ಬಂದ್ರೆ ಆ ಒಂದು ಹೆಂಗೆ ಗೊಬ್ಬರ ತಯಾರಿಸೋದು ಅದನ್ನ ಕಲ್ತ್ಕೊಬಹುದು, ಮತ್ತೆ ಜೊತೆ ಗೊಬ್ಬರನ ಯಾವ ರೀತಿ ತಯಾರಿಸಬಾರ್ದು, ಯಾವ್ಯಾವ ರೀತಿ ತಯಾರಿಸಿದ್ರೆ ನಿಮ್ಗೆ ಗೊಬ್ಬರ ಅದು ಕ್ವಾಲಿಟಿ ಬರೋದಿಲ್ಲ ಅದನ್ನು ಕಲ್ತ್ಕೋಬಹುದು, ಮತ್ತೆ ಬಯೋಚಾರ್ ಹೆಂಗ್ ಮಾಡೋದು ಕಲ್ತ್ಕೋಬಹುದು, ಪಂಚಗವ್ಯ ಹೆಂಗ್ ಮಾಡೋದು ಕಲ್ತ್ಕೋಬಹುದು, ಮತ್ತೆ ಎರೆಹುಳನ ಹೆಂಗೆ ಸಂರಕ್ಷಣೆ ಮಾಡ್ಕೋಬಹುದು, ಮತ್ತೆ ಹೆಂಗೆ ಅದ್ರದ್ದು ಎರೆಹುಳನ ಮತ್ತೆ ಹೆಂಗೆ ವೃದ್ಧಿಪಡಿಸೋದು, ಸಂತತಿ ಹೆಂಗೆ ವೃದ್ಧಿಪಡಿಸೋದು, ಸೊ ಮರಿಗಳನ್ನ ಹೆಂಗೆ ಉತ್ಪತ್ತಿ ಮಾಡೋದು, ಸೊ ಈ ತರದೆಲ್ಲ ತುಂಬೋದು. ಮತ್ತೆ ಜೊತೆಗೆ ವರ್ಮಿ ಎರೆಹುಳ ಗೊಬ್ಬರನ ಹೆಂಗ್ ಅಪ್ಲೈ ಮಾಡ್ಕೋಬೇಕು, ಯಾವ್ಯಾವ ಪ್ರಮಾಣದಲ್ಲಿ ಅಪ್ಲೈ ಮಾಡ್ಬೋದು ಸಾಯ್ಲ್ಗೆ, ಸೊ ಅದ್ರಿಗೆ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಪ್ರಮಾಣದಲ್ಲಿ ಅಪ್ಲೈ ಮಾಡ್ಬೋದು ಅದನ್ನು ಕಲ್ತು.
1: ಬಹಳ ಸಂತೋಷ ಚಿದಂಬರ ಅವರೇ, ಈವರೆಗೂ ಕೂಡ ಕಸದಿಂದ ರಸ ಕಾಂಪೋಸ್ಟ್ ಮಾಡುವ ತಾಂತ್ರಿಕತೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ನಮ್ಮ ಕೇಳುಗರು ನಿಮ್ಮ ನೇರವಾಗಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ?
0: ಹಾ ಹೌದು, ಖಂಡಿತವಾಗಿ 9483508068.
1: ಇನ್ನೊಂದ್ಸರಿ ಹೇಳಿ,
0: 9483508068.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್.
0: 9483508068.
1: ಒಳ್ಳೆಯದು ಚಿದಂಬರ, ಇದುವರೆಗೂ ಕೂಡ ಕಾಂಪೋಸ್ಟ್ ತಯಾರಿಕಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕಾಂಪೋಸ್ಟ್ ತಯಾರಿಕೆ ಈ ಕುರಿತು ಮೈಸೂರಿನ ಪರಿಸರ ತಜ್ಞರಾದ ಬಿಎಸ್ ಚಿದಂಬರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.

ವಾನ ಮಾಸ್ತಮನ ತ್ರಿಮುಖ ಬಂದವೇ ಓದಿ ಕರೆಯಾರಿ ಬೀರಮ್ಮನ ಬೇರಪ್ಪ ತಂಗ ಬಿತ್ರ ಕಾತಿ ಮಾಸಮ್ಮ ಅವತ್ತೇಗೆ ನೆರೆಯಲ್ಲಿ ತಿರುಗಿಲ್ಲ.

0: ಬಂಗಾರ ಬರುವ ಬಸವನೇ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಬೀರಪ್ಪ.
1: ಈಗ ಬೀರನ ಹಾಡು ಕೇಳಿದ್ರಿ, ಇನ್ನು ಮುಂದೆ ಕುಂತಿ ಹಾಡು.
0: ಸರಸ್ವತಿ

ಪಾತ್ರ ತೆಗೆದ ಅಕ್ಷಯ ಪಾತ್ರ ತೆಗೆದ ಅಂದ ಸಿರಿ ಗಂಧದ ನವೇ ಕಮಲದ ಕೆಂದವರೆ

0: ಕೇಳಿ ಗಂಧದ ನೋವೇ ಪರಮದ ಕೆಂದವರೆ ಗುಲದವನವೇ ಕೆಂದವರೆ ಗುಲದಂತ ದೀರಾಲರ್ಜುನ ರಾಯ ನಿಂದೊಂದು ರಾಗ ನಲೆದ.
1: ಇನ್ನು ಮುಂದೆ ಕೇಳಿ ಮಾಮನ ಹಾಡು.

ಜಗಳ ಬಂದು ನೆಲಗಳ.

ಜಲ ತುಂಬಿದಂತ

が里げなわいさらもったはい、里げなわいさらもったまらものがあろがぬきばんだ。

ಮಾಯಕ್ಕೆ ನೆರಳಾಗಿ ಕಾಡಿತ್ತು ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಮಾಯೆ ಕಾಯಕ್ಕೆ ನೆರಳಾಗಿ

ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯಕ್ಕೆ ನೆರಳಾಗಿ

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಬದುಕು ಜಟಕ ಬಂಡಿ
2: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ
1: ವಿಧಿಯ ದರ ಸಾಹೇಬ ಕುದುರೆ ನೀ ಅವನು ಪೇರ್ದಂತೆ ಪಯಣಿಗರು
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ
1: ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ
2: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿ ಎನ್
1: ತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ
2: ಕೇಳಿ ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ
0: ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚಂದ ಮಡದಿ ಮುಡಿದಿರುವ ಹೂ ರಸಿಕನಿಗೆ ಚಂದ ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚ ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ಇದಕ್ಕೊಂದು ಪೂರಕವಾದ ಕಥೆನ ಕಗ್ಗದ ಭಟ್ರಾದ ಲಕ್ಷ್ಮೀನಾರಾಯಣ ಭಟ್ರು ಹೇಳ್ತಾ ಇದ್ರು, ಅದೇ ಕಥೆನ ಇಲ್ಲಿ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಹೀಗಿದೆ ಆ ಕತೆ. ಒಬ್ರು ದಂಪತಿ ಇರ್ತಾರೆ, ಗಂಡ ಹೆಂಡತಿ ಇರ್ತಾರೆ, ಅವ್ರಿಗೊಂದು ಮಗು ಇರುತ್ತೆ, ಒಂದು 3-4 ವರ್ಷದ್ದು ಅಂತ ಅನ್ಕೊಳ್ಳೋಣಂತೆ. ಒಂದ್ ದಿವಸ ಏನಾಗುತ್ತೆ ಅಂತಂದ್ರೆ ಇನ್ನೊಂದು ದಂಪತಿ ಬರುತ್ತೆ ಇವ್ರ ಮನೆಗೆ ಅತಿಥಿಗಳಾಗಿ. ಬಂದಾಗತ್ತೆ ಈ ಮಗು ತನ್ಪಾಡಿಗೆ ತನ್ನ ಆಟ ಆಡ್ಕೋತಾ ಇರತ್ತೆ. ಆ ವಸ್ತುನ ತೆಗೆದು ಇಲ್ಲಿ ಹಾಕೋದು, ಇಲ್ಲಿ ವಸ್ತುನ ತಗೊಂಡು ಅಲ್ಲಿಡೋದು, ಏನೋ ಎಳೆಯೋದು, ಏನೋ ಬೀಳಿಸೋದು, ಹೀಗೆ ಏನೋ ಒಂದು ಮಾಡ್ಕೋತಾ ಇರತ್ತೆ. ಆದ್ರೆ ತನ್ಪಾಡಿಗೆ ಆಟ ಆಡ್ಕೋತಿರತ್ತೆ. ಇವ್ರು ಬಂದವರು ಆ ಮಗುನ ಆಟ ಆಡ್ತಿರೋದನ್ನ ನೋಡ್ತಾರೆ. ನೋಡಿದವರು ಈ ತಂದೆ ತಾಯಿಗನ್ ಕೇಳ್ತಾರೆ, ನಿಮ್ದೇನ ಮಗು? ಏನೋ ಅನುಮಾನ ಬಂದವರಾಗೆ ಅವ್ರಂತಾರೆ, ಹೌದು ನಮ್ದೇನೆ ಮಗು. ಎಷ್ಟು ವರ್ಷ? 3 ವರ್ಷ ಅಂತ ಹೇಳ್ತಾರೆ ಇವರು. ಇವರು ಸುಮ್ಮನಿರ್ಲಾರ್ದಲ್ಲೇನೆ ಅದನ್ನ ನೋಡ್ಬಿಟ್ಟು, ಅಲ್ಲ ರೀ, 3 ವರ್ಷಕ್ಕೆ ಇವನು ಇಷ್ಟೊಂದು ಚೇಷ್ಟೆ ಮಾಡೋಣ, ಆದ್ರೆ ಇನ್ನು 20 ವರ್ಷಕ್ಕೆ ಪ್ರಳಯತಕ ಆಗ್ಬಿಡ್ತಾನೆ ಇವನು ಅಂತ ಹೇಳಿದ್ದೆ. ಒಂದು ಸರ್ಟಿಫಿಕೇಟ್ ಕೊಟ್ಟು ಹೊರಟೇ ಹೋಗ್ಬಿಡ್ತಾರೆ. ಇವ್ರಿಗೊಂದು ಸ್ವಲ್ಪ ತಂದೆ ತಾಯಿ ಗಾಬರಿನೂ ಆಗತ್ತೆ, ಇದೇನಪ್ಪ ಹೀಗಾಯ್ತು ಅಂತ ಹೇಳಿದ. ಅವರು ಹೋದ ಸ್ವಲ್ಪ ಹೊತ್ತಿಗೆನೆ ಇನ್ನೊಂದು ದಂಪತಿ ಬರುತ್ತೆ. ಅವರು ಬಂದಾಗ್ಲೂ ಇದೇ ಮಗು ಇದೇ ತರನೇ ಆಟ ಆಡ್ಕೋತಾ ಇರತ್ತೆ. ಅವರು ಅದೇ ಪ್ರಶ್ನೆ ಕೇಳ್ತಾರೆ, ನಿಮ್ದೇನ ಮಗು? ಹೌದು. ಎಷ್ಟು ವರ್ಷ? 3 ವರ್ಷ. ಅವರು ಒಂದು ಸ್ವಲ್ಪ ಗಮನಿಸ್ಬಿಟ್ಟು ಹೇಳ್ತಾರೆ, ಈ ಮಗು 3 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಆಟ ಆಡ್ಕೋತಿದೆ ಅಂತಂದ್ರೆ, ತನ್ನ ಪಾಡಿಗೆ ತಾನು ಇದೆ ಅಂತಂದ್ರೆ, ಇನ್ನು 20 ವರ್ಷಕ್ಕೆ ಇವನು ಅತ್ಯುತ್ತಮವಾದಂತ ಪ್ರಜೆ ಆಗ್ತಾನೆ, ಇವನು ಭಾರತ ದೇಶಕ್ಕೆ ಹೆಸರು ತರ್ತಾನೆ ಅಂತ ಅಂದ್ಬಂತ ಹೇಳಿ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟು ಹೊರಟೆ ಹೋಗ್ತಾರೆ. ಅವಾಗ ಈ ತಂದೆ ತಾಯಿಗಿಂದ ಒಂಥರ ಪಜೀತಿ ಆಗುತ್ತೆ, ಇದೇನು ಅವ್ರು ನೋಡಿದ್ರು ಆ ತರ ಹೇಳಿದ್ರು, ಇವ್ರು ನೋಡಿದ್ರು ಈ ತರ ಹೇಳ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅಂತ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಇಲ್ಲಿ ಬಹಿರಂಗವಾದದ್ದು ಆ ದಂಪತಿಗಳ ಅಂತರಂಗ. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚಂದ ಅಂತ ಹೇಳದ ಹಾಗೆ ವಿಷಯ ವಸ್ತು ಒಂದೇ, ಆದ್ರೆ ನೋಡಿದ್ದಂತ ರೀತಿ ಬೇರೆ. ಅದರಿಂದ ದೃಶ್ಯವನ್ನು ನೋಡಲು ಕಣ್ಣುಗಳು ಸಾಕು, ಸತ್ಯವನ್ನು ನೋಡಲು ದೃಷ್ಟಿಕೋನ ಬೇಕು ಅಂತನ್ಬಿಟ್ಟು ಅಂತ ಉಪಸಂಹಾರವಾಗಿ ಹೇಳ್ಬೋದು. ಈಗ ಈ ಪದ್ಯದ ಅರ್ಥ, ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚಂದ ಅಂತಂದ್ರೆ, ಗಿಡದಲ್ಲೇ ಆ ಹೂ ನಗುತ್ತಾ ಇತ್ತು ಅಂತಂದ್ರೆ ಪ್ರಕೃತಿಯನ್ನು ಆರಾಧಿಸೋನಿಗೆ ಅದು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ಹೂವನ್ನ ಕಿತ್ಕೊಂಡು ಹೋಗಿ ಮಡದಿಯ ತುರುಬಿಗೆ ಮುಡಿಸಿದ್ರೆ ಅವಳು ಇನ್ನೂ ಚೆನ್ನಾಗಿ ಕಾಣ್ತಾಳೆ ಅಂತ 2ನೇ ಸಾಲ ಹೇಳುತ್ತೆ. ಮಡದಿ ಮುಡಿದಿರುವ ಹೂ ರಸಿಕನಿಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ. ಅದೇ ಹೂವನ್ನು ತಗೊಂಡೋಗಿ

ದೇವ್ರಿಗೆ ಅರ್ಪಿಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಅಂತನ್ಬಿಟ್ಟು ಅಂತ ತಾನು ಸ್ವೀಕರಿಸಿದ್ರೆ ತಾನು ಧನ್ಯ ಅಂತ ಅವನಿಗನ್ಸತ್ತಂತೆ. ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ, ಅದೇ ಹೂವನ್ನ ನೈದು ಒಂದು ಮಾರೋ ಮೊಳನೋ ಮಾರಿದ್ರೆ ಅವಳಿಗೆ ಬಿಡಿಗಾಸು ಸಿಗುತ್ತೆ ಅಂತ. ವಿಷಯ ವಸ್ತು ಒಂದೇ, ಆದ್ರೆ ನೋಡುವಂತ ರೀತಿ ಬೇರೆ. ನಾವು ಹಾಗೆ ಆ ಥರ ಬೇರೆ ದೃಷ್ಟಿಕೋನ ನೋಡಬೇಕು ಅನ್ನೋದು ಈ ಪದ್ಯದ ಅರ್ಥ. ನಮ್ಮ ಬಾಳಿನಲ್ಲಿ ಕೂಡ ನಾವು ಅದನ್ನ ಅಳವಡಿಸ್ಕೊಳ್ತು ಅಂತಂದ್ರೆ ವಿಷಯಗಳು ಚೆನ್ನಾಗಿ ಮನನ ಆಗುತ್ತೆ ಅಂತ ಅನ್ಕೋತೀನಿ. ಈಗ ಎರಡನೇ ಕಾರಣ ಹೇಳಬೇಕು, ಕಗ್ಗ ಇಂದಿಗೆ ಸೂಪೇ ಅಂತನ್ಬಿಟ್ಟು ಅಂತ. ಮಗು ಅಮ್ಮನ್ ಕೇಳತ್ತಂತೆ, ಅಮ್ಮ ನೀನು ನನಗೆ ಸೊಪ್ಪು ಕಾಳು ತರಕಾರಿ